0: ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು. ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸಿನಿ ಕಹಾನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ.
1: ಇದರಲ್ಲಿ ಇಂದು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಬಗ್ಗೆ ಶಿವಮೊಗ್ಗದ ಪ್ರಖ್ಯಾತ ವಕೀಲರಾದ ಅಡ್ವೊಕೇಟ್ ಸ್ವಾತಿ ಅವರು ಮಾಹಿತಿಯನ್ನು ತಿಳಿಸಲಿದ್ದಾರೆ.
0: ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇಡಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ

ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಮನೆಯ ಅಂಗಳದಲ್ಲಿ ರಂಗೋಲಿ ಇಟ್ಟು ಹಕ್ಕಿಗಳ ಚಿಲಿಪಿಲಿ ಧ್ವನಿಯೊಂದಿಗೆ ಕಾಫಿ ಕುಡಿತ ಮುಂಜಾವಿನ ಹೊಸ ಭರವಸೆಗೆ ತೆರೆದುಕೊಳ್ತಾ ಇರೋ ಎಲ್ಲಾ ಚಂದದ ಜೀವಗಳಿಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಆಲೋಚನೆ ಬಂತು, ಅದನ್ನ ನಿಮ್ ಜೊತೆಗೆ ಹಂಚಿಕೊಳ್ಳೇಬೇಕು. ಅದು ಏನು ಗೊತ್ತಾ? ನಾವೆಲ್ಲರೂ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಲ್ವಾ? ಇದು ನಿಜಕ್ಕೂ ನಾವು ಮಾಡಿದ ಜನ್ಮ ಜನ್ಮಾಂತರಗಳ ಪುಣ್ಯದ ಕೆಲಸ. ಈ ಭೂಮಿ ಮೇಲೆ ಹುಟ್ಟೋದು ಒಂದು ಅದ್ಭುತ ಭಾಗ್ಯ. ಆದರೆ ಹುಟ್ಟಿದ್ಮೇಲೆ ನಾವು ಮಾಡುವ ಪುಣ್ಯದ ಕೆಲಸಗಳು ಹೇಗಿರಬೇಕು? ನಮ್ಮ ಜೀವನ ಸಾರ್ಥಕ ಆಗೋದು ಯಾವಾಗ? ಈ ಪ್ರಶ್ನೆಗೆ ಉತ್ತರವಾಗಿ ಇವತ್ತು ಒಂದು ಪುಟ್ಟ ಚಂದದ ಕಥೆಯನ್ನ ನಿಮಗಾಗಿ ತಂದಿದ್ದೀನಿ. ನಿಮ್ಮ ಇಯರ್ ಫೋನ್ ವಾಲ್ಯೂಮ್ ಸ್ವಲ್ಪ

ಕೊನೆಯ ದಿನಗಳಲ್ಲಿ ತಮ್ಮ ಊರಿನ ಮೂವರು ನಿಷ್ಠಾವಂತ ಯುವಕರನ್ನು ಕರೆದರು. ಮೂವರಿಗೂ ತಲಾ ಒಂದು ಮೂಟೆ ಅಕ್ಕಿ ಧಾನ್ಯವನ್ನು ಕೊಟ್ಟು, ನೋಡಿ ಮಕ್ಕಳೇ, ನಾನು ಒಂದು ವರ್ಷ ದೇಶ ಪ್ರವಾಸ ಮುಗಿಸಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಈ ಮೂಟೆಯನ್ನು ತುಂಬಾ ಜಾಗರೂಕತೆಯಿಂದ ಪುಣ್ಯದ ಕೆಲಸಕ್ಕೆ ಬಳಸಿ ಕಾಯ್ದುಕೊಳ್ಳಿ ಅಂತ ಹೇಳಿ ಹೊರಟು ಹೋದರು. ಒಂದು ವರ್ಷ ಕಳೆಯಿತು. ಗೌಡರು ಊರಿಗೆ ವಾಪಸ್ ಬಂದರು. ಮೂವರನ್ನು ಕರೆಸಿ ಆ ಧಾನ್ಯದ ಮೂಟೆ ಏನಾಯಿತು ಅಂತ ಕೇಳಿದರು. ಇದಕ್ಕೆ ಆ ಮೂವರು ಯುವಕರು ಕೊಟ್ಟಂತಹ ಉತ್ತರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕ ಬದುಕು ನಮ್ಮದಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಒಂದು ಸಣ್ಣ ಕಥೆಯ ಮುಖಾಂತರ ತಿಳಿಸ್ತಾ ಇದ್ದೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಒಂದು ಊರಿನ ಗೌಡರು ನಿಷ್ಠಾವಂತ ಮೂರು ಜನ ಯುವಕರಿಗೆ ಮೂರು ಮೂಟೆ ಅಕ್ಕಿ ಧಾನ್ಯವನ್ನ ಕೊಟ್ಟು ಜೋಪಾನವಾಗಿ ಬಳಸಿ ಅಂತ ಹೇಳಿ ಒಂದು ವರ್ಷ ದೇಶ ಪ್ರವಾಸ ಮುಗಿಸಿಕೊಂಡು ಬರುವುದಾಗಿ ತಿಳಿಸಿರ್ತಾರೆ. ಬಂದ ನಂತರ ಗೌಡರು ಮೂರು ಜನ ಯುವಕರಿಗೆ ಆ ಧಾನ್ಯದ ಮೂಟೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಮೊದಲನೆಯ ಯುವಕ ಬಂದು, ಗೌಡ್ರೆ, ನೀವು ಕೊಟ್ಟ ಧಾನ್ಯ ತುಂಬಾ ಪವಿತ್ರವಾದದ್ದು, ಅದಕ್ಕೆ ನಾನು ಅದನ್ನ ಯಾರ ಕೈಗೂ ಸಿಗದ ಹಾಗೆ ಒಂದು ಕತ್ತಲೆ ಕೋಣೆಯಲ್ಲಿ ಕಪಾಟಿನ ಒಳಗಡೆ ಬೀಗ ಹಾಕಿ ಸುರಕ್ಷಿತವಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಗೌಡರು ಹೋಗಿ ನೋಡಿದರೆ ಆ ಧಾನ್ಯವೆಲ್ಲ ಹುಳ ಹಿಡಿದು ಕೊಳೆತು ವಾಸನೆ ಬರ್ತಾ ಇತ್ತು. ಗೌಡರು ಬೇಸರದಿಂದ ನಿಟ್ಟುಸಿರು ಬಿಟ್ಟರು. ಇನ್ನ ಎರಡನೇ ಯುವಕ ಬಂದ, ಗೌಡ್ರೆ, ನೀವು ಕೊಟ್ಟ ಧಾನ್ಯ ಹಾಳಾಗಬಾರ್ದು ಅಂತ ನಾನೇ ದಿನ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿ ಖಾಲಿ ಮಾಡಿದೆ, ನನ್ನ ಹೊಟ್ಟೆ ತುಂಬಿತ್ತು ಅಂತ ಹೇಳ್ತಾನೆ. ಗೌಡರು ಮುಗುಳ್ನಕ್ಕೂ ಸುಮ್ಮನಾಗ್ತಾರೆ. ಇನ್ನ ಕೊನೆಯ ಮೂರನೇ ಯುವಕ ಬಂದ. ಅವನು ಗೌಡರನ್ನ ಗೌರವದಿಂದ ತನ್ನ ಹೊಲಕ್ಕೆ ಕರೆದುಕೊಂಡು ಹೋದ. ಅಲ್ಲಿ ಹಚ್ಚ ಹಸಿರಾಗಿ ನಳನಳಿಸುತ್ತಿದ್ದ ಭತ್ತದ ಗದ್ದೆಯನ್ನು ತೋರಿಸಿ ಹೇಳಿದ, ಗೌಡ್ರೆ, ನೀವು ಕೊಟ್ಟ ಆ ಒಂದು ಮೂಟೆ ಧಾನ್ಯವನ್ನ ನಾನು ಮನೆಯಲ್ಲೇ ಮುಚ್ಚಿಡಲಿಲ್ಲ, ನಾನೊಬ್ಬನೇ ತಿನ್ನಲೂ ಇಲ್ಲ, ಬದಲಿಗೆ ಈ ಭೂಮಿ ತಾಯಿಯ ಒಡಲಿಗೆ ಬಿತ್ತಿದ್ದೇನೆ. ಇವತ್ತು ನೋಡಿ, ಆ ಒಂದು ಮೂಟೆಯಿಂದ ನೂರಾರು ಮೂಟೆ ಧಾನ್ಯ ಬೆಳೆದು ನಿಂತಿದೆ. ಇಡೀ ಊರಿನ ಹಸಿದ ಹೊಟ್ಟೆಗೆ ಇದು ಇವತ್ತು ಅನ್ನ ನೀಡ್ತಾ ಇದೆ ಅಂತ ಹೇಳ್ತಾನೆ. ಗೌಡರ ಕಣ್ಣಲ್ಲಿ ಆನಂದ ಭಾಷ್ಪ ಮೂಡಿತು. ಆ ಮೂರನೇ ಯುವಕನನ್ನು ಅಪ್ಪಿಕೊಂಡು, ನನ್ನ ಆಸ್ತಿಯ ನಿಜವಾದ ವಾರಸುದಾರ ನೀನೇ ಅಂತ ಹೇಳ್ತಾನೆ. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಈ ಕತೆ ನಮಗೆ ಎಷ್ಟು ದೊಡ್ಡ ಪಾಠ ಕಲಿಸುತ್ತೆ ಅಲ್ವಾ? ದೇವರು ನಮಗೆ ಕೊಟ್ಟಿರೋ ಈ ಮನುಷ್ಯ ಜನ್ಮ ಇದೆಯಲ್ಲ, ಇದು ಗೌಡರು ಕೊಟ್ಟ ಧಾನ್ಯದ ಮೂಟೆ ತರಹ. ನಮ್ಮ ಪುಣ್ಯದ ಕೆಲಸಗಳು ಹೇಗಿರ್ಬೇಕು ಅಂತಂದ್ರೆ, ಮೊದಲನೇ ಯುವಕನ ತರಹ ನಮ್ಮ ಜ್ಞಾನವನ್ನು, ನಮ್ಮ ಪ್ರೀತಿಯನ್ನು, ನಮ್ಮ ಸಂಪತ್ತನ್ನು ಯಾರಿಗೂ ಕೊಡದೆ ಬರೀ ನಮ್ಮ ಸ್ವಾರ್ಥಕ್ಕೆ ಬಚ್ಚಿಟ್ಕೊಂಡ್ರೆ ಅದು ಕಾಲ ಕ್ರಮೇಣ ಕೊಳೆತು ಹೋಗುತ್ತೆ, ಅದರಿಂದ ಯಾರಿಗೂ ಉಪಯೋಗವಿಲ್ಲ. ಇನ್ನ ಎರಡನೇ ಯುವಕನ ತರಹ ಬರೀ ನಾನು, ನನ್ನ ಹೊಟ್ಟೆ, ನನ್ನ ಸಂಸಾರ ಅಂತ ಬದುಕಿದರೆ ನಮ್ಮ ಜನ್ಮ ಮುಗಿದ ಮೇಲೆ ನಮ್ಮನ್ನು ನೆನಪಿಸಿಕೊಳ್ಳುವವರೇ ಇರೋದಿಲ್ಲ ಅಲ್ವಾ? ನಿಜವಾದ ಪುಣ್ಯದ ಕೆಲಸ ಅಂತಂದ್ರೆ ಮೂರನೇ ಯುವಕನ ತರಹ ಇರಬೇಕು. ನಮ್ಮ ಕೈಲಾದಷ್ಟು ಸಹಾಯದ ಹಸ್ತವನ್ನು ಬೇರೆಯವರಿಗೆ ಚಾಚಬೇಕು. ನಮಗೆ ಸಿಕ್ಕ ಈ ಜೀವನದ ಧಾನ್ಯವನ್ನು ಸಮಾಜದಲ್ಲಿ ಬಿತ್ತಬೇಕು. ಸೊ ಸ್ನೇಹಿತರೆ, ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ಅವರ ಮುಖದಲ್ಲಿ ಮೂಡುವ ಆ ಪುಟ್ಟ ಸಂತೋಷ ಇದೆಯಲ್ಲ, ಅದು ನಮ್ಮ ಆತ್ಮಕ್ಕೆ ಕೊಡುವ ತೃಪ್ತಿ ಕೋಟಿ ಕೊಟ್ಟರೂ ಸಿಗೋದಿಲ್ಲ. ಬೇರೆಯವರ ಕಣ್ಣೀರನ್ನು ಒರೆಸುವ ಕೈಗಳಾಗಿ ನಾವು ಬದುಕಿದಾಗ ಮಾತ್ರ ನಮ್ಮ ಈ ಮನುಷ್ಯ ಜನ್ಮ ಸಾರ್ಥಕವಾಗುತ್ತೆ. ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ಹೊಸ ದಿನವನ್ನು ಒಂದು ಪಣದೊಂದಿಗೆ ಶುರು ಮಾಡೋಣ. ಇವತ್ತು ಕನಿಷ್ಠ ಒಬ್ಬರಿಗಾದರೂ ನಮ್ಮ ಕೈಲಾದ ಒಂದು ಪುಟ್ಟ ಸಹಾಯವನ್ನ ಮಾಡೋಣ, ಅವರ ಮುಖದಲ್ಲಿ ನಗು ತರೋಣ. ಏನಂತೀರಾ? ಈ ಒಂದು ಪಾಸಿಟಿವ್ ವೈಬ್ ಜೊತೆಗೆ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಒಂದು ಸ್ಫೂರ್ತಿದಾಯಕವಾದ ಒಂದು ಕಥೆಯನ್ನ ಹೇಳ್ತೀನಿ. ಕಥೆಯ ಹೆಸರು ಒಳ್ಳೆಯ ನಡತೆ ಗುಲಾಬಿ ಹೂವಿನ ಪರಿಮಳದಂತೆ. ಬಹಳ ವರ್ಷಗಳ ನಂತರ ಜನಿಸಿದ ಮಗನನ್ನು ರಾಜ ಅತಿ ಮುದ್ದಿನಿಂದ ಬೆಳೆಸ್ತಾನೆ. ಅವನು ಬೆಳೆದಂತೆ ಈ ಅತಿಯಾದ ಮುದ್ದಿನಿಂದ ಅವನನ್ನ ಹಾಳು ಮಾಡಿತು. ರಾಜಕುಮಾರ ಎಲ್ಲರ ಹತ್ತಿರ ಅನುಚಿತವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾಲ ಕಳೆದಂತೆ ಅವನ ವರ್ತನೆ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಆಸ್ಥಾನಿಕರಿಗೆ ಅವನ ಉಪಟಳ ಸಹಿಸೋದಕ್ಕೆ ಅಸಾಧ್ಯವಾಯಿತು. ಆಗ ಅವರೆಲ್ಲರೂ ಮಗನ ದುರ್ನಡತೆಯ ಬಗ್ಗೆ ರಾಜನಿಗೆ ದೂರು ಹೇಳ್ತಾರೆ. ರಾಜನಿಗೂ ಸಹ ಈ ವಿಷಯದ ಬಗ್ಗೆ ಚಿಂತೆ ಉಂಟಾಯಿತು. ರಾಜ ಮಂತ್ರಿಗಳ ಹತ್ತಿರ ತನ್ನ ಚಿಂತನೆಯನ್ನ ವ್ಯಕ್ತಪಡಿಸುತ್ತಾ, ಮುಂದೆ ಈ ರಾಜ್ಯಕ್ಕೆ ರಾಜನಾಗಬೇಕಾದವನು ಈ ರೀತಿ ನಡೆದುಕೊಂಡ್ರೆ ಪ್ರಜೆಗಳು ಅವನನ್ನ ಹೇಗೆ ತಾನೇ ಒಪ್ಪಿಕೊಳ್ತಾರೆ ಅಂತ ಹೇಳ್ತಾರೆ. ಒಬ್ಬ ಹಿರಿಯ ಮಂತ್ರಿ ಅವನನ್ನು ಸಂತೈಸುತ್ತಾ, ಪ್ರಭುಗಳೇ, ನೀವೇನು ಚಿಂತಿಸಬೇಡಿ, ನಿಮ್ಮ ಚಿಂತೆ ನಮಗೆ ಅರ್ಥವಾಗುತ್ತೆ. ಅವನನ್ನು ಗುರುಗಳ ಆಶ್ರಮಕ್ಕೆ ಕಳುಹಿಸಿ, ಅಲ್ಲಿ ಅವನಿಗೆ ಒಳ್ಳೆಯ ಜೊತೆಗಾರರು ಮತ್ತು ಶಿಕ್ಷಣ ಸಿಗುತ್ತೆ, ಆಗ ಸರಿ ಹೋಗ್ತಾನೆ ಅಂತ ಹೇಳ್ತಾರೆ. ರಾಜನಿಗೆ ಮಂತ್ರಿಯ ಸಲಹೆ ಸರಿ ಎನಿಸಿತು. ಅವನು ರಾಜಕುಮಾರರನ್ನು ಗುರುಗಳ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಒಳ್ಳೆಯ ತರಗತಿ ನೀಡಿ ಉನ್ನತ ವ್ಯಕ್ತಿಯನ್ನಾಗಿ ಮಾಡಬೇಕೆಂದು ಗುರುಗಳನ್ನ ಭಿನ್ನವಿಸಿಕೊಂಡ. ರಾಜಕುಮಾರ ಗುರುಗಳ ಆಶ್ರಮದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಅರಮನೆಯಲ್ಲಿ ಸಿಗುತ್ತಿದ್ದ ಸುಖಭೋಗಗಳು ಅಲ್ಲಿ ಸಿಗ್ತಾ ಇರಲಿಲ್ಲ. ಆಶ್ರಮದಲ್ಲಿ ಇನ್ನಿತರ ಶಿಷ್ಯರೂ ಸೇವಿಸುತ್ತಿದ್ದ ಆಹಾರವನ್ನೇ ಅವನು ಕೂಡ ಸೇವಿಸುತ್ತಿದ್ದ. ಬೆಳಗ್ಗೆ ಬೇಗನೆ ಏಳ್ತಿದ್ದ, ಓದಲು ಬರೆಯಲು ಕಲಿತ. ಹೀಗೆ ಅವನ ದಿನಚರಿ ಸಂಪೂರ್ಣವಾಗಿ ಬದಲಾಯಿತು. ಒಂದು ದಿನ ಬೆಳಗ್ಗೆ ಗುರುಗಳು ರಾಜಕುಮಾರನನ್ನ ತಮ್ಮ ಜೊತೆಯಲ್ಲಿ ಒಂದು ಉದ್ಯಾನಕ್ಕೆ ಕರೆದುಕೊಂಡು ಹೋಗಿ, ನೋಡು ಈ ಉದ್ಯಾನವನ ಅದೆಷ್ಟು ಸುಂದರವಾಗಿದೆ, ಅಲ್ಲಿ ಕಾಣ್ತಾ ಇರೋ ಕೆಲವು ಕೆಂಪು ಗುಲಾಬಿಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾರೆ. ರಾಜಕುಮಾರ ಗುರುಗಳು ಹೇಳಿದಂತೆ ಕೆಲವು ಕೆಂಪು ಗುಲಾಬಿ ಹೂಗಳನ್ನ ಕಿತ್ತು ತಂದ. ಗುರುಗಳು ಅವುಗಳ ಸುವಾಸನೆಯನ್ನು ಆಗ್ರಾಣಿಸಲು ಹೇಳಿದರು. ಅವನು ಅವುಗಳನ್ನು ಆಗ್ರಾಣಿಸುತ್ತಾ, ಈ ಹೂವುಗಳು ಸೂಸುತ್ತಿರುವ ಪರಿಮಳ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ಕಳೆದ್ಮೇಲೆ ಗುರುಗಳು ಬೇವಿನ ಮರವನ್ನ ತೋರಿಸಿ, ಸ್ವಲ್ಪ ಬೇವಿನ ಎಲೆಗಳನ್ನ ಕಿತ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಅವನು ಬೇವಿನ ಎಲೆಗಳನ್ನ ಕಿತ್ತು ತಂದಾಗ ಗುರುಗಳು ಅವುಗಳನ್ನ ಜಗೆಯೋದಕ್ಕೆ ಹೇಳ್ತಾರೆ. ಆಗ ಅವನು ಬೇವಿನ ಎಲೆಗಳನ್ನ ಜಗೆಯೋದಕ್ಕೆ ಶುರು ಮಾಡ್ತಾನೆ. ಕೂಡಲೇ ಅದರ ಕಹಿಯನ್ನ ಸಹಿಸೋದಕ್ಕೆ ಕಷ್ಟವಾಗಿ ಮುಖವನ್ನ ಸಿಂಡರಿಸುತ್ತಾ ಅದನ್ನ ಕೆಳಗೆ ಉಗಿದ್ಬಿಡ್ತಾನೆ. ಆಗ ಗುರುಗಳು, ರಾಜಕುಮಾರ, ಗುಲಾಬಿ ಹೂಗಳ ಸುವಾಸನೆಯನ್ನ ಆಗ್ರಹಣಿಸುವಾಗ ನಿನಗೆ ಬಹಳ ಚೆನ್ನಾಗಿ ಅನಿಸಿತು, ಆದ್ರೆ ಬೇವಿನ ಎಲೆಯನ್ನ ಜಗಿಯುವಾಗ ನಿನಗೆ ಬಹಳ ಕೆಟ್ಟದನಿಸಿತು ಅಲ್ವಾ? ಹಾಗೆ ಒಳ್ಳೆಯ ನಡತೆ ಗುಲಾಬಿ ಹೂವಿನ ಪರಿಮಳದಂತಿರುತ್ತೆ, ಕೆಟ್ಟ ನಡತೆ ಬೇವಿನ ಎಲೆಗಳ ಕಹಿ ರುಚಿಯಂತಿರುತ್ತೆ. ಈಗ ನೀನು ಎಲ್ಲರೊಂದಿಗೆ ಚೆನ್ನಾಗಿ ನಡೆದುಕೊಂಡರೆ ಎಲ್ಲರೂ ನಿನ್ನನ್ನ ಇಷ್ಟಪಡ್ತಾರೆ, ಅದೇ ನೀನು ಕೆಟ್ಟ ರೀತಿಯಲ್ಲಿ ನಡೆದುಕೊಂಡರೆ ಯಾರೂ ನಿನ್ನನ್ನ ಇಷ್ಟಪಡೋದಿಲ್ಲ. ಜನರ ಹೃದಯವನ್ನ ಗೆಲ್ಲೋದಕ್ಕೆ ಒಳ್ಳೆಯ ನಡತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆಗ ರಾಜಕುಮಾರನಿಗೆ ಗುರುಗಳು ಹೇಳಿದ ವಿಷಯ ಮನದಟ್ಟವಾಯಿತು. ಅವತ್ತಿನಿಂದ ಅವನ ನಡತೆಯಲ್ಲಿ ಉತ್ತಮ ಸುಧಾರಣೆ ಕಂಡುಬಂತು. ಸೊ ಸ್ನೇಹಿತರೆ, ಕಥೆ ಚೆನ್ನಾಗಿದೆ ಅಲ್ವಾ? ಈ ಸ್ಫೂರ್ತಿದಾಯಕ ಕಥೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಮುಂಜಾನೆಯ ಬೆಳಕಿನ ಜೊತೆ ತಂಗಾಳಿಯ ತಂಪು, ಕರಗ್ತಾ ಇರೋ ಮಂಜು, ಇವೆಲ್ಲದರ ಮಧ್ಯೆ ನಿಮ್ಮ ದಿನವನ್ನ ಮತ್ತಷ್ಟು ಬ್ಯೂಟಿಫುಲ್ ಮಾಡೋದಕ್ಕೆ ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ಜೂನ್ 12. ಕ್ಯಾಲೆಂಡರ್ ಪುಟದಲ್ಲಿ ಇದೊಂದು ಅತ್ಯಂತ ಪ್ರಮುಖವಾದ ದಿನ. ಯಾಕೆ ಅಂತೀರಾ? ಎಸ್, ಜಾಗತಿಕ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ, ಅಂದ್ರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ಹೌದು, ಮುಂಜಾನೆ ಎದ್ದ ತಕ್ಷಣ ನಾವೆಲ್ಲ ನಮ್ಮ ಮನೆ ಮಕ್ಕಳ ಮುಖ ನೋಡ್ತೀವಿ ಅಲ್ವಾ? ಆ ಮುಗ್ಧ ಮುಖದಲ್ಲಿರೋ ನಗು, ಆ ಕ್ಷಣದಲ್ಲಿರೋ ಕನಸುಗಳನ್ನು ನೋಡಿದಾಗ ಇಡೀ ದಿನದ ಆಯಾಸವೇ ಮರೆತು ಹೋಗುತ್ತೆ. ಆದ್ರೆ ಒಂದ್ಸರಿ ಯೋಚನೆ ಮಾಡಿ ಸ್ನೇಹಿತರೆ, ಇದೇ ವಯಸ್ಸಿನ ಎಷ್ಟೋ ಮಕ್ಕಳು ಇವತ್ತು ಬೆಳಗ್ಗೆ ಎದ್ದು ಶಾಲೆಗೆ ಹೋಗೋ ಬದಲು ಕೈಯಲ್ಲಿ ಪುಸ್ತಕ ಹಿಡಿಯೋ ಬದಲು ಹೋಟೆಲ್ಗಳಲ್ಲಿ ಪ್ಲೇಟ್ ತೊಳಿತಾ, ಗ್ಯಾರೇಜ್ಗಳಲ್ಲಿ ಕೈಗೆ ಮಸಿ ಬಳ್ಕೊಂಡು, ಅಥವಾ ಎಲ್ಲೋ ಫ್ಯಾಕ್ಟ್ರಿಗಳಲ್ಲಿ ಬೆವರು ಸುರಿಸ್ತಾ ನಿಂತಿದ್ದಾರೆ. ಆ ಮುಗ್ಧ ಬಾಲ್ಯ ತಳಮಳಿಸ್ತಾ ಇದೆ. ಇದನ್ನೇ ಅಲ್ವಾ ನಾವು ತಡಿಬೇಕಾಗಿರೋದು? ಸೊ ಸ್ನೇಹಿತರೆ, ನಿಮಗೆ ಗೊತ್ತಾ ಈ ದಿನದ ಆಚರಣೆ ಶುರುವಾಗಿದ್ದು ಹೇಗೆ ಅಂತ? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, 2002 ಮೊದಲ ಬಾರಿಗೆ ಈ ಜಾಗತಿಕ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಜಾರಿಗೆ ತಂದಿತು. ಇದರ ಮುಖ್ಯ ಉದ್ದೇಶ ಇಷ್ಟೇ ಸ್ನೇಹಿತರೆ, ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಸಿಗಬೇಕು, ಮಕ್ಕಳನ್ನು ದುಡಿತಕ್ಕೆ ತಳ್ಳುವ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕು, ಬಾಲ ಕಾರ್ಮಿಕ ಮುಕ್ತ ಸಮಾಜವನ್ನು ನಿರ್ಮಿಸಬೇಕು. ಹಾಗಾಗಿ ಈ ದಿನ ನಾವು ಒಂದು ಸಂಕಲ್ಪ ಮಾಡೋಣ, ನಮ್ಮ ಸುತ್ತಮುತ್ತ ಯಾವುದೇ ಮಗುವಿನ ಬಾಲ್ಯ ಕಮರಿ ಹೋಗಲು ಬಿಡಬಾರದು, ಬಾಲ ಕಾರ್ಮಿಕ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಅಂತ. ಹಾಗೆ ಸ್ನೇಹಿತರೆ, ಒಂದು ವಿಶೇಷ ಸೂಚನೆ ಇದೆ. ಇದರ ಬಗ್ಗೆ ಕಾನೂನು ಏನ್ ಹೇಳುತ್ತೆ, ನಾವು ಏನ್ ಮಾಡಬಹುದು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ಇವತ್ತು ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಪ್ರಖ್ಯಾತ ವಕೀಲರಾದ ಅಡ್ವೊಕೇಟ್ ಸ್ವಾತಿ ಅವರು ಬಾಲ ಕಾರ್ಮಿಕ ಪದ್ಧತಿ ಮುಕ್ತ ಸಮಾಜದ ಬಗ್ಗೆ ಮಾತನಾಡ್ತಾರೆ. ಮಿಸ್ ಮಾಡಬೇಡಿ, ತಪ್ಪದೆ ಕೇಳಿ ಅಂತ ಹೇಳ್ತಾ ಈಗ ಬಾಲ ಕಾರ್ಮಿಕರ ಹಾಡನ್ನು ಕೇಳಲಿದ್ದೀರಿ. ಈ ಹಾಡನ್ನು ಮೈಸೂರಿನ ಪುಷ್ಪಲತಾ ಜಿ ಅವರು ಹಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಹಿಂದ್ ಸ್ವರಾಜ್ಯ ಪ್ರಶ್ನೆ ಕೇಳುತ್ತಿರುವವರು ಎಂ ವಿಜಯಕುಮಾರ್, ಗಾಂಧೀಜಿಯ ಉತ್ತರ ಹೇಳುತ್ತಿರುವವರು ಹೆಚ್ಆರ್ ಪ್ರಕಾಶ್. ಅಧ್ಯಾಯ 16, ಪಶುಬಲ. ಇದೇನೋ ಹೊಸ ಸಿದ್ಧಾಂತ ತೆಗೆದಿರಿ, ಹೆದರಿಸಿ ಗಳಿಸಿದುದು ಹೆದರಿಕೆ ಇರುವವರಿಗೆ ಮಾತ್ರ ಇರುತ್ತದೆ. ಕೊಟ್ಟುದೇನೋ ಆಯಿತು, ಅದನ್ನು ಹಿಂತೆಗೆದುಕೊಳ್ಳುತ್ತಾರೆಯೇ?
3: ಹಾಗಲ್ಲ. 1857 ರಾಜ ಘೋಷಣೆ ಒಂದು ವಿದ್ರೋಹದ ಕೊನೆಯಲ್ಲಿ ಮಾಡಿದುದು, ಜನರನ್ನು ಶಾಂತಗೊಳಿಸಲು ಮಾಡಿದುದು. ಶಾಂತಿ ಸ್ಥಾಪನೆಗಾಗಿ ಜನರು ಮತ್ತೆ ಸರಳ ಮಾರ್ಗ ಹಿಡಿದ ಮೇಲೆ ಆ ಘೋಷಣೆಯ ತಿರುಳನ್ನು ಅಳಕ ಮಾಡಿದರು. ಶಿಕ್ಷೆಗೆ ಹೆದರಿ ನಾನು ಕಳ್ಳತನ ಬಿಟ್ಟರೆ ಆ ಹೆದರಿಕೆ ತೀರಿದೊಡನೆ ಮತ್ತೆ ಮಾಡುತ್ತೇನೆ. ಇದು ಲೋಕಾನುಭವ. ಮನುಷ್ಯನನ್ನು ಹೊಡೆದು ಬಡೆದು ಅವನಿಂದ ಕೆಲಸ ಮಾಡಿಸಿಕೊಳ್ಳಬಹುದು ಎಂದು ನಾವು ತಿಳಿದಿದ್ದೇವೆ. ಅದರಿಂದ ನಾವು ಬಲಪ್ರಯೋಗ ಮಾಡುತ್ತಾ ಬಂದಿದ್ದೇವೆ.
2: ನಿಮಗೇ ವಿರೋಧವಾಗಿ ನೀವು ಮಾತನಾಡುತ್ತಿದ್ದೀರಲ್ಲ. ಇಂಗ್ಲಿಷರು ತಮ್ಮ ದೇಶದಲ್ಲಿ ಗಳಿಸುವುದು

0: ಎಲ್ಲ ಕಾದಾಡಿಯೇ ತಾನೆ? ಅವರು ಗಳಿಸುವುದೆಲ್ಲವೂ ವ್ಯರ್ಥ ಎಂದು ಮೊದಲೇ ಹೇಳಿದಿರಿ. ಬಲ್ಲೆ, ಆದರೆ ಅದರಿಂದ ನನ್ನ ತರ್ಕಕ್ಕೆ ಅಡ್ಡಿಯಿಲ್ಲ. ಅವರಿಗೆ ನಿಷ್ಪ್ರಯೋಜಕ ವಸ್ತುವೇ ಬೇಕಾಗಿತ್ತು, ಅದನ್ನೇ ಸಾಧಿಸಿದರು. ಅವರ ಇಷ್ಟಾರ್ಥ ನೆರವೇರಿತು ಎಂಬುದು ನನ್ನ ಮಾತು. ಯಾವ ಸಾಧನವಾದರೇನು? ನಮ್ಮ ಉದ್ದೇಶ ಒಳ್ಳೆಯದಾದರೆ ಯಾವ ಸಾಧನದಿಂದ ಅದನ್ನು ಸಾಧಿಸಿದರೇನು? ಹೊಡೆದಾಡಿ ಹಿಂಸೆ ಮಾಡಿ ಸಾಧಿಸಿದರೆ ತಾನೇ ಏನು? ಏಕೆ ಕೂಡದು? ಮನೆಯೊಳಕ್ಕೆ ಕಳ್ಳ ನುಗ್ಗಿದರೆ ನಾವು ಯಾವ ಸಾಧನವನ್ನು ಉಪಯೋಗಿಸೋಣ ಎಂದು ಆಲೋಚಿಸುತ್ತೇವೆಯೇ? ಹೇಗಾದರೂ ಅವನನ್ನು ಹೊರಗೂಡಿಸುವುದೇ ನನ್ನ ಕೆಲಸ. ಭಿನ್ನಹಗಳನ್ನು ಬರೆದುಕೊಂಡು ನಾವು ಏನನ್ನೂ ಸಾಧಿಸಲಿಲ್ಲ, ಸಾಧಿಸುವುದೂ ಇಲ್ಲ ಎಂದು ನೀವು ಒಪ್ಪಿಕೊಂಡಂತೆ ಕಾಣುತ್ತದೆ. ಹಾಗಾದರೆ ಒಡೆದಾಡಿ ಹಿಂಸೆಯನ್ನು ಬಳಸಿ ಸಾಧಿಸೋಣ. ಅದರಿಂದ ನಮಗೆ ಏನು ಸಿಗುತ್ತದೆಯೋ ಅದನ್ನು ಅಗತ್ಯವಿದ್ದರೆ ಹೆದರಿಕೆ ಇಟ್ಟೇ ಉಳಿಸಿಕೊಳ್ಳೋಣ. ಒಂದು ಮಗು ಬೆಂಕಿಯಲ್ಲಿ ಕಾಲಿಡುತ್ತಿದ್ದರೆ ಅದನ್ನು ತಡೆಯಲು ಬಲಪ್ರಯೋಗ ಮಾಡಿದರೆ ತಪ್ಪೇ? ಹೇಗೋ ಅಂತೂ ನಮ್ಮ ಉದ್ದೇಶವನ್ನು ಸಾಧಿಸಬೇಕು.
1: ನಿಮ್ಮ ವಾದ ಚೆನ್ನಾಗಿದೆ. ಈ ವಾದಕ್ಕೆ ಅನೇಕರು ಮರುಳಾಗಿದ್ದಾರೆ. ನಾನು ಹಿಂದೆ ಇದೇ ವಾದವನ್ನು ಮಾಡಿದ್ದೇನೆ. ನಿಮ್ಮ ಪರೆಯನ್ನು ಬಿಡಿಸುವ ಯತ್ನ ಈಗ ಮಾಡುತ್ತೇನೆ. ಇಂಗ್ಲಿಷರು

ತಿಳಿಸಿದುದು ನಿಜ, ನಾವೂ ಹಾಗೆಯೇ ಮಾಡಬಹುದು. ಆ ಸಾಧನವನ್ನು ಉಪಯೋಗಿಸಿದರೆ ಅವರಿಗೆ ದೊರೆತ ಫಲವೇ ನಮಗೂ ಸಿಗುತ್ತದೆ. ನಮಗೆ ಅದು ಬೇಕಾಗಿಲ್ಲ ತಾನೆ. ಸಾಧನಕ್ಕೂ ಉದ್ದೇಶಕ್ಕೂ ಏನೂ ಸಂಬಂಧವಿಲ್ಲವೆಂದು ನೀವು ತಿಳಿದಿರುವಂತೆ ಕಾಣುತ್ತದೆ. ಇದು ದೊಡ್ಡ ತಪ್ಪು. ಈ ತಪ್ಪಿನ ಮೂಲಕ ಧರ್ಮಾತ್ಮರೆನಿಸಿಕೊಂಡವರು ಸಹ ಘೋರ ಕರ್ಮಗಳನ್ನು ಮಾಡಿದ್ದಾರೆ. ನೀವು ಹೇಳುವ ತರ್ಕ ಬೇವು ನೆಟ್ಟು ಮಾವು ಪಡೆಯೋಣ ಎಂಬ ತರ್ಕ. ಕಡಲನ್ನು ದಾಟಬೇಕಾದರೆ ಹಡಗು ಬೇಕು. ಎತ್ತಿನ ಗಾಡಿಯಲ್ಲಿ ಕುಳಿತು ಕಡಲನ್ನು ದಾಟ ಹೋದರೆ ಗಾಡಿಯೂ ಮುಳುಗುತ್ತದೆ, ನಾನೂ ಮುಳುಗುತ್ತೇನೆ. ಎಂಥ ದೇವರು ಅಂಥ ಪೂಜೆ ಎಂಬ ಗಾದೆ ಹೊಂದಿದೆ. ಅದನ್ನು ಅರಿತುಕೊಳ್ಳಬೇಕು. ಅದಕ್ಕೆ ತಪ್ಪು ಅರ್ಥ ಮಾಡಿ ಜನರು ದಾರಿ ತಪ್ಪಿದ್ದಾರೆ. ಸಾಧನ ಬೀಜದ ಹಾಗೆ, ಸಾಧ್ಯ ಗಿಡದ ಹಾಗೆ. ಬೀಜ ವೃಕ್ಷ ಸಂಬಂಧ ಹೇಗೋ ಸಾಧನ ಸಾಧ್ಯಗಳ ಸಂಬಂಧವೂ ಹಾಗೆ. ಸೈತಾನನ ಉಪಾಸನೆ ಮಾಡಿ ಈಶ್ವರ ಭಜನೆಯ ಫಲ ಬೇಕು ಎಂದರೆ ಸಿಗದು. ನಾವು ಯಾರಾದರೂ ದೇವರ ಪೂಜೆ ಮಾಡಬೇಕು. ಸೈತಾನನ ವಿಗ್ರಹಕ್ಕೆ ಪೂಜೆ ಮಾಡಿದರೆ ದೇವರ ಪೂಜೆ ಆಗುವುದಿಲ್ಲವೇನು ಎಂದರೆ ಬರೀ ಮೂರ್ಖತನದ ಮಾತು ಎನ್ನುತ್ತೇವೆ. ಬಿತ್ತಿದಂತೆ ಬೆಳೆ. 1833 ಹಿಂಸೆಯಿಂದ ಹೆಚ್ಚು ಮತಾಧಿಕಾರವನ್ನು ಪಡೆದರು. ಪಶುಬಲವನ್ನು ಪ್ರಯೋಗಿಸಿ ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ತಿಳಿದುಕೊಂಡಂತಾಯಿತೇ? ಅವರಿಗೆ ಮತಾಧಿಕಾರ ಬೇಕಿತ್ತು. ಪಶುಬಲದಿಂದ ಅದನ್ನು ಗಳಿಸಿದರು. ಆದರೆ ನಿಜವಾದ ಅಧಿಕಾರ ಬರುವುದು ಕರ್ತವ್ಯ ಪಾಲನೆಯಿಂದ. ಅದು ಅವರಿಗೆ ಸಿಗಲಿಲ್ಲ. ಈಗ ಇಂಗ್ಲೆಂಡಿನಲ್ಲಿ ಎಲ್ಲರೂ ಅಧಿಕಾರ ಬೇಡುವಲ್ಲಿ ಯಾರು ಯಾರಿಗೆ ಕೊಡಬೇಕು, ಅವರು ಯಾವ ಕರ್ತವ್ಯವನ್ನೂ ಮಾಡರು ಎನ್ನುವುದಿಲ್ಲ ನಾನು. ತಾವು ಬಯಸುವ ಅಧಿಕಾರ ಪಡೆಯಲು ಬೇಕಾದ ಕರ್ತವ್ಯಗಳನ್ನು ಮಾಡರು. ಆ ಕರ್ತವ್ಯ ಮಾಡಿ ಅರ್ಹತೆಯನ್ನು ಪಡೆಯದೆಯೇ ಅಧಿಕಾರ ಬೇಕೆನ್ನುವುದರಿಂದ ಅಧಿಕಾರ ಅವರ ಕೊರಳಿಗೆ ನೇಣು ಆಗಿದೆ. ಬೇರೆ ಮಾತಿನಲ್ಲಿ ಅವರು ಉಪಯೋಗಿಸಿದ ಸಾಧನಗಳಿಗೆ ತಕ್ಕ ಫಲ ಅವರಿಗೆ ದೊರಕಿದೆ. ಆ ಫಲಕ್ಕೆ ತಕ್ಕ ಸಾಧನಗಳನ್ನು ಅವರು ಪ್ರಯೋಗಿಸಿದರು. ನಿಮ್ಮ ಗಡಿಯಾರವನ್ನು ಕಿತ್ತುಕೊಳ್ಳಬೇಕೆಂದರೆ ನಾನು ನಿಮ್ಮೊಡನೆ ಹೊಡೆದಾಡಬೇಕು. ಅದನ್ನು ಕೊಳ್ಳಬೇಕೆಂದರೆ ಬೆಲೆಯನ್ನು ಕೊಡಬೇಕು. ಅದನ್ನು ಬಹುಮಾನವಾಗಿ ಪಡೆಯಬೇಕೆಂದರೆ ನಿಮ್ಮನ್ನು ಬೇಡಬೇಕು. ನಾನು ಯಾವ ಸಾಧನವನ್ನು ಉಪಯೋಗಿಸುತ್ತೇನೋ ತದನುಸಾರ ಆ ಗಡಿಯಾರ ಕಳವು ಮಾಲು, ಸ್ವಂತ ಪದಾರ್ಥ, ಕಾಣಿಕೆ ಆಗುತ್ತದೆ. 3 ಬೇರೆ ಬೇರೆ ಸಾಧನೆಗಳಿಂದ 3 ಬೇರೆ ಬೇರೆ ಪರಿಣಾಮಗಳಾದವು. ಇಷ್ಟಾದರೂ ಸಾಧನದ್ದೇನು ದೊಡ್ಡ ವಿಷಯ ಎನ್ನುತ್ತೀರಾ? ನೀವು ಹೇಳಿದ ಕಳ್ಳನ ದೃಷ್ಟಾಂತವನ್ನೇ ತೆಗೆದುಕೊಳ್ಳಿ. ಕಳ್ಳನನ್ನು ಯಾವ ರೀತಿಯಲ್ಲಾದರೂ ಓಡಿಸಿದರಾಯಿತು ಎಂದು ನಾನು ಒಪ್ಪುವುದಿಲ್ಲ. ಕದಿಯಲು ಬಂದದು ನನ್ನ ತಂದೆಯೇ ಆದರೆ ಒಂದು ರೀತಿಯನ್ನು ಅನುಸರಿಸುತ್ತೇನೆ. ಬಂದವನು ಒಬ್ಬ ಪರಿಚಿತನಾದರೆ ಮತ್ತೊಂದು ರೀತಿ, ಅಪರಿಚಿತನೇ ಆದರೆ 3ನೆಯ ರೀತಿ. ಹಿಂದೂಸ್ತಾನಿ ಕಳ್ಳನಾದರೆ ಒಂದು ರೀತಿ, ಪರಂಗಿ ಕಳ್ಳನಾದರೆ ಒಂದು ರೀತಿ ಎನ್ನುತ್ತೀರೇನೋ ನೀವು. ದುರ್ಬಲನೊಬ್ಬ ಕದಿಯಲು ಬಂದರೆ ಒಂದು ರೀತಿ, ಬಲಿಷ್ಠನಾದವನು ಬಂದರೆ ಒಂದು ರೀತಿ. ಕಳ್ಳ ಪೂರ್ಣ ಆಯುಧ ಪಾಣಿಯಾಗಿದ್ದರೆ ಸುಮ್ಮನಿರುತ್ತೇನೆ. ತಂದೆಯಿಂದ ಹಿಡಿದು ಆಯುಧ ಪಾಣಿಯವರಿಗೆ ನಾನಾ ಸಾಧನೆಗಳಿವೆ. ಹೀಗೂ ಯೋಚಿಸುತ್ತೇನೆ, ಬಂದ ಕಳ್ಳ ತಂದೆಯೇ ಆಗಲಿ ಆಯುಧ ಪಾಣಿಯೇ ಆಗಲಿ, ನಾನು ಕಣ್ಣು ಮುಚ್ಚಿ ನಿದ್ದೆಯನ್ನು ನಟಿಸುತ್ತೇನೆ. ಇಬ್ಬರೂ ಆಯುಧ ಪಾಣಿಗಳೇ, ಇಬ್ಬರೂ ಬಲಿಷ್ಠರೇ. ಆ ಬಲಕ್ಕೆ ಸೋತು ಕಳವು ಮಾಡಿದರೆ ಮಾಡಲಿ ಎಂದು ಸುಮ್ಮನಿದ್ದೇನೆ. ತಂದೆಯ ಬಲ ನನ್ನಲ್ಲಿ ಕನಿಕರ ಹುಟ್ಟಿಸಿ ಅಳುವಂತೆ ಮಾಡಿತು. ಆಯುಧ ಪಾಣಿಯ ಬಲ ಸಿಟ್ಟನ್ನು ಹುಟ್ಟಿಸಿ ಇಬ್ಬರನ್ನು ಶತ್ರುಗಳಾಗಿ ಮಾಡಿಯಿತು. ಹೀಗಿದೆ ಈ ವಿಚಿತ್ರ ಪ್ರಸಂಗ. ಈ ಉದಾಹರಣೆಗಳಲ್ಲಿ ಯಾವ ಪ್ರಸಂಗದಲ್ಲಿ ಯಾವ ರೀತಿ ನಡೆಯಬೇಕೆಂಬುದರ ವಿಷಯದಲ್ಲಿ ನಮಗೆ ಏಕಾಭಿಪ್ರಾಯ ಇಲ್ಲದಿರಬಹುದು. ಇವೆಲ್ಲ ಸಂದರ್ಭಗಳಲ್ಲಿಯೂ ಏನು ಮಾಡಬೇಕೆಂಬುದು ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ನೀವು ಅದನ್ನು ಕೇಳಿ ಗಾಬರಿಯಾಗಬಹುದು. ಆದುದರಿಂದ ಸ್ವಲ್ಪ ಸಂಕೋಚವಾಗುತ್ತಿದೆ. ಸದ್ಯ ನಿಮ್ಮ ಊಹೆಗೆ ಅದನ್ನು ಬಿಡುತ್ತೇನೆ. ನೀವು ಊಹಿಸಲಾರದಿದ್ದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉಪಾಯ ಮಾಡಬೇಕಾದೀತು ಎಂಬುದಾದರೂ ಸ್ಪಷ್ಟವೇ.

0: ಏನಾದರೂ ಉಪಾಯ ಮಾಡಿದರೆ ಕಳ್ಳನನ್ನು ಓಡಿಸಲಾಗುವುದಿಲ್ಲ. ಪ್ರತಿಯೊಂದು ಸಂದರ್ಭಕ್ಕೂ ತಕ್ಕ ಉಪಾಯವನ್ನೇ ಹಿಡಿಯಬೇಕು. ಆದುದರಿಂದ ಮನಸ್ಸಿಗೆ ಬಂದ ಉಪಾಯದಿಂದ ಕಳ್ಳನನ್ನು ಓಡಿಸುವುದು ಅಲ್ಲ ನಿಮ್ಮ ಧರ್ಮ ಎಂಬುದು ಸ್ಪಷ್ಟ.
1: ಅಧ್ಯಾಯ 16 ಪಶುಬಲ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, 12ನೇ ಶತಮಾನದ ವಚನ ಚಳುವಳಿ ಕೇವಲ ಒಂದು ಧಾರ್ಮಿಕ ಸುಧಾರಣೆಯ ಆಂದೋಲನ ಆಗಿರಲಿಲ್ಲ, ಅದೊಂದು ಕ್ರಾಂತಿಕಾರಕ ಸಾಮಾಜಿಕ ಮತ್ತು ಅನುಭಾವಿ ಆಂದೋಲನ ಆಗಿತ್ತು. ಇದು ವ್ಯಕ್ತಿಯ ಅನುಭಾವಿಕ ಸರ್ವಭೌಮತ್ವವನ್ನ ಎತ್ತಿ ಹಿಡಿದಂತಹ ಚಳುವಳಿ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಬಸವಣ್ಣನವರು ಕೂಡ, ಎಲ್ಲ ಶಿವಶರಣರು ಕೂಡ ವಚನಗಳನ್ನ ರಚಿಸಬಹುದು. ಸಮಾಜದಲ್ಲಿ ಸಮಾನತೆಯಿಂದ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಸಾಧಿಸಿ ತೋರಿಸಿದವರು ಬಸವಣ್ಣನವರು. ಇವರ ಪ್ರತಿಯೊಂದು ವಚನವು ಕೂಡ ನಮ್ಮ ಇಂದಿನ ಜನತೆಗೆ ಒಂದು ದಾರಿದೀಪ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆ ಇವತ್ತು ಭಾರ್ಗವಿಯವರಿದ್ದಾರೆ. ಭಾರ್ಗವಿಯವರು ಮರ್ತ್ಯ ಲೋಕ ಎಂಬುದು ಕರ್ತನ ಕಮ್ಮಟವಯ್ಯ ಎಂಬ ವಿಚಾರವಾಗಿಯೇ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ, ಕೇಳೋಣ ಬನ್ನಿ.
8: ಎಲ್ಲರಿಗೂ ನಮಸ್ಕಾರ, ನಾನು ಭಾರ್ಗವಿ ಜಿಯರ್. ಇವತ್ತಿನ ದಿನದಂದು ಮತ್ಸ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಎಂಬ ವಚನ ಶೀರ್ಷಿಕೆಯಾಧಾರಿತ ವಿವರಣೆಯನ್ನು ನೀಡುತ್ತಿದ್ದೇನೆ. ಮತ್ಸ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಮನುಷ್ಯರು ಜೀವಿಸುತ್ತಿರುವ ಈ ಭೂಲೋಕವೇ ಮತ್ಸ್ಯಲೋಕ. ಇದನ್ನು ಬಿಟ್ಟು ಬೇರೆಲ್ಲಿಯೋ ಯಾವುದೋ ಮೋಕ್ಷ, ಸ್ವರ್ಗ, ಕೈಲಾಸ, ವೈಕುಂಠ ಎಂಬಿತ್ಯಾದಿ ಕಾಲ್ಪನಿಕ ಲೋಕಗಳು ಇರುವುದಿಲ್ಲ ಎಂಬುದು ಬಸವಣ್ಣನವರ ವಿಚಾರವಾಗಿದೆ. ಅದಕ್ಕಾಗಿ ಅವರು ಅರ್ಥಪೂರ್ಣವಾಗಿ ಈ ಬದುಕನ್ನು ರೂಪಿಸಿಕೊಳ್ಳಬೇಕು, ಸರಿಯಾಗಿ ಸಾಧನೆ ಮಾಡಬೇಕು, ತಾವು ಮಾಡುವ ದುಡಿಮೆ ಕಾಯಕದಲ್ಲಿಯೇ ಸಂತಸವನ್ನು ಕಾಣಬೇಕು, ಹುಟ್ಟು ಸಾವುಗಳ ನಡುವಿನ ಅವಧಿಯನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು, ಅದುವೇ ಸ್ವರ್ಗ, ಕೈಲಾಸ ಎಂದಿದ್ದಾರೆ. ಇಲ್ಲಿ ಬಸವಣ್ಣನವರು ಸರಳವಾಗಿ ಮನೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ.
7: ಬಸವಣ್ಣನವರು ಹೇಳಿದಂತ ಮರ್ತ್ಯ ಲೋಕ ಎಂಬುದು ಕರ್ತನ ಕಮ್ಮಟವಯ್ಯ ಎಂಬ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಭಾರ್ಗವಿಯವರು ತಿಳಿಸಿದ್ರು. ಅಂದ್ರೆ ಈ ವಚನವು

ಇಹಲೋಕದ ಬದುಕಿಗೆ ನಮ್ಮ ದೈನಂದಿನ ನಡವಳಿಕೆ ಇರ್ಬೋದು, ಹಾಗೆ ಸಾಮಾಜಿಕ ಜವಾಬ್ದಾರಿಗೆ ಅಪಾರವಾದಂತಹ ಮಹತ್ವವನ್ನು ನೀಡಿದೆ ಅಂತಲೇ ಹೇಳ್ಬೋದು. ನಮ್ಮ ಅನುಭಾವಿಕ ಭವಿಷ್ಯ ಬೇರೆ ಯಾವುದೇ ಶಕ್ತಿಯ ಕೈಯಲ್ಲಿಲ್ಲ, ಅದು ನಮ್ಮ ಕೈಯಲ್ಲೇ ಇದೆ ಎಂಬುದನ್ನು ಬಸವಣ್ಣನವರು ಈ ವಚನದ ಮೂಲಕ ಹೇಳಿದ್ದಾರೆ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು, ಕೂಡಲ ಸಂಗಮ ದೇವ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲಲ್ಲ ಎಂಬ ಎಚ್ಚರಿಕೆ ಅತ್ಯಂತ ಆಳವಾದಂತಹ ಒಂದು ಸಾಮಾಜಿಕ ಮತ್ತೆ ನೈತಿಕ ಪರಿಣಾಮವನ್ನ ಇಲ್ಲಿ ಹೇಳ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಭಾರ್ಗವಿಯವರು ಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾರ್ಗವಿಯವರು ಬಸವಣ್ಣನವರ ಒಂದು ವಚನ, ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಈ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಕನ್ನಡ ನಾಡಿನ ಮಧ್ಯಕಾಲೀನ ಇತಿಹಾಸದಲ್ಲಿ ಶರಣ ಚಳವಳಿಯೊಂದು ಅಪೂರ್ವ ಘಟನೆ. ಅದರ ಕೇಂದ್ರ ಸ್ಫೂರ್ತಿ ಶಕ್ತಿಯಾಗಿದ್ದವರು ಬಸವಣ್ಣನವರು. ಇವರು ತಮ್ಮ ಮಾನವೀಯ ಅಂತಃಕರಣ ಜೀವ ಕಾರುಣ್ಯ ಪರ ಚಿಂತನೆಗಳಿಂದ ಮಹಾಮಾನವತಾವಾದಿ, ಮಹಾತ್ಮ, ಜಗಜ್ಯೋತಿ, ಭಕ್ತಿ ಭಂಡಾರಿ ಎಂದು ಹೆಸರಾಗಿದ್ದರು. ಬಸವಣ್ಣನವರು ಸಮಾಜದಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯ ಸಂಪ್ರದಾಯಗಳನ್ನು, ಜಾತಿ, ಮತ ಲಿಂಗ, ವರ್ಣ, ವರ್ಗಭೇದಗಳನ್ನು ಅಲ್ಲಗಳೆದರು. ಜಾತಿಯಿಂದ, ಬಣ್ಣದಿಂದ, ಸ್ಥಾನಮಾನಗಳಿಂದ ಯಾರೂ ಮೇಲಲ್ಲ, ಕೀಳಲ್ಲ, ಸೃಷ್ಟಿಯಲ್ಲಿ ಯಾರೂ ಶ್ರೇಷ್ಠರಲ್ಲ, ಕನಿಷ್ಠರಲ್ಲ, ಎಲ್ಲರ ಹೃದಯದಲ್ಲಿಯೂ ಸೃಷ್ಟಿಕರ್ತ ಇರುವನು. ಸೃಷ್ಟಿಯ ಶಕ್ತಿಯ ನಿರಾಕಾರ ರೂಪವೇ ಇಷ್ಟಲಿಂಗ. ಲಿಂಗಾರ್ಚನೆ, ಅರ್ಪಣೆ, ಅನುಭಾವಗಳಿಂದ ಸಾಧಕರಾದರವರು ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿ ಹೇಳಿದರು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತ್ಯಾನುಸಾರ ದುಡಿಯಬೇಕು. ದುಡಿದುದರಲ್ಲಿ ಬಂದ ಪ್ರತಿಫಲವನ್ನು ಇಲ್ಲದವರಿಗೆ ಹಂಚಿ ಉಣ್ಣಬೇಕು. ಸತ್ಸಂಗ ಮತ್ತು ಸದ್ವಿಚಾರಗಳಲ್ಲಿ ಕಾಲ ಕಳೆಯಬೇಕು. ಸೃಷ್ಟಿಯ ಸದಾವಕಾಶವಾಗಿರುವ ಜೀವಿತಾವಧಿಯನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಇವು ಬಸವಾದಿ ಶಿವಶರಣರ ವಿಚಾರಧಾರೆಯ ಪ್ರಮುಖ ಅಂಶಗಳಾಗಿದ್ದವು. ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗವಾಡಿಯಲ್ಲಿದ್ದ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳ ಮಗನಾಗಿ ಜನಿಸಿದರು. ಬಾಲ್ಯದಲ್ಲಿಯೇ ಸುತ್ತಮುತ್ತಲೂ ನಡೆಯುತ್ತಿದ್ದ ಮೌಢ್ಯಾಚಾರಗಳನ್ನು ವಿರೋಧಿಸಿದರು. ಮನೆ ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು. ಅಲ್ಲಿಯೇ ವಿದ್ಯಾರ್ಜನೆಗೈದರು. ತಮ್ಮ ಸ್ವಪ್ರತಿಭೆ ಮತ್ತು ಸ್ವಕೌಶಲ್ಯಗಳಿಂದಾಗಿ ಕಳಚೂರಿ ಬಿಜ್ಜಳನ ಆಸ್ಥಾನದಲ್ಲಿದ್ದ ಮೊದಲಿಗೆ ಕರಣಿಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು. ಹಂತ ಹಂತವಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿದರು. ಅಂದಿನ ಸಂದರ್ಭದಲ್ಲಿ ಸಾಮಾಜಿಕ, ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತಮ್ಮ ವಿನೂತನ ವೈಚಾರಿಕ ನಿಲುವುಗಳಿಂದ ಜನಮಾನಸವನ್ನು ಜಾಗೃತಗೊಳಿಸಿದರು. ಆದರೆ ಅವರ ಪ್ರಕಾರ ವೈಚಾರಿಕ ಚಿಂತನೆಗಳನ್ನು ಅರಗಿಸಿಕೊಳ್ಳಲಾರದ ಸಂಕೀರ್ಣ ಸ್ಥಿತ್ಯಂತರಗಳಿಂದ ಕಲ್ಯಾಣದಲ್ಲಿ ರಕ್ತಕ್ರಾಂತಿ ಸಂಭವಿಸಿತು. ಆಗ ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟರು. ಕೂಡಲ ಸಂಗಮಕ್ಕೆ ಹೋದರು. ಅಲ್ಲಿಯೇ ಲಿಂಗೈಕ್ಯರಾದರು. ಕೂಡಲ ಸಂಗಮ ದೇವ ಎಂಬುದು ಬಸವಣ್ಣನವರ ವಚನಗಳ ಅಂಕಿತವಾಗಿದೆ.
2: ಬಸವಣ್ಣನವರ ವಿಚಾರಧಾರೆಯ ಕುರಿತು ಭಾರ್ಗವಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇದುವರೆಗೆ ಭಾರ್ಗವಿಯವರು ಬಸವಣ್ಣನವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಕೂಡಲ ಸಂಗಮ ದೇವ, ಇಲ್ಲಿ ಬಸವಣ್ಣನವರು ಸರಳವಾಗಿ ಮನೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಮನೆಯೊಳಗೆ ಮನೆಯೊಡೆಯರು ಅಂದರೆ ಆ ಮನೆಯೊಳಗಿರುವ ಸದಸ್ಯರು ಜಾಗರೂಕರು ಮತ್ತು ಜವಾಬ್ದಾರಿಯುತರು ಆಗಿದ್ದಾರೆ ಮಾತ್ರ ಆ ಮನೆಯು ನೆಮ್ಮದಿಯ ತಾಣವಾಗುತ್ತದೆ, ಅಂದವಾಗಿರುತ್ತದೆ. ನೈರ್ಮಲ್ಯಯುತ ಮನೆಗಳಲ್ಲಿ ಶಾಂತಿ, ಸಂತಸ, ಸಮೃದ್ಧಿ ನೆಲೆಸುತ್ತದೆ. ಮನೆಯೊಳಗೆ ಬೇಜವಾಬ್ದಾರಿಯ ಸ್ವೇಚ್ಛಾರಿಯ ದುಶ್ಚಟಗಳಿಗೆ ದಾಸರಾದ ದುರ್ವಿಚಾರಗಳಲ್ಲಿಯೇ ಕಾಲ ಕಳೆಯುವವರು ಇದ್ದರೆ ಶರೀರದಲ್ಲಿ ಹುಸಿ ವಿಚಾರಗಳು, ಮನಸ್ಸಿನಲ್ಲಿ ಸದಾ ಮೋಸ, ವಂಚನೆಯ ಭಾವನೆಗಳೇ ತುಂಬಿದ್ದರೆ ಅಂತಹ ಮನೆಗಳಲ್ಲಿ ನೆಮ್ಮದಿ, ಸಂತೃಪ್ತಿ ನೆಲೆಸುವುದಿಲ್ಲ ಎಂಬುದು ಈ ವಚನದ ಮತಿತಾರ್ಥವಾಗಿದೆ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲೂ ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲೊಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ನಮ್ಮ ಸುತ್ತಮುತ್ತಲೂ ಭೌತಿಕ ದಾಹಕ್ಕೆ ಒಳಗಾದ ಜನರು ಹೇಗೆ ಇರುತ್ತಾರೆ ಎಂಬುದಕ್ಕೆ ಈ ವಚನ ನಿದರ್ಶನವಾಗಿದೆ. ಶ್ರೀಮಂತಿಕೆಯ ಸೊಕ್ಕು, ಸಂಪತ್ತಿನ ದಾಹ ಮತ್ತು ಮದ ಅಧಿಕಾರದ ವ್ಯಾಮೋಹ ಮತ್ತು ದುರಹಂಕಾರ ಒಣಪ್ರತಿಷ್ಠೆಗಳನ್ನೇ ಮೈಮನಗಳಲ್ಲಿ ತುಂಬಿಕೊಂಡಿರುವವರಲ್ಲಿ ಸಹಜ ಮನುಷ್ಯ ಬಂಧಗಳಿಗೆ ಬೆಲೆ ಗೌರವ ಇರುವುದಿಲ್ಲ. ಅಂತಹವರ ಜೊತೆ ಇರುವುದೂ ವ್ಯರ್ಥ, ಅವರಿಗೆ ಕಾಲವೇ ಉತ್ತರಿಸುತ್ತದೆ ಎಂದಿದ್ದಾರೆ ಬಸವಣ್ಣನವರು.
0: ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಂತಹ ಭಾರ್ಗವಿಗೆ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯ ಕುರಿತು ಭಾರ್ಗವಿಯವರು ಮಾಹಿತಿಯನ್ನ ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ RJ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಕ್ಕೂ ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮಾನವ ಧರ್ಮ. ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಲಲೆಗೆ, ಟಪ್ಪೆಯ ಚಾರನಂತೆ ಇಳಿಯುತ್ತಿದ್ದ ಯುಗದಿಂದ ಯುಗಕ್ಕೆ ಮಾನವ ಧರ್ಮ. ನಿಲದಮೃತ ಧಾರೆಯದು ಮಂಕುತಿಮ್ಮ. ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದಲ ಅಲೆಗೆ, ಅಲೆಯಿಂದ ಅಲೆಗೆ, ಟಪ್ಪೆಯ ಚಾರನಂತೆ. ಟಪ್ಪೆ ಅಂದರೆ ಟಪಾಲು, ಅಂಚೆ. ಚಾರನಂತೆ ಅಂದರೆ ಅದನ್ನು ಹಂಚೋರು. ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ. ನಿಲದಮೃತ ಧಾರೆಯದು, ನಿಲದ ಅಮೃತ ಧಾರೆಯದು. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಅಲೆಗೆ, ತಪ್ಪೆಯ ಚಾರನಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ. ನಿಲದ ಅಮೃತ ಧಾರೆಯದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮಾನವ ಧರ್ಮ ಯುಗದಿಂದ ಯುಗಕ್ಕೆ ಇಳಿತಾ ಇದೆ. ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಂಚೆ ಪೇದೆ ಹಾಗೆ ಅಲಿತಾ ಇದೆ. ಒಟ್ಟಾರೆ ಅದು ನಿಲ್ಲದ ಅಮೃತ ಧಾರೆಯಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಈ ಜಗತ್ತಿನ ವ್ಯವಸ್ಥೆನೇ ಒಂದು ಅದ್ಭುತ. ತಲೆಮಾರಿನಿಂದ ತಲೆಮಾರಿಗೆ ಹೇಗೆ ಗುಣಗಳು ಧರ್ಮಗಳು ಸಾಗಿ ಬರುತ್ತೆ ಅನ್ನೋದೇ ಒಂದು ಕೌತುಕ ಅಲ್ವಾ? ಇವತ್ತು ರಾಮ ಇಲ್ಲ, ಕೃಷ್ಣ ಇಲ್ಲ, ಯೇಸು ಕ್ರಿಸ್ತನು ಇಲ್ಲ, ಬುದ್ಧ, ಮಹಾವೀರ, ಶಂಕರಾಚಾರ್ಯ, ಬಸವಣ್ಣ ಇವ್ರು ಯಾರು ದೇಹದಿಂದ ಇಲ್ಲ. ಆದರೆ ಅವರು ಹೇಳಿದ, ನಡೆದು ತೋರಿದ ಜೀವನ ಮೌಲ್ಯಗಳು ಒಂದು ರೀತಿಯ ಬದಲಾವಣೆಗಳನ್ನು ಕಂಡರೂ ಹಾಗೆ ಮುಂದುವರೆದಿದೆ. ಇದೇ ಬಹುಶಃ ಭಗವದ್ಗೀತೆಯಲ್ಲಿ ಬರುತ್ತೆ ನೋಡಿ ಒಂದು ವಾಕ್ಯ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಇದೇ ಆ ಮಾತಿನ ಅರ್ಥ. ಮೌಲ್ಯಗಳು, ಮಾನವ ಧರ್ಮದ ಅಧಃಪತನ ಏನಾದರೂ ಆದಾಗೆಲ್ಲ ಅದರ ಪುನರುತ್ಥಾನಕ್ಕಾಗಿ ನಾನು ಹುಟ್ಟಿ ಬರ್ತೀನಿ ಅನ್ನೋದೇ ಆ ವಾಗ್ದಾನ. ಇದೊಂದು ಸಾಂಕೇತಿಕವಾದ ಮಾತು. ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಆಗೋದಂತೂ ಖಚಿತ. ಆದರೆ ಆತಂಕಕ್ಕೆ ಕಾರಣ ಇಲ್ಲ. ಆಗ ಮತ್ತೊಬ್ಬ ನಾಯಕ ಮತ್ತೊಂದು ಬದಲಾವಣೆನ ತಂದು ಮಾನವ ಧರ್ಮನ ಸ್ಥಿರವಾಗೋ ಹಾಗೆ ಮಾಡಬಹುದು. ಅವರ ವಿಧಾನಗಳು ಬೇರೆ ಬೇರೆ, ಆದರೆ ಉದ್ದೇಶ ಒಂದೇ, ಅದು ಮಾನವ ಧರ್ಮದ ಉಳಿವು. ಶ್ರೀರಾಮನ ಮೌಲ್ಯ ಪ್ರತಿಪಾದನೆ ನಡೆಗಳೇ ಬೇರೆ ಆಗಿತ್ತಲ್ವಾ, ಹಾಗೆ ಕೃಷ್ಣನ ನಡೆಗಳೇ ಬೇರೆ. ಮುಂದೆ ಬಂದ ಬುದ್ಧ ಆಸೆಯ ನಿರಾಕರಣೆ ಮಾಡಿದರೆ ಮಹಾವೀರ ಅಪರಿಗ್ರಹನ ಮಾದರಿಯನ್ನಾಗಿಸ್ತಾನೆ. ಎಲ್ಲರ ವಿಧಾನಗಳು ಬೇರೆ ಬೇರೆ ಆದರೂ ಅವೆಲ್ಲ ಮಾನವತೆಯನ್ನು ಸಾರುವಂತಹ ಕ್ರಿಯೆಗಳೇ. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಹತ್ತಿಯ ಎಳೆ ಅಂದರೆ ಹೆಚ್ಚಂದರೆ 2 ಅಂಗುಲ ಉದ್ದ ಇರುತ್ತಂತೆ. ಆದರೆ ಆ ಹತ್ತಿ ಎಳೆಗಳಿಂದ 100 ಮೀಟರ್ ಉದ್ದದ ನೂಲಿನ ಹಗ್ಗನ ನಿರ್ಮಾಣ ಮಾಡಬಹುದು. ಅಷ್ಟು ಚಿಕ್ಕದಾಗಿರೋ ನೂಲಿನ ಎಳೆಯಿಂದ ಅಷ್ಟುದ್ದ ಹಗ್ಗ ಆಗೋದು ಹೇಗೆ? ಒಂದು ಎಳೆ ಮತ್ತೊಂದ್ರ ಮೇಲೆ ಸರಿಯಾಗಿ ಹರಡಿ ಹುರಿಗೊಂಡ್ರೆ ಗಟ್ಟಿಯಾದ ಹಗ್ಗ ಆಗತ್ತೆ. ಹಾಗೆ ಅಶಾಶ್ವತವಾದ ಪ್ರತಿಯೊಬ್ಬ ಮನುಷ್ಯನ ಮೌಲ್ಯಗಳು ಮುಂದಿನ ತಲೆಮಾರಿನ ಜೊತೆ ಹೊಂದಿ ಹುರಿಗೊಂಡಾಗ ಅವು ಹಾಗೆ ನೀರಿನ ಅಲೆಗಳ ಹಾಗೆ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಕಗ್ಗ ಕೂಡ ಅದನ್ನೇ ತಿಳಿಸ್ತಾ ಇರೋದು. ಹಿಂದೆ ಸಂದೇಶಗಳನ್ನೆಲ್ಲ ಕಳಿಸ್ಬೇಕಾದ್ರೆ ಹೇಗೆ ಕಳಿಸ್ತಾ ಇದ್ರು? ಒಬ್ಬ ವಾಹಕ ಅದನ್ನು ತಗೊಂಡು ಸಾಗಿ ಮತ್ತೊಬ್ಬನಿಗೆ ತಲುಪಿಸ್ತಿದ್ದ, ಅವನು ಹಾಗೆ ಮತ್ತೊಬ್ಬನಿಗೆ, ಅವನು ಇನ್ನೊಬ್ಬನಿಗೆ, ಹೀಗೆ ತಲುಪಿಸ್ತಾ ತಲುಪಿಸ್ತಾ ಕೊನೆಗೆ ಅದರ ಗಮ್ಯಸ್ಥಾನ ಅನ್ನೋದು ಸೇರ್ತಾ ಇತ್ತು. ಇದೇ ರೀತಿ ಮಾನವ ಧರ್ಮ ಸಹ ಯುಗದಿಂದ ಯುಗಕ್ಕೆ ಹರಿದು ಬರ್ತಾ ಯಾವತ್ತಿಗೂ ನಿಲ್ಲದ ಅನಂತವಾದ ಅಮೃತ ಧಾರೆಯಾಗಿದೆ. ಮನುಷ್ಯ ಮರೆಯಾಗಿ ಹೋದರೂ ಮಾನವತೆ ನಿಂತಿದೆ. ಆದರೆ ನೋಡಿ, ಎಲ್ಲ ವಿಷಯಕ್ಕೂ 2 ಮುಖಗಳಿರೋ ಹಾಗೆ ಇದಕ್ಕೂ ಒಳಿತು ಕೆಡುಕುಗಳ 2 ಮುಖಗಳಿದೆ. ಮನುಷ್ಯನಿಗೆ ವಿವೇಚನೆಯನ್ನು ಕೊಟ್ಟು ಒಳಿತು ಕೆಡುಕುಗಳ ವಿಶ್ಲೇಷಣೆ ಮತ್ತು ಆಯ್ಕೆ ಮಾಡೋ ಶಕ್ತಿನೂ ಕೊಟ್ಟಿದ್ದಾನೆ ಈ ಜಗತ್ಕರ್ತ. ಈ ಅಮೃತಧಾರೆಯ ಬೆಳವಣಿಗೆ ಒಳಿತನ್ನ ಕೆಡುಕಿಗಾಗಿ ಉಪಯೋಗಿಸೋ ಕುಬುದ್ಧಿನೂ ಮನುಷ್ಯನಿಗೆ ದಯಪಾಲಿಸಿದ್ದಾನೆ ಆ ಪರಮಾತ್ಮ. ಅವನ ಲೀಲೆಯನ್ನ ವಿಮರ್ಶೆ ಮಾಡೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ನಮ್ಗಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಮತ್ತೆ ಇನ್ಯಾರದ್ದೋ ನಾಶಕ್ಕೆ ಬಳಸೋದೇ ನಮ್ಗೆ ಹೆಚ್ಚಾಗಿ ಕಾಣ್ಬರ್ತಾ ಇದೆ. ಇರ್ಲಿ, ಇದು ಸಹ ಬದಲಾವಣೆಯ ಒಂದು ಮತ್ತೊಂದು ರೂಪ ಅಷ್ಟೆ, ವಿಧಿಯ ಚಿತ್ತಾರದ ಮತ್ತೊಂದು ರೂಪ. ಯಾವತ್ತಾದ್ರೂ ಒಂದು ದಿವಸ ಸಕಲ ಜ್ಞಾನದ ಅಮೃತ ಧಾರೆನ ಮನುಕುಲದ ಸಮಗ್ರ ಒಳಿತಿಗಾಗಿ ಉಪಯೋಗಿಸಲ್ಪಡೋ ಸಮಯಕ್ಕಾಗಿ ನಾವೆಲ್ಲ ಕಾಯಬೇಕು, ಮತ್ತೆ ಆ ದಿಕ್ಕಲ್ಲಿ ನಾವು ಸಹ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಪೊನ್ನಜ್ಜಿ, ಊರಿಂದ ನಮ್ಮಜ್ಜಿ ನಮ್ಮ ಮನೆಗೆ ಬಂದಿದ್ದಾರೆ.
8: ಅದಕ್ಕೆ ಡಬಲ್ ಧಮಾಕ ಅವಳಿಗೆ.
7: ಯಾಕೆ ಡಬಲ್ ಧಮಾಕ?
8: ಯಾಕೆಂದ್ರೆ ದಿನ ನೀನು ಇಲ್ಲೊಂದ್ ಕತೆ ಹೇಳ್ತೀಯ.
9: ಜೊತೆಗೆ ಅವ್ರ ಅಜ್ಜಿನೂ ಮನೇಲಿ ಕತೆ ಹೇಳ್ತಾರೆ.
7: ಆಯ್ತಲ್ಲ ಡಬಲ್ ಧಮಾಕ.
9: ಹೌದೇನೋ ಚಿನ್ನು, ಬಹಳ ಒಳ್ಳೇದಾಯ್ತಲ್ಲ.
7: ಏ ಚಿನ್ನು, ನಿನ್ನೆ ನಿಮ್ಮ ಅಜ್ಜಿ ಯಾವ ಕತೆ ಹೇಳಿದ್ರು?
10: ಭಸ್ಮಾಸುರ ಮೋಹಿನಿ.
11: ಭಸ್ಮಾಸುರ ಮೋಹಿನಿ ಹೆಸರು ಚೆನ್ನಾಗಿದೆ,
7: ಕತೆನೂ ಬಹಳ ಮಜವಾಗಿದೆ.
8: ಪೊನ್ನಜ್ಜಿ, ಇವತ್ ನೀನು ನಮಗೆ ಭಸ್ಮಾಸುರ ಮೋಹಿನಿ ಕತೆ ಹೇಳ್ಬೋದು.
9: ಆದ್ರೆ ಚಿನ್ನುಗೆ ಕತೆ ಹಳೇದಾಗುತ್ತಲ್ಲ.
12: ಪರ್ವಾಗಿಲ್ಲ, ನನ್ನ ಬಾಯಲ್ಲಿ ಇನ್ನೊಂದ್ಸಲ ಆ ಕತೆಯನ್ನ ಕೇಳ್ಬಿಡ್ಲಿ. ಭಸ್ಮಾಸುರ ಮೋಹಿನಿಯನ್ನ ಈಗ್ಲೇ ಕರಿತೀನಿ ನಾನು. ಮತ್ತೆ ಪೊನ್ನಜ್ಜಿ ಕರೆದ್ಮೇಲೆ ಬರ್ದೇ ಇರ್ತಾರ?
9: ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅವರದ್ದೇ ಆದ ಕಾರ್ಯ ಇದೆ. ಬ್ರಹ್ಮ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನೆ, ಅದೇ ವಿಷ್ಣು ಅದನ್ನು ಕಾಪಾಡ್ತಾನೆ. ಶಿವ ಲಯ ಅಂದರೆ ಸಂಹಾರ ಕಾರ್ಯದಲ್ಲಿ ತೊಡಗಿದಾನೆ. ಈ ರೀತಿಯಾಗಿ ಈ ಮೂರೂ ಜನ ಸಮರ್ಥವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಜಗತ್ತಿನ ರಕ್ಷಕರಾಗಿದ್ದಾರೆ. ವಿಷ್ಣು ಸಾತ್ವಿಕ, ಬ್ರಹ್ಮ ರಾಜಸಿಕ, ಮತ್ತೆ ಶಿವ ತಾಮಸಿಕ ಅಂಶಗಳ ಗುರು ಆಗಿದ್ದಾರೆ. ಶಿವ ಪ್ರಪಂಚದ ಲಯ ಕಾರ್ಯವನ್ನು ನಿರ್ವಹಿಸ್ತಾ ಸೃಷ್ಟಿಯಲ್ಲಿ ಸಮತೋಲನವನ್ನು ಕಾಯ್ತಾ ಇದ್ದಾನೆ. ಪಂಚಭೂತಗಳು ಅಂದರೆ ಅಗ್ನಿ, ನೀರು, ವಾಯು, ಬೆಂಕಿ, ಭೂಮಿ, ಇವುಗಳೆಲ್ಲವೂ ಕೂಡ ಅವನಲ್ಲೇ ಇರೋದ್ರಿಂದ ಅವನನ್ನು ಭೂತಪತಿ ಅಂತ ಕರೀತಾರೆ ಕೂಡ. ಯಾಕೆಂದರೆ ಶಿರದಲ್ಲಿರುವ ಗಂಗೆ ನೀರನ್ನು, ಚಂದ್ರ ಆಕಾಶವನ್ನು, ಹಣೆಗಣ್ಣು ಅಗ್ನಿಯನ್ನು, ಕೊರಳ ಸರ್ಪ ವಾಯುವನ್ನು, ಮತ್ತು ಹಣೆಯ ಭಸ್ಮ ಭೂತತ್ವಗಳನ್ನು ಸೂಚಿಸುತ್ತೆ. ಅದಕ್ಕೆ ಹೀಗೆ ಲಯಕಾರಕನಾದ ಶಿವ ಸ್ಮಶಾನವಾಸಿ ಕೂಡ ಆಗಿದ್ದ. ಅವನು ತನ್ನ ಹಣೆಗೆ ಧರಿಸುವ ಭಸ್ಮ ಕೂಡ ಬಹಳ ವಿಶೇಷದ್ದಾಗಿತ್ತು. ಯಾಕೆಂದರೆ ತನ್ನ ಭಕ್ತರ ಚಿತಾಭಸ್ಮವನ್ನು, ಅಂದರೆ ಭಕ್ತರು ಮರಣಿಸಿದ ನಂತರ ಅವರನ್ನು ಸುಟ್ಟ ಚಿತಾಭಸ್ಮವನ್ನು ಸ್ಮಶಾನದಿಂದ ದಿನಾನೂ ತಂದು ಅದರ ಲೇಪನವನ್ನು ಶಿವ ತನ್ನ ಹಣೆಗೆ ಧರಿಸ್ತಾ ಇದ್ದ. ಸ್ಮಶಾನದಿಂದ ಶುದ್ಧವಾದ ಚಿತಾಭಸ್ಮವನ್ನು ಪಾರ್ವತೀದೇವಿ ದಿನಾಲೂ ಸಂಗ್ರಹಿಸಿ ತರ್ತಾ ಇದ್ಲು. ಈ ಕಾರ್ಯ ದಿನಾಲೂ ಬಹಳ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಒಂದಿನ ಶಿವ ಬೆಳಗಿನ ಕಾರ್ಯವಿಧಿಗಳನ್ನೆಲ್ಲ ಮುಗಿಸಿ ಹಣೆಗೆ ಚಿತಾಭಸ್ಮ ಧರಿಸಿ ಧ್ಯಾನಕ್ಕಾಗಿ ಕೂತ್ಕೋಬೇಕು ಅಂತ ಕಾಯ್ತಾ ಇದ್ದ. ದಿನಾಲೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ದ ಪಾರ್ವತಿಯ ಸುಳಿವು ಅವತ್ತು ಇರಲೇ ಇಲ್ಲ. ಶಿವ ಪಾರ್ವತಿಗಾಗಿ ಕಾದೇ ಕಾದ. ಸ್ವಲ್ಪ ಸಮಯದ ನಂತರ ಪಾರ್ವತಿ ಅವಸರ ಅವಸರವಾಗಿ ಬರ್ತಾಳೆ. ಬಂದವಳೆ, ನಾಥ ಏನೋ ಕಾರಣದಿಂದ ಸ್ಮಶಾನಕ್ಕೆ ಹೋಗೋದು ತಡವಾಗಿ ಹೋಯ್ತು, ಚಿತಾಭಸ್ಮ ತಂದಿದ್ದೀನಿ, ತಡವಾಗಿದ್ದಕ್ಕೆ ಕ್ಷಮಿಸು ಅಂತ ಹೇಳ್ತಾ ಚಿತಾಭಸ್ಮವನ್ನು ತನ್ನ ಪತಿ ಶಿವನಿಗೆ ಕೊಡ್ತಾಳೆ. ಶಿವನಿಗೆ ಕೊಂಚ ಅಸಮಾಧಾನ ಆದರೂ ಕೂಡ ಚಿತಾಭಸ್ಮವನ್ನು ತಗೊಂಡು ಅದನ್ನು ಲೇಪಿಸ್ಕೊಳ್ಳೋಕ್ಕೆ ಅಂತ ಹೋದ. ಆಗ ಆ ಚಿತಾಭಸ್ಮದಲ್ಲಿ ಮಲಿನವಾದ ಕಲ್ಲೊಂದು ಸಿಗುತ್ತೆ. ಆಗ ಅವನು, ಪಾರ್ವತಿ ಇದೇನಿದು, ದಿನಾಲೂ ಪರಿಶುದ್ಧವಾದ ಚಿತಾಭಸ್ಮವನ್ನು ತರ್ತಿದ್ದವಳು, ಇಂದ್ಯಾಕೆ ಹೀಗೆ ಮಾಡಿಬಿಟ್ಟೆ? ನೋಡಿಲಿ, ಚಿತಾಭಸ್ಮದಲ್ಲಿ ಅಶುದ್ಧವಾದ ಕಲ್ಲಿನ ಹರಳೊಂದು ಇದೆಯಲ್ಲ ಅಂತ ತೋರಿಸ್ತಾನೆ. ಪಾರ್ವತಿ ಪಶ್ಚಾತ್ತಾಪದಿಂದ, ಹೌದೇ, ತಡವಾಗಿದ್ದರಿಂದ ಅವಸರದಲ್ಲಿ ಚಿತಾಭಸ್ಮವನ್ನು ಸಂಗ್ರಹಿಸಿದೆ, ಭಸ್ಮದಲ್ಲಿ ಕಲ್ಲಿನ ಹರಳು ಸೇರ್ಕೊಂಡಿದ್ದನ್ನು ನಾನು ಗಮನಿಸಲಿಲ್ಲ ಅಂತ ಚಳಪಡಿಕೆಯಿಂದ ಉತ್ತರ ಕೊಡ್ತಾಳೆ. ಆಗ ಶಿವ ಆ ಕಲ್ಲಿನ ಹರಳನ್ನು ಬೀಸಿ ನೆಲಕ್ಕೆ ಒಗೆಯೋಕ್ಕೆ ಹೊರಟ. ಆಗ ಪಾರ್ವತಿ, ನಾಥ ಆ ಕಲ್ಲಿಗೆ ನನ್ನ ಮತ್ತು ನಿಮ್ಮ ಕೈಗಳ ಸ್ಪರ್ಶವಾಗಿ ಅಲ್ಲಿ ಶಕ್ತಿ ಸಂಚಿತವಾಗಿದೆ, ಅಂದರೆ ಶಕ್ತಿ ಸೇರ್ಕೊಂಡಿದೆ ಅಂತ. ಅದನ್ನು ಎಸ್ತ್ರೆ ಏನಾದರೂ ಅವಘಡ ಆಗಬಹುದು, ಹಾಗಾಗಿ ಆ ಕಲ್ಲನ್ನು ಎಸಿಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಶಿವ, ಪಾರ್ವತಿ ಶಿವನಾದ ನಾನೇ, ನಾನು ಮಾಡಿದ ನಿಯಮಗಳನ್ನು ಪಾಲಿಸ್ತಿದ್ರೆ ಹೇಗೆ ಹೇಳು? ಈ ಅಪವಿತ್ರವಾದ, ಕಲುಷಿತವಾದ, ಅಶುದ್ಧವಾದ ಕಲ್ಲನ್ನು ಕೈಲಾಸದಲ್ಲಿ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ. ಇದರಿಂದ ಕೈಲಾಸದ ಪವಿತ್ರತೆಗೆ ಧಕ್ಕೆ ಉಂಟಾಗುತ್ತೆ. ಮುಂದೆ ಏನಾದರೂ ಅನಾಹುತವಾದರೆ ಅದನ್ನು ಎದುರಿಸೋಣ ಬಿಡು ಅಂತ ಶಿವ ಕಲ್ಲನ್ನು ಕೈಲಾಸದಿಂದ ಕೆಳಗೆ ಎಸ್ದೇ ಬಿಟ್ಟ. ಆಗ ಒಂದು ದೊಡ್ಡ ಶಬ್ದ ಉಂಟಾಗಿ ಅದರ ಜೊತೆ ಒಬ್ಬ ಅಸುರ ಅಂದರೆ ರಾಕ್ಷಸ ಹುಟ್ಟಿ ಬರ್ತಾನೆ. ಅವನಿಗೆ ತಾನು ಯಾರು, ತಾನು ಎಲ್ಲಿಂದ ಬಂದೆ, ಇದಕ್ಕೂ ಮುಂಚೆ ತಾನು ಎಲ್ಲಿದ್ದೆ ಅನ್ನೋದರ ಜ್ಞಾನವೇ ಇರಲಿಲ್ಲ. ಹುಟ್ಟಿದ ತಕ್ಷಣ ಅವನಿಗೆ ಭಯಂಕರವಾದ ಹಸಿವು ಕಾಡುತ್ತೆ. ಆತ ಸುತ್ತಮುತ್ತ ನೋಡ್ತಾನೆ, ಯಾರೂ ಇರಲಿಲ್ಲ. ಮೇಲ್ ನೋಡ್ತಾನೆ, ಒಂದಷ್ಟು ಜನ ಓಡಾಡ್ತಿದ್ರು. ಕೂಡಲೇ ಆ ಅಸುರ ಅಲ್ಲಿಗೆ ಹೊರಟ. ಅದು ಕೈಲಾಸ ಆಗಿತ್ತು. ಅವನು ಅಲ್ಲೇ ಇದ್ದ ಪರಮೇಶ್ವರ ಪಾರ್ವತಿಯರನ್ನು ನೋಡ್ತಾನೆ. ಬಂದವನೇ ಹಸಿವು ಹಸಿವು ಅಂತ ಬೊಬ್ಬೆ ಹಾಕೋಕೆ ಶುರು ಮಾಡ್ದ. ಈಶ್ವರ ತನ್ನ ದಿವ್ಯ ದೃಷ್ಟಿಯಿಂದ ಇವನು ತಾನು ಎಸೆದ ಕಲ್ಲಿಂದ ಹುಟ್ಟಿದ ಅಸುರ ಅಂತ ತಿಳಿತಾನೆ. ಅವನ ಹಸಿವಿನ ಕೂಗಾಟವನ್ನು ಕೇಳಿ ಅವನ ತಲೆ ಮೇಲೆ ತನ್ನ ಕೈಯನ್ನು ಇರಿಸ್ತಾನೆ. ತಕ್ಷಣ ಅವನ ಹಸಿವು ತಣಿದು ಆತ ಡೊರ್ರ ಅಂತ ತೇಗ್ತಾನೆ. ಹೊಟ್ಟೆ ತುಂಬಿದ ಅನುಭವವಾಗಿ

0: ಅವರಿಗೆ ಬಹಳ ನಿಷ್ಠೆಯಿಂದ ಮಾಡ್ತಾ ಬರ್ತಾನೆ. ಒಂದ್ಸಲ ಭೂಲೋಕಕ್ಕೆ ಚಿತಾಭಸ್ಮಕ್ಕಾಗಿ ಬಂದಾಗ ಹಕ್ಕಿಗಳೆರಡು ಕೊಕ್ಕನ್ನು ತಾಗಿಸಿ ಸಂತಾನ ಕ್ರಿಯೆಯಲ್ಲಿ ತೊಡಗಿದ್ವು. ಭಸ್ಮಾಸುರನಿಗೆ ಇದೊಂದು ಹೊಸ ದೃಶ್ಯವಾಗಿ ಕಾಣುತ್ತೆ. ಇನ್ನೂ ಮುಂದಕ್ಕೆ ಹೋಗ್ತಾನೆ, ಆಗ ಎರಡು ಜಿಂಕೆಗಳು ರತಿಕ್ರಿಯೆಯಲ್ಲಿ ತೊಡ್ಕೊಂಡಿದ್ವು. ಈತ ಈಗ ಪ್ರಕೃತಿಯನ್ನು ಗಮನ ಇಟ್ಟು ನೋಡ್ತಾನೆ. ನೋಡಿದಾಗ ಎಲ್ಲೆಲ್ಲೂ ಅವನಿಗೆ ಇಂತಹ ದೃಶ್ಯಗಳೇ ಕಂಡುಬರುತ್ತೆ. ಆಗ ಅವನಿಗೆ ಒಂದು ಹೆಣ್ಣು ಒಂದು ಗಂಡು ಎಷ್ಟು ಚಂದದಿಂದ ಕೂಡಿ ಬಾಳ್ತಾ ಇವೆ, ತನಗೂ ಕೂಡ ಒಬ್ಬ ಹೆಣ್ಣು ಸಂಗಾತಿ ಬೇಕು ಅಂತ ಅನಿಸುತ್ತೆ. ಅದೇ ಗುಂಗಿನಲ್ಲೇ ಅವನು ಚಿತಾಭಸ್ಮ ಹಿಡ್ಕೊಂಡು ಕೈಲಾಸಕ್ಕೆ ಬಂದ. ಆಗ ತಾಯಿ ಪಾರ್ವತೀದೇವಿ ಅವನಿಗೆ ಎದುರಾಗ್ತಾಳೆ. ಇಷ್ಟು ದಿನ ಪಾರ್ವತಿಯನ್ನ ತಾಯಿ ಹಾಗೆ ಕಾಣ್ತಾ ಇದ್ದ ಭಸ್ಮಾಸುರ ಈ ದಿನ ಅವಳನ್ನೇ ದಿಟ್ಟಿಸಿ ನೋಡ್ತಾನೆ. ಪಾರ್ವತಿ ಅತ್ಯಂತ ಸುಂದರಳಾಗಿ ಅವನಿಗೆ ಕಾಣ್ತಾಳೆ. ಅವನು ಮನಸ್ಸಿನಲ್ಲೇ ಎಂಥ ಸುಂದರ ರೂಪ ಪಾರ್ವತಿಯದ್ದು, ಆದರೆ ಇವಳನ್ನೇ ಮದುವೆ ಆಗಬೇಕು, ಅವಳು ನನಗೆ ತಾಯಿಯಂತೆ. ತಾಯಿ ಅವಳು ತಾಯಿ ಹೇಗಾಗ್ತಾಳೆ, ನನ್ನನ್ನು 9 ತಿಂಗಳು ಹೊರಲಿಲ್ಲ ಹೆರಲಿಲ್ಲ, ಕಲ್ಲಿನಿಂದ ಹುಟ್ಟಿದವನು ನಾನು ಅಂತ ತನಗೆ ತಾನೇ ಹೇಳ್ಕೊಂಡ. ಪಾರ್ವತಿಗೆ ಅವನ ಕಣ್ಣಿನಲ್ಲಿದ್ದ ಕಲುಷಿತ ಭಾವನೆಯ ಅರಿವಾಗುತ್ತೆ. ಅವಳು ಕೂಡಲೇ ಮಗನೇ ಹೋಗಿ ತಂದೆಗೆ ಚಿತಾಭಸ್ಮ ಕೊಡು ಅಂತ ಎಚ್ಚರಿಸ್ತಾಳೆ. ಅವತ್ತಿನಿಂದ ಭಸ್ಮಾಸುರ ಪಾರ್ವತಿಯನ್ನು ಹೇಗಾದರೂ ಮಾಡಿ ತಾನು ಪಡಿಬೇಕು ಅಂತ ಯೋಚಿಸ್ತಾ ಇದ್ದ. ಹೀಗೆ ಕೆಲವು ದಿನಗಳ ಬಳಿಕ ಅವನಿಗೊಂದು ಉಪಾಯ ಹೊಳೆಯುತ್ತೆ. ಆ ದಿನ ಭಸ್ಮಾಸುರ ಚಿತಾಭಸ್ಮ ಇಲ್ಲದೆ ಕೈಲಾಸಕ್ಕೆ ಬಂದ. ತಂದೆ ಮಹಾದೇವ, ಮಗನೇ ಚಿತಾಭಸ್ಮ ಎಲ್ಲಿ ಅಂತ ಕೇಳಿದಾಗ ಭಸ್ಮಾಸುರ, ಅಪ್ಪ ಭೂಲೋಕದಲ್ಲಿ ನಿನ್ನ ಭಕ್ತರ ಸಾವು ಕಡಿಮೆ ಆಗಿಬಿಟ್ಟಿದೆ, ಹಾಗಾಗಿ ನನಗೆ ದಿನಾಲೂ ಶುದ್ಧವಾದ ಚಿತಾಭಸ್ಮ ಸಿಗ್ತಾ ಇಲ್ಲ, ನನಗೆ ಚಿತಾಭಸ್ಮ ಸಂಗ್ರಹಿಸೋದು ಬಹಳ ಕಷ್ಟವಾಗಿಬಿಟ್ಟಿದೆ, ಅದಕ್ಕೆ ನೀನೊಂದು ನನಗೆ ವರ ಕೊಡು, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೂ ಅವರು ಸುಟ್ಟು ಭಸ್ಮ ಆಗಿಬಿಡಬೇಕು, ಅಂಥವರ ಚಿತಾಭಸ್ಮವನ್ನು ನಾನು ನಿನಗೆ ತಂದು ಕೊಡ್ತೀನಿ ಅಂತ ಭಸ್ಮಾಸುರ ಹೇಳ್ದ. ಶಿವ ಮಗ ಅನ್ನೋ ಕುಕ್ಕುಲತೆಯಿಂದ ಮಗನಿಗೆ ಆ ವರವನ್ನು ಕೊಡೋಕ್ಕೆ ಮುಂದಾಗ್ತಾನೆ. ಆಗ ಪಾರ್ವತಿ ಕೂಡಲೇ ಗಂಡನನ್ನು ತಡೆದು, ಪ್ರಾಣನಾಥ, ಯಾವ ಕಾರಣಕ್ಕೂ ಇವನಿಗೆ ಈ ವರವನ್ನು ಕೊಡಬೇಡಿ, ಅವನ ಉದ್ದೇಶ ಒಳ್ಳೆಯದಲ್ಲ, ಅವನು ನನ್ನ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ಹೇಳಿದ್ಲು. ಕೂಡಲೇ ಶಿವ, ಪಾರ್ವತಿ ಏನು ಅಂತ ಮಾತನಾಡ್ತಿದ್ಯಾ, ಭಸ್ಮಾಸುರ ನಿನ್ನ ಮಗ, ಅವನು ತಾಯಿ ಅನ್ನೋ ಮಮತೆಯಿಂದ ನಿನ್ನನ್ನು ನೋಡ್ತಾನೆ, ಸುಮ್ಮನೆ ಅಪಾರ್ಥ ಮಾಡ್ಕೋಬೇಡ ಅಂತ ಹೆಂಡತಿಯನ್ನು ಸುಮ್ಮನಾಗಿಸ್ತಾನೆ. ಭಸ್ಮಾಸುರ, ಆಗಲಿ, ನೀನು ಕೇಳಿದ ವರವನ್ನು ನಿನಗೆ ನಾನು ಕೊಡ್ತೀನಿ ಅಂತ ಆ ವರವನ್ನು ಭಸ್ಮಾಸುರನಿಗೆ ಕೊಡ್ತಾನೆ. ವರವನ್ನು ಪಡೆದಿದ್ದೇ ಭಸ್ಮಾಸುರ ತನ್ನ ವರ್ಸೆನೇ ಬದಲಾಯಿಸ್ಬಿಟ್ಟ. ಅಪ್ಪ, ವರವನ್ನು ನೀನು ಕೊಟ್ಟಿದ್ಯಾ ನಿಜ, ಆದರೆ ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ನಾನು ನೋಡಬೇಕಲ್ವೇ, ನಾನು ತಲೆ ಮೇಲೆ ಕೈ ಇಟ್ಟರೆ ಆ ವ್ಯಕ್ತಿ ಸುಟ್ಟು ಬೂದಿ ಆಗ್ತಾನೋ ಇಲ್ವೋ ಅಂತ ನಾನು ನೋಡಬೇಕು, ಅದಕ್ಕೆ ಮೊದಲು ನನ್ನ ಕೈಯನ್ನು ನಿನ್ನ ತಲೆ ಮೇಲಿಟ್ಟು ಪರೀಕ್ಷೆ ಮಾಡ್ತೀನಿ ಅಂತಂದ. ಪರಶಿವನನ್ನು ಸುಟ್ಟು ಬೂದಿ ಮಾಡಿ ಆಮೇಲೆ ಪಾರ್ವತಿಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳೋದು ಅವನ ಉಪಾಯ ಆಗಿತ್ತು.
1: ಎಂಥ ದೂರ್ತ ಈ ಭಸ್ಮಾಸುರ,
2: ತಂದೆ ಶಿವನನ್ನೇ ಕೊಲ್ಲಕ್ಕೆ ಹೊರಟಿದ್ದಾನೆ.
0: ಮುಂದೇನಾಯ್ತು ಗೊತ್ತಾ, ಭಸ್ಮಾಸುರನ ಈ ಮಾತನ್ನು ಕೇಳಿ ಶಿವ ಹೂ ಹಾರ್ಬಿಟ್ಟ. ಮಗನಿಗೆ ತಿಳಿ ಹೇಳೋಕ್ಕೆ ಪ್ರಯತ್ನ ಪಟ್ಟ, ಆದರೆ ಭಸ್ಮಾಸುರ ಶಿವನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಶಿವನ ತಲೆ ಮೇಲೆ ಕೈ ಇಟ್ಟೇ ಬಿಡ್ತೀನಿ ಅಂತ ಹೊರಟೇ ಬಿಟ್ಟ. ಶಿವ ಇವನು ಹೇಳಿದ್ದನ್ನು ಮಾಡದೇ ಇರುವವನಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಓಡ್ದ. ಭಸ್ಮಾಸುರ ಅವನನ್ನು ಅಟ್ಟಿಸ್ಕೊಂಡು ಬೆನ್ನಟ್ತಾನೆ. ಶಿವ ತ್ರಿಲೋಕಗಳಲ್ಲಿ ಸುತ್ತಿ ಸುತ್ತಿ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಪ್ರಯತ್ನ ಪಟ್ಟರು ಭಸ್ಮಾಸುರ ಬೆಂಬಿಡದೆ ಅವನನ್ನು ಹಿಂಬಾಲಿಸ್ತಾನೆ. ಕೊನೆಗೆ ದಾರಿ ಕಾಣದೆ ಶಿವ ತನ್ನ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ವೈಕುಂಠಕ್ಕೆ ಓಡಿ ಬರ್ತಾನೆ. ವಿಷ್ಣುವಿನ ಹತ್ರ ಬಂದು ನಡೆದಿದ್ದನ್ನೆಲ್ಲ ಹೇಳಿ ತನ್ನನ್ನು ರಕ್ಷಿಸೋಕೆ ನಿನಗೊಬ್ಬನಿಗೇ ಸಾಧ್ಯ ಅಂತ ಭಿನ್ನವಿಸ್ಕೊಳ್ತಾನೆ. ಆಗ ವಿಷ್ಣು, ಮಹಾದೇವ ಚಿಂತೆ ಮಾಡಬೇಡ, ಭಸ್ಮಾಸುರನನ್ನ

0: ನಾನು ನೋಡ್ಕೊಳ್ತೀನಿ ಅಂತನ್ಕೊಂಡು ತಾನು ಮೋಹಿನಿಯ ರೂಪವನ್ನು ತಾಳ್ತಾನೆ. ಇದೇ ಮೋಹಿನಿಯ ರೂಪವನ್ನು ಧಾರಣೆ ಮಾಡಿ ಹಿಂದೆ ಸಮುದ್ರ ಮಂಥನದ ಸಮಯದಲ್ಲಿ ಅಸುರರು ಅಪಹರಣ ಮಾಡಿದ ಅಮೃತ ಕಲಶವನ್ನು ಆತ ಹಿಂದೆ ಪಡೆದಿದ್ದ. ಇವತ್ತೂ ಕೂಡ ವಿಷ್ಣು ಮೋಹಿನಿಯ ಆ ಸುಂದರ ರೂಪವನ್ನು ಧರಿಸಿ ಗೆಜ್ಜೆನ ಘಲ್ ಘಲ್ ಅಂತ ಅನ್ನಿಸ್ತಾ ಭಿನ್ನಾಣದಿಂದ ನಡುವನ್ನು ಕುಲುಕಿಸ್ತಾ ಅಟ್ಟಿಸ್ಕೊಂಡು ಬರ್ತಾ ಇದ್ದ ಭಸ್ಮಾಸುರನ ಎದುರಿಗೆ ಬಂದು ನಿಲ್ತಾಳೆ. ಮೋಹಿನಿಯ ಈ ಅಪೂರ್ವ ಸೌಂದರ್ಯ ನೋಡಿದ ತಕ್ಷಣ ಭಸ್ಮಾಸುರ ಘರ ಬಡ್ದವನ ಹಾಗೆ ನಿಂತುಬಿಟ್ಟ. ಅವನಿಗೆ ತಾನು ಶಿವನನ್ನು ಕೊಲ್ಲೋಕೆ ಹೊರಟಿದ್ದೀನಿ ಅನ್ನೋ ವಿಷಯವೇ ಮರ್ತೋಗ್ಬಿಡತ್ತೆ. ಭಸ್ಮಾಸುರ ಮೋಹಿನಿಯತ್ತ ಆಸೆಯ ದೃಷ್ಟಿಯನ್ನು ಬೀರ್ತ, ಎಲೆ ಸುಂದರಿ, ನೀನಾರು, ಎಲ್ಲಿಂದ ಬಂದೆ? ಜಗತ್ತಿನ ಸೌಂದರ್ಯ ಎಲ್ಲ ನಿನ್ನಲ್ಲೇ ಅಡಕವಾಗಿ ಇರೋ ಹಾಗೆ ಕಾಣ್ತಾ ಇದೆಯಲ್ಲ, ನಾನು ನಿನಗೆ ಸೋತು ಬಿಟ್ಟಿದ್ದೀನಿ, ನಿನ್ನನ್ನು ನನ್ನ ಮಡದಿಯನ್ನಾಗಿ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ ಅಂತಂದ. ಮೋಹಿನಿ ಅವನ ಮಹತ್ತನ್ನು ಕೇಳಿ ಕಿಲಕಿಲ ಅಂತ ನಕ್ಬಿಟ್ಲು. ಭಸ್ಮಾಸುರ, ನನ್ನನ್ನು ಮದುವೆ ಆಗೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ, ಆದರೆ ನಾಟ್ಯ ನನ್ನ ಆಸಕ್ತಿ, ನನ್ನ ಜೀವನ ಎಲ್ಲ ನಾಟ್ಯವೇ ಆಗಿದೆ. ಹಾಗಾಗಿ ನನ್ನನ್ನು ಮದುವೆ ಆಗುವನು ಕೂಡ ನಾಟ್ಯಕಲೆಯಲ್ಲಿ ಅದ್ವಿತೀಯ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು. ನಾನು ಮಾಡಿದ ಹಾಗೆ ನೀನು ನಾಟ್ಯ ಆಡಬಲ್ಲೆಯಾ ಅಂತ ಸವಾಲನ್ನು ಹಾಕ್ತಾಳೆ. ಭಸ್ಮಾಸುರ ಅವಳನ್ನು ಪಡೆಯೋಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇದ್ದ. ಅವನು ಕೂಡಲೇ, ಓಹೋ, ಅದಕ್ಕೇನಂತೆ, ನೀನು ಹೇಗೆ ನರ್ತಿಸ್ತೀಯೋ ನಾನು ಕೂಡ ಹಾಗೆ ನರ್ತಿಸಬಲ್ಲೆ ಅಂತ ಅಂದ್ಬಿಟ್ಟ. ಸರಿ, ಮೋಹಿನಿ ಭಸ್ಮಾಸುರರ ನಾಟ್ಯ ಆರಂಭ ಆಗುತ್ತೆ. ಮೋಹಿನಿ ಕುಲುಕ್ತಾ ನಾಟ್ಯದ ವಿವಿಧ ಭಂಗಿಯಲ್ಲಿ ನರ್ತಿಸ್ತಾಳೆ. ಭಸ್ಮಾಸುರ ಕೂಡ ಅವಳಿಗೆ ತಕ್ಕ ಹಾಗೆ ತಾನೂ ಹೆಜ್ಜೆಯನ್ನು ಹಾಕ್ತಾನೆ. ಮೋಹಿನಿ ಸೊಂಟ ಕೈಯಿಟ್ಟು ನಿಂತರೆ ಭಸ್ಮಾಸುರ ತಾನೂ ಹಾಗೆ ನಿಂತ. ಮೋಹಿನಿ ಲಯವಾಗಿ ಹಾರಿ ಸುತ್ತಿದ್ರೆ ಭಸ್ಮಾಸುರ ತಾನು ಗಡಸಾಗಿ ಹಾರಿ ಸುತ್ತು ಬಂದ. ಅವರ ಈ ಜುಗಲ್ಬಂದಿ ಬಹಳ ಹೊತ್ತಿನ ತನಕ ನಡೆಯುತ್ತೆ. ಕೊನೆಗೆ ಮೋಹಿನಿ ಒಂದು ನೃತ್ಯದ ಭಂಗಿಯಾಗಿ ತನ್ನ ಕೈಯನ್ನು ಎತ್ತಿ ತನ್ನ ತಲೆ ಮೇಲೆ ಇಟ್ಕೋತಾಳೆ. ನೃತ್ಯದ ಭರದಲ್ಲಿ ಭಸ್ಮಾಸುರ ಎಲ್ಲವನ್ನು ಮರೆತು ತನ್ನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟ. ಅಷ್ಟೇ, ಶಿವನ ವರದಂತೆ ಭಸ್ಮಾಸುರ ಸುಟ್ಟು ಬೂದಿ ರಾಶಿಯಾಗ್ಬಿಟ್ಟ. ಬೂದಿ ರಾಶಿಯಾದ ಭಸ್ಮಾಸುರನನ್ನು ನೋಡಿ ಮೋಹಿನಿ ವಿಜಯದ ನಗೆಯನ್ನು ಬೀರಿ ತನ್ನ ವಿಷ್ಣು ರೂಪವನ್ನು ಧಾರಣೆ ಮಾಡ್ತಾನೆ. ಶಿವ ವಿಷ್ಣುವಿನ ಈ ಸಹಾಯಕ್ಕೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದ. ವಿಷ್ಣು, ಮಹಾದೇವ, ಇನ್ನು ಮುಂದೆ ವರ ಕೊಡಬೇಕಾದ್ರೆ ಯೋಚನೆ ಮಾಡಿಕೊಡು ಅಂತ ಹೇಳ್ದ. ಶಿವ ವಿಷ್ಣುವಿನ ಮಾತನ್ನು ಒಪ್ಪಿ ಕೈಲಾಸಕ್ಕೆ ತೆರಳುತ್ತಾನೆ.
1: ಅಬ್ಬಾ, ಅಂತೂ ಭಸ್ಮಾಸುರನ ಅಂತ್ಯ ಆಯ್ತಲ್ಲ, ಪಾಪ ಅಂದಿದ್ದಕ್ಕೆ ಶಿವನಿಗೆ ತಂದ ಸಂಸ್ಕಾರ ಭಸ್ಮಾಸುರ.
0: ಹೌದು ಮಕ್ಕಳೇ, ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಅದರ ಪೂರ್ವಾಪರಗಳನ್ನು ಚೆನ್ನಾಗಿ ಅರ್ಥಕೊಳ್ಳೋದು ಅವಶ್ಯವಾಗಿರುತ್ತೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಶಿರೀಷ, ಐಸಿರಿ, ಐಶಿತಾ, ಸಮರ್ಥ್, ನಿಯತಿ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಲೋ ಗೆಳೆಯರೇ,
5: ಹಾಯ್,
4: ರೂಪಾ, ರೇಖಾ, ಏನ್ ಸಮಾಚಾರ?
5: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
4: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೆ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
10: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
12: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
13: ಬಳಸಿ ಪರಿಶುದ್ಧ ನಂದಿನಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದ್ರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
15: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗದ JNNC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ June 14 ಭಾನುವಾರ ಬೆಳಗ್ಗೆ 10:00 ಕಾಲೇಜಿನ MBAMCA ಸಭಾಂಗಣದಲ್ಲಿ CET ಅಥವಾ ಕಾಮೆಡ್ KSET ಆಯ್ಕೆ ಪ್ರಕ್ರಿಯೆ ಕುರಿತು ಶಿಕ್ಷಣ ತಜ್ಞರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ CET ಕಾಮೆಡ್ KSET ಆಯ್ಕೆ ಪ್ರಕ್ರಿಯೆಯ ನೇರ ಪ್ರಾತ್ಯಕ್ಷಿಕೆ ನಡೆಯಲಿದ್ದು, ವಿವಿಧ ಇಂಜಿನಿಯರಿಂಗ್ ವಿಭಾಗಗಳ ಪರಿಚಯ, ಉದ್ಯೋಗಾವಕಾಶಗಳು, ವಿದ್ಯಾರ್ಥಿ ವೇತನಗಳು ಹಾಗೂ ಬ್ಯಾಂಕ್ಗಳಲ್ಲಿ ಲಭ್ಯವಿರುವ ಶಿಕ್ಷಣ ಸಾಲದ ಸೌಲಭ್ಯ ಕುರಿತು ತಜ್ಞರು ಸಮಗ್ರ ಮಾಹಿತಿ ನೀಡಲಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅನುಕೂಲವಾಗುವಂತೆ ಮಹಾವೀರ ಸರ್ಕಲ್ ಹಾಗೂ ಬಸ್ ನಿಲ್ದಾಣದಿಂದ JNNCE ಕಾಲೇಜಿಗೆ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9632471667 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ಎಲ್ಲ ಸಂಯೋಜಿತ ಸಂಘಗಳ ವತಿಯಿಂದ ಅಶ್ವತ್ಥನಾರಾಯಣ ಶೆಟ್ಟಿ ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ June 13 ಬೆಳಗ್ಗೆ 9:00 ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಆವರಣದಲ್ಲಿ ನಡೆಯಲಿದ್ದು, ಕೆ ಉಲ್ಲಾಸ್ ಕಾಮತ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿರುವ ಅವರು, ರಕ್ತದಾನ ಶಿಬಿರವು ಆರೋಗ್ಯವಂತ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಒಂದು ಸಂಘಟಿತ ಕಾರ್ಯವಾಗಿದ್ದು, ಅಗತ್ಯವಿರುವ ರೋಗಿಗಳನ್ನು ನೇರವಾಗಿ ರಕ್ಷಿಸುವ ಮತ್ತು ಸಹಾಯ ಮಾಡುವ ಪ್ರಮುಖ ಜೀವಸೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸುಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1-13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷ ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದೆಂದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಜೂನ್ 22 ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು, ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಜೂನ್ 22 ಸಂಸ್ಥೆಯನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970470650 ಅಥವಾ 6363139123 ಅಥವಾ 9886935603 ಈ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 1/7/2026 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಿದೆ. ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕಾ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು 2 June 2022 ಬೆಳಗ್ಗೆ 10 AM ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ, ಹಸಿಗಾಳ ಹಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 22/6/2026 ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970476750 ಮತ್ತೊಂದು ಸಂಖ್ಯೆ 6363139123 ಮತ್ತೊಂದು ಸಂಖ್ಯೆ 9886935603 ಈ ಸಂಖ್ಯೆಗಳಿಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಗ್ರಾಮೀಣ ಮೆಸ್ಕಾಂ ಉಪವಿಭಾಗದ ಸಂತೆಕಡೂರು ವ್ಯಾಪ್ತಿಯಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿದ್ದು, 12 June ಬೆಳಗ್ಗೆ 10 AM to 6 PM ಸಂತೆಕಡೂರು, ಶ್ರೀರಾಮನಗರ, ರಾಂಪುರ, ಕೊರಲಹಳ್ಳಿ, ಕಾಚಿನಕಟ್ಟೆ, ಜ್ಯೋತಿನಗರ, ದೊಡ್ಡಿಬೀಳು, ವಿನಾಯಕನಗರ, ಲಕ್ಕಿನಕೊಪ್ಪ, ತೋಟದಕೆರೆ, ಹೊರಳಿಹಳ್ಳಿ, ಗಣಿದಾಳು, ಹುಂಬ್ರೆಬೈಲು, ಗಣಗಲಸರ, ಮರಾಠಿ ಕ್ಯಾಂಪ್, ಸಾಲಿಗೆರೆ, ಕೈತೊಟ್ಟಲು, ಸಿದ್ದಮಾಜಿ ಹೊಸೂರು, ವಿಮಾನ ನಿಲ್ದಾಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ರಾಷ್ಟ್ರೀಯ ಹೆದ್ದಾರಿ 169A ಆಗೊಂಬೆ ಘಾಟಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ದಿನಾಂಕ 15/6/2026 ಮಳೆಗಾಲ ಮುಗಿಯುವವರೆಗೂ ನಿಷೇಧಿಸಿ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ನೀಡಿರುತ್ತಾರೆ. ಶಿವಮೊಗ್ಗದಿಂದ ಹೊಸನಗರ ಮಾಸ್ತಿಕಟ್ಟೆ ಮಾರ್ಗವಾಗಿ ಕುಂದಾಪುರ ಮತ್ತು ಉಡುಪಿಗೆ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದ ನಂತರ ತಾತ್ಕಾಲಿಕ ರಕ್ಷಣಾತ್ಮಕ ಕಾಮಗಾರಿ ಪೂರ್ಣಗೊಳ್ಳದಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ 169A ತೀರ್ಥಹಳ್ಳಿ ಮಲ್ಪೆ ಉಡುಪಿ ರಸ್ತೆಯ ಆಗೊಂಬೆ ಘಾಟಿಯಲ್ಲಿ ಭಾರೀ ವಾಹನಗಳ ಹೆಚ್ಚಿನ ಓಡಾಟವಿದ್ದು, ಮುಂದಿನ ದಿನಗಳಲ್ಲಿಯೂ ಇದು ಮುಂದುವರೆದಲ್ಲಿ ಅಲ್ಲಲ್ಲಿ ರಸ್ತೆ ಬದಿಯ ಭೂಕುಸಿತ ಆಗುವ, ಅಪಘಾತವಾಗುವ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುವ ಸಂಭವ ಇರುತ್ತದೆ. ಹಾಗೂ ಆರೋಗ್ಯ ಸಮಸ್ಯೆಯ ಕುರಿತು ಮಣಿಪಾಲ್, ಉಡುಪಿ, ಮಂಗಳೂರಿಗೆ ಹೋಗುವ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಮತ್ತು ಹಾವೇರಿ ಜಿಲ್ಲೆಯ ನಾಗರಿಕರಿಗೆ ಇರುವ ಸಂಪರ್ಕ ಬಂದಾದರೆ 4 ಜಿಲ್ಲೆಯ ನಾಗರಿಕರಿಗೆ ತುಂಬಾ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಲಾಗಿದೆ. ಪರ್ಯಾಯ ಸಂಚಾರ ಮಾರ್ಗಗಳಾದ ತೀರ್ಥಹಳ್ಳಿ ಉಡುಪಿ ಕಡೆಗೆ ಹೋಗುವ ವಾಹನಗಳು, ತೀರ್ಥಹಳ್ಳಿ ನಗರ, ನಾಗೋಡಿ, ಕೊಲ್ಲೂರು, ಕುಂದಾಪುರ, ಉಡುಪಿ ಮತ್ತು ತೀರ್ಥಹಳ್ಳಿ ಶೃಂಗೇರಿ ಕೆರೆಕಟ್ಟೆ, ಬಜಗೋಳಿ, ಕಾರ್ಕಳ, ಉಡುಪಿ ಮಾರ್ಗವಾಗಿ ಸಂಚರಿಸುವುದು. ಉಡುಪಿ ತೀರ್ಥಹಳ್ಳಿ ಕಡೆಗೆ ಹೋಗುವ ವಾಹನಗಳು ಉಡುಪಿ, ಕುಂದಾಪುರ, ಕೊಲ್ಲಾಪುರ, ನಾಗೋಡಿ, ನಗರ, ತೀರ್ಥಹಳ್ಳಿ ಮತ್ತು ಕಾರ್ಕಳ, ಬಜಗೋಳಿ, ಕೆರೆಕಟ್ಟೆ, ಶೃಂಗೇರಿ, ತೀರ್ಥಹಳ್ಳಿ ಮಾರ್ಗವಾಗಿ ಸಂಚರಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಸವಿತಾ ಸಮಾಜ ಒಕ್ಕೂಟದಿಂದ 16 June ಬೆಳಗ್ಗೆ 10:30 RTO ಕಚೇರಿ ರಸ್ತೆಯ ಪತ್ರಿಕಾಭವನ ಆವರಣದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಸಂಸದ BY ರಾಘವೇಂದ್ರ, ಶಾಸಕರಾದ SN ಚನ್ನಬಸಪ್ಪ, ಶಾರದಾ ಪೂರ್ಯ ನಾಯ್ಕ್, DS ಅರುಣ್, ಡಾ ಧನಂಜಯ ಸರ್ಜಿ, ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಸೇರಿದಂತೆ ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ಒಕ್ಕೂಟದ ಜಿಲ್ಲಾ ಘಟಕ ಅಧ್ಯಕ್ಷ MParamesh ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ ನೊಳಂಬ ವೀರಶೈವ ಲಿಂಗಾಯತ ಸಮಾಜದ ನಂದಿ ವಿದ್ಯಾಸಂಸ್ಥೆಯ ವತಿಯಿಂದ ಶೈಕ್ಷಣಿಕ ವರ್ಷ 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಶಿವಮೊಗ್ಗ ಜಿಲ್ಲೆಯ ಹಾಗೂ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ನ್ಯಾಮತಿ ಮತ್ತು ಚನ್ನಗಿರಿ ತಾಲೂಕಿನಲ್ಲಿ ವ್ಯಾಸಂಗ ಮಾಡಿದ ನೊಳಂಬ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಧನೆ ಮಾಡಿದ ಸಾಧಕರನ್ನ ಗೌರವಿಸಲು ನಿರ್ಧರಿಸಿದ್ದು, ಆಸಕ್ತರು ಜೂನ್ 22 ತಮ್ಮ ಭಾವಚಿತ್ರ, ವಿಳಾಸ, ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ಅಂಕಪಟ್ಟಿಯ ನಕಲಿನೊಂದಿಗೆ ಹಾಗೂ ಎಲ್ಲ ದಾಖಲಾತಿಗಳೊಂದಿಗೆ ನಿಗದಿತ ಅರ್ಜಿ ನಮೂನೆಯಲ್ಲಿ ಅಧ್ಯಕ್ಷರು ನಂದಿ ವಿದ್ಯಾಸಂಸ್ಥೆ, ಸವಳಂಗ ರಸ್ತೆ, ಶಿವಮೊಗ್ಗ ಇಲ್ಲಿಗೆ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9611-5-1-4-5-8 ಅಥವಾ 9480-64-8-5-2-0 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಕೋಟೆ ರಸ್ತೆ ಅಂಚೆ ಇಲಾಖೆಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಜೂನ್ 23 ಬೆಳಗ್ಗೆ 11 ತ್ರೈಮಾಸಿಕ ಡಾಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಅಂಚೆ ಇಲಾಖೆಯ ಸೇವೆಗಳ ಕುರಿತು ಯಾವುದೇ ಕುಂದು ಕೊರತೆಗಳು ಅಥವಾ ಸಲಹೆಗಳಿದ್ದಲ್ಲಿ ಸಂಪೂರ್ಣ ವಿವರಗಳೊಂದಿಗೆ ಲಿಖಿತವಾಗಿ ಜೂನ್ 22 ಸಲ್ಲಿಸಬಹುದು. ಸ್ವೀಕರಿಸಲಾದ ಕುಂದು ಕೊರತೆಗಳು ಹಾಗೂ ಸಲಹೆಗಳನ್ನು ಡಾಕ್ ಅದಾಲತ್ನಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಈ ಅದಾಲತ್ನಲ್ಲಿ ಭಾಗವಹಿಸುವಂತೆ ಎಂ ಕುಮಾರಸ್ವಾಮಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಆರೋಗ್ಯ ಜಾಗೃತಿಗೆ 10 ಯೋಗ ತರಬೇತಿ ಶಿಬಿರ 2026 ಜೂನ್ 12 ಶುಕ್ರವಾರದಿಂದ ಜೂನ್ 21 ಭಾನುವಾರದವರೆಗೆ ಯೋಗಾಡೆವರೆಗೆ ಕೇಂದ್ರ ಸರ್ಕಾರದ ಯೋಗ ದಿನಾಚರಣೆಯ ಪಠ್ಯಕ್ರಮದ ತರಬೇತಿಯನ್ನ ಯೋಗಾಡೆ ಚಾಲೆಂಜ್ ಎಂಬ ಹೆಸರಿನಲ್ಲಿ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಯೋಗ ಶಿಬಿರವನ್ನು ಕಣದ ಯೋಗ ರಿಸರ್ಚ್ ಫೌಂಡೇಶನ್ ವತಿಯಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ನಗರದ ನೆಹರು ಸ್ಟೇಡಿಯಂನಲ್ಲಿ ಪ್ರತಿದಿನ ಬೆಳಗ್ಗೆ 5:45-7 ನಡೆಸಲಾಗುತ್ತದೆ. ಮಕ್ಕಳು, ಮಹಿಳೆಯರು ಹಾಗೂ ಸಾರ್ವಜನಿಕರು ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಪ್ರವೇಶವಿರುತ್ತದೆ. ಮಾಹಿತಿಗಾಗಿ ಯೋಗಾಚಾರ್ಯ ಅನಿಲ್ ಕುಮಾರ್ ಮೊಬೈಲ್ ಸಂಖ್ಯೆ 9886-6674-375 ಅಥವಾ 9916-06-86 ಇವರನ್ನ ಸಂಪರ್ಕಿಸಬಹುದು ಎಂದು ಅಧ್ಯಕ್ಷರಾದ ಬೆಲಗೂರು ಮಂಜುನಾಥ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು 2026-27 ಸಾಲಿನ ಎಸ್ಎಫ್ಸಿ ನಿಧಿಯ ಯೋಜನೆಯಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿಶೇಷಚೇತನ ಮತ್ತು ಇತರೆ ಬಡಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯಧನ ಪಡೆಯಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ ಅಥವಾ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ರು 50,000 ಸಹಾಯಧನ ನೀಡಲಾಗುತ್ತಿದ್ದು, ಆದಾಯ ರು 5 ಲಕ್ಷ ಮಿತಿಯಲ್ಲಿರಬೇಕು. ಬಿಇ ಅಥವಾ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿರುವ ಇತರೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ರು 50,000 ಸಹಾಯಧನ ನೀಡಲಾಗುತ್ತಿದ್ದು, ಆದಾಯ ರು 2.50 ಲಕ್ಷ ಮಿತಿಯಲ್ಲಿ ಇರಬೇಕು. ವಿಶೇಷಚೇತನರಿಗೆ ಸಣ್ಣ ಉದ್ದಿಮೆಗೆ ಸಹಾಯಧನ ನೀಡಲಾಗುತ್ತಿದ್ದು, ಅದರ ಆದಾಯ ರು 3 ಲಕ್ಷ ಮಿತಿಯಲ್ಲಿ ಇರಬೇಕು. ಅರ್ಜಿಯೊಂದಿಗೆ ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಪತ್ರ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ವ್ಯಾಸಂಗ ದೃಢೀಕರಣ ಪತ್ರ, ವಿಶೇಷಚೇತನರ UDID ಕಾರ್ಡ್, ಸಣ್ಣ ಉದ್ದಿಮೆ ಫಲಾನುಭವಿಗಳು ಯೋಜನಾ ವರದಿ ಲಗತ್ತಿಸುವುದು. ಈ ಎಲ್ಲಾ ದಾಖಲಾತಿಗಳನ್ನು ಸ್ವಯಂ ದೃಢೀಕರಿಸಿ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.shivamoggacity.mrc.gov.in, ದೂರವಾಣಿ ಸಂಖ್ಯೆ 08182-2277-77, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಇದರೊಟ್ಟಿಗೆ ಪರಿಸರ ಸಂರಕ್ಷಣೆ, ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಈ ಭೂಮಿ ಮೇಲೆ ನಮಗೆ ಕಾಣುವಂತಹ, ಕಾಣದೇ ಇರುವಂತಹ ಎಷ್ಟೋ ಜೀವಿಗಳು ನಮ್ಮ ಜೀವನಕ್ಕೆ, ಅಂದ್ರೆ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುವಂಥದ್ದು. ಅದರಲ್ಲಿ ಇವತ್ತು ಒಂದು ಜೀವಿಯ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಳ್ಳೋಣ ಅಂತ. ಅದರಲ್ಲಿ ಯಾವ ಜೀವಿ ಗೊತ್ತಾ? ಅದೇನೆ, ಜೇನುನೊಣ. ಈ ಜೇನುನೊಣ ತನ್ನ ಭಾವನೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದೆ. ಅರೆ, ಜೇನುನೊಣ ನಮ್ಮೊಟ್ಟಿಗೆ ಭಾವನೆ ಹಂಚಿಕೊಳ್ತಾ ಇದೆಯಾ? ಏನಪ್ಪ ಇದು, ವಿಶೇಷವಾಗಿದೆಯಲ್ಲ ಅಂತ ಅನ್ನಿಸ್ಬೋದು. ಖಂಡಿತವಾಗ್ಲೂ ಸ್ವಲ್ಪ ವಿಶೇಷ ಅನ್ಸುದ್ರೂ ಇದ್ರಲ್ಲಿ ನಿಜವಾದ ಸತ್ಯ ಅಡಗಿದೆ. ಹೇಳಿದ್ರೆ ಏನ್ ಗೊತ್ತಾ, ಈ ಜೇನುನೊಣ ಇದೆಯಲ್ಲ, ಇದರ ಹೆಸರು ನಮ್ಗೆಲ್ಲ ಗೊತ್ತಿರುತ್ತೆ. ಆದ್ರೆ ಈ ಹೆಸರಿಗಿಂತ ಇದು ಗುನುಗುವ ಧ್ವನಿಯನ್ನ ನಾವು ಖಂಡಿತವಾಗಿ ಕೇಳಿರ್ತೀವಿ ಅಲ್ವಾ? ಬಹಳ ವರ್ಷಗಳ ಹಿಂದೆ ನಾವು ವಾಸ ಮಾಡುವಂತಹ ಜಾಗ ದಟ್ಟವಾದ ಅರಣ್ಯದ ಅಂಚಾಗಿತ್ತು. ಇಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು. ಬೇವು, ಹೊಂಗೆ, ಆಲದ ಮರ, ಅರಳಿ, ಹಲವಾರು ಕಾಡು ಹೂವಿನ ಗಿಡಗಳು ಜೇನುನೊಣಗಳ ಜೀವನದ ಆಧಾರವಾಗಿತ್ತು. ಜೇನುನೊಣಗಳು ಮರದ ಎತ್ತರದ ಕೊಂಬೆಗಳಲ್ಲಿ ಗೂಡು ಕಟ್ತಾ ಇತ್ತು. ಪಕ್ಷಿಗಳು, ಚಿಟ್ಟೆಗಳು, ಅಳಿಲು ಹಾಗೆ ಜೇನುನೊಣಗಳು ಎಲ್ಲರೂ ಕೂಡ ಈ ನೆಲದ ನಿವಾಸಿಗಳಾಗಿದ್ರು. ಕಾಲ ಬದಲಾಯಿತು, ಮರಗಳು ಒಂದೊಂದಾಗಿ ನೆಲ ಕುರುಳ್ತಾ ಬಂತು. ಕಾಡಿನ ಜಾಗದಲ್ಲಿ ರಸ್ತೆ ಬಂತು, ರಸ್ತೆಯ ಜಾಗದಲ್ಲಿ ಕಟ್ಟಡಗಳು ಕೂಡ ಬಂತು. ಕೊನೆಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಲೆ ಎತ್ಕೊಳ್ತು. ಹೀಗೆ ಜೇನುನೊಣಗಳು ವಾಸ ಮಾಡ್ತಿದ್ದಂತ ಹಳೆಯ ಮನೆಗಳು ಕಣ್ಮರೆಯಾಯ್ತು. ಆದ್ರೆ ಜೇನುನೊಣಗಳು ಈ ಭೂಮಿಯನ್ನ ಬಿಟ್ಟು ಹೋಗ್ಲಿಲ್ಲ, ಯಾಕಂದ್ರೆ ಇದು ಜೇನುನೊಣದ ಪೂರ್ವಜರ ನೆಲ ಕೂಡ ಆಗಿತ್ತು. ಅವು ಇಲ್ಲಿ ಇದ್ದು ಪ್ರಕೃತಿಗೆ ಹಾಗೆ ಮನುಷ್ಯರಿಗೆ ಸಹಾಯ ಮಾಡೋಕೆ ಅಂತಾನೆ ದೇವ್ರು ಈ ಜೇನುನೊಣದ ಸಂತತಿಯನ್ನ ಉಳಿಸಿತ್ತು. ಹೌದಾ, ಜೇನುನೊಣಗಳು ಅಷ್ಟೊಂದು ಉಪಯೋಗಕಾರಿನ? ಜೇನುನೊಣದ ಸಂತತಿಯನ್ನ ಸ್ವತಃ ದೇವ್ರೇ ಉಳಿಸಿದ್ನ ಈ ಭೂಮಿ ಮೇಲೆ ಅಂತ ನಿಮಗೆ ಅನ್ನಿಸ್ಬೋದು. ಖಂಡಿತವಾಗ್ಲೂ ಹೌದು ಕೇಳುವರೆ. ಯಾಕಪ್ಪ ಅಂದ್ರೆ, ಮರಗಳಿಲ್ಲದ ಕಾರಣ ಈ ಜೇನುನೊಣಗಳು ಎತ್ತರದ ಹಾಗೆ ಸುರಕ್ಷಿತ ಸ್ಥಳಗಳನ್ನ ಹುಡುಕ್ತಾ ಫ್ಲೈಓವರ್ ಅಡಿ, ಮೆಟ್ರೋ ಬ್ರಿಡ್ಜ್ ಅಡಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಬಾಲ್ಕನಿ, ನೀರಿನ ಟ್ಯಾಂಕ್, ಮೆಟ್ಟಲು ಮನೆ, ಕಟ್ಟಡದ ಮೂಲೆಗಳು ಹಾಗೆ ಚಾವಣಿಗಳ ಕೆಳಗೆ ಗೂಡು ಕಟ್ಟೋಕೆ ಆರಂಭಿಸಿದ್ವು. ಹೀಗೆ ಈ ಜೇನುನೊಣಗಳು ಎಲ್ಲಿ ಗೂಡು ಕಟ್ಟೋದು ಅಂತಾನೆ ಗೊತ್ತಾಗ್ದಲೇ ಕಾಡಿನಿಂದ ನಾಡಿಗೆ ಬಂದಿದೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ಗಳ ಮೂಲೆ ಜಾಗ, ಯಾವುದೋ ಒಂದು ಬಿಲ್ಡಿಂಗ್ ಹತ್ರ, ಬಾಲ್ಕನಿ ಹತ್ರ ತಮ್ಮ ಗೂಡನ್ನ ಕಟ್ತಾ ಇದೆ. ಕೇಳುಗರೆ, ಇದು ಕೇಳೋಕೆ ಒಂದ್ ರೀತಿ ಬೇಸರ ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಎಷ್ಟೋ ಜೀವಿಗಳು ತಮ್ಮ ಆವಾಸ ಸ್ಥಾನವನ್ನೇ ಕಳ್ಕೊಳ್ತಾ ಇದೆ. ಆದ್ರೆ ಆ ಜೀವಿಗಳು ಇನ್ನೂ ಕೂಡ ಬದುಕಿದೆ, ನಮ್ಗೆ ಇನ್ನೂ ಕೂಡ ಪರಿಸರಕ್ಕೆ ಎಷ್ಟು ಅನುಕೂಲಕಾರಿಯಾಗಿದೆ ಅಂತ ಎಷ್ಟೋ ಜೀವಿಗಳನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕಾಗಿದೆ. ಹಾಗಿದ್ರೆ ಜೇನುನೊಣಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನುನೊಣವೊಂದು ಅದರ ಭಾವನೆಯನ್ನ ಅದರ ಆತ್ಮಕಥೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇತ್ತು. ಎಷ್ಟೋ ವರ್ಷಗಳ ಹಿಂದೆ ಕಾಡಿನಲ್ಲಿ ಆರಾಮಾಗಿ ಖುಷಿಯಿಂದ ಜೀವನ ನಡೆಸ್ತಾ ಇದ್ದಂತಹ ಜೇನುನೊಣಗಳು ಈಗ ಈ ನಗರೀಕರಣದ ಮಧ್ಯದಲ್ಲಿ ಯಾವುದೋ ಬಿಲ್ಡಿಂಗ್ ಮಧ್ಯೆನೋ ಅಥವಾ ಯಾವುದೋ ಬಾಲ್ಕನಿಯಲ್ಲೋ ಅಥವಾ ಫ್ಲೇವರ್ ಕೆಳಗೋ ಗೂಡನ್ನ ಕಟ್ಟಿ ಜೀವನವನ್ನ ಸಾಗಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಈಗ ಅವುಗಳಿಗೆ ಎಷ್ಟೊಂದು ಸವಾಲಿದೆ ಗೊತ್ತಾ? ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಬಾಲ್ಕನಿಯಲ್ಲಿ, ನೀರಿನ ಟ್ಯಾಂಕ್ ಹತ್ರ, ಇನ್ನು ಕಟ್ಟಡಗಳ ಮೂಲೆ ಅಥವಾ ಚಾವಣಿ ಕೆಳಗೆ ಗೂಡು ಕಟ್ಟೋಕೆ ಆರಂಭಿಸುತ್ತೆ. ಆದ್ರೆ ಅವುಗಳು ಯಾರಿಗೂ ಕೂಡ ತೊಂದರೆ ಕೊಡುವಂತ ಮನಸ್ಥಿತಿಯಲ್ಲಿ ಆ ಗೂಡನ್ನ ಕಟ್ಟಿರಲ್ಲ. ಆ ಗೂಡಿನಿಂದ ಸಾಕಷ್ಟು ಅನುಕೂಲ ಇದೆ ಅಂತಾನೆ ಗೂಡು ಕಟ್ಟಿರುತ್ತೆ. ಆದ್ರೆ ಮನುಷ್ಯರು ಮೂಲತಃ ಸ್ವಾರ್ಥ ಜೀವಿಗಳು. ನಾವು ವಾಸಿಸುವಂತಹ ಜಾಗದಲ್ಲಿ ಜೇನುನೊಣಗಳು ಗೂಡು ಕಟ್ಟಿದ್ಯಲ್ಲ ಅಂತ ಹೇಳಿ ಸಾಕಷ್ಟು ದುರ್ಘಟನೆಗಳು ನಡೆಯುತ್ತೆ. ಅಂದ್ರೆ ಯಾರೋ ಬಂದು ಹೊಗೆ ಹಚ್ಚುತ್ತಾರೆ, ಆ ದಟ್ಟವಾದ ಹೊಗೆ ಆ ಗೂಡನ್ನ ಆವರಿಸುತ್ತೆ. ಅಲ್ಲಿರುವಂತಹ ಜೇನುನೊಣಗಳ ಮರಿಗಳು ಉಸಿರಾಡೋಕ್ಕಾಗದೆ ಒದ್ದಾಡುತ್ತೆ. ಅದರಲ್ಲಿ ರಾಣಿ ಜೇನುನೊಣ ಭಯದಿಂದ ತತ್ತರಿಸುತ್ತೆ. ಇನ್ನು ಈ ಜೇನುನೊಣಗಳು ಗಾಬರಿಯಾದಾಗ ಎಲ್ಲೆಡೆ ಹಾರೋಕೆ ಆರಂಭಿಸುತ್ತೆ. ಆಗ ಅನೇಕರು ನೆಲಕ್ ಬಿದ್ದು ಸಾಯ್ತಾರೆ. ಅಂದ್ರೆ ಜೇನುನೊಣಗಳು ಸಾಯುತ್ತೆ. ಅದೇ ಜೇನುನೊಣಗಳ ಮೂಲತಃ ಮನೆಗಳಾದಂತಹ ಕಾಡಿನಲ್ಲಿ ಈ ರೀತಿ ಮಾಡಿದ್ರೆ ಆ ರೀತಿ ಏನು ಆಗ್ತಾ ಇರಲಿಲ್ಲ ಅಲ್ಲ. ಕೆಲವು ಸಂದರ್ಭದಲ್ಲಿ ತಮ್ಮ ವಾಸಕ್ಕೆ ತೊಂದರೆ ಆಗಬಹುದು ಅಂತ ಯೋಚಿಸಿ ಭಯಪಡುವಂತ ಮನುಷ್ಯನಿಗೆ ಹೊಗೆ ಸಾಕಾಗುವುದಿಲ್ಲ. ಜೇನುಗೂಡುಗಳ ಮೇಲೆ ಕ್ರಿಮಿನಾಶಕವನ್ನ ಕೂಡ ಸಿಂಪಡಿಸ್ತಾರೆ. ಆ ವಿಷ ಜೇನಿನ ದೇಹಕ್ಕೆ ತಗುಲಿದ ಕ್ಷಣದಿಂದಲೇ ಮರಣ ಆ ಜೇನುನೊಣಗಳನ್ನ ಆವರಿಸುತ್ತೆ. ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಹೂವಿನ ಮೇಲೆ ಕುಳಿತಿದ್ದ ಜೇನಿನ ಸ್ನೇಹಿತರು ಸ್ವಲ್ಪ ಹೊತ್ತಿನಲ್ಲೇ ಜೀವವಿಲ್ಲದೆ ದೇಹಗಳಾಗಿ ನೆಲಕ್ಕೆ ಬಿದ್ದಿರೋದನ್ನ ಕಂಡು ಈ ಜೇನುನೊಣಗಳಿಗೆ ಸ್ವತಃ ಬೇಸರ ಆಗುತ್ತೆ. ಎಷ್ಟೋ ಸಮಯದಿಂದ ಕಷ್ಟಪಟ್ಟು ಗೂಡನ್ನ ನಿರ್ಮಿಸಿರ್ತಾರೆ, ಆ ಗೂಡೆ ವಿಷವಾಗಿ ಮಾರ್ಪಾಡಾಗುತ್ತಲ್ಲ ಅಂತೇಳಿ ಬೇಸರ ಕೂಡ ವ್ಯಕ್ತಪಡಿಸ್ತಾರೆ. ಒಂದು ಸಮುದಾಯದ ಅಂತ್ಯ ಒಂದು ಜೀವಲೋಕದ ದುರಂತ ಆಗುತ್ತೆ. ಇನ್ನು ಜೇನು ಯಾರಿಗೂ ಕೂಡ ಇಲ್ಲಿ ದೂಷಿಸೋಕೆ ಬಂದಿಲ್ಲ. ಆದ್ರೆ ಈ ಜೇನುನೊಣಗಳ ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗಿದೆ ಕೇಳುಗರೆ. ಯಾಕಪ್ಪ ಅಂದ್ರೆ ನಮ್ಮ ಭಯವನ್ನ ಅವುಗಳು ಅರ್ಥ ಮಾಡ್ಕೊಳ್ಳುತ್ತೆ, ಆದ್ರೆ ಅದರ ಪರಿಸ್ಥಿತಿಯನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಲ್ವಾ? ನಾನಾಗ್ಲೇ ಹೇಳ್ತಾ ಇದ್ದೆ, ಹಿಂದೆ ಎಲ್ಲ ಸಾಕಷ್ಟು ಕಾಡಿತ್ತು. ಕಾಡಿನ ಮಧ್ಯೆ ಜೇನು ಗೂಡು ಕಟ್ತಾ ಇದ್ರು, ಅಲ್ಲಿ ಯಾರು ಕೇಳೋರು ಇರ್ತಾ ಇರ್ಲಿಲ್ಲ. ಆದ್ರೆ ಈಗ ಆ ರೀತಿ ಕಾಡುಗಳು ಕೂಡ ಕಡಿಮೆ ಆಗಿದೆ. ಕಾಡು ಇಲ್ಲದೆ ಇರೋ ಕಾರಣಕ್ಕಾಗಿ ಅವು ನಾಡಿಗೆ ಬಂದು ಗೂಡನ್ನ ಕಟ್ತಾ ಇದೆ. ನಮ್ಮ ಮನೆಯ ಸುತ್ತಲೂ ಅಥವಾ ಯಾವ್ದೋ ಚಾವಣಿ ಕೆಳಗೋ ಬಾಲ್ಕನಿಯಲ್ಲೋ ಒಂದಿಷ್ಟು ಗೂಡುಗಳನ್ನ ನಿರ್ಮಿಸ್ತಾ ಇದೆ. ಅದೇ ಹಳೆಯ ಕಾಡಿನಂತೆ ಕಾಡಿದ್ದಿದ್ರೆ ಅವುಗಳು ನಾಡಿಗೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಅಲ್ವಾ? ಅವು ಅವುಗಳ ಆಶ್ರಯವನ್ನ ಕಳ್ಕೊಂಡಿದೆ, ಅದಕ್ಕಾಗಿ ಆಶ್ರಯಕ್ಕಾಗಿ ನಮ್ಮ ನಗರಕ್ಕೆ ಆಗಮಿಸಿದೆ. ಆದ್ರೆ ನಾವು ಇಲ್ಲಿ ಒಂದಿಷ್ಟು ಮಾನವೀಯತೆಯನ್ನ ತೋರ್ಬೇಕಾಗಿದೆ. ನೀವು ಎಷ್ಟೋ ಬಾರಿ ಗಮನಿಸಿರ್ಬೋದು, ಎಷ್ಟೋ ಮನೆಗಳ ಹತ್ರ ಅಥವಾ ಚಾವಣಿಗಳ ಹತ್ರ ಜೇನು ಗೂಡನ್ನ ಕಟ್ಟಿರುತ್ತೆ. ಆದ್ರೆ ಅದು ಸುಮ್ಸುಮ್ನೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅಕಸ್ಮಾತ್ ಆಗಿ ಯಾರಾದ್ರೂ ಆ ಗೂಡಿಗೆ ತೊಂದರೆ ಮಾಡಿದಾಗ ಮಾತ್ರ ಈ ಜೇನುನೊಣಗಳು ತೊಂದರೆ ಕೊಡುತ್ತೆ ಹೊರತು ಸುಮ್ಮನೆ ಯಾರಿಗೂ ತೊಂದರೆ ಕೊಡುವಂತಹ ಜೀವಿಗಳಲ್ಲ. ಅದಕ್ಕಾಗಿ ಜೇನುನೊಣಗಳು ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದೆ ನಮಗೆ. ಏನಪ್ಪ ಅದು ಮನವಿ ಅಂತ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನ ತೆಗೆದುಕೊಂಡು ಮತ್ತೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೇನುನೊಣಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ಜೇನುನೊಣಗಳು ಸಾಕಷ್ಟು ಅನುಕೂಲಕಾರಿಯಾಗಿದೆ ಪರಿಸರಕ್ಕೆ, ಆದ್ರೆ ಇದನ್ನ ನಾವು ನಾಶ ಮಾಡ್ತಾ ಇದ್ದೀವಿ. ಈ ಜೇನುನೊಣಗಳ ಆವಾಸ ಸ್ಥಾನನೇ ಕಾಡು. ಕಾಡು ಕಡಿಮೆ ಆಗ್ತಾ ಇರೋದ್ರಿಂದ ಅಥವಾ ಕಾಡು ನಾಶ ಆಗ್ತಾ ಇರೋದ್ರಿಂದ ಇದು ನಾಡಿನತ್ತ ಬರ್ತಾ ಇದೆ, ನಾಡಿನಲ್ಲಿ ಗೂಡನ್ನ ಕಟ್ತಾ ಇದೆ. ಈ ಜೇನುನೊಣಗಳೇ ಇರಲಿಲ್ಲ ಅಂದ್ರೆ ಮನುಷ್ಯನ ಜೀವನ ಊಹಿಸಿಕೊಳ್ಳೋದು ಕೂಡ ಕಷ್ಟ ಆಗತ್ತೆ. ಈ ಜೇನುನೊಣಗಳ ಸಂತತಿ ಅಂತ್ಯ ಆಯ್ತು ಅಂತ ಹೇಳಿದ್ರೆ ಮನುಷ್ಯ ಹೆಚ್ಚಪ್ಪ ಅಂದ್ರೆ 4 ವರ್ಷ ಬದುಕಬಹುದು ಅಷ್ಟೇ. ಅದಾದ ಮೇಲೆ ನಾವು ಬದುಕಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾವು ಸೇವಿಸ್ತಾ ಇರುವಂತಹ ಹಣ್ಣು ತರಕಾರಿ ಇವೆಲ್ಲಕ್ಕೂ ಕೂಡ ಮುಖ್ಯವಾಗಿ ಜೇನುನೊಣಗಳು ಕಾರಣಕರ್ತರು. ಹಾಗಿದ್ರೆ ಕೇಳುಗರೆ, ಜೇನುನೊಣ ನಮಗೆ ಒಂದು ಮನವಿಯನ್ನ ಮಾಡ್ತಾ ಇದೆ. ಅದೇನಪ್ಪ ಮನವಿ ಅಂತ ನಾವು ಕೇಳೋದಾದ್ರೆ, ದಯವಿಟ್ಟು ನಮ್ಮನ್ನ ಹೊಗೆಯಿಂದ ಸುಡಬೇಡಿ, ದಯವಿಟ್ಟು ನಮ್ಮ ಮೇಲೆ ಕ್ರಿಮಿನಾಶಕವನ್ನ ಸಿಂಪಡಿಸಬೇಡಿ. ಗೂಡು ಕಂಡ ತಕ್ಷಣ ನಾಶ ಮಾಡುವ ಬದಲು ಜೇನುನೊಣಗಳ ಸ್ಥಳಾಂತರದಲ್ಲಿ ಪರಿಣಿತಿ ಹೊಂದಿರುವಂತಹ ತಜ್ಞರನ್ನ ಸಂಪರ್ಕಿಸಿ. ಅನೇಕ ಜೇನು ಸಾಕಾಣಿಕೆಗಾರರು ಹಾಗೆ ಪರಿಸರ ಕಾರ್ಯಕರ್ತರು ನಮ್ಮನ್ನ ಜೀವಂತವಾಗಿಯೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬಲ್ಲರು. ಇದರಿಂದ ನಿಮ್ಮ ಸುರಕ್ಷತೆಯೂ ಉಳಿಯುತ್ತೆ, ಹಾಗೆ ನಮ್ಮ ಜೀವವೂ ಉಳಿಯುತ್ತೆ. ನಮ್ಮ ಗೂಡುಗಳನ್ನ ಬೆಂಕಿಯಿಂದ ಹೊಗೆ ಹಾಕೋಕೆ ಯಾರಾದರೂ ಪ್ರಯತ್ನಿಸಿದ್ರೆ ಅವರಿಗೆ ತಿಳಿ ಹೇಳಿ. ನಮ್ಮ ಗೂಡನ್ನ ಅವೈಜ್ಞಾನಿಕವಾಗಿ ಹಾಳು ಮಾಡಿ ರಸ್ತೆ ಬದಿಯಲ್ಲಿ ಜೇನು ತಂದು ಮಾರುವವರ ಜೇನನ್ನ ಕೊಂಡ್ಕೊಳ್ಬೇಡಿ. ಅವರು ಮಾಡ್ತಿರುವಂತಹ ತಪ್ಪಿನ ಬಗ್ಗೆ ಅವರಿಗೆ ತಿಳಿ ಹೇಳಿ. ನಿಮಗೆ ಜೇನು ಔಷಧಿಗಾಗಿ, ಪೂಜೆ ಪುನಸ್ಕಾರಗಳಿಗಾಗಿ, ಗೃಹ ಬಳಕೆಗಾಗಿ ಜೇನು ತುಪ್ಪ ಬೇಕಂದ್ರೆ ನಮ್ಮ ಕುಟುಂಬಗಳನ್ನ ರಕ್ಷಿಸಿ. ಸಲಹುವ ರೈತರ ಪೆಟ್ಟಿಗೆ ಜೇನು ತುಪ್ಪವನ್ನ ಮಾತ್ರ ಖರೀದಿಸಿ. ನೀವು ಮನುಷ್ಯರು, ನಿಮ್ಮ ಉಳಿವಿಗಾಗಿ ಸಂಘಟನೆ ಕಟ್ಟಿ ಹೋರಾಡ್ತೀರಾ. ನಿಮಗೆ ಮತ ಚಲಾಯಿಸುವ ಹಕ್ಕಿದೆ. ನಾವು ಮನುಷ್ಯರಿಗಿಂತ ಹೆಚ್ಚು ಸಂಘಟಿತರು. ಶಿಸ್ತಿನ ಹಾಗೆ ನಿಸ್ವಾರ್ಥ ಕುಟುಂಬ ಜೀವನ ನಡೆಸ್ತೀವಿ, ಆದ್ರೆ ನಮ್ಗೆ ಮತ ಚಲಾಯಿಸುವ ಹಕ್ಕಿಲ್ಲ. ಅದಕ್ಕಾಗಿ ನಮ್ಮ ಗೋಳನ್ನ ಕೇಳುವ ರಾಜಕಾರಣಿಗಳಿಲ್ಲ, ಮಂತ್ರಿಗಳಾಗಲಿ ಯಾರೂ ಇಲ್ಲ. ನಿಮ್ಮಲ್ಲಿ ಮನುಷ್ಯತ್ವ ಇರುವ ಎಲ್ಲರೂ ನಮ್ಮ ಉಳಿವಿಗಾಗಿ ಪ್ರಯತ್ನಿಸಿ ಅಂತ ಹೇಳಿ ಜೇನುನೊಣಗಳು ನಮಗೆ ಮನವಿಯನ್ನ ಮಾಡ್ತಾ ಇದೆ. ನಿಜ ಅಲ್ವಾ ಕೇಳುಗರೆ? ಇದನ್ನ ಕೇಳುವಾಗ ಒಂದ್ ರೀತಿ ಸಂಕಟ ಆಗತ್ತೆ, ಹೌದಲ್ವಾ? ಅವುಗಳು ಕೂಡ ಜೀವಿಗಳೇ, ಅವುಗಳು ಬದುಕಲಿಕ್ಕೆ ಹಕ್ಕಿದೆ, ಆದ್ರೆ ನಾವ್ ಯಾಕೆ ಇವನ್ನೆಲ್ಲ ನಾಶ ಪಡಿಸ್ತೀವಿ ಅಂತ. ಇನ್ನು ಒಂದು ಜೇನುಗೂಡು ಅಂದ್ರೆ ಕೇವಲ ಜೇನಲ್ಲ, ಅದು ಸಾವಿರಾರು ಜೀವಿಗಳ ಮನೆ, ಅದು ಭವಿಷ್ಯದ ಹೂಗಳ ಬೀಜ, ಅದು ರೈತರ ಬೆಳೆಗಳಿಗೆ ನೆರವಾಗುವಂತ ಪರಾಗಸ್ಪರ್ಶದ ಶಕ್ತಿ, ಅದು ಪ್ರಕೃತಿಯ ಜೀವನಾಡಿಯ ಒಂದು ಭಾಗ ಕೂಡ ಹೌದು. ಇನ್ನು ನಾವು ಹೂವಿನ ತೋಟವನ್ನ ನೋಡಿದಾಗ, ಊಟ ಮಾಡುವಾಗ ಅದರ ಹಿಂದೆ ಜೇನಿನ ಅನೇಕ ಜೇನುನೊಣಗಳ ಪರಿಶ್ರಮ ಅಡಗಿದೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗಿದೆ. ಮನುಷ್ಯರ ಹಾಗೆ ಈ ಭೂಮಿ ಮೇಲೆ ಜೇನುನೊಣಗಳಿಗೂ ಕೂಡ ಬದುಕುವಂತ ಅವಕಾಶ ಇದೆ. ಹಾಗಾಗಿ ಕೇಳುಗರೆ, ಜೇನುನೊಣಗಳು ಕೂಡ ನಮ್ಮೊಟ್ಟಿಗೆ ವಾಸಿಸುವಂತ ಜೀವಿಗಳೇ, ಅವು ಕೂಡ ಸಹ ನಿವಾಸಿಗಳೇ. ಅವುಗಳಿಗೂ ಬದುಕೋಕೆ ಅವಕಾಶವನ್ನ ನೀಡೋಣ. ಜೇನುನೊಣಗಳು ಹತ್ರ ಬಂದಾಗ ಅವುಗಳ ಧ್ವನಿ ಭಯದ ಸಂಕೇತವಾಗಿರದೆ ಪ್ರಕೃತಿಯ ಸಂಗೀತವಾಗಿ ಇರಲಿ, ನಮ್ಮ ಕಿವಿಗೆ ಆ ರೀತಿ ಕೇಳಿಸ್ಲಿ. ಭೂಮಿಯ ಮೇಲೆ ನಮ್ಮ ಹಾಗೆ ಜೇನುನೊಣಗಳಿಗೂ ಕೂಡ ಬದುಕಲಿಕ್ಕೆ ಭಗವಂತ ಜನ್ಮ ಕೊಟ್ಟಿರೋದು ಅಲ್ವಾ? ಈ ಒಂದು ಸತ್ಯವನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಇನ್ಮೇಲಾದ್ರೂ ಸುಮ್ಸುಮ್ನೆ ಜೇನುನೊಣಗಳಿಗೆ ಅಥವಾ ಜೇನುಗೂಡುಗಳಿಗೆ ತೊಂದರೆಯನ್ನ ಕೊಡೋ ಬದಲು ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನ ಹರಿಸೋಣ. ಅಂದ್ರೆ ಎಲ್ಲೋ ಜೇನು ಗೂಡು ಕಟ್ಟಿದೆ ಅಂತ ಹೇಳುವಾಗ ಆ ಗೂಡಿಗೆ ಹೊಗೆ ಹಾಕೋದು, ಕ್ರಿಮಿನಾಶಕಗಳನ್ನ ಹಾಕೋದು, ಅದನ್ನೆಲ್ಲ ಬದಿಗಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪರಿಸರ ತಜ್ಞರು ಅಥವಾ ಪರಿಸರ ಆಸಕ್ತರನ್ನ ಭೇಟಿ ಮಾಡಿ ಅವುಗಳನ್ನ ಹೇಗೆ ಸ್ಥಳಾಂತರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಯನ್ನ ನಡೆಸೋಣ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
1: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
0: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756661.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಗುಡ್ ಮಾರ್ನಿಂಗ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಟ್ರಾವೆಲ್ ಮಾಡೇ ಮಾಡ್ತೀವಿ ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ತರಹದ ಪ್ಲೇಸ್ಗೆ ಹೋಗ್ಲಿಕ್ಕೆ ಇಷ್ಟ ಇರುತ್ತೆ. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಐತಿಹಾಸಿಕ ಸ್ಥಳಗಳಿಗೆ ಹೋಗ್ತಾ ಇದ್ರೆ, ಇನ್ನು ಹಲವಾರು ಜನ ಬೆಟ್ಟ ಗುಡ್ಡಗಳು ನದಿ ಜಲಪಾತಗಳಿಗೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿಯುತ್ತಾ ಆನಂದಿಸ್ತಾರೆ ಅಂತಾನೆ ಹೇಳಬಹುದು. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ ಇರುತ್ತೆ, ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ಲೇಸ್ಗಳು ಇಷ್ಟ ಆಗುತ್ತೆ. ಸೊ ಹಾಗೆ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮ್ಮನ್ನೆಲ್ಲರನ್ನ ಕೂಡ ಒಂದು ಅದ್ಭುತವಾಗಿರುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ಯಾವ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ರಕ್ಷಿತಾ ಇವತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂದು ಅದ್ಭುತವಾಗಿರುವಂತಹ ಜಲಪಾತಕ್ಕೆ. ಧುಮ್ಮಿಕ್ಕಿ ಹರಿವ ಜಲಪಾತವನ್ನ ನೋಡ್ತಾ ಇದ್ರೆ ಒಂಥರ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ. ಒಂಥರ ಒಂದು ನೋಟ ಇರುತ್ತಲ್ಲ, ಧುಮ್ಮಿಕ್ಕಿ ಬೀಳ್ತಾ ಇರುವಂತಹ ದೃಶ್ಯವನ್ನ ನೋಡೋದೇ ಒಂದು ಸಂತೋಷ ಅಂತ ಹೇಳಬಹುದು. ಹಾಗೆ ಜಾನ್ ಮೂರ್ ಎನ್ನುವರು ಹೇಳ್ತಾರೆ, ಬೋರ್ಗರಿವ ಜಲಪಾತದೆದುರು ಕಣ್ಮುಚ್ಚಿ ಕುಳಿತು ನೀರ ಹಾಡ ಸುಮಧುರ ಸಂಗೀತ ಆಲಿಸು, ನೀನು ಜಗವ ಮರೆತು ನಿದ್ರೆಗೆ ಜಾರುತ್ತಿ ಅಂತ ಹೇಳಿ. ನಿಜ ಅಲ್ವಾ? ಆ ಒಂದು ನೀರಿನ ಸದ್

ಆಗಿರುತ್ತೆ, ಹಾಗೆ ನಮ್ಮನ್ನ ತುಂಬಾ ಆಕರ್ಷಿಸುತ್ತೆ ಅಂತಾನೆ ಹೇಳ್ಬೋದು. ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಜಲಪಾತದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಬೆಂಕಿ ಜಲಪಾತ ಅಂತ ಹೇಳಿ. ಹೆಸರು ತುಂಬಾ ವಿಭಿನ್ನವಾಗಿದೆ ಅಂತಲೇ ಹೇಳ್ಬಹುದು. ಹಾಗೆ ಈ ಒಂದು ಬೆಂಕಿ ಜಲಪಾತ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ಇದಿರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಲಪಾತ ಇದೆ. ದೇವರಾಯನ ದುರ್ಗದಲ್ಲಿ ಹುಟ್ಟುವಂತಹ ಶಿಂಶಾ ನದಿ ಕಾವೇರಿ ಒಡಲನ್ನ ಸೇರುತ್ತೆ. ಈ ಶಿಂಶಾ ನದಿ ಏನಿದೆ, ಇದು ಕಾವೇರಿಯ ಉಪನದಿಯಾಗಿದೆ. ಹಾಗೆ ಇದು ಸೃಷ್ಟಿಸುವಂತಹ ಜಲಪಾತದ ಹೆಸರು ಶಿಂಶಾ ಜಲಪಾತವಾಗಿದೆ. ಇದನ್ನ ಬೆಂಕಿ ಜಲಪಾತ ಹಾಗೆ ಗಣಾಳು ಜಲಪಾತ ಅಂತಲೂ ಕೂಡ ಕರೀತಾರೆ. ಸೊ ಹಾಗಿದ್ರೆ ಈ ಒಂದು ಬೆಂಕಿ ಜಲಪಾತದ ವಿಶೇಷತೆ ಏನು, ಇಲ್ಲಿಗೆ ಹೋಗ್ಬೇಕು ಅಂದ್ರೆ ರೂಟ್ ಹೇಗಿದೆ, ಹಾಗೆ ಇಲ್ಲಿ ಯಾವೆಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅನ್ನೋ ಎಲ್ಲ ವಿಚಾರವನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗೆ ಈ ಜಲಪಾತ ಇರೋದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಜಲಪಾತದ ಹೆಸರು ಬೆಂಕಿ ಜಲಪಾತ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗೆ ಇಲ್ಲಿ ಹರಿಯುವಂತಹ ನದಿಯ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಬೆಂಕಿ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಬೆಂಕಿ ಜಲಪಾತ ಏನಿದೆ ಇದು ಸುಮಾರು 100 ಕಿಲೋಮೀಟರ್ ಎತ್ತರದಿಂದ ಧುಮ್ಮಿಕ್ಕಿ ಕೆಳಗೆ ಹರಿಯುತ್ತೆ. ಹಾಗೆ ಖಂಡಿತವಾಗ್ಲೂ ಇದು ನೀವೇನಾದ್ರೂ ಜಲಪಾತ ನೋಡೋದಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಮನ್ನ ಆಕರ್ಷಿಸುತ್ತೆ ಅಂತಲೇ ಹೇಳಬಹುದು. ಜಲಪಾತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾಲು ಹಾದಿಯಂತೆ ಇರುವಂತಹ ದಾರಿಯಲ್ಲಿ ನೀವು 3-4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಜಲಧಾರೆಯ ಬೋರ್ಗರೆತ ಅಂತೂ ಕಿವಿಗೆ ಅಪ್ಪಳಿಸ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ನಾವು ದೂರದಿಂದ ನಡ್ಕೊಂಡು ಹೋಗ್ತಾ ಇರುವಾಗ್ಲೇ ಈ ಜಲಪಾತದ ಸದ್ದು ನಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ಹಾಗೆ ಅಲ್ಲಲ್ಲಿ ಸಣ್ಣ ಕಿರಿದಾದಂತಹ ಕಣಿವೆಗಳು ಕೂಡ ಇದೆ, ಅದನ್ನು ಕೂಡ ನಾವು ದಾಟಿಕೊಂಡು ಹೋಗಬೇಕು. ಸೊ ಹಾಗಾಗಿ ಹೋಗುವ ದಾರಿ ಕೂಡ ತುಂಬಾ ಅದ್ಭುತವಾಗಿ ಇದೆ ಅಂತಲೇ ಹೇಳಬಹುದು. ಇನ್ನು ಇಲ್ಲಿ ಜಲಪಾತವನ್ನು ನಿಂತು ವೀಕ್ಷಿಸೋದಕ್ಕೆ ಯಾವುದೇ ರೀತಿಯ ಸರಿಯಾದ ಸ್ಥಳ ಇಲ್ಲ. ಹಾಗೆ ಕಡಿದಾದ ಸಣ್ಣ ಕಾಲುದಾರಿಯಲ್ಲಿ ನಾವು ಜಲಪಾತದ ಕೆಳಕ್ಕೆ ಇಳಿದ್ರೆ ಜಲಪಾತವನ್ನು ನೋಡಬಹುದಾಗಿದೆ. ಹಾಗೆ ಕಲ್ಲುಗಳ ಮೇಲೆ ನಡೆದುಕೊಂಡು ಹೋಗಬೇಕು, ಕಲ್ಲುಗಳು ಜಾರ್ತಾ ಇರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಕಲ್ಲುಗಳ ಮೇಲೆ ದಾಟಿಕೊಂಡು ನಾವು ಹೋಗಬೇಕು. ಹಾಗೆ ತುಂಬ ಇಳಿಜಾರು ಪ್ರದೇಶದಲ್ಲಿ ಇದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ತುಂಬಾ ಜಾರ್ತಾ ಇರುತ್ತೆ. ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಕೂಡ ಅಷ್ಟೇ, ಇಲ್ಲಿ ಯಾವುದೇ ರೀತಿಯ ರಸ್ತೆ ಇಲ್ಲಿ ಸರಿಯಾದ ಮಾರ್ಗ ಇಲ್ಲ. ನಾನಾಗಲೇ ಹೇಳ್ತಾ ಇದ್ದೆ ಕಾಲು ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ. ಆಚೆ ಈಚೆ ಎಲ್ಲ ಗಿಡಗಂಟಿಗಳಿದೆ, ಅದನ್ನ ದಾಟಿಕೊಂಡು ನಾವು ಇಲ್ಲಿಗೆ ಹೋಗ್ಬೇಕು. ಇನ್ನು ನೀವೇನಾದ್ರೂ ಈ ಜಲಪಾತಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಸರಿಯಾದಂತಹ ದಾರಿಯನ್ನ ತಿಳ್ಕೊಂಡು ಅಥವಾ ಯಾರಾದ್ರೂ ಅಲ್ಲಿ ಹೋಗಿ ಬಂದವರಿದ್ರೆ ಅಥವಾ ಆ ಊರಿನಲ್ಲಿ ಇರುವಂತಹವರು ಅಂದ್ರೆ ಇಲ್ಲಿ ಗಣಾಳು ಮತ್ತೆ ಹಲಗೂರು ಮುತ್ತತ್ತಿ ಭೀಮೇಶ್ವರ ಶಿಂಶಾಪುರ ತೊಟ್ಟಿ ದೊಡ್ಡಿ ಶಕುನಿ ತೊಟ್ಟಿ ಊರುಗಳು ಸಿಗುತ್ತೆ. ಸೊ ಹಾಗಾಗಿ ಊರಿನಲ್ಲಿ ಇರುವವ್ರು ಯಾರನ್ನಾದ್ರೂ ನೀವು ಕರೆದುಕೊಂಡು ಹೋದ್ರೆ ಬಹುಶಃ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ನಿಮಗೆ ಜಲಪಾತಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗೋದು ಕೂಡ ಕಷ್ಟವಾಗುತ್ತೆ, ಅಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು ಕೆಲವೊಮ್ಮೆ ಅಲ್ಲಿ ದನ ಮೇಯಿಸುವವರು ಕುರಿ ಮೇಯಿಸುವವರು ಕೂಡ ಇರ್ತಾರೆ. ಸೊ ಅವ್ರೇನಾದ್ರೂ ಸಿಕ್ಕರೆ ನಿಮಗೆ ದಾರಿಯನ್ನ ಹೇಳ್ತಾರೆ, ಇಲ್ಲ ಅಂತ ನೀವು ಮಾತ್ರ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ದಾರಿ ಹುಡುಕೋದು ಕಷ್ಟವಾಗುತ್ತೆ ಅಂತಾನೆ ಹೇಳಬಹುದು. ಇಲ್ಲಿ ಶಿಂಶಾ ನದಿ ಇದೆ ಅಂತ ಹೇಳಿ ಹೇಳ್ತಾ ಇದೆ. ಶಿಂಶಾ ನದಿಯ ನೀರನ್ನ ಬಳಸ್ಕೊಂಡು ಇಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಕೂಡ ನಡೆಸಲಾಗುತ್ತೆ. ಇನ್ನು ಇಲ್ಲಿ ಜನ ಅಷ್ಟಾಗಿ ಬರುವುದಿಲ್ಲ ಅಂತಲೇ ಹೇಳ್ಬೋದು, ತುಂಬ ಹಿಡನ್ ಪ್ಲೇಸ್ ಆಗಿದೆ. ಸೊ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ ಈ ಥರ ಪ್ಲೇಸ್ಗೆ ಹೋಗಿದ್ವಿ ನಾವು ಅಂತ ಹೇಳಿ ಆ ಥರ ಫ್ರೆಂಡ್ಸ್ ಹೋಗ್ತಾರೆ ಬಿಟ್ಟರೆ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಜಾಗ ಇದಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಇಲಾಖೆ ಕೂಡ ಈ ಒಂದು ಪ್ಲೇಸ್ನ ಬಗ್ಗೆ ಅಷ್ಟಾಗಿ ಗಮನ ವಹಿಸ್ತಾ ಇರೋದ್ರಿಂದ ಇಲ್ಲಿ ರಸ್ತೆಯ ಸೌಲಭ್ಯ ಸರಿ ಇಲ್ಲ, ಹಾಗೆ ಇಲ್ಲಿ ಹೋಗಲಿಕ್ಕೆ ಕೂಡ ಯಾವುದೇ ರೀತಿಯ ಮಾರ್ಗಸೂಚಿ ಅಥವಾ ಯಾವುದೇ ರೀತಿಯ ಫಲಕಗಳು ಇಲ್ಲದೇ ಇರೋದ್ರಿಂದ ಹೋಗಲಿಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಷ್ಟಾಗಿ ಜನ ಹೋಗೋದಿಲ್ಲ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಇಲ್ಲಿ ಒಂದು ಹೋಗ್ಲಿಕ್ಕೆ ದಾರಿ ಇರ್ಬೋದು ಅಥವಾ ಅಲ್ಲಿ ನಾಮಫಲಕಗಳನ್ನ ಎಲ್ಲ ಹಾಕಿದ್ರೆ ಟ್ರಾವೆಲಿಂಗ್ ಮಾಡೋರಿಗೆ ಖಂಡಿತವಾಗ್ಲೂ ಸಹಾಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ನೀವು ಈ ಪ್ಲೇಸಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯ ಅನುಮತಿ ತುಂಬಾ ಮುಖ್ಯವಾಗುತ್ತೆ. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ನಿಮಗೆ ಪ್ರವೇಶವಿರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಹೋಗುವ ಮೊದಲು ನೀವು ಅನುಮತಿಯನ್ನು ತೆಗೆದುಕೊಂಡು ನಂತರ ಹೋಗಬೇಕಾಗುತ್ತೆ. ಸೊ ಹಾಗೆ ಈ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ಬೆಂಕಿ ಜಲಪಾತದ ಬಗ್ಗೆ. ಹಾಗೆ ಈ ಜಲಪಾತ ನೋಡೋದಕ್ಕೆ ಹೇಗಿದೆ, ಇಲ್ಲಿ ಹೋಗಬೇಕಂದ್ರೆ ಯಾವೆಲ್ಲ ರೀತಿಯ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದಾಗಿ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಈ ಒಂದು ಬೆಂಕಿ ಜಲಪಾತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಹಾಗೆಯೇ ಈ ಜಲಪಾತಕ್ಕೆ ನೀವೇನಾದರೂ ಬೆಂಗಳೂರಿನಿಂದ ಬರ್ತೀರಾ ಅಂತ ಹೇಳಿದರೆ, ಬೆಂಗಳೂರಿನಿಂದ 99 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಮಂಡ್ಯದಿಂದ 45 ಕಿಲೋಮೀಟರ್, ಮಳವಳ್ಳಿಯಿಂದ 15 ಕಿಲೋಮೀಟರ್, ಹಾಗೆ ಮೈಸೂರಿನಿಂದ 69 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಂಕಿ ಜಲಪಾತ ಇದೆ. ಹಾಗೆ ಇಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಮಾತ್ರ ಹೋಗಿ, ಯಾಕಂತ ಹೇಳಿದ್ರೆ ಬೇರೆ ಟೈಮ್ ಅಷ್ಟಾಗಿ ನೀರು ಇರೋದಿಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಹೋಗುವುದೇ ಬೆಸ್ಟ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿಗೆ ನೀವು ಹೋಗಬೇಕು ಅಂತ ಹೇಳಿದ್ರೆ ತುಂಬ ದೂರ ನಡೆಯೋದಕ್ಕೆ ಇರೋದ್ರಿಂದ ನೀವು ಫುಡ್ಡನ್ನು ತೆಗೆದುಕೊಂಡು ಹೋಗೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯ ಹೋಟೆಲ್ಸ್ ಆಗಲಿ ಅಥವಾ ಅಂಗಡಿಗಳಾಗಲಿ ಅವೈಲೇಬಲ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಫುಡ್ಡನ್ನು ತೆಗೆದುಕೊಂಡು ಹೋದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೀವು ಕಾರ್ ಮೂಲಕ ಅಥವಾ ಬೈಕ್ ಮೂಲಕ ನೀವು ಹೋಗಬಹುದಾಗಿದೆ. ಆದರೆ ಇಲ್ಲಿ ರೋಡ್ ಫೆಸಿಲಿಟಿ ಸರಿಯಾಗಿಲ್ಲ. ಸೊ ಹಾಗಾಗಿ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕಾಗುತ್ತೆ. ಹಾಗೆ ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದೊಳ್ಳೆ ಪ್ಲೇಸ್ ಆಗಿದೆ. ಹಾಗೆ ಒಂದೊಳ್ಳೆ ವ್ಯೂ ಕೂಡ ಸಿಗುತ್ತೆ. ಜಲಪಾತ ಒಂದೇ ಕಡೆ ಹರಿಯೋದಿಲ್ಲ, ಕಪ್ಪು ಬಂಡೆ ಅಗಲವಾಗಿ ಇರುವಂತಹ ಬಂಡೆಗಳಲ್ಲಿ ಅಲ್ಲಲ್ಲಲ್ಲಿ ನೀರು ಹರಿಯೋದನ್ನು ನೋಡಬಹುದಾಗಿದೆ. ಮಳೆಗಾಲದಲ್ಲಂತೂ ದುಮ್ಮಿಕ್ಕಿ ಹರಿಯುವಂತಹ ಈ ಜಲಪಾತವನ್ನು ನೋಡೋದೇ ಒಂದು ರೀತಿಯ ಅದ್ಭುತ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ನೀವು ಕೂಡ ಯಾವುದಾದ್ರೂ ಜಲಪಾತಕ್ಕೆ ಹೋಗಬೇಕು ಈ ಮಳೆಗಾಲ ಮುಗಿಯೋದ್ರೊಳಗೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ, ನಾನು ಹೇಳಿದಂತಹ ಈ ಒಂದು ಬೆಂಕಿ ಜಲಪಾತ ಖಂಡಿತವಾಗ್ಲೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಒಂದು ಅದ್ಭುತವಾಗಿರುವ ಅನುಭವವನ್ನು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸುತ್ತಲೂ ಕೂಡ ಹಸಿರು, ಅಚ್ಚ ಹಸಿರಾಗಿ ಇರುವಂತಹ ಒಂದು ಪ್ಲೇಸು, ಮಧ್ಯದಲ್ಲಿ ಈ ಜಲಪಾತ ಒಂದು ಬೆಳ್ಳ ಕಾಣಿಸ್ತಾ ಇರುತ್ತೆ ಜಲಪಾತ. ಈ ಕಡೆ ಎಲ್ಲ ಗ್ರೀನರಿ ಇರುತ್ತೆ. ಸೊ ಹಾಗಾಗಿ ಆ ಒಂದು ವ್ಯೂವ್ನ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಬೇಡಿ. ಅದರಲ್ಲೂ ಕೂಡ ನೀವೇನಾದರೂ ನೇಚರ್ನ ಇಷ್ಟಪಡೋರಾಗಿದ್ರಂತೂ ಖಂಡಿತವಾಗ್ಲೂ ನಿಮಗೆ ಈ ಪ್ಲೇಸ್ ಇಷ್ಟವಾಗೇ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡಿದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೊತೆಗೆ ನೀವೇನಾದರೂ ಈ ಪ್ಲೇಸ್ಗೆ ಟ್ರಾವೆಲ್ ಮಾಡಿದರೆ, ಈ ಬೆಂಕಿ ಜಲಪಾತದಲ್ಲಿ ನೀವು ಟ್ರಾವೆಲ್ ಮಾಡಿದಾಗ ನಿಮ್ಮ ಅನುಭವ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಬಹುದಾಗಿದೆ. ಜೊತೆಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ನೀವು ಕೂಡ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಕೂಡ ಸಾಕಷ್ಟು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿದರೆ ನೀವು ಟ್ರಾವೆಲ್ ಮಾಡಿದಂತಹ ಪ್ಲೇಸ್ ಬಗ್ಗೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಯಾವುದಾದ್ರೂ ಪ್ಲೇಸ್ಗಳಿದ್ದರೆ ಅದರ ಬಗ್ಗೆ ಕೂಡ ನೀವು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸಬಹುದಾಗಿದೆ. ಸೊ ಹಾಗೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ನೀವು ಒಂದು ಮೆಸೇಜ್ನ ಕಳಿಸಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಹಾಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಮ್ಮೆ ಒಬ್ಬ ಸ್ವಾಮೀಜಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆ ದೇವಸ್ಥಾನದ ಅದ್ಭುತ ವಿಗ್ರಹದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಲ್ಲಿನ ಎಲ್ಲ ಸುಂದರ ವಿಗ್ರಹಗಳು ಮೊದಲು ಬಂಡೆಗಲ್ಲುಗಳಾಗಿದ್ವು. ಆ ಕಲ್ಲು ಬಂಡೆಗಳನ್ನು ಸುಂದರವಾಗಿ ಕೆತ್ತಿದ ಮೇಲೆ ಅಂದವಾದ ವಿಗ್ರಹಗಳಾಗಿ ಮೂಡ್ತವೆ ಅಂತ ಆ ಸ್ವಾಮಿ ಹೇಳ್ತಾರೆ. ಇದೇ ರೀತಿಯಲ್ಲಿ ನಮ್ಮೆಲ್ಲರಲ್ಲೂ ಕೂಡ ದೈವಿ ಗುಣಗಳು ಸಾಕಷ್ಟು ಇವೆ. ನಾವು ಯಾವಾಗ ಈ ದೈವಿ ಗುಣಗಳಿಂದ ಸುಂದರವಾಗಿರ್ತೀವಿ ಅಂದರೆ, ನಮ್ಮಲ್ಲಿರುವಂತಹ ಅಸುರಿ ಗುಣಗಳನ್ನು ತೆಗೆದಾಗ, ಅಂದರೆ ಕೆಟ್ಟ ಗುಣಗಳನ್ನು ತೆಗೆದಾಗ ನಾವು ಕೂಡ ಸುಂದರ ಮೂರ್ತಿಯಂತೆ ಕಾಣ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮಲ್ಲಿರುವ ಈ ದೈವಿ ಮೂರ್ತಿಯನ್ನು ಯಾವ ರೀತಿ ಹೊರತೆಗಿಬೇಕು? ಈ ಬಂಡೆಗಲ್ಲೇ ಸುಂದರ ವಿಗ್ರಹ ಆಗತ್ತೆ ಅಂದರೆ ನಾವು ಕೂಡ ಸುಂದರ ವಿಗ್ರಹಗಳಾಗ್ಬೋದಲ್ವಾ? ಆದರೆ ಯಾವಾಗ, ಯಾವ ರೀತಿ ಆಗೋದು ಅನ್ನುವಂತಹ ವಿಷಯಕ್ಕೆ ಬಂದಾಗ ಈ ಕಥೆಯನ್ನು ಹೇಳ್ತಾರೆ ಸ್ವಾಮಿಗಳು. ಒಮ್ಮೆ ರಸ್ತೆಯ ಪಕ್ಕದ ದೊಡ್ಡ ಮನೆಯ ಆವರಣದಲ್ಲಿ, ರಸ್ತೆ ಪಕ್ಕ ಇರುವಂತಹ ಮನೆಯಲ್ಲಿ, ಆ ಮನೆಯ ಆವರಣದಲ್ಲಿ, ಮುಂದಗಡೆ ಹೊರಾಂಡದಲ್ಲಿ ಸಾಕಷ್ಟು ಜಾಗ ಇರುತ್ತೆ, ಆ ಜಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲಿರುತ್ತೆ. ಆ ಬಂಡೆಗಲ್ಲನ್ನು ನೋಡ್ತಾ ಒಬ್ಬ ನಿಂತಿರ್ತಾನೆ. ಎಷ್ಟೋ ವರ್ಷಗಳಿಂದ ಆ ದೊಡ್ಡ ಮನೆಯ ಆವರಣದಲ್ಲೇ, ಅಂದರೆ ಮನೆಯ ಮುಂದಗಡೆ ಇರುವಂತಹ ಜಾಗದಲ್ಲೇ ಆ ಬಂಡೆಗಲ್ಲಿರುತ್ತೆ. ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಸಹಜವಾಗಿ, ಆದರೆ ಯಾರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಆದರೆ ಒಬ್ಬ ಶಿಲ್ಪಿ ಆ ಬಂಡೆಗಲ್ಲನ್ನೇ ನೋಡ್ತಾ ನಿಂತಿರ್ತಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಬಂಡೆಗಲ್ಲು ಅಂತ ನೋಡ್ತಾ ನಿಂತಿರ್ತಾನೆ. ಆಗ ಆ ಮನೆಯಾತ ಹೊರಬರ್ತಾನೆ. ಹೊರಬಂದು ಏನು ನೋಡ್ತಾ ಇದೀಯಾ ಅಂತ ಕೇಳಿದಾಗ, ಈ ಬಂಡೆಗಲ್ಲನ್ನು ನೋಡ್ತಾ ಇದ್ದೀನಿ, ಇದು ನಿಮಗೆ ಏನು ಉಪಯೋಗಕ್ಕೆ ಬಾರದೇ ಇದ್ದರೆ ನನಗೆ ಕೊಡಿ, ನಾನೊಂದು ಸುಂದರ ವಿಗ್ರಹವನ್ನು ಕೆತ್ತುತ್ತೀನಿ ಅಂತ ಆ ವ್ಯಕ್ತಿ ಮನೆಯ ಯಜಮಾನನಿಗೆ ಕೇಳ್ತಾರೆ. ಈ ಬಂಡೆಗಲ್ಲನ್ನು ಕೊಡ್ತೀರಾ ನನಗೆ? ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನಿದನ್ನು ಸುಂದರ ವಿಗ್ರಹ ಮಾಡ್ಕೊಳ್ತೀನಿ, ನನಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ಆ ವ್ಯಕ್ತಿ ಕೇಳ್ತಾರೆ. ಆಗ ಆ ಮನೆಯ ಯಜಮಾನ, ಅಯ್ಯೋ ಈ ಬಂಡೆಗಲ್ಲ, ಈ ಬಂಡೆಗಲ್ಲಿಂದ ನೀನೇನು ಮಾಡ್ತೀಯ, ತಗೊಂಡೋಗು, ನನಗಂತೂ ಇದು ಬೇಡವಾಗಿದೆ. ಯಾಕಪ್ಪ ಅಂದರೆ ಇಲ್ಲಿರುವಂಥ ಪ್ಲೇಸನ್ನೆಲ್ಲ ಅದೇ ತೊಗೋಬಿಟ್ಟಿದೆ, ಅದಕ್ಕೆ ಇಷ್ಟೊಂದು ಜಾಗ ವೇಸ್ಟ್ ಆಗ್ತಾ ಇದೆ. ಈ ಬಂಡೆಗಲ್ಲು ಹೋದರೆ ಇಷ್ಟು ಜಾಗ ಮಿಕ್ಕತ್ತೆ, ನಾ ಏನಾದರೂ ಆ ಜಾಗದಲ್ಲಿ ಮಾಡ್ಕೊಳ್ತೀನಿ, ದಯವಿಟ್ಟು ಈ ಬಂಡೆಗಲ್ಲನ್ನು ತೊಗೊಂಡೋಗು ಅಂತ ಆ ಮನೆಯ ಯಜಮಾನ ಹೇಳ್ತಾರೆ. ಇದೊಂದು ನಿಷ್ಪ್ರಯೋಜಕ ಬಂಡೆಗಲ್ಲು, ಇದರಿಂದ ಏನೂ ಉಪಯೋಗ ಆಗಲ್ಲ, ವೇಸ್ಟ್ ಬಂಡೆ ಇದು, ತೊಗೊಂಡೋಗಿ ನಿನಗೆ ಬೇಕಾದರೆ ನೀನು ಉಪಯೋಗ ಮಾಡ್ಕೋ ಅಂತ ಕೊಟ್ಟು ಕಳಿಸ್ತಾರೆ. ಅದು ಸಂತೋಷವಾಗಿ ಧಾರಾಳವಾಗಿ ತೊಗೊಂಡೋಗು ಅಂತ ಆ ಮನೆಯ ಯಜಮಾನ ಹೇಳ್ತಾರೆ. ಇಷ್ಟು ಹೇಳಿದ್ದೆ ತಡ. ಆ ಶಿಲ್ಪಿ ಆ ಬಂಡೆಗಲ್ಲನ್ನು ತಗೊಂಡೋಗೋ ವ್ಯವಸ್ಥೆ ಮಾಡಿಕೊಂಡು ತಕ್ಷಣವೇ ಅಲ್ಲಿಂದ ಆ ಬಂಡೆಗಲ್ಲನ್ನು ತಗೊಂಡೋಗ್ತಾರೆ. ಈ ಘಟನೆಯನ್ನು ಆ ಯಜಮಾನ ಮರ್ತುಬಿಡ್ತಾನೆ. ಅಬ್ಬ, ಈ ಬಂಡೆಗಲ್ಲು ಹೋಯ್ತಲ್ಲ, ಜಾಗ ಉಳಿತ್ಬಿಡು ಅಂತ ಆರಾಮಾಗಿ ನಿಟ್ಟುಸಿರ್ಬಿಟ್ಟು ಹೋಗ್ತಾರೆ. ಒಳಗಡೆ ಹೋಗಿ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ತಾರೆ. ಒಂದಿಷ್ಟು ದಿನಗಳ ನಂತರ, ಒಂದು 6-7 ತಿಂಗಳ ನಂತರ, ಊರಲ್ಲೆಲ್ಲ ಒಂದು ಸುದ್ದಿ ಹರಡತ್ತೆ. ನಮ್ಮೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರಲ್ವಾ, ಆ ದೇವಸ್ಥಾನದಲ್ಲಿ ಒಂದು ಸುಂದರ ಮೂರ್ತಿಯನ್ನು ಕೆತ್ತಿದಾರಂತೆ. ಆ ಮೂರ್ತಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆಯಂತೆ ಅಂತ ಆ ಊರಿನ ಜನ ಮಾತಾಡ್ತಾ ಇರ್ತಾರೆ. ಆ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಕಲ್ಲಿನ ಮೂರ್ತಿ ಅಲ್ಲ, ಇದು ಜೀವಂತ ಮೂರ್ತಿ ಅನ್ನೋ ಥರ ಕೆತ್ತಿರ್ತಾರಂತೆ. ಅಂದರೆ ಅಷ್ಟು ಸುಂದರವಾಗಿ ಆ ಮೂರ್ತಿ ಇರತ್ತಂತೆ. ಆ ಮೂರ್ತಿಯನ್ನು ನೋಡಲಿಕ್ಕೆ ಊರ ಜನ ಹೋಗ್ತಾ ಇರ್ತಾರಂತೆ. ಹೋದವರೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಖುಷಿಯಿಂದ ಕಣ್ಣು ತುಂಬ್ಕೊಂಡು ಬರ್ತಾ ಇರ್ತಾರೆ. ಈ ವಿಷಯ ಆ ಬಂಡೆಗಲ್ಲನ್ನು ಕೊಟ್ಟಿರ್ತಾರಲ್ವಾ, ಆ ಯಜಮಾನನ ಕಿವಿಗೂ ಕೂಡ ಬೀಳತ್ತೆ. ಆ ಯಜಮಾನನು ಕೂಡ ಆ ದೇವರ ವಿಗ್ರಹವನ್ನು ನೋಡಲಿಕ್ಕೆ ಬರ್ತಾರೆ. ನೋಡಿ ತುಂಬಾ ಖುಷಿ ಪಡ್ತಾರೆ, ತುಂಬ ಖುಷಿ ಪಟ್ಕೊಂಡು ಆನಂದದಾಯಕವಾಗಿ ಬರ್ತಾ ಇರ್ತಾರೆ. ಆಗ ಆ ಮೂರ್ತಿಯ ಪಕ್ಕದಲ್ಲಿ ಶಿಲ್ಪಿ ನಿಂತಿರ್ತಾನೆ. ಆ ಶಿಲ್ಪಿಯನ್ನು ನೋಡಿ ಈ ಯಜಮಾನರು ಅಭಿನಂದಿಸ್ತಾರೆ. ಆ ಶಿಲ್ಪಿಯನ್ನು ನೋಡಿ ಮಾತಾಡಿಸ್ತಾರೆ. ಓ, ನೀನು ಅವತ್ತು ನಮ್ಮ ಮನೆಗೆ ಬಂದಿದ್ದೆ ಅಲ್ವಾ, ಬಂದು ಅಲ್ಲಿ ವೇಸ್ಟಾಗಿ ಬಿದ್ದಿದ್ದಂತಹ ಬಂಡೆಗಲ್ಲನ್ನು ತೆಗೆದುಕೊಂಡು ಹೋದೆ, ಹೇಗಿದೆಯಾ, ಆರಾಮಾಗಿದೆಯಾ ಅಂತ ಆ ಶಿಲ್ಪಿಯನ್ನು ಮಾತಾಡಿಸ್ತಾರೆ ಯಜಮಾನ. ಹೌದು, ಈ ಸುಂದರ ಮೂರ್ತಿ ಎಲ್ಲಿತ್ತು, ಎಲ್ಲಿಂದ ತಂದೆ, ಇದನ್ನು ಯಾವ ರೀತಿ ಸಿದ್ಧ ಮಾಡಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸುಂದರ ಮೂರ್ತಿ ನೋಡಲಿಕ್ಕೆ ಅಂತ ಆ ಮನೆಯ ಯಜಮಾನ ಕೇಳ್ತಾರೆ. ಆಗ ಈ ಶಿಲ್ಪಿ ಹೇಳ್ತಾನೆ, ಅರೇ ನಿಮಗೆ ಗೊತ್ತಾಗ್ಲಿಲ್ವಾ ಇನ್ನು ವಿಷಯ, ಇದು ನಿಮ್ಮ ಮನೆಯ ಆವರಣದಲ್ಲಿ ಬಿದ್ದಿದ್ದ ಬಂಡೆಯಲ್ಲಿ ಈ ಮೂರ್ತಿ ಹುದುಗಿ ಕುಂತಿತ್ತು. ಈ ಬಂಡೆಯಲ್ಲಿದ್ದಂತಹ ಅನಾವಶ್ಯಕವಾದ ಚೂರುಗಳನ್ನೆಲ್ಲ ತೆಗೆದು ಬಿಸಾಡಿದೆ, ಆಗ ಈ ಮೂರ್ತಿ ಹೊರ ಬಂತು, ಸುಂದರ ಮೂರ್ತಿ ಆಯಿತು ಅಂತ ಆ ಶಿಲ್ಪಿ ಹೇಳ್ತಾರೆ. ಆಗ ಈ ಮನೆಯ ಯಜಮಾನ ಏನನ್ಕೊಳ್ತಾರಪ್ಪ ಅಂದರೆ, ಛೇ, ಈ ಬಂಡೆ ಒಳಗಡೆ ಇಷ್ಟೊಂದು ಸುಂದರ ಮೂರ್ತಿ ಇತ್ತಾ, ಮೊದಲೇ ಗೊತ್ತಾಗಿದ್ರೆ ಒಂದಿಷ್ಟು ಹಣಕ್ಕಾದರೂ ಮಾರ್ತಿದ್ನಲ್ಲ, ಸುಮ್ಮನೆ ಬಂಡೆಗಳನ್ನ ಕೊಟ್ಬಿಟ್ನಲ್ಲ, ಎಂಥ ಪಜೀತಿ ಮಾರಾಯ್ರೆ ಅಂದ್ಕೊಂಡು ಮನಸಲ್ಲೇ ಗೊಣಗ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಮೂರ್ತಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಈ ಕಥೆಯ ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ನಾವೆಲ್ಲರೂ ಕೂಡ ಈ ಕಲ್ಲು ಬಂಡೆಯ ಹಾಗೆ ಸ್ನೇಹಿತರೆ, ಒಂದಿಷ್ಟು ಜಾಗವನ್ನು ಮಾಡಿಕೊಂಡು ನಿಷ್ಪ್ರಯೋಜಕವಾಗಿ ಬಿದ್ದಿರ್ತೀವಿ. ಗುರುಗಳಿಗೆ ಜೊತೆಗೆ ನಮ್ಮ ಬದುಕನ್ನು ತಿದ್ದಿ ತೀಡುವಂತಹ ಶಿಲ್ಪಿಗಳಿಗೆ ನಮ್ಮಲ್ಲಿರುವ ಸುಂದರ ದೈವಿಕ ಮೂರ್ತಿ ಭಾಸವಾಗತ್ತೆ. ಅಂದರೆ ನಮ್ಮಲ್ಲಿರುವಂತಹ ಒಂದು ಸುಂದರ ಗುಣಗಳು ಅವರಿಗೆ ಗೊತ್ತಿರುತ್ತೆ, ಗುರುಗಳಿಗೆ ಜೊತೆಗೆ ನಮ್ಮನ್ನು ತಿದ್ದಿ ತೀಡುವವರಿಗೆ. ಆಗ ಅವರು ನಮಗೆ ಒಂದು ಸೂಕ್ತ ಬೋಧನೆಯನ್ನು ಕೊಟ್ಟು ಒಳ್ಳೆಯ ದಾರಿಗೆ ತರ್ತಾರೆ. ಅಂದರೆ ನಮ್ಮಲ್ಲಿರುವ ದೈವಿಕವಲ್ಲದ ಅಸುರಿ ಗುಣಗಳನ್ನು ಕಿತ್ತು ಹೋಗಿತಾರೆ, ಕಿತ್ತು ತೆಗಿತಾರೆ. ಈ ಅಸುರಿ ಗುಣಗಳಂದರೆ ಏನು ಇಲ್ಲ ಸ್ನೇಹಿತರೆ, ಈ ಅಹಂಕಾರ, ದುರಹಂಕಾರ, ದುರಾಭಿಮಾನ, ಕೋಪ, ಹಠ, ನಾನು ಅನ್ನುವಂತಹ ಅಹಂಕಾರ, ಅಜ್ಞಾನ, ನಾನೆಲ್ಲವೂ ತಿಳ್ಕೊಂಡಿದ್ದೀನಿ ಅನ್ನುವಂತಹ ಗರ್ವ, ನಾನೇ, ನನ್ನ ಬಿಟ್ಟರೆ ಬೇರೇನು ಇಲ್ಲ, ಎಲ್ಲ ನನ್ನಿಂದನೇ ಅನ್ನುವಂತಹ ಅಹಂ, ಇವೇ ನಮ್ಮಲ್ಲಿರುವಂತಹ ಅಸುರಿ ಗುಣಗಳು, ಅಂದರೆ ರಾಕ್ಷಸ ಗುಣಗಳು. ವಿಧೇಯತೆ ಇಲ್ಲದೆ ಇರೋದು, ಗೌರವ ತೋರಿಸದೇ ಇರೋದು, ಇವೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳೇ. ಈ ಗುಣ ಇರುವಂಥವ್ರಿಗೆ ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗೋದಿಲ್ಲ, ನಾವು ಮಾಡಿದ್ದೇ ಸರಿ ಅಂತ ವಾದ ಮಾಡ್ತಾ ಇರ್ತಾರೆ. ಶುಚಿತ್ವವೂ ಇರೋದಿಲ್ಲ, ಸನ್ನಡತೆಯೂ ಕೂಡ ಇರೋದಿಲ್ಲ. ಅವನ್ನೆಲ್ಲ ಕಿತ್ತು ತೆಗೆದಾಗ, ಇವೆಲ್ಲ ಏನಿದಾವಲ್ಲ ಈ ಗುಣಗಳು, ಇವುಗಳನ್ನೆಲ್ಲ ಕಿತ್ತು ತೆಗೆದಾಗ ಉಳಿಯೋದೇ ಸುಂದರ ದೈವಿಕ ಮೂರ್ತಿ. ಈ ಉಳಿ ಮತ್ತು ಸುತ್ತಿಗೆಯ ಹೊಡೆತಗಳನ್ನು ನಾವು ಬಂಡೆಗಲ್ಲಿನಂತೆ ಸಹಿಸ್ಕೊಂಡ್ರೆ ನಮ್ಮಲ್ಲಿ ಕೂಡ ಮೂರ್ತಿ ಹೊರಬರುತ್ತೆ, ನಾವು ಕೂಡ ಸುಂದರವಾಗಿ ಕಾಣ್ತೀವಿ ಅಲ್ವಾ. ಈ ಕಥೆಯನ್ನು ದೇವಸ್ಥಾನಕ್ಕೆ ಬಂದಂತಹ ಸ್ವಾಮಿ ಜನರಿಗೆ ತಿಳಿಸ್ತಾರೆ. ಖಂಡಿತವಾಗ್ಲೂ ಕತೆ ಕೇಳೋದಕ್ಕೆ ತುಂಬ ಸರಳವಾಗಿದೆ, ಆದರೆ ಅದರ ಆಳವನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಸುಂದರ ಮೂರ್ತಿಗಳೇ. ಯಾವಾಗ? ನಮ್ಮಲ್ಲಿರುವಂತಹ ಅಸುರಿ ಗುಣಗಳನ್ನು ಕಿತ್ತೊಗೆದಾಗ. ಅಹಂಕಾರ, ದಿಮಾಕು, ನಾನು ನಾನು ನಾನು ಅನ್ನುವಂತಹ ದುರಹಂಕಾರವನ್ನು ತೆಗೆದಾಗ ನಾವು ಕೂಡ ಸುಂದರ ಮೂರ್ತಿಗಳಂತೆ ಕಾಣ್ತೀವಿ ಗುಣದಿಂದ ಅಲ್ವಾ. ಈ ಕತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದರೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾರ್ಗವಿ ಜಿ ಆರ್ ರವರು ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ. ಮಳೆರಾಯನ ಮೈತ್ರಿ ಅನ್ನುವಂತಹ ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ. ಇದರೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಆವಿನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇರುವಂತಹ ಬಿಂದು ಬಿ ರವರು ಮಿಡಿದ ಕರುಳು ಎಂಬ ಸಣ್ಣ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಭಾರ್ಗವಿ ಮತ್ತು ಬಿಂದುರವರ ಕತೆ ಮತ್ತು ಕವನವನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾರ್ಗವಿ ಜಿಆರ್ ಅವರು ಮಳೆರಾಯನ ಮೈತ್ರಿ ಅನ್ನುವಂತಹ ಸ್ವರಚಿತ ಕವನವನ್ನ ತಿಳಿಸ್ತಾ ಇದ್ದಾರೆ. ಸೊ ಈ ಮಳೆರಾಯನ ಮೈತ್ರಿ ಏನ್ ಹೇಳುತ್ತೆ ಅನ್ನೋದನ್ನ ಭಾರ್ಗವಿ ಜಿಆರ್ ಅವರಿಂದ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನಾನು ಭಾರ್ಗವಿ ಜಿಆರ್. ಇವತ್ತಿನ ದಿನದಂದು ಸ್ವರಚಿತ ಕವನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಮಳೆರಾಯನ ಮೈತ್ರಿ. ದಣಿದಾವ ಮನಸ್ಸು ಕೊರಗ್ಯಾವ ಗೆಳೆಯ, ಮಳೆಯ ಚುಂಬನಕ್ಕೆ ಹಪಹಪಿಸಿ ನಿಂತಾವ. ಹನಿಗಳ ಹನಿಯ ನೂಲ ತಕ್ಕೊಂಡು ಕಾಲಕ ಕಾಲುಂಗರ ತೊಡಿಸಿ ಬಂದಾವ. ವಿನೂತನ ಧಾರೆಯ ಕೊರಳಿಗ ಹಾಕೋಕೆ ನವರತ್ನದ ಕಾಮನ ಬಿಲ್ಲ ಹಿಡಿದಾವ. ಮಣ್ಣಿನ ಮಗನ ಸಂಭ್ರಮ ನೋಡಲು ಮುತ್ತಿನ ಹಾರವ ಹೊತ್ತು ತಂದಾವ. ಸೊರಗಿದ ಎದೆಯ ಸವಿಗನಸಿನ ಮಡಿಲಲ್ಲಿ ಪ್ರಣಯದ ರಂಗನು ಚಲ್ಲಾವೋ ಗೆಳೆಯ. ಒತ್ತಡದ ಬಿಸಿಲು ನೆತ್ತಿಗೇರಿದ ಹೊತ್ತಲ್ಲಿ ಇಬ್ಬನಿ ಹನಿಯನು ಇಣುಕಿಸ್ಯಾವ. ಗಟ್ಟಿ ಗುಂಡಿಗೆಯ ಗಂಡುಗಲಿ ಕೂಡ ಗಂಟಲೊತ್ತಿ ಮೇಲೆ ನೋಡುವಂತ ಮಾಡ್ಯಾವ. ಕೊಡ ಹಿಡಿದು ಕುಣಿವ ಹೆಣ್ಣು ಮಕ್ಕಳ ಕಂಡು ಮಳೆ ಹನಿಗಳು ಕೂಡಿ ಕುಣಿದಾವ. ಬರ್ರಿಯಲ್ಲೋ ಗೆಳೆಯರ, ಎಲ್ಲವನ್ನ ಮರೆತು ಮತ್ತೊಮ್ಮೆ ನಾವು ಬಾಲ್ಯಕ್ಕ ಮರಳೋಣ. ಮಳೆರಾಯನ ಹನಿಯ ಅಪ್ಪಿಕೊಂಡು ಸೊಕ್ಕಿನ ಹಸಿರೊಳು ಕುಣಿದು ನಲಿಯೋಣ.
2: ಮಳೆ ಅಂದ್ರೆ ಕೆಲವರಿಗೆ ಇಷ್ಟ, ಮಳೆ ಅಂದ್ರೆ ಇನ್ನು ಕೆಲವರಿಗೆ ಕಷ್ಟ. ಮಳೆ ಅಂದ್ರೆ ನಮ್ಮ ರೈತರಿಗಂತೂ ಎಲ್ಲಿಲ್ಲದ ಸಂಭ್ರಮ. ಮಳೆ ಇದ್ರೇನೆ ಬೆಳೆ ಅಲ್ವಾ, ಜೊತೆಗೆ ಮಳೆ ಇದ್ರೆ ನಾವು ಕೂಡ. ಏನು ಸೊಗಸು ಈ ಮಲೆನಾಡಿನ ಮಳೆ! ಮಿಂಚಿನ ಬಳಕು, ಗುಡುಗಿನ ಅಬ್ಬರ, ತುಂತುರಿನ ತಾಳ, ಜೀರುಂಡೆಯ ಮೇಳ, ಹಸಿರುಟ್ಟ ಹೊದ್ದ ಬೆಡಗಿ, ಮುತ್ತಿನ ಸರವ ತೊಟ್ಟಂತೆ ಇಬ್ಬನಿಯ ತುಂತುರು ಹನಿ. ಎಷ್ಟು ಚೆನ್ನಾಗಿದೆ ಈ ಕವಿತೆ. ಕೆಎಸ್ ನರಸಿಂಹಸ್ವಾಮಿ ಅವರು ಈ ಮಳೆಯ ಬಗ್ಗೆ ಈ ರೀತಿ ಹೇಳ್ತಾರೆ ಸ್ನೇಹಿತರೆ. ಆಷಾಢ ಬಂತು ಮಾಸ, ಆಕಾಶ ತುಂಬ ಮೋಡ, ನೀ ಬರುವ ದಾರಿಯೆಲ್ಲ ಹಸಿರಾಗಿ ನಿಂತ ಕಾಡ. ಮಳೆಯಲ್ಲಿ ನೆನೆಯುತ ಬಾ, ಮುಳ್ಳಾದರೂ ಹೂವಾಗಲಿ, ನಿನ್ನ ಹೆಜ್ಜೆಯ ಗುರುತಿಗೆ ನೆಲವೆಲ್ಲ ಹಾಡಾಗಲಿ. ಪ್ರೇಮ ಕವಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೆ ಎಸ್ ನರಸಿಂಹಸ್ವಾಮಿಯವರು. ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ. ಮಳೆ ಬರೋದು ಆಗಸದಿಂದಲ್ಲ, ಕಾಡಿನ ಎದೆಯಿಂದ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾರ್ಗವಿ ಜಿ ಆರ್ ರವರು ಮಳೆರಾಯನ ಮೈತ್ರಿ ಅನ್ನುವಂತಹ ಸ್ವರಚಿತ ಕವನವನ್ನು ವಾಚನ ಮಾಡಿದರು. ಇದರೊಟ್ಟಿಗೆ ಆವಿನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ವ್ಯಾಸಂಗ ಮಾಡ್ತಾ ಇರುವಂತಹ ಬಿಂದು ಬಿ ರವರು ಮಿಡಿದ ಕರುಳು ಅನ್ನುವಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಈ ಕತೆ ಏನು ಹೇಳುತ್ತೆ ಅನ್ನೋದನ್ನು ಬಿಂದು ಬಿ ರವರಿಂದ ಕೇಳೋಣ.
3: ನಮಸ್ತೆ, ನನ್ನ ಹೆಸರು ಬಿಂದು ಬಿ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಆವಿನಹಳ್ಳಿ. ನಾನಿವತ್ತು ಮಿಡಿದ ಕರುಳು ಎಂಬ ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ. ಮಧುಬನ ಎನ್ನುವ ಊರಿನ ಪಕ್ಕದಲ್ಲೊಂದು ಜುಳು ಜುಳು ಎಂದು ಹರಿಯುವ ನದಿ. ಆ ನದಿಯನ್ನು ದಾಟಲು ಹಳೆಯ ಕಾಲದ ಮರದ ತೂಗು ಸೇತುವೆಯೊಂದಿತ್ತು. ಗಾಳಿ ಸ್ವಲ್ಪ ಜೋರಾಗಿ ಬೀಸಿದರೂ ಸಾಕು, ಆ ಸೇತುವೆಯ ಹಗ್ಗಗಳು, ಆ ಮರದ ಹಲಗೆಗಳು ಚುರ್ ಚುರ್ ಎಂದು ಶಬ್ದ ಮಾಡುತ್ತಾ ಅತ್ತಿಂದಿತ್ತ ಉಯ್ಯಾಲಿಯಂತೆ ತೂಗುತ್ತಿದ್ದವು. ಊರಿನ ಮಕ್ಕಳೆಲ್ಲ ಪ್ರತಿದಿನ ಸೇತುವೆಯ ಮೇಲೆ ಧಕ್ ಧಕ್ ಎಂದು ಕುಣಿಯುತ್ತಾ ಆಚೆ ದಡದಲ್ಲಿನ ಕಲ್ಲಿನ ಗುಡ್ಡದತ್ತ ಆಟವಾಡಲು ಹೋಗುತ್ತಿದ್ದರು. ಆದರೆ ಸಮೃದ್ಧ ಎಂಬ ಹುಡುಗನಿಗೆ ಮಾತ್ರ ಸೇತುವೆ ಎಂದರೆ ಎಲ್ಲಿಲ್ಲದ ಭಯ. ಅದು ಯಾವುದೋ ದೈತ್ಯ ಪ್ರಾಣಿಯಂತೆ ಬಾಯಿ ತೆರೆದುಕೊಂಡಿದೆ ಎಂದು ಅವನು ಭಾವಿಸುತ್ತಿದ್ದನು. ಅವನು ಸೇತುವೆ ಹತ್ತಿರ ಹೋದರೆ ಸಾಕು, ಅವನ ಎದೆ ಡಬ್ ಡಬ್ ಎಂದು ಭಯದ ನಗರಿ ಬಾರಿಸದಂತಾಗುತ್ತಿತ್ತು. ಹೀಗಾಗಿ ಅವನು ಕೇವಲ ಈಚೆ ದಡದಲ್ಲಿ ನಿಂತು ಅದರಾಚೆ ಆಡುತ್ತಿದ್ದ ಮಕ್ಕಳನ್ನು ನೋಡಿ ನಿಟ್ಟುಸಿರು ಬಿಡುತ್ತಿದ್ದನು. ಒಂದು ದಿನ ಸಂಜೆ ಆಟ ಮುಗಿಸಿ ಮಕ್ಕಳೆಲ್ಲ ಮನೆಗೆ ಹಿಂತಿರುಗುತ್ತಿದ್ದರು. ಸಮೃದ್ಧ ಮಾತ್ರ ನದಿ ದಡದಲ್ಲಿ ಒಂಟಿಯಾಗಿ ಕಲ್ಲುಗಳನ್ನು ನೀರಿಗೆ ಎಸೆಯುತ್ತಾ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಪ್ಪನೆಯ ಮೋಡಗಳು ಕವಿದವು. ಸಿಡಿಲು ಅಬ್ಬರಿಸಿತು. ಮಳೆ ಹನಿಗಳು ಎಂದು ಬೀಳಲಾರಂಭಿಸಿದವು. ಆಗ ಆಚೆ ದಡದಲ್ಲಿ ನಾಯಿ ಮರಿಯೊಂದರ ದೀನವಾದ ಅಳು ಕೇಳಿಸಿತು. ಮಳೆಗೆ ಹೆದರಿ ಆ ಪುಟ್ಟ ಬೆಳ್ಳಗಿನ ನಾಯಿ ಮರಿ ಸೇತುವೆಯ ತುದಿ ನಿಂತು ನಡುಗುತ್ತಿತ್ತು. ಅದರ ಕಾಲು ಸ್ವಲ್ಪ ಜಾರಿದರೂ ನದಿಯ ರಭಸಕ್ಕೆ ಕೊಚ್ಚಿ ಹೋಗುವುದು ನಿಶ್ಚಿತವಾಗಿತ್ತು. ಸಮೃದ್ಧ ಸುತ್ತಮುತ್ತ ನೋಡಿದ. ಸಹಾಯಕ್ಕೆ ಯಾರೊಬ್ಬರೂ ಇರಲಿಲ್ಲ. ಮೊದಲ ಬಾರಿಗೆ ಆ ಸೇತುವೆಯ ಮೇಲೆ ಹೆಜ್ಜೆ ಇಟ್ಟ. ಸೇತುವೆ ಅಲುಗಾಡಿದರೂ ಸಮೃದ್ಧ ನಿಲ್ಲಲಿಲ್ಲ. ಮಳೆ ನೀರಿಗೆ ನೆನೆದ ಮರದ ಹಲಗೆಗಳು ಮೇಲೆ ಜಾರದಿರಲು ಬಿಗಿಯಾಗಿ ಹಗ್ಗವನ್ನು ಹಿಡಿದುಕೊಂಡು ನಡುಗುತ್ತಿದ್ದ ನಾಯಿ ಮರಿಯನ್ನು ಎತ್ತಿ ತನ್ನ ಶರ್ಟಿನೊಳಗೆ ಬೆಚ್ಚಗೆ ಬಚ್ಚಿಟ್ಟುಕೊಂಡನು. ಅದು ಪ್ರೀತಿಯಿಂದ ಅವನ ಕೈಯನ್ನು ನೆಕ್ಕಿತು. ಆ ಪುಟ್ಟ ಜೀವವನ್ನು ಎತ್ತಿಕೊಂಡು ವಾಪಸ್ ಬರುವಾಗ ಆ ಸೇತುವೆ ಅವನಿಗೆ ದೈತ್ಯ ಪ್ರಾಣಿಯಂತೆ ಕಾಣಲಿಲ್ಲ. ಬದಲಾಗಿ ತಾಯಿಯ ಮಡಿಲ ಉಯ್ಯಾಲೆಯಂತೆ ಭಾಸವಾಯಿತು. ಸೇತುವೆ ದಾಟಿ ಈಚೆ ಬಂದ ಸಮೃದ್ಧನ ಮುಖದಲ್ಲಿ ಮಳೆ ನೀರಿನ ಜತೆ ತನ್ನ ಆಳವಾದ ಭಯವನ್ನು ಗೆದ್ದ ಗೆಲುವಿನ ನಗುವು ಹೊಳೆಯುತ್ತಿತ್ತು. ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಬಿಂದು. ಸ್ನೇಹಿತರೆ, ಈ ದಿನ ಭಾರ್ಗವಿ ಮತ್ತು ಬಿಂದುರವರು ತಿಳಿಸಿದಂತಹ ಕವನ ಮತ್ತು ಈ ಕತೆ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ನೀವು ಕೂಡ ಈ ರೀತಿಯ ಕತೆಗಳನ್ನು ಹೇಳ್ತೀರಾ, ಕವನ ವಾಚನ ಮಾಡ್ತೀರಾ ಅಥವಾ ಭಾವಗೀತೆಗಳನ್ನು ಹಾಡ್ತೀರಾ, ಇದರೊಟ್ಟಿಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮಗಿದೆಯಾ, ಸೊ ಕಾದಂಬರಿಗಳ ಪರಿಚಯ ಕೂಡ ಮಾಡಿಕೊಡ್ಬೋದು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ. ನೀವು ಮಾಡಬೇಕಾಗಿರೋದಿಷ್ಟೇ, 9686090 9627 9 9686090 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
5: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
5: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ
4: ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
11: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
13: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ, ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
14: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಯಿತು. ಏನ್ ಟಾಪಿಕ್ಕು, ಯಾವ ವಿಷಯವಾಗಿ ಮಾತಾಡಬೇಕು, ಯಾವ ಟಾಪಿಕ್ ತಂದಿದ್ದೀರಾ, ಯಾವ ಹಾಡನ್ನು ಹಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತು ಶುಭ ಶುಕ್ರವಾರ ಆಗಿರೋದ್ರಿಂದ ಭಕ್ತಿಗೀತೆಗಳನ್ನು ಹಾಡಿಸೋಣ ಅಂತ ಹೇಳಿ ಇವತ್ತು ಭಕ್ತಿಗೀತೆಗಳ ಟಾಪಿಕ್ನ ತಂದಿದ್ದೀನಿ. ಹಾಗಾಗಿ ನೀವು ಕೂಡ ಕರೆ ಮಾಡಿ ಭಕ್ತಿಗೀತೆಗಳನ್ನು, ನಿಮ್ಮ ನೆಚ್ಚಿನ ಭಕ್ತಿಗೀತೆಗಳನ್ನು ಇವತ್ತು ಹಾಡಬಹುದಾಗಿದೆ. ಹಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ನಮ್ಮ ಸಂಖ್ಯೆ 9686 0969 9686 0969 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಭಕ್ತಿಗೀತೆಗಳ ಗಾಯನವನ್ನು ಮಾಡಬಹುದು. ಹಾಗೆ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಹಾಡನ್ನು ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ, ನಮಸ್ತೆ.
15: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
14: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
15: ನಾನು ಚೆನ್ನಾಗಿದ್ದೀನಿ ಮೇಡಮ್, ತಾವೇ ಹೇಗಿದ್ದೀರಾ?
14: ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್.
15: ಮೇಡಮ್, ಇವತ್ತು ಶುಕ್ರವಾರ.
14: ಹೌದು.
15: ಭಕ್ತಿ ಗೀತೆಗಳನ್ನ ಹಾಡ್ಬೇಕು ಅಂತ ಹೇಳಿದ್ದೀರಾ?
14: ಹೌದು.
15: ನಾನು ಅದೇ ಒಂದು ಲಕ್ಷ್ಮಿ ಗೀತೆಯನ್ನ ಇವಾಗ ಹಾಡ್ತಾ ಇದ್ದೀನಿ ಮೇಡಮ್.
14: ಓಕೆ, ಹಾಡಿ ಸರ್.
15: ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಗಲಮ್ಮ ನಿನ್ನ ಗಾನವ ಪಾಡಲು, ಯಾವ ರಾಗದಿ ಯಾವ ಪಾವತಿ ಪಾಡಿ ಹಾಡನಿ ನಿನ್ನಯ ತಾಯಿ, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ಶರಣಾಗತ ಬರದೆ ವರದೇವಿ ಕರುಣ ಸದಯೇ, ಸುರವರ ಪೂಜಿತೆಯೇ ಕರವೀರ ಪುರ ನಿಲಗೆ, ದುರಿತ ನಿವಾರಿಣಿ ಭವ ಭಯ ಹಾರಿಣಿ ಮಂಗಳದಾಯಿನಿ ನಾರಾಯಣಿ, ಕಣ್ಣುಗಳೆರಡು ಸಾಲದಂ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಳಿ ನುಡಿಗಲಂ ನಿನ್ನ ಗಾನವ ಪಾಡಲು, ಯಾವ ರಾಗದಿ ಯಾವ ಪಾವದಿ ಪಾಡಿ ಹಾಡದಿ ನಿನ್ನಯ ತಾಯಿ, ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು. ಮೇಡಮ್, ಇನ್ನೂ ಎರಡು ನುಡಿ ಇದೆ, ಆದ್ರೆ ಸಾಕು.
14: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
15: ಥ್ಯಾಂಕ್ ಯು ಸೋ ಮಚ್
14: ಕರೆ ಮಾಡಿದ್ದಕ್ಕೆ. ಎಸ್, ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಹಾಗೆ ಲಕ್ಷ್ಮೀ ದೇವಿಯ ಕುರಿತಾದ ಹಾಡನ್ನ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
16: ಮೇಡಮ್, ನಮಸ್ತೆ.
14: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ? ಊಟ
16: ಮಾಡ್ಬೇಕು.
14: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
16: ಗೊತ್ತಾಯ್ತು ಮೇಡಮ್, ನಮ್ ಟೀಚರ್ ಹೋಮ್ ವರ್ಕ್ ಕೊಟ್ಮೇಲೆ ನಾವೆಲ್ಲ ಒಬಿಡಿ ಸ್ಟೂಡೆಂಟ್ಸ್ ಮೇಡಮ್, ನಾವ್ ರೆಡಿ ಇದ್ದೀವಿ.
14: ರೆಡಿ ಆಗಿ ಬರ್ಲೇಬೇಕಲ್ವಾ ಟೀಚರ್ ಹೋಮ್ ವರ್ಕ್ ಕೊಟ್ಮೇಲೆ?
16: ಖಂಡಿತ ಖಂಡಿತ.
14: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
16: ನಾನು ನಮ್ಮ ವಿಘ್ನೇಶ್ವರನ ಮೇಲೆ ಒಂದು ಗೀತೆ, ಭಕ್ತಿ ಗೀತೆ ಹಾಡ್ತೀನಿ.
14: ಓಕೆ ಸೂಪರ್, ಹಾಡಿ ಸರ್.

ತುಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ

0: ಕರೇ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ.
1: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಗಣಪತಿಯನ್ನ ನೆನಪು ಮಾಡ್ಕೊಳ್ತಾ ಗಣಪತಿಯ ಕುರಿತಾದ ಹಾಡನ್ನ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಮ್ಯಾಮ್?
3: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಪಲ್ಯ ಮೇಡಮ್.
1: ರೊಟ್ಟಿ ಪಲ್ಯ, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತು ಮೇಡಮ್, ಭಕ್ತಿ ಗೀತೆ.
1: ಯಾವ ಹಾಡನ್ನ ಹಾಡ್ತಾ ಇದೀರಾ ಪ್ರೇಮ ಮ್ಯಾಮ್?
3: ಚಾಮುಂಡೇಶ್ವರಿದು ಹಾಡ್ತೀನಿ ಮೇಡಮ್, ಶುಕ್ರವಾರ ಆಗಿದೆ.
1: ಓಕೆ ಓಕೆ, ಹಾಡಿ.

0: ಅಷ್ಟೇ ಮೇಡಮ್.
1: ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರೇಮಾ ಮ್ಯಾಮ್. ಎಸ್, ಪ್ರೇಮ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲ ಕೇಳುಗರು ಕೂಡ, ಎಲ್ಲ ದೇವರನ್ನ ಏನು ಹಾಡುಗರು ಕೂಡ ದೇವರನ್ನ ಎಲ್ಲಾ ರೀತಿಯ ದೇವರನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಇದಾರೆ. ಎಲ್ಲ ದೇವರ ಒಬ್ಬೊಬ್ರು ಒಂದೊಂದು ದೇವರನ್ನ ನೆನ್ಪು ಮಾಡ್ಕೊಳ್ತಿದ್ದಾರೆ, ಹಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್. ರಕ್ಷಿತಾ ಮೇಡಮ್.
1: ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್. ತಿಂಡಿ ಆಯ್ತಾ?
2: ತಿಂಡಿ.
1: ಓಕೆ, ಹೇಗಿದೆ ಸರ್ ನಿಮ್ ಕಡೆ ಮಳೆ?
2: ಮಳೆ ಬರ್ತಾ ಇದೆ, ಹಗುರ ಬರ್ತಿದೆ.
1: ಹಗುರ ಬರ್ತಿದ್ಯಾ? ಓಕೆ, ಬಾರ ಬರ್ತಿಲ್ಲ ಹಾಗಾದ್ರೆ ತೊಂದ್ರೆ ಇಲ್ಲ. ಬಾರ ಬರ್ತಿಲ್ಲಲ್ಲ ತೊಂದ್ರೆ ಇಲ್ಲ ಅಂತ.
2: ಹೌದೌದು,
1: ಹಗುರ ಬರ್ತಿದ್ಯಲ್ಲ. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ರಾಘವೇಂದ್ರ ಸರ್?
2: ತಿರುಪತಿ ಹೇಳ್ತೇವೆ ಮೇಡಮ್.
1: ಓಕೆ ಹೇಳಿ ಸರ್.
2: ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮ ಪವಿತ್ರಂ

0: நிலையம் வைகுண்டபுரவோபவம் அகணித குணநாம. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಓಕೆ, ರಾಘವೇಂದ್ರ ಅವರು ಕರೆ ಮಾಡಿದರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ಪೂರ್ಣಿಮಾ ಮ್ಯಾಮ್, ಹೇಗಿದ್ದೀರಾ?
2: ಹೌದು, ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ ಮ್ಯಾಮ್?
2: ಆಯ್ತಮ್ಮ, ಇವತ್ತು ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ ಸೂಪರ್.
2: ನಿಮ್ದು?
1: ನಮ್ದು ಇಡ್ಲಿ.
2: ಇಡ್ಲಿ, ಓಕೆ
1: ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್,
2: ಬಹಳ ದಿವಸದ ಮೇಲೆ ಲೈನ್ ಸಿಕ್ಕಿದ್ದು. ನಾನೀಗ ಬೆಂಗಳೂರಲ್ಲಿ ಇರೋದು.
1: ಓಕೆ,
2: ಮೊನ್ನೆ ಟ್ರೈ ಮಾಡಿ ಮಾಡಿ 50 ಸರಿ ಮಾಡ್ಕೊನೆ, ಬಿಟ್ಬಿಟ್ಟೆ, ಆಗಲ್ಲಪ್ಪ ಅಂತ. ಇವತ್ತು ಕೂಡ ಖುಷಿ ಆಗ್ತಾ ಇದೆ.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಪೂರ್ಣಿಮಾ?
2: ಚಾಮುಂಡಿ, ಇವತ್ತು ಶುಕ್ರವಾರ ಅಲ್ಲ, ಚಾಮುಂಡೇಶ್ವರಿ ಮೇಲೆ.
1: ಓಕೆ ಓಕೆ, ಹಾಡಿ.
2: ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೌಂದರಿಯ ವೈಭವಲಿಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೌಂದರಿಯ ವೈಭವಲಿಲೆ. ಗನಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿ ನಿನಗೆ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗು ತಾಚಾ ಮುಂದಿ ನಿಂತಿಹಳು. ಸಾಕಮ್ಮ.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಪೂರ್ಣಿಮಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ. ನಮಸ್ತೆ ರೀ, ಹಂಗಿದ್ದೀರಿ?
3: ಆರಾಮದೇರಿ ಮೇಡಮ್, ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಿದೀವ್ರಿ.
3: ಹ್ಞೂನ್ರಿ, ಏನ್ ನಾಷ್ಟ ಏನ್ ಮಾಡ್ಬಂದ್ರಿ ಇವತ್ತ?
1: ಇವತ್ತು ನಾಷ್ಟ ರೀ ಇಡ್ಲಿ. ನಿಮ್ದೇನಾಯ್ತ್ರಿ?
3: ನಮ್ಮದು ಬಾಳೆಕಾಯಿ ಚಪಾತಿ ರೀ ಮೇಡಮ್. ಇವತ್ ಬೆಳಿಗ್ಗೆ ಊಟಾನೇ ಮಾಡ್ಬಿಟ್ಟಿವ್ರಿ.
1: ಊಟನೇ ಮಾಡ್ಬಿಟ್ರ?
3: ಹೌದ್ರಿ ಮೇಡಮ್, ಊಟ.
1: ಓಕೆ ಓಕೆ, ಸೂಪರ್ ರೀ.
3: ಹ್ಞೂನ್ರಿ ಮೇಡಮ್.
1: ಹಾಗ್ರೆ ಇವತ್ ಯಾವ ಹಾಡು ಹಾಡ್ತಾ ಇದ್ದೀರಾ ಸರ್?
3: ಇವತ್ತ ನಾವು ಒಂಜರ ಇದ್ರದ್ದು ಹಾಡ್ತೇನೆ ನೋಡ್ರಿ ಮೇಡಮ್, ಅದು ಮಂಜುನಾಥ್ ತೊಂದ್ರಿ.
1: ಸರಿ ಹಾಡ್ರಿ.
3: ಹ್ಞೂನ್ರಿ. ನ್ಯಾಯ ನೀತಿ ಮೂರ್ತಿ ವ್ಯಕ್ತಿ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿಯೇ ಇದುವೆ ಆತುರ ನದಿ. ನ್ಯಾಯ ನೀತಿ ಮೂರ್ತಿ ವ್ಯಕ್ತ ದೈವವೇ, ಧರ್ಮಪಾಲ ದಯಾಶೀಲ ಮಂಜುನಾಥನೇ. ನಿನ್ನ ಚರಣ ಸೇವೆ ನಮ್ಮ ಗುರಿಯ ಸಾಧನೆ. ಕಾಳರಾತ್ರಿ ಕಾಳ ರಾಹು ಕುಮಾರ ಸ್ವಾಮಿಯೇ, ಪ್ರೇಮದಿಂದ ನಮಿಸೇವು ಹೆಜ್ಜೆ ಹೆಜ್ಜೆಗೆ. ನ್ಯಾಯ ನೀತಿ ಮೂರ್ತಿ ವ್ಯಕ್ತ ದೈವವೇ, ಅಣ್ಣಪ್ಪ ಗುರುವೆ ನಿನ್ನ ಶರಣು ಎನ್ನುವೆ. ನಿನ್ನ ರಕ್ಷೆ ಇರಲು ನಾನು ಎಲ್ಲ ಗೆಲ್ಲುವೆ. ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ, ಧರ್ಮ ನನ್ನ ಕಾಯಿಲೆಂದು ಸದಾ ಬೇಡುವೆ. ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು, ನಿನ್ನ ನಂಬಿ ಬಾಳುವ ಭಕ್ತಿ ನೀಡು. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು. ನ್ಯಾಯ ನೀತಿ ಮೂರ್ತಿ ವ್ಯಕ್ತಿ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ, ನಮೋ ಎನ್ನುವೆ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ನವಾಜ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಧನ್ಯವಾದ. ನಮಸ್ತೆ ರೀ ಮೇಡಮ್.
1: ನಮಸ್ತೆ. ಎಸ್, ನವಾಜ್ ಅವರು ಕರೆ ಮಾಡಿದ್ರು, ಹಾಗೆ ಮಂಜುನಾಥ ಸ್ವಾಮಿಯ ಕುರಿತಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್.
1: ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
4: ತಿಂಡಿ ಆಯ್ತಾ ಮೇಡಮ್? ತಿಂಡಿ ತಿನ್ಕೊಂಡ್ ಬಂದಿರಾ?
1: ತಿಂಡಿ ತಿನ್ಕೊಂಡ್ ಬಂದೆ. ಇಡ್ಲಿ ತಿಂದೆ. ನಿಮ್ದೇನಾಯ್ತು?
4: ನಮ್ದು ಪುಳಿಯೋಗರೆ ಮೇಡಮ್.
1: ಪುಳಿಯೋಗರೆ, ಓಕೆ ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಹಾ ಮೇಡಮ್, ಗೊತ್ತಾಗಿದೆ ಮೇಡಮ್.
1: ಯಾವ
4: ಜಗದೀಶ್? ಹಾ ಮೇಡಮ್, ಮಂಜುಳಾ ಅವರು ಫಿಲಂ ಇಂದ ಒಂದು ಹಾಡ್ ತಗೊಂಡಿದ್ದೀನಿ.
1: ಓಕೆ,
5: ಜಗದೀಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ. ಇರುವಾಗ ನೆನದವರ ಮನದ ಹಾಗೆ, ಮಗ್ಗಲ್ಲಿ ಕುಳಿತವನೆ ಹೂವಲ್ಲಿ ಹರಳವನೆ. ಮಾಲ್ಯಾಗಿ ಹಾಯಾಗಿ ಮಲಗವನೆ, ಮಾಯಾಗಿ ಹಾಯಾಗಿ ಮಲಗವನೆ ನಂಜುಂಡೇಶ್ವರ.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಕಲ್ಪನಾ ಅವರು ಕರೆ ಮಾಡಿದ್ರು. ಸೊ ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಹಲೋ
6: ಹಲೋ
1: ನಮಸ್ತೆ.
6: ನಮಸ್ತೆ
1: ವೇದಾ ಮೇಡಮ್, ಹೇಗಿದ್ದೀರಾ? ಹಾಗೆ ಇದ್ದೀರಾ? ಓಕೆ, ತಿಂಡಿ ಆಯ್ತಾ? ಇಲ್ಲ, ಟೀ ಕುಡಿದ್ರಿ?
6: ನೀವು ಕುಡಿದ್ರಾ?
1: ನಾನು ಕೂಡ ಟೀ ಕುಡಿದು ಇಡ್ಲಿ ತಿನ್ಕೊ ಬಂದೆ. ಹೌದು, ಭಕ್ತಿ ಗೀತೆ. ನೀವು ಯಾವ ಭಕ್ತಿ ಗೀತೆಗೆನ ಹಾಡ್ತಾ ಇದ್ದೀರಾ?
6: ನೋಡಿ,
1: ಹಾಡಿ ಹಾಡಿ ಮ್ಯಾಮ್.

0: ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ.
1: ಧನ್ಯವಾದಗಳು.
2: ಓಕೆ, ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಧನ್ಯವಾದಗಳು.
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್, ವೇದ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ, ಹಲೋ, ನಮಸ್ತೆ.
3: ನಮಸ್ತೆ,
2: ಯಾರಿದು? ಗುಡ್ ಮಾರ್ನಿಂಗ್, ಯಾರಿದು ಮಾತಾಡ್ತಿರೋದು?
3: ನಾನು ಶಿರಾಳಕೊಪ್ಪದಿಂದ ರಿಷಬ್ ಮಾತಾಡ್ತಿರೋದು.
2: ಶಿರಾಳಕೊಪ್ಪದಿಂದ ರಿಷಬ್, ರಿಷಬ್ ಏನ್ ಮಾಡ್ತಿರೋದು?
3: ರಿಷಬ್ ಅಲ್ಲ ಮ್ಯಾಮ್, ರುಷಾಂಕ್.
2: ರುಷಾಲ?
3: ರುಷಾಂತ್.
2: ರುಷಾಂತ್, ಓಕೆ ಓಕೆ. ರುಷಾಂತ್ ಏನ್ ಮಾಡ್ತಿರೋದು? ಹಲೋ,
3: ಹಲೋ,
2: ಏನ್ ಓದ್ತಾ ಇರೋದು ಪುಟ? ಭಕ್ತಿ ಗೀತೆ ಹಾಡ್ಬೇಕು. ಯಾವ ಹಾಡನ್ನ ಹಾಡ್ತಾ ಇದೀಯ ಈಗ? ಭಕ್ತಿ ಗೀತೆ
3: ರಾಘವೇಂದ್ರ ಹಾಡಿದ್ದೆ.
2: ಓಕೆ, ಈ ಹಾಡು

0: ಮ್ಯಾಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮ್ಯಾಮ್.
1: ಥ್ಯಾಂಕ್ ಯು. ಎಸ್, ಶಿರಾಳಕೊಪ್ಪದಿಂದ ಸುಶಾಂತ್ ಕರೆ ಮಾಡಿದ್ದ. ಹಾಗೆ ಚೆನ್ನಾಗಿ ಭಕ್ತಿ ಗೀತೆಯನ್ನ ಹಾಡ್ತಾ ಇದ್ದ ಅಲ್ವಾ, ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689

0: ಅಥವಾ 7097775555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
2: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು 10 June 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಭಕ್ತಿ ಗೀತೆಗಳನ್ನ ಹಾಡಬೇಕು ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಕ್ತಿ ಗೀತೆಗಳನ್ನ ಭಕ್ತಿಯುತವಾಗಿ ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ನೆಚ್ಚಿನ ಭಕ್ತಿ ಗೀತೆಯನ್ನ ಹಾಡಬಹುದಾಗಿದೆ. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686926860962799. ಈ ಸಂಖ್ಯೆಗೆ ಕರೆ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಭಕ್ತಿ ಗೀತೆಗಳನ್ನ ಹಾಡಬಹುದು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಾಗೆ ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
4: ಹಲೋ, ನಮಸ್ತೆ.
3: ನಮಸ್ತೆ ಶಾಂತಮ್ಮ.
4: ಹೇಗಿದ್ದೀರಾ?
3: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೇವೆ. ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳಿದ ಮಿತ್ರರಿಗೂ, ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ರಕ್ಷಿತಾ,
3: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮ್ಯಾಮ್.
4: ಇಡ್ಲಿ ಸೇಮ್ ಟು.
3: ಓ, ನಿಮ್ದು ಕೂಡ ಇವತ್ತು ಇಡ್ಲಿನಾ?
4: ಹೌದು, ಇಡ್ಲಿ.
3: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಗೊತ್ತಾಯ್ತು ರಕ್ಷಿತಾ.
3: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಮ್ಯಾಮ್?
4: ಚಾಮುಂಡೇಶ್ವರಿ ಹೇಳ್ತಾ ಇದ್ದೀನಿ.
3: ಓಕೆ, ಹಾಡಿ.
4: ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ್ಮ ಮೋರೆ ಆಲಿಸಮ್ಮ, ಚಾಮುಂಡಾಂಬೆಯೇ ಸಿಂಹಾರೂಢಯೇ ಪಾಲಿಸಮ್ಮ ಮೋರೆ ಆಲಿಸಮ್ಮ, ಅನುದಿನವೂ ನಿನ್ನ ಭಜಿಸುವೆವು ನಿತ್ಯವೂ ನಿನ್ನ

0: పాలిసమ్మా మోరే ఆలిసమ్మా. థ్యాంక్ యూ రక్షిత.
1: థ్యాంక్ యూ శాంత మ్యామ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್
1: ಯು. ಎಸ್, ಶಾಂತಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನಾಗರತ್ನ ಮ್ಯಾಮ್, ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀನಿ.
1: ಸೂಪರ್ ಆಗಿದ್ದೀರಾ? ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಇಲ್ಲ, ಪೂಜೆ ಆಗ್ತಾ ಇತ್ತು, ಕನ್ನಡ ಸಿಕ್ಬಿಡ್ತಿಲ್ಲ.
1: ಓಕೆ, ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ವಾ? ಯಾವ ಹಾಡನ್ನ ಹಾಡ್ತಾ ಇದ್ದೀರಾ, ಯಾವ ಭಕ್ತಿ ಗೀತೆ ಹಾಡ್ತಾ ಇದ್ದೀರಾ?
2: ಶುಕ್ರವಾರ ಮಹಾಲಕ್ಷ್ಮಿದ್ ಒಂದು ಆರತಿ ಹಾಡ್ತೀನಿ.
1: ಓಕೆ, ಹಾಡಿ.

0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್
1: ಯು. ಎಸ್, ನಾಗರತ್ನ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ, ಶುಭೋದಯ ರಕ್ಷಿತಾ ಮೇಡಮ್.
1: ಶುಭೋದಯ ಸರೋಜಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವು?
1: ನಾನು ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ತಿಂಡಿ ಆಯ್ತು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಭಕ್ತಿ ಗೀತೆ ಆಡೋದು.
1: ಹೌದು,
2: ಇವತ್ತು ಶುಭ ಶುಕ್ರವಾರ, ನಮ್ಗೆ ದುಡ್ಡಿನ ಅವಶ್ಯಕತೆನು ಇದೆ.
1: ಲಕ್ಷ್ಮೀನ ನೆನ್ಪ್ ಮಾಡ್ಕೋತೀರಾ?
2: ಲಕ್ಷ್ಮೀನ ಭಕ್ತಿಯಿಂದ ಹಾಡಿನ ರೂಪದಲ್ಲಿ ಕರಿತೀನಿ ಮೇಡಮ್.
1: ಕರೀರಿ
2: ಮೇಡಮ್, ಬೇರೆಯವ್ರಿಗೂ ತೊಂದರೆ ಆಗುತ್ತೆ ದೊಡ್ಡ ಹಾಡಿದು.
1: ಓಕೆ,

ಪಾತಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ತಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನರ

0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ಮ್ಯಾಮ್. ಎಸ್, ಸರೋಜ ಅವರು ಕರೆ ಮಾಡಿದ್ರು, ಹಾಗೆ ಲಕ್ಷ್ಮಿಯ ಕುರಿತಾಗಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್. ರಕ್ಷಿತಾ ಉಲ್ಲಾ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
2: ಇಲ್ಲ ಮೇಡಮ್, ಈ ಡ್ಯೂಟಿಯಿಂದ ಈಗ ಬಂದೆ.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೇಡಮ್ ಗೊತ್ತಾಯ್ತು, ಭಕ್ತಿ ಹಾಡು ಹೇಳ್ಬೇಕು.
1: ಭಕ್ತಿ ಗೀತೆ
2: ಚಾಮುಂಡೇಶ್ವರಿ ಒಂದು ಹಾಡು ಹೇಳ್ತೀನಿ ಮೇಡಮ್.
1: ಓಕೆ ಹಾಡಿ.
2: ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗುತ ಚಾಮುಂಡಿ ನಿಂತಿಯಳು. ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗುತ ಚಾಮುಂಡಿ ನಿಂತಿಯಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಬಾಯಿಲ್ಲಿ ಓ ಕಂದ ಎನಿಸಿಯಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಯಳು. ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗುತ ಚಾಮುಂಡಿ ನಿಂತಿಯಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ತಿನಿ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ತಿನಿಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಭೂಷಿಣಿ, ಶಂಕರಣರಾಗಿಯುವ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಯಳು, ನಗು ನಗು ಚಾಮುಂಡಿ ನಿಂತಿಯಳು. ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿರುವ ದುಷ್ಟರ ಶಿಕ್ಷೆಗಾಗಿ. ನಂಬಿರುವ ಭಕ್ತರ ರಕ್ಷೆಗಾಗಿ, ನಂಬದಿರುವ ದುಷ್ಟರ ಶಿಕ್ಷೆಗಾಗಿ. ನಿಂತಿಯಳು ನೋಡಲಿ ಅಷ್ಟೇ ಮೇಡಮ್, ಥ್ಯಾಂಕ್ಸ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು. ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಟೊಮೆಟೊ ಬಾತ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಭಾಗ್ಯದ ಲಕ್ಷ್ಮಿ ಯಾರೋ ಹೇಳಿದ್ರಾ?
1: ಭಾಗ್ಯದ ಲಕ್ಷ್ಮಿ ಹೇಳಿದ್ರು, ಹೇಳಿ ಪರವಾಗಿಲ್ಲ,
3: ಇಲ್ಲ ಬೇರೆ ಹೇಳ್ತೀನಿ.
1: ಓಕೆ.
3: ಬಂದ ಸಿಂಹ ನೋಡಿ ಸಿಂಹ ಬಂದ ನೋಡಿ, ಇಂದಿರೇಶ ಕಂಬ ಒಡೆದು ಬಂದ ನೋಡಿ, ಅಕೋ ಬಂದ ನೋಡಿ, ಇಕೋ ಬಂದ ನೋಡಿ.

0: ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಚರಣ ಸುಧೆಯ ಕಮಲ ನೀತ ಚಂದ್ರ ನೋಡೆ ಭಕ್ತ ವತ್ಸಲ ಪುರಂದರ ವಿಠಲ ಬಂದ ನೋಡೆ ಭಕ್ತಿ ಗೊಲೆಯುವ ದಾಸ ಮನೆಗೆ ಬಂದ ನೋಡೆ ಅಕೋ ಬಂದ ನೋಡೆ ಇಕೋ ಬಂದ ನೋಡೆ ಬಂದ ಸಿಂಹ ನಾರಸಿಂಹ ಬಂದ ನೋಡೆ.
1: ಓಕೆ
2: ಓಕೆ, ಧನ್ಯವಾದಗಳು ಮೇಡಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಹಲೋ,
2: ನಮಸ್ತೆ.
3: ನಮಸ್ತೆ ನಮಸ್ತೆ ಅಮ್ಮ, ನಮಸ್ತೆ.
2: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ, ಆರಾಮ. ನೀವು ಆರಾಮಿದ್ದೀರಾ?
2: ನಾವು ಕೂಡ ಆರಾಮಿದ್ದೀವಿ. ತಿಂಡಿ ಆಯ್ತಾ?
3: ತಿಂಡಿ ಆತ್ರಿ.
2: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಗೊತ್ತಾಗಿದೆ, ಭಕ್ತಿ ಗೀತೆ ಹೇಳ್ಬೇಕು ಅಂತ.
2: ಹೌದು,
3: ಒಂದು ಹೇಳ್ಬಿಡ್ಲಾ?
2: ಓಕೆ ಹಾಡಿ.
3: ನಮ್ಮ ಗಣೇಶನ ಕುರಿತು ಒಂದು ಹೇಳ್ಬಿಡ್ತೀನಮ್ಮ.
2: ಓಕೆ ಓಕೆ ಸರ್.
3: ಜಯ ಜಯ ನಂದನ ಪಾರ್ವತಿ ತನಯ ಮೂಷಿಕ ವಾಹನ ಹೇ ಗಜವದನ ಹೇ ಶಿವನಂದನ ವಿಘ್ನ ವಿಭಂಜನ ಮೋದಕ ಪ್ರಿಯನೇ ಗಜಾನನ ಜಯ ಜಯ ನಂದನ ಪಾರ್ವತಿ ತನಯ.

0: జయ జయ నందన పార్వతి తనయ ముషిక వాహన హే గజవదన హే శివనందన విఘ్న విభంజన మోదక ప్రియనే గజానన. థ్యాంక్ యూ అమ్మా.
1: థ్యాంక్ యూ సార్, కరే మాడిదకి చెన్నాగి హాడన్న హాడిద్రి. ಧನ್ಯವಾದಗಳು,
0: ಅವಕಾಶಕ್ಕೆ ಅಭಿನಂದನೆಗಳಮ್ಮ.
1: ಓಕೆ, ನಾರಾಯಣಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಗಣಪತಿಯ ಕುರಿತಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತಿ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾ ಚೆನ್ನಾಗಿದ್ದೀನಿ ಮೇಡಮ್, ನೀವಾಗಿದ್ದೀರಾ ಮೇಡಮ್?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹ್ಮ್ ಮೇಡಮ್, ನಾನು ಚೆಲ್ಲಿದ ರಕ್ತ ಅಲ್ಲದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋ ಒಂದು ಭಕ್ತಿಗೀತೆಯನ್ನು ತಗೊಂಡಿದ್ದೀನಿ.
1: ಓಕೆ ಓಕೆ.
2: ಶಿವನೊಲಿದರೆ ಭಯವಿಲ್ಲ, ಶಿವನೊಲಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜತೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಹುರಿವ ಬೆಂಕಿಯ ಮುಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ, ಅಮ್ಮಮ್ಮ ಅವನ ಮಹಿಮೆನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಬೂದಿಯನ್ನು ಬಳಿದು ಮೈಗೆಲ್ಲ ವಿಷ ಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು, ಹಿಮಗಿರಿಯ ಏರಿ ಆಯಾಗಿ ಕುಳಿತನು. ಜಟೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಹುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ, ಅಮ್ಮಮ್ಮ ಅವನ ಮಹಿಮೆನು ನೀನು ಬಲ್ಲೆಯ.
1: ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ನಮಸ್ತೆ ಮೇಡಮ್, ನವೀನ್ ಕುಮಾರ್ ಶಿವಮೊಗ್ಗ ವಿನೋಬ ನಗರದಿಂದ.
1: ನಮಸ್ತೆ ನವೀನ್ ಸರ್, ಹೇಗಿದ್ದೀರಾ?
3: ಫೈನ್ ಮೇಡಮ್, ಚೆನ್ನಾಗಿದೆ.
1: ಓಕೆ, ತಿಂಡಿ ಆಯ್ತಾ?
3: ಆಯ್ತು ಮೇಡಮ್, ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ ಸೂಪರ್. ಹಾಗೆ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ
3: ಮೇಡಮ್? ನಾನೊಂದು ಹಿಂದಿ ಭಜನ್ ಹಾಡ್ತೀನಿ ಮೇಡಮ್.
1: ಓಕೆ ಓಕೆ ಸರ್, ಹಾಡಿ.
3: ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮ ನಾರಾಯಣಂ ಜಾನಕಿ ವಲ್ಲಭಂ, ಕೌನ್ ಕಹತೆ ಹೇ ಭಗವಾನ್ ಆತೇ ನಹೀ, ತುಮ್ ಮೀರಾ ಕೇ ಜೈಸೆ ಬುಲಾತೇ ನಹೀ, ಕೌನ್ ಕಹತೆ ಹೇ ಭಗವಾನ್ ಖಾತೇ ನಹೀ, ಮಾ ಶಬರಿ ಕೇ ಜೈಸೆ ಖಿಲಾತೆ ನಹೀ, ಕೌನ್ ಕಹತೆ ಹೇ ಭಗವಾನ್ ಸೋತೆ ನಹೀ, ಮಾ ಯಶೋದಾ ಕೇ ಜೈಸೆ ಸುಲಾತೆ ನಹೀ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮ ನಾರಾಯಣಂ ಜಾನಕಿ ವಲ್ಲಭಂ. ಇನ್ನು ಮೂರ್ನಾಲ್ಕು ಕಾರ್ಯ ಇದೆ ಮೇಡಮ್, ಇಷ್ಟಕ್ಕೆ.
1: ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ನವೀನ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾಬಿ ಹೇ.
4: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
10: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
9: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
11: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಭಕ್ತಿ ಗೀತೆಯನ್ನ ಹಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಕ್ತಿ ಗೀತೆಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಹಲೋ, ಹಲೋ,
12: ಹಲೋ ಮೇಡಮ್, ಗಂಗಾವತಿಯಿಂದ ಮೇಡಮ್.
1: ಯಾರಿದು ಗಂಗಾವತಿಯಿಂದ?
12: ಸುಧಾ ಮಾತಾಡ್ತಾ
1: ಇದ್ದೀನಿ. ಸುಧಾ ಅವರು, ಓಕೆ. ಸುಧಾ ಮ್ಯಾಮ್ ಹೇಗಿದ್ದೀರಾ?
12: ಚೆನ್ನಾಗಿದ್ದೀವಿ ಮೇಡಮ್, ನೀವು ಚೆನ್ನಾಗಿದ್ದೀರಿ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
12: ಆಯ್ತು ನೋಡ್ರಿ. ನಿಮ್ದ್ರಿ?
1: ನಮ್ದು ಆಯ್ತು.
12: ಹಾ ಮೇಡಮ್,
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸುಧಾ ಮ್ಯಾಮ್?
12: ಭಕ್ತಿ ಗೀತೆ ರವಂಡಲ್ಲ ಮೇಡಮ್.
1: ಹೌದು.
12: ಹಾ ಸರಿ ಮೇಡಮ್, ಇದು ಕಮಲದ ಮೊಗದೊಳೆ, ಅದನ್ನ ಆಡ್ತೀವಿ.
1: ಓಕೆ.
12: ಹಾ, ಕಮಲ

ಕಮಲ ನಾಭನ ಹೃದಯ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಬನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲ.

0: ಒಲಿದು ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ, ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ.
1: ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು. ಸುಧಾ ಅವರ ಜೊತೆ ಧ್ವನಿ ಗುಡಿಸ್ತವ್ರು ಯಾರು?
1: ನಮ್ಮತ್ತೆ.
2: ನಿಮ್ಮ ಅತ್ತೆನಾ? ಓಕೆ, ಚೆನ್ನಾಗಿ ಹಾಡಿದ್ರಿ ಇಬ್ರು ಕೂಡ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು.
2: ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್.
2: ಯಾರಿದು?
3: ನಾನು ಸುರೇಖಾ ಅಂತ, ಬೆಳಗಾವಿಂದ.
2: ಸುರೇಖಾ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಾಗಿದ್ದೀವಿ. ನೀವು ಮೇಡಮ್?
2: ನಾವು ಆರಾಮಾಗಿದ್ದೀವಿ. ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್. ನಿಮ್ದು?
2: ನಮ್ದು ಕೂಡ ಆಯ್ತು.
3: ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ ಮೇಡಮ್.
2: ಓಕೆ, ಧನ್ಯವಾದಗಳು ಮ್ಯಾಮ್.
3: ಓಕೆ,
2: ಹಾಗೆ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
3: ಇವತ್ತು ನೀವು ಭಕ್ತಿಗೀತೆ ಅಂತ ಹೇಳಿದ್ರಲ್ಲ.
2: ಹೌದು.
3: ಓಕೆ, ನನ್ನ ಧ್ವನಿ ಸರಿ ಇಲ್ಲ, ಆದ್ರೂ ದೇವ್ರ ಹಾಡ್ತೀನಿ.
2: ಓಕೆ, ಹಾಡಿ.
3: ಇಂದು ಶುಕ್ರವಾರ ಶುಭವ ತರುವ ವಾರ, ಇನ್ಸು ಮಂಗಲಿಯರಿಗೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಮುಂಜಾನೆಯ ಮಡಿ ಉಟ್ಟು ಕುಂಕುಮ ವಾಹನೆಗಿಟ್ಟು, ಮುಂಜಾನೆಯ ಮುಡಿ ಉಟ್ಟು ಕುಂಕುಮ ವಾಹನೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ.

0: ಥ್ಯಾಂಕ್ ಯು ಎಸ್. ಸುರೇಖಾ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ,
1: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ
0: ಮೇಡಮ್. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್, ಇಡ್ಲಿ ಸಾಂಬಾರ್.
0: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತಲ್ಲ ಮೇಡಮ್.
0: ಯಾವ ಹಾಡನ್ನ ಹಾಡ್ತಾ ಇದೀರಾ ಸರ್?
1: ಇದು ಶ್ರೀ ಮಂಜುನಾಥದ್ದು.
0: ಓಕೆ, ಹಾಡಿ.
2: ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ, ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ನೀನೊಂದು ಕಲ್ಲು ಎಂದೆ, ನೀನೆಲ್ಲೂ ಇಲ್ಲವೆಂದೆ, ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ, ನನ್ನ ಕಣ್ಣ ತೆರೆ ತೆರೆದು ಒಳಗಣ್ಣ ತೋರಿಸಿದೆ, ನನ್ನ ಪಾಪ ತೊಳೆಯಲೆಂದು ಭೂಮಿ ಭೂಮಿ ಗಂಗೆಯಂತೆ ಭೂಮಿಗಿಳಿದೆ. ಮೇಡಮ್
0: ಓಕೆ, ಲಿರಿಕ್ಸ್ ಮಾಡ್ತಾ ಹೋಯ್ತಾ? ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸತೀಶ್ ಅವರು ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ
3: ಹಲೋ, ನಮಸ್ಕಾರ.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
3: ನಾವು ಸೂಪರ್ ಕಣ್ರಿ. ಒಳ್ಳರು ಹೇಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ, ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ ಸರ್?
3: ಹೇಳಿ.
0: ತಿಂಡಿ ಆಯ್ತಾ ಸರ್?
3: ಭಕ್ತಿ ಗೀತೆನಾ?
0: ಹೌದು.
3: ಅಡ್ಡಿಲ್ಲ, ಒಳ್ಳೆ ಟಾಪಿಕ್ ತಂದಿದ್ದೀರಿ.
0: ಓಕೆ,
3: ಭಕ್ತಿ ಗೀತೆ. ಶುಭ ಶುಕ್ರವಾರದಂದು ದೇವಿಯ ಒಂದು ಭಕ್ತಿ ಗೀತೆ ಅಲ್ವಾ? ಆಯ್ತು. ಇವತ್ ನೋಡಿ, ಏನು ಕಾಕತಾಳಿಯೋ ಏನೋ ಗೊತ್ತಿಲ್ಲ, ನಾವೀಗ ಇವತ್ತು ಹಾಡುವುದು ನಮ್ಮ ತ್ರಿಶಕ್ತಿ ಪೀಠ ಕೊಲ್ಲೂರು ಮೂಕಾಂಬಿಕೆ ತಾಯಿದ ಹಾಡು.
0: ಓಕೆ.
3: ಅದು ಅಲ್ಲಿ ನೋಡಿ, ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ನವನಿರ್ವಾಚಿತರಾದ ನಮ್ಮ ವಿಜಯ್ ದಲ್ಪತಿ ಅವರು ತಾಯಿಯ ಆಶೀರ್ವಾದಕ್ಕಾಗಿ ಇವತ್ತು ಕೊಲ್ಲೂರಿಗೆ ಆಗಮನ ಮಾಡ್ತಾ ಇದ್ದಾರೆ.
0: ಹೌದು.
3: ಆದ್ರಿಂದ ಅಂತ ಒಂದು ಶುಭ ಸಂದರ್ಭದಲ್ಲಿ ಒಳ್ಳೆ ಟಾಪಿಕ್ ಕೂಡ ತಂದಿದ್ದೀವಿ ನಾವು. ಅದೇ ಈಗ ನಮ್ಮ ಕೊಲ್ಲೂರು ಮೂಕಾಂಬಿಕೆ ತಾಯಿಗೆ ಒಂದು ಹಾಡು ಹಾಡುವ ಅಂತ.
0: ಓಕೆ, ಹಾಡಿ ಸರ್.
3: ಆಯ್ತಾಯ್ತು.

0: ಏನು ಮಾಡಲಮ್ಮ ನಿನ್ನ ಹೇಗೆ ಬೇಡಲಮ್ಮ ಮೊರೆಯ ಸಮ್ಮ ಬೇಗ ದರ್ಶನ ನೀಡಮ್ಮ ಪಾದ ಮನಗಳ ತೋರಿ ಜನ್ಮವ ಸಾರ್ಥಕ ಬಡಿಸಮ್ಮ ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು ಅಮ್ಮ ಎಂದು ಹಾಡಿದರೆ ಮನವೇ ಕುಣಿಯುವುದು ಅಮ್ಮ ಎಂದು ಕೂಗಿದರೆ ಮೈನವಿರೇಳುವುದು ಥ್ಯಾಂಕ್ ಯು
1: ಓಕೆ ಥ್ಯಾಂಕ್ ಯು ಸತೀಶ್ ಸರ್ ಚೆನ್ನಾಗಿ ಹಾಡನ್ನ ಹಾಡಿದ್ರಿ
2: ನಮ್ಮ ಸಂಗೀತ ಸಾಮ್ರಾಟ್ ಇಳಯ ರಾಜ ಅವರು ಹಾಡಿದ ಒಂದು ಬ್ಯೂಟಿಫುಲ್ ಭಕ್ತಿ ಗಾನ
1: ಓಕೆ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಎಸ್ ಸತೀಶ್ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತಾಡಿಸೋಣ ಹಲೋ ಹಲೋ ನಮಸ್ತೆ
3: ಹಲೋ ನಮಸ್ಕಾರ
1: ನಮಸ್ಕಾರ ಮುರಳೀಧರ್ ಸರ್ ಹೇಗಿದ್ದೀರಾ

0: ಧನ್ಯವಾದಗಳು ಕುಸುಮ, ಮ್ಯಾಮ್ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು. ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಇವತ್ತಿನ ಕೊನೆಯ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಾರೆ ಅಂತ ಕೇಳೋಣ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ಇವತ್ತಿನ ಓಕೆ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಬಹುಶಃ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸೋಣ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686926 0962 7 9 ಈ ಸಂಖ್ಯೆಗೆ ತಿಳಿಸ್ಕೊಡಬಹುದಾಗಿದೆ. ಮೆಸೇಜ್ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಮೂಲಕ ಕೂಡ ಕಳಿಸ್ಕೊಡಬಹುದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ಮುಂದೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬರ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9 7 6 9 8 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9 0 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕಥೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ ಅಥವಾ ನಮ್ಮ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్ వెల్కమ్ బ్యాక్ టు రేడియో ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಹಾಗೆ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ ಆಚರಣೆ ಅಂತ ಹೇಳಿ. ಸೊ ಹಾಗೆ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಒಂದೂರಲ್ಲಿ ಒಬ್ಬ ಇದ್ನಂತೆ. ಬರೀ ಒಬ್ನೇನ ಅಂತ ಕೇಳ್ಬೇಡಿ, ಮತ್ತೆ ನಾನ್ ಹೇಳಕ್ ಹೊರಟಿರೋ ವಿಷಯಕ್ಕೆ ಅವನೊಬ್ಬ ಸಾಕು ಅಂತ ಅಷ್ಟೇ. ಒಂದು ಊರಿನಲ್ಲಿ ಇರೋ ದೊಡ್ಡ ಮನುಷ್ಯ ಪಕ್ಕದೂರಿಗೆ ಏನೋ ಕೆಲಸದ ಮೇಲೆ ಹೋಗಿರ್ತಾನೆ. ಆ ಊರಲ್ಲಿ ಅವನು ಹೋಗಿದ್ದ ಕೆಲಸ ಮುಗಿಯುವಷ್ಟರಲ್ಲಿ ರಾತ್ರಿ ಆಗಿರುತ್ತೆ. ವಾಪಸ್ ಊರಿಗೆ ಬರೋಕೆ ಬಸ್ ಇರಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡಿದವನಿಗೆ ಒಂದು ವಿಷಯ ನೆನಪಾಗುತ್ತೆ. ನಮ್ಮೂರಿಂದ ಈ ಊರಿಗೆ ಒಂದು ಹುಡುಗಿನ ಮದ್ವೆ ಮಾಡ್ಕೊಟ್ಟಿದೀವಲ್ವಾ, ಅವ್ರ ಮನೆಗೆ ಹೋಗೋಣ ಅಂತ ಯೋಚನೆ ಮಾಡಿ ಅವರ ಮನೆ ದಾರಿ ಹಿಡಿತಾನೆ. ಅವ್ರ ಮನೆಗೆ ಬಂದಾಗ ತವರು ಮನೆ ಹಿರಿಯರು ತನ್ನ ಮನೆಗೆ ಬಂದಿದ್ದು ನೋಡಿ ಖುಷಿ ಪಟ್ಟ ಆಕೆ ಅವರನ್ನ ಆದರ ಆತಿಥ್ಯದಿಂದ ಸತ್ಕರಿಸ್ತಾಳೆ. ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದ್ರೆ ಸಾಕು, ಖುಷಿನೋ ಖುಷಿ. ಇನ್ನು ತವರೂರಿಂದ ಯಾರಾದ್ರೂ ಬಂದ್ರೆ ಕೇಳ್ಬೇಕಾ? ಅವಳು ಅವರನ್ನ ಸತ್ಕರಿಸಿ ಊರಿನ ಬಗ್ಗೆ, ತನ್ನ ಹೆತ್ತವರ ಬಗ್ಗೆ ಎಲ್ಲ ವಿಚಾರಿಸ್ತಾಳೆ. ಅವರು ಎಲ್ಲ ಹೇಳ್ತಾರೆ. ಕೊನೆಗೆ ಊಟಕ್ಕೆ ತಟ್ಟೆ ಹಾಕಿ ಊಟಕ್ಕೆ ಅಂತ ಕರೀತಾಳೆ. ಅವರು ಹೋಗ್ತಾರೆ. ವಿಧ ವಿಧವಾದ ಅಡುಗೆ ಎಲ್ಲ ಬಡಿಸಿ ಅವರನ್ನ ಊಟಕ್ಕೆ ಕೂರಿಸ್ತಾಳೆ. ಅವರು ಕೂರ್ತಾರೆ. ಅವರ ತಟ್ಟೆಗೆ ಕೈ ಹಾಕೋಕ್ಕೂ ಮೊದಲು ಇವಳು ಒಂದು ಪೊರಕೆ ತಂದು ಅವರ ಪಕ್ಕದಲ್ಲಿ ಇಡ್ತಾಳೆ. ಅದನ್ನ ನೋಡಿ ಅವರು ಗಾಬರಿಯಾಗಿ ಸುಮ್ಮನೆ ಕೂರ್ತಾರೆ. ಅವರು ಸುಮ್ಮನೆ ಇರೋದ್ ನೋಡಿ ಊಟ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವರು, ಈ ಪೊರ್ಕೆ ಯಾಕೆ ಇಲ್ಲಿ ತಂದಿಟ್ಟಿದೀಯಾ ಅಂತಾರೆ. ಅದಕ್ಕವಳು, ಇದು ನಮ್ಮನೆ ಪದ್ಧತಿ, ಇದು ನಮ್ಮನೆ ಪದ್ಧತಿ ಅದಕ್ಕೆ ಅಂತಾಳೆ. ಅವ್ರ ತಲೆನ ಅದು ಹುಳ ತರ ಕೊರಿಯೋಕ್ ಶುರು ಮಾಡುತ್ತೆ. ಆದ್ರೂ ಊಟ ಮಾಡಿ ಹೇಳ್ತಾರೆ. ಕೊನೆಗೆ, ಈ ಪದ್ಧತಿ ಎಲ್ಲಿಂದ ಬಂತು ಅಂತಾರೆ. ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿದ್ದು ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಇವರು ಅವರನ್ನು ಹುಡ್ಕೊಂಡು ಅವ್ರೂರಿಗೆ ಹೋಗ್ತಾರೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ಈ ರೀತಿ ಪೊರಕೆ ಶಾಸ್ತ್ರ ಅಥವಾ ಈ ಆಚರಣೆ ಹೇಗ್ ಶುರು ಆಯ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ತಂದೆ ತಲೆಗೊಡಿತಾರೆ, ತಾಯಿ ಬೆನ್ಗೊಡಿತಾರೆ, ಮೇಡಮ್ ಕೈ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಕಥೆಯ ಶೀರ್ಷಿಕೆ ಆಚರಣೆ ಅಂತ ಹೇಳಿ. ಸೊ ಹಾಗಿದ್ರೆ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡೋಣ. ಈ ಪದ್ಧತಿ ಎಲ್ಲಿಂದ ಬಂತು ಅಂತಾರೆ. ನಮ್ಮತ್ತೆ ನನಗೆ ಹೇಳ್ಕೊಟ್ಟಿದ್ದು ಅಂತ ಅವಳು ಹೇಳ್ತಾಳೆ. ಇದಕ್ಕೆ ಇವರು ಅವರನ್ನ ಹುಡ್ಕೊಂಡು ಅವರೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಮಧ್ಯಾಹ್ನ ಆಗಿರುತ್ತೆ, ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಆಮೇಲೆ ತಮ್ಮ ಕಡೆಯವರು ಅಂತ ಅವರು ಸತ್ಕರಿಸಿ ಊಟಕ್ಕೆ ಕರೀತಾರೆ. ಇವರು ಊಟಕ್ಕೆ ಹೋಗ್ತಾರೆ. ಅವರು ಊಟಕ್ಕೆ ಬಡಿಸಿ ಪಕ್ಕದಲ್ಲಿ ಪೊರಕೆ ಬದಲು ಒಂದು ಪೊರಕೆ ಹಿಡಿ ಕಡ್ಡಿನ ಇಡ್ತಾರೆ. ಇವರು ಊಟ ಮುಗಿಸಿ ಯಾಕೆ ಪೊರಕೆ ಕಡ್ಡಿ ಇಟ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಅದು ನಮ್ಮನೆ ಪದ್ಧತಿ ಅಂತಾರೆ. ಮತ್ತೆ ಆ ಪದ್ಧತಿ ಹೇಗ್ ಶುರುವಾಯ್ತು ಅಂತ ಕೇಳಿ ಅಲ್ಲಿಂದ ಮುಂದೆ ಹೋಗ್ತಾರೆ. ಹಾಗೆ ಹೋದಲ್ಲೆಲ್ಲ ಪೊರಕೆ ಅಥವಾ ಪೊರಕೆ ಕಡ್ಡಿ ಇಡ್ತಾ ಇರ್ತಾರೆ. ಇವರು ಅದಕ್ಕೆ ಯಾಕೆ ಅಂತ ಕೇಳ್ತಾರೆ. ಅವರು ಅದು ನಮ್ಮನೆ ಪದ್ಧತಿ ಅಂತಾನೆ ಉತ್ತರ ಕೊಡ್ತಾ ಇರ್ತಾರೆ. ಇವರು ಅದರ ಮೂಲ ಹುಡುಕ್ತಾ ಇರ್ತಾರೆ. ಕೊನೆಗೆ ಹಾಗೆ ಹುಡುಕ್ತಾ ಬಂದವರು ಒಂದು ವಯಸ್ಸಾದ ಅಜ್ಜಿ ಮನೆ ತಲುಪ್ತಾರೆ. ಅಲ್ಲಿ ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಆ ಅಜ್ಜಿ ಖುಷಿಯಿಂದ ಇವರನ್ನ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟಕ್ಕೆ ಬಡಿಸಿ ಪಕ್ಕದಲ್ಲಿ ಎರಡು ಪೊರ್ಕೆ ಕಡ್ಡಿ ಇಡ್ತಾರೆ. ಅದಕ್ಕೆ ಇವರು ಯಾಕೆ ಅಂತ ಕೇಳ್ತಾರೆ. ಆ ಅಜ್ಜಿ ಈ ತರ ಬೀಗರ ಮನೆ ಊಟಕ್ಕೆ ಬಂದಾಗ ಊಟ ಆದ್ಮೇಲೆ ಹಲ್ಲಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಕಡ್ಡಿ ಕೇಳೋಕೆ ನಾಚಿಕೆ ಆಗಿ ಮುಜುಗರ ಪಡ್ತಾರಲ್ವಾ, ಅದಕ್ಕೆ ಅವ್ರಿಗೆ ಯಾಕೆ ಮುಜುಗರ ಅಂತ ನಾವೇ ಅವ್ರು ಕೇಳೋಕ್ ಮೊದ್ಲೇ ಊಟದ ಜೊತೆ ಹಲ್ಲಿಗೆ ಹಾಕೊಳಕ್ ಕಡ್ಡಿನೂ ಕೊಟ್ಬಿಡ್ತೀವಿ ಅಂತ ಅಜ್ಜಿ ಹೇಳ್ತಾರೆ. ಆವಾಗ ಅವರಿಗೆ ಈ ಪದ್ಧತಿ ಅರ್ಥ ಆಗುತ್ತೆ. ಈ ರೀತಿ ಜನ ಹಿಂದೆ ಮುನ್ನೆಚ್ಚರಿಕೆ ವಹಿಸಿದ್ದು ಕಾಲ ಕಳಿತಾ ಕಳಿತಾ ಪದ್ಧತಿಯಾಗಿದೆ. ಎರಡು ಕಡ್ಡಿ ಜಾಗದಲ್ಲಿ ಪೊರಕೆ ಇಡೋ ಮಟ್ಟಕ್ಕೆ ಬೆಳೆದಿದೆ ಅಂತ. ಆಮೇಲೆ ಅವರು ಅವ್ರ ಊರಿಗೆ ಬರ್ತಾರೆ. ನಿಜ ಅಲ್ವಾ, ಈ ರೀತಿ ಅದೆಷ್ಟೋ ಆಚರಣೆಗಳು, ಎಷ್ಟೋ ಪದ್ಧತಿಗಳು ಅರ್ಥನೇ ಇಲ್ಲದೆ ನಮ್ಮ ಹಿರಿಯರು ಮಾಡಿದ್ದನ್ನು ನಾವು ಪಾಲಿಸ್ತಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕೆಲವೊಂದು ಆಚರಣೆಗಳು ನಿಜಕ್ಕೂ ಅರ್ಥಪೂರ್ಣವಾಗಿದೆ, ಆದರೆ ಕೆಲವೊಂದು ಆಚರಣೆಗಳು ಈ ರೀತಿ ಯಾಕೆ ಆಚರಿಸ್ತಾರೆ ಅನ್ನೋದಕ್ಕೆ ಉತ್ತರವೇ ಇಲ್ಲದೆ ಆಚರಿಸ್ತಾ ಇದ್ದೀವಿ ಅಂತಲೇ ಹೇಳಬಹುದು. ಹಾಗೆಯೇ ಇನ್ನೊಂದು ಕಥೆ ಏನಪ್ಪ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿ ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇರುತ್ತೆ. ಪೂಜೆ ದಿನ ಅವ್ರ ಮನೆಯಲ್ಲಿದ್ದ ಬೆಕ್ಕನ್ನ ಬುಟ್ಟಿಯಲ್ಲಿ ಮುಚ್ಚಿಟ್ಟಿರ್ತಾರೆ. ಇದನ್ನ ಅವ್ರ ಮಗ ಯಾವಾಗ್ಲೂ ಕೂಡ ನೋಡ್ತಾ ಇರ್ತಾನೆ. ನಂತರ ಕಾಲ ಕಳೆದಂತೆ ಸುಬ್ರಹ್ಮಣ್ಯ ಭಟ್ರು ತೀರಿ ಹೋಗ್ತಾರೆ. ನಂತರ ಅವ್ರ ಮನೆಯಲ್ಲಿದ್ದ ಬೆಕ್ಕು ಕೂಡ ತೀರಿ ಹೋಗುತ್ತೆ. ಅವ್ರ ಮಗ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದಿದ್ರಿಂದ ಬೇರೆಯವರ ಮನೆಯಿಂದ ಬೆಕ್ಕನ್ನ ತಂದು ಬುಟ್ಟಿಯನ್ನ ಮುಚ್ಚತಾ ಇರ್ತಾನೆ. ಯಾರೋ ಕೇಳಿದ್ದಕ್ಕೆ ಇದು ನಮ್ಮ ಮನೆಯಲ್ಲಿ ಮೊದಲಿನಿಂದ ನಡ್ಕೊಂಡು ಬಂದಂತಹ ಪದ್ಧತಿ ಅಂತಾನೆ. ಆದ್ರೆ ಆ ಬೆಕ್ಕನ್ನ ಯಾಕೆ ಬುಟ್ಟಿಯಲ್ಲಿ ಮುಚ್ಚತಾ ಇದ್ರಪ್ಪ ಅಂತ ಹೇಳಿದ್ರೆ, ಬೆಕ್ಕು ಇದ್ರೆ ಮನೆಯಲ್ಲಿ ಪೂಜೆಯನ್ನೆಲ್ಲ ಮಾಡುವಂತಹ ಟೈಮ್ನಲ್ಲಿ ಆ ಒಂದು ಪ್ಲೇಸ್ಗೆ ಬರುತ್ತೆ. ಆ ಹಾಲೇನಾದ್ರೂ ಇಟ್ಟಿದ್ರೆ ಅಥವಾ ಏನಾದ್ರೂ ನೈವೇದ್ಯಕ್ಕೆ ಇಟ್ಟಂತಹ ಸಮಯದಲ್ಲಿ ಬೆಕ್ಕುಗಳು ಬಂದು ತಿನ್ನುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಬೆಕ್ಕನ್ನ ಬುಟ್ಟಿಯಲ್ಲಿ ಮುಚ್ಚಿಡ್ಲಾಗ್ತಿತ್ತು. ಆದ್ರೆ ಇದರ ಹಿನ್ನೆಲೆ ಅಥವಾ ಈ ರೀತಿ ಮುಚ್ಚಿಡೋದಕ್ಕೆ ಕಾರಣವನ್ನ ತಿಳಿಯದಂತಹ ಅವರ ಮಗ ಇದನ್ನೇ ಆಚರಣೆ ಅಂತ ಹೇಳಿ ಆಚರಿಸ್ತಾ ಇರ್ತಾನೆ. ಈ ರೀತಿ ಅದೆಷ್ಟೋ ಪದ್ಧತಿಗಳು ಹೀಗೆ ನಡೀತಾ ಇದೆ ಅಂತಾನೆ ಹೇಳಬಹುದಲ್ವಾ. ಸೊ ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪದ್ಧತಿಯನ್ನ ಆಚರಣೆಯನ್ನ ಈ ರೀತಿಯಾಗಿ ಆಚರಿಸ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಹಲೋ ಫ್ರೆಂಡ್ಸ್, ನಾನು ನಿಮ್ಮ RJ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: How to make the heterogeneous mess that we have today take a decision in common and march

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಎಸ್. ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸುರಸಿದ್ದೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ನರಗುಂದ, ಗದಗ ಜಿಲ್ಲೆ. ನಾನು ಈಗ ಓದುತ್ತಿರುವ ಭಾಗ ಗಣಿಗಳ ಆಳದಲ್ಲಿ ಗರ್ಭಿಣಿ ಸ್ತ್ರೀಯರಿಂದ ಕೆಲಸ. ಶ್ರೀಮತಿ ರೇಣುಕಾರೆ, ಮಾನ್ಯ ಕಾರ್ಮಿಕ ಸದಸ್ಯರು ಮುಂದಿನ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಿಸಿ. ಗಣಿಗಳ ಆಳದಲ್ಲಿ 9 ತಿಂಗಳು ತುಂಬಿದ ಗರ್ಭಿಣಿ ಸ್ತ್ರೀಯರು ಕೆಲಸ ಮಾಡುವರು. 15 ದಿನಗಳ ಬಳಿಕ ಬಾಣಂತಿಯರು ಕೆಲಸಕ್ಕೆ ಹಾಜರಾಗುವರು. ಮಾತೃತ್ವ ಸೌಲಭ್ಯವಿಲ್ಲದ ಗಣಿಗಳಲ್ಲಿ ಇನ್ನೂ ದೀರ್ಘಕಾಲ ಕೆಲಸ ಮಾಡುವರು ಎಂಬ ನಿಜದ ಅರಿವು ಸದಸ್ಯರಿಗಿದೆಯೇ? ಗಣಿಗಳ ಆಳದಲ್ಲಿನ ಕೆಲಸದಲ್ಲಿ ಗರ್ಭಿಣಿ ಸ್ತ್ರೀಯರು ಭಾಗವಹಿಸುವುದನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? ನೆಲದಾಳದ ಕೆಲಸದಲ್ಲಿ ತೊಡಗಿದ್ದ ಗರ್ಭಿಣಿ ಸ್ತ್ರೀಯರಿಗೆ ಕಳೆದ ವರ್ಷದಿಂದೀಚೆಗೆ ಅಪಾಯಗಳು ಸಂಭವಿಸಿವೆ ಎಂಬುದು ನಿಜವೇ? ಇಂತಹ ಘಟನೆಗಳು ಇನ್ನಷ್ಟು ಜರುಗಿದೆ ಎಂಬುದನ್ನು ಬೆಳಕಿಗೆ ತರುವ ದಾರಿ ಯಾವುದು? ಕೆಲವು ಗಣಿಗಳಲ್ಲಿ ಮಾತ್ರ ಹೆರಿಗೆಗಾಗಿ ಸೌಲಭ್ಯವನ್ನು ಕೊಡಲಾಗುತ್ತಿದೆ ಎಂಬುದು ನಿಜವಾದರೆ, ಗಣಿ ಪ್ರದೇಶದಲ್ಲಿ ಕೆಲಸ ಮಾಡುವ ಎಲ್ಲಾ ಸ್ತ್ರೀಯರಿಗೂ ಹೆರಿಗೆಗಾಗಿ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ? ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಈ ಆಪಾದನೆಗೆ ಆಧಾರವೇನು ಎಂಬುದು ನನಗೆ ಗೊತ್ತಿಲ್ಲ. ಗಣಿಗಳಲ್ಲಿ ಹೆರಿಗೆಗಾಗಿ ಸೌಲಭ್ಯ ಶಾಸನದ ಪರಿಚಯದ 3ರಲ್ಲಿ ಹೆರಿಗೆಯಾದಲ್ಲಿಂದ 4 ವಾರಗಳ ತನಕ ಕೆಲಸಕ್ಕೆ ನೇಮಿಸಿಕೊಳ್ಳುವುದನ್ನು ಬಹಿಷ್ಕರಿಸಲಾಗಿದೆ. ಅಷ್ಟೇ ಅಲ್ಲದೆ ತಾನು ಮಗುವಿಗೆ ಜನ್ಮ ನೀಡುವ 1 ತಿಂಗಳ ಮೊದಲೇ ಕೆಲಸಕ್ಕೆ ಗೈರು ಹಾಜರಾಗುವ ಹಕ್ಕನ್ನು ಮಹಿಳೆಗೆ ನೀಡಲಾಗಿದೆ. ಗಣಿಗಳ ಪ್ರಧಾನ ತನಿಖಾಧಿಕಾರಿಯ ಕೈ ಕೆಳಗಡೆ ಇರುವ ಕಾರ್ಮಿಕ ತನಿಖಾಧಿಕಾರಿಗಳು ಅವರೆಲ್ಲರೂ ವೈದ್ಯರು. ಕಾನೂನಿನ ಕಟ್ಟುಪಾಡುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲೆಂದು ಕಾಲಕಾಲಕ್ಕೆ ಕ್ರಮಬದ್ಧವಾಗಿ ಕಾನೂನಿನ ಅನ್ವಯ ತನಿಖೆ ನಡೆಸುವರು. ಈಗಾಗಲೇ ಹೇಳಿರುವಂತೆ ಹೆರಿಗೆಗೆ 1 ತಿಂಗಳು ಮುನ್ನವೇ ರಜ ಪಡೆಯುವ ಹಕ್ಕು ಗರ್ಭಿಣಿ ಸ್ತ್ರೀಯರಿಗಿದೆ. ಗಣಿಗಳ ಪ್ರಧಾನ ತನಿಖಾಧಿಕಾರಿಯ ಕೈ ಕೆಳಗೆ ಕಾರ್ಮಿಕ ತನಿಖಾಧಿಕಾರಿಗಳ ನೇಮಕಾತಿಯ ಉದ್ದೇಶ ಈ ಕಾನೂನಿನ ರಕ್ಷೆಯೊಳಗೆ ದೊರಕುವ ಸವಲತ್ತು ರಿಯಾಯಿತಿಗಳ ಅರಿವನ್ನು ಮಹಿಳೆಗೆ ಮೂಡಿಸುವುದು ಹಾಗೂ ಸವಲತ್ತುಗಳನ್ನು ಬಳಸಿಕೊಳ್ಳಲು ಸಹಾಯ ಮಾಡುವುದು, ಇವು ಕ್ರಮಗಳು ತಾನೆ? ಹೌದು. ಆದರೆ ಈ ಮಹಿಳೆಯರು ಗರ್ಭಿಣಿಯರಾಗಿದ್ದರು ಎಂಬ ಸುದ್ದಿ ನಮಗೆ ತಲುಪಿಲ್ಲ. ಅಪಾಯ ಸಂಭವಿಸಿದಾಗ ಜರುಗುವ ತನಿಖೆಯಲ್ಲಿ ಗಣಿ ವೈದ್ಯರ ಸಾಕ್ಷ್ಯವನ್ನು ತಪ್ಪದೆ ದಾಖಲುಗೊಳಿಸಲಾಗುತ್ತದೆ. ಮಹಿಳೆ ಗರ್ಭಿಣಿಯಾಗಿದ್ದ ಪಕ್ಷದಲ್ಲಿ ಅವಳ ಸ್ಥಿತಿಗತಿಯನ್ನು ಬಹಿರಂಗಗೊಳಿಸಲಾಗುತ್ತದೆ ಹಾಗೂ ಅದನ್ನು ದಾಖಲಿಸಲಾಗುತ್ತದೆ. 1941 ಗಣಿಗಳ ಮಾತೃತ್ವ ಸೌಲಭ್ಯ ಶಾಸನ ಬ್ರಿಟಿಷ್ ಇಂಡಿಯಾದ ಎಲ್ಲ ಗಣಿಗಳಿಗೂ ಅನ್ವಯಿಸುತ್ತದೆ. ಕೆಳಗಿನವುಗಳನ್ನು ಹೊರತುಪಡಿಸಿ, ಮುಂಬೈ ಪ್ರಾಂತ್ಯದಲ್ಲಿ ಗಣಿಗಳ ಭಾಗವಾಗಿರುವ ಕೆಲವು ಕಲ್ಲು ಪುಡಿ ಮಾಡುವ ಸ್ಥಾವರಗಳು, ಯಾಂತ್ರಿಕ ಶಕ್ತಿಯ ನೆರವಿಲ್ಲದೆ ಕೆಲಸ ಮಾಡುವ ಕಬ್ಬಿಣದ ಅದುರಿನ ಗಣಿಗಳು, ಸಮಗ್ರ ಅದಿರನ್ನು ಸ್ಥಳೀಯವಾಗಿ ಕರಗಿಸಿ ಲೋಹ ಮಾಡುವವರಿಗೆ ಅಥವಾ ಹಳ್ಳಿಯ ಕಮ್ಮಾರನಿಗೆ ಸರಬರಾಜು ಮಾಡುವಂತಹವು, ಸಮೀಕ್ಷೆಯ ಉದ್ದೇಶದಿಂದಲೇ ಭೂಶೋಧನೆಗೆ ತೊಡಗಿದ ಗಣಿಗಳು, 20 ಜನರಿಗಿಂತ ಹೆಚ್ಚಾಗಿ ನೇಮಿಸಿಕೊಳ್ಳದೆ ಇರುವಂತಹ ಭೂಶೋಧನೆಗೆ ಮತ್ತು ಇನ್ನು ಕೆಲವು ಷರತ್ತುಗಳಿಗೆ ಬದ್ಧವಾದಂತಹವು, ಇಂತಹ ಸಣ್ಣ ಗಣಿಗಳಲ್ಲಿ ಮಾತೃತ್ವ ಸೌಲಭ್ಯಗಳನ್ನು ಕಡ್ಡಾಯಗೊಳಿಸುವ ಅವಶ್ಯಕತೆ ಇಲ್ಲವೆಂದು ಪರಿಗಣಿಸಲಾಗಿದೆ. ಶ್ರೀ ಲಾಲ್ ಚಂದ್ ನವಲ್ ರಾಯ್, ಗರ್ಭಿಣಿ ಸ್ತ್ರೀಯರ ಸಂಕಷ್ಟದ ಘಟನೆಗಳೇನಾದರೂ ತಿಳಿದು ಬಂದಿದೆಯೇ? ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಹೌದು, ಕೆಲವು ತಿಳಿದು ಬಂದಿವೆ. ಶ್ರೀ ಲಾಲ್ ಚಂದ್ ನವಲ್ ರಾಯ್ ಯಾವಾಗ? ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕೆಲಸಕ್ಕೆ ತೊಡಗಿದಂದಿನಿಂದ ಇಂಥ ವಿಪತ್ತುಗಳು ಆಗಾಗ್ಗೆ ಕಲ್ಲಿದ್ದಲು ಗಣಿಗಳಲ್ಲಿ ಸಂಭವಿಸುತ್ತವೆ. ಶ್ರೀಮತಿ ರೇಣುಕಾರೆ, ಮಹಿಳೆಯರು ಗಣಿಗಳ ಆಳದಲ್ಲಿ ಕೆಲಸ ಮಾಡಬಾರದೆಂಬ ನಿಷೇಧದ ಜಾರಿಗೆ ಗರ್ಭಿಣಿ ಸ್ತ್ರೀಯರು ಗಣಿಯೊಳಕ್ಕೆ ಇಳಿಯಬಾರದು ಎಂಬ ತಡೆ ಪೂರಕವಾಗುವುದಿಲ್ಲವೇ ಎಂಬುದನ್ನು ಮಾನ್ಯ ಸದಸ್ಯರು ಸ್ಪಷ್ಟಪಡಿಸಬೇಕು. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ನಾನು ಪೂರ್ಣವಾಗಿ ಒಪ್ಪುತ್ತೇನೆ, ಸನ್ನಿವೇಶಗಳು ಅನುಕೂಲವಾಗಿದ್ದರೆ. ಕಲ್ಲಿದ್ದಲು ಗಣಿಗಳ ಆಳದಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರ ಬಗೆಗಿನ ನಿಷೇಧದ ಪುನರ್ಸ್ಥಾಪನೆ. ಶ್ರೀಮತಿ ರೇಣುಕಾರೆ, ಮಾನ್ಯ ಕಾರ್ಮಿಕ ಸದಸ್ಯರು ದಯಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ. ತಮ್ಮ ಮೊದಲ ಭರವಸೆಯ ದೃಷ್ಟಿಯಿಂದ ಕಲ್ಲಿದ್ದಲು ಗಣಿಗಳ ನೆಲದಡಿಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲಿನ ನಿಷೇಧವನ್ನು ಭಾರತ ಸರ್ಕಾರ ಯಾವಾಗ ಪುನರ್ಸ್ಥಾಪಿಸಲು ಇಚ್ಛಿಸಿತು? ನೆಲದಡಿಯಲ್ಲಿ ಕೆಲಸ ಮಾಡುವ ಮಹಿಳೆಯರ ನೇಮಕಾತಿ ಎಷ್ಟರ ಮಟ್ಟಿಗೆ ಕಲ್ಲಿದ್ದಲು ಉತ್ಪನ್ನವನ್ನು ಹೆಚ್ಚಿಸಿತು?
ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಮರು ಏರಿಕೆ ಸಾಧ್ಯವಾಗುವಂತಹ ಮಟ್ಟವನ್ನು ಕಲ್ಲಿದ್ದಲು ಉತ್ಪನ್ನ ಮುಟ್ಟಿದ ತಕ್ಷಣ ಸರ್ಕಾರ ನಿಷೇಧವನ್ನು ಪುನಃ ಏರಲು ಕಾತರವಾಗಿತ್ತು. ನೆಲದಡಿಯಲ್ಲಿ ಮಹಿಳೆಯರ ನೇಮಕಾತಿಯ ಪರಿಣಾಮದಿಂದ ಕಲ್ಲಿದ್ದಲು ಉತ್ಪನ್ನ ಗಣನೀಯವಾಗಿ ಹೆಚ್ಚಿತು. ಆದರೆ ಅದೇ ಕಾಲದಲ್ಲಿ ಬೇರೆ ಅಂಶಗಳು ಸಕ್ರಿಯವಾಗಿದ್ದುದರಿಂದ ಖಚಿತ ಅಂಕಿಅಂಶಗಳನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಶ್ರೀಮತಿ ರೇಣುಕಾರೆ, ನೆಲದಡಿಯಲ್ಲಿ ಕೆಲಸ ಮಾಡುವ ಮಹಿಳೆಯರ ನೆರವಿನಿಂದ ಉಂಟಾದ ಅಧಿಕ ಉತ್ಪನ್ನ ತೀರ ಅತ್ಯಲ್ಪ ಪ್ರಮಾಣದು ಎಂಬ ಅರಿವು ಮಾನ್ಯ ಸದಸ್ಯರಿಗಿರಬಹುದು. ಆದ್ದರಿಂದ ಅಂತಾರಾಷ್ಟೀಯ ನ್ಯಾಯಸೂತ್ರಗಳ ಮತ್ತು ನೈತಿಕ ನಡವಳಿಕೆಗಳ ಉಲ್ಲಂಘನೆ, ಗಣಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ನಿಮಿತ್ತ ಉಂಟಾದ ಉತ್ಪನ್ನದ ಏರಿಕೆಯಿಂದ ಸಾಧ್ಯವಾಗುತ್ತದೆ ಎಂದು ಮಾನ್ಯ ಸದಸ್ಯರು ಭಾವಿಸುವರೆ? ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ನನ್ನ ತಿಳುವಳಿಕೆಯ ಪ್ರಕಾರ ಪ್ರತಿಕೂಲ. ಶ್ರೀ ಗೋವಿಂದ್ ವಿ ದೇಶ್ಮುಖ್, ನಿಷೇಧದ ಪುನರ್ಸ್ಥಾಪನೆಗೆ ಸರ್ಕಾರ ಕಣ್ಣಿಟ್ಟಿರುವ ಉತ್ಪನ್ನದ ಗುರಿ ಯಾವುದು ಎಂಬುದನ್ನು ನಾನು ತಿಳಿದುಕೊಳ್ಳಬಹುದೇ? ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಅದನ್ನು ಹೇಳಲು ಆಗದು. ಶ್ರೀಮತಿ ರೇಣುಕಾರೆ, ನೆಲದಡಿಯಲ್ಲಿ ಮಹಿಳೆ ತುಂಬುವ ಕೆಲಸ ಮಾಡುತ್ತಾಳೆ, ಗಂಡಸು ಕಡಿಯುವ ಕೆಲಸ ಮಾಡುತ್ತಾನೆ. ಆದ್ದರಿಂದ ಪ್ರತಿಯೊಂದು ತೊಟ್ಟಿಯ ಮುನ್ನಡೆಯ ವೇಗ ನಿಧಾನವಾಗುತ್ತದೆ. ಏಕೆಂದರೆ ಮಹಿಳೆ ಕಡಿಯುವ ಕೆಲಸ ಮಾಡಲಾರಳು, ಪರಿಣಾಮವಾಗಿ ಗಂಡಸು ಸುಧಾರಿಸಿಕೊಳ್ಳಬೇಕಾಗುತ್ತದೆ. ವೇಗ ಹೆಚ್ಚು ವರ್ಧಿಸಬೇಕಾದರೆ? ಗೌರವಾನ್ವಿತ ಸರ್ ಅಬ್ದುಲ್ ರಹೀಂ, ಮಾನ್ಯ ಸದಸ್ಯರು ಉಪನ್ಯಾಸ ಕೇಳಿದ್ದಾರೆ. ಶ್ರೀಮತಿ ರೇಣುಕಾರೆ, ಮಹಿಳೆಯರು ಕಡಿಯುವ ಕೆಲಸವನ್ನು ಮಾಡದೆ ಬರೀ ತುಂಬುವ ಕೆಲಸವನ್ನು ಮಾಡುವ ಕಾರಣದಿಂದ ಪ್ರತಿ ತೊಟ್ಟಿಯ ಮುನ್ನಡೆಯ ವೇಗ ನಿಧಾನವಾಗುತ್ತದೆ ಎಂಬುದನ್ನು ಮಾನ್ಯ ಕಾರ್ಮಿಕ ಸದಸ್ಯರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೇ ಎಂಬುದನ್ನು ನಾನು ತಿಳಿಯಬಯಸುತ್ತೇನೆ. ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಆ ಬಗೆಗಿನ ಮಾಹಿತಿ ದೊರಕಿದ್ದಕ್ಕೆ ಸಂತೋಷ ಪಡುತ್ತೇನೆ. ಆದರೆ ಹೇಳಿಕೆಯ ಮುಚ್ಚಳಿಕೆಯ ಬಗೆಗಾಗಲಿ ಅಥವಾ ಸಲಹೆಯ ಸಾಧ್ಯತೆಯ ಬಗೆಗಾಗಲಿ ನಾನು ಯಾವುದೇ ಅಭಿಪ್ರಾಯ ನೀಡುವುದಿಲ್ಲ.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಎನ್ ಆರ್ ತಿಪ್ಪೇಸ್ವಾಮಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮೊದಲ ಭಾಗವನ್ನು ಓದುತ್ತಿರುವೆ. ಪ್ರಾಚೀನ ಭಾರತದ ವಾಣಿಜ್ಯ. ಸಾಮ್ರಾಟ ರೋಮನ್ನರು ಭಿನ್ನ ಪರಿಣಾಮಗಳೊಂದಿಗೆ ಪೂರ್ವ ಮತ್ತು ಪಶ್ಚಿಮಗಳೆರಡರಲ್ಲೂ ತಮ್ಮ ಕಡ್ಡುಗವನ್ನು ಬೀಸಿದರು. ಪೂರ್ವದಲ್ಲಿ ಅವರು ಜಗತ್ತನ್ನು ಜಯಿಸಿದ್ದು ಅದನ್ನು ನೀಡಲು, ಆದರೆ ಪಶ್ಚಿಮದಲ್ಲಿ ಅವರು ಮೊದಲು ತಮ್ಮ ಪ್ರಜೆಗಳಾಗಿದ್ದ ಜನಾಂಗಗಳನ್ನು ರೋಮನ್ನರನ್ನಾಗಿಸಿದರು. ಒಡೆಯರು ಇಲ್ಲವೇ ಆ ಜನಾಂಗಗಳನ್ನು ತಮ್ಮದೇ ರೋಮನೀಕರಣದ ಸ್ವಯಂ ಒಪ್ಪಿಗೆಯ ದಲ್ಲಾಳಿಗಳನ್ನಾಗಿರಲು ಬಿಟ್ಟರು. ಈ ರೋಮನೀಕರಣದ ಪರಿಣಾಮವಾಗಿ ಪಶ್ಚಿಮವು ರೋಮನ್ನರ ಮೂಲಕ ಬಂದ ತನ್ನ ಪರಂಪರೆಯ ಕುರಿತು ಹೆಮ್ಮೆ ಪಡುತ್ತಿದೆ. ಈ ಸಮೃದ್ಧ ಪರಂಪರೆಯನ್ನು ತುಂಬಿಕೊಂಡಿದ್ದು ಹೇಗೆಂಬ ಬಗ್ಗೆ ವಿಚಾರಿಸಲು ಯಾರೂ ಪ್ರಯತ್ನಿಸಿಲ್ಲ. ಪ್ರಸ್ತುತದಲ್ಲಿ ನಾವು ರೋಮನ್ನರ ಸೈನಿಕ ಸಂಘಟನೆಯ ಕಾರ್ಯಚಟುವಟಿಕೆ, ಅವರ ಕಾಯ್ದೆಗಳ ಸವಿಸ್ತಾರ ವಿವರಣೆ ಮತ್ತು ಅವರ ಯುದ್ಧದ ಪೂರ್ವದಲ್ಲಿ ಭರ್ತಿ ಮಾಡಿಕೊಂಡು ಯುದ್ಧದ ವಿಜಯದ ನಂತರ ಬಿಡುಗಡೆ ಮಾಡಲ್ಪಟ್ಟ ಅಲೆಮಾರಿ ಸೈನ್ಯದಳದ ಶಿಸ್ತನ್ನು ಗಮನಿಸಬೇಕಾಗುತ್ತದೆ. ಇವರು ಉತ್ತರದಿಂದ ತಮ್ಮನ್ನು ಒತ್ತುತ್ತಿರುವ ಎಟ್ರುಸ್ಕಾನರ ಒತ್ತಡದಿಂದ, ಪಶ್ಚಿಮದಿಂದ ಲೆಗುರಿಯನರ, ಪೂರ್ವದಿಂದ ಸೆಮಿಯನ್ನರಿಂದ ಮತ್ತು ದಕ್ಷಿಣದಿಂದ ಗ್ರೀಕರ ಒತ್ತಡದಿಂದ, ಹೀಗೆ ಎಲ್ಲಾ ಕಡೆಯಿಂದ ಒತ್ತಡಕ್ಕೊಳಪಟ್ಟ ಲ್ಯಾಟಿನ್ ಮಾತನಾಡುವ ರೋಮನ್ನರು ತಮ್ಮ ಶಕ್ತಿಯನ್ನು ನಿರಾಶೆಯಿಂದಲೇ ಪಡೆದರು. ಇವರ ಸೈನ್ಯ ಸಣ್ಣ ಮಕ್ಕಳು ಮತ್ತು ಎಂಗಳೆಯರನ್ನು ಬಿಟ್ಟು ಉಳಿದ ಎಲ್ಲಾ ಪ್ರಜೆಗಳನ್ನು ಹೊಂದಿದ ಪ್ರಜಾ ಸೈನ್ಯವಾಗಿತ್ತು ಮತ್ತು ಅದು ಯುದ್ಧದ ಕಹಳೆಯ ಕರೆಗೆ ಓಗಡಲು ಸದಾ ಸಿದ್ಧವಾಗಿತ್ತು. ರೋಮನ್ ಸಾಮ್ರಾಜ್ಯ ಒಟ್ಟಿನಲ್ಲಿ ಎಷ್ಟೊಂದು ಬೃಹತ್ ಗಾತ್ರದಲ್ಲಿ ತನ್ನ ಸೈನ್ಯ ಶಕ್ತಿಯನ್ನು ಸಂಗ್ರಹಿಸುತ್ತಿದ್ದಂದ್ರೆ ಸೈನ್ಯವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಸಾಧ್ಯವಾಗದೆ ಹೋಯಿತು ಮತ್ತು ಕೇಂದ್ರೀಕರಣವು ಆಸ್ಫೋಟನೆ ಮತ್ತು ವಿಸ್ತರಣೆಗೆ ಎಡೆಮಾಡಿಕೊಡುತ್ತದೆ ಎಂಬ ಸಿದ್ಧಾಂತಕ್ಕೆ ಒಂದು ಉದಾಹರಣೆಯಾಯಿತು. ರೋಮನ್ ಸಾಮ್ರಾಜ್ಯದ ಇನ್ನಿತರ ಭೂಪ್ರದೇಶಗಳನ್ನು ಕಬಳಿಸುವ ದುರಾಸೆಯ ಅಮಲಿನಲ್ಲಿಯೋ ಅಥವಾ ಇನ್ನೊಂದು ದೇಶಕ್ಕೆ ಕಿರುಕುಳ ಕೊಡುವ ಹುಚ್ಚನ್ನು ಹೊಂದಿಯೋ ಪ್ರಥಮದಲ್ಲಿ ಸಮಗ್ರ ಇಟಾಲಿಯನ್ ದ್ವೀಪಕಲ್ಪವನ್ನು ಕಬಳಿಸಲು ಪ್ರಾರಂಭಿಸಿತು. ಯಾವುದೇ ಒಂದು ಸಾಮ್ರಾಜ್ಯಶಾಹಿಯು ಅರಿತಿಯೋ ಅಥವಾ ಅರಿಯದೆಯೋ ತನ್ನ ವಿಸ್ತರಣೆಗೆ ಕೊನೆಯನ್ನೇ ಅರಿತಿರುವುದಿಲ್ಲ. ಆದುದರಿಂದ ರೋಮನ್ ಸಾಮ್ರಾಜ್ಯಶಾಹಿಯು ತನ್ನ ಶಸ್ತ್ರಾಸ್ತ್ರಗಳ ದರ್ಪದಿಂದ ದಿಗ್ವಿಜಯವನ್ನು ಸಾಧಿಸುತ್ತಾ ಹೋಯಿತು ಮತ್ತು ತನ್ನ ದಿಗ್ವಿಜಯದ ಜೀವನದಲ್ಲಿ ಯುದ್ಧವನ್ನು ಒಂದು ಘನವೃತ್ತಿಯನ್ನಾಗಿ ಮಾಡಿಕೊಂಡಿತು. ಆದರೆ ಪೈಪೋಟಿಯಂತೆ ಯುದ್ಧವೂ ಸಹ ತನ್ನನ್ನು ತಾನೇ ಹಾಳು ಮಾಡಿಕೊಳ್ಳುತ್ತದೆ ಎಂಬ ವಿಷಯ ರೋಮ್ಗೆ ತಿಳಿದಿರಲಿಲ್ಲ. ಇದು ಒಂದೇ ಒಂದು ಬಲವಾದ ಪ್ರಯತ್ನದಿಂದ ಒಂದು ಅತ್ಯಂತ ವಿಶಾಲವಾದ ಭೂಪ್ರದೇಶವನ್ನು ತನ್ನ ನಿಯಂತ್ರಣದಲ್ಲಿ ತಂದಿತು. ಒಂದು ದಿಗ್ವಿಜಯದಲ್ಲಿ ಅದು ಅಪಾರ ಪ್ರದೇಶವನ್ನು ತನ್ನ ತೆಕ್ಕೆಗೆ ತಂದಿತಾದರೂ ಆಂತರಿಕ ಧಾರಣಾ ಶಕ್ತಿಯು ಬತ್ತಿ ಹೋಗುವ ಅನಿವಾರ್ಯದಲ್ಲಿ ತನ್ನ ವಿಸ್ತೃತ ಸಾಮ್ರಾಜ್ಯದ ಪರಿಧಿಯನ್ನು ಕೇಂದ್ರದೆಡೆಗೆ ಕುಗ್ಗಿಸಲು ಅನುವು ಮಾಡಿಕೊಟ್ಟಿತು. ಅವರ ಯುದ್ಧ ತಂತ್ರ ಹಾಗೂ ಅಮಾನವೀಯ ಕತ್ತಿ ಕಾಳಗದ ಸಾಧನೆಗಳಲ್ಲದೆ ರೋಮನರು ರಸ್ತೆ ನಿರ್ಮಾಣ ಮತ್ತು ಆಡಳಿತದ ಮೂಲಕ ಪ್ರಸಿದ್ಧಿ ಪಡೆದರು. ಈ ಕಲೆಗಳು ಸಾಮ್ರಾಜ್ಯಶಾಹಿಯ ಸಹಜ ಮತ್ತು ಅಗತ್ಯ ಸಂಬಂಧಿಗಳಾಗಿದ್ದವು. ಇವಲ್ಲದೆ
ಶಾಂತಿಯುತ ರೋಮ್ ಎಂಬ ಉಕ್ತಿಯಲ್ಲಿ ಹೇಳಬಹುದಾದ ಕೊಡುಗೆಯು ರೋಮನ್ನರಿಂದ ನಾಗರಿಕತೆಗೆ ಸಂದಿಲ್ಲ. ರೋಮನ್ ಅರಸೊತ್ತಿಗೆಯ ಸೂರಿನಡಿ ಒಂದು ಸತತ ಮತ್ತು ಶಾಂತ ವಲಸೆ ಇತ್ತು. ತತ್ವಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತ, ವೈದ್ಯಕೀಯ ಇವು ಅದು ಬಿಟ್ಟು ಹೋದ ಆಸ್ತಿಗಳಾಗಿದ್ದವು. ವಾಸ್ತವ ಪ್ರತಿಭೆಯೊಂದಿಗೆ ಹೊಂದಿಕೊಳ್ಳದ ಪಾಂಡಿತ್ಯವು ಪೌರಾತ್ಯರ ವ್ಯವಹಾರವಾಗಿತ್ತು. ರೋಮನ್ ಆಸ್ಥಾನವು ಪೌರಾತ್ಯ ತಾರಾಗಣದಿಂದ ಶೋಭಿಸುತ್ತಿತ್ತು. ಇಡೀ ರೋಮನ್ ಕೋರ್ಟು ಪೂರ್ವದ ನಕ್ಷತ್ರಗಳಿಂದ ಕಂಗೊಳಿಸುತ್ತಿತ್ತು. ರೋಮನ್ ಸಾಮ್ರಾಜ್ಯದ ಟಾಲಮಿ ಹಾಗೂ ಪ್ಲಾಟಿನಸ್ ಎಂಬ ಮಹಾನ್ ವ್ಯಕ್ತಿಗಳು ಪೂರ್ವದ ಈಜಿಪ್ತಿನಿಂದ ಬಂದವರಾಗಿದ್ದರು. ಇದಲ್ಲದೆ ಅಂದಿನ ಪ್ರಸಿದ್ಧ ಪುರುಷರಾದ ಪೋರ್ಪೆರಿ ಮತ್ತು ಇಯಾಮ್ ಬ್ಲಿಚಿಸ್ ಸಿರಿಯಾ ದೇಶದವರಾಗಿದ್ದರು ಮತ್ತು ಡಿಯೋಸ್ಕರಡೈಸ್, ಡಿಯಸ್ಕೋರೈಡಸ್ ಹಾಗೂ ಗಾಲೆನ್ನರು ಏಷ್ಯಾದಿಂದ ಬಂದವರಾಗಿದ್ದರು. ರೋಮನ್ ನಾಗರಿಕತೆಯು ಭೋಪಾಲು ಪೌರಾತ್ಯದಿಂದ ಬಂದ ಗುಲಾಮರಿಂದ ನಿರ್ಮಿಸಲ್ಪಟ್ಟಿತ್ತು. ಇಷ್ಟೇ ಏಕೆ? ರೋಮನ್ ಆಧಿಪತ್ಯದಲ್ಲಿ ಸ್ಥಾಪಿಸಲ್ಪಟ್ಟ ಶಾಲೆಗಳಲ್ಲಿ ಏಷ್ಯಾದ ಗುಲಾಮರೇ ಶಿಕ್ಷಕರಾಗಿ ರೋಮನ್ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ರು. ರೋಮನ್ನರು ಸುಂದರವಾದದಕ್ಕಿಂತಲೂ ಶಕ್ತಿಯುತವಾದದನ್ನ ಬಹಳಷ್ಟು ಪ್ರೀತಿಸುತ್ತಿದ್ರು. ರೋಮ್ ಸ್ವತಃ ಕಲಾರಹಿತವಾಗಿದ್ದರಿಂದ ಪೂರ್ವದ ಕಲೆ ಮತ್ತು ಕಲೆಗಾರರನ್ನು ತನ್ನದೇ ಆದ ಉದ್ದೇಶಕ್ಕೆ ಬಳಸಿತು. ಉದಾಹರಣೆಗೆ, ಇವರು ಪೂರ್ವದ ಕಲೆಗಾರರಿಗೆ ಟ್ರೋಜನ್ ಸ್ತಂಭಕ್ಕೆ ಬಂಗಾರ ಮತ್ತು ಕೇಸರಿ ಬಣ್ಣಗಳಿಂದ ಅದನ್ನು ಹೊಳೆಯುವಂತೆ ಮಾಡಿ ಎಂದು ಹೇಳಿದರು. ಅವರ ಅನಾಗರಿಕ ಸಂತೋಷದ ದ್ಯೋತಕವಾಗಿರುತ್ತದೆ. ಇಷ್ಟೇ ಅಲ್ಲ, ರೋಮನ್ನರ ವಾಸ್ತುಶಿಲ್ಪ ಪೂರ್ವದ ಗುಲಾಮರ ಬಳುವಳಿಯಾಗಿರುತ್ತದೆ. ರೋಮ್ ಸಾಮ್ರಾಜ್ಯದ ಎಲ್ಲಾ ಶಕ್ತಿ ಇತರ ದೇಶಗಳ ಮೇಲೆ ದಾಳಿ ಮಾಡುವಲ್ಲಿ ವ್ಯಯವಾಗುತ್ತಿತ್ತು. ಮತ್ತು ಒಂದು ವೇಳೆ ನಾವು ಈ ರೀತಿ ಹೇಳಲು ಇಷ್ಟಪಟ್ಟರೆ, ಅದು ತನ್ನ ಎಲ್ಲಾ ಶಕ್ತಿಯನ್ನು ತನ್ನ ಅಸ್ತಿತ್ವದ ಉಳಿಯುವಿಕೆಗಾಗಿ ಹೋರಾಡುವುದರಲ್ಲಿ ವ್ಯಯಿಸಿತು. ತನ್ನ ಸಾಕಷ್ಟು ಹೋರಾಟದ ನಂತರ ತನಗಿದ್ದ ಸಮಯವನ್ನ ಅದು ಆರಾಮದಿಂದ ಇರಲಿಕ್ಕೆ ಉಪಯೋಗಿಸಬಹುದಾಗಿತ್ತು ಮತ್ತು ತನ್ನ ವಶದಲ್ಲಿದ್ದ ವಿಶಾಲ ಸಾಮ್ರಾಜ್ಯದ ಪ್ರಜೆಗಳ ಅಸಾಧಾರಣ ವೈವಿಧ್ಯಮಯ ಪ್ರತಿಭೆಯನ್ನು ತನಗಾಗಿ ಉಪಯೋಗಿಸಿಕೊಳ್ಳಬಹುದಾಗಿತ್ತು. ದುರ್ದೈವಶಾತ್ ರೋಮ್ ಈ ಸತ್ಯವನ್ನ ಎಂದೂ ಮನಗಾಣಲಿಲ್ಲ, ಅಥವಾ ಅದು ಯುದ್ಧದಂತೆಯೇ ಶಾಂತಿ ಸಹ ತನ್ನದೇ ಆದ ಗೆಲುವುಗಳನ್ನು ಹೊಂದಿರುತ್ತದೆ ಎಂಬ ಸತ್ಯವನ್ನು ಬಹಳ ತಡವಾಗಿ ಅರಿತುಕೊಂಡಿತು. ರೋಮನ್ನರು ಶಾಂತಿ ಮೂರ್ತಿಯೊಂದನ್ನು ಸ್ಥಾಪಿಸಿದರು ಮತ್ತು ಅವರು ತಮ್ಮ ಮನೆಗಳ ನಾಲ್ಕು ಗೋಡೆಗಳ ಹೊರಗೆ ಹೆಚ್ಚಾಗಿ ಹೋಗುತ್ತಿರಲಿಲ್ಲ. ಇದನ್ನು ಗಮನಿಸಿದಾಗ ಅವರ ಪರಿಶುದ್ಧ ಮತ್ತು ಸಹಜ ಕ್ಷಾತ್ರವಾದಕ್ಕೆ ಮಿಲಿಟರಿಸಂ ಒಂದು ಸುದೀರ್ಘ ಪರಿಹಾರ ಉಂಟಾಯಿತು. ರೋಮ್ ಕೆಲವು ಉದ್ದಿಮೆಗಳನ್ನು ಹೊಂದಿದ್ದರೂ ಅದರ ಉತ್ಪಾದನಾ ಸಾಮರ್ಥ್ಯ ಬಹಳ ಕೆಳಮಟ್ಟದಲ್ಲಿತ್ತು. ಅದರ ಉತ್ಪಾದನೆ ಉಪಭೋಗ ಮಟ್ಟಕ್ಕಿಂತ ಕಡಿಮೆ ಇತ್ತು. ಇದರಿಂದಾಗಿ ಅದರ ಸಂಪತ್ತು ನಿರಂತರವಾಗಿ ಹೊರಹೋಗುತ್ತಿತ್ತು. ಅದರ ಲೇಟ್ ಪಂಡಿಯ

0: ವಾಸ್ತವದಲ್ಲಿ ಇಟಾಲಿಯನ್ ಬೆಳೆ ಸುಗ್ಗಿಯನ್ನು ನಾಶಪಡಿಸಿತು. ರೋಮ್ ಹೆಚ್ಚು ಕಡಿಮೆ ತನ್ನ ಎಲ್ಲಾ ಆಹಾರ ಪದಾರ್ಥಗಳನ್ನು ಪೂರ್ವದಿಂದ ಕೊಡುತ್ತಿತ್ತು. ರೋಮ್ ಹೆಚ್ಚು ಕಡಿಮೆ ತನ್ನ ಎಲ್ಲ ಆಹಾರ ಪದಾರ್ಥಗಳನ್ನು ಪೂರ್ವದಿಂದ ಕೊಳ್ಳುತ್ತಿತ್ತು ಮತ್ತು ಹಿಂತಿರುಗಿ ಪೂರ್ವಕ್ಕೆ ನೀಡಲು ಅದು ಯಾವ ಪದಾರ್ಥವನ್ನೂ ಹೊಂದಿರಲಿಲ್ಲ. ರೋಮ್ದ ಕಾನ್ಸ್ಟಂಟೈನ್ ಒಂದು ರಾಜಕೀಯ ಶಕ್ತಿಯ ಕೇಂದ್ರವಾಗಿ ಹುಟ್ಟಿ ಬರುವ ಮುನ್ನವೇ ಪೂರ್ವದಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಾಚೀನ ನಾಗರಿಕತೆಯನ್ನು ಹೊಂದಿದ ದೇಶಗಳಲ್ಲಿ ನಾವು ಉದ್ದಿಮೆ ತಾಂತ್ರಿಕ ಸಾಮರ್ಥ್ಯವನ್ನು ಹೊಂದುವ ಸಲುವಾಗಿನ ಶ್ರೀಮಂತಿಕೆ ಕಲಾತ್ಮಕ ಉತ್ಪಾದನೆಗಳು ಮತ್ತು ಬುದ್ಧಿಮತ್ತೆ ಹಾಗೂ ವಿಜ್ಞಾನ ಮುಂತಾದವುಗಳನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಜ್ಞಾನದ ಎಲ್ಲಾ ಶಾಖೆಗಳು ಪೂರ್ವ ದೇಶಗಳ ಸ್ಫೂರ್ತಿಯ ಪ್ರಭಾವಕ್ಕೆ ಒಳಗಾಗಿದ್ದವು. ಈ ದೇಶಗಳು ರೋಮ್ಗಿಂತಲೂ ಉಚ್ಚ ಮಟ್ಟದ ತಾಂತ್ರಿಕ ಜ್ಞಾನ ಹಾಗೂ ಸಾಮರ್ಥ್ಯ ಮತ್ತು ಸಂಶೋಧನಾ ಪ್ರತಿಭೆ ಉಳ್ಳ ಕೆಲಸಗಾರರನ್ನು ಹೊಂದಿದ್ದವು. ಕೈಗಾರಿಕಾ ಕಲೆಗಳ ಉತ್ಪಾದನೆಗಳಿಂದ ಹಿಡಿದು ಒಂದು ಕಾರ್ಖಾನೆಯವರೆಗೆ ರೋಮ್ನಲ್ಲಿ ಪೂರ್ವ ದೇಶದ ಹೆಚ್ಚುತ್ತಿರುವ ಪ್ರಭಾವವನ್ನು ಯಾರಾದರೂ ಗುರುತಿಸಬಹುದಾಗಿತ್ತು. ಪೂರ್ವದ ಬೃಹತ್ ಕೈಗಾರಿಕಾ ಕೇಂದ್ರಗಳ ಕಾರ್ಯಚಟುವಟಿಕೆಗಳಿಂದ ಯುರೋಪಿನ ಭೌತಿಕ ನಾಗರಿಕತೆಯು ಯಾವ ರೀತಿ ಕ್ರಮೇಣ ಮಾರ್ಪಾಡಾಯಿತು ಎನ್ನುವುದನ್ನು ಯಾರಾದರೂ ತೋರಿಸಬಹುದು. ಪರದೇಶದ ಗಾಗುಲ್ ಉತ್ಪಾದನಾ ವಿಧಾನ ಮತ್ತು ಪ್ರತಿಕ್ರಿಯೆಗಳು ದೇಶೀಯ ಹಳೆಯ ಉದ್ದಿಮೆಯನ್ನು ಬದಲಾಯಿಸಿದವು ಮತ್ತು ಉತ್ಪನ್ನಗಳಿಗೆ ಅದುವರೆಗೂ ಗೊತ್ತಿರದ ಜನಪ್ರಿಯತೆ ಹಾಗೂ ಪರಿಪೂರ್ಣತೆಯನ್ನು ಹೇಗೆ ತಂದುಕೊಂಡವು ಎಂಬ ವಿಷಯ ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲ. ಒಂದು ಕಲ್ಲನ್ನು ಅರಿತ ಮಾಡುವುದು ಮತ್ತು ಒಂದು ಕೈ ಕೊಡಲಿಯನ್ನು ತಯಾರಿಸುವುದೇ ಪಾಶ್ಚಿಮಾತ್ಯ ಜಗತ್ತು ತನ್ನ ನವಶಿಲಾಯುಗದಲ್ಲಿ ಅತಿಮಾನವ ಕೆಲಸವೆಂದು ತಿಳಿದಿದ್ದಾಗ ಪೂರ್ವ ಜಗತ್ತು ವಿಸ್ಮಯಕಾರಿ ಹಾಗೂ ಬೃಹತ್ ಕಬ್ಬಿಣ ಕಂಬಿಗಳನ್ನು ಉತ್ಪಾದಿಸುವಲ್ಲಿ ನಿರತರಾಗಿರುವುದು ಇಲ್ಲಿ ಗಮನಾರ್ಹವಾಗಿರುತ್ತದೆ. ಅಷ್ಟೇ ಅಲ್ಲದೆ ಇವೆಲ್ಲವುಗಳು ಆ ಕಾಲದಲ್ಲಿಯೇ ಪೂರ್ವ ಜಗತ್ತು ಸಾಧಿಸಿದ ಯಾಂತ್ರಿಕತೆ ಹಾಗೂ ತಾಂತ್ರಿಕತೆಗೆ ಒಂದು ನಿದರ್ಶನವಾಗಿದೆ. ಇಂಥ ಉತ್ಪಾದನೆ ಅನಾದಿ ಕಾಲದಿಂದ ಪಶ್ಚಿಮದ ಔದ್ಯಮಿಕ ಕ್ರಾಂತಿಯವರೆಗೆ ಅವ್ಯಾಹತವಾಗಿ ಪೂರ್ವ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿತ್ತು. ನಾಳೆ ಮುಂದುವರಿಯುವುದು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ಸಮುದ್ರದ ಆಹಾರಗಳಲ್ಲಿ ಅತ್ಯಂತ ಪ್ರಿಯವಾದ, ಅತ್ಯಂತ ಜನಪ್ರಿಯವಾದ ಆಹಾರ ಪದಾರ್ಥಗಳು ಯಾವಪ್ಪ ಅಂದರೆ ಈ ಸೀಗಡಿ ಇರ್ಬೋದು, ಕಪ್ಪೆ ಚಿಪ್ಪು, ಹಾಗೆ ಏಡಿ, ಜೊತೆಗೆ ವಿವಿಧ ಬಗೆಯ ಮೀನುಗಳು. ಸ್ನೇಹಿತರೆ, ಇವು ಸಮುದ್ರ ಆಹಾರಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿರುವಂತಹ ಆಹಾರಗಳಾಗಿವೆ. ಅದರಲ್ಲೂ ಈ ಸಮುದ್ರದ ಆಹಾರಗಳಲ್ಲಿ ಒಂದಕ್ಕಿಂತ ಒಂದು ಆಹಾರಗಳು ಸಾಕಷ್ಟು ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೀಗಡಿ ಇರ್ಬೋದು, ಜೊತೆಗೆ ಕಪ್ಪೆ ಚಿಪ್ಪು ಇರ್ಬೋದು, ಜೊತೆಗೆ ಫಿಶ್ ಇರ್ಬೋದು. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸೀಗಡಿ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಸೀಗಡಿ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ ಸೀಗಡಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಜನಪ್ರಿಯವಾದಂತಹ ಸಮುದ್ರದ ಆಹಾರಗಳಲ್ಲಿ ಒಂದಾಗಿದೆ. ಸೀಗಡಿ ಅಥವಾ ಸಣ್ಣ ಜಲಚರ ಜೀವಿ ಅಂತ ಕರೆಯಲಾಗತ್ತೆ ಇವುಗಳನ್ನು. ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಸ್ನೇಹಿತರೆ. ಸೀಗಡಿಗಳಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುತ್ತೆ, ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಉಪಯೋಗ ಆಗುತ್ತೆ. 100 ಸೀಗಡಿಯಲ್ಲಿ 24 ಪ್ರೋಟೀನ್ ಇರುತ್ತೆ. ಆಹಾರದಲ್ಲಿ ಹೆಚ್ಚಿನ ಪ್ರೋಟೀನ್ ಅಗತ್ಯ ಇರುವಂಥವ್ರಿಗೆ ಇದು ಸೂಕ್ತ ಅಂತಲೇ ಹೇಳ್ಬೋದು. ಜೊತೆಗೆ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಜೊತೆಗೆ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಹೇರಳವಾಗಿವೆ. ಮೂಳೆಗಳ ಆರೋಗ್ಯವನ್ನು ಬಲಪಡಿಸುತ್ತೆ, ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಚರ್ಮ ಕಾಂತಿಯುತವಾಗಿರುತ್ತೆ ಕೂಡ. ಇದರಲ್ಲಿ ಪ್ರೋಟೀನ್, ವಿಟಮಿನ್ B12 ಮತ್ತು ಒಮೆಗಾ 3, ಕೊಬ್ಬಿನ ಆಮ್ಲಗಳಿಂದ ಸಮೃದ್ಧವಾಗಿರುವ ಅತ್ಯುತ್ತಮ ಪೌಷ್ಟಿಕ ಆಹಾರವಾಗಿದೆ. ಇದು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರೋದ್ರಿಂದ ತೂಕ ಇಳಿಸ್ಲಿಕ್ಕೆ, ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ತುಂಬಾ ಉಪಯೋಗ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಈ ಸೀಗಡಿಯಿಂದ ಫ್ರೈ ಮಾಡ್ತಾರೆ, ಜೊತೆಗೆ ಚಟ್ನಿ ಪುಡಿ ಮಾಡ್ತಾರೆ, ಜೊತೆಗೆ ಸಾಂಬಾರ್ ಮಾಡ್ತಾರೆ, ಪಲ್ಯ ಕೂಡ ಮಾಡ್ತಾರೆ. ಇನ್ನೂ ಸಾಕಷ್ಟು ರೆಸಿಪಿಗಳನ್ನು ಮಾಡ್ತಾರೆ ಸೀಗಡಿಯಿಂದ. ಈ ದಿನ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಈ ಸೀಗಡಿಯನ್ನು ಬಳಸ್ಕೊಂಡು ವಿಭಿನ್ನವಾಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲೂ ಈ ಕೋಸ್ಟಲ್ ಏರಿಯಾಗಳಲ್ಲಿ ಮಂಗಳೂರು, ಮಲ್ಪೆ, ಕುಂದಾಪುರ ಸೈಡು ಈ ಸೀಗಡಿಗಳದ್ದೇ ಸಾಕಷ್ಟು ರೀತಿಯಲ್ಲಿ ರೆಸಿಪಿಗಳನ್ನು ಮಾಡ್ತಾರೆ, ಅಡುಗೆಗಳನ್ನು ಮಾಡ್ತಾರೆ. ಸೊ ತಡ ಮಾಡೋದು ಬೇಡ. ಎಕ್ಸ್ಟ್ರಾ ಫ್ಲೇವರ್ಸ್ ರೋಷನ್ ಸರ್ ಅವರಿಂದ ಈ ಸೀಗಡಿಯಿಂದ ಮಾಡ್ಕೊಳ್ಬಹುದಾದಂತಹ ರೆಸಿಪಿಗಳ ಬಗ್ಗೆ ತಿಳಿಯೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
4: ಈ ಅದ್ಭುತವಾದಂತಹ ಸೀಗಡಿಯ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 200 ಗ್ರಾಂನಷ್ಟು ಮಾತ್ರ ನಾನು ಸೀಗಡಿಯನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ತಗೋಬೇಕು. ಸೊ ಇವಾಗ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಯಾವಾಗಲೂ ನಾನು ಮಾಡ್ತೀನಿ. ಸೊ 1/4 ಟೀಸ್ಪೂನಷ್ಟು ಉಪ್ಪು, 1/4 ಟೀಸ್ಪೂನಷ್ಟು ಅರಿಶಿನ, ಹಾಗೆಯೇ 1/4 ಭಾಗದಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬಿಟ್ಟರೆ ಸಾಕು. ನೀವು 15 ನಿಮಿಷದಿಂದ 30 ನಿಮಿಷ ಬಿಟ್ಟರೆ ಸಾಕು ಮಸಾಲ ರೆಡಿಯಾಗೋ ತನಕ. ಸೊ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಒಂದು ದೊಡ್ಡ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿನ ನಾನಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ 1/3 ಟೇಬಲ್ಸ್ಪೂನಷ್ಟು ಧನಿಯಾ, ಅಂದರೆ 1/4 ಮುಷ್ಟಿಯಷ್ಟು. ಇದರ ಜೊತೆಗೆ 2 ಇಂಚಿನಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೋಬೇಕು. 1/2 ಈರುಳ್ಳಿನ ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಹಾಕಿದ್ದೀನಿ, 1/2 ಒಗ್ಗರಣೆ ಕೊಡೋದಕ್ಕೆ ಇಟ್ಕೋಬೇಕು. ಹಾಗೆಯೇ ಬ್ಯಾಡಗಿ ಮೆಣಸು ಹಾಕೋವಾಗ 1-8 ಬ್ಯಾಡಗಿ ಮೆಣಸುಗಳನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಳ್ಳುವಾಗ 12-15 ಎಸಳು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಹಾಗೆಯೇ ತುಂಬ ಇಂಪಾರ್ಟೆಂಟ್ ಈ ಗ್ರೇವಿಗೆ 4 ಟೊಮೆಟೊಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾಟಿ ಟೊಮೆಟೊ ಅಲ್ಲ, ಫಾರಂ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ನೀವು ರುಬ್ಕೊಂಡು ಇಟ್ಕೋಬೇಕು. ಇವಾಗ 4 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ 1/2 ಈರುಳ್ಳಿ ಉಳಿದಿತ್ತು ಆ ಈರುಳ್ಳಿನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದಕ್ಕೆ 1 ಟೊಮೆಟೊನ ಮತ್ತೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಅಕಸ್ಮಾತ್ ಸಾರಲ್ಲೆಲ್ಲಾದರೂ ಟೊಮೆಟೊ ತಿನ್ನಕ್ಕೆ ಬೇಕು ಅಂತ ಹೇಳಿದರೆ ಮಾತ್ರ ಹಾಕ್ಕೋಬಹುದು, ಇದರಿಂದ ಹುಳಿ ಏನೂ ಜಾಸ್ತಿ ಆಗೋದಿಲ್ಲ. ಹಾಗೆಯೇ ಇವಾಗ ಪೇಸ್ಟ್ ಕೂಡ ರೆಡಿಯಾಗಿದೆ, ನಾವು ರುಬ್ಕೊಂಡಿದ್ದೀವಿ ಮಸಾಲನ. ಇವಾಗ ಟೊಮೆಟೊ ತುಂಬ ಸಾಫ್ಟ್ ಆಗಿದೆ, ನೀವು ನೋಡ್ಬೋದು ಬಾಡ್ತಾ ಇದೆ ಅದು. ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲ ಏನಿದೆ ಆ ಮಸಾಲನ ಸೇರಿಸ್ಕೋಬೇಕು. ಇದನ್ನು ಹಾಕಿದ ಮೇಲೆ ಇಮಿಡಿಯೇಟಾಗಿ ನೀರನ್ನು ಸೇರಿಸ್ಕೋಬೇಡಿ, ಆಮೇಲೆ ನೀರನ್ನು ಹಾಕ್ಕೊಳ್ಳೋಣ. ಫಸ್ಟಿಗೆ ಆ ಎಣ್ಣೆಯಲ್ಲಿ ನೀವು ಆ ಮಸಾಲನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2-3 ನಿಮಿಷ ನಿಮಗೆ ಮೀಡಿಯಂ ಫ್ಲೇಮಲ್ಲಿ ಇದು ಆಗ್ಬೋದು. ಸೊ ಇವಾಗ ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಇದು. ಇದಕ್ಕೆ ನಾನು ಬೇಕಾದಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಮಾಡುವಾಗ ತುಂಬ ನೀರಾಗಿ ಮಾಡಬೇಡಿ, ಲೈಟಾಗಿ ಥಿಕ್ನೆಸ್ ಚೆನ್ನಾಗಿರಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ನಾವು ಪ್ರಾನ್ಸಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಬರೀ 1/2 ಟೇಬಲ್ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 1-2-3 ನಿಮಿಷ ಇದನ್ನು ನೀವು ಬೇಯಿಸ್ಕೋಬೇಕಾಗುತ್ತೆ. 1-2-3 ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಿ ಇದಕ್ಕೆ ನಾವು ಏನು ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಅದನ್ನು ಸೇರಿಸ್ಕೋಬೇಕು. ಹಾಗೆಯೇ ಇವಾಗ ಮತ್ತೆ ಅದನ್ನು ಮುಚ್ಚಳ ಮುಚ್ಚಿ ನೀವು 2-3 ನಿಮಿಷ ಹೈ ಫ್ಲೇಮಲ್ಲಿ, ಪ್ರಾನ್ಸ್ ಹೇಗಿರುತ್ತೆ ಸೈಜಲ್ಲಿ ಆ ಥರ ನೀವು ಬೇಯಿಸ್ಕೊಂಡ್ರೆ ಸಾಕು. 2-3 ನಿಮಿಷ ಧಾರಾಳವಾಗಿ ಇದಕ್ಕೆ ಸಾಕಾಗುತ್ತೆ. 2-3 ನಿಮಿಷ ಆಯ್ತು, ಇವಾಗ ಒಂದು ಸೂಪರ್ ಆದಂತಹ ಪ್ರಾನ್ಸ್ ಗ್ರೇವಿ ಇವಾಗ ರೆಡಿಯಾಗಿದೆ. ಇದು ಅನ್ನದ ಜೊತೆ ಮಾತ್ರ ಅಲ್ಲ, ನೀವು ಬೆಳಗ್ಗಿನ ತಿಂಡಿ ಏನು ಮಾಡಿದರೂ ಕೂಡ ಈ ಗ್ರೇವಿ ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ಇಲ್ಲಿ ತನಕ ನೀವು ಯಾವುದೇ ಥರ ಪ್ರಾನ್ಸ್ ಗ್ರೇವಿ ಮಾಡಿರಬಹುದು, ಅದನ್ನೆಲ್ಲ ಮರ್ತು ಬಿಡಿ, ಮೈಂಡಿಂದ ಎಲ್ಲ ತೆಗೆದುಬಿಟ್ಟು ನಾನು ಹೇಳಿರುವಂತಹ ಈ ಗ್ರೇವಿನ ಒಂದ್ಸಲ ಮರೆಯದೇ ಟ್ರೈ ಮಾಡಿ. 100% ಹೇಳ್ತೀನಿ ಈ ಗ್ರೇವಿ ನಿಮಗೆ ಇಷ್ಟ ಆಗುತ್ತೆ.
3: ಸ್ನೇಹಿತರೆ, ಖಂಡಿತವಾಗ್ಲೂ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು ಹೇಳ್ದಾಗೆ ಈ ರೀತಿಯಲ್ಲಿ ಫ್ರಾನ್ಸ್ ಗ್ರೇವಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನಾನ್ ವೆಜ್ ಪ್ರಿಯರಿದ್ದೀರೋ ಈ ರೆಸಿಪಿಯನ್ನು ಮಿಸ್ ಮಾಡ್ಕೊಳ್ಲೇಬೇಡಿ. ಮಾರ್ಕೆಟಿಂದ ಸೀಗಡಿಯನ್ನು ತಂದು ಈ ಸೀಗಡಿ ಸಾಂಬಾರನ್ನು ಈ ರೀತಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಸೀಗಡಿಯನ್ನೇ ಬಳಸ್ಕೊಂಡು ಮತ್ತೆರಡು ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದು ಯಾವುದಪ್ಪ ಅಂದರೆ ಸೀಗಡಿಯಿಂದ ಸುಕ್ಕ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಸೀಗಡಿಯನ್ನು ಬಳಸಿ ಗೀ ರೋಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಎರಡು ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ಈ ದಿನ ಸ್ಪೆಷಲ್ ಆಗಿ ಸೀಗಡಿಯನ್ನು ಬಳಸಿ ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಸೀಗಡಿ ಸಾರನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಈ ಸಾರನ್ನು ಮಾಡ್ಕೊಳ್ಳಿಕ್ಕೆ ಅನ್ನೋದನ್ನು ತಿಳಿಸಿದರು. ಇದರೊಟ್ಟಿಗೆ ಸ್ನೇಹಿತರೆ, ಸೀಗಡಿಯನ್ನು ಬಳಸಿ ಸುಕ್ಕ ಮಾಡ್ತಾ ಇದ್ದಾರೆ. ಸುಕ್ಕವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ರೋಷನ್ ಸರ್ ಅವರಿಂದ ಕೇಳೋಣ.
5: ಸೂಪರ್ ಟೇಸ್ಟಿ ಆದಂತಹ ಪ್ರಾನ್ ಸುಕ್ಕನ ಒಂದು 5 ನಿಮಿಷದಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇಲ್ಲಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾದ ತುಪ್ಪಕ್ಕೆ 300 ಗ್ರಾಮ್ನಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಂತಹ ಪ್ರಾನ್ಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ. 1/4 ಟೀಸ್ಪೂನಷ್ಟು ಸಾಕಾಗುತ್ತೆ. ಹಾಗೆಯೇ 1/4 ಟೀಸ್ಪೂನಷ್ಟು ಇದಕ್ಕೆ ಅರಿಶಿನ ಹಾಕೋಬೇಕು. ಈ ಥರ ಹಾಕ್ಕೊಂಡು ಒಂದ್ಸಲ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಎರಡೂ ಕಡೆ ಮಗ್ಚಿ ನೀವು ಫ್ರೈ ಮಾಡ್ಕೋಬೇಕು. ಆ ತುಪ್ಪದಲ್ಲೇ ಫ್ರೈ ಮಾಡೋತ್ತಿಗೆ ಸ್ವಲ್ಪ ಅದರಿಂದ ನೀರು ಕೂಡ ಬಿಡುತ್ತೆ. ಇವಾಗ ಎಲ್ಲದನ್ನು ಕೂಡ ಅದು ಚೆನ್ನಾಗಿ ಬೆಂದ ಮೇಲೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಬಾಂಡ್ಲಿಗೆ ಮತ್ತೆ ಇಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಚೆನ್ನಾಗಿ ಹೆಚ್ಚಿರುವಂತಹ 1 ಈರುಳ್ಳಿ ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪ್ರಾನ್ಸಿಗೆ ಕೂಡ ನೀವು ಉಪ್ಪನ್ನು ಹಾಕ್ಕೊಂಡಿದ್ದೀರಾ, ಹಾಗಾಗಿ ನೋಡ್ಕೊಂಡಿದ್ದಕ್ಕೆ ಸೇರಿಸ್ಕೋಬೇಕು. ಇವಾಗ ಇಲ್ಲಿ ಆ ಈರುಳ್ಳಿ ಬಾಡಿದ್ಮೇಲೆ 1 ಟೇಬಲ್ಸ್ಪೂನಷ್ಟು ಇದಕ್ಕೆ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಲೋ ಫ್ಲೇಮಲ್ಲಿ ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ 1/2 ಹೆಚ್ಚಿದಂತಹ ಟೊಮೆಟೊ, ಒಂದು ಸಣ್ಣದಾದರೆ ಇಡೀ ಟೊಮೆಟೊನ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡು ಆ ಟೊಮೆಟೊ ಬಾಡಿದ್ಮೇಲೆ ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಇಲ್ಲಿ ಸುಕ್ಕ ಪುಡಿನ ಹಾಕ್ಕೋಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ ಅಂದರೆ ನಂದೇ ಬ್ರ್ಯಾಂಡಿನ ಸುಕ್ಕ ಪುಡಿನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಸುಕ್ಕ ಪುಡಿ ಇದೆಯೋ ಅದನ್ನು ಬಳಕೆ ಮಾಡಬಹುದು. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇರೋದಿಲ್ಲ, ಹಾಗೆಯೇ ಆ್ಯಡೆಡ್ ಕಲರ್ಸ್ ಕೂಡ ಇರೋದಿಲ್ಲ. ಸೊ ಒಂದ್ಸಲ ಸುಕ್ಕ ಪುಡಿ ಹಾಕಿದ ಮೇಲೆ 1 ನಿಮಿಷ ನೀವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಕಾರಣಕ್ಕೆ ಅದಕ್ಕೆ ಜಾಸ್ತಿ ನೀರನ್ನೆಲ್ಲ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಆ ಪ್ರಾನ್ಸ್ ನಾವು ಬೇಯಿಸಿಟ್ಕೊಂಡಿದ್ದೀವಿ ಅದನ್ನು ಆ ನೀರಿನ ತುಪ್ಪದ ಸಮೇತ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಲ್ಲದನ್ನು ಕೂಡ ಕಂಬೈನ್ ಮಾಡಬೇಕು. ಪ್ರಾನ್ಸ್ ಆಲ್ರೆಡಿ ಬೆಂದಿರುತ್ತೆ, ಆದರೂ ಕೂಡ ಅದೇನು ಕರಗಿ ಹೋಗೋದಿಲ್ಲ. ಹಾಗಾಗಿ 1-3 ನಿಮಿಷ ನೀವು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬಹುದು. ಅದರಿಂದ ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗ್ತಾ ಬರುವಾಗ ಇದಕ್ಕೆ ಹೆಚ್ಕೊಂಡಿರುವಂತಹ ಕಾಲು ಭಾಗದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಬೇಕಾದರೂ ಹಾಕ್ಕೋಬಹುದು ಅಥವಾ ತೆಂಗಿನ ತುರಿ ಬೇಕಾದರೂ ಹಾಕ್ಕೋಬಹುದು. ತೆಂಗಿನ ತುರಿ ಹಾಕಿದ್ಮೇಲೆ ಎಲ್ಲದನ್ನು ಕೂಡ ಕಂಬೈನ್ ಮಾಡ್ಕೊಳ್ಳಿ. ಕಂಬೈನ್ ಮಾಡಿ ಕೊನೆಗೆ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಈ ಸೂಪರ್ವಾದಂತಹ ಸೀಗಡಿ ಅಥವಾ ಪ್ರಾನ್ ಸುಕ್ಕ ತಿನ್ನೋದಕ್ಕೆ ರೆಡಿಯಾಗುತ್ತೆ.
4: ಸ್ನೇಹಿತರೆ, ಸೀಗಡಿಯ ಸುಕ್ಕವನ್ನು ಹೇಗೆ ಮಾಡ್ಕೊಳ್ಬೇಕು ಅದು 5-10 ಮಿನಿಟ್ಸ್ ಅಲ್ಲೇ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರು. ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಸುಲಭವಾಗಿ ಮಾಡ್ಕೊಳ್ಬೋದು, ಜೊತೆಗೆ ರುಚಿ ಕೂಡ ಹಾಗೆ ಆರೋಗ್ಯದಾಯಕ. ನೀವು ಕೂಡ ಈ ಫ್ರಾನ್ಸ್ ಸುಕ್ಕನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸೀಗಡಿಯ ಗೀ ರೋಸ್ಟ್ ಬಗ್ಗೆ ತಿಳಿಸ್ಲಿಕ್ಕೆ ರೋಷನ್ ಸರ್ ಅವರು ರೆಡಿಯಾಗಿದ್ದಾರೆ. ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಎಕ್ಸ್ಟ್ರಾ ಫ್ಲೇವರ್ಸ್ನ ರೋಷನ್ ಸರ್ ಅವರಿದ್ದಾರೆ. ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಈ ದಿನ. ಅದೇ ಸೀಗಡಿಯ ಬಗ್ಗೆ ಸ್ನೇಹಿತರೆ, ಸೀಗಡಿಯನ್ನು ಬಳಸಿ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರು. ಜೊತೆಗೆ ಸ್ಪೆಷಲ್ ಸುಕ್ಕದ ರೆಸಿಪಿ ಬಗ್ಗೆ ತಿಳಿಸಿದ್ರು. ಈ ರೆಸಿಪಿ ಕೂಡ ತುಂಬ ಸುಲಭ, ಹಾಗೆ 5-10 ನಿಮಿಷದಲ್ಲೇ ಇದನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಹೇಳಿದರು. ಈ ಸೀಗಡಿಯನ್ನು ಬಳಸ್ಕೊಂಡು ಗೀ ರೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತಾರೆ, ಇದಕ್ಕೂ ಕೂಡ ಯಾವೆಲ್ಲ ಮೆಥಡ್ಸ್ ಇದೆ ಅನ್ನೋದನ್ನು ಕೇಳೋಣ.
3: ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 300 ಗ್ರಾಂನಷ್ಟು ಪ್ರಾನ್ಸನ್ನು ತಗೊಂಡಿದ್ದೀನಿ. ತುಂಬ ಜನ ಏನು ಮಾಡ್ತಾರಂತ ಹೇಳಿದರೆ ಮೇಲ್ಭಾಗದಿಂದ ಮಾತ್ರ ಅದನ್ನು ಕಟ್ ಮಾಡಿ ಅದರಲ್ಲಿರುವ ಕಪ್ಪು ಇದೇನಿದೆ ನೂಲ್ ಥರ ಇರುತ್ತೆ ಅದನ್ನು ಮಾತ್ರ ತೆಗಿತಾರೆ. ತುಂಬ ಜನ ಅದ್ರ ಅಡಿಗಡೆನೂ ಕೂಡ ಒಂದು ನೂಲ್ ಥರ ಇರುತ್ತೆ ನೋಡಿ, ಅದನ್ನು ತೆಗೆಯೋದೇ ಇಲ್ಲ. ನಾನು ತುಂಬ ಸಲ ಅಂಗಡಿಯಿಂದ ತಂದಾಗಲೂ ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಮೇಲಿಂದ ಮಾತ್ರ ತೆಗಿತಾರೆ. ಸೊ ಈ ನೂಲನ್ನು ಕೂಡ ನೀವು ತೆಗಿಬೇಕು, ಯಾಕಂದರೆ ಆ ಸ್ಮೆಲ್ಲು ಕಮ್ಮಿ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು 2-3 ನೀರು ಇದಕ್ಕೆ ನೋಡಿ, ಫಸ್ಟ್ ಮ್ಯಾರಿನೇಷನಿಗೆ ಇಲ್ಲಿ 1/4 ಚಮಚದಷ್ಟು ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ 1/4 ಚಮಚದಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, ಹಾಗೆಯೇ 1/2 ನಿಂಬೆಹಣ್ಣಿನ ರಸಾನ ಇಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದೆಲ್ಲದನ್ನು ಚೆನ್ನಾಗಿ ಕಂಬೈನ್ ಮಾಡ್ತಾ ಇದನ್ನು ಸುಮಾರು ಒಂದು 20 ನಿಮಿಷ ನೀವು ಇದೇ ಥರ ಬಿಟ್ಬಿಡಬೇಕು. ಈ ಥರ ಮಾಡೋದ್ರಿಂದ ಆ ಸೀಗಡಿ ತುಂಬಾ ರುಚಿಯಾಗಿರುತ್ತೆ. ಇವಾಗ ಒಂದು ಪ್ಯಾನಲ್ ನೋಡಿ, ಒಂದು 20 ಕರಿಮೆಣಸು, ಅದರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ತಾ ಇದ್ದೀನಿ, 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೀಸ್ಪೂನಷ್ಟು ಇಲ್ಲಿ ಸೋಂಪನ್ನು ಹಾಕ್ತಾ ಇದ್ದೀನಿ, 1/10 ಮೆಂತ್ಯ, 1 ಟೀಸ್ಪೂನಷ್ಟು ಗಸಗಸೆ, 1-2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಇದನ್ನು ಕಮ್ಮಿ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ನೀವು 1-2

0: ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದರಿಂದ ಒಳ್ಳೆ ಪರಿಮಳ ನಮಗೆ ಆ ಮಸಾಲದಲ್ಲಿ ಬರುತ್ತೆ. ಸೊ ಇದನ್ನು ಇವಾಗ ಒಂದು ಬೌಲಿಗೆ ಹಾಕಿ ಇವಾಗ ಒಂದು 8 ಬ್ಯಾಡ್ಗಿ ಮೆಣಸುಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರಿ ಮೆಣಸು ಹಾಕಿರೋದ್ರಿಂದ ಈ ಬ್ಯಾಡ್ಗಿ ಮೆಣಸುಗಳನ್ನು ಹಾಕ್ಕೊಂಡ್ರೆ ಸಾಕು, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಖಾರ ಕೂಡ ಸಾಕಾಗುತ್ತೆ. ಇವಾಗ ಇದೆಲ್ಲದರ ಜೊತೆಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ತುಂಬ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲಿ ನೀವು ಪ್ರಾನ್ಸ್ಗಳನ್ನು ಹಾಕ್ಕೊಂಡು ಇದನ್ನು ಒಂದು 3-4 ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಸೀಗಡಿಯಾಗಿರೋದ್ರಿಂದ ನೀವು ಅದನ್ನು ರೋಸ್ಟ್ ಮಾಡ್ತಾ ಅದರಲ್ಲಿರೋ ನೀರನ್ನೆಲ್ಲ ಅದು ಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ಇದಕ್ಕೆ ನೀವು ಹಾಕಬಾರ್ದು. ಇದನ್ನು ಒಂದು 3-4 ನಿಮಿಷ ಈ ಥರ ಮಗಚಿ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದು ಒಂದು ಬೌಲಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದರಲ್ಲಿರೋ ತುಪ್ಪನ ಅದರಲ್ಲೇ ನೀವು ಇಡಬೇಕಾಗುತ್ತೆ. ಸೊ ಇವಾಗ 3-4 ನಿಮಿಷ ಆದಮೇಲೆ ನಾನು ಅದನ್ನು ತೆಗೆದು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಆ ಉಳಿದಿರುವಂತಹ ತುಪ್ಪ ಏನಿದೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಡ್ರೈ ಮಾಡಿಕೊಂಡು ಸ್ಟೋರ್ ಮಾಡಿರುವಂತಹ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಒಂದು 10 ಸೆಕೆಂಡ್ ಹುರ್ಕೊಂಡ ಮೇಲೆ ನಾವು ಮಾಡಿಕೊಂಡಿರುವಂತಹ ಪೇಸ್ಟ್ ಮತ್ತು 1/2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೋಬೇಕು. ನೀರನ್ನು ಹಾಕ್ಕೊಂಡು ಆ ತುಪ್ಪದ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಫಸ್ಟಿಗೆ ನೀವು ಅದನ್ನು ಮಿಕ್ಸ್ ಮಾಡುವಾಗ ಆ ತುಪ್ಪನೆಲ್ಲ ಅದು ಎಳ್ಕೊಂಡಂಗೆ ನಿಮಗೆ ಕಾಣುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅದೇ ತುಪ್ಪ ನೋಡಿ ಆ ಮಸಾಲದಿಂದ ಸಪ್ರೇಟ್ ಆಗ್ತಾ ಇದೆ. ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಚಮಚದಷ್ಟು ಮಾತ್ರ ಬೆಲ್ಲ ಹಾಕ್ತಾ ಇದ್ದೀನಿ. ಯಾಕಂದರೆ ಪ್ರಾನ್ಸ್ ಸ್ವಲ್ಪ ಸಿಹಿನೇ ಇರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಸಿಹಿ ಮಾಡ್ಕೋಬಾರ್ದು. ಹಾಗೆಯೇ ಉಪ್ಪು ಕೂಡ ನಾವು ಮೊದಲೇ ಹಾಕ್ಕೊಂಡಿದ್ವಿ. ಸೊ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಮತ್ತೆ ನೋಡಿ ಆ ತುಪ್ಪ ಎಲ್ಲ ಸಪ್ರೇಟ್ ಆಗಿದೆ. ಸೊ ಇದಕ್ಕೆ ಮತ್ತೆ ನಾನು 1-2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ 1-2-3 ನಿಮಿಷ ಇದನ್ನು ಆ ತುಪ್ಪದ ಜೊತೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಿಯಾಗಿರುವಂತಹ ಆ ಮಸಾಲ ರೆಡಿಯಾಗಿದೆ. ಇದಕ್ಕಿವಾಗ ನಾವು ರೋಸ್ಟ್ ಮಾಡ್ಕೊಂಡಿರುವಂತಹ ಪ್ರಾನ್ಸನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ 2-3 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಮಸಾಲ ಎಲ್ಲ ಚೆನ್ನಾಗಿ ಆ ಪ್ರಾನ್ಸಿಗೆ ಅಂಟ್ಕೊಳ್ಳುತ್ತೆ, ಹಾಗೆಯೇ ತುಂಬ ರುಚಿಕರವಾದಂತಹ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗುತ್ತೆ. ಯಾವುದೇ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡುವಂತಹ ಪ್ರಾನ್ಸ್ ಗೀ ರೋಸ್ಟ್ ರೆಸಿಪಿ. ತುಂಬ ಜನ ಮಾಡುವಾಗ ಆ ರುಚಿ ಬರದೇ ಇರ್ಬೋದು, ಬಟ್ ಇವತ್ತು ನಾನು ಹೇಳಿರುವ ಈ ಶೈಲಿಯಲ್ಲಿ ಒಂದ್ಸಲ ಮಾಡಿ ನೋಡಿ, ನಿಮಗೆ ಖಂಡಿತ ಪ್ರತಿ ಸಲ ಮಾಡುವಾಗಲೂ ಸೇಮ್ ಟೇಸ್ಟಲ್ಲಿ ಪ್ರಾನ್ಸ್ ಗೀ ರೋಸ್ಟು ತಿನ್ಬೋದು. ಹೊರಗಡೆಯಿಂದ 390-400 ರೂಪಾಯಿ ಒಂದು ಪ್ಲೇಟಿಗಿರುತ್ತೆ, ಅದ್ರ ಬದಲಿಗೆ ಈ ಥರ ಮಾಡ್ಕೊಂಡು ಮನೇಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ.
1: ಸ್ನೇಹಿತರೆ, ಈ ದಿನ ತಿಳಿಸ್ಕೊಟ್ಟಂತಹ ಈ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಸ್ಪೆಷಲ್ ಆಗಿ ಸೀಗಡಿ ಸಾಂಬಾರು, ಸೀಗಡಿ ಸುಕ್ಕ ಜೊತೆಗೆ ಸೀಗಡಿ ಗೀ ರೋಸ್ಟನ್ನು ಹೇಗೆ ಮಾಡ್ಕೊಳ್ಬೇಕು, ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಸುಲಭವಾಗಿ ರುಚಿಕರವಾದ ಆರೋಗ್ಯಯುತವಾದ ಸೀಗಡಿ ರೆಸಿಪಿಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ರೋಷನ್ ಸರ್ ಅವರು. ರೋಷನ್ ಸರ್ ಅವ್ರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಹೇಳ್ತಾ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಹಾಗಾದರೆ ತಡ ಮಾಡಲೇಬೇಡಿ. 9686-9620979 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ರೋಷನ್ ಸರ್ ಅವರಿಗೆ ಥ್ಯಾಂಕ್ ಯು ತಿಳಿಸ್ತಾ, ನಾನು ನಿಮ್ಮ RJ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬ್ರೋ, ಅವನಿಗಿನ್ನೂ 26, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಷ್ಟ್ರೀಯ ಹೆದ್ದಾರಿ 169A ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಸಂಚಾರವನ್ನು 15 ಮಳೆಗಾಲ ಮುಗಿಯುವವರೆಗೂ ನಿಷೇಧಿಸಿ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಲು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಆದೇಶಿಸಿದ್ದಾರೆ. ಶಿವಮೊಗ್ಗದಿಂದ ಹೊಸನಗರ ಮಾಸ್ತಿಕಟ್ಟೆ ಮಾರ್ಗವಾಗಿ ಕುಂದಾಪುರ ಮತ್ತು ಉಡುಪಿ ಸಂಪರ್ಕ ಕಲ್ಪಿಸುವ ಹುಲಿಕಲ್ ಘಾಟಿಯಲ್ಲಿ ಭೂಕುಸಿತ ಸಂಭವಿಸಿದ ನಂತರ ಕೈಗೆತ್ತಿಕೊಂಡಿರುವ ತಾತ್ಕಾಲಿಕ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 169A ತೀರ್ಥಹಳ್ಳಿ ಮಲ್ಪೆ ಉಡುಪಿ ರಸ್ತೆಯ ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಹೆಚ್ಚಿನ ಓಡಾಟವಿದ್ದು, ಮುಂದಿನ ದಿನಗಳಲ್ಲಿಯೂ ಇದು ಮುಂದುವರಿದರೆ ಅಲ್ಲಲ್ಲಿ ರಸ್ತೆಯ ಬದಿಯ ಭೂಕುಸಿತ ಆಗುವ, ಅಪಘಾತವಾಗುವ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗುವ ಸಂಭವ ಇರುತ್ತದೆ. ಹೀಗಾಗಿ ಈ ಆದೇಶ ಹೊರಡಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪರಿಸರ ಸ್ನೇಹಿ ಜೀವನ ಶೈಲಿ ಅಳವಡಿಸಿಕೊಂಡರೆ ಮಾಲಿನ್ಯ ತಡೆಗಟ್ಟಲು ಸಾಧ್ಯ ಎಂದು ನಗರಸಭೆ ಅಧ್ಯಕ್ಷೆ ಗೀತಾ ರಾಜಕುಮಾರ್ ಹೇಳಿದರು. ಭದ್ರಾವತಿಯ ಉಜ್ಜಿನಪುರದ ಸರ್ಕಾರಿ ಪ್ರಾಥಮಿಕ ಶಾಲೆ ಪಕ್ಕದ ಉದ್ಯಾನದಲ್ಲಿ ಇತ್ತೀಚೆಗೆ ನಗರಸಭೆ ವತಿಯಿಂದ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು. ದಿನಸಿ ತರಕಾರಿ ಖರೀದಿಗೆ ಬಟ್ಟೆ ಚೀಲಗಳನ್ನ ಬಳಸಬೇಕು. ಜಲಮೂಲಗಳಲ್ಲಿ ತ್ಯಾಜ್ಯ ಎಸೆಯದೆ ಅವುಗಳನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು. ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ನಾಗರಿಕರು ತ್ಯಾಜ್ಯ ನಿರ್ವಹಣೆಯಲ್ಲಿ ನಗರಸಭೆಗೆ ಸಹಕಾರ ನೀಡಬೇಕು. ಕಸ ಸಂಗ್ರಹಣಾ ವಾಹನಗಳಿಗೆ ತ್ಯಾಜ್ಯವನ್ನ 4 ವಿಭಾಗಗಳಾಗಿ ವಿಂಗಡಿಸಿ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಮಾಡಲು ಸಾರ್ವಜನಿಕರು ಈ ನಿಯಮವನ್ನ ಪಾಲಿಸಬೇಕು ಎಂದು ನಗರಸಭೆ ಆಯುಕ್ತ ಹೇಮಂತ್ ಎನ್ ತಿಳಿಸಿದರು. ನಗರಸಭೆ ವತಿಯಿಂದ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಸಸಿಗಳನ್ನು ವಿತರಿಸಲಾಯಿತು. ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರೇಮ ಬದರಿ ನಾರಾಯಣ್, ಸದಸ್ಯ ಆನೇಕೊಪ್ಪ ಬಸವರಾಜ್, ಡಾನ್ ಬಾಸ್ಕೋ ಐಟಿಐ ಕಾಲೇಜ್ ಪ್ರಾಂಶುಪಾಲ ಫಾದರ್ ನಿಲಾಗಲ್, ವೈದ್ಯೆ ಅರ್ಬಿಯಾ ಅಂಜುಂ ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಸವಿತಾ ಸಮಾಜ ಒಕ್ಕೂಟದಿಂದ 16 ಬೆಳಗ್ಗೆ 10:30 ಆರ್ಟಿಒ ಕಚೇರಿ ರಸ್ತೆಯ ಪತ್ರಿಕಾ ಭವನದ ಆವರಣದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು. ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಶಾರದಾ ಪೂರ್ಯಾನಾಯ್ಕ್, ಡಿಎಸ್ ಅರುಣ್, ಡಾ ಧನಂಜಯ ಸರ್ಜಿ, ಮಾಜಿ ಶಾಸಕ ಪ್ರಸನ್ನಕುಮಾರ್ ಪಾಲ್ಗೊಳ್ಳುವರು ಎಂದು ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ ಪರಮೇಶ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಲೆನಾಡು ಪ್ರದೇಶದಲ್ಲಿ ಕೃಷಿ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ ಮತ್ತು ರೈತರ ಬದುಕಿನ ನಡುವಿನ ಸಂಘರ್ಷ ಹಾಗೂ ಸಾಮರಸ್ಯದ ಸಾಧ್ಯತೆಗಳ ಕುರಿತು ಚರ್ಚಿಸಲು ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ ಈ ವಿಷಯದ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವು ಜೂನ್ 13ರಂದು ಬೆಳಗ್ಗೆ 10:30ಕ್ಕೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಲಿದೆ. ಈ ಕಾರ್ಯಾಗಾರವನ್ನು ಪೃಥ್ವಿ ಟ್ರಸ್ಟ್ ಬೆಂಗಳೂರು ಹಾಗೂ ಕಿಡ್ಸ್ ಜಂಟಿಯಾಗಿ ಆಯೋಜಿಸಿದ್ದು, ಮಲೆನಾಡಿನ ರೈತ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗದೊಂದಿಗೆ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದ ಉದ್ಘಾಟನಾ ಗೋಷ್ಠಿಗೆ ಬಿಆರ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಹಾಗೂ ಕೃಷಿ ಆರ್ಥಿಕ ತಜ್ಞ ಪ್ರಕಾಶ್ ಕಮ್ಮರಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ. ನಿವೃತ್ತ ಪ್ರಧಾನ ಮುಖ್ಯ ಅರಣ್ಯ ಮತ್ತು ಅರಣ್ಯ ಸಂಪನ್ಮೂಲ ನಿರ್ವಹಣಾ ಸಂರಕ್ಷಣಾಧಿಕಾರಿ ಎಎಂ ಅಣ್ಣಯ್ಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹಾಗೂ ಹೇಮಂತೆನ್ ಭಾಗವಹಿಸಲಿದ್ದು, ಜಿಲ್ಲೆಯ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ವಿಶೇಷ ಆಹ್ವಾನಿತರಾಗಿ ಹಾಜರಾಗಲಿದ್ದಾರೆ. ತಾಂತ್ರಿಕ ಗೋಷ್ಠಿಯಲ್ಲಿ ಅರಣ್ಯ ನೀತಿಗಳ ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯದ ಕುರಿತು ಪರಿಸರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್ ರವರು ಉಪನ್ಯಾಸ ನೀಡಲಿದ್ದಾರೆ. ಅಭಿವೃದ್ಧಿ ಯೋಜನೆಗಳು, ಅರಣ್ಯ ಕಾಯ್ದೆಗಳು ಹಾಗೂ ಅವುಗಳಿಂದ ಉಂಟಾಗುತ್ತಿರುವ ಸವಾಲುಗಳ ಕುರಿತು ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಮಾತನಾಡಲಿದ್ದಾರೆ. ರಕ್ಷಿತಾರಣ್ಯ, ವನ್ಯಜೀವಿ ಮತ್ತು ರೈತರ ನಡುವಿನ ಸಂಘರ್ಷದ ಕುರಿತು ಮಾಜಿ ಮಹಾಪೌರ ಹಾಗೂ ಅಡಿಕೆ ಬೆಳೆಗಾರರ ಸಂಘಟನೆಯ ಮುಖಂಡ ರಮೇಶ್ ಹೆಗಡೆ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಸಂರಕ್ಷಣಾ ಅಧ್ಯಯನ ವಿಭಾಗದ ವಿಜಯಕುಮಾರ್ ವಿಚಾರ ಮಂಡನೆ ಮಾಡಲಿದ್ದಾರೆ. ಗೋಷ್ಠಿಯ ಅಧ್ಯಕ್ಷತೆಯನ್ನು ರೈತ ಮುಖಂಡರಾದ ಕೆಟಿ ಗಂಗಾಧರ್ ಅವರು ವಹಿಸಲಿದ್ದಾರೆ. ಅರಣ್ಯ ನೀತಿಗಳು, ಅಭಿವೃದ್ಧಿ ಯೋಜನೆಗಳು, ಅರಣ್ಯ ಕಾಯ್ದೆಗಳು ಹಾಗೂ ರೈತ ವನ್ಯಜೀವಿ ಸಂಘರ್ಷ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ತಜ್ಞರು, ರೈತ ಮುಖಂಡರು ಮತ್ತು ಪರಿಸರ ಹೋರಾಟಗಾರರು ವಿಚಾರ ಮಂಡನೆ ಮಾಡಲಿದ್ದಾರೆ. ಕಾರ್ಯಾಗಾರದ ಸಮಾರೋಪ ಗೋಷ್ಠಿಯಲ್ಲಿ ರೈತರು, ಬುಡಕಟ್ಟು ಸಮುದಾಯಗಳು ಹಾಗೂ ಪರಿಸರ ಸಂಘಟನೆಗಳ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ರೈತರು, ಪರಿಸರ ತಜ್ಞರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಇಂಜಿನಿಯರಿಂಗ್ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ನೆರವಾಗಲು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಜೂನ್ 14ರಂದು ಬೆಳಗ್ಗೆ 10:30ಕ್ಕೆ ಕಾಲೇಜಿನ ಆವರಣದಲ್ಲಿ ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೆಸಿಇಟಿ ಕೌನ್ಸಿಲಿಂಗ್ ಮತ್ತು ಪ್ರಮುಖ ಹಂತವಾದ ಆಯ್ಕೆ ನಮೂದು ಪ್ರಕ್ರಿಯೆಯ ಕುರಿತು ವಿದ್ಯಾರ್ಥಿಗಳಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಸಮಗ್ರ ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕಾಲೇಜಿನ ವಿವಿಧ ಶೈಕ್ಷಣಿಕ ಸೌಲಭ್ಯ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳ ಪರಿಚಯ ಮಾಡಿಕೊಡಲಾಗುವುದು. ಜೊತೆಗೆ ಇಡೀ ಕ್ಯಾಂಪಸ್ ಅನ್ನು ವೀಕ್ಷಿಸಲು ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8296317636 ಮತ್ತೊಂದು ಸಂಖ್ಯೆ 9886664050 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಸಜಾಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳನ್ನು ಹಾಡಿದ್ದು, ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸ ತುಂಬುವ ವಾಹನಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ. ಸಜಾಬಂದಿ ಚಂದ್ರ ಹೆಮ್ಮಾಡಿ 6 ಗೀತೆಗಳಿಗೆ ಸಾಹಿತ್ಯ ಬರೆದಿದ್ದು, 6 ಜನ ಹಾಡಿರುವ ಸ್ವಚ್ಛತಾ ಗೀತೆಗಳ ಧ್ವನಿ ಮುದ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಚಂದ್ರ ಹೆಮ್ಮಾಡಿ ಅವರು ಕಸ ಎಸೆಯೋರು ಯಾರವು, ದಾದಪ್ಪೀರ್ ಅವರು ಸ್ವಚ್ಛತೆಯೇ ಸೇವೆಯು ಎಂದ ಗಾಂಧಿ ತಾತನ, ತಿಮ್ಮಪ್ಪ ಅವರು ಕಸದ ಗಾಡಿ ಬಂತು ನೋಡಿ, ತಿಪ್ಪೇಸ್ವಾಮಿ ಅವರು ಬನ್ನೀರಣ್ಣ ಬನ್ನೀರಕ್ಕ, ಆನಂದ್ ಅವರು ಹಸಿಯಾಗಲಿ ಒಣ ಕಸವಾಗಲಿ, ಅನಿಲ್ ಕುಮಾರ್ ಅವರು ಕೇಳೋ ತಮ್ಮ ಕೇಳೋ ಅಣ್ಣ ಎಂಬ ಜಾಗೃತಿ ಗೀತೆಗಳನ್ನು ಹಾಡಿದ್ದಾರೆ. ಆ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಹಾಡುಗಳ ಮೂಲಕ ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಕುರಿತು ಅರಿವು ಮೂಡಿಸುವ ಜೊತೆಗೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶಗಳನ್ನು ಸಾರಲಾಗಿದೆ. ಈ ಹಾಡುಗಳು ಜೂನ್ 11ರಿಂದ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿವೆ ಎಂದು ಕಾರಾಗೃಹದ ಮುಖ್ಯ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ.
ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿರುವ ಚಂದನ ಆರೋಗ್ಯ ಪಾರ್ಕ್ನಲ್ಲಿ ಜೂನ್ 14 ಆರೋಗ್ಯ ಉಚಿತ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಚಂದನವನ ಆರೋಗ್ಯ ಪಾರ್ಕ್ನ ಗೆಳೆಯರ ಬಳಗದಿಂದ ಶಿವಮೊಗ್ಗ ನಗರದ ಎನ್ಯು ಆಸ್ಪತ್ರೆ, ಆದರ್ಶ ಕಣ್ಣಿನ ಆಸ್ಪತ್ರೆ ಸಹಕಾರದಲ್ಲಿ ಈ ಶಿಬಿರ ನಡೆಯಲಿದೆ. ಶಿಬಿರವು ಜೂನ್ 14 ಬೆಳಗ್ಗೆ 7 ಮಧ್ಯಾಹ್ನ 1 ನಡೆಯಲಿದೆ. ಶಾಸಕ ಎಸ್ಎನ್ ಚನ್ನಬಸಪ್ಪ ಬೆಳಗ್ಗೆ ಚಾಲನೆ ನೀಡುವರು. ಪಾರ್ಕ್ನ ಗೌರವ ಅಧ್ಯಕ್ಷ ಕಲಗೋಡು ರತ್ನಾಕರ್, ಕಾಂಗ್ರೆಸ್ ಮುಖಂಡ ಜೆಡಿ ಮಂಜುನಾಥ್ ಉಪಸ್ಥಿತರಿರುವರು. ಎನ್ಯು ಹಾಗೂ ಆದರ್ಶ ಕಣ್ಣಿನ ಆಸ್ಪತ್ರೆಗಳ ತಜ್ಞ ವೈದ್ಯರು ತಪಾಸಣೆ ನಡೆಸುವರು. ಶಿಬಿರದಲ್ಲಿ ಪ್ರಮುಖವಾಗಿ ವೈದ್ಯರ ಸಮಾಲೋಚನೆ, ರಕ್ತದೊತ್ತಡ ಪರೀಕ್ಷೆ, ಮಧುಮೇಹ ಪರೀಕ್ಷೆ, ಇಸಿಜಿ, ಕ್ರಿಯೇಟಿನೇಟ್ ಪರೀಕ್ಷೆ, ಕಣ್ಣಿನ ತಪಾಸಣೆ ನಡೆಯಲಿದೆ. ಶಿಬಿರಕ್ಕೆ ಬರುವವರು ಆಧಾರ್ ಕಾರ್ಡ್ ತರುವಂತೆ ಮನವಿ ಮಾಡಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9916291028 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಕಾರ್ಯದರ್ಶಿ ಗುರುರಾಜ್ ಎಲ್ ಕೋರಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ಎಲ್ಲ ಸಂಯೋಜಿತ ಸಂಘಗಳ ವತಿಯಿಂದ ಅಶ್ವತ್ಥನಾರಾಯಣ ಶೆಟ್ಟಿ ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ ಜೂನ್ 13 ಬೆಳಗ್ಗೆ 9 ಗಂಟೆಗೆ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಆವರಣದಲ್ಲಿ ನಡೆಯಲಿದ್ದು ಕೆ ಉಲ್ಲಾಸ್ ಕಾಮತ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿರುವ ಅವರು, ರಕ್ತದಾನ ಶಿಬಿರವು ಆರೋಗ್ಯವಂತ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಒಂದು ಸಂಘಟಿತ ಕಾರ್ಯವಾಗಿದ್ದು, ಅಗತ್ಯವಿರುವ ರೋಗಿಗಳನ್ನ ನೇರವಾಗಿ ರಕ್ಷಿಸುವ ಮತ್ತು ಸಹಾಯ ಮಾಡುವ ಪ್ರಮುಖ ಜೀವಸೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1 ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18 ರಿಂದ 50 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷ ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದೆಂದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಜೂನ್ 22 ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು, ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಜೂನ್ 22 ಸಂಸ್ಥೆಯನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970470650 ಅಥವಾ 6363139123 ಅಥವಾ 9886935603 ಈ ಸಂಖ್ಯೆಯನ್ನ ಸಂಪರ್ಕಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಕೋಟೆ ರಸ್ತೆ ಅಂಚೆ ಇಲಾಖೆಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಜೂನ್ 23 ಬೆಳಗ್ಗೆ 11 ತ್ರೈಮಾಸಿಕ ಡಾಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಅಂಚೆ ಇಲಾಖೆಯ ಸೇವೆಗಳ ಕುರಿತು ಯಾವುದೇ ಕುಂದು ಕೊರತೆಗಳು ಅಥವಾ ಸಲಹೆಗಳಿದ್ದಲ್ಲಿ ಸಂಪೂರ್ಣ ವಿವರಗಳೊಂದಿಗೆ ಲಿಖಿತವಾಗಿ ಜೂನ್ 22 ಸಲ್ಲಿಸಬಹುದು. ಸ್ವೀಕರಿಸಲಾದ ಕುಂದು ಕೊರತೆಗಳು ಹಾಗೂ ಸಲಹೆಗಳನ್ನು ಡಾಕ್ ಅದಾಲತ್ನಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಈ ಅದಾಲತ್ನಲ್ಲಿ ಭಾಗವಹಿಸುವಂತೆ ಎಂ ಕುಮಾರಸ್ವಾಮಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು 2026-27 ಸಾಲಿನ ಎಸ್ಎಫ್ಸಿ ನಿಧಿಯ ಯೋಜನೆಯಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿಶೇಷಚೇತನ ಮತ್ತು ಇತರೆ ಬಡಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯಧನ ಪಡೆಯಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ ಅಥವಾ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿರುವ ಇತರೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ರೂ 50,000 ಸಹಾಯಧನ ನೀಡಲಾಗುತ್ತಿದ್ದು, ಆದಾಯ ರೂ 2.50 ಲಕ್ಷ ಮಿತಿಯಲ್ಲಿ ಇರಬೇಕು. ವಿಶೇಷಚೇತನರಿಗೆ ಸಣ್ಣ ಉದ್ದಿಮೆಗೆ ಸಹಾಯಧನ ನೀಡಲಾಗುತ್ತಿದ್ದು, ಅದರ ಆದಾಯ ರೂ 3 ಲಕ್ಷ ಮಿತಿಯಲ್ಲಿ ಇರಬೇಕು. ಅರ್ಜಿಯೊಂದಿಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಪತ್ರ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ವ್ಯಾಸಂಗ ದೃಢೀಕರಣ ಪತ್ರ, ವಿಶೇಷಚೇತನರ UDID ಕಾರ್ಡ್, ಸಣ್ಣ ಉದ್ದಿಮೆ ಫಲಾನುಭವಿಗಳು ಯೋಜನಾ ವರದಿ ಲಗತ್ತಿಸುವುದು, ಈ ಎಲ್ಲಾ ದಾಖಲಾತಿಗಳನ್ನು ಸ್ವಯಂ ದೃಢೀಕರಿಸಿ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.shivamoggacity.mrc.gov.in, ದೂರವಾಣಿ ಸಂಖ್ಯೆ 08182227777, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
6: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
7: ಕೇಳು ಜಾಣ ಸುದ್ದಿಯ ಕೇಳು.

0: ಇವತ್ತಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮಾಂಸದ ಅಕ್ಕಿ, ಹಾದಿಬದಿಯ ಹೂವು ಮತ್ತು ಹೊಟ್ಟೆ ಹುಣ್ಣು, ಹೊಳೆಯುವ ಹಲ್ಲಿಗೆ ಕೊಳೆಯದ ಲೇಪ, ಹಾಗೂ ವಾರದ ವಿಜ್ಞಾನಿ ಅಲೆಕ್ಸಾಂಡರ್ ಒಪಾರಿನ್. ಮಾಂಸದ ಅಕ್ಕಿ. ಮೈಸೂರಿನಲ್ಲಿ ಕೆಲವು ಪ್ರದೇಶಗಳನ್ನ ಗುರುತಿಸಬೇಕು ಅಂದ್ರೆ ದೊನ್ನೆ ಬಿರಿಯಾನಿ ಅಂಗಡಿಗಳನ್ನ ಸ್ಥಳ ನಿರ್ದೇಶಕ್ಕೆ ಹೇಳಬೇಕಾಗುತ್ತೆ. ಸಾಲು ಸಾಲಾಗಿ ಅಷ್ಟೊಂದು ಬಿರಿಯಾನಿ ಅಂಗಡಿಗಳು ಇಲ್ಲಿ ಹುಟ್ಟಿಕೊಂಡಿವೆ. ಇದು ಇತ್ತೀಚಿನ ಬೆಳವಣಿಗೆ. ಶಾಖಾಹಾರ ಅಥವಾ ಸಸ್ಯಾಹಾರ ಅನ್ನೋದು ಸುದ್ದಿ ಮಾಡ್ತಾ ಇರುವಂತ ಹೊತ್ತಿನಲ್ಲಿ ಕೂಡ ಬಿರಿಯಾನಿಯದ್ದು ಈ ರೀತಿ ಭರ್ಜರಿ ವ್ಯಾಪಾರ ಆಗ್ತಾ ಇದೆ. ಹೆಸರಿಗೆ ಮಾಂಸ ಆದರೂ ಕೂಡ ಬಿರಿಯಾನಿ ಮುಕ್ಕಾಲು ಪಾಲು ಅಕ್ಕಿಯದ್ದು ತಿನಿಸು ಅನ್ನಬಹುದು. ಇನ್ಮೇಲೆ ಬಹುಶಃ ಇದು ಬದಲಾಗುತ್ತೋ ಏನೋ. ಯಾಕಂದ್ರೆ ಕೊರಿಯಾದ ವಿಜ್ಞಾನಿಗಳ ಕೆಲವು ಪ್ರಯತ್ನಗಳು ಸಫಲ ಆದರೆ ಇನ್ನು ಮುಂದೆ ಸಂಪೂರ್ಣ ಮಾಂಸಾಹಾರದ ಬಿರಿಯಾನಿ ಸಿದ್ಧ ಆಗಬಹುದು. ಬಿರಿಯಾನಿಗೆ ಬೇಯಿಸುವ ಮಾಂಸದ ಜೊತೆಗೆ ಬೆರೆಸುವಂತಹ ಅಕ್ಕಿ ಕೂಡ ಮಾಂಸದ್ದೇ ಆಗಿರಬಹುದಂತೆ. ಇದೇನಿದು, ಶಾಖಾಹಾರದ ಮಾಂಸ ಅನ್ನೋ ಹಾಗಿದೆ ಅಲ್ಲ ಅಂದ್ರ ಇದು ಅದೇ ಮಾಂಸ ಬೆಳೆದ ಅಕ್ಕಿ. ಅರ್ಥ ಆಗ್ಲಿಲ್ವಾ? ದಕ್ಷಿಣ ಕೊರಿಯಾದ ಚುಂಗ್ ಆಂಗ್ ವಿಶ್ವವಿದ್ಯಾನಿಲಯದ ಇಂಜಿನಿಯರ್ ಸಾಂಗ್ ಮಿನ್ ಲೀ ಮತ್ತು ಅಲ್ಲಿಯದೆ ಯೋನ್ಸಿ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಜಿಂಕಿ ಹಾಂಗ್ ಮತ್ತು ಇನ್ನು ಕೆಲವರು ಜೊತೆಗೂಡಿಕೊಂಡು ಮಾಂಸಲವಾದ ಅಕ್ಕಿಯನ್ನ ಸೃಷ್ಟಿಸಿದ್ದಾರಂತೆ. ನಿತ್ಯ ನಾವು ಅನ್ನ ಮಾಡೋ ಅಕ್ಕಿಯೊಳಗೇನೆ ಗೋವಿನ ಮಾಂಸವನ್ನು ಸೇರಿಸಿ ಸಿದ್ಧವಾದ ಶಾಖಾಹಾರಿ ಮಾಂಸವನ್ನ ತಯಾರಿಸಿದ್ದಾರೆ. ಹೀಗೆ ಸಾಮಾನ್ಯವಾಗಿ ಪ್ರೋಟೀನು ಇಲ್ಲ ಅನ್ನುವ ದೂರು ಇರುವಂತಹ ಅಕ್ಕಿಯನ್ನು ಕೂಡ ಪ್ರೋಟೀನು ಭರಿತವನ್ನಾಗಿಸಬಹುದು ಅನ್ನೋದು ಅವರ ಆಶಯ. ಅಕ್ಕಿ ಅಥವಾ ಭತ್ತ ಪ್ರಪಂಚದ ಮೂರನೇ ಒಂದು ಭಾಗದಷ್ಟು ಜನರ ನಿತ್ಯಾಹಾರ. ಭಾರತದಲ್ಲಿ ಅಂತೂ ಇದನ್ನು ಬಳಸದ ಜನರೇ ಇಲ್ಲ. ಗೋಧಿಯ ಬಳಕೆ ಅತಿ ಹೆಚ್ಚಾಗಿರುವಂತಹ ಉತ್ತರ ಭಾರತದಲ್ಲಿ ಕೂಡ ಅಕ್ಕಿಗೆ ಅದರದ್ದೇ ಸ್ಥಾನ ಇದೆ. ಹೀಗಾಗಿ ಅಕ್ಕಿಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳೋದು ಉಂಟು. ಇತ್ತೀಚೆಗೆ ಅನ್ನಭಾಗ್ಯದ ಅಕ್ಕಿಯ ಬಗ್ಗೆ ವಿವಾದ ಉಂಟಾಗಿತ್ತು. ಇದೀಗ ಭಾರತ್ ಬ್ರಾಂಡಿನ ಅಕ್ಕಿಯ ವಿವಾದ ಬಂದಿದೆ. ಅಕ್ಕಿ ಯಾವುದೇ ಇರಲಿ, ಅದರಲ್ಲೂ ಒಂದು ಸಮಸ್ಯೆ ಅಂತೂ ಗ್ಯಾರಂಟಿ, ಅದರಲ್ಲಿ ಪ್ರೋಟೀನಿನ ಅಂಶ ಕಡಿಮೆ, ಕಾರ್ಬೋಹೈಡ್ರೇಟಿನ ಪ್ರಮಾಣ ಹೆಚ್ಚು. ಪರಿಣಾಮವಾಗಿ ಅಕ್ಕಿಯನ್ನ ಡಯಾಬಿಟಿಸ್ ರೋಗಿಗಳು ಕಡಿಮೆ ತಿನ್ನಬೇಕು ಅಂತಾನೂ ಗೋಧಿ ಬೇಳೆಕಾಳುಗಳು ಮೊಟ್ಟೆ ಅಥವಾ ಮಾಂಸವನ್ನ ಅನ್ನದ ಜೊತೆಗೆ ಸೇವಿಸಬೇಕು ಅಂತಾನೂ ಪೋಷಣಾ ತಜ್ಞರು ಶಿಫಾರಸು ಮಾಡೋದನ್ನ ನಾವು ಕೇಳಿದ್ದೀವಿ. ಅಕ್ಕಿಯನ್ನ ಇನ್ನಷ್ಟು ಪೌಷ್ಟಿಕ ಆಗಿಸೋದಕ್ಕೆ ಹಲವಾರು ತಂತ್ರಗಳನ್ನ ಬಳಸಿದ್ದಾರೆ. ಅಕ್ಕಿಗೆ ಸಂಸ್ಕರಿಸಿ ಪೋಷಕಾಂಶಗಳನ್ನು ತುಂಬಿದಂತಹ ಕೃತಕ ಅಕ್ಕಿಯನ್ನು ಕೂಡ ಬೆರೆಸಿ ಉತ್ತಮಗೊಳಿಸುವಂತಹ ಪ್ರಯತ್ನಗಳು ನಡೆದಿವೆ. ಹಾಗೆಯೇ ಕುಲಾಂತರಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿನ್ನದ ಬಣ್ಣ ಇರುವಂತಹ ಪ್ರೋಟೀನು ಹಾಗೂ ಜೀವಸತ್ವಗಳು ಹೆಚ್ಚಿರುವ ಭತ್ತದ ತಳಿಯನ್ನು ಸೃಷ್ಟಿಸಿದ್ದಾರೆ. ಚೀನಾದಲ್ಲಿ ಇದೀಗ ಬೆಳೆಯುತ್ತಿರುವಂತಹ ಭತ್ತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಇಂತಹ ಕುಲಾಂತರಿಗಳು. ಅನ್ನಪ್ರಿಯರಾದ ದಕ್ಷಿಣ ಕೊರಿಯಾದ ವಿಜ್ಞಾನಿಗಳು ಅಕ್ಕಿಗೆ ಬಲ ತುಂಬಲು ಬೇರೆಯದೇ ಮಾರ್ಗ ಹಿಡಿದಿದ್ದಾರೆ ಅಂತ ಹೇಳಬಹುದು. ಅವರು ಅಕ್ಕಿಯಲ್ಲಿಯೇ ಮಾಂಸವನ್ನು ಬೆಳೆಸಿದ್ದಾರೆ. ಇದಕ್ಕಾಗಿ ಈ ವಿಜ್ಞಾನಿಗಳು ಬೆಳೆಸಿದ ತಂತ್ರ ಇದೆಯಲ್ಲ, ಅದು ಕೃತಕ ಅಂಗಗಳ ಕೃಷಿಗೆ ಬಳಸುವ ವಿಧಾನಗಳು. ಕೃತಕ ಅಂಗಗಳು ಅಂದರೆ ನಿಮಗೆ ಗೊತ್ತಿರಬೇಕಲ್ಲ, ಹೃದಯ, ಮೂತ್ರಪಿಂಡ, ಲಿವರ್ ಮೊದಲಾದ ದೇಹದ ಅಂಗಗಳಲ್ಲಿರುವ ಜೀವಕೋಶಗಳನ್ನು ಕೃತಕವಾದ ರೇಷ್ಮೆ, ಹತ್ತಿ ಅಥವಾ ಇತರೆ ನಾರಿನಿಂದ ಮಾಡಿದಂತಹ ಹಂದರದಲ್ಲಿ ಇಟ್ಟು ಬೆಳೆಸೋದು. ಹೀಗೆ ಬೆಳೆದ ಅಂಗಾಂಶಗಳು ಹೃದಯ, ಮೂತ್ರಪಿಂಡ, ಲಿವರ್ನಂತೆಯೇ ಕೆಲಸ ಮಾಡೋದರಿಂದ ಇವನ್ನು ದೇಹದಲ್ಲಿ ಕಸಿ ಮಾಡಬಹುದು ಅನ್ನುವ ಆಸೆ ಇದೆ. ಈ ತಂತ್ರಜ್ಞಾನ ಇನ್ನೂ ಬೆಳೀತಾ ಇದೆ. ಆದರೆ ಇದೇ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೆಲವು ವರ್ಷಗಳಿಂದ ಕೃತಕ ಮಾಂಸವನ್ನು ಕೂಡ ಉತ್ಪಾದಿಸ್ತಾ ಇದ್ದಾರೆ. ಅಮೆರಿಕ ಹಾಗೂ ಸಿಂಗಾಪುರದ ಮಾರುಕಟ್ಟೆಗಳಲ್ಲಿ ಇಂತಹ ಕೃತಕ ಮಾಂಸ ಈಗ ಮಾರಾಟ ಆಗ್ತಾ ಇದೆ. ಜಲ್ಲಿಯಂತಹ ನಾರಿನ ಹಂದರವನ್ನ ರಚಿಸಿ ಅದರೊಳಗೆ ರಕ್ತ, ಮಾಂಸ ಹಾಗೂ ಕೊಬ್ಬಿನ ಜೀವಕೋಶಗಳನ್ನ ಇಟ್ಟು ಕೃಷಿ ಮಾಡ್ತಾರೆ. ಈ ಮುದ್ದೆಯನ್ನ ನಿರ್ದಿಷ್ಟ ಆಕಾರಕ್ಕೆ ಕತ್ತರಿಸಿ ಮಾಂಸ ಎಂದು ಮಾರಾಟ ಮಾಡಲಾಗುತ್ತಿದೆ. ಪಶುಗಳಿಗೆ ಹಿಂಸೆ ನೀಡದೆ ಕೊಲ್ಲದೆ ಪಡೆದ ಮಾಂಸ ಇದು ಅನ್ನುವ ಪ್ರಚಾರ ಕೂಡ ಪಡೆದಿದೆ. ದಕ್ಷಿಣ ಕೊರಿಯಾದ ಈ ವಿಜ್ಞಾನಿಗಳ ಸಾಧನೆ ಇದನ್ನು ಮೀರಿತ್ತು. ಇವರು ಪ್ರಾಣಿ ಹಿಂಸೆ ಮಾಡದೆಯೇ ಮಾಂಸವನ್ನು ಸೃಷ್ಟಿಸಿರೋದಷ್ಟೇ ಅಲ್ಲ, ಅದು ಶಾಖಾಹಾರಿ ವಸ್ತುವಿನಲ್ಲಿ ಇರುವಂತೆ ಕೂಡ ಮಾಡಿದ್ದಾರೆ. ಅಕ್ಕಿಯ ಕಾಳುಗಳ ಮೇಲೆಯೇ ಮಾಂಸವನ್ನ ಬೆಳೆಸಿದ್ದಾರೆ. ಸಾಮಾನ್ಯವಾಗಿ ಅಕ್ಕಿಯ ಕಾಳುಗಳು ಕೂಡ ಸೂಕ್ಷ್ಮ ರಂಧ್ರ ಇರುವಂಥವು. ಆದ್ದರಿಂದ ಇವು ಜೀವಕೋಶಗಳನ್ನು ಬೆಳೆಸಲು ಉತ್ತಮ ಹಂದರ ಆಗಬಹುದು ಅನ್ನುವ ತರ್ಕದಿಂದ ಲೀ ಮತ್ತು ಹಾಂಗ್ ತಂಡ ಈ ಪ್ರಯೋಗಗಳನ್ನ ನಡೆಸಿತು. ಅಕ್ಕಿಯನ್ನು ಹಂದರವಾಗಿಟ್ಟುಕೊಂಡು ಅದರ ಮೇಲೆ ಹಸುವಿನ ಸ್ನಾಯುಗಳು ಮತ್ತು ಕೊಬ್ಬಿನ ಆಕರ ಕೋಶಗಳನ್ನ ಅಂದರೆ ಸ್ಟೆಮ್ ಸೆಲ್ಗಳನ್ನ ಬಿತ್ತನೆ ಮಾಡಿ ಈ ತಂಡ ಪರೀಕ್ಷಿಸಿದೆ. ದುರದೃಷ್ಟವಶಾತ್ ಏನೇ ಆಹಾರ ಕೊಟ್ಟರೂ ಅಕ್ಕಿ ಹಾಗೂ ಕೃಷಿ ಮಾಡಿದ ಮಾಂಸಕೋಶಗಳು ಬೇರೆ ಬೇರೆ ಆಗಿಯೇ ಇದ್ದುವಂತೆ. ಇದನ್ನು ನಿವಾರಿಸಲು ಇವರು ಮೀನಿನ ಚರ್ಮದಲ್ಲಿರುವ ಜಿಲಾಟಿನ್ ಎನ್ನುವ ಜಲ್ಲಿಯಂತಹ ವಸ್ತುವನ್ನು ಕಿಣ್ವಗಳನ್ನು ಬಳಸಿಕೊಂಡು ಕರಗಿಸಿದ್ದಾರೆ. ಕರಗಿಸೋದಕ್ಕೆ ಆಹಾರ ಸಂಸ್ಕರಣೆಯಲ್ಲಿ ನಾವು ಉಪಯೋಗಿಸ್ತೀವಲ್ಲ ಅಂತಹ ಎಂಜೈಮ್ ಅಥವಾ ಕಿಣ್ವಗಳನ್ನೇ ಇವರು ಉಪಯೋಗಿಸಿಕೊಂಡಿದ್ದಾರೆ. ಹೀಗೆ ಕರಗಿಸಿದಂತಹ ಜಿಲಾಟಿನಲ್ಲಿ ಅಕ್ಕಿಯನ್ನ ಅದ್ದಿದ್ದಾರೆ. ಈ ಬಗೆಯಲ್ಲಿ ಎಲ್ಲಾ ಅಕ್ಕಿಯ ಕಾಳುಗಳಿಗೂ ಜಿಲಾಟಿನ್ ತೆಳು ಲೇಪ ಆಗಿದೆ. ಇದರೊಟ್ಟಿಗೆ ಹಸುವಿನ ಮಾಂಸದ ಆಕಾರ ಕೋಶಗಳು ಹಾಗೂ ಹಸುವಿನ ಕೊಬ್ಬಿನ ಕೋಶಗಳನ್ನ ಬಿತ್ತಿದ್ದಾರೆ. ಒಂದಷ್ಟು ಪೋಷಕಾಂಶಗಳನ್ನು ಕೊಟ್ಟು ಈ ಜೀವಕೋಶಗಳನ್ನು ಬೆಳೆಸಿದ್ದಾರೆ. ಹೀಗೆ ಮಾಡಿದ ಮೇಲೆ ಕೆಲವಾರು ದಿನಗಳ ನಂತರ ಈ ಅಕ್ಕಿ ಮಾಂಸದ ಹಾಗೆ ಗುಲಾಬಿ ಬಣ್ಣಕ್ಕೆ ತಿರುಗುತ್ತಂತೆ. ಸೂಕ್ಷ್ಮದರ್ಶಕಗಳ ಅಡಿಯಲ್ಲಿ ಪರೀಕ್ಷಿಸಿದಾಗ ಅಕ್ಕಿಯ ಮೇಲೆ ಸೂಕ್ಷ್ಮವಾದ ಸ್ನಾಯುಗಳು ಹಾಗೂ ಕೊಬ್ಬಿನ ಕೋಶಗಳು ಬೆಳೆದು ಅಕ್ಕಿ ಗಟ್ಟಿಯಾಗಿತ್ತು. ಆಮೇಲೆ ಅಕ್ಕಿಯನ್ನು ತೊಳೆದು ಬೇಯಿಸಿ ಪರೀಕ್ಷಿಸಿದ್ದಾರೆ. ತೊಳೆದರೂ ಕೂಡ ಮಾಂಸದ ಲೇಪ ಒಂದಿಷ್ಟು ಅಂಟಿಕೊಂಡೇ ಇತ್ತು. ಒಟ್ಟಾರೆ ಅಕ್ಕಿಯಲ್ಲಿ ಶೇಕಡ 7-8 ಮಾಂಸದ ಪ್ರೋಟೀನು ಸೇರಿಕೊಂಡಿತ್ತು. ಅಕ್ಕಿಯಲ್ಲಿರುವ ಒಟ್ಟಾರೆ ಪ್ರೋಟೀನು ಪ್ರಮಾಣ ಹೆಚ್ಚಿತ್ತು ಅಂತ ಈ ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ದಾರೆ. ಈ ಅಕ್ಕಿಗೆ ಸಾಧಾರಣ ಅಕ್ಕಿಯ ರುಚಿ ಇಲ್ಲ, ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಅನ್ನುತ್ತಾರೆ ಇಲ್ಲಿ. ಅದೆಲ್ಲ ಸರಿ, ಆದರೆ ಗೋವಿನದ್ದೇ ಸ್ನಾಯುವನ್ನು ಬಳಸಿದ್ಯಾಕೆ ಅಂದ್ರ, ಕೃತಕ ಅಂಗಗಳ ಸಂಶೋಧನೆಯಲ್ಲಿ ಸ್ನಾಯುಗಳನ್ನು ಬೆಳೆಸುವ ತಂತ್ರಗಳು ಚೆನ್ನಾಗಿ ಅಭಿವೃದ್ಧಿಯಾಗಿರುವುದರಿಂದ ಇದನ್ನೇ ಬಳಸಿದ್ದಾರೆ. ಜೊತೆಗೆ ಗೋವಿನ ಮಾಂಸ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾಗುವ ಮಾಂಸ ಕೂಡ. ಭಾರತವು ಕೂಡ ಗೋವಿನ ಮಾಂಸವನ್ನು ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಪ್ರಮುಖ ಸ್ಥಾನ ಗಳಿಸಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರಬೇಕು. ಹಾಗಿದ್ರೆ ಮುಂದೇನು? ಮುಂದೆ ಪ್ರಾಣಿ ಹಿಂಸೆ, ಗೋವಧೆ ಮಾಡದೆಯೇ ಗೋಮಾಂಸದ ಬಿರಿಯಾನಿ ತಿನ್ನೋದು ಸಾಧ್ಯ ಆಗಬಹುದಾ? ಗೊತ್ತಿಲ್ಲ. ಹಾಗೆ ಈಗ ಕದ್ದುಮುಚ್ಚಿ ಬಿರಿಯಾನಿ ತಿನ್ನುವ ಶಾಖಾಹಾರಿಗಳು ಇನ್ನು ಮೇಲೆ ಅಳುಕಿಲ್ಲದೆ ಈ ಶಾಖಾಹಾರದ ಮಾಂಸವನ್ನ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ ಅಂತೀರಾ? ಗೊತ್ತಿಲ್ಲ. ಈ ಸಂಶೋಧನೆಯ ವಿವರಗಳನ್ನ ಮ್ಯಾಟರ್ ಪತ್ರಿಕೆ ತನ್ನ ಇತ್ತೀಚಿನ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಹಾದಿ ಬದಿಯ ಗಿಡ ಮತ್ತು ಹೊಟ್ಟೆಯ ಹುಣ್ಣು. ಬೇಲಿ ಬದಿಯಲ್ಲಿ ಬೇಕಾಬಿಟ್ಟಿ ಬೆಳೆದ ಗಿಡವೊಂದರ ಹೂವು ಹೊಟ್ಟೆ ಹುಣ್ಣನ್ನು ಕಡಿಮೆ ಮಾಡುತ್ತದಂತೆ. ನೀಲಿ ಬಣ್ಣದ ಹೂ ತಳೆಯುವ ಸಿಹಿ ಗೆಣಸಿನ ಕುಲಕ್ಕೆ ಸೇರಿದ ಐಪೋಮಿಯಾ ಕಾರ್ನಿಯಾ ಎನ್ನುವ ಗಿಡದ ಹೂಗಳ ಸಾರ ಹೊಟ್ಟೆ ಹುಣ್ಣಾಗದಂತೆ ತಡೆಯಬಲ್ಲುದು. ಅದರಲ್ಲಿಯೂ ವಿಶೇಷವಾಗಿ ಮದ್ಯ ಸೇವನೆಯಿಂದ ಹಾಗೂ ವಿಕಿರಣಗಳು ತಾಗಿದ್ದರಿಂದ ಉಂಟಾಗುವ ಹೊಟ್ಟೆ ಹುಣ್ಣನ್ನು ಕಡಿಮೆ ಮಾಡುತ್ತದೆ ಎಂದು ಈಜಿಪ್ಟಿನ ಪರಮಾಣು ಶಕ್ತಿ ಸಂಶೋಧನಾ ಏಜೆನ್ಸಿಯ ಸಂಶೋಧಕ ಇಮಾನ್ ತಾಹಾ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಪಾರಂಪರಿಕವಾಗಿ ಬಳಸುವ ಔಷಧೀಯ ಗಿಡಗಳ ಇತರೆ ಉಪಯೋಗಗಳ ಬಗ್ಗೆ ಇವರು ಸಂಶೋಧನೆ ನಡೆಸುತ್ತಿದ್ದರು. ಹೊಟ್ಟೆ ಹುಣ್ಣು ಅಥವಾ ಸಾಮಾನ್ಯವಾಗಿ ನಾವು ಎಸಿಡಿಟಿ ಎಂದು ಹೇಳುವ ತೊಂದರೆಗೆ ಹಲವು ಕಾರಣಗಳಿವೆ. ಮೂಲವೇನೇ ಇರಲಿ, ಕರುಳು ಹಾಗೂ ಜಠರ ಎನ್ನುವ ಜೀರ್ಣಾಂಗಗಳ ಒಳಭಾಗದಲ್ಲಿ ಇರುವ ಹೊದಿಕೆಯ ಮೇಲೆ ಕಾಣಿಸುವ ಲೋಳೆಯ ಅಂಶ ಕಡಿಮೆ ಆಗುತ್ತದೆ. ನಮ್ಮ ಚರ್ಮ ಸೀಳುವ ಹಾಗೆ ಅಲ್ಲಿಯೂ ಪದರ ಒಡೆದು ಒಳಭಾಗದಲ್ಲಿರುವ ಜೀವಕೋಶಗಳು ಬೆತ್ತಲಾಗುತ್ತವೆ. ಕೆಲವೊಮ್ಮೆ ಅತಿ ತೀವ್ರ ತೆರನಾದ ತೊಂದರೆಯುಂಟಾದಾಗ ರಕ್ತನಾಳಗಳೂ ಒಡೆಯಬಹುದು. ಇವೆಲ್ಲದರ ಪರಿಣಾಮವಾಗಿ ಅಲ್ಲಿರುವ ಗ್ರಂಥಿಗಳು ಹೆಚ್ಚೆಚ್ಚು ಆಮ್ಲವನ್ನ ಸ್ರವಿಸುತ್ತವೆ. ಹೊಟ್ಟೆಯಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾಗಿ ಉರಿಯುಂಟಾಗುತ್ತದೆ. ಕೆಲವೊಮ್ಮೆ ಒಳಪದರಗಳು ಊದಿಕೊಂಡು ನೋವು ಆಗುತ್ತದೆ, ಉರಿಯೂತ ಕಾಣಿಸುತ್ತದೆ. ಸಾಮಾನ್ಯವಾಗಿ ಇಂತಹ ತೊಂದರೆಗಳನ್ನ ಕಡಿಮೆ ಮಾಡಲು ಒಮೆಪ್ರಜಾಲ್ ಎನ್ನುವಂತಹ ಔಷಧಗಳನ್ನ ವೈದ್ಯರು ನೀಡುವುದುಂಟು. ಸಾಂಪ್ರದಾಯಿಕವಾಗಿ ಬಳಸುವ ಔಷಧಗಳು ಅಥವಾ ಔಷಧೀಯ ಗಿಡಗಳು ಇಂತಹ ಹುಣ್ಣನ್ನ ಕಡಿಮೆ ಮಾಡಬಲ್ಲುವೆ? ಅಲ್ಲಾಗುವ ಗಾಯಗಳನ್ನ ಗುಣಪಡಿಸಬಲ್ಲುವೆ? ಈ ಪ್ರಶ್ನೆಗಳನ್ನ ಪರಿಶೀಲಿಸಲು ತಾಹಾ ಮತ್ತು ತಂಡ ಐಪೋಮಿಯಾ ಕಾರ್ನಿಯವನ್ನು ಪರೀಕ್ಷಿಸಿದೆ. ಐಪೋಮಿಯಾ ಕಾರ್ನಿಯಾದ ಬಗ್ಗೆ ಆಸಕ್ತಿ ಬರಲು ಕಾರಣ ಇಷ್ಟೇ. ಮಾರ್ನಿಂಗ್ ಗ್ಲೋರಿ ಎಂಬ ಹೆಸರಿನ ಇದು ಆಫ್ರಿಕಾ, ಭಾರತ ಮೊದಲಾದ ಉಷ್ಣವಲಯದ ಪ್ರದೇಶಗಳಲ್ಲಷ್ಟೇ ಅಲ್ಲದೆ ಯುರೋಪ್ ಮೊದಲಾದ ಸಮಶೀತೋಷ್ಣವಲಯದ ನೆಲದಲ್ಲಿಯೂ ಸೋಂಪಾಗಿ ಬೆಳೆಯುವ ಕಳೆ. ಜೊತೆಗೆ ಅದರಲ್ಲಿರುವ ಕಟು ಒಗರಾದ ಕೆಲವು ವಸ್ತುಗಳು ಜೀವಕೋಶಗಳನ್ನ ಸಾವಿನಿಂದಲೂ ರಕ್ಷಿಸುತ್ತವೆ. ಅವಕ್ಕೆ ಆಕ್ಸಿಡೆಂಟ್ಗಳು ಎನ್ನುವ ಅಪಾಯಕಾರಿ ರಾಸಾಯನಿಕಗಳು ತಟ್ಟದಂತೆ ಕಾಪಾಡುತ್ತವೆ ಮತ್ತು ಉರಿಯೂತವಾಗದಂತೆ ಅಥವಾ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಅತಿಯಾಗಿ ಕೆರಳದಂತೆ ತಡೆಯುತ್ತದೆ ಎಂದು ತಿಳಿದಿತ್ತು. ನೀರಿನಲ್ಲಿ ಅರಗಿಸಿ ತೆಗೆದ ಸಾರ ಮಧುಮೇಹಕ್ಕೂ ಉಪಕಾರಿ ಎಂದು ಗಮನಿಸಲಾಗಿತ್ತು. ಹಾಗಿದ್ದರೆ ಇದರಲ್ಲಿ ಆಕ್ಸಿಡೆಂಟ್ಗಳಿಂದ ಹಾಗೂ ಜೀವಕೋಶಗಳ ಮರಣದಿಂದ ಆಗುವ ಹೊಟ್ಟೆ ಹುಣ್ಣನ್ನು ತಡೆಯಬಹುದಲ್ಲವೇ ಎನ್ನುವುದು ತಾಹಾ ತಂಡದ ಆಲೋಚನೆ. ಇದನ್ನ ಪರಿಶೀಲಿಸಲು ಇವರು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಐಪೋಮಿಯಾ ಕಾರ್ನಿಯಾದ ಹೂಗಳನ್ನ ಮೆಥನಾಲಿನಲ್ಲಿ ಅರೆದು ಭಟ್ಟಿ ಇಳಿಸಿ ಆಯುರ್ವೇದದಲ್ಲಿ ನಾವು ಆಸವ ಎನ್ನುವಂತಹ ಆಸವವನ್ನ ತಯಾರಿಸಿದ್ದಾರೆ. ಈ ರಸವನ್ನ ಬಳಸಿಕೊಂಡು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಇಲಿಗಳಿಗೆ ಅತಿಯಾಗಿ ಮದ್ಯವನ್ನು ಕುಡಿಸಿ ಹಾಗೂ ವಿಕಿರಣಗಳನ್ನು ತಾಕಿಸಿ ಹೊಟ್ಟೆ ಹುಣ್ಣು ಆಗುವಂತೆ ಮಾಡಿದ್ದಾರೆ. ಐಪೋಮಿಯಾ ಆಸವವನ್ನ ನೀಡಿದಾಗ ಈ ಹೊಟ್ಟೆ ಹುಣ್ಣಿಗೆ ಏನಾಗುತ್ತದೆ ಎಂದು ವಿಶ್ಲೇಷಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಆಸವದಲ್ಲಿ ಯಾವ್ಯಾವ ರಾಸಾಯನಿಕಗಳಿರಬಹುದು ಎಂದು ಪರೀಕ್ಷಿಸಿದ್ದಾರೆ. ಸೂಕ್ಷ್ಮತಮ ಎನ್ನಿಸಿದ ಕ್ರೊಮ್ಯಾಟೋಗ್ರಫಿ ತಂತ್ರಗಳನ್ನು ಬಳಸಿ ರಾಸಾಯನಿಕಗಳ ಬಗೆಗಳನ್ನ ಗುರುತಿಸಿದ್ದಾರೆ. ಅವುಗಳಲ್ಲಿ ಇರುವ ರಾಸಾಯನಿಕಗಳು ಇದೀಗ ಹೊಟ್ಟೆ ಹುಣ್ಣನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಗಳಲ್ಲಿ ಕಾಣಬರುವ ಪ್ರೋಟೀನ್ ಹಾಗೂ ಇತರೆ ರಾಸಾಯನಿಕಗಳ ಜೊತೆಗೆ ಪ್ರತಿಕ್ರಿಯಿಸಬಹುದೇ ಎಂದು ಗಣಕ ತಂತ್ರಗಳ ಮೂಲಕ ಪರಿಶೀಲಿಸಿದ್ದಾರೆ. ಆಸವವನ್ನ ಮೊದಲ 5 ದಿನಗಳಲ್ಲಿ ಕುಡಿಸಿ ಅನಂತರ 5ನೇ ದಿನ ಗ್ಯಾಮಾ ವಿಕಿರಣಗಳಿಗೆ ಇಲಿಗಳನ್ನ ಒಡ್ಡಿದ್ದಾರೆ. ಗ್ಯಾಮಾ ವಿಕಿರಣಗಳು ಹೊಟ್ಟೆಯ ಕರುಳಿನ ಒಳಭಾಗದಲ್ಲಿರುವ ಜೀವಕೋಶಗಳನ್ನು ಕೊಂದು ಹುಣ್ಣನ್ನು ಉಂಟು ಮಾಡುತ್ತವೆ ಎನ್ನುವುದು ತಿಳಿದ ವಿಷಯ. ಹೀಗೆ ವಿಕಿರಣ ಕೊಟ್ಟ ನಂತರ 2 ದಿನಗಳಾದ ಮೇಲೆ ಮದ್ಯವನ್ನೂ ಕುಡಿಸಿದ್ದಾರೆ. ಶುದ್ಧ ಇಥನಾಲ್ ಅನ್ನು ಕುಡಿಸಿದ ಇಲಿಗಳಲ್ಲಿ 2ನೇ ದಿನಗಳಲ್ಲಿ ಹೊಟ್ಟೆಯಲ್ಲಿ ಹುಣ್ಣು ಕಾಣಿಸಿಕೊಳ್ಳುತ್ತದೆ. ಹೀಗೆ ವಿಕಿರಣ ಮತ್ತು ಮದ್ಯವೆರಡೂ ಹುಣ್ಣು ಮಾಡಿದ ಇಲಿಗಳ ಜೊತೆಗೆ ಕೇವಲ ಮದ್ಯವನ್ನಷ್ಟೇ ಕೊಟ್ಟಂತಹ ಇಲಿಗಳನ್ನು ಹಾಗೂ ಕೇವಲ ವಿಕಿರಣವನ್ನಷ್ಟೇ ಕೊಟ್ಟಂತಹ ಇಲಿಗಳನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ. 7 ದಿನಗಳ ನಂತರ ಇವುಗಳಲ್ಲಿ ಎಷ್ಟು ಬದುಕಿ ಉಳಿಯುತ್ತವೆ, 7 ದಿನಗಳ ನಂತರ ಉಳಿದವುಗಳನ್ನು ಕೊಂದು ಅವುಗಳ ಹೊಟ್ಟೆಯಲ್ಲಿ ಆಗಿರುವ ಬದಲಾವಣೆಗಳು, ಅಲ್ಲಿರುವ ದ್ರವದ ಆಮ್ಲೀಯತೆ, ಒಳಪದರದಲ್ಲಿ ಆಗಿರುವ ರಕ್ತಸ್ರಾವ ಮೊದಲಾದವನ್ನ ಲೆಕ್ಕ ಹಾಕಿದ್ದಾರೆ. ಜೊತೆಗೆ ರಕ್ತದಲ್ಲಿರುವ ಗ್ಯಾಸ್ಟ್ರಿನ್ ಎನ್ನುವ ಪ್ರೋಟೀನಿನ ಪ್ರಮಾಣವನ್ನೂ ಗಮನಿಸಿದ್ದಾರೆ. ಇದು ಹೊಟ್ಟೆಯಲ್ಲಿರುವ ಆಮ್ಲೀಯತೆಯ ಸೂಚಿ. ಇವೆಲ್ಲ ಪರೀಕ್ಷೆಗಳಲ್ಲಿಯೂ ಐಪೋಮಿಯಾದ ಆಸವವನ್ನ 5 ದಿನ ಸೇವಿಸಿದ ಇಲಿಗಳಲ್ಲಿ ದುಷ್ಪರಿಣಾಮಗಳ ಪ್ರಮಾಣ ಕಡಿಮೆ ಇತ್ತು. ಅಂದರೆ ಅವುಗಳ ಹೊಟ್ಟೆಯ ರಸದಲ್ಲಿನ ಆಮ್ಲೀಯತೆ ಕಡಿಮೆ ಇತ್ತು, ಹುಣ್ಣಿನ ಪ್ರಮಾಣವೂ ಕಡಿಮೆ ಇತ್ತು. ರಾಸಾಯನಿಕ ಪರೀಕ್ಷೆಗಳು ಇನ್ನೂ ಹಲವು ವಿಷಯಗಳನ್ನ ತಿಳಿಸಿವೆ. ಉದಾಹರಣೆಗೆ ಮದ್ಯ ಸಾಮಾನ್ಯವಾಗಿ ಮೇಲ್ಪದರದಲ್ಲಿರುವ ಲೋಳೆಯನ್ನ ಬಾಧಿಸಿ ಹುಣ್ಣು ಉಂಟು ಮಾಡುತ್ತದೆ. ವಿಕಿರಣ ಜೀವಕೋಶಗಳನ್ನೇ ಕೊಂದು ಹುಣ್ಣು ಉಂಟು ಮಾಡುತ್ತದೆ. ಇವೆರಡೂ ಬಗೆಯ ಹುಣ್ಣಿನ ಪ್ರಮಾಣವನ್ನ ಮಾರ್ನಿಂಗ್ ಗ್ಲೋರಿಯ ಆಸವ ತಗ್ಗಿಸಿದೆ. ಅಂದರೆ ಅದರಲ್ಲಿರುವ ಘಟಕಗಳ ಚಟುವಟಿಕೆಗಳು ವೈವಿಧ್ಯಮಯ ಇರಬೇಕು ಎಂದಷ್ಟೆ. ಆಸವದಲ್ಲಿ ಫ್ಲೆವಿನಾಯ್ಡ್, ಟರ್ಪನಾಯ್ಡ್ ಮೊದಲಾದ ವರ್ಗದ ಹಲವಾರು ರಾಸಾಯನಿಕಗಳಿವೆ. ಇವುಗಳಲ್ಲಿ ಕೆಲವು ಜಠರದ ಹುಣ್ಣಿಗೆ ನೇರವಾಗಿ ಸಂಬಂಧ ಇರುವಂತಹ ರಾಸಾಯನಿಕ ಕ್ರಿಯೆಯೊಂದರಲ್ಲಿ ಪಾಲ್ಗೊಳ್ಳುವ ಪ್ರೋಟೀನ್ಗಳ ಜೊತೆಗೆ ಪ್ರತಿಕ್ರಯಿಸಬಲ್ಲುದು ಎಂದು ಗಣಕ ತಂತ್ರಾಂಶಗಳು ಸೂಚಿಸಿದವು. ಜೊತೆಗೆ ಲಿವರ್ ಮತ್ತು ಮೂತ್ರಪಿಂಡಗಳ ಚಟುವಟಿಕೆಯನ್ನು ಇವು ರಕ್ಷಿಸುತ್ತವೆ ಎಂದು ರಕ್ತದಲ್ಲಿರುವ ಕ್ರಿಯಾಟಿನಿನ್ ಹಾಗೂ ಯೂರಿಯಾ ಪ್ರಮಾಣಗಳು ತೋರಿಸಿವೆ. ಒಟ್ಟಾರೆ ವಿಕಿರಣದಿಂದ ಉಂಟಾಗುವ ಆಕ್ಸಿಡೆಂಟ್ಗಳನ್ನು, ಸಹಜವಾಗಿಯೇ ಹುಟ್ಟುವ ಆಕ್ಸಿಡೆಂಟ್ಗಳನ್ನು ಆಸವದಲ್ಲಿರುವ ರಾಸಾಯನಿಕಗಳು ಕುಗ್ಗಿಸಿ ಅವುಗಳಿಂದಾಗುವ ಹಾನಿಯನ್ನ ತಗ್ಗಿಸುತ್ತಿರಬೇಕು ಎನ್ನುವುದು ಈಜಿಪ್ಟಿನ ವಿಜ್ಞಾನಿಗಳ ತರ್ಕ. ಮದ್ಯ ಹಾಗೂ ವಿಕಿರಣಗಳಿಂದಂಟಾಗುವ ಹೊಟ್ಟೆ ಹುಣ್ಣುಗಳ ನಿವಾರಣೆಗೆ ಇಂತಹ ಸಸ್ಯ ಮೂಲದ ವಸ್ತುಗಳನ್ನ ಬಳಸಬಹುದು ಎಂಬ ಆಶಯವನ್ನು ಇವರು ಪ್ರಕಟಿಸಿದ್ದಾರೆ. ಹಾ, ಈ ಹಿಂದೆ ಭಾರತದಲ್ಲಿಯೂ ತುಳಸಿ, ಅಶ್ವಗಂಧ, ಕಾಫಿ ಮೊದಲಾದ ಹಲವು ಸಸ್ಯಗಳ ಸಾರಗಳು ವಿಕಿರಣಗಳುಂಟು ಮಾಡುವ ತೊಂದರೆಯಿಂದ ರಕ್ಷಿಸಬಲ್ಲುವು ಎಂದು ಪ್ರಯೋಗಗಳು ತೋರಿಸಿದ್ದವು. ಆದರೆ ದಶಕಗಳು ಕಳೆದರೂ ಅವು ಯಾವುವೂ ಇನ್ನೂ ಔಷಧಗಳಾಗಿಲ್ಲ. ಐಪೋಮಿಯಾ ಕಾರ್ನಿಯಾದ ಗತಿಯೂ ಹಾಗೇ ಆದೀತು ಎನ್ನೋಣವೇ? ಅಥವಾ ಇಂತಹ ಸಂಶೋಧನೆಗಳು ಕೇವಲ ಸುದೀರ್ಘ ಪರಂಪರೆ ಇತಿಹಾಸ ಇರುವ ಭಾರತೀಯ, ಈಜಿಪ್ಟ್ ಹಾಗೂ ಮಧ್ಯ ಪ್ರಾಚ್ಯದ ಜನತೆಯ ಪೂರ್ವಾಗ್ರಹದ ಫಲವು? ಕಾಲವಷ್ಟೇ ಇದನ್ನ ಸ್ಪಷ್ಟಪಡಿಸಬೇಕು ಎನ್ನೋಣವೇ?
2: ಹೊಳೆಯುವ ಹಲ್ಲಿಗೆ ಕೊಳೆಯದ ಲೇಪ. ಹಲ್ಲುಗಳ ಆರೋಗ್ಯದ ಬಗ್ಗೆ ಯಾರ್ತಾನೆ ಕಾಳಜಿ ಇಲ್ಲ ಹೇಳಿ? ಹಲ್ಲು ನೋಡಿದರೆ ದಾಳಿಂಬೆಯ ಮುತ್ತುಗಳಂತೆ ಇರಬೇಕು, ಮುತ್ತಿನಂತೆ ಹೊಳೆಯಬೇಕು, ಚಿನ್ನದಂತೆ ಮಿರುಗು ಕಳೆಯದೆ ಇರಬೇಕು, ನಕ್ಕರೆ ಮಿಂಚುವಂತೆ ಇರಬೇಕು ಅಂತೆಲ್ಲ ಕನಸು ಕಂಡು ನಿತ್ಯವೂ ಟಿವಿಯಲ್ಲಿ ಕಾಣುವ ಟೂತ್ಪೇಸ್ಟ್ಗಳನ್ನೆಲ್ಲ ಪ್ರಯೋಗಿಸಿ ಪರೀಕ್ಷೆ ಮಾಡಿಬಿಡುತ್ತೇವಷ್ಟೆ. ಆದರೂ ಹಲ್ಲು ಕರೆಗೆಟ್ಟುವುದು, ಹುಳುಕಾಗುವುದನ್ನ ತಡೆಯಲಾಗದು. ಹುಳುಕು ಹಲ್ಲಿನ ದುರಸ್ತಿಗೆ ದಂತ ವೈದ್ಯರು ಬಳಸುವ ಸಿಮೆಂಟು ಎನ್ನುವ ವಸ್ತುವಿನ ಹೊಳಪು ಕೆಳದಂತೆ ಹಾಗೂ ಬ್ಯಾಕ್ಟೀರಿಯಾ ಅವನ್ನು ಸೋಂಕದಂತೆ ತಡೆಯುವ ವಿಶೇಷ ವಸ್ತುವನ್ನು ನ್ಯಾನೋ ತಂತ್ರಜ್ಞಾನ ಬಳಸಿ ಬೆಂಗಳೂರಿನ ರಸಾಯನ ವಿಜ್ಞಾನಿಗಳು ರೂಪಿಸಿದ್ದಾರಂತೆ. ಎಂಎಸ್ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ದಂತ ವೈದ್ಯೆ ಡಾಕ್ಟರ್ ಲಲಿತಾ ಜಯರಾಮ್, ರಸಾಯನ ವಿಜ್ಞಾನಿ ಡಾಕ್ಟರ್ ನಿರಂಜನ ಪ್ರಭು ಹಾಗೂ ಭೌತಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಪ್ರೇಮ್ ಕುಮಾರ್ ಮತ್ತು ಅವರ ಸಂಗಡಿಗರು ಹೀಗೊಂದು ವಸ್ತುವನ್ನು ತಯಾರಿಸಿದ್ದಾರೆಂದು ಮಟೀರಿಯಲ್ಸ್ ಕೆಮಿಸ್ಟ್ರಿ ಅಂಡ್ ಫಿಸಿಕ್ಸ್ ಪತ್ರಿಕೆ ವರದಿ ಮಾಡಿದೆ. ಮಕ್ಕಳ ಹಲ್ಲುಗಳಂತೂ ಬಹಳ ಸೂಕ್ಷ್ಮ. ಹಾಲು ಹಲ್ಲುಗಳು ಬಿದ್ದು ಹೊಸ ಹಲ್ಲುಗಳು ಹುಟ್ಟಿದ ಮೇಲೆ ಹೀಗೇನಾದರೂ ಆದರೆ ಜೀವನ ಪರ್ಯಂತ ಪಾಪ ಹುಳುಕು ಹಲ್ಲಿನ ಜೊತೆಗೆ ಬದುಕಬೇಕಾದ ಕಷ್ಟವೂ ಇದೆ. ಈಗಾಗಲೇ ಹುಳುಕಾದ ಹಲ್ಲಿನ ರಿಪೇರಿ ಸ್ವಲ್ಪ ಮಟ್ಟಿಗೆ ಸಾಧ್ಯ. ಅದರೊಳಗೆ ಬಿದ್ದ ಕುಳಿಯನ್ನು ತುಂಬುವುದೋ ಅಥವಾ ಆ ಹಲ್ಲನ್ನೇ ಕಿತ್ತು ಅದರ ಜಾಗದಲ್ಲಿ ಇನ್ನೊಂದು ಹಲ್ಲನ್ನ ಕಟ್ಟುವುದೋ ಇಲ್ಲವೇ ಹುಳುಕು ಹಲ್ಲಿನ ಮೇಲೆ ಭದ್ರವಾಗಿ ಕುಳಿತುಕೊಳ್ಳುವಂತಹ ಕೃತಕ ಟೋಪಿಯನ್ನು ಹೊದಿಸುವುದು ಮೊದಲಾದ ಉಪಾಯಗಳೂ ಇವೆ. ಆದರೆ ಇವು ಕೂಡ ಬಾಯೊಳಗಿನ ಬ್ಯಾಕ್ಟೀರಿಯಾಗಳ ಕೋಟಲೆಯನ್ನ ತಡೆಯಲಾರವು. ಹೀಗಾಗಿ ಕೇವಲ ಟೂತ್ಪೇಸ್ಟ್ನಲ್ಲಿ ಅಷ್ಟೇ ಅಲ್ಲ, ಹುಳುಕು ಹಲ್ಲಿನ ರಿಪೇರಿಗೆ ಬಳಸುವ ಸಿಮೆಂಟ್ನಲ್ಲಿಯೂ ಬ್ಯಾಕ್ಟೀರಿಯಾ ರೋಧಕ ವಸ್ತುಗಳನ್ನು ಸೇರಿಸುವುದುಂಟು. ದಂತ ವೈದ್ಯರು ಗ್ಲಾಸ್ ಅಯೋನೋಮರ್ ಸಿಮೆಂಟ್ ಎನ್ನುವ ವಸ್ತುವನ್ನು ಸಾಮಾನ್ಯವಾಗಿ ಹುಳುಕು ಹಲ್ಲುಗಳನ್ನು ದುರಸ್ತಿ ಮಾಡುವಾಗ ಬಳಸುತ್ತಾರೆ. ವಾಸ್ತವದಲ್ಲಿ ಇದೊಂದು ಮಿಶ್ರಣ. ಪಾಲಿಮರಿನ ಹಂದರದೊಳಗೆ ಗಾಜಿನ ಹರಳು ಅಥವಾ ಕಣಗಳು ಹರಡಿಕೊಂಡಿರುವಂತಹ ಸಿಮೆಂಟ್. ಸಿಮೆಂಟಿನೊಳಗೆ ಜೆಲ್ಲಿ ಕಲ್ಲುಗಳು ತುಂಬಿದಾಗ ಕಾಂಕ್ರೀಟಿನಂತೆ ಒರಟು ಕಣಗಳು ಇದ್ದರೂ ಕೊನೆಗೆ ನಯವಾಗಿಯೂ ಗಟ್ಟಿಯಾಗಿಯೂ ಆಗುವಂತಹ ಒಂದು ವಸ್ತು. ಇದರಲ್ಲಿ ಬಳಸುವ ಪಾಲಿಮರ್ ಮಿಶ್ರಣ ಸಾಮಾನ್ಯವಾಗಿ ರಸಾಯನ ವಿಜ್ಞಾನಿಗಳು ಪಾಲಿ ಅಲ್ಕಲೈಟ್ ಎಂದು ಕರೆಯುವ ಆಮ್ಲೀಯ ವಸ್ತು. ಇದರ ಜೊತೆಗೆ ಕ್ಷಾರ ಗುಣವಿರುವ ಗಾಜನ್ನು ನೀರಿನಲ್ಲಿ ಬೆರೆಸಿ ಗಟ್ಟಿಯಾಗಿಸಿ ಸಿಮೆಂಟ್ ತಯಾರಿಸುತ್ತಾರೆ. ಇದನ್ನು ಹಲ್ಲಿನ ಮೇಲೆ ಥೇಟ್ ಗೋಡೆಗೆ ಗಾರೆ ಹಚ್ಚುವ ಹಾಗೆಯೇ ಹಚ್ಚುತ್ತಾರೆ. ಹಚ್ಚಿದ ಕೆಲವೇ ಕ್ಷಣಗಳಲ್ಲಿ ಗಟ್ಟಿಯಾಗಿ ಹಲ್ಲಿಗೆ ಅಂಟಿಕೊಂಡು ಕುಳಿತುಕೊಳ್ಳುತ್ತದೆ. ಹಲ್ಲಿನ ಮೇಲ್ಮೈಯಲ್ಲಿರುವ ವಿದ್ಯುದಾವೇಶಿಕ ಫಾಸ್ಫೇಟ್ ಅಥವಾ ಇತರೆ ಅಯಾನುಗಳ ಜೊತೆಗೆ ಭದ್ರವಾಗಿ ಬಂಧ ಏರ್ಪಡಿಸುವುದರಿಂದ ಇದನ್ನ ಅಯೋನೋಮರ್ ಎಂದು ಕರೆಯುತ್ತಾರೆ. ಅಯಾನುಗಳ ಗುಣವಿರುವ ಪಾಲಿಮರ್ ಗಾಜು ಎನ್ನುವುದು ಯುಕ್ತ. ಇದರಲ್ಲಿ ಬಳಸುವ ಗಾಜು ಸಾಮಾನ್ಯ ಗಾಜಿನಿಂದಲೇ ತಯಾರಾದರೂ ಬಲು ಸೂಕ್ಷ್ಮ ಕಣಗಳಿರುವ ಪುಡಿ. ಸಾಮಾನ್ಯ ಗಾಜಿನಲ್ಲಿ ಇರುವ ಸಿಲಿಕಾನ್, ಸೋಡಿಯಂ ಅಷ್ಟೇ ಅಲ್ಲದೆ ಇದರಲ್ಲಿ ಅಲ್ಯೂಮಿನಿಯಂ ಹಾಗೂ ಕ್ಯಾಲ್ಸಿಯಂ ಕೂಡ ಇರುತ್ತವೆ. ಇವುಗಳನ್ನು ಫ್ಲೋರೈಡ್, ಆಕ್ಸೈಡ್ ಹಾಗೂ ಫಾಸ್ಫೇಟ್ ರೂಪದಲ್ಲಿ ಸೇರಿಸಿರುತ್ತಾರೆ. ಇದಲ್ಲದೆ ಪಾಲಿಮರ್ ಸುಲಭವಾಗಿ ಆಗುವುದಕ್ಕೂ ಕೆಲವು ರಾಸಾಯನಿಕಗಳನ್ನು ಸೇರಿಸುತ್ತಾರೆ. ಫ್ಲೂರೈಡ್ ಹಲ್ಲಿನ ರಕ್ಷಣೆಗಾಗಿ ಇವನ್ನೆಲ್ಲ ನೀರಿನಲ್ಲಿ ಬೆರೆಸಿ ಮಿಶ್ರಣ ಮಾಡಿದಾಗ ಪಾಲಿ ಆಲ್ಕಲೈಡ್ ಪಾಲಿಮರ್ ಆಗುತ್ತದೆ. ಈ ಗಾಜು ಮತ್ತು ಇತರೆ ಅಡಕಗಳು ಅದರೊಳಗೆ ಹುದುಕಿಕೊಂಡು ಗಟ್ಟಿಯಾಗುತ್ತದೆ, ದಂತದ ಗಾರೆಯಾಗುತ್ತದೆ. ಸಿಮೆಂಟ್ನಂತೆಯೇ ಬೇಕೆಂದಾಗ ತಯಾರಿಸಿ ಹಲ್ಲಿನಲ್ಲಿರುವ ಬಿರುಕುಗಳನ್ನು ನಿಮಿಷಗಳಲ್ಲಿ ಮುಚ್ಚಬಹುದು. ಕ್ಷಾರ ಗುಣವಿರುವುದರಿಂದಲೇ ಈ ಸಿಮೆಂಟು ಕೂಡ ಬಾಯಿಲಿನ ಜೊಲ್ಲು ಬ್ಯಾಕ್ಟೀರಿಯಾಗಳ ಪ್ರಭಾವದಿಂದಾಗಿ ಕರಗುವುದುಂಟು. ಆಗ ಇನ್ನೊಮ್ಮೆ ದಂತ ವೈದ್ಯರ ಬಳಿ ಹೋಗಿ ಗಾರೆ ಹಚ್ಚಿಸಿಕೊಳ್ಳಬೇಕು. ಸಿಮೆಂಟಿನ ಈ ಕೊರೆತಕ್ಕೆ ಹಲ್ಲುಗಳನ್ನು ಹಳದಿಯಾಗಿ ಕರೆಗೆಟ್ಟಿಸುವ ಹಾಗೂ ಹುಳುಕನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾಗಳೇ ಇದಕ್ಕೆ ಕಾರಣ. ಈ ಸಿಮೆಂಟಿನೊಳಗೆ ಬ್ಯಾಕ್ಟೀರಿಯಾಗಳನ್ನ ಬೆಳೆಯಕೊಡದಂತಹ ವಸ್ತುಗಳನ್ನು ಸೇರಿಸಬೇಕೆನ್ನುವುದು ವಸ್ತು ವಿಜ್ಞಾನಿಗಳ ಆಸೆ. ಅದಕ್ಕಾಗಿ ಹಲವು ಪ್ರಯೋಗಗಳೂ ನಡೆದಿದ್ದಿವೆ. ವಸ್ತುಗಳನ್ನು ಅತಿ ಸೂಕ್ಷ್ಮವಾದ ರೂಪದಲ್ಲಿ ಅಂದರೆ ನ್ಯಾನೋ ಕಣಗಳ ರೂಪದಲ್ಲಿ ಸೇರಿಸಿದರೆ ಸಿಮೆಂಟು ಗಟ್ಟಿಯಾಗಿಯೂ ಇರುತ್ತದೆ, ಹೊಸ ಗುಣವನ್ನು ಪಡೆಯುತ್ತದೆ ಎನ್ನುವುದು ಇವರ ಆಲೋಚನೆ. ಸಿಮೆಂಟಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಲ್ಲ ಹಾಗೂ ಬಿಳಿಯ ಬಣ್ಣವನ್ನು ನೀಡಬಲ್ಲ ಸೀರಿಯಂ ಆಕ್ಸೈಡ್ನ ನ್ಯಾನೋ ಕಣವನ್ನ ಸೇರಿಸಲು MSR ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಪ್ರಯತ್ನಿಸಿದ್ದಾರೆ. ಸೀರಿಯಂ ಆಕ್ಸೈಡೇ ಏಕೆ ಎಂದರೆ ಅದು ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಗ್ರಾಮ್ ಪಾಸಿಟಿವ್ ಹಾಗೂ ಗ್ರಾಮ್ ನೆಗೆಟಿವ್ ಎನ್ನುವ ಎರಡೂ ಬಗೆಯನ್ನು ಕೊಲ್ಲುತ್ತದೆ ಎನ್ನುತ್ತಾರೆ ಈ ಹೊಸ ಸಿಮೆಂಟ್ ಸಿದ್ಧಪಡಿಸಿದ ತಂಡದಲ್ಲೊಬ್ಬರಾದ ಡಾಕ್ಟರ್ ನಿರಂಜನ ಪ್ರಭು ಅವರು. ಸೀರಿಯಂ ಆಕ್ಸೈಡ್ನ ನ್ಯಾನೋ ಕಣಗಳನ್ನು ತಯಾರಿಸುವುದು ಮೊದಲ ಹಂತ. ಇದಕ್ಕಾಗಿ MSR ವಿಶ್ವವಿದ್ಯಾನಿಲಯದ ತಂಡ ಅಣಬೆಯನ್ನು ಬಳಸಿತು. ಸಸ್ಯಗಳ ಸಾರಗಳಲ್ಲಿ ಲೋಹಗಳ ಲವಣಗಳನ್ನು ಬೆರೆಸಿದಾಗ ನ್ಯಾನೋ ಕಣಗಳ ಗಾತ್ರದ ಲೋಹಗಳನ್ನ ಬೇರ್ಪಡಿಸಬಹುದು ಎನ್ನುವುದು ಗೊತ್ತಿರುವಂತಹ ವಿಷಯ. ಇದಕ್ಕಾಗಿ ಸೀಬೆ ಎಲೆ, ದಾಳಿಂಬೆ, ತುಳಸಿ ಮೊದಲಾದ ಹಲವು ಸಸ್ಯಗಳನ್ನು ಬಳಸಿದ್ದೂ ಇದೆ. ಸೀರಿಯಂ ಆಕ್ಸೈಡ್ನ ಕಣಗಳನ್ನು ತಯಾರಿಸಲು ಅಣಬೆಯ ರಸವನ್ನು ಇವರು ಬಳಸಿದರು. ಹೀಗೆ ತಯಾರಿಸಿದ ಕಣಗಳು ನಿರೀಕ್ಷಿಸಿದಂತಹ ಗಾತ್ರ ಹಾಗೂ ಆಕಾರದಲ್ಲಿ ಇವೆಯೇ ಎನ್ನುವುದನ್ನು ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಅಣುಗಳನ್ನು ತೂಕದ ಆಧಾರದ ಮೇಲೆ ವಿಂಗಡಿಸುವ ಮಾಸ್ ಸ್ಪೆಕ್ಟ್ರೋಮೀಟರ್ ಮೊದಲಾದ ಸುಸಜ್ಜಿತ ತಂತ್ರಗಳನ್ನು ಬಳಸಿ ಖಾತ್ರಿಪಡಿಸಿಕೊಂಡಿದ್ದಾರೆ. ಒಟ್ಟಾರೆ ವಸ್ತುವಿನ ಶೇಕಡ 10ಕ್ಕಿಂತಲೂ ಹೆಚ್ಚು ಸೀರಿಯಂ ಆಕ್ಸೈಡ್ ಜೀವಕೋಶಗಳನ್ನು ಕೊಲ್ಲಬಲ್ಲದು. ಹೀಗಾಗಿ ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಸೀರಿಯಂ ಆಕ್ಸೈಡ್ ಬೆರೆತಿರುವ ಸಿಮೆಂಟ್ ಫಲಕಾರಿಯೇ ಎನ್ನುವುದು ಸಂದೇಹವಿತ್ತು. ಪ್ರಭು ಅವರ ತಂಡ ವಿವಿಧ ಪ್ರಮಾಣದಲ್ಲಿ ಸೀರಿಯಂ ಆಕ್ಸೈಡ್ ನ್ಯಾನೋ ಕಣಗಳು ಬೆರೆತಿರುವ ಸಿಮೆಂಟ್ ಅನ್ನು ತಯಾರಿಸಿ ಅವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಕೊಲ್ಲುತ್ತದೆ ಎಂದು ತಿಳಿಯಲು ಈ ಮಿಶ್ರಣದ ಹಾಳೆಯ ಮೇಲೆ ಬ್ಯಾಕ್ಟೀರಿಯಾಗಳನ್ನ ಹಚ್ಚಿ ಪರೀಕ್ಷಿಸಿದ್ದಾರೆ. 3 ದಿನಗಳ ನಂತರ ಯಾವುದರಲ್ಲಿ ಕಡಿಮೆ ಬ್ಯಾಕ್ಟೀರಿಯಾ ಬೆಳೆಯುತ್ತೆನ್ನುವುದನ್ನ ಗುರುತಿಸಿದ್ದಾರೆ. ಆ ಪ್ರಕಾರ ಶೇಕಡ 4ರಷ್ಟು ನ್ಯಾನೋ ಕಣಗಳು ಹುದುಗಿರುವ ಸಿಮೆಂಟಿನ ಮೇಲೆ ಬ್ಯಾಕ್ಟೀರಿಯಾಗಳು ಅತಿ ಕಡಿಮೆ ಬೆಳೆದಿದ್ದುವು. ಸೀರಿಯಂ ಆಕ್ಸೈಡ್ ಅನ್ನು ಸೇರಿಸಿದರೆ ಸಿಮೆಂಟ್ ಬಣ್ಣಗೆಡುವುದಿಲ್ಲವೇ? ಕರೆಗಿಟ್ಟುವುದನ್ನ ತಡೆಯುವ ಲೇಪವೇ ಬಣ್ಣಗೆಟ್ಟಿದರೆ ಹೇಗೆ? ಅದಕ್ಕಾಗಿ ಈ ಸಿಮೆಂಟಿನ ಮೇಲೆ ಬೆಳಕನ್ನು ಚೆಲ್ಲಿ ಅದರಿಂದ ಪ್ರತಿಫಲಿಸುವ, ಚದುರುವ ಹಾಗೂ ಅದರೊಳಗಿಂದ ಹಾಯುವ ಬೆಳಕಿನ ರಂಗು ಲಕ್ಷಣಗಳನ್ನು ವಿವಿಧ ಸೂಕ್ಷ್ಮತಮ ಯಂತ್ರಗಳಿಂದ ಅಳೆದಿದ್ದಾರೆ. ಅದರಷ್ಟೇ ಗಟ್ಟಿ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ್ದಾರೆ. ಹೊಸ ಸಿಮೆಂಟಿನ ಹೊಳಪು ಹಲ್ಲಿನ ಹಾಗೂ ಸಾಮಾನ್ಯ ಸಿಮೆಂಟಿನಷ್ಟೇ ಇತ್ತು. ಆದರೆ ಅವೆರಡಕ್ಕಿಂತಲೂ ಹೊಸ ಸಿಮೆಂಟು ಇನ್ನಷ್ಟು ಗಟ್ಟಿ ಹಾಗೂ ದೃಢವಾಗಿತ್ತು. ಅಂದರೆ ಅದನ್ನು ಗೀರುವುದು ಸುಲಭವಾಗಿರಲಿಲ್ಲ, ಪುಡಿಯಾಗಿಸುವುದು ಕಷ್ಟವಾಗಿತ್ತು. ಹೀಗೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಧಾನಿಸುವ ಸೀರಿಯಂ ಆಕ್ಸೈಡ್ ಅನ್ನು ಸೇರಿಸಿದ ಹಲ್ಲಿನ ಬಣ್ಣ ದೀರ್ಘಕಾಲ ಬಣ್ಣಗೆಡದೆ ಉಳಿಯಬಹುದು, ಆಗಾಗ್ಗೆ ದಂತ ವೈದ್ಯರ ಬಳಿಗೆ ಹೋಗುವುದನ್ನ ಕಡಿಮೆ ಮಾಡಿತ್ತು ಎನ್ನುವ ಆಶಯ ಈ ವಿಜ್ಞಾನಿಗಳಿಗೆ ಇದೆ. ಜೊತೆಗೆ ಇದು ಸುರಕ್ಷಿತವೂ ಕೂಡ ಅಂತೆ.
0: ವಾರದ ವಿಜ್ಞಾನಿ ಅಲೆಕ್ಸಾಂಡರ್ ಇವಾನ್ ಒಪಾರಿನ್. ಜೀವ ಎನ್ನುವುದು ಒಂದು ರಾಸಾಯನಿಕ ಕ್ರಿಯೆಯಿಂದ ಹುಟ್ಟಿದೆ ಎಂದು ವಾದಿಸಿದ ವಿಜ್ಞಾನಿ ವಿಶ್ವದಲ್ಲಿ ಜೀವಿಯ ಉಗಮ ಹೇಗಾಯಿತೆಂಬುದನ್ನು ಅರಿಯಲು ನೆರವಾದವ. ಅಲೆಕ್ಸಾಂಡರ್ ಇವಾನ್ ಒಪಾರಿನ್ ರಷ್ಯಾದಲ್ಲಿ ಹುಟ್ಟಿದ. ಈತ ಹುಟ್ಟಿದ್ದು 1894 ಇಸವಿ ಫೆಬ್ರವರಿ 18 ತಾರೀಕು. ತಂದೆ ಇವಾನ್ ಒಪಾರಿನ್ ಹಾಗೂ ತಾಯಿ ಅಲೆಕ್ಸಾಂಡ್ರ ಒಪಾರಿನ. ಈ ದಂಪತಿಗಳಿಗೆ ಮಗನಾಗಿ ಉಗ್ಲಿಚ್ ಎನ್ನುವ ರಷ್ಯನ್ ಪಟ್ಟಣದಲ್ಲಿ ಇವನು ಹುಟ್ಟಿದ. ಇವನ ವಿದ್ಯಾಭ್ಯಾಸವೆಲ್ಲವೂ ಉಗ್ಲಿಚಿನಲ್ಲಿಯೇ ನಡೆದು ಪದವಿಗಾಗಿ ಮಾಸ್ಕೋ ಸ್ಟೇಟ್ ವಿಶ್ವವಿದ್ಯಾನಿಲಯವನ್ನು ಸೇರಿದ. ಅಲ್ಲಿಂದ ಜೀವರಾಸಾಯನಿಕ ವಿಜ್ಞಾನದಲ್ಲಿ ಪದವಿಯನ್ನು ಗಳಿಸಿದ. ತದನಂತರ 1935 ಸೋವಿಯತ್ ರಷ್ಯಾದ ಜೀವರಾಸಾಯನಿಕ ಪ್ರಯೋಗಾಲಯವನ್ನು ಸ್ಥಾಪಿಸಿದ. ಈ ಮಧ್ಯೆ 1924 ಈತ ಜೀವದ ಉಗಮ ಹೇಗಾಗಿರಬಹುದು ಎನ್ನುವುದಕ್ಕೆ ಹೊಸದೊಂದು ತರ್ಕವನ್ನು ರಷ್ಯಾದ ವಿಜ್ಞಾನ ಅಕಾಡೆಮಿಯಲ್ಲಿ ಪ್ರಕಟಿಸಿದ್ದ. ಆದರೆ ಎರಡನೆಯ ಮಹಾಯುದ್ಧದ ದೆಸೆಯಿಂದಾಗಿ ಈ ಸುದ್ದಿ ಎಲ್ಲ ಕಡೆಯೂ ಪ್ರಚಾರ ಆಗಲಿಲ್ಲ. ಸುಮಾರು 11 ನಂತರ ಇದು ಯುರೋಪಿನ ವಿಜ್ಞಾನಿಗಳ ಕಿವಿಯನ್ನ ತಟ್ಟಿತು. ಅಷ್ಟರಲ್ಲಿ ಯುರೋಪಿನಲ್ಲಿಯೂ ಸಾಕಷ್ಟು ಬೆಳವಣಿಗೆಗಳು ಆಗಿದ್ದವು. ಪರಮಾಣುಗಳ ರಚನೆಯ ಬಗ್ಗೆ ಸಾಕಷ್ಟು ಅರಿವು ಮೂಡಿತ್ತು. ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ರಚನೆ ಚಟುವಟಿಕೆಗಳ ಬಗ್ಗೆ ಬಿರುಸಾಗಿ ಸಂಶೋಧನೆಗಳು ನಡೆದಿದ್ದುವು. ಜೀವಕೋಶದೊಳಗೆ ನಡೆಯುವ ಜಟಿಲವಾದ ರಾಸಾಯನಿಕ ಕ್ರಿಯೆಗಳನ್ನು ಸ್ಪಷ್ಟವಾಗಿ ತಿಳಿಸುವ ಶೋಧಗಳು ಕೂಡ ನಡೆದಿದ್ದುವು. ಜೀವಕೋಶಗಳ ಒಟ್ಟಾರೆ ರಚನೆಯ ಬಗ್ಗೆ ಒಂದು ಸ್ಥೂಲವಾದ ಚಿತ್ರಣ ರೂಪುಗೊಂಡಿತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಒಪಾರಿನ್ ಜೀವ ಎನ್ನುವುದು ನಿರ್ಜೀವದಿಂದ ಬೇರಲ್ಲ, ಅದು ಕೂಡ ನಿರ್ಜೀವ ವಸ್ತುಗಳಂತೆಯೇ ವಿವಿಧ ರಾಸಾಯನಿಕ ಕ್ರಿಯೆಗಳಿಂದಾಗಿ ಉದ್ಭವಿಸಿರಬೇಕು ಎಂದು ತರ್ಕಿಸಿದ. ಆರಂಭದಲ್ಲಿ ಭೂಮಿಯ ಮೇಲೆ ಆಮ್ಲಜನಕ ಇಲ್ಲದರಿಂದ ವಿವಿಧ ರಾಸಾಯನಿಕ ಕ್ರಿಯೆಗಳು ಜೈವಿಕ ಎನ್ನುವ ರಾಸಾಯನಿಕಗಳಲ್ಲಿ ಅತ್ಯಂತ ಸರಳವಾದವನ್ನು ಹುಟ್ಟಿಸಿರಬೇಕು. ಇವು ಅನಂತರ ಒಂದರೊಡನೊಂದು ಪ್ರತಿಕ್ರಿಯಿಸಿ ಈಗ ನಾವು ಜೀವಿಗಳಲ್ಲಿಯಷ್ಟೇ ಕಾಣುವಂತಹ ವಿಶಿಷ್ಟ ರಾಸಾಯನಿಕಗಳಾಗಿರಬೇಕು ಎಂದು ತರ್ಕಿಸಿದ. ಇವಕ್ಕೆ ಕೊಬ್ಬಿನ ಚೀಲದಂತಹ ಸೂಕ್ಷ್ಮವಾದ ಗುಳ್ಳೆಗಳಲ್ಲಿ ಇಂತಹ ರಾಸಾಯನಿಕ ಕ್ರಿಯೆಗಳು ನಡೆದು ಜೀವಕೋಶ ಹುಟ್ಟಿರಬೇಕು ಎಂಬುದು ಇವನ ತರ್ಕವಾಗಿತ್ತು. ಇಂತಹ ಚೀಲಗಳಿಗೆ ಕೊಯಸರ್ವೇಟ್ ಎಂದು ಈತ ಹೆಸರಿಸಿದ್ದ. ಹೀಗೆ ಭೂಮಿಯಲ್ಲಿ ಜೀವ ತಂತಾನೇ ಉಗಮವಾಯಿತು ಎಂದು ಈತ ವಾದಿಸಿದ. ಈ ವಾದ ಡಾರ್ವಿನ್ನ ವಾದಕ್ಕೆ ಪೂರಕವಾಯಿತು. ಜೀವಿಯ ವಿಕಾಸ ಎನ್ನುವುದು ಸಹಜವಾಗಿ ನೈಸರ್ಗಿಕವಾಗಿ ನಡೆಯುವ ವಿದ್ಯಮಾನಗಳ ಫಲ ಎಂಬ ಅರಿವು ಕೂಡ ಮೂಡಿತು. ಹೀಗಾಗಿಯೇ ಒಪಾರಿನನ್ನು ಜೀವೋದ್ಭವ ತತ್ವದ ಜನಕ ಎಂದು ಕೂಡ ಕರೆಯುತ್ತಾರೆ. ಒಪಾರಿನ್ ಈ ತರ್ಕಗಳನ್ನು ಮುಂದಿಡುವ ಸಮಯದಲ್ಲಿ ಯುರೋಪಿನಲ್ಲಿದ್ದ ಜೆಬಿಎಸ್ ಹಾಲ್ಡೇನ್ ಎಂಬಾತ ಕೂಡ ಇದೇ ತೀರ್ಮಾನಕ್ಕೆ ಬಂದಿದ್ದ. ಹೀಗಾಗಿ ಭೂಮಿಯ ಗತಕಾಲದಲ್ಲಿ ಇದ್ದ ವಿಶಿಷ್ಟ ಪರಿಸ್ಥಿತಿಗಳು ಜೀವ ಹುಟ್ಟುವುದಕ್ಕೆ ಅನುಕೂಲವಾದಂತಹ ರಾಸಾಯನಿಕ ಕ್ರಿಯೆಗಳನ್ನು ಉಂಟು ಮಾಡಿದ್ದುವು. ಅಲ್ಲಿಂದ ಮುಂದೆ ಜೀವಿಗಳಲ್ಲಿಯಷ್ಟೇ ಕಾಣುವ ವಿವಿಧ ರಾಸಾಯನಿಕಗಳು ರೂಪುಗೊಂಡು ವಿಕಾಸವಾದುವು ಎನ್ನುವ ತತ್ವ ನೆಲೆ ಊರಿತು. ಇದನ್ನು ಒಪಾರಿನ್ ಹಾಲ್ಡೇನ್ ತರ್ಕ ಎಂದೇ ಕರೆಯುತ್ತಾರೆ. ಒಪಾರಿನ್ ಅನ್ನು ಇದೇ ಕಾರಣದಿಂದ 20ನೇ ಶತಮಾನದ ಡಾರ್ವಿನ್ ಎಂದು ಹೇಳಿದವರುಂಟು. ಅದುವರೆಗೂ ಜಟಿಲ ಎನಿಸಿದ್ದ ಜೀವಿಗಳ ಸ್ವರೂಪವನ್ನು ಹೀಗೆ ರಾಸಾಯನಿಕವಾಗಿ ಅವು ಸಹಜವಾಗಿ ಆಗಬಹುದಾದ ಕ್ರಿಯೆ ಎಂದು ನಿರೂಪಿಸಿ ಒಪಾರಿನ್ ಸೃಷ್ಟಿ ಕ್ರಿಯೆ, ಜೀವ ನಿರ್ಜೀವ ಎನ್ನುವುದರ ವಿಶ್ಲೇಷಣೆಗೆ ಹೊಸ ವ್ಯಾಖ್ಯಾನ ಬರೆದಿದ್ದ. ಈತ ಬರೆದ ದಿ ಆರಿಜಿನ್ ಆಫ್ ಲೈಫ್ ಪುಸ್ತಕ ಈಗಲೂ ಜೀವಿ ವಿಜ್ಞಾನಿಗಳಿಗೆ, ಜೀವರಾಸಾಯನಿಕ ಶಾಸ್ತ್ರಜ್ಞರಿಗೆ ವೇದದ ಹಾಗೆ. ವಿಶೇಷ ಎಂದರೆ ಜೀವದ ಉಗಮನದ ಬಗ್ಗೆ ತರ್ಕವನ್ನು ಮಂಡಿಸಿದ ಒಪಾರಿನ್ ಹಾಗೂ ಹಾಲ್ಡೇನ್ ಇಬ್ಬರಿಗೂ ಕಮ್ಯುನಿಸಂ ತತ್ವದ ಬಗ್ಗೆ ತೀವ್ರ ಆಸಕ್ತಿ ಇತ್ತು. ಅದಷ್ಟೇ ಅಲ್ಲ, ಒಪಾರಿನ್ ಹಾಗೂ ಹಾಲ್ಡೇನ್ ಇಬ್ಬರೂ ಕೂಡ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯರುಗಳಾಗಿದ್ದರು. ಅದಕ್ಕಿಂತಲೂ ಸ್ವಾರಸ್ಯಕರ ಸಂಗತಿ ಎಂದರೆ ಇಬ್ಬರಿಗೂ ಇದ್ದ ಭಾರತದ ನಂಟು. ಹಾಲ್ಡೆನ್ ಸ್ವಲ್ಪ ಕಾಲ ಭಾರತದ ಪ್ರಜೆಯಾಗಿಯೂ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಸದಸ್ಯರೂ ಆಗಿದ್ದರು. ಕೋಲ್ಕತ್ತಾ ನಿವಾಸಿಗಳಾಗಿದ್ದರು. ಒಪಾರಿನ್ ಭಾರತ ಸರ್ಕಾರ ಹಾಗೂ ವಿಶ್ವಸಂಸ್ಥೆ ಜೊತೆಗೂಡಿ ನೀಡುವಂತಹ ಕಲಿಂಗ ಪ್ರಶಸ್ತಿಯ ಭಾಜನ. ಜೀವ ಎನ್ನುವುದು ನಿರ್ಜೀವ ವಸ್ತುಗಳಂತೆಯೇ ಜಟಿಲವಾದ ಕ್ರಿಯೆಗಳಿಂದ ಉದ್ಭವಿಸಿದ್ದೇ ಹೊರತು ವಿಶೇಷವೇನಲ್ಲ ಎಂದು ತರ್ಕಿಸಿದ ಈ ವಿಜ್ಞಾನಿ ಹುಟ್ಟಿದ ದಿನ ಇಂದು ಫೆಬ್ರವರಿ 18. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಗೀತಾಕಿಣಿ, ಶ್ರೀಮತಿ ಮಧುಶ್ರೀ ಹೆಗಡೆ ಹಾಗೂ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಿದ್ದರೂ ನೀವು ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 425ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಕ್ಕರ್ ಚೂಪಕ ಅಥವಾ ಸಕ್ಕರ್ ಎಂದೇ ಕನ್ನಡದಲ್ಲಿ ಹೇಳಬಹುದು. ಸಸ್ಯಶಾಸ್ತ್ರದ ಪ್ರಕಾರ ಪರಾವಲಂಬಿ ಸಸ್ಯದ ಬೇರು. ಇದು ಅತೀತೀಯ ಸಸ್ಯದಿಂದ ಪೋಷಕಾಂಶಗಳನ್ನು ಹೀರಲು ಸಹಾಯ ಮಾಡುವುದರಿಂದ ಇದನ್ನು ಚೂಷಕವೆನ್ನುತ್ತಾರೆ. ಚೂಷಕವೆಂದರೆ ಸಕ್ಕರ್ ಎಂದು ಅರ್ಥ. ಎರಡನೇ ಅರ್ಥ, ಭೂಗತ ಕಾಂಡವೇ ಉಪವಾಯುವ್ಯ ಕಾಂಡ ಅಥವಾ ಸಕ್ಕರ್. ಮಣ್ಣಿನೊಳಗೆ ಇರುವ ಕಾಂಡಭಾಗದ ಪಾರ್ಶ್ವದಿಂದ ಬೆಳೆಯುವ ಕೊಂಬೆಯಂತಹ ಈ ಭಾಗವನ್ನು ಸಕ್ಕರ್ ಎಂದು ಕರೆಯುತ್ತಾರೆ. ಇದು ಮಣ್ಣಿನಡಿ ಓರೆಯಾಗಿ ಬೆಳೆಯುತ್ತದೆ. ಸ್ವಲ್ಪ ದೂರ ಬೆಳೆದ ನಂತರ ಸಕ್ಕರ್ ಭೂಮಿಯ ಮೇಲೆ ಕಾಣಿಸಿಕೊಂಡು ಇದರಿಂದ ಮರಿ ಸಸ್ಯವು ಬೆಳೆಯುತ್ತದೆ. ಸೇವಂತಿಗೆ ಇದಕ್ಕೆ ಉದಾಹರಣೆ. ಕಾಯಿಕ ಪ್ರಸರಣದಲ್ಲಿ ಸಕ್ಕರ್ ಪಾತ್ರ ಬಹುಮುಖ್ಯವಾದುದು. ಪ್ರಾಣಿಶಾಸ್ತ್ರದಲ್ಲಿ ಯಾವುದಾದರೂ ಮೇಲ್ಮೈಯೊಂದಕ್ಕೆ ಅಂಟಿಕೊಳ್ಳುವ ಪ್ರಾಣಿಯ ಅಂಗಕ್ಕೆ ಸಕ್ಕರ್ ಎಂದು ಹೇಳುತ್ತಾರೆ. ಸುಕ್ರೋಸ್, ಕನ್ನಡದಲ್ಲಿಯೂ ಸುಕ್ರೋಸ್. ಎರಡು ಮಾನೋಸಕರೈಟ್ ಸಕ್ಕರೆಯಿಂದಾಗಿರುವ ಡೈಸಕರೈಡ್ ಸಕ್ಕರೆಗಳು. ಇದರಲ್ಲಿ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಎಂಬ ಮಾನೋಸಕರೈಟ್ಗಳು ಮಿಳಿತವಾಗಿರುತ್ತವೆ. ಸುಕ್ರೋಸ್ ಕೆಲವು ಸಸ್ಯಗಳಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್. ಸುಕ್ರೋಸ್ ಮುಖ್ಯವಾಗಿ ಕಬ್ಬು ಮತ್ತು ಬೀಟ್ರೂಟ್ಗಳಲ್ಲಿ ಕಂಡುಬರುತ್ತದೆ. ಗ್ಲುಕೋಸ್ ಅಣುವಿನ ಒಂದು ಹೈಡ್ರಾಕ್ಸಿಲ್ OH ಗುಂಪು ಫ್ರುಕ್ಟೋಸ್ನ ಒಂದು ಹೈಡ್ರಾಕ್ಸಿಲ್ ಗುಂಪಿನ ಹೆಚ್ ಪರಮಾಣುವನ್ನು ತೆಗೆದುಕೊಂಡು ನೀರಿನ ಅಣುವಾಗುತ್ತದೆ. ಅನಂತರ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಅಣುಗಳು ಆಮ್ಲಜನಕ ಓ ಪರಮಾಣುವಿನಿಂದ ಬಂಧಿಸಲ್ಪಡುತ್ತವೆ. ಸಲ್ಲೇಜ್ ವಾಟರ್, ಕಶ್ಮಲ ನೀರು, ಗ್ರಹ ತ್ಯಾಜ ನೀರು, ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು ಮುಂತಾದ ಗ್ರಹ ಚಟುವಟಿಕೆಗಳಿಂದ ಉಂಟಾಗುವ ತ್ಯಾಜ್ಯ ನೀರನ್ನು ಚರಂಡಿ ವ್ಯವಸ್ಥೆಗಳಿಲ್ಲದ ಕಡೆ ನೇರವಾಗಿ ಜರಿಗಡೆಗೆ ಬಿಡಲಾಗುತ್ತದೆ. ಇದರಿಂದ ಜರಿಗಳು ನೀರಿನ ಮಾಲಿನ್ಯವಾಗುತ್ತವೆ. ಸಲ್ಲೇಜ್ನಲ್ಲಿ ಮನುಷ್ಯನ ಸೀವೇಜ್ ಅಥವಾ ಟಾಯ್ಲೆಟ್ ನೀರು ಸೇರಿರುವುದಿಲ್ಲ, ಏಕೆಂದರೆ ಟಾಯ್ಲೆಟ್ನ 1 ಗ್ರಾಂ ತ್ಯಾಜ್ಯದಲ್ಲಿ ಸುಮಾರು 500 ಮಿಲಿಯನ್ ಈಕೋಲಿ ಬ್ಯಾಕ್ಟೀರಿಯಾಗಳಿರುತ್ತವೆ. ಆದರೆ ಗ್ರಹ ತ್ಯಾಜ್ಯದಲ್ಲಿ ಈ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಅತ್ಯಲ್ಪವಾಗಿರುತ್ತದೆ. ಸಲ್ಫರ್, ಗಂಧಕ ಅಥವಾ ಕನ್ನಡದಲ್ಲಿ ಸಲ್ಫರ್ ಎಂದೇ ಹೇಳಬಹುದು. ಪಡೆಸಾದ ತಿಳಿ ಹಳದಿ ವರ್ಣದ ಅಲೋಹ ಧಾತು. ಇದರ ಸಂಕೇತ ಎಸ್, ಪರಮಾಣು ಸಂಖ್ಯೆ 16, ಸಾಪೇಕ್ಷ ಪರಮಾಣು ರಾಶಿ 32.064. ಇದು ಆಮ್ಲಜನಕದ ಗುಂಪಿಗೆ ಸೇರಿದುದು. ನಿಸರ್ಗದಲ್ಲಿ ಗಂಧಕವು ಧಾತು ಹಾಗೂ ಸಂಯುಕ್ತ ರೂಪದಲ್ಲಿ ಹೇರಳವಾಗಿ ದೊರೆಯುತ್ತದೆ. ಗಂಧಕವು ಭಿನ್ನವರ್ತಕ ಅಲೋಟ್ರೋಪಿಕ್ ರೂಪಗಳಲ್ಲಿಯೂ ಪ್ರದರ್ಶಿಸುತ್ತದೆ. ರಾಂಬಿಕ್ ಮತ್ತು ಮಾನೋಕ್ಲಿನಿಕ್ ಭಿನ್ನವರ್ತಕ ರೂಪಗಳು ಸ್ಫಟಿಕ ರಚನೆ ಪಡೆದಿರುತ್ತವೆ. ಪ್ಲಾಸ್ಟಿಕ್ ಗಂಧಕ ಗಂಧಕದ ಪುಷ್ಪಗಳಿಗೆ ಅಸ್ಫಟಿಕ ರಚನೆ ಇದೆ. ಗಂಧಕವು ಆಮ್ಲಜನಕದಂತೆ ರಾಸಾಯನಿಕ ಕ್ರಿಯೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತದೆ. ಗಾಳಿಯಲ್ಲಿ ಉರಿಯುವಾಗ ನೀಲಿ ಜ್ವಾಲೆಗಳನ್ನು ಹೊರಹೊಮ್ಮಿಸುತ್ತದೆ. ಒಂದು ರೀತಿಯ ಉಸಿರು ಕಟ್ಟಿಸುವ ವಾಸನೆಯನ್ನು ಹೊರಹೊಮ್ಮುತ್ತದೆ. ಇದು ನೀರಿನಲ್ಲಿ ಕರಗುವುದಿಲ್ಲ. ರಬ್ಬರ್ನ ವಲ್ಕೀಕರಣಕ್ಕೆ ಮುಖ್ಯವಾಗಿ ಗಂಧಕ ಆಮ್ಲ ಬೇಕಾಗುತ್ತದೆ. ಕಾಗದ, ಬೆಂಕಿ ಕಡ್ಡಿ, ಪಟಾಕಿ ಮತ್ತು ಔಷಧಿ ತಯಾರಿಕೆಯಲ್ಲಿ ಗಂಧಕವು ಬಳಕೆಯಾಗುತ್ತದೆ. ಗಂಧಕದ ಸ್ಥಿರ ಐಸೋಟೋಪ್ಗಳೆಂದರೆ S-32, S-33, S-34 ಮತ್ತು S-36. ಈ ಧಾತುವಿನ ಮೂರು ವಿಕಿರಣ ಪಟುತ್ವವುಳ್ಳ ಐಸೋಟೋಪ್ಗಳೆಂದರೆ S-31, S-35 ಮತ್ತು S-37. ಇವುಗಳ ಪೈಕಿ S-35 ಅರ್ಧ ಇಸು ಇತರ ಐಸೋಟೋಪ್ಗಳಿಗಿಂತ ಅತ್ಯಂತ ದೀರ್ಘ, ಅಂದರೆ 87 ದಿನಗಳು. ಜೀವಿಗಳಿಗೆ ಅತ್ಯಂತ ಮುಖ್ಯವಾದ ಧಾತು ಗಂಧಕ. ಗಂಧಕವು ಅಮೈನೋ ಆಮ್ಲಗಳಲ್ಲಿ ಕಂಡುಬರುತ್ತದೆ. ಅಮೈನೋ ಆಮ್ಲಗಳಾದ ಮೀಥೇಯೂನಿನ್, ಸಿಸ್ಟಿನ್, ವಿಟಮಿನ್ಗಳಾದ ಥಯಾಮಿನ್, B1 ಇತ್ಯಾದಿಗಳಲ್ಲಿ ಗಂಧಕವು ಮುಖ್ಯ ಅಂಶ. ಜೀವಿಗಳ ಉಪಪಚಯ ಕ್ರಿಯೆಗಳಲ್ಲಿ ಗಂಧಕವು ಮುಖ್ಯ ಪಾತ್ರ ವಹಿಸುತ್ತದೆ. ಗಂಧಕದ ಕೊರತೆಯಿಂದ ಸಸ್ಯ ಪ್ರಾಣಿಗಳ ಉಪಪಚಯ ಕ್ರಿಯೆಯಲ್ಲಿ ತೊಂದರೆಯುಂಟಾಗುತ್ತದೆ. ಅವುಗಳ ಇಳುವರಿ ಕಡಿಮೆಯಾಗುತ್ತದೆ. ಗಂಧಕದ ಕೊರತೆಯಿಂದ ಜೀವಿಗಳಲ್ಲಿ ಹಲವು ತೊಂದರೆಗಳು ತಲೆದೋರುತ್ತವೆ. ಗಂಧಕದ ಕೊರತೆಯಿಂದ ಮಾನವರಲ್ಲಿ ನ್ಯೂನ ಪೋಷಣೆ ಕಂಡುಬರುತ್ತದೆ. ಸಸ್ಯಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬೆಳವಣಿಗೆಯು ಕಡಿಮೆಯಾಗುತ್ತದೆ. ಲೆಗ್ಯೂಮ್ ಸಸ್ಯಗಳಲ್ಲಿ ಬೇರುಗಂಟುಗಳು ಕಡಿಮೆಯಾಗುತ್ತವೆ. ಹಣ್ಣುಗಳು ಪಕ್ವವಾಗುವುದು ನಿಧಾನವಾಗುತ್ತದೆ. ಸಸ್ಯಗಳ ಮೂರು ನೈಸರ್ಗಿಕ ಆಕಾರಗಳಿಂದ ಗಂಧಕ ಪಡೆಯುತ್ತವೆ. ಅವುಗಳೆಂದರೆ ಮಣ್ಣಿನಲ್ಲಿರುವ ಖನಿಜಗಳು, ವಾತಾವರಣದಲ್ಲಿರುವ ಗಂಧಕ ಅನಿಲ ಮತ್ತು ಕಾರ್ಬನಿಕ್ ಗಂಧಕ ಜೈವಿಕ ಎಂದು ಹೇಳಬಹುದು. ಮಣ್ಣಿನಲ್ಲಿ ಗಂಧಕವು ಕಬ್ಬಿಣ, ನಿಕ್ಕಲ್, ತಾಮ್ರಗಳೊಂದಿಗೆ ಸೇರಿ ಸಲ್ಫೈಡ್ ರೂಪದಲ್ಲಿರುತ್ತದೆ. ಆಕ್ಸಿಡೀಕರಣದ ಅನಂತರ ಸಲ್ಫೈಡ್ಗಳು ಸಲ್ಫೇಟ್ಗಳಾಗುತ್ತವೆ. ಗಂಧಕವು ಸಲ್ಫೇಟ್ಗಳ ರೂಪದಲ್ಲಿ ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುತ್ತದೆ. ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಲ್ಫೇಟ್ ಖನಿಜಗಳು ಹೆಚ್ಚು ಪ್ರಮಾಣದಲ್ಲಿರುತ್ತವೆ. ಇಂಧನ ದಹನದಿಂದ ಅವುಗಳಲ್ಲಿರುವ ಗಂಧಕವು ಗಂಧಕದ ಆಕ್ಸೈಡ್ ಆಗಿ ಬಿಡುಗಡೆಯಾಗಿ ವಾತಾವರಣವನ್ನು ಸೇರುತ್ತದೆ. ತೈಲ, ಕಲ್ಲಿದ್ದಲುಗಳಲ್ಲಿ ಗಂಧಕವು ಸಹಜವಾಗಿ ಕಂಡುಬರುತ್ತದೆ. ಕಲ್ಲಿದ್ದಲಿನಲ್ಲಿ ಗಂಧಕವು 0.3-3.5% ವರೆಗೆ ಇರುತ್ತದೆ. ಕಲ್ಲಿದ್ದಲಿನ ಗಂಧಕವು ಕಾರ್ಬನಿಕ್ ಗಂಧಕ ಸಂಯುಕ್ತಗಳು ಹಾಗೂ ಸಲ್ಫೇಟ್ಗಳ ರೂಪದಲ್ಲಿ ಇರುತ್ತದೆ. ಕಲ್ಲಿದ್ದಲನ್ನು ದಹಿಸಿದಾಗ ಗಂಧಕವು ಗಂಧಕದ ಆಕ್ಸೈಡ್ ಮತ್ತು ಗಂಧಕದ ಟ್ರೈಆಕ್ಸೈಡ್ ಅನಿಲಗಳ ರೂಪದಲ್ಲಿ ವಾತಾವರಣವನ್ನು ಸೇರುತ್ತದೆ. ಹೀಗೆ ವಾತಾವರಣ ಸೇರಿದ ಗಂಧಕದ ಸ್ವಲ್ಪ ಭಾಗವನ್ನು ಸಸ್ಯಗಳು ನೇರವಾಗಿ ಹೀರಿಕೊಳ್ಳುತ್ತವೆ. ಮಣ್ಣು ವಾತಾವರಣದ ಗಂಧಕದ ಹೆಚ್ಚಿನ ಭಾಗವನ್ನು ಹೀರುತ್ತದೆ. ಮಳೆಯಲ್ಲಿ ಕರಗಿದ ಗಂಧಕ ಅನಿಲಗಳು ಸಾರರಿಕ್ತ ಆಮ್ಲಗಳ ರೂಪದಲ್ಲಿ ಮಣ್ಣನ್ನು ಸೇರುತ್ತವೆ. ಕಾರ್ಬನಿಕ್ ಗಂಧಕವು ಸಸ್ಯಗಳ ಪ್ರೋಟೀನ್ಗಳಲ್ಲಿ ಇರುತ್ತದೆ. ಜೀವಿಗಳ ತ್ಯಾಜ್ಯಗಳು ಸೂಕ್ಷ್ಮ ಜೀವಿ ಕ್ರಿಯೆಗಳಿಂದ ವಿಭಜಿಸಿದಾಗ ಗಂಧಕವು ಬಿಡುಗಡೆಯಾಗುತ್ತದೆ. ಗಂಧಕ ಚಕ್ರದಲ್ಲಿ ಗಂಧಕವು ಸಲ್ಫೇಟ್, ಕಾರ್ಬನಿಕ್ ಗಂಧಕ ಮತ್ತು ಧಾತು ಗಂಧಕ ರೂಪಗಳಲ್ಲಿ ಮಣ್ಣು, ವಾತಾವರಣ, ಜೀವಿಗಳ ಮೂಲಕ ಪರಿಸರ ವ್ಯವಸ್ಥೆಯನ್ನು ಸೇರುತ್ತದೆ. ಪ್ರಪಂಚದ ಅನೇಕ ಮಣ್ಣುಗಳಲ್ಲಿ ಗಂಧಕದ ಕೊರತೆ ಇದೆ. ವಿಶೇಷವಾಗಿ ಮಣ್ಣುಂಟಾಗುವ ಮಾತೃಶಿಲೆಗಳಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇದ್ದರೆ ಮಣ್ಣಿನಲ್ಲಿ ಗಂಧಕದ ಕೊರತೆ ಸಾಮಾನ್ಯ. ಭಾರತವೂ ಸೇರಿದಂತೆ ಅನೇಕ ಉಷ್ಣವಲಯ ಪ್ರದೇಶಗಳಲ್ಲಿ ಗಂಧಕದ ಕೊರತೆ ಸರ್ವೇಸಾಮಾನ್ಯ. ಹೀಗಾಗಿ ಗಂಧಕವನ್ನು ರಾಸಾಯನಿಕ ಗೊಬ್ಬರಗಳ ಮೂಲಕ ಕೃತಕವಾಗಿ ಬೆಳೆಗಳಿಗೆ ಸೇರಿಸುತ್ತಾರೆ. ಇಂದು ಗಂಧಕವು ವಾಯುಮಾಲಿನ್ಯ ಸಮಸ್ಯೆಯನ್ನು ತೀವ್ರಗೊಳಿಸುತ್ತಿದೆ. ಇಂಧನಗಳ ದಹನದಿಂದ ಮತ್ತು ಹಲವಾರು ಕೈಗಾರಿಕಾ ಚಟುವಟಿಕೆಗಳಿಂದ ಸುಮಾರು 80 ಮಿಲಿಯನ್ ಟನ್ಗಳಷ್ಟು ಗಂಧಕವು ವಾಯುಮಂಡಲವನ್ನು ಸೇರುತ್ತಿದೆ. ಗಂಧಕವು ಸಾಗರ ಮೂಲಗಳಿಂದ ಡೈಮೀಥೈಲ್ ಸಲ್ಫೇಡ್ ಎಂಬ ಅನಿಲದ ಮೂಲಕ ಸುಮಾರು 20-50 ಮಿಲಿಯನ್ ಟನ್ಗಳಷ್ಟು ಪ್ರಮಾಣದಲ್ಲಿ ವಾತಾವರಣವನ್ನು ಸೇರುತ್ತದೆ. ಸಾಗರದ ಪಾಚಿಗಳು ತಮ್ಮ ಪರಾಸರ ಸಮತೋಲನ ಅಥವಾ ಆಸ್ಮಾಟಿಕ್ ಈಕ್ವಿಲಿಬ್ರಿಯಂ ಅನ್ನು ರಕ್ಷಿಸಿಕೊಳ್ಳಲು ಗಂಧಕಯುಕ್ತ ಲವಣವನ್ನು ಉತ್ಪಾದಿಸುತ್ತವೆ. ಈ ಲವಣದ ವಿಭಜನೆಯಿಂದ ಉಂಟಾಗುವ ಅನಿಲವೇ ಟೈಮೀಥೈಲ್ ಸಲ್ಫೈಡ್ ಅನಿಲ. ಈ ಅನಿಲವೇ ಸಾಗರ ನೀರಿಗೆ ಒಂದು ಬಗೆಯ ಘಾಟು ವಾಸನೆಯನ್ನು ಕೊಡುವುದು. ಹೀಗೆ ವಿವಿಧ ಮೂಲಗಳಿಂದ ಗಂಧಕವು ವಾತಾವರಣವನ್ನು ಸೇರುತ್ತದೆ. ವಾತಾವರಣದಲ್ಲಿ ಅಧಿಕ ಪ್ರಮಾಣದಲ್ಲಿ ಗಂಧಕವಿದ್ದಲ್ಲಿ ಜೀವಿಗಳು ಆರೋಗ್ಯಕ್ಕೆ ಹಾನಿಕಾರಕ. ಇದು ಬೆಳೆಗಳ ಇಳುವರಿಯನ್ನು ತಗ್ಗಿಸುತ್ತದೆ. ಕೃಷಿ ತಜ್ಞರ ಪ್ರಕಾರ ವಾತಾವರಣದಲ್ಲಿ ಗಂಧಕವು ಹಿತತಮ ಆಪ್ಟಿಮಮ್ ಪ್ರಮಾಣದಲ್ಲಿರಬೇಕು. ವಾತಾವರಣದಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇದ್ದರೆ ಸಸ್ಯಗಳ ಬೆಳವಣಿಗೆಗೆ ಧಕ್ಕೆಯೊದಗಿ ಇಳುವರಿ ಕಡಿಮೆಯಾಗುತ್ತದೆ. ಇಂಥ ಸಂದರ್ಭಗಳಲ್ಲಿ ಗಂಧಕವನ್ನು ಬೆರೆಸಿದ ರಸಗೊಬ್ಬರಗಳನ್ನು ಬೆಳೆಗಳಿಗೆ ಒದಗಿಸಲಾಗುತ್ತದೆ. ಏನೇ ಆದರೂ ವಾಯುಮಂಡಲದಲ್ಲಿ ಗಂಧಕ ಅನಿಲಗಳ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ವಾಯುಮಾಲಿನ್ಯ ತಗ್ಗುತ್ತದೆ ಎಂದು ನಂಬಲಾಗಿದೆ. ಇಂಧನಗಳನ್ನು ಸಂಸ್ಕರಿಸಿ ಅವುಗಳಲ್ಲಿರುವ ಗಂಧಕ ಪ್ರಮಾಣವನ್ನು ಕಡಿಮೆ ಮಾಡುವುದು, ಗಂಧಕದ ಸಂಯುಕ್ತಗಳನ್ನು ಆಮ್ಲಜನಕಕ್ಕೆ ಪರ್ಯಾಯವಾಗಿ ಬಳಸುವ ಕೆಲವು ಜಾತಿಯ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸಿ ಶಕ್ತಿ ಉತ್ಪಾದಿಸುವುದು, ಗಂಧಕ ಅನಿಲಗಳನ್ನು ಹೀರುವ ಗಿಡಮರಗಳನ್ನು ಬೆಳೆಸುವುದು ಮುಂತಾದ ಕಾರ್ಯಗಳಿಂದ ವಾತಾವರಣದಲ್ಲಿ ಗಂಧಕವನ್ನು ಹಾಗೂ ಅದರ ಸಂಯುಕ್ತಗಳನ್ನು ಕಡಿಮೆ ಮಾಡಬಹುದು ಎಂದು ನಂಬಲಾಗಿದೆ. ಸಲ್ಫರ್ ಸೈಕಲ್, ಕನ್ನಡದಲ್ಲಿ ಗಂಧಕದ ಚಕ್ರ. ಜೀವಗೋಳದಲ್ಲಿ ಗಂಧಕವು ವಿವಿಧ ರೂಪಗಳಿಗೆ ಪರಿವರ್ತಿತವಾಗಿ ಚಕ್ರಗತಿಯಲ್ಲಿ ಚಲಿಸುತ್ತದೆ. ಗಂಧಕವು ಗಾಳಿ, ಭೂಮಿ ಮತ್ತು ನೀರು ಇವುಗಳ ನಡುವೆ ಚಲಿಸುತ್ತದೆ. ಗಂಧಕವು ಅಕಾರ್ಬಾನಿಕ್ ರೂಪದಿಂದ ಕಾರ್ಬಾನಿಕ್ ರೂಪಕ್ಕೆ ಪರಿವರ್ತನೆಯಾಗಿ ಅಕಾರ್ಬಾನಿಕ್ ರೂಪಕ್ಕೆ ಮರಳುತ್ತದೆ. ಗಂಧಕವು ಅನಿಲ ರೂಪಕ್ಕಿಂತ ಘನರೂಪದಲ್ಲಿಯೇ ಹೆಚ್ಚು ಚಲಿಸುವುದರಿಂದ ಇದಕ್ಕೆ ಸಂಚಯಿತ ಆವರ್ತ ಸೆಡಿಮೆಂಟರಿ ಸೈಕಲ್ ಎಂದು ಹೇಳುತ್ತಾರೆ. ಇದರ ಪ್ರಧಾನ ಶೇಖರಣೆಯ ಸ್ಥಳ ಶಿಲಾಗೋಳ. ಗಂಧಕದ ಮುಖ್ಯ ರೂಪಾಂತರಗಳು ಇಲ್ಲಿಯೇ ನಡೆಯುತ್ತವೆ. ಮಣ್ಣಿನಲ್ಲಿ ಗಂಧಕವು ಸಲ್ಫೇಟ್, ಸಲ್ಫೈಡ್ ಮತ್ತು ಕಾರ್ಬನಿಕ್ ಸಲ್ಫೈಡ್ಗಳ ರೂಪದಲ್ಲಿರುತ್ತದೆ. ಸಸ್ಯಗಳು ಗಂಧಕದ ಸಲ್ಫೇಟ್ ರೂಪವನ್ನು ಹೀರಿ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಗುಂಪಿನ ಮೂಲ ರಾಸಾಯನಿಕಗಳಾದ ಅಮೈನೋ ಆಮ್ಲಗಳನ್ನು ತಯಾರಿಸುತ್ತದೆ. ಆಹಾರ ಸರಪಳಿಯ ಮೂಲಕ ಕಾರ್ಬನಿಕ್ ಅಥವಾ ಜೈವಿಕ ಗಂಧಕವು ಪ್ರೋಟೀನ್ ಮತ್ತು ವಿಟಮಿನ್ ಬಿಗಳ ರೂಪದಲ್ಲಿ ಪ್ರಾಣಿಗಳನ್ನು ಸೇರುತ್ತದೆ. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಪದಾರ್ಥಗಳು ಮಣ್ಣಿಗೆ ಬಿಡುಗಡೆಯಾಗಿ ಕೊಳೆತಾಗ ಕಾರ್ಬನಿಕ್ ರೂಪದಲ್ಲಿರುವ ಗಂಧಕವು ಸಲ್ಫೇಡ್ ಮತ್ತು ಸಲ್ಫೇಟ್ಗಳಾಗಿ ಪರಿವರ್ತನೆಯಾಗುತ್ತದೆ. ಕೆಲವೊಮ್ಮೆ ಅವಾಯು ಜೀವಕ ಬ್ಯಾಕ್ಟೀರಿಯಾಗಳು ಪ್ರೋಟೀನನ್ನು ವಿಭಾಗಿಸಿದಾಗ ದುರ್ಗಂಧವಿರುವ ಹೈಡ್ರೋಜನ್ ಸಲ್ಫೇಡ್ ಅನಿಲವು ಬಿಡುಗಡೆಯಾಗಿ ವಾಯುಮಂಡಲವನ್ನು ಸೇರುತ್ತದೆ. ಫಾಸಿಲ್ ಪಳೆಯುಳಿಕೆ ಇಂಧನಗಳ ದಹನದಲ್ಲಿ ಗಂಧಕದ ಡಯಾಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೇಟ್ಗಳು ಬಿಡುಗಡೆಯಾಗುತ್ತವೆ. ವಾಯುಮಂಡಲಕ್ಕೆ ಬಿಡುಗಡೆಯಾಗುವ ಗಂಧಕ ಅನಿಲಗಳ ಪ್ರಮಾಣ ಕಡಿಮೆ. ಈ ಅನಿಲಗಳು ಮಳೆ ನೀರಿನಲ್ಲಿ ಕರಗಿ ಆಮ್ಲ ಸಾರರಿಕ್ತ ಗಂಧಕಾಮ್ಲವಾಗುತ್ತದೆ. ಹೀಗೆ ಗಂಧಕವು ಮತ್ತೆ ಭೂಮಿಗೆ ಸೇರುತ್ತದೆ. ಆದರೆ ಆಮ್ಲೀಯ ಮಳೆಯು ಬೆಳೆಗಳಿಗೆ ಹಾನಿಕಾರಕ. ಅದೇ ರೀತಿ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗೂ ಇದು ಹಾನಿಕಾರಕವಾಗಿರುತ್ತದೆ. ಇಲ್ಲಿಗೆ 425ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 11ನೆಯ ಪದ್ಯ. ಆ ಪದ್ಯ ಹೀಗಿದೆ: ದೈವ ಬಲಂ ಸೊಗಸಿಗೆ ಮುಂಗೈವ ಬಲಂ ಬಾಲ ಕಾಲದೊಳ್ ತೊಡರ್ದ ಪೊಡರ್ದ ಐವರ ಬಾಲ ಕ್ರಿಯುಂ ಮುಯ್ಯುವಂ ನೋಡಿಸಿತು ತಾಯುಮುಂ ತಂದೆಯುಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ದೈವ ಬಲಂ ಸೊಗಸಿಕೆ ಮುಂಗೈವ ಬಲಂ ಬಾಳ ಕಾಲದೊಳು ತೊಡರ್ದ ಪೊಡರ್ದ ಐವರ ಬಲಕ್ರಿಯುಂ ಮುಯ್ಯುವಂ ನೋಡಿಸಿತು ತಾಯುಮುವಂ ತಂದೆಯುಮಂ. ದೈವ ಬಲಂ ಅಂದರೆ ದೇವರ ಕರುಣೆ, ಸೊಗಸಿಕೆ ಸೌಂದರ್ಯ, ಮುಂಗೈವ ಬಲಂ ಮುಂದೆ ಅಂದರೆ ಭವಿಷ್ಯತ್ತಿನಲ್ಲಿ ಮಾಡುವಂತಹ ಸಾಮರ್ಥ್ಯ, ಬಾಳ ಕಾಲದ ತೊಡರ್ದ ಅಂದರೆ ಶಿಶುತನದಲ್ಲಿ ಸೇರಿದಂತಹ ಪೊಡರ್ದ ಐವರ ಬಾಲಕ್ರಿಯಂ ಶಿಶುತನದಲ್ಲಿಯೇ ತೊಡರ್ದ ಪೊಡರ್ದ ಸ್ಫುರಿಸುತ್ತಿರುವಂತಹ ಐವರ ಬಾಲಕ್ರಿಯೆ ಅಂದರೆ ಬಾಲ್ಯಕಾಲದಲ್ಲಿಯೇ ಕಣ್ಣಿಗೆ ಗೋಚರವಾಗುವಂಥ ಅವರ ಬಾಲಕ್ರಿಯೆಗಳು. ಮುಯ್ಯಂ ನೋಡಿಸಿತು ತಮ್ಮ ಹೆಗಲುಗಳನ್ನು ತಾವೇ ನೋಡಿಕೊಳ್ಳುವ ಹಾಗೆ ಮಾಡಿಸಿತು ತಾಯುಮಂ ತಂದೆಯುಮಂ ಅಂದರೆ ಈ ಮಕ್ಕಳ ದೈವ ಬಲ

0: ಉಂಟಾಯಿತು, ದೈವ ಬಲ ಇದೆ ಎನ್ನುವುದು ಗೊತ್ತಾಯಿತು ಅವರಿಗೆ. ಆಮೇಲೆ ಸೌಂದರ್ಯ ಇತ್ತು, ಮುಂದಿನ ಭವಿಷ್ಯತ್ತಲ್ಲಿ ಇವರು ಏನು ಮಾಡಬಲ್ಲರು ಎನ್ನುವುದು ಕೂಡ ಎದ್ದು ತೋರ್ತಿತ್ತು. ಮತ್ತು ಬಾಲ್ಯಕಾಲದಲ್ಲಿ ಅವರ ಬಾಲಕ್ರಿಯೆಗಳು ಇದಕ್ಕೆ ಸಾಕ್ಷಿಯಾಗಿ ಇವೆಯೋ ಎನ್ನುವ ಹಾಗೆ ಇದ್ದವು. ಇಲ್ಲಿಯೂ ಕೂಡ ಗಮನಿಸಬಹುದು, ದೈವ ಬಲಂ ಸೊಗಸಿಗೆ ಮುಂಗೈವ ಬಲಂ ಬಾಳ ಕಳರು ತೊಡರ್ದ ಪೊಡರ್ದ ಐವರ ಬಾಲಕ್ರಿಯಂ ಮುಯುವಂ ನೋಡಿಸಿತು. ಕ್ರಿಯಾಪದ ವಾಕ್ಯದ ಮಧ್ಯದಲ್ಲಿಯೇ ಬಂದಿದೆ, ತಾಯಿಯುವಂ ತಂದೆಯುವಂ. ನಾನು ಆಗಲೇ ಹೇಳಿದೆ, ಈ ಆಶ್ವಾಸದಲ್ಲಿ ಅಥವಾ ಪಂಪನ ಬಹಳ ಒಂದು ಸಹಜವಾದ ಕಾವ್ಯ ಭಾಷೆಯ ಗುಣ ಅಂತಂದರೆ, ನಾಮಪದದ ಕ್ರಿಯಾಪದವನ್ನು ನಾಮಪದದ ಹಿಂದೆ ಮತ್ತು ಮುಂದೆ ಜೋಡಿ ಆಗುವ ಹಾಗೆ ಬಳಸುವುದು. ಅಂದರೆ ಮುಂದಿನಿಂದಲೂ ನಾಮಪದ, ಹಿಂದಿನಿಂದಲೂ ನಾಮಪದ, ಅದರ ನಡುವೆ ಕ್ರಿಯಾಪದವನ್ನು ತರುವುದರ ಮೂಲಕ ಪಂಪನ ಕಾವ್ಯ ಭಾಷೆ ಒಂದು ರೂಪವನ್ನು ಪಡೆಯುತ್ತಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಇದು ಒಂದು ಮುಖ್ಯವಾದ ಪಂಪನ ಕಾವ್ಯದ ಲಕ್ಷಣ ಅಂತ ನಾವು ಹೇಳಬಹುದು. ಹಾಗೆ ಅದಕ್ಕೆ ತುಂಬ ಸಾಕ್ಷಿಗಳು ನಮಗೆ ಸಿಕ್ಕಿದ್ದಾವೆ. ಮತ್ತು ಇನ್ನು ಈ ಕಾವ್ಯದ ವಿವರಗಳಿಗೆ ಹೋಗುದಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಧರ್ಮರಾಯನ ಬಾಲಲೀಲೆಗೆ ಸಂಬಂಧಪಟ್ಟ ಹಾಗೆ ನಾಲ್ಕನೆಯ ಪದ್ಯ, ಭೀಮನ ಬಾಲಲೀಲೆಗೆ ಸಂಬಂಧಪಟ್ಟ ಹಾಗೆ 5 ಮತ್ತು 6ನೆಯ ಪದ್ಯ, ಇನ್ನು 7, 8, 9, 10 ಪದ್ಯಗಳು ಅರ್ಜುನನ ಬಾಲಲೀಲೆಯನ್ನು ಹೇಳುವಂಥ ಪದ್ಯಗಳು, ಮತ್ತು 11ನೆಯ ಪದ್ಯ ಇದು ಈ 5 ಜನರನ್ನು ಮತ್ತು ಅವರ ಬಾಲಲೀಲೆಯನ್ನು ವರ್ಣಿಸುವಂತಹ ಪದ್ಯ ಆಗಿದೆ. ಇಲ್ಲಿ ಗಮನಿಸಬೇಕಂದರೆ ನಕುಲ ಮತ್ತು ಸಹದೇವರ ಬಾಲ್ಯಲೀಲೆಯನ್ನು ಪಂಪ ವರ್ಣಿಸಿಯೇ ಇಲ್ಲ. ಇದು ಯಾಕೆ ಅಂತ ಹೇಳುವ ಪ್ರಶ್ನೆ ಬಹುಶಃ ಉಂಟಾಗಲಾರದು. ಯಾಕೆ ಅಂತಂದರೆ ಪಂಪನ ಗಮನ ನಕುಲ ಸಹದರ ಬಗ್ಗೆ ಇದ್ದ ಹಾಗೆ ಇಲ್ಲ. ಅವರು ನಾವು ಇಲ್ಲಿ ಸಹೃದಾಗಿ ತಿಳ್ಕೊಳ್ಬೇಕಂದ್ರೆ ಅವರ ಬಾಲಲೀಲೆಯು ಕೂಡ ಅರ್ಜುನನ ಬಾಲಲೀಲೆಯ ಥರನೇ ಇತ್ತು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಅವರನ್ನು ಕಡೆಗಣಿಸಿದ ಏನೊಂದು ಅದಕ್ಕೆ ಅರ್ಥ ಅಲ್ಲ. ಬದಲಾಗಿ 5 ಜನರ ಬಾಲಲೀಲೆ ಹೀಗೆ ಸೊಗಸಾಗಿತ್ತು, ಅವರು ಅಂದರೆ ತಂದೆ ತಾಯಿಯವರು ತಮ್ಮ ಹೆಗಲನ್ನು ಮುಟ್ಟಿ ನೋಡಿಕೊಳ್ಳೋ ಆಗಿತ್ತು ಅಂತಂದರೆ ಅದರಲ್ಲಿ ನಕುಲ ಸಹಜದೇವರ ಬಾಲಲೀಲೆಗಳು ಕೂಡ ಸೇರಿಕೊಂಡವು ಅಂತ ನಾವು ತಿಳಿಯಬೇಕು.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಭವಿಷ್ಯತ್ ಕಾಲದ ವಿಲ್, ಶಲ್, ವಿಲ್ ಬಿ, ಶಲ್ ಬಿ, ವಿಲ್ ಹ್ಯಾವ್, ಶಲ್ ಹ್ಯಾವ್ ಅನ್ನೋ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚನೆ ಮಾಡಿದ್ವಿ. ಇವತ್ತು ವಿಲ್ ಹ್ಯಾವ್ ಬೀನ್, ಶಲ್ ಹ್ಯಾವ್ ಬೀನ್ ಪದಗಳಿಂದ ಹೇಗೆ ವಾಕ್ಯಗಳನ್ನು ರಚನೆ ಮಾಡೋದು ಅನ್ನೋದನ್ನು ನೋಡೋಣ. ಎಲ್ಲ ಫ್ರೆಂಡ್ಸು ಒಟ್ಟಿಗೆ ಕೂತಿರ್ತೀರಾ, ನಾಳೆ ಈ ಹೊತ್ತಿಗೆ ನೀನು ಮಲಗಿರ್ತೀಯಾ ಅಂತ ಕೇಳಬೇಕು. ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ? ನಾಳೆ ಇಷ್ಟೊತ್ತಲ್ಲಿ ನೀನು ಮಲಗಿರ್ತೀಯಾ ಅಂತ ಕೇಳೋದಕ್ಕೆ ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ ಅಂತ ಕೇಳಬೇಕು. ನಾಳೆ ಈ ಹೊತ್ತಿಗೆ ನೀನು ಮಲಗಿರ್ತೀಯಾ ಅನ್ನೋದಕ್ಕೆ ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ? ಇಲ್ಲ, ನಾಳೆ ಈ ಹೊತ್ತಿಗೆ ನಾನು ಓದ್ತಾ ಇರ್ತೀನಿ. ಎಕ್ಸಾಮ್ಗೇನು ಪ್ರಿಪೇರ್ ಆಗ್ತಿರ್ತಾರೆ, ಹಿಂದಿನ ದಿವಸ ಕೂತು ಓದಲೇಬೇಕಲ್ವಾ? ಇಲ್ಲ, ನಾಳೆ ಈ ಹೊತ್ತಿಗೆ ನಾನು ಓದ್ತಾ ಇರ್ತೀನಿ ಅನ್ನೋದಕ್ಕೆ ನೋ, ಪ್ರಾಬಬ್ಲಿ ಐ ಶಾಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಎಟ್ ದಿಸ್ ಟೈಮ್. ನೋ, ಪ್ರಾಬಬ್ಲಿ ಐ ಶಾಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಎಟ್ ದಿಸ್ ಟೈಮ್. ಇಲ್ಲ, ನಾಳೆ ಈ ಹೊತ್ತಿಗೆ ನಾನು ಬಹುಶಃ ಓದ್ತಾ ಇರ್ತೀನಿ ಅನ್ನೋದಕ್ಕೆ ನೋ, ಪ್ರಾಬಬ್ಲಿ ಐ ಶಾಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಎಟ್ ದಿಸ್ ಟೈಮ್ ಅಂತ ಹೇಳಬೇಕು. ಮತ್ತೆ ನಿನ್ನ ತಮ್ಮ ಉಮೇಶ್ ಏನು ಮಾಡ್ತಾ ಇರ್ಬೋದು? ಆ್ಯಂಡ್ ವಾಟ್ ವಿಲ್ ಯುವರ್ ಬ್ರದರ್ ಉಮೇಶ್ ಹ್ಯಾವ್ ಬೀನ್ ಡೂಯಿಂಗ್? ಮತ್ತೆ ನಿನ್ನ ತಮ್ಮ ಉಮೇಶ ಏನು ಮಾಡ್ತಾ ಇರ್ಬೋದು? ಆ್ಯಂಡ್ ವಾಟ್ ವಿಲ್ ಯುವರ್ ಬ್ರದರ್ ಉಮೇಶ್ ಹ್ಯಾವ್ ಬೀನ್ ಡೂಯಿಂಗ್ ಅಂತ ಕೇಳಬೇಕು. ಅವನು ಮೈಸೂರಿಗೆ ಹೊರಡೋದಕ್ಕೆ ತಯಾರಾಗ್ತಾ ಇರ್ತಾನೇನು. He will have been preparing to

0: ಯು ಫಾರ್ ಮೈಸೂರು. ಅವನು ಮೈಸೂರಿಗೆ ಹೊರಡೋದಕ್ಕೆ ತಯಾರಾಗ್ತಾ ಇರಬಹುದು ಅನ್ನೋದಕ್ಕೆ ಹಿ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಟು ಲೀವ್ ಫಾರ್ ಮೈಸೂರ್ ಅಂತ ಹೇಳ್ಬೋದು. ಈಗ ಭವಿಷ್ಯತ್ ಕಾಲದ ಒಂದಷ್ಟು ವಾಕ್ಯಗಳ ರಚನೆ ಆಯಿತು. ನೆನಪಿಡಬೇಕಾಗಿರೋ ಒಂದಷ್ಟು ಅಂಶಗಳನ್ನು ಕೂಡ ತಿಳ್ಕೊಳ್ಳೋಣ. ಈಗ ನಾನೊಂದು ವಾಕ್ಯ ಹೇಳ್ತೀನಿ ನೋಡಿ. ಐ ಶಾಲ್ ನಾಟ್ ಪ್ಲೇ, ಹಿ ವಿಲ್ ನಾಟ್ ಪ್ಲೇ. ಏನಿದೆ ಡಿಫ್ರೆನ್ಸ್ ಇದರಲ್ಲಿ? ಐ ಜೊತೆಯಲ್ಲಿ ಶಲ್ ಅನ್ನೋ ಪದ ಹೇಳಿದೆ, ಹಿ ಜೊತೆಯಲ್ಲಿ ವಿಲ್ ಅನ್ನೋ ಶಬ್ದನ ಹೇಳಿದೆ. ಐ ಶಾಲ್ ನಾಟ್ ಪ್ಲೇ, ಹಿ ವಿಲ್ ನಾಟ್ ಪ್ಲೇ. ಶಲ್, ವಿಲ್ ಇವೆಲ್ಲ ಸಾಧಾರಣವಾಗಿ ಭವಿಷ್ಯತ್ ಕಾಲನ ಸೂಚಿಸುತ್ತೆ. ಅಂದರೆ ಸಾಧಾರಣವಾಗಿ ಪ್ರಥಮ ಮತ್ತು ದ್ವಿತೀಯ ವಿಭಕ್ತಿ ಹಿ, ಶಿ, ದೇ, ಇಟ್, ರಾಮ್ ಇಂಥ ಶಬ್ದಗಳ ಜೊತೆ ಯು ಮತ್ತು ವಿಲ್ ಅನ್ನು ಬಳಸ್ತೀವಿ. ಅದೇ ರೀತಿ ಐ, ವಿ ಈ ಥರ ಶಬ್ದಗಳ ಜೊತೆ ಶಲ್ ಅನ್ನೋ ಪದನ ಬಳಸ್ತಾರೆ. ಆದರೆ ಐ, ವಿ ಜೊತೆ ವಿಲ್ ಅನ್ನು, ಹಿ, ಶಿ, ಇಟ್, ದೇ, ಯು ಜೊತೆ ಶಲ್ ಪ್ರಯೋಗ ಮಾಡಿದರೆ ಆಗ ದೃಢ ನಿಶ್ಚಯದ ಅರ್ಥ ಬರುತ್ತೆ. ಐ ವಿಲ್ ನಾಟ್ ಪ್ಲೇ ಟುಮಾರೋ, ಯು ಶಲ್ ನಾಟ್ ರಿಟರ್ನ್. ಈ ವಾಕ್ಯಗಳ ಅರ್ಥ ಏನು? ನಾನು ಐ ವಿಲ್ ನಾಟ್ ಪ್ಲೇ ಟುಮಾರೋ ಅಂದರೆ ನಾನು ನಾಳೆ ಆಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ ಹಾಗೆ. ಯು ಶಲ್ ನಾಟ್ ರಿಟರ್ನ್ ಅಂದರೆ ನೀನು ನಾಳೆ ಹಿಂತಿರುಗೋದಿಲ್ಲ, ನನಗೆ ಖಚಿತವಾಗಿ ಗೊತ್ತು ಅನ್ನೋ ಥರ ಬರುತ್ತೆ. ಇಲ್ಲಿವರೆಗೆ ನಾವು ಮೂರು ಕಾಲಗಳ ಟೆನ್ಸಸ್ಗಳ ಕ್ರಿಯಾಪದಗಳನ್ನು ಅಭ್ಯಾಸ ಮಾಡಿದ್ವಿ. ಅಲ್ಲಿ ಕೂಡ ನಾವು ಸಹಾಯಕ ಕ್ರಿಯಾಪದಗಳ ಸ್ಪೆಷಲ್ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್ನ ಸಹಾಯ ಪಡೆದ್ವಿ. ಈಗ ಇನ್ನೊಂದಷ್ಟು ಸಹಾಯಕ ಕ್ರಿಯಾಪದಗಳನ್ನು ಬಳಸೋ ಬಗ್ಗೆ ಅಭ್ಯಾಸ ಮಾಡೋಣ. ಕ್ಯಾನ್, ಮೇ ಇವು ಸಹಾಯಕ ಕ್ರಿಯಾಪದಗಳು. ಇವೆರಡು ಬಹುದು, ಆಗಬಹುದು, ಹೋಗಬಹುದು ಈ ಥರ ಬಳಸ್ತೀವಲ್ಲ ಆ ಥರ ಅರ್ಥ ಕೊಡುತ್ತೆ. ಆದರೆ ಈ ಎರಡೂ ಶಬ್ದಗಳ ಅರ್ಥದಲ್ಲಿ ಭೇದ ಇದೆ. ಕುಡ್, ಮೈಟ್, ಕ್ಯಾನ್ ಮತ್ತು ಮೇ, ಶುಡ್, ವುಡ್ ಇವು ಭೂತಕಾಲದ ರೂಪಗಳು. ಅವನ್ನ ಯಾವ ರೀತಿ ಬಳಸಲಾಗತ್ತೆ ಅನ್ನೋದನ್ನು ಒಂದಷ್ಟು ವಾಕ್ಯಗಳನ್ನು ಮಾಡ್ತಾ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕ್ಯಾನ್ ಪದನ ಬಳಸಿ ಒಂದಷ್ಟು ವಾಕ್ಯ ಮಾಡೋಣ. ನಿನಗೆ ಗಿಟಾರ್ ನುಡಿಸೋದಕ್ಕೆ ಬರುತ್ತಾ ಅಂತ ಕೇಳಬೇಕು. ಕ್ಯಾನ್ ಯು ಪ್ಲೇ ಗಿಟಾರ್? ನೋಡಿ ಎಷ್ಟು ಈಸಿ ಅಲ್ವಾ. ನಿನಗೆ ಗಿಟಾರ್ ನುಡಿಸೋದಕ್ಕೆ ಬರುತ್ತಾ ಅನ್ನೋದಕ್ಕೆ ಕ್ಯಾನ್ ಯು ಪ್ಲೇ ಗಿಟಾರ್? ಹೌದು, ನಾನು ಕೊಳಲನ್ನು ಸಹ ಬಾರಿಸ್ತೀನಿ ಅನ್ನೋದಕ್ಕೆ ಯಸ್, ಐ ಕ್ಯಾನ್ ಪ್ಲೇ ದ ಫ್ಲೂಟ್ ಆಸ್ ವೆಲ್. ಬರೀ ಗಿಟಾರ್ ಬರ್ತಾ ಇಲ್ಲ, ಕೊಳಲು ಸಹ ಬರುತ್ತೆ. ಹೌದು, ನಾನು ಕೊಳಲನ್ನು ಸಹ ಬಾರಿಸಬಲ್ಲೆ ಅನ್ನೋದಕ್ಕೆ ಯಸ್, ಐ ಕ್ಯಾನ್ ಪ್ಲೇ ದ ಫ್ಲೂಟ್ ಆಸ್ ವೆಲ್. ನಿಮ್ಮ ಸ್ನೇಹಿತರು ಅಂದಮೇಲೆ ಒಂದಷ್ಟು ಪುಸ್ತಕಗಳನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡಿರ್ತೀರ. ಈಗ ಕೇಳ್ತೀರ ನಿಮ್ಮ ಸ್ನೇಹಿತರಿಗೆ, ನೀನು ನನ್ನ ಪುಸ್ತಕಗಳನ್ನೆಲ್ಲ ಹಿಂದಿರುಗಿಸ್ತೀಯಾ, ರಿಟರ್ನ್ ಮಾಡ್ತೀಯಾ? ನೀನು ನನ್ನ ಪುಸ್ತಕಗಳನ್ನೆಲ್ಲ ರಿಟರ್ನ್ ಮಾಡ್ತೀಯಾ ಅನ್ನೋದಕ್ಕೆ ಕ್ಯಾನ್ ಯು ರಿಟರ್ನ್ ಮೈ ಬುಕ್ಸ್? ಕ್ಯಾನ್ ಯು ರಿಟರ್ನ್ ಮೈ ಬುಕ್ಸ್? ನೀನು ನನ್ನ ಪುಸ್ತಕಗಳನ್ನು ಹಿಂದಿರುಗಿಸ್ತೀಯಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ರಿಟರ್ನ್ ಮೈ ಬುಕ್ಸ್? ಇಲ್ಲ, ಈಗಲೇ ಅವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಇನ್ನೂ ಪರೀಕ್ಷೆ ತಯಾರಿ ಆಗಿಲ್ಲ, ಹಾಗಾಗಿ ಮತ್ತೆ ಕೊಡ್ತೀನಿ ಅನ್ನೋದಕ್ಕೆ ಇಲ್ಲ, ಈಗಲೇ ಅವುಗಳನ್ನು ಹಿಂದಿರುಗಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೋ, ಐ ಕಾಂಟ್ ರಿಟರ್ನ್ ದ್ಯಾಮ್ ಯೆಟ್. ನೋ, ಐ ಕಾಂಟ್ ರಿಟರ್ನ್ ದ್ಯಾಮ್ ಯೆಟ್. ಇಲ್ಲ, ಈಗಲೇ ಅವನ್ನ ಹಿಂದಿರುಗಿಸೋದಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೋ, ಐ ಕಾಂಟ್ ರಿಟರ್ನ್ ದ್ಯಾಮ್ ಯೆಟ್ ಅಂತ ಹೇಳಬೇಕು. ಈಗ ಇನ್ನೊಂದು ಪ್ರಶ್ನೆ, ನಿನಗೆ ಸಂಸ್ಕೃತ ಓದೋದಕ್ಕೆ ಬರುತ್ತಾ? ಸಂಸ್ಕೃತದೊಂದು ಶ್ಲೋಕ, ಭಜನೆ ಎಲ್ಲ ಹೇಳೋದು ಕೇಳಿಸ್ಕೊಂಡಿರ್ತೀರ, ಹಾಗಾಗಿ ನಿಮ್ಮ ಸ್ನೇಹಿತರಿ ಕೇಳ್ತೀರಾ ನಿನಗೆ ಸಂಸ್ಕೃತ ಓದೋದಕ್ಕೆ ಬರುತ್ತಾ ಅಂತ. ಹೇಗೆ ಕೇಳ್ತೀರಾ? ಪ್ರಯತ್ನ ಪಡಿ, ನಿಮಗೆ ಸಹ ಈ ಪ್ರಶ್ನೆ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಬರುತ್ತೆ, ತುಂಬ ಸುಲಭವಾಗಿದೆ ಕೂಡ. ಕ್ಯಾನ್ ಅನ್ನೋ ಪದ ಅಂತೂ ಬಳಸಬೇಕು. ಕ್ಯಾನ್ ಯು ರೀಡ್ ಸಂಸ್ಕೃತ್? ನಿನಗೆ ಸಂಸ್ಕೃತ ಓದೋದಕ್ಕೆ ಬರುತ್ತಾ ಅನ್ನೋದಕ್ಕೆ ಕ್ಯಾನ್ ಯು ರೀಡ್ ಸಂಸ್ಕೃತ್? ಹೌದು, ನಾನದನ್ನು ಓದಬಲ್ಲೆ. ಯೆಸ್, ಐ ಕ್ಯಾನ್. ಹೌದು, ನನಗೆ ಬರುತ್ತೆ ಅನ್ನೋದಕ್ಕೆ ಯೆಸ್, ಐ ಕ್ಯಾನ್. ನೋಡಿ, ಕ್ಯಾನ್ ಪದಗಳಿಂದ ಒಂದಷ್ಟು ವಾಕ್ಯ ಆಯಿತು. ಈಗ ಮೇ ಪದಗಳನ್ನು ಬಳಸಿ ನೋಡೋಣ. ಹೆಚ್ಚಾಗಿ ಈ ಪದಗಳನ್ನು ಯಾರಾದರೂ ರೂಮ್ ಒಳಗಡೆ ಹೋಗಬೇಕಾದ್ರೆ ನಾವು ಬಳಸ್ತೀವಿ. ಒಂದು ಸ್ಕೂಲ್ ಅಂತ ಅನ್ಕೊಳ್ಳೋಣ, ಕ್ಲಾಸ್ ರೂಮ್, ಅಲ್ಲಿ ಟೀಚರ್ಗೆ ಮಕ್ಕಳು ಕೇಳುವಂಥದ್ದು. ನಾನು ಒಳಗೆ ಬರಬಹುದಾ ಸರ್? ಮೇ ಐ ಕಮ್ ಇನ್ ಸರ್? ನಾನು ಒಳಗೆ ಬರಬಹುದಾ ಸರ್ ಅನ್ನೋದಕ್ಕೆ ಮೇ ಐ ಕಮ್ ಇನ್ ಸರ್. ಸರ್ ಏನು ಹೇಳ್ತಾರಾಗ? ಹಾಂ, ನೀನು ಒಳಗೆ ಬರಬಹುದು. ಯಸ್ ಯು ಮೇ. ನೀನು ಒಳಗೆ ಬರಬಹುದು ಅನ್ನೋದಕ್ಕೆ ಯಸ್ ಯು ಮೇ ಅಂತ ಹೇಳಬೇಕು. ಸರ್ ಹತ್ರ ನೀವೊಂದು ಪ್ರಶ್ನೆ ಕೇಳಬೇಕು. ಸರ್, ನಾನು ಆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಭಾಗವಹಿಸಬಹುದಾ? ನಾನು ಆ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ ಸರ್ ಅಂತ ಕೇಳಬೇಕು. ಹೇಗೆ ಕೇಳ್ತೀರಾ? ಇಂಗ್ಲೀಷಲ್ಲಿ ಪ್ರಯತ್ನ ಪಡಿ ನೋಡೋಣ. ಮೇ ಅನ್ನೋ ಪದ ಬಳಸಿ. ಮೇ ಐ ಅಟೆಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಸರ್? ಮೇ ಐ ಅಟೆಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಸರ್? ನಾನು ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ ಸರ್ ಅನ್ನೋದಕ್ಕೆ ಮೇ ಐ ಅಟೆಂಡ್ ಡ್ಯಾನ್ಸ್ ಪ್ರೋಗ್ರಾಮ್ ಸರ್? ಹೌದು, ಅಗತ್ಯವಾಗಿ ನೀನು ಭಾಗವಹಿಸಬಹುದು ಅಂತ ಸರ್ ಹೇಳ್ತಾರೆ. ಹೌದು, ಅಗತ್ಯವಾಗಿ. ಯಸ್, ವಿತ್ ಗ್ರೇಟ್ ಪ್ಲೆಷರ್ ಅಂತ ಹೇಳ್ಬೋದು, ಅಥವಾ ಅಫ್ಕೋರ್ಸ್ ಅಂತ ಹೇಳ್ಬೋದು. ಯಸ್, ವಿತ್ ಗ್ರೇಟ್ ಪ್ಲೆಷರ್ ಅಥವಾ ಅಫ್ಕೋರ್ಸ್. ಹೌದು, ಅಗತ್ಯವಾಗಿ ಅನ್ನೋದಕ್ಕೆ ಅಫ್ಕೋರ್ಸ್ ಅಂತ ಹೇಳ್ಬೋದು, ಅಥವಾ ಯಸ್ ವಿತ್ ಗ್ರೇಟ್ ಪ್ಲೆಷರ್ ಅಂತ. ನಾನು ರಮೇಶನ್ ಜೊತೆ ಹೋಗ್ಬೋದಾ ಸರ್ ಅಂತ ಕೇಳ್ತೀರ. ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ಬೇಕಿತ್ತಲ್ಲ, ನಾನು ರಮೇಶನ್ ಜೊತೆ ಹೋಗ್ಬೋದಾ ಸರ್? ಸರ್, ಮೇ ಐ ಅಕಂಪನಿ ರಮೇಶ್? ಸರ್, ಮೇ ಐ ಅಕಂಪನಿ ರಮೇಶ್? ಸರ್, ನಾನು ರಮೇಶನ್ ಜೊತೆ ಹೋಗ್ಬೋದಾ ಅನ್ನೋದಕ್ಕೆ ಸರ್ ಮೇ ಐ ಅಕಂಪನಿ ರಮೇಶ್? ಇಲ್ಲ, ಮೊದಲು ನಿನ್ನ ಕೆಲಸನ ಮುಗಿಸು. ಸಾರಿ, ಕೋಪ ಬಂದಾಗಿದೆ, ನಿನ್ನದು ಮಾತ್ರ ನೋಡ್ಕೊ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಅದಕ್ಕೆ ಏನು ಹೇಳ್ತಾರೆ? ಇಲ್ಲ, ಮೊದಲು ನೀನು ನಿನ್ನ ಕೆಲಸನ ಮುಗಿಸು. ನೋ, ಯು ಬೆಟರ್ ಫಿನಿಶ್ ಯುವರ್ ವರ್ಕ್ ಫಸ್ಟ್. ನೋ, ಯು ಬೆಟರ್ ಫಿನಿಶ್ ಯುವರ್ ವರ್ಕ್ ಫಸ್ಟ್. ಇಲ್ಲ, ಮೊದಲು ನೀನು ನಿನ್ನ ಕೆಲಸನ ಮುಗಿಸು. ನೋ, ಯು ಬೆಟರ್ ಫಿನಿಶ್ ಯುವರ್ ವರ್ಕ್. ಈಗ ಮೇ ಪದಗಳಾಯಿತು. ಕುಡ್ ಅನ್ನೋ ಪದಗಳನ್ನು ಬಳಸಿ ಒಂದಷ್ಟು ವಾಕ್ಯ ಮಾಡಿ ನೋಡೋಣ. ನೀನು ಈ ಕೆಲಸನ ಒಬ್ಬನೇ ಮಾಡೋದಿಕ್ಕೆ ಆಯಿತಾ? ಕುಡ್ ಯು ಡೂ ದಿಸ್ ವರ್ಕ್ ಅಲೋನ್? ಕುಡ್ ಯು ಡೂ ದಿಸ್ ವರ್ಕ್ ಅಲೋನ್? ನೀನು ಒಬ್ಬನೇ ಆ ಕೆಲಸನ ಮಾಡೋದಿಕ್ಕೆ ಆಯಿತಾ ಅನ್ನೋದಕ್ಕೆ ಕುಡ್ ಯು ಡೂ ದಿಸ್ ವರ್ಕ್ ಅಲೋನ್? ಇಲ್ಲ, ಅದನ್ನು ಒಬ್ಬನೇ ಮಾಡೋದಿಕ್ಕೆ ನನ್ನ ಹತ್ರ ಆಗಲಿಲ್ಲ ಅನ್ನೋದಕ್ಕೆ ನೋ ಐ ಕುಡಂಟ್. ನಾನೊಬ್ಬನೇ ಮಾಡೋದಿಕ್ಕೆ ಆ ಕೆಲಸನ ಆಗಲಿಲ್ಲ ಅನ್ನೋದಕ್ಕೆ ನೋ ಐ ಕುಡಂಟ್ ಅಂತ ಹೇಳಿದರೆ ಸಾಕಾಗತ್ತೆ. ಹಾಗಾದರೆ ನಿನಗೆ ಆ ಟೈಮಿಗೆ ಅವಳು ಸಹಾಯ ಮಾಡಿದ್ಲ, ನೆರವಾಗೋದಿಕ್ಕೆ ಆಯಿತಾ? ನಿನಗೆ ಸರಿಯಾದ ಟೈಮಲ್ಲಿ ಸಹಾಯ ಮಾಡೋದಕ್ಕೆ ಅವಳ ಕೈಯಲ್ಲಿ ಆಯಿತಾ ಅನ್ನೋ ಪ್ರಶ್ನೆನ ಹೇಗೆ ಕೇಳ್ತೀರಾ? ಕುಡ್ ಶಿ ಹೆಲ್ಪ್ ಯು ಇನ್ ಟೈಮ್? ಕುಡ್ ಶಿ ಹೆಲ್ಪ್ ಯು ಇನ್ ಟೈಮ್? ನಿನಗೆ ಸಕಾಲದಲ್ಲಿ ನೆರವಾಗೋದಿಕ್ಕೆ ಅವಳ ಹತ್ರ ಸಾಧ್ಯ ಆಯಿತಾ ಅನ್ನೋದಕ್ಕೆ ಕುಡ್ ಶಿ ಹೆಲ್ಪ್ ಯು ಇನ್ ಟೈಮ್? ಹೌದು, ಸಕಾಲದಲ್ಲಿ ನನಗೆ ಸಹಾಯ ಮಾಡೋದಕ್ಕೆ ಅವಳ ಹತ್ರ ಸಾಧ್ಯ ಆಯಿತು ಅನ್ನೋದಕ್ಕೆ ಯಸ್ ಶಿ ಕುಡ್ ಅಂದರೆ ಆಯಿತು. ಹೌದು, ಆಯಿತು ಅನ್ನೋದಕ್ಕೆ ಯಸ್ ಶಿ ಕುಡ್ ಅಂದರೆ ಆಯಿತು. ನನಗಾಗಿ ಒಂದು ಲೋಟ ನೀರು ತಗೊಂಡು ಬರ್ತೀಯಾ? ಕುಡ್ ಯು ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್? ಕುಡ್ ಯು ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್? ನನಗಾಗಿ ಒಂದು ಲೋಟ ನೀರು ತಗೊಂಡು ಬರ್ತೀಯಾ ಅನ್ನೋದಕ್ಕೆ ಕುಡ್ ಯು ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್? ಖುಷಿಯಾಗಿ ತಂದ್ಕೊಡ್ತೀನಿ ಅಂತ ಹೇಳೋದಕ್ಕೆ ವಿತ್ ಪ್ಲೆಷರ್ ಅಂತ ಹೇಳಬೇಕು. ಖುಷಿಯಾಗಿ, ಸಂತೋಷವಾಗಿ ಅನ್ನೋದಕ್ಕೆ ವಿತ್ ಪ್ಲೆಷರ್. ನೋಡಿ, ಒಂದಷ್ಟು ಹೆಲ್ಪಿಂಗ್ ವರ್ಬ್ಸ್ನ ಬಳಸಿ ನಾವು ವಾಕ್ಯಗಳನ್ನು ಮಾಡಿದ್ವಿ. ಇನ್ನೂ ಒಂದಷ್ಟು ಈ ಹೆಲ್ಪಿಂಗ್ ವರ್ಬ್ಸ್ಗಳಿಂದ ವಾಕ್ಯ ರಚನೆ ಮಾಡೋದಿದೆ, ಒಂದಷ್ಟು ಅಂಶಗಳನ್ನು ತಿಳ್ಕೊಳ್ಳೋದಿದೆ. ಅದಕ್ಕಾಗಿ ನಾವು ಮುಂದಿನ ಸಂಚಿಕೆಗೆ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ,
3: ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ
3: ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
3: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೆ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: வருமா?
1: அப்பா வரிமா? அமாரி சரி.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್,
2: ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಶಿವಮೊಗ್ಗ ಶುಭ ಸಂಜೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ ಸೋ ಶುಕ್ರವಾರ ಆಗಿದೆ ಶುಕ್ರವಾರ ಸಂಜೆ 4 ಗಂಟೆ ಆದ್ರೆ ಸಾಕು ಸಿನಿ ಕಹಾನಿ ಕಾರ್ಯಕ್ರಮ ಅಂದ್ರೆ ಸಿನಿಮಾದ ಬಗ್ಗೆ ಮಾತಾಡುವಂತಹ ಕಾರ್ಯಕ್ರಮ ಗಾಂಧಿನಗರ ಶುಕ್ರವಾರಕ್ಕಾಗಿ ಕಾಯ್ತಾ ಇರುತ್ತೆ ಒಂದು ಒಳ್ಳೆ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಹಾಗೆ ಗಾಂಧಿನಗರಕ್ಕೆ ಶುಕ್ರವಾರ ಒಂದ್ ರೀತಿ ಲಕ್ಕಿ ವಾರ ಅಂತಾನೆ ಹೇಳ್ಬೋದು ಹೀಗಿರುವಾಗ ನಮ್ಮ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆ ಮಾತಾಡ್ತಾ ಇರ್ತೀವಿ ಹೊಸ ಸಿನಿಮಾ ಯಾವುದು ಬಿಡುಗಡೆ ಆಗಿದೆ ಹಾಗೆ ಎವರ್ಗ್ರೀನ್ ಸಿನಿಮಾಗಳು ಯಾವುದು ಏನು ಅಂತ ಹಾಗೆ ವಿಶೇಷವಾಗಿ ಇವತ್ತು ಒಂದು ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ ಕಳೆದ ವಾರ ಅಂದ್ರೆ ಜೂನ್ 5 ತಾರೀಕು ಈ ಸಿನಿಮಾ ಬಿಡುಗಡೆಯಾಗಿ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿರುವಂತದ್ದು ಆ ಒಂದು ಸಿನಿಮಾನೇ ಮ್ಯಾಂಗೋ ಪಚ್ಚ ವಿವೇಕ್ ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಮೂಡಿ ಬಂದಿದ್ದು ಸಂಚಿತ್ ಸಂಜೀವ್ ಅವರು ಈ ಒಂದು ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದರೆ ಅಂದ್ರೆ ನಾಯಕನ ಪಾತ್ರದಲ್ಲಿ ಅಭಿನಯಿಸಿದರೆ ಹಾಗೆ ಕಾಜಲ್ ಕುಂದರ್ ಹರಿಣಿ ಶ್ರೀಕಾಂತ್ ಮಯೂರ್ ಪಾಟೀಲ್ ಮಂಜು ಪ್ರಶಾಂತ್ ಹಿರೇಮಠ್ ಇವರೆಲ್ಲರೂ ಸೇರಿಕೊಂಡು ಈ ಸಿನಿಮಾವನ್ನ ಮಾಡಿದರೆ ಹಾಗೆ ಒಂದು ಒಳ್ಳೆ ಮ್ಯೂಸಿಕ್ ಕೂಡ ಇದೆ ಚರಣ್ ರಾಜ್ ಅವರ ಸಂಗೀತ ಇದ್ಮೇಲೆ ಆ ಒಂದು ಸಿನಿಮಾದಲ್ಲಿ ಒಳ್ಳೊಳ್ಳೆ ಗೀತೆಗಳು ಇರಲೇಬೇಕಲ್ವಾ ಖಂಡಿತವಾಗ್ಲೂ ಇರುವಂತದ್ದು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ಯಾವ ಸಿನಿಮಾ ಅಂತ ಗೊತ್ತಾಗಿರ್ಬೇಕಲ್ವಾ ಅದೇನೇ ಮ್ಯಾಂಗೋ ಪಚ್ಚ ಹೌದು ಕೇಳುಗರೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮ್ಯಾಂಗೋ ಪಚ್ಚ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ ಇನ್ನು ಈ ಸಿನಿಮಾದ ನಾಯಕ ನಟನಾಗಿರುವಂತ ಸಂಚಿತ್ ಸಂಜೀವ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ನಡೆಸೋಣವಾ ಸಂಚಿತ್ ಸರ್ ನಮಸ್ತೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ
1: ನಮಸ್ತೆ ನಮಸ್ತೆ ಹೇಗಿದ್ದೀರಾ ಶಿವಮೊಗ್ಗ
2: ನಾವಂತು ತುಂಬಾ ಚೆನ್ನಾಗಿದ್ದೀವಿ ಸರ್ ನಮ್ಮ ಪ್ರೀತಿಯ ಸಂಚಿತ್ ಸಂಜೀವ್ ಅವರು ಹೇಗಿದ್ದಾರೆ
1: ಚೆನ್ನಾಗಿದ್ದೀನಿ ಸದ್ಯಕ್ಕೆ ಬೇಕಾಗಿದ್ದ ರೆಸ್ಟ್ ಸಿಗ್ತಾರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಇದಕ್ಕಿಂತ ಹೆಚ್ಚಾಗಿ ಅಂದ್ರೆ ಸಿನಿಮಾಗ್ ಬರ್ತಾರೋ ರಿವ್ಯೂಸ್ ಆಗಿರ್ಬೋದು ಜಸ್ಟ್ ಓವರ್ ಆಲ್ ಕನ್ನಡ ಆಡಿಯನ್ಸ್ ಇಂದ ಸಿಗ್ತಾರೋ ಒಂದು ಪ್ರೀತಿ ಅಂಡ್ ಅಕ್ಸೆಪ್ಟೆನ್ಸ್ ಮೋರ್ ದನ್ ಎನಿಥಿಂಗ್ ಅವರ್ ಪಚ್ಚ ಇಟ್ಸ್ ಬಿನ್ ವೆರಿ ನೈಸ್ ತುಂಬಾನೇ ಖುಷಿ ಕೊಡ್ತಾರೆ
2: ಖಂಡಿತ ಸರ್ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮೊದಲು ನಾನು ನಿಮಗೆ ಅಭಿನಂದನೆಗಳನ್ನ ಹೇಳಬೇಕು ಮೊದಲೇ ಸಿನಿಮಾದಲ್ಲೇ ಎಲ್ಲರ ಮನಸ್ಸನ್ನ ಗೆದ್ದಿದ್ದೀರಾ ಸರ್
1: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು
2: ಓಕೆ ಈ ಸಿನಿಮಾ ಇನ್ನಷ್ಟು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಬೆಸ್ಟ್ ವಿಶಸ್ ನೀಡ್ತೀವಿ ಸರ್
1: ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು
2: ಓಕೆ ಸಂಚಿತ್ ಸರ್ ಈಗ ಈ ಸಿನಿಮಾ 2ನೇ ವಾರ ಯಶಸ್ವಿಯಾಗಿ ಸಾಗುತ್ತಾ ಸಾಗ್ತಾ ಇದೆ ಆಯ್ತಾ ಸೊ ಹೀಗಿರುವಾಗ ಇನ್ನೂ ಕೆಲವಷ್ಟು ಜನ ಮ್ಯಾಂಗೋ ಪಚ್ಚ ಸಿನಿಮಾವನ್ನ ನೋಡಿಲ್ಲ ಆಯ್ತಾ ಸೊ ನೀವು ಮೊದಲನೇದಾಗಿ ನಿಮ್ಮ ಸಿನಿಮಾದ ಬಗ್ಗೆ ಏನ್ ಹೇಳೋಕೆ
1: ಇಷ್ಟಪಡ್ತೀರಾ ವೆರಿ ಸ್ಪೆಷಲ್ ಪ್ರಾಜೆಕ್ಟ್ ನನ್ನ ಡೆಬ್ಯೂ ಸಿನಿಮಾ ಇದು ಆಲ್ಮೋಸ್ಟ್ 10 ವರ್ಷದಿಂದ ಕಾದು ಈ ಮೂಮೆಂಟ್ ಗೋಸ್ಕರ ಕಾಯ್ತಾ ಇದ್ದೆ ನಾನು ದಟ್ ಇಸ್ ಮ್ಯಾಂಗೋ ಪಚ್ಚ ಇಸ್ ಅ ವೆರಿ ಸ್ಪೆಷಲ್ ಥಿಂಗ್ ಟು ಮಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಈಗ ನನಗೇನಂದ್ರೆ ನನಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಈಗಿನ ಬರೋ ಟ್ರೆಂಡ್ ಅಲ್ಲಿ ಈಗಿನ ಬರೋ ಟೈಮ್ ಅಲ್ಲಿ ಐ ಥಿಂಕ್ ದಿಸ್ ಇಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ ತುಂಬಾನೇ ವಿಭಿನ್ನ ಮಾಡಿದೀವಿ ಅಂದ್ರೆ ಸಿನಿಮಾದ ರನ್ ಟೈಮ್ ಆಗಿರ್ಬೋದು ಅದು ಜಸ್ಟ್ ಮ್ಯಾಟರ್ ಆಫ್ 95 ಮಿನಿಟ್ಸ್ ಏನೋ ಸಿನಿಮಾ ಸೊ ಇಟ್ ಇಸ್ ಜಸ್ಟ್ 1 hour 35 minutes ಸಿನಿಮಾ 1.5 ಗಂಟೆ ಮುಗಿಸೋ ಸಿನಿಮಾ ಇದು ಅಂಡ್ ತುಂಬಾನೇ ಅಂದ್ರೆ ಬೇಕಾಗಿರೋದು ಎಲ್ಲ ಇದೆ ಸಿನಿಮಾದಲ್ಲಿ ಏನೋ ಒಳ್ಳೆ ಸ್ಟೋರಿ ಇದೆ ಇಟ್ಸ್ ಅ ವೆರಿ ಗ್ರಿಪ್ಪಿಂಗ್ ಸ್ಟೋರಿ ಒಳ್ಳೆ ಮ್ಯೂಸಿಕ್ ಇದೆ ಯುನೋ ದಿ ಎಂಟೈರ್ ಥಿಂಗ್ ಲೈಕ್ ದಿ ಎಂಟೈರ್ ಪ್ಯಾಕೇಜ್ ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು ಯುನೋ ದಿ ಎಂಟೈರ್ ರೊಮ್ಯಾಂಟಿಕ್ ಆಂಗಲ್ ಆಗಿರ್ಬೋದು ಆಕ್ಷನ್ ಸೊ ಐ ಥಿಂಕ್ ಇಟ್ಸ್ ಆಲ್ ಇನ್ ಆಲ್ ಗುಡ್ ಪ್ಯಾಕೇಜ್
2: ಖಂಡಿತ ಸಂಚಿತ್ ಸರ್ ಈಗ 1.5 ಗಂಟೆಯಿಂದ 2 ಗಂಟೆವರೆಗೂ ನೋಡುವಂತಹ ಒಂದು ಸಿನಿಮಾಗಾಗಿ ನೀವು 10 ವರ್ಷಗಳ ಒಂದು ತಯಾರಿಯನ್ನ ನಡೆಸಿದಿರಾ ಅಂದ್ರೆ ಆ ಒಂದು ಪ್ರಿಪರೇಷನ್ಸ್ ಬಗ್ಗೆ ನಮ್ಮೊಟ್ಟಿಗೆ ಒಂದಿಷ್ಟು ಶೇರ್ ಮಾಡ್ಕೋಬಹುದಾ ಸರ್
1: ನಾನು ಆಕ್ಚುಲಿ ಆ ತರ ಪ್ರಿಪರೇಷನ್ ಇರಲಿಲ್ಲ ನಂದು ಅಂದ್ರೆ ಫೈಟ್ ಕ್ಲಾಸ್ ಡಾನ್ಸ್ ಕ್ಲಾಸ್ ಹಾರ್ಸ್ ರೈಡಿಂಗ್ ಆ ತರ ಮಾಡಿರ್ಲಿಲ್ಲ ನಾನು ಇಟ್ ವಾಸ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಿಪರೇಷನ್ ಐ ಥಿಂಕ್ ಯುನೋ ಬಿಕಾಸ್ ಆ 10-15 ವರ್ಷದಲ್ಲಿ ನಾನು ಎಲ್ಲ ಮಾಡಿದ್ದೆ ಏನಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಕೆಲಸ ಮಾಡಿದ್ದೇನೆ ಸೊ ಇಟ್ ವಾಸ್ ಅ ವೆರಿ ಲಾಂಗ್ ಲರ್ನಿಂಗ್ ಪ್ರಾಸೆಸ್ ಐ ಥಿಂಕ್ ಯುನೋ ಅದು ತುಂಬಾ ಕಲಿಯೋದಿತ್ತು ಸಿನಿಮಾ ಬಗ್ಗೆ ಸೊ ನನಗೆ ಇದ್ರೂ ನನಗೆ ಡೈರೆಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಇರೋದು ಸೊ ನನಗೆ ಅದಾದ್ಮೇಲೆ ಆಕ್ಟಿಂಗ್ ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಬಂದಿದ್ದು ಬಟ್ ನನಗೆ ಇದ್ರೂ ಫಸ್ಟ್ ಇಂದ ಐ ವಾಂಟೆಡ್ ಟು ಬಿ ಅ ಫಿಲ್ಮ್ ಮೇಕರ್ ಅ ಡೈರೆಕ್ಟರ್
2: ಸೂಪರ್ ಸೊ ಡೈರೆಕ್ಟರ್ ಹೀರೋ ಅನ್ನೋ ಕತೆ
1: ಹೌದು ಹೌದು ಸೊ ಐ ಮೀನ್ ಇನ್ನು ಡೈರೆಕ್ಟರ್ ಆಗಿಲ್ಲ ಬಟ್ ಡೈರೆಕ್ಷನ್ ಬಗ್ಗೆ ಕಲಿತಾ ಇದೆ ಸೊ ಅದೆಲ್ಲ ಅದಷ್ಟು ಪ್ರಾಬ್ಲಿ ವಿತ್ ದ ಟೆಕ್ನಿಕಲ್ ಪಾರ್ಟ್ ಆಫ್ ದ ಸಿನಿಮಾ ಇದೆಯಲ್ಲ ಸೊ ಅದನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ನಾನು ಅಂಡ್ ಅದು ಎಲ್ಲೋ ಒಂದ್ ಕಡೆ ನನ್ನ ಅಭಿನಯ ನನ್ನ ಒಂದು ಆಕ್ಟಿಂಗ್ ಪ್ರಾಸೆಸ್ ತುಂಬಾನೇ ಹೆಲ್ಪ್ ಆಯ್ತು ಸೊ ಐ ಥಿಂಕ್ ಇಟ್ ವಾಸ್ 10-11 ಇಯರ್ಸ್ ಆಫ್ ವೆರಿ ಗುಡ್ ಟ್ರೈನಿಂಗ್
2: ಸರ್, ಈಗ ಒಂದು ಈ ಮ್ಯಾಂಗೋ ಪಚ್ಚ ಸಿನಿಮಾ ಏನಿದೆ, ಇದರ ನಿರ್ದೇಶಕರ ಬಗ್ಗೆ ಕೂಡ ಮಾತಾಡಬೇಕು ಸರ್, ವಿವೇಕ್ ಸರ್ ಬಗ್ಗೆ. ಯಾಕಂದ್ರೆ ಯಾವುದೇ ಒಂದು ಸಿನಿಮಾ ಚೆನ್ನಾಗಿ ಸಾಗ್ಬೇಕಂದ್ರೆ ಅದಕ್ಕೆ ನಿರ್ದೇಶಕರ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್, ವಿವೇಕ್ ಅವ್ರ ಬಗ್ಗೆ?
1: ಸೊ ವಿವೇಕ್ ಈ ಸಿನಿಮಾದ ಡೈರೆಕ್ಟರ್ ಕೂಡ ಹಾಗೂ ರೈಟರ್ ಕೂಡ, ಅಂಡ್ ಪ್ಲಸ್ ನಮ್ಮ ಸಿನಿಮಾ ಡೈಲಾಗ್ಸ್ ಅವರೇ ಬರ್ತಿರೋದು. ಸೊ ಈಸ್ ಅ ವೆರಿ ವೆರಿ ಯುನೀಕ್ ಗೈ, ಯುನೋ, ತುಂಬಾನೇ ಲೈಕ್ ಹಿ ಹ್ಯಾಸ್ ವೆರಿ ಗುಡ್, ಅಂದ್ರೆ ಒಳ್ಳೊಳ್ಳೆ ಸ್ಟೋರೀಸ್ ಇಟ್ಕೊಂಡಿರ್ತಾನೆ ಒಳ್ಳೆ. ಅಂದ್ರೆ ಈವನ್ ಹಿ ಇಸ್ ಆಲ್ಸೋ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ, ತುಂಬಾನೇ ಪ್ರೀತಿ ಇದೆ ಸಿನಿಮಾ ಬಗ್ಗೆ ಅವರಿಗೆ. ಯಾವ ಸಿನಿಮಾ ಯಾವ ವರ್ಷದಲ್ಲಿ ಬಂದು ಎಲ್ಲದನ್ನು ಹೇಳ್ತಾರೆ, ಇದು ಅದರ ಒಂಥರ ಟ್ರಿವಿಯಾ ಬುಕ್ ತರ ಇದೆ ಅವರು. He's like that, you know. And so Mango Pacha, you're actually on that person in the Hindi Bhagdir Katha, you know.
2: Okay.
1: Tumane try madro in Darsa camp. But thankfully at that time, KRG introduced Adro. Our phone mandro script na. Adhaad mele Supriya and here collaboration aito. So it was a very beautiful journey, you know. And tumma jana uttik bandi, one cinema was kara. E kutkon yoshne madra gadantara. You know, it's like very magical.
2: Nija, sir. ಈ ಒಂದು ಸಿನಿಮಾದ ಸ್ಟೋರಿ ಕೂಡ ಒಂದು ರಿಯಲ್ ಸ್ಟೋರಿ, ಅಂದ್ರೆ ನೈಜ ಘಟನೆ ಆಧಾರಿತ ಒಂದು ಸಿನಿಮಾ ಕೂಡ ಅಲ್ವಾ ಸರ್ ಇದು?
1: ಎಸ್, ಆಲ್ಮೋಸ್ಟ್. ಅಂದ್ರೆ ನಾನು ಹೇಳ್ತಿರೋದು ಪ್ರಾಬಬ್ಲಿ ಯುನೋ 50% ಆರ್ ಸಮಥಿಂಗ್ ಲೈಕ್ ದಟ್, ಯುನೋ. ಬಟ್ ನಡೆದಿರೋದು ಒಬ್ಬನೇ ಮಾಡ್ದ ಅಂತ ಏನಿಲ್ಲ, ಒಬ್ಬ ಪಚ್ಚ ಇದ ಅಂತ ಏನಿಲ್ಲ, ಸುಮಾರು ಜನ ಮಾಡಿರೋದು, ಸುಮಾರು ಜನ ಅಲ್ಲೇ ಅಂದ್ರೆ ಸುಮಾರು ನಿಜವಾದ ಘಟನೆ ನಡೆದಿರೋದು. ಯುನೋ, ಮೇ ಬಿ ಇಟ್ ವಾಸ್ ಆಲ್ ಡಿಫ್ರೆಂಟ್ ಪೀಪಲ್, ಬಟ್ ಮೈಸೂರಲ್ಲಿ ನಡೆದಿತ್ತು ಇವೆಲ್ಲ. ಸೊ ಅಲ್ಲಿಂದ ಇನ್ಸ್ಪಿರೇಷನ್ಸ್ ತಗೊಂಡಿದ್ದೀವಿ ಖಂಡಿತವಾಗ್ಲು. ಸೊ ಅಂದ್ರೆ ಪಿನ್ ಟು ಪಿನ್ ಆತರದೇನು ಮಾಡಿಲ್ಲ, ಬಟ್ ಸಿಕ್ಕಾಬಿಡೆ ಇನ್ಸ್ಪಿರೇಷನ್ ತಗೊಂಡಿದ್ದೀವಿ ಅಲ್ಲಿ ನಡೆದಿರೋ ನಿಜವಾದ ಇನ್ಸಿಡೆಂಟ್ಸ್ ಆಗಿರ್ಬೋದು.
2: Okay.
1: So just keeping all of this in mind, allinda inspirations thonidive.
2: Okay. Sanjit sir, ni helda hagene Mysore alli hechina bhaga chitrikarana agiruvantadu. So Mysore bage heli sir, ni alli film shooting martiruvaga allina janara support hegitto?
1: Nani yen gotha, nan ella kade adhe helide. Nanige Bangalore inda Mysore is probably just andre 2 hours iga. But aa time alano nanige ishtu varsha illa Bangalore alli iddulo. Nanige aa ooru bage nanige ನನಗೆ ಗೊತ್ತಾಗೋಕ್ ಚಾನ್ಸೇ ಸಿಗ್ಲಿಲ್ಲ. ಅಂಡ್ ಐ ಥಿಂಕ್ ನನಗೆ ಮ್ಯಾಂಗೋ ಪಚ್ಚ ಅನ್ನೋ ಸಿನಿಮಾ ನನಗೆ ಅದನ್ನ ಆ ಊರಿಗೆ ತುಂಬಾನೇ ಹತ್ರ ತಗೊಂಡ್ ಬಂತು. ನಾವು ಶೂಟ್ ಮಾಡಿದ ಪ್ರತಿ ಜಾಗದಲ್ಲೂ ಆ ಲೋಕಲ್ಸ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರೆ. ಅಲ್ಲಿ ಸ್ಪೆಷಲಿ ನಾವು ಮೆನ್ಷನ್ ಮಾಡ್ಬೇಕು ಸುನ್ನತ್ ಕೆರೆ ಅಂತ ಒಂದು ಏರಿಯಾ ಇದೆ ಮೈಸೂರಲ್ಲಿ. ಅಂಡ್ ಅಲ್ಲಿಂದ ಊಟ ಅಂದ್ರೆ ಮನೆಯಿಂದೆಲ್ಲ ಊಟ ತಗೊಂಡ್ ಬರೋರು, ರಾತ್ರಿ ಆದ್ರೆ ಕಾಫಿ ಟೀ ಮಾಡ್ಕೊಂಡು ನನ್ಕೊಡೋದು. So that way it was very beautiful, very beautiful. And admatiyam gotha 10 ghante aadmal Mysore alli yaru barare illa avaru.
2: Okay.
1: So thumba peaceful agittu ma'am adu, and it was a very nice experience.
2: Nija sir. So vandu cinema ke music kuda aste mukhya agutte sir. Charan Raj avara music thumbane chenagide, especially Sanvi Sudeep avaru kuda haadiruvanta haadugalu aste chenagide sir. So music bage en heltira?
1: ಮ್ಯೂಸಿಕ್ ಚರಣ್ ರಾಜ್ ಅವರ ನಾನು ಒಂದು ದೊಡ್ಡ ದೊಡ್ಡ ಫ್ಯಾನ್. ನಾನು ಅವ್ರು ಮಾಡಿರೋ ಸಿನಿಮಾಸ್ ಲೈಕ್ ಟಗುರು ಆಗಿರ್ಬೋದು, ಅದು ಒಂದು ಒಂದು ಜಾನರ್ ಅಲ್ಲಿ ಇದ್ರೆ ಈ ಕಡೆ ಯುನೋ ಲೈಕ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅದರಲ್ಲೂ ಎಂತೆಂತ ಹಾಡು ನನಗೆ. ಸೊ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್
2: ಚರಣ್.
1: ಅಯ್ಯೋ, ಅದಂತೂ ಮರೆಯಕ್ ಆಗೋದೇನ. ಸೊ ಲೈಕ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅಲ್ವಾ. ಸೊ ಸೊ ಅಂದ್ರೆ ತುಂಬಾ ಕೇಳ್ಕೊಂಡ್ ಬಂದಿರೋದು. ಸೊ ನನ್ನ ಫಸ್ಟ್ ಸಿನಿಮಾಕ್ ಇವರೇ ಮ್ಯೂಸಿಕ್ ಕೊಡ್ತಾರೆ ಅಂತ ಹೇಳಿದಾಗ ಇಟ್ ವಾಸ್ ಅ ವೆರಿ ಬಿಗ್ ಪ್ರಿವಿಲೇಜ್. ಮತ್ತೆ ತುಂಬಾನು ಕಲಿತೆ ಅವರಿಂದನು, ಯುನೋ, ಅವ್ರ ಸ್ಟುಡಿಯೋದಲ್ಲಿ ನಾನು ಕುತ್ಕೊಂತಾ ಅವ್ರು ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಮಾಡ್ತಾರೋ ಅಥವಾ ಕಂಪೋಸಿಂಗ್ ರೆಕಾರ್ಡಿಂಗ್ಸ್ ಮಾಡ್ತಾರವಾಗ ತುಂಬ ಹತ್ರದಿಂದ ನೋಡಿದ್ದೀನಿ ಆ ಪ್ರಾಸೆಸ್. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಪ್ಲಸ್ ನನ್ನ ಫಸ್ಟ್ ಸಿನಿಮಾಗ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ಬ್ಯೂಟಿಫುಲ್ ಟ್ರ್ಯಾಕ್ಸ್ ಲೈಕ್ ಕರಿಗಿಣಿ, ಯುನೋ, ಈಗ ಮತ್ತೆ ನಾವು ಲಾಸ್ಟ್ ರಿಲೀಸ್ ಮಾಡಿದ ಖಡಕ್ ಮಾಲ್ ಆಗಿರ್ಬೋದು, ಹಸರವ. ಸೊ ಅಂದ್ರೆ ಮತ್ತೆ ಆಲ್ಬಮ್ ಅಲ್ಲಿ ಇಟ್ ಇಸ್ ಗುಡ್ ವೆರೈಟಿ ಆಫ್ ಮ್ಯೂಸಿಕ್.
2: ನಿಜ ಸರ್. ಸೊ ಪ್ರಶಾಂತ್ ಅವರು ಪಚ್ಚಾದ ಕತೆನೇ ಈ ಮ್ಯಾಂಗೋ ಪಚ್ಚ ಅಂತ ಹೇಳ್ಬೋದು. ಸೊ ಪಚ್ಚನ್ ಜೊತೆ ಇದ್ದಂತ ಸುಚಿ ಬಗ್ಗೆ ಹೇಳಿ ಸರ್, ಸುಚಿ ಕ್ಯಾರೆಕ್ಟರ್ ಬಗ್ಗೆ. ಯಾಕಂದ್ರೆ ಒಂದ್ ಫಿಲ್ಮ್ ಅಲ್ಲಿ ಹೀರೋ ಅಂಡ್ ಹೀರೋಯಿನ್ ಎಲ್ಲರ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಆಗಿರ್ತಾರೆ. ಹೀರೋಯಿನ್ ಹೇಗಿತ್ತು, ನಿಮ್ಮ ಇಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಒಂದು ಸ್ಕ್ರೀನ್ ಶೇರಿಂಗ್ ಎಲ್ಲ ಹೇಗಿತ್ತು ಸರ್?
1: ತುಂಬಾನೇ ಚೆನ್ನಾಗಿತ್ತು. ಅಂಡ್ ಐ ಥಿಂಕ್ ನಮ್ಮಿಬ್ಬರಿಗೂ ಆಕ್ಚುಲಿ ಆಫ್ ಸ್ಕ್ರೀನ್ ಆಸ್ ಸಂಚಿತ್ ಅಂಡ್ ಕಾಜಲ್ ನಾವು ತುಂಬಾ ಕನೆಕ್ಟ್ ಆದ್ವಿ, ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್, ಯುನೋ, ತುಂಬಾನೇ ಮಾತಾಡ್ತಾ ಇದ್ವಿ. ಅಂಡ್ ಪ್ಲಸ್ ನಮ್ಮಿಬ್ರು ಮಧ್ಯದಲ್ಲಿ ಬರೀ ಮಾಂಟಾಜಸ್ ಜಾಸ್ತಿ ಇದ್ದಿದ್ದು ಸಿನಿಮಾ ಶೂಟಿಂಗ್ ಅಲ್ಲಿ. ಸೊ ಅಲ್ಲಿ ಏನಾದ್ರೂ ಮಾತಾಡ್ಲೇಬೇಕಲ್ಲ. ಸೊ ಅವಾಗ ನಾವು ತುಂಬಾ ಮಾತಾಡ್ಕೊಂತಾ ಇದ್ವಿ, ಜಸ್ಟ್ ಲೈಫ್ ಬಗ್ಗೆ, ಪಾಸ್ಟ್ ಬಗ್ಗೆ, ಎಜುಕೇಶನ್ ಬಗ್ಗೆ. ಸೊ ವಿ ಹ್ಯಾಡ್ ಟು, ಆ ಒಂದು ರೀತಿಯಲ್ಲಿ ಐ ಥಿಂಕ್ ವಿ ಬಿಕೇಮ್ ವೆರಿ ಕ್ಲೋಸ್. ಬಟ್ ಆಸ್ ಬಚ್ಚ ಅಂಡ್ ಸುಜಿ, ಐ ಥಿಂಕ್ ದ ಕೆಮಿಸ್ಟ್ರಿ, ನಾವು ಆಫ್ ಸ್ಕ್ರೀನ್ ವಿ ವಾಸ್ ಸಚ್ ಗುಡ್ ಫ್ರೆಂಡ್ಸ್, ಅದು ಸ್ಕ್ರೀನ್ಗೂ ಕಾಣಿಸುತ್ತದ. ಸೊ ತುಂಬಾನೇ ಈಸಿಯಾಗಿ ಮಾಡಿದ್ವಿ, ತುಂಬಾನೇ ಚೆನ್ನಾಗಿ ಮಾಡಿದ್ವಿ. ಐ ಥಿಂಕ್ ಕಾಜಲ್ ಇಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್, ಅ ವಂಡರ್ಫುಲ್ ಆಕ್ಟ್ರೆಸ್. ಅಂಡ್ ಯಾ, ದೇರ್ ಇಸ್ ಲಾಟ್ ಆಫ್
2: ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಬಹಳಷ್ಟು ಜನಕ್ಕೆ ಗೊತ್ತಿರುವಂತಹ ವಿಷಯ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸ್ವತಃ ನಿಮ್ಮ ಸೋದರ ಮಾವ.
1: ಹೌದು.
2: ಸೊ ಮಾವರಿಂದ ಕಲಿತಂತ ಸಾಕಷ್ಟು ವಿಷಯಗಳನ್ನ ನೀವು ಅಳವಡಿಸಿಕೊಂಡು ಇನ್ನು ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರ ಸರ್. ಸೊ ಹೇಳಿ, ನಮ್ಮ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ, ಅವರಿಂದ ನೀವು ಕಲಿತಂತ ವಿಷಯ ಅಂದ್ರೆ?
1: ನಾನು ಅಂದ್ರೆ ಒಂದು ಪರ್ಸನಲ್ ಲೆವೆಲ್ ತುಂಬಾನೇ ಕಲ್ತಿದ್ದೀನಿ. ಅದೇನೇ ಆಗಿರ್ಬೋದು, ನನ್ನ ಥಿಂಕಿಂಗ್ ಪ್ರಾಸೆಸ್ ಆಗಿರ್ಬೋದು, ಅಥವಾ ನಾನು ತಗೊಂಡಿರೋ ವ್ಯಾಲ್ಯೂಸ್ ಆಗಿರ್ಬೋದು ಲೈಫ್ ಅಲ್ಲಿ, ಬೇಸಿಕ್ಲಿ ಜಸ್ಟ್ ಓವರ್ ಆಲ್ ಪರ್ಸನಲಿ ತುಂಬಾನೇ ಕಲ್ತಿದ್ದೀನಿ ಅವರಿಂದ. ಬಟ್ ಆನ್ ಅ ಪ್ರೊಫೆಷನಲ್ ಲೆವೆಲ್ ಅಥವಾ ನಮ್ಮ ಕರಿಯರ್ ಇದಕ್ಕೆ ಬಂದಾಗ ಟೆಕ್ನಿಕಲಿ ತುಂಬಾನೇ ಕಲಿಯೋದಿವೆ, ಇನ್ನೂ ಕಲಿಯೋದಿವೆ ಅವರಿಂದ. ಐ ಥಿಂಕ್ ಹೀಸ್ ಬಿನ್ ಅ ವೆರಿ ವೆರಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ರು ಈ ಎಂಟೈರ್ ಪ್ರಾಜೆಕ್ಟ್ ಗೆ. ನಮ್ ತಂದು ಎಂಟೈರ್ ಟೀಮ್ ಹಿಂದೆ ತುಂಬಾನೇ ಸಪೋರ್ಟ್ ಇತ್ತು ಅವರು. ಅಂಡ್ ಯಾ, ಐ ಮೀನ್ ಐ ಥಿಂಕ್ ನಾವ್ ಇಷ್ಟು ಇಲ್ಲಿ ತನಕ ಬಂದಿದ್ದೇವೆ ಅಂದ್ರೆ ಅವರೇ ಕಾರಣ. ಸೊ ಅಟ್ ಲೀಸ್ಟ್ ಐ ಕ್ಯಾನ್, ಅಂದ್ರೆ ಎಲ್ಲರೂ ಇಲ್ಲಾಂದ್ರೂ ಐ ಕ್ಯಾನ್ ವೆರಿ ಪ್ರೌಡ್ಲಿ ಸೇ ದಟ್.
2: ಸೊ
1: ತುಂಬಾನೇ ಇದೆ. ಅಂಡ್ ಹೀಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್, ಹೀಸ್ ಅ ವಂಡರ್ಫುಲ್ ಥಿಂಕರ್ ಮೋರ್ ದನ್ ಎನಿಥಿಂಗ್.
2: ಓಕೆ ಸಂಜೀತ್ ಸರ್, ನಾನು ಒಂದ್ ವಿಷಯ ಹೇಳಬೇಕು. ಏನಪ್ಪಾ ಅಂದ್ರೆ, ನಿಮ್ಮ ಪೋಸ್ಟರ್ಸ್ ಎಲ್ಲ ನೋಡುವಾಗ ಒಂದು ಪೋಸ್ಟರ್ ಇದೆ ಸರ್, ನೀವು ಈ ಕಡೆ ತಿರುಗ್ ನೋಡ್ತಾ ಇರೋದು, ರಿವರ್ಸ್ ಅಲ್ಲಿ ತಿರುಗ್ ನೋಡ್ತಾ ಇರೋದು, ಆ ಒಂದು ಪೋಸ್ಟರ್ ಹಾಗೆ ಸುದೀಪ್ ಸರ್ ಹುಚ್ಚ ಫಿಲ್ಮ್ ಅಲ್ಲಿ ಇರುವಂತಹ ಒಂದು ಪೋಸ್ಟರ್ ತುಂಬಾ ಸಿಮಿಲರ್ ಆಗಿದೆ. ಸಡನ್ ಆಗಿ ನೋಡಿದಾಗ ಇದು ಸುದೀಪ್ ಸರ್ ಅಥವಾ ಸಂಜೀತ್ ಸರ್ ಅಂತ ಕನ್ಫ್ಯೂಷನ್ ಕೂಡ ಆಗುತ್ತೆ. ಸೊ ಹೇ, ಏನ್ ಹೇಳ್ತೀರಾ ಅದ್ರ ಬಗ್ಗೆ?
1: ಸೊ ಅದು ನಂದು ಒಂದು ಅಂದ್ರೆ ವೆರಿ ಸೆಲ್ಫಿಶ್ ಆಸೆ ಇತ್ತು ನನಗೆ. ಅಂದ್ರೆ ಈ ಸಿ ನಾವೆಲ್ಲೋ ಪಿಕ್ಚರ್ ಅಲ್ಲಿ ಅವ್ರನ್ನ ಅಂದ್ರೆ ಅವ್ರದೇ ಹೆಸರು ತಗೊಂಡು ಏನು ಮಾಡಿಲ್ಲ ಆಕ್ಚುಲಿ, ಏನು ಸಿನಿಮಾ ಒಳಗಡೆ ನಾನು ಹೇಳ್ತಾ ಇರೋದು, ನಾವು ಬೇಕಂತ ಅವ್ರದ್ದು ಫೋಟೋ ತೋರಿಸೋದು ಅಥವಾ ಅವ್ರ ಬಗ್ಗೆ ಮಾತಾಡೋದು ಇಂಡೈರೆಕ್ಟ್ ಆಗಿ, ಯುನೋ ವಿ ಹವ್ ನಾಟ್ ಡನ್ ಎನಿಥಿಂಗ್. ಸ್ಟೋರಿಗೆ ಏನ್ ಬೇಕೋ ಅಷ್ಟೇ ಮಾಡಿರೋದು. ಬಟ್ ನನಗೆ ಏನಿತ್ತಂದ್ರೆ, ನಾನು ಆ ಸಿನಿಮಾ ಹುಚ್ಚನ ಒಂದು ಆಲ್ಮೋಸ್ಟ್ 28 ಸತಿ ನೋಡಿರೋದು ಥಿಯೇಟರ್ ಅಲ್ಲಿ. ಸೊ ನನಗೆ ಆ ಒಂದ್ ಶಾರ್ಟ್ ಮಾತ್ರ ನನಗೆ ಸಿಕ್ಕಾಬಿಡೆ ಆ ಟೈಮಿಂದ. ಸೊ ನಾನು ಹೇಳಿದೆ, ಓಕೆ ನನಗೆ ಸಿ, ಫಸ್ಟ್ ಆಫ್ ಆಲ್ ಇಟ್ ವಾಸ್ ವೆರಿ ಸಿಂಪಲ್ ಇಂಟ್ರೊಡಕ್ಷನ್. ಏನೋ ತಿರುಗ್ತಾನಷ್ಟೇ, ಅಲ್ಲಿ ಕುತ್ಕೊಂಡು ಊಟ ಮಾಡ್ತವ್ರವನು ತಿರುಗ್ತಾನಷ್ಟೇ. ನಮಗೆ ಇನ್ನೂ ಲೈಕ್ ಐ ಡಿಂಟ್ ವಾಂಟ್ ಟು ಬಿ ಲೈಕ್ ಬಿಲ್ಡ್ ಅಪ್ ಸಾಂಗ್ಸ್ ಕೊಡೋಣ, ಎಂಟ್ರಿ ಸಾಂಗ್ಸ್ ಕೊಡೋಣ, ನಮ್ಗೆ ಯಾರಿಗೂ ಆದಿತ್ತು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿಲ್ಲ ನಾವು. ಏನೋ ಒಬ್ಬ ಹೀರೋಗ್ ಏನೇನ್ ಬೇಕೋ ಅದಷ್ಟೂ ಮಾಡ್ಬಿಡೋಣ, ಒಂದು ಇಂಟ್ರೊಡಕ್ಷನ್ ಫೈಟ್ ಹಾಕೋಣ, ಅದೇನಿಲ್ಲ, ತಿರುಗೋ ಶಾರ್ಟ್ ಅಷ್ಟೇ, ವೆರಿ ಸಿಂಪಲ್. ಸೊ ಐ ವಾಸ್ ಲೈಕ್, ಓಕೆ ಅದನ್ನ ರೆಪ್ಲಿಕೇಟ್ ಮಾಡಬಹುದು, ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಇಂಡೈರೆಕ್ಟ್ ಆಗಿ ಅವ್ರಿಗೆ ನನ್ ಕಡೆಯಿಂದ ನಾನು ಹೇಳ್ತಾ ಇರೋ ಥ್ಯಾಂಕ್ಸ್, ಅಂದ್ರೆ ಇಷ್ಟು ವರ್ಷ ನನಗೆ ಇನ್ಸ್ಪಿರೇಷನ್ ಕೊಟ್ಟಿರೋದಕ್ಕೆ. ಇಟ್ಸ್ ಅ ವೆರಿ ಸಟಲ್ ಸ್ಮಾಲ್ ವೇ ಟು ಜಸ್ಟ್ ಸೇ ಥ್ಯಾಂಕ್ ಯು ಐ ನೋ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ದು.
2: ಸೂಪರ್ ಸೂಪರ್ ಸರ್. ಸೊ ಆ ಒಂದು ಪೋಸ್ಟ್ ಏನಿದೆ ತುಂಬಾನೇ ಸಿಮಿಲರ್ ಆಗಿದೆ ಸರ್, ಅಂಡ್ ಎಲ್ರಿಗೂ ಸಡನ್ ಆಗಿ ಕನ್ಫ್ಯೂಷನ್ ಆಗುವಂತ ಒಂದು ಪೋಸ್ಟರ್ ಕೂಡ. ಹೌದು ಸರ್. ಯಾವುದೇ ಒಂದು ವ್ಯಕ್ತಿಗೆ ಯಶಸ್ಸಿನ ಹಾದಿ ಹತ್ರ ಸಾಕ್ತಾ ಇರುವಾಗ ಅಲ್ಲಿ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆಯ್ತಾ. ಸೊ ನಿಮ್ಮ ಒಂದು ಕೆರಿಯರ್ ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ, ಅದು ಯಶಸ್ವಿಯಾಗಿ ಸ್ಟಾರ್ಟ್ ಆಗ್ತದೆ, ಹೀಗಿರುವಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
1: ಫ್ಯಾಮಿಲಿ ಸಪೋರ್ಟ್ ಏನ್ ಹೇಳಿ ಮ್ಯಾಮ್, ಹುಟ್ಟು ಬೆಳೆದ ನಿಮ್ಮೂರಲ್ಲಿ ಶಿವಮೊಗ್ಗದಲ್ಲಿ. ಸೊ ಯುನೋ ಇಟ್ಸ್ ವೆರಿ ವೆರಿ ವೆರಿ ಸಪೋರ್ಟಿವ್. ಅಂದ್ರೆ ಬಿಕಾಸ್ ಒಂದ್ ರೀತಿಯಲ್ಲಿ ಹೆಂಗ್ ಹೇಳ್ಬೇಕಂದ್ರೆ, ನಾನ್ 10 ವರ್ಷ ಕಾಯ್ತಾ ಇದ್ದೀವಿ ಈ ಮೂಮೆಂಟ್ ಕಾಯ್ತಾ ಇದ್ದು, ನನ್ನ ಎಂಟೈರ್ ಫ್ಯಾಮಿಲಿ ನನ್ನ ಜೊತೆ ಕಾಯ್ತಾ ಇದ್ರು. ಏನೋ ಸೊ ನನಗೆ ಎಷ್ಟು ಖುಷಿ ಆಗ್ತಾ ಇದೆಯೋ, ನನಗೆ ಎಷ್ಟು ಒಂಥರ ಪಾಸಿಟಿವ್ ಅನ್ಸ್ತಾ ಇದೆಯೋ, ಅದು ಎವ್ರಿಬಡಿ ಇಸ್ ಫೀಲಿಂಗ್ ದಟ್ ಯುನೋ. ಅಂಡ್ ಸಿನಿಮಾಕ್ಕಿಂತ ಮುಂಚೆ ಇದ್ದಿದ್ದ ಸಪೋರ್ಟ್, ಸಿನಿಮಾ ಆದ್ಮೇಲೆ ಇರೋ ಸಪೋರ್ಟ್, ಅಂದ್ರೆ ನಾನು ಏನ್ ಹೇಳಿ, ಐ ಕ್ಯಾನ್ ಜಸ್ಟ್ ತುಂಬಾ ಥ್ಯಾಂಕ್ಫುಲ್ ಅಷ್ಟೇ. ಯುನೋ ಇಟ್ಸ್ ಲಾಟ್ ಆಫ್
2: ಗ್ರಾಟಿಟ್ಯೂಡ್. ಸರ್
1: ವೆರಿ ಬ್ಲೆಸ್ಡ್, ಕರೆಕ್ಟ್ ವರ್ಡ್ ಮ್ಯಾಮ್, ವೆರಿ ವೆರಿ ಬ್ಲೆಸ್ಡ್ ಅಷ್ಟೇ.
2: ಓಕೆ ಸರ್, ಈಗಂತೂ ನಾನಾ ರೀತಿಯ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ ಆಯ್ತಾ, ಆದ್ರೂ ಈ ಒಂದು ಮ್ಯಾಂಗೋ ಪಚ್ಚ ಅನ್ನೋದು ಒಂದು ವಿಭಿನ್ನ ಕಥೆಯನ್ನ ಹೊತ್ಕೊಂಡು ಜನರಿಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ಲಿಕ್ಕೆ ಅಂತ ಬರ್ತಾ ಇರುವಂತ ಒಂದು ಸಿನಿಮಾ. ಸೊ ಈಗಿನ ಜನತೆಗೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗುತ್ತೆ ಸರ್?
1: ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಮ್ಯಾಮ್. ನಾನು ಇಲ್ಲಿ ನಾನು ತುಂಬಾ ಆನೆಸ್ಟ್ ಆಗಿ ಹೇಳಬೇಕಂದ್ರೆ, ಇಲ್ಲಿ ನಾವು ಯಾವ್ದೇ ನಾರ್ಕೋಟಿಕ್ಸ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಿಲ್ಲ. ಅದು ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡಿದೀವಿ ಅಷ್ಟೇ. ಅಂದ್ರೆ ಅವ್ನ ಪರಿಸರ ಹಂಗಿದೆ, ಅವ್ನ ಅಕ್ಕ ಪಕ್ಕ ಆ ಜಗತ್ತಲ್ಲಿ ಇರೋದು ಅವನು. ಸೊ ಎಲ್ಲೂ ನಾವು ಅದ್ರ ಮೇಲೆ ಫೋಕಸ್ ಮಾಡದೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಓಕೆ ಅವನಿಗೆ ಸರ್ವೈವಲ್ ಅಂತ ಬಂದ ಟೈಮ್ ಅಲ್ಲಿ ಒಂದ್ ಡಿಸಿಷನ್ ಸಿಗುತ್ತೆ ಲೈಫ್ ಅಲ್ಲಿ. ಪ್ರತಿಯೊಬ್ಬರಿಗೆಲ್ಲ ಒಂದ್ ಕಡೆ ಆಗಿರುತ್ತೆ, ಅಂದ್ರೆ ಇಷ್ಟು ಎಕ್ಸ್ಟ್ರೀಮ್ ಅಂತ ಹೇಳ್ತಾನ. ಬಟ್ ವೇರ್ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್, ಅಂದ್ರೆ ಐದರ್ ಸರ್ವೈವಲ್ ಅಥವಾ ನಾವು ಸಾಯ್ಬೇಕಷ್ಟೇ ಅನ್ನೋ ಒಂದ್ ಪರಿಸ್ಥಿತಿಯಲ್ಲಿ ಬಂದ್ ನಿಂತಾಗ ಇಟ್ ಇಸ್ ಹೌ ಯು ಹ್ಯಾವ್ ಟು ಟೇಕ್

0: ಇನ್ ಡಿಸಿಷನ್ಸ್ ಅದಾದ್ಮೇಲೆ ಬರೋ ಕಾನ್ಸಿಕ್ವೆನ್ಸಸ್ ಆಗಿರ್ಬೋದು ಅದಷ್ಟು ಅರ್ಥ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇಲ್ಲ. ಸೊ ಐ ಫೀಲ್ ಲೈಕ್ ಇಟ್ ಇಸ್ ಅಂದ್ರೆ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಈ ತರದ ಒಂದು ಸಿಚುವೇಶನ್ ಬಂದಾಗ ಇಟ್ಸ್ ಜಸ್ಟ್ ಅಬೌಟ್ ಸೇಯಿಂಗ್ ಅಂದ್ರೆ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಏನೇನ್ ಆಗ್ಬಹುದು, ನಾನ್ ತಗೊಳೋ ಒಂದ್ ಡಿಸಿಷನ್ ಇಂದ ಏನೇನ್ ಆಗ್ಬಹುದು. ದಟ್ ಇಸ್ ವಾಟ್ ಐ ಥಿಂಕ್ ಸಮ್ ವೇರ್ ಮ್ಯಾಂಗೋ ಪಚ್ಚಾ ಇಸ್ ಆಲ್ ಅಬೌಟ್.
1: ನಿಜ ನಿಜ ಸರ್. ಸೊ ನೀವು ಮ್ಯಾಂಗೋ ಪಚ್ಚ ಸಿನಿಮಾದ ಪ್ರಮೋಷನ್ ಗಾಗಿ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಬಂದಿದ್ರಿ ಸರ್. ಸೊ ಈಗ ನಮ್ಮ ಮಲೆನಾಡಿನ ಜನತೆಗೆ ಒಂದು ಸಂದೇಶ ಕೊಡೋದಾದ್ರೆ, ನಮ್ಮೂರಿನ ಹುಡುಗನೇ ಸರ್ ನೀವು ಕೂಡ, ಶಿವಮೊಗ್ಗದವರು ಅಂತ ಹೇಳ್ಕೊಳ್ಳೋದು ನಮಗೂ ಅಷ್ಟೇ ಖುಷಿ ಆಗುತ್ತೆ. ಸೊ ಹೇಳಿ, ನಮ್ಮ ಜನಕ್ಕೆ ಏನಾದ್ರೂ ಒಂದು ಮೆಸೇಜ್ ಕೊಡಬೇಕು, ಸಂದೇಶ ಕೊಡಬೇಕು, ಯಾಕೆ ಅವರು ನಮ್ಮೂರಿನ ಹುಡುಗನ ಸಿನಿಮಾ ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು ಸರ್?
0: ನನಗೇನಂದ್ರೆ ನಾನು ಎಲ್ಲ ಪ್ರತಿ ಸತಿನೂ ನಾನು ಸಮ್ಮರ್ ವೆಕೇಶನ್ ಆಗಿರ್ಬೋದು ಏನಾಗಿರ್ಬೋದು ನಾನು ಅಲ್ಲೇ ಬರ್ತಾ ಇದ್ದೆ. ನೆಹರು ಸ್ಟೇಡಿಯಂ ಹತ್ರ ಬಸವನಗುಡಿಯಲ್ಲಿ ಇದ್ದೀನಿ ನಮ್ಮನೆ ಆ ಟೈಮಲ್ಲಿ. ಅಂಡ್ ಯುನೋ ನಾನು ಸಿಕ್ಕಾಪಡೆ ನೋಡಿದೀನಿ ಎಷ್ಟೊಂದು ಸತಿ, ನಾನು ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಉಂಟು. ಅಂಡ್ ಯುನೋ ಇಟ್ ವಾಸ್ ಬಿನ್ ಸಚ್ ಅ ವಂಡರ್ಫುಲ್ ಟೈಮ್ ದೇರ್. ಈಗೇನೇನು ಮಳೆಗಾಲನು ಶುರು ಆಯ್ತು, ಇನ್ನು ಬರೋ ಟೈಮ್ ಆಯ್ತು ಅಲ್ಲಿಗೇನೆ. ಬಟ್ ಮ್ಯಾಂಗೋ ಪಚ್ಚ ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಒಂದು ತುಂಬಾ ಡಿಫ್ರೆಂಟ್ ಆಗಿ ಮಾಡಿರೋ ಸಿನಿಮಾ ಅಂತ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಂತ ನಾನು ಇನ್ನೂ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಅಂಡ್ ಯಸ್, ಎಲ್ಲ ಸರಿ ಹೋಗಿ ಎಲ್ಲ ಒಂದ್ ಇನ್ನೊಂದು ಪ್ಲಾನ್ ಮಾಡ್ತಾ ಇದೀವಿ ಮತ್ತೆ ಶಿವಮೊಗ್ಗ ಬರೋದಕ್ಕೆ.
1: ಖಂಡಿತ ಖಂಡಿತ ಬನ್ನಿ ಸರ್.
0: ಐ ಬಿ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಎವ್ರಿಬಡಿ, ಎಲ್ಲರನ್ನು ಮತ್ತೆ ಅಲ್ಲಿ ಭೇಟಿ ಆಗೋಕೆ ನಿಜವಾಗ್ಲೂ ಕಾಯ್ತಾ ಇದೀನಿ. ನಿಮ್ಮ ರಿಯಾಕ್ಷನ್, ಮ್ಯಾಂಗೋ ಪಚ್ಚಾ ಕೊಟ್ಟಿರೋ ಪ್ರೀತಿ ಅದಷ್ಟು ಅಲ್ಲೇ ಬಂದು ನೋಡೋಕೆ ಕಾಯ್ತಾ ಇದೀನಿ.
1: ಪ್ಲೀಸ್ ವೆಲ್ಕಮ್ ಸರ್, ನಾವು ಕೂಡ ವೇಟ್ ಮಾಡ್ತಾ ಇದೀವಿ. ಹಾಗೆ ನಿಮ್ಮ ಈ ಒಂದು ಮ್ಯಾಂಗೋ ಪಚ್ಚಾ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ಅಂತ ಕೂಡ ಹೇಳ್ಬೋದು, ಈ ಸಿನಿಮಾ ಇನ್ನಷ್ಟು ಯಶಸ್ವಿ ಆಗ್ಲಿ, ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಿ, ಇನ್ನಷ್ಟು ಗೆಲ್ಲಿ ಅಂತ ನಾವು ಕೂಡ ಬೆಸ್ಟ್ ವಿಶಸ್ ತಿಳಿಸ್ತೀವಿ ಸರ್.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು.
1: ಸೊ ಸಂಜೀತ್ ಸರ್, ಇಷ್ಟೋ ತನಕ ನಿಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಒಂದಿಷ್ಟು ಸಮಯವನ್ನ ಕಳೆದ್ರಿ, ಒಳ್ಳೆ ಮಾತುಕತೆಯನ್ನ ನಡೆಸಿದ್ರಿ, ನಿಮ್ಮೆಲ್ಲ ಮಾತಿಗಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್.
1: ಗುಡ್, ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಐ ಹೋಪ್ ನೀವು ನೋಡಿದೀರಾ ಸಿನಿಮಾನ?
1: ಎಸ್ ಸರ್, ನೋಡಿದೀನಿ ಸರ್, ಮತ್ತೊಮ್ಮೆ ಇವತ್ತು ಹೋಗಿ ನೋಡ್ತೀನಿ ಸರ್.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಪ್ಲಸ್ ಇದು ಮಾಡಿಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು.
1: ನಿಮಗೂ ಮತ್ತೊಮ್ಮೆ ಧನ್ಯವಾದಗಳು ಸಂಚಿತ್ ಸರ್. ಸೊ ಕೇಳಿಸ್ಕೊಂಡ್ಲ ಸ್ನೇಹಿತರೆ, ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಕೂಡ ಸಂಚಿತ್ ಸಂಜೀವ್ ಅವರು ನಮ್ಮ ಒಂದು ರೇಡಿಯೋ ಶಿವಮೊಗ್ಗದಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಅವರ ಚೊಚ್ಚಲ ಸಿನಿಮಾ ಮ್ಯಾಂಗೋ ಪಚ್ಚ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಂಡ್ರು. ಹೌದು, ಇದೊಂದು ವಿಭಿನ್ನ ಕತೆ, ವಿಶೇಷವಾದ ಕತೆಯನ್ನ ಹೊಂದಿರುವಂತಹ ಸಿನಿಮಾ ಆಗಿದ್ದು, ಇನ್ನು ನಮ್ಮ ಶಿವಮೊಗ್ಗದವರೇ ಆಗಿರುವಂತಹ ಸಂಚಿತ್ ಸಂಜೀವ್ ಅವರು ಆಕ್ಟ್ ಮಾಡಿದ್ದಾರೆ. ಹಾಗೆ ಇದುವರೆಗೂ ಯಾರು ಮ್ಯಾಂಗೋ ಪಚ್ಚ ಸಿನಿಮಾವನ್ನ ನೋಡಿಲ್ವೋ, ಥಿಯೇಟರ್ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಹಾಗಾದ್ಮೇಲೆ ಇಷ್ಟು ತನಕ ಈ ಸಿನಿಮಾದ ಬಗ್ಗೆ ಮಾತಾಡಿದ ಮೇಲೆ ಸಿನಿಮಾದೇ ಒಂದು ಸಾಂಗ್ ಕೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಓಕೆ, ಮ್ಯಾಂಗೋ ಪಚ್ಚ ಸಿನಿಮಾದ ಸಾಂಗ್ ನಿಮಗಾಗಿ ಟೆಲಿಕಾಸ್ಟ್ ಆಗ್ತಾ ಇದೆ, ಕೇಳ್ಕೊಂಡು ಬನ್ನಿ. ಸೊ ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: எஸ் வெல்கம் பேக். நீ கேட்டா இதரா ரேடியோ சிவமுக 90.8 FM சமுதாய வானொலி. பரவசிக்காகி பவிஷ்யக்காகி நம்ம வானொலி இது சினி கஹானி கார்யக்ரம நடத்தா இருது. நானும் நிம்ம ஆர் ஜே அர்பிதா. ஸோ கேளுக்கரே, ஈக தானே மேங்கோ பச்ச சினிமாத ஒரு சந்தர்சனவன்ன கேட்கு வந்திரி. ஹவுது, சஞ்சீவ் சஞ்சித் அவர சொச்சல சினிமா அந்த கூட ஹேள்போது. சக்கஷ்டு சிரமவன்ன பட்டு சக்கஷ்டு கனசன்ன ஹொத்துக்கொண்டு ஈ ஒரு சினிமாவன்ன மாடிதரே. ஸோ தியேட்டர்ல கூட யசஸ்வியாக ರನ್ ಆಗ್ತಾ ಇದೆ. ನೀವು ಕೂಡ ಈ ಸಿನಿಮಾವನ್ನ ಹೋಗಿ ನೋಡಬಹುದು. ಹಾಗೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬಹುದು. ಸೊ ಏನ್ ಮಾತಾಡ್ಬೇಕು ಅರ್ಪಿತಾ, ಏನು ಟಾಪಿಕ್ ಇವತ್ತಂತ ನೀವು ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೊಸ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನುವಾಗ ಹೊಸ ಸಿನಿಮಾದೇ ಟಾಪಿಕ್ ಆಗಿರುತ್ತೆ. ನೀವು ಇತ್ತೀಚೆಗೆ ನೋಡಿದಂತ ಹೊಸ ಸಿನಿಮಾ ಯಾವುದು, ಹೊಸ ಸಿನಿಮಾಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಇವತ್ತು ನೀವು ನಮ್ಮೊಟ್ಟಿಗೆ ಮಾತಾಡಬಹುದು. ಸೊ ನಮ್ಮ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆ ಕರೆ ಮಾಡಬಹುದು. ಹಾಗಿದ್ರೆ ಫಸ್ಟ್ ಕಾಲರ್ ಯಾರಿದ್ದಾರೆ ಕೇಳುವ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ಕಾರಗಳು.
0: ನಮಸ್ಕಾರಗಳು, ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ? ಆಗಿದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ಆಯ್ತಾ, ಈಗ ತಾನೇ ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಸಂದರ್ಶನ ಕೂಡ ಮಾಡಿದ್ವಿ. ಮ್ಯಾಂಗೋ ಪಚ್ಚ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ. ಈಗ 2026ನೇ ಇಸ್ವಿಲೆ ಸಾಕಷ್ಟು ಹೊಸ ಸಿನಿಮಾಗಳು ಬಂತು. ನೀವು ಇತ್ತೀಚೆಗೆ ನೋಡಿದಂತ ಹೊಸ ಸಿನಿಮಾ ಯಾವುದು, ಹಾಗೆ ಹೊಸ ಸಿನಿಮಾಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ ಸರ್? ಸೂ ಫ್ರಮ್ ಸೋ, ಅದೇನ ಹೊಸ ಸಿನಿಮಾ ನೀವು ನೋಡಿದ್ದು? ನೀವ್ ಅದೇನ
1: ನೋಡಿದ್ರಿ? ರಾಜವಿ ಶೆಟ್ಟಿ ಅವರು ನಿರ್ಮಾಣ.
0: ಅದೇ ನಾನು ಹೇಳ್ತಾ ಇರೋದು, ಆಡಂಬರ ಇಲ್ದಲೆ ಸರಳ ಕಥೆಯಲ್ಲೇನೆ ಒಂದು ಸಿನಿಮಾವನ್ನ ಮಾಡಿ ಹೆಚ್ಚು ಹಣವನ್ನ ಗಳಿಸಿದ್ರು ಅಂತ. ಹೊಸ ಸಿನಿಮಾಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ?
1: ಒಳ್ಳೆ ಕತೆ ಇರೋದು, ಒಂದು ಇದಿರ್ಬೇಕು,
0: ಕತೆ ಬೇಕು,
1: ಕಾಮಿಡಿ ಇರ್ಬೇಕು,
0: ಕತೆ ಜೊತೆ ಕಾಮಿಡಿ ಎರಡು ಇರ್ಬೇಕಲ್ವಾ?
1: ಬರೀ ಅಳ್ತಾ ಇರೋದು ಅದು ಬೋರ್.
0: ನಿಜ, ಅಳೋದನ್ನ ನೋಡ್ಬೇಕಾ ಅಂತ ಅನ್ಸುತ್ತೆ. ಬರೀ ಅಳೋದೇ ಇರ್ತದೆ ಅಲ್ವಾ? ಏನ್ ಗೊತ್ತಾ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಿನಿಮಾಗಳು ಇಷ್ಟ ಆಗುವಂತದ್ದು. ಓಕೆ ವಿಶ್ವನಾಥ್ ಸರ್, ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ವಿಶ್ವನಾಥ್ ಸರ್ ಕರೆ ಮಾಡಿದ್ರು. ಅವರು ಹೊಸ ಸಿನಿಮಾಗಳ ನೋಡಿದ ಪೈಕಿಯಲ್ಲಿ ಯಾವ ಸಿನಿಮಾ ತುಂಬಾ ಇಷ್ಟ ಆಯ್ತು ಅಂದ್ರೆ ಸೂ ಫ್ರಮ್ ಸೂ ಅಂತ ಹೇಳ್ತಿದ್ರು. ಹಾಗೆ ಹೊಸ ಸಿನಿಮಾಗಳಿಂದ ಏನನ್ನ ನಿರೀಕ್ಷೆ ಮಾಡ್ತೀರಾ ಅಂತ ಕೇಳುವಾಗ ಮುಖ್ಯವಾಗಿ ಕತೆ. ಕತೆ ಚೆನ್ನಾಗಿದ್ದು ಹಾಸ್ಯಮಯವಾಗಿದ್ರೆ ಖಂಡಿತವಾಗ್ಲೂ ಆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಖಂಡಿತ ಅಲ್ಲ, ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಿನಿಮಾಗಳು ಅಭಿರುಚಿ ಇರುವಂತದ್ದು. ಹಾಗಿದ್ರೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
2: ಮೇಡಮ್. ನಮಸ್ತೆ.
0: ನಮಸ್ತೆ ಸರ್. ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಆರಾಮಿದ್ದೀರಾ? ಸಂದರ್ಶನ ಕೇಳಿದ್ರಾ?
2: ಖಂಡಿತ ಕೇಳಿದೆ ನಾನು, ಅದ್ರ ಬಗ್ಗೆನೆ ಮಾತಾಡ್ಬಿಡ್ತೇನೆ ಮೇಡಮ್.
0: ಮಾತಾಡಿ ಸರ್, ಖಂಡಿತ.
2: ಮ್ಯಾಂಗೋ ಪಚ್ಚ ನಾನು ನಿನ್ನೆ ಒಂದು ತುಣುಕನ್ನ ನೋಡಿದೆ ಮೇಡಮ್, ಅಲ್ಲಿ ಎಲ್ಲ ಅಚಾನಕ್ ಆಗಿ ಯೂಟ್ಯೂಬ್ ಅಲ್ಲಿ ಸಿಕ್ತು.
0: ಅಚಾನಕ್ ಆಗಿ?
2: ಹಾ ಮೇಡಮ್, ನಾನು ನೋಡ್ತಾ ಇದ್ದೆ. ಆಮೇಲೆ ಅದು ಅವರು ಪ್ರಿಯಾ ಸುದೀಪ್ ಅವರು ಒಂದು ಕೋಟ್ ಮಾಡ್ತಾರೆ ಮೇಡಮ್ ಅಲ್ಲಿ, ಆ ಹೀರೋ ಇದಾರಲ್ಲ ಈಗ ಏನು ನೀವು ಇಂಟರ್ವ್ಯೂ ಮಾಡಿದ್ರಿ.
0: ಹೌದು ಸರ್,
2: ಸಂಚಿತ್ ಸಂಜೀವ ಸರ್ಬ ಕಣ್ಣುಗಳಿದೆಯಲ್ಲ, ಕಣ್ಣುಗಳ ಸ್ಟ್ರೆಂತ್ ಅಂತ ಅವರು ಹೇಳ್ತಾ ಇದ್ರು ಮೇಡಮ್.
0: ನಿಜ ನಿಜ ಸರ್,
2: ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತೆ ಎಲ್ಲೋ ಒಂದು ಕೋನಲ್ಲಿ ಸುದೀಪ್ ಅವ್ರ ನೋಡಿದಾಗ ಆಗುತ್ತೆ ಅಂತ.
0: ಹೈಟ್, ಅವರ ಮಾತುಕತೆ, ಅವರ ಶೈಲಿ ಎಲ್ಲ ಸ್ವಲ್ಪ ಸುದೀಪ್ ಅವ್ರ ತರನೇ ಹೋಲುತ್ತೆ ಅಲ್ವಾ?
2: ನಿಜ ಅಂತ. ಅದನ್ನ ನಾನ್ ನಿನ್ನೆ ತಾನೇ ನೋಡಿದ್ದೆ, ನೀವು ಅದನ್ನೇ ಇವತ್ತು ಇಂಟರ್ವ್ಯೂ ತಗೊಂಡಿದ್ರೆ.
0: ಹೌದು ಸರ್,
2: ಬಹಳ ಚೆನ್ನಾಗಿ. ಮ್ಯಾಂಗೋ ಪಚ್ಚ ಅದೇನ ಮೇಡಮ್, ಪಚ್ಚೆ ಅನ್ನೋದು ಕೇಳಿದ್ವಿ ಹೆಸರು. ನಾನು ಪಚ್ಚೆ ಅಂದ್ರೆ ಹಸಿರು ಅನ್ನೋ ಇದು ಬರುತ್ತೆ, ಪಚ್ಚ ಅಂದಾಗ ಅದೇ ಆ ಮ್ಯಾಂಗೋ ಏನ್ ಮಾವಿನ ಹಣ್ಣಲ್ಲಿ ಹಸಿರು ಮಿಶ್ರಿತ ಹಳದಿ ಇದೆಯಲ್ಲ, ಎಷ್ಟು ಆಕರ್ಷಣೆ ಅಂದ್ರೆ
0: ಹಸಿರು
2: ಪ್ರೇಕ್ಷಕರನ್ನ ಸೆಳೀಲಿ ಅಂತ ನಾನು ಹೇಳ್ತೀನಿ ಮೇಡಮ್ ಈ ಮ್ಯಾಂಗೋ ಪಚ್ಚ.
0: ನಿಜ ನಿಜ ಸರ್,
2: ಹಂಗಾಗಿ
0: ಕತೆ ಕೂಡ ವಿಭಿನ್ನವಾಗಿದೆ, ಹೀರೋ ಕೂಡ ಹೊಸಬ್ರಿದ್ದಾರೆ, ಆದ್ರೆ ಸಾಕಷ್ಟು ಅನುಭವನ ಪಡ್ಕೊಂಡಿದ್ದಾರೆ ಅವರು ಸ್ವಂತ ಸೋದರ.
2: ಮೇಡಮ್ ನಾವು ಅದೇ ಈಗ ನೋಡಿ, ಈಗ ನಾವು ಯಾವ್ದೋ ಒಂದೊಂದ್ಸರಿ ಬರುತ್ತೆ ಮೇಡಮ್, ಈಗ ಬಂಗಾರದ ಮನುಷ್ಯ ಆ ಕಾಲದಲ್ಲಿ ಒಂದು ವರ್ಷ ಸತತವಾಗಿ ನಡೀತು, ದಾಖಲೆ ಬಹಳ ದಶಕಗಳ ಕಾಲ ಇತ್ತು ಅಂದ್ರೆ ಅಲ್ಲಿ ನಂತರ ಒಂದು ಇದು ಜನ್ಮದ ಜೋಡಿ ಬಂತು, ಮುಂಗಾರು ಮಳೆ ಬಂತು, ನಂಜುಂಡಿ ಕಲ್ಯಾಣ ಬಂತು, ಈ ಕಾಂತಾರ ಬಂತು, ಹೀಗೆ ಒಂದೇ ತರ ಟ್ರೆಂಡ್ ಇರೋದಿಲ್ಲ ಮೇಡಮ್.
0: ಎಲ್ಲ ವಿಭಿನ್ನವಾಗಿರುವಂತ ಕಥೆಗಳು ಹೇಳ್ತಾರೆ ಪ್ರೇಕ್ಷಕರು.
2: ನಿಜ, ಹಾಗಾಗಿ ಇದು ಹೊಸಬರುಗಳು ಇವತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದಾರೆ ನೋಡ್ರಿ. ಯೂತ್ಸ್ ಬರೀ ಎಲ್ಲ ಹೊಸಬರೇ ಹಾಕೊಂಡ್ ಮಾಡದಂತ ಕರಿಯ ಇರ್ಬೋದು, ಆಮೇಲೆ ಇದು ದುನಿಯಾ ಮೇಡಮ್, ಹೌದು ದುನಿಯಾ ಇರ್ಬೋದು, ಮತ್ ಮುಂಗಾರು ಮಳೆ ಇರ್ಬೋದು, ಈ ಕಾಂತಾರ, ಮತ್ತ ರಕ್ಷಿತ್ ಶೆಟ್ಟಿ ಅವರು ಅವರೆಲ್ಲ ಗೊತ್ತಿದ್ದಂಗೆ ನಿರ್ದೇಶನ ಮಾಡಿದ್ರು.
0: ನಿಜ ನಿಜ.
2: ಹಾಗಾಗಿ ಹೊಸಬ್ರಲ್ಲೂ ನಾವು ನಿರೀಕ್ಷೆ ಇಟ್ಕೋಬಹುದು ಮೇಡಮ್. ಇದೆ ನಾವು ಬರೆಯೋ ಆ ಕಾಲದ ಹಳೆ ಸಿನಿಮಾಗಳೇ ತುಂಬಾ ಚೆನ್ನಾಗಿದ್ದು ಈಗೇನ್ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮೇಡಮ್. ಇವತ್ತು ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಅದನ್ನ ನೋಡಿ ಪ್ರೋತ್ಸಾಹ ಕೊಡ್ಬೇಕು ಅಷ್ಟೇ.
0: ಅಂದ್ರೆ ಈಗಿನ ಪ್ರೇಕ್ಷಕರ ಅಭಿರುಚಿಯನ್ನ ಅರಿತುಕೊಂಡು ಸಿನಿಮಾವನ್ನ ಮಾಡ್ತಾ ಇದಾರೆ ಸರ್. ಈಗಲೂ ನಾವು ಭಾಗ್ಯವಂತ ಅಥವಾ ಬಂಗಾರದ ಮನುಷ್ಯ ಸಿನಿಮಾ ತರ ಮಾಡಿದ್ರೆ ಈಗಿನ ಪ್ರೇಕ್ಷಕರು ಹೋಗೋದು ಸ್ವಲ್ಪ ಕಷ್ಟ ಆಗಬಹುದೇನೋ ಅಂತ.
2: ನಿಜ ನಿಜ, ಹೌದು ಅವರ ಒಂದು ಈ ಏನು ಗ್ರಾಸ್ಪಿಂಗ್ ಇದು ಬದಲಾವಣೆ ಆಗಿದೆ ಮೇಡಮ್. ಅವರು ನಿರೀಕ್ಷೆ, ಅವರ ನಿರೀಕ್ಷೆಗಳು ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ, ಹಾಗೆ ನಿರೀಕ್ಷೆಗೆ ತಕ್ಕಂತೆ ಒಂದ್ ಸ್ವಲ್ಪ ಬದಲಾವಣೆಗಳು ಸಹಜ ಅದು.
0: ಹೌದು ಸರ್.
2: ಹಾಗಾಗಿ ಈಗ ಬರ್ತಕ್ಕಂತ ಸಿನಿಮಾಗಳು ಯಶಸ್ವಿ ಆಗ್ಲಿ, ಅದಕ್ಕೆ ನಾವು ಕೈ ಜೋಡಿಸ್ಬೇಕು ಮೇಡಮ್. ಥಿಯೇಟರ್ ನೋಡಿದ್ರೆ ಅದು ಸಾಧ್ಯ ಆಗುತ್ತೆ, ಹಾಗಾಗಿ ನಮ್ಮ ಪಾತ್ರವು ಕೂಡ ಇರುತ್ತೆ. ಈಗೇನು ಇವತ್ತು ನೀವು ಇಂಟರ್ವ್ಯೂ ಮಾಡಿದ್ರೆ ಆ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ.
0: ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಕೂಡ ಸಂಚಿತ್ ಸರ್ ಗೆ ನಿಮ್ಮ ವಿಶಸ್ನ ತಿಳಿಸ್ತೀವಿ.
2: ಧನ್ಯವಾದಗಳು.
0: ಧನ್ಯವಾದ ಸರ್. ಓಕೆ, ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು ಅಲ್ವಾ. ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
5: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
7: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಸೂರ್ಯಘರ್
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
9: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೊಸ ಸಿನಿಮಾಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಯಾಕಪ್ಪ ಅಂದ್ರೆ ಕಳೆದ ವಾರ ಬಿಡುಗಡೆ ಆದಂತಹ ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಮಾತುಕತೆಯನ್ನ ಕೂಡ ನೀವು ಕೇಳಿದ್ರಿ. ಹೊಸ ಸಿನಿಮಾ ಬರುವಾಗ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ, ಯಾವ ರೀತಿ ಕತೆ ಇರುತ್ತೆ, ಅಂತೆಲ್ಲ ಮಾತಾಡ್ತಾ ಇದ್ವಿ. ಹಾಗಿದ್ರೆ ನೀವು ಕೂಡ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡಬಹುದು. ಯಾವ ಹೊಸ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು, ಇನ್ನು ಹೊಸ ಸಿನಿಮಾಗಳಿಂದ ಏನ ನಿರೀಕ್ಷೆ ಮಾಡ್ತಾ ಇದೀರ ಅಂತ ಕೂಡ ತಿಳಿಸ್ಕೊಡ್ಬಹುದು. ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686609629, ಸಂಖ್ಯೆ ಮತ್ತೊಮ್ಮೆ 9686609629. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
10: ನಮಸ್ತೆ ಅರ್ಪಿತಾ ಮೇಡಮ್ ಅವರಿಗೆ.
0: ನಮಸ್ತೆ ಸರ್, ಹೇಗಿದ್ದೀರಾ?
10: ನಾವು ಆರಾಮಾಗಿದ್ದೀವಿ ಮೇಡಮ್, ನೀವ್ ಆಗಿದ್ದೀರಿ?
0: ನಾವು ಸೂಪರ್ ಆಗಿದ್ದೀವಿ ಸರ್.
10: ಕಾಫಿ ಆಯ್ತಾ?
0: ಕಾಫಿ ಆಯ್ತು. ನಿಮ್ದು?
10: ನಮ್ದು ಆಯ್ತು.
0: ಓಕೆ,
10: ರಾಜು ಶಂಕರಘಟ್ಟದಿಂದ.
0: ಓಕೆ ರಾಜು ಸರ್, ಎಲ್ಲಿ ಕಳ್ದೋಗಿದ್ರಿ?
10: ನಾವು ಸ್ವಲ್ಪ ಕಳ್ದೆ ಹೋಗ್ಬಿಟ್ಟಿದೀವಿ ಮೇಡಮ್. ಈಗ
0: ಕಳ್ದೆ ಹೋಗಿದ್ದೀರಾ?
10: ನಾವು ನಿಮಗ್ ಕಳ್ದೋಗಿದೀವಿ, ಆದ್ರೆ ನೀವು ನಮಗ್ ಕಳ್ದೋಗಿಲ್ಲ, ಇದ್ದೇ ಇರ್ತೀರ ನಮ್ ಜೊತೆಯಲ್ಲಿ. ನಾವು ಚೂರು ದೂರ ಆಗ್ಬಿಟ್ಟಿದೀವಿ ಅಷ್ಟೇ.
0: ಹೌದಾ? ಓಕೆ ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ಹೇಳಿ ಮೇಡಮ್.
0: ಸೊ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೆ ಆಯ್ತಾ?
10: ಕೇಳಿಸ್ಕೊಂಡೆ ನಾನು.
0: ಹೇಳಿ, ನೀವು
10: ಹಳೆ ಸಿನಿಮದ ಬಗ್ಗೆ
0: ಕೇಳ್ತೀರ? ಹೊಸ ಸಿನಿಮಾ ಅಂತ.
10: ಹೌದು, ಹೊಸ ಸಿನಿಮಾದ ಬಗ್ಗೆ ಅಂದ್ರೆ ಮೇಡಮ್, ಈಗ ಏನಾಗಿದೆ ಅಂದ್ರೆ ತಂತ್ರಜ್ಞಾನ ಮುಂದುವರೆದಿದೆ.
0: ಹೌದು, ಟೆಕ್ನಾಲಜಿ.
10: ಅದೇ ರೀತಿ ಎಲ್ಲಾ ಸಿನಿಮಾಗಳು ಅಷ್ಟೇ ಎಲ್ಲಾ ತರದಲ್ಲೂ ಬರ್ತಾ ಇದೆ. ಅಂದ್ರೆ ಅದೇ ತರ ಇದೇ ತರ ಅಂತ ಹೇಳಿಲ್ಲ, ಪ್ರತಿಯೊಂದು ಬರ್ತಾ ಇದೆ. ಈಗ ಗ್ರಾಮೀಣ ಪ್ರದೇಶದ್ದಾಗ್ಲಿ ಅಥವಾ ಒಂದು ಕಾಡಿಂದು ಅಥವಾ ಒಂದು ಕಾಡಿನ ಜನಗಳದಾಗ್ಲಿ, ಆಮೇಲೆ ಯೂತ್ಸಿಗಾಗ್ಲಿ, ಎಲ್ಲಾ ತರದ್ದು ಸಿನಿಮಾಗಳು ಈಗ ಬರ್ತಾ ಇದಾವೆ. ಆಮೇಲೆ ತಂತ್ರಜ್ಞಾನ ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ, ಈಗ ಹೊಡಿ ಬಡಿ ಚಿತ್ರಗಳು ಜಾಸ್ತಿ ಆಗಿದಾವೆ. ಈಗ ಹೊಸಬ್ರದ್ದು ಏನಾಗಿದೆ ಅಂದ್ರೆ, ಒಂದು ಮೆಲೋಡಿ ತರ ಅಂದ್ರೆ ಸಾರ್ವಜನಿಕ ನೋಡುವಂತ ಒಂದು ಸಿನಿಮಾಗಳು ಬರ್ತಾ ಇದಾವೆ. ಹಾಗಾಗಿ ಯಾವ್ದನ್ನ ಹಾಗೆ ತಗೊಳ್ಬೇಕು, ಹಾಗೆ ಬಿಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ನಮಗೀಗ. ಮಧ್ಯೆ ನಚ್ಚಿದ ಸ್ಟಾರ್ ಫಿಲಂಗಳು ಬಂದ್ರೆ ಹಾಗೆ ಹೀಗೆ, ಈಗ ಸ್ಟಾರ್ ಫಿಲಂಗಳು ಅಂತ ಬರೋದಿಲ್ಲ,
0: ಕತೆ ಹೇಗಿದೆ,
10: ಕತೆ ಹೇಗಿದೆ ಅಂತ ಜನ ನೋಡ್ತಾರೆ, ಆ ಕತೆ ಮೇಲೆ ಜನ ಹೋಗ್ತಾರೆ.
0: ನಿಜ.
10: ಹಾಗಾಗಿ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ತರ ಬರ್ತಾ ಇದೆ, ಹೊಸ ಹೊಸ ನಾಯಕರುಗಳು ಬರ್ತಾ ಇದಾರೆ, ನಾಯಿಕೆಯರು ಬರ್ತಾ ಇದಾರೆ. ಹಾಗಾಗಿ ಹೊಸ ಸಿನಿಮಾ ಇನ್ನು ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ನಾವು ಹೇಳ್ಬೋದು
0: ಸರ್. ಈಗ ಒಂದು ವಿಷಯವನ್ನ ನೀವು ಹೊಸ ಸಿನಿಮಾಗಳಿಂದ ನಿರೀಕ್ಷೆ ಮಾಡ್ತೀರಾ ಅನ್ನೋದಾದ್ರೆ, ಯಾವ ವಿಷಯವನ್ನ ನಿರೀಕ್ಷೆ ಮಾಡ್ತೀರಾ ಸರ್?
10: ನಾನಾ ಮೇಡಮ್?
0: ಹೌದು ಸರ್.
10: ಈಗ ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ಅಂದ್ರೆ ಎಲ್ಲ ಒಂದು ಒಂದು ದುರ್ಬಳಕೆ ವ್ಯವಹಾರಗಳು, ಆ ವ್ಯವಹಾರಗಳನ್ನ ಕಡಿವಾಣ ಆಗಕ್ಕೆ ಜಾಗೃತಿ ತರದಾದ ಸಿನಿಮಾಗಳು ಜಾಸ್ತಿ ಬರಬೇಕು.
0: ಅವೇರ್ನೆಸ್
10: ಜಾಗೃತಿ ಮೂಡಿಸುವಂತ ಚಿತ್ರಗಳು ಬರ್ಬೇಕು. ಹಿಂದೆ ಅದೇ ತರ ಇತ್ತು ನೋಡಿ. ಈಗ ಹಳೆ ಫಿಲಂಗಳು ಯಾವ್ದೇ ತಗೊಳ್ಳಿ, ಏನೋ ಒಂದು ಮಾನವನಿಗೆ ಲಾಸ್ಟ್ ಒಂದು ಮೆಸೇಜ್ ಕೊಡ್ತಾ ಇದ್ರು, ಈ ತರ ಇದ್ರೆ ಬಾರಿ ಒಳ್ಳೇದು, ಹಿಂಗಿದ್ರೆ ಹಿಂಗ್ ಒಳ್ಳೇದು ಅಂತ ಆ ರೀತಿ ಮೆಸೇಜ್ ಇರುವಂತ ಇರ್ಬೇಕು. ಈಗ ಕೆಲವೊಂದು ಫಿಲಂ ಏನಾಗುತ್ತೆ, ಒಟ್ಟಾರೆ ಏನೋ ಬಂತು ಏನೋ ಹೋಯ್ತು, ಲಾಸ್ಟ್ ಕ್ಲೈಮ್ಯಾಕ್ಸ್ ನಲ್ಲಿ ಏನು ಇರೋದಿಲ್ಲ, ಆ ಸ್ಥಿತಿ ಇರುತ್ತೆ. ಎಲ್ಲೋ ಒಂದು ನೂರಕ್ಕೆ ಒಂದು ಫಿಲಂ ಮಾತ್ರ ಒಂದು ಮೆಸೇಜ್ ಕೊಡುವಂತದ್ದು ಇರುತ್ತೆ, ಬಿಟ್ರೆ ಏನೇ ಬಂದ್ರೇನು ಪ್ರತಿ ಒಂದರಲ್ಲೂ ಲಾಸ್ಟಿಗೆ ಏನಾಗುತ್ತೆ, ಮುಂದೆನೆ ನಮ್ಮ ಜನಗಳಿಗೆ ಇದ್ರ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಅನ್ನೋದೊಂದು ಸಂದೇಶ ಸಾರುವಂತ ಚಿತ್ರಗಳು ಬರ್ಬೇಕು ಅಂತ ನಾನು.
0: ತುಂಬಾ ಒಳ್ಳೆ ಒಂದು ಸಲಹೆನ ಕೊಟ್ರಿ, ಅವೇರ್ನೆಸ್ ಇರುವಂತ ಸಿನಿಮಾಗಳು ಹೆಚ್ಚಾಗಿ ಬರ್ಲಿ ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
10: ಧನ್ಯವಾದ ಮೇಡಮ್.
0: ಎಸ್, ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ ಹಲೋ
11: ಹಲೋ ಸರ್. ಮೇಡಮ್ ಅವರೇ ನಮಸ್ಕಾರ.
0: ನಮಸ್ಕಾರ ಸರ, ಹೇಗಿದ್ದೀರಿ?
11: ಮೇಡಮ್ ಅವರೇ ನಾವು ಚೆನ್ನಾಗಿದ್ದೇವ್ರೆ, ನೀವ್ ಹೇಗಿದ್ದೀರಾ?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ.
11: ಯಾಕೋ ನಿಮ್ಮ ಧ್ವನಿಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಸ್ವಲ್ಪ.
0: ಏನು ಬದಲಾವಣೆ ಕಾಣಿಸ್ತಾ ಇದೆ?
11: ಯಾಕೋ ತರ ಶೀತ ಆಗಿರೋ ತರ.
0: ಇಲ್ಲ ಇಲ್ಲ, ಶೀತ ಎಲ್ಲ ಏನು ಆಗಿಲ್ಲ ಸರ್,
11: ಆರಾಮಿದ್ದೀರಾ?
0: ಸರ್ ಮಧ್ಯಾಹ್ನ ಊಟ ಮಾಡಿದ್ರಾ?
11: ಮಧ್ಯಾಹ್ನದ ಊಟ ಆಯ್ತು ಮೇಡಮ್. ಅರೆ ನಿಮ್ದು ಸಂಜೆ ಕಾಫಿ ಆಯ್ತೇನ್ರಿ?
0: ಸಂಜೆ ಇನ್ನೂ ಆಗಿಲ್ರಿ, ನಿಮ್ ಒಟ್ಟಿಗೆ ಮಾತಾಡ ಆಮೇಲೆ ಕಾಫಿ ಕುಡಿಬೇಕ್ರಿ.
11: ಆಯ್ತ್ರಿ ಆಯ್ತ್ರಿ ಮೇಡಮ್. ಅರೆ
0: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
11: ಗೊತ್ತಾಯ್ತು ಮೇಡಮ್.
0: ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೆ, ನೀವ್ ಯಾವ್ದು ಹೊಸ ಸಿನಿಮಾ ನೋಡಿದ್ ಇತ್ತೀಚೆಗೆ?
11: ನಾವು ಈಗ ಇತ್ತೀಚೆಗೆ ಅಂತ ಅಂದ್ರೆ ಕಾಟೇರ ನೋಡಿದ್ಮೇಲೆ ಮತ್ತೆ ಯಾವ್ದು ನೋಡಿಲ್ಲ.
0: ಕಾಟೇರನೇ ನೋಡಿದ್ದ? ಓಕೆ, ಅದಾದ್ಮೇಲೆ ಡೆವಿಲ್ ಬಂತಲ್ಲ, ನೋಡ್ಲಿಲ್ವಾ?
11: ಇಲ್ಲ ಇಲ್ಲ, ನೋಡಕ್ ಆಗ್ಲಿಲ್ಲ ಮೇಡಮ್. ಅರೆ ಅದು ಒಂದೇ ನೋಡಿದ್ದೆ, ಈಗ ಹೊಸದು ಅಂದ್ರೆ ಇತ್ತೀಚೆಗೆ ಅಂದ್ರೆ ಅದು ಒಂದೇ
0: ನೋಡಿದ್ದೆ.
11: ಚೆನ್ನಾಗಿದೆ ಪಿಕ್ಚರ್, ಅದೆಲ್ಲ ಒಳ್ಳೆ ಕಾಮಿಡಿ ಆಗಿದೆ, ಹಾಡುಗಳು ಚೆನ್ನಾಗಿದೆ, ಆಮೇಲೆ ಜಾತಿಗಳ ಬಗ್ಗೆ ಒಂದ್ ಸ್ವಲ್ಪ ಚೆನ್ನಾಗಿದೆ ಅದರಲ್ಲಿ. ಆಮೇಲೆ ಏನಪ್ಪಾ ಅಂದ್ರೆ ನಾವು ಹೊಸ ಹೊಸ ಪಿಕ್ಚರ್ಗಳನ್ನ ನಾವು ಆದಷ್ಟು ನೋಡ್ಬೇಕು. ನಾವು ಹೊಸಬ್ರಿಗೂ ಕೂಡ ಪ್ರೋತ್ಸಾಹ ಕೊಡ್ಬೇಕು. ಬರೇ ಹಳಬ್ರೆ ಅಂತಕಂತಾನೆ ಹೋದ್ರೆ ಜೀವನ ಆಗೋದಿಲ್ಲ. ನಾವು ಹೊಸಬ್ರಿಗೂ ಒಂದ್ ಸ್ವಲ್ಪ ಅವಕಾಶ ಕೊಡ್ಬೇಕು.
12: ಅವಕಾಶ ಕೊಡ್ಲಿಲ್ಲ ಅಂದ್ರೆ ಗೊತ್ತಾಗಲ್ವಲ್ಲ ಸರ್ ಯಾರ ಸಿನಿಮಾ ಹೇಗಿದೆ ಅಂತ.
11: ಹೌದು, ಯಾಕೆಂತಂದ್ರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟಾಗ ಎಲ್ಲರೂ ನೋಡಿದಾಗ ಅವರು ಕೂಡ ಮತ್ತೆ ಮುಂದೆ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ತೆಗಿಯಕ್ ಅವ್ರಿಗೂ ಒಂದು ಖುಷಿ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ.
12: ಖಂಡಿತ ಸರ್.
11: ಹಾಗಾಗಿ ಹೊಸಬ್ರಿಗೂ ಕೂಡ ನಾವು ಅವಕಾಶ ಕೊಡ್ಬೇಕು. ಅವ್ರ ಸಿನಿಮಾಗಳನ್ನು ನಾವು ಒಂದೊಂದ್ಸಲ ನೋಡ್ಬೇಕು. ನೋಡಿದಾಗ್ಲೇ ಗೊತ್ತಾಗೋದು ಯಾರ್ಯಾರ ಟ್ಯಾಲೆಂಟ್ ಹೆಂಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಈಗ ಹಳಬ್ರು ಹೊಸಬ್ರು ಅವ್ರದ್ದು ಎಂತ ಪಿಕ್ಚರ್ ಅಂತ ನಾವು ಅನ್ಕೊಳೋದಕ್ಕಿಂತ ಒಂದ್ಸಲ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಒಂದು ಸಿನಿಮಾ ಹೇಗಿರುತ್ತೆ. ಕೂಡ ಅವ್ರ ಸಿನಿಮಾಗಳು ಬಂದಾಗ ನಾವು ನೋಡ್ಬೋದ ಹೇಗೆ ಅಂತ ಗೊತ್ತಾಗುತ್ತೆ. ನಾವು ಹಾಗೆ ಸುಮ್ಸುಮ್ನೆ ಇದ್ಬಿಟ್ರೆ ಆಗೋದಿಲ್ಲ ಮೇಡಮ್. ಅರೆ ಇಷ್ಟೊತ್ತವರೆಗೂ ನಾನು ಅವ್ರ ಮಾತುಕತೆ ಕೇಳ್ತಾ ಇದ್ದೆ ಸಂಜೀವ್ ಸರ್ ಅವ್ರ, ಮತ್ತೆ ನಿಮ್ಮ ಒಂದು ಮಾತುಕತೆ ಇಷ್ಟೊತ್ತವರೆಗೂ ನಡೀತಾ ಇತ್ತು, ತುಂಬಾ ಚೆನ್ನಾಗಿತ್ತು.
12: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
11: ಆಮೇಲೆ ಅದನ್ನ ಆಲಿಸ್ತಾ ಇದ್ದೆ, ಇಷ್ಟು ಬೇಗ ಮುಗಿದ್ ಬಿಡ್ತಲ್ಲ ಅಂತ ಬೇಜಾರು ಆಯ್ತು ಒಂದ್ ಸ್ವಲ್ಪ.
12: ಹೌದಾ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಸಂಜೀವ್ ಸರ್, ಇನ್ನೊಮ್ಮೆ ಜಾಸ್ತಿ ಇಂಟರ್ವ್ಯೂ ಮಾಡ ಬನ್ನಿ ಅಂತ.
11: ಮೇಡಮ್ ಅರೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮೇಡಮ್ ಅರೆ, ನನ್ಗೆ ಖುಷಿ ಆಗ್ತಾ ಇತ್ತು. ಅಷ್ಟ ಬೇಗ ನಿಲ್ಸ್ಬಿಡ್ತಲ್ಲ ಅಂತ ನನ್ಗೆ ಒಂದ್ ಕಡೆ ಬೇಜಾರು.
12: ಇಲ್ಲ ಸರ್, ಅವರು ಸಿನಿಮಾ ಒಂದು ರಿಲೀಸ್ ಆಗಿದೆಯಲ್ಲ ಅದ್ರ ಪ್ರಮೋಷನ್ ಅಲ್ಲಿ ತುಂಬಾ ಬಿಜಿ ಆಗಿದ್ದಾರೆ. ಆ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಟೈಮ್ ಕೊಟ್ಟಿದ್ದಾರೆ
11: ನೋಡ್ರಿ. ಆ ಒಂದ್ ಬಿಜಿಯಲ್ಲೂ ಕೂಡ ಒಂದು ನಿಮ್ಮಲ್ಲಿ ಬಂದು ಒಂದು ಮಾತುಕತೆ ಆಡಿ
12: ಅವರಿಗೆ ಶಿವಮೊಗ್ಗದಲ್ಲಿ ಸ್ವಲ್ಪ ಅಭಿಮಾನ ಜಾಸ್ತಿ.
11: ಹೌದು, ನಮ್ಮ ಶಿವಮೊಗ್ಗದವ್ರ ಅಂದ್ಮೇಲೆ ನಾವು ಶಿವಮೊಗ್ಗದವರಾಗಿ ಅವ್ರ ಮೇಲೆ ಇನ್ನೂ ಸ್ವಲ್ಪ ನಾವು ಅಭಿಮಾನ ಇಟ್ಕೋಬೇಕು. ಅವ್ರ ಸಿನಿಮಾಗಳನ್ನ ನೋಡ್ಬೇಕು, ಮುಂದೆ ಇನ್ನೂ ಅವ್ರಿಗೆ ಹೆಚ್ಚಾಗಿ ಸಿನಿಮಾ ತೆಗಿಯಕ್ ಅವಕಾಶ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್.
12: ನಿಜ ನಿಜ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
11: ಧನ್ಯವಾದಗಳು.
12: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಓಕೆ, ಎಸ್ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಇಂಟರ್ವ್ಯೂ ಕೇಳ್ತಾ ಇದ್ರು, ಚೆನ್ನಾಗಿ ಬಂತು ಇಂಟರ್ವ್ಯೂ ಅಂತ ಹೇಳಿದ್ರು. ಹಾಗಿದ್ರೆ ಮಾತುಕತೆನ ಮುಂದುವರಿಸ್ತೀನಿ. ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಲಾಸ್ಟಿಗೆ ಒನ್ ಮೂರ್ ಬ್ರೇಕ್. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
16: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
15: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
16: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
15: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
16: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
15: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
16: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
14: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
12: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡೋದು. ಯಾಕಪ್ಪ ಅಂದ್ರೆ ಶುಕ್ರವಾರ ಅಂದಮೇಲೆ ಸಿನಿಮಾದ ಬಗ್ಗೆ ಮಾತಾಡಬೇಕಲ್ವಾ? ಇನ್ನು ಯಾವ ಸಿನಿಮಾಗಳು ಬಿಡುಗಡೆ ಆಗಿದೆ, ಯಾವ ಸಿನಿಮಾ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂತ. ಅದರಲ್ಲೂ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡುವಂಥದ್ದು. ಅಂದ್ರೆ ಈಗ ಹಳೆ ಸಿನಿಮಾಗಳು ಒಂದ್ ರೀತಿ ಸಂದೇಶವನ್ನ ಕೊಟ್ರೆ, ಹೊಸ ಸಿನಿಮಾಗಳು ಮತ್ತೊಂದು ರೀತಿ ಸಂದೇಶವನ್ನ ಕೊಡುತ್ತೆ. ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ. ಹೊಸ ಸಿನಿಮಾಗಳಿಗೆ ಅವರದೇ ಆದಂತಹ ಪ್ರೇಕ್ಷಕ ಅಭಿಮಾನಿಗಳು ಇರ್ತಾರೆ, ಇನ್ನು ಹಳೆ ಸಿನಿಮಾಗಳಿಗೆ ಅವರದೇ ಆದಂತಹ ಅಭಿಮಾನಿಗಳು ಇರ್ತಾರೆ. ಹೀಗಿರುವಾಗ ನೀವು ಇತ್ತೀಚೆಗೆ ಕಂಡಂತ ಹೊಸ ಸಿನಿಮಾ ಯಾವುದು, ಇನ್ನು ಹೊಸ ಸಿನಿಮಾಗಳಿಂದ ಯಾವೆಲ್ಲ ವಿಷಯಗಳನ್ನ ನೀವು ನಿರೀಕ್ಷಿಸ್ತೀರಾ ಅನ್ನೋದ್ರ ಬಗ್ಗೆ ನೀವು ನಮ್ಮೊಟ್ಟಿಗೆ ಮಾತನಾಡಬಹುದು. ಓಕೆನಾ? ಸೊ ನೀವು ಕರೆ ಮಾಡೋಕೆ ರೆಡಿ ಇದ್ರೆ, ನಮ್ಮ ಕಂಡೀಷನ್ಸ್ಗೆ ರೆಡಿ ಇದ್ರೆ, ಕಂಡೀಷನ್ಸ್ ಏನರ್ಪಿತ ಅಂದ್ರೆ ಏನಿಲ್ಲ, ಸಿಂಪಲ್ ಎರಡೇ ಎರಡು ಕಂಡೀಷನ್. ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಬೇಕು, ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಬೇಕು. ಈ ಕಂಡೀಷನ್ಗೆ ಒಪ್ಪಿದ್ರೆ ನೀವು ನಮಗೆ ಕರೆಯನ್ನ ಮಾಡಬಹುದು. ಸೊ ನಮ್ಮ ಸಂಖ್ಯೆ 9686096979, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ಹಾಗೆ ಕೇಳುಕರೆ. ಈಗ 2026 ಕೂಡ ಒಂದಿಷ್ಟು ಹೊಸ ಸಿನಿಮಾಗಳು ಬಂತು, ಅದರಲ್ಲೂ ದಿ ಡೆವಿಲ್ ಇರ್ಬೋದು, ಲವ್ ಮಾಕ್ಟೆಲ್ 3, ಲ್ಯಾಂಡ್ ಲಾರ್ಡ್, ಈ ರೀತಿ ವೀರ ಕಂಬಳ, ನೀಲಹಕ್ಕಿ, ಕಲ್ಟ್, ಈ ಎಲ್ಲ ಸಿನಿಮಾಗಳು ಕೂಡ ತುಂಬಾ ವಿಭಿನ್ನವಾಗಿರುವಂತದ್ದು. ಇನ್ನು ಜನರು ಕಾಯ್ತಾ ಇದ್ದಾರೆ, 6 ತಿಂಗಳು ಕಳೆದೋಗಿದೆ, ಇನ್ನು 6 ತಿಂಗಳಲ್ಲಿ ಯಾವ ರೀತಿಯ ಸಿನಿಮಾಗಳೆಲ್ಲ ಬರಬಹುದು ಅಂತ. ಯಾಕಪ್ಪ ಅಂದ್ರೆ ಒಂದೊಂದು ಕತೆ ಕೂಡ ವಿಭಿನ್ನವಾಗಿರುತ್ತೆ, ವಿಶೇಷವಾದ ನಟ ನಟಿಯರು ಕೂಡ ಇರ್ತಾರೆ, ಇನ್ನು ಹೊಸಬ್ರಿಗೆ ಹೆಚ್ಚು ಅವಕಾಶ ಸಿಗ್ತಾ ಇದೆ, ಅದು ಒಂದ್ ರೀತಿ ಖುಷಿ ಪಡುವಂತಹ ವಿಷಯ. ಈಗ ಹಳಬ್ರೇನೆ ಎಷ್ಟು ವರ್ಷ ಅಂತ ಸಿನಿಮಾ ಮಾಡೋಕ್ಕಾಗತ್ತೆ, ಅದರೊಟ್ಟಿಗೆ ಹೊಸ ಕಲೆ, ಹೊಸ ಪ್ರತಿಭೆ ಕೂಡ ಅರಳಬೇಕಲ್ವಾ, ಅದಕ್ಕಾಗಿ ಹೊಸಬ್ರು ಕೂಡ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇನ್ನು ನಾವು ಆಗ್ಲೇ ಮ್ಯಾಂಗೋ ಪಚ್ಚ ಸಿನಿಮಾದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ, ಅದು ಕೂಡ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ನ ಹೊಂದಿರುವಂತಹ ಸಿನಿಮಾ. ಇನ್ನು ಮ್ಯಾಂಗೋ ಪಚ್ಚ ಸಿನಿಮಾದ ಹೀರೋ ಸಂಚಿತ್ ಸಂಚಿವ್ ಅವ್ರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಅವರು ಈ ಒಂದು ಸಿನಿಮಾಗಾಗಿ ಸಾಕಷ್ಟು ಪ್ರಿಪರೇಷನ್ಸ್ ನ ಕೂಡ ಮಾಡ್ಕೊಂಡಿದ್ದಾರೆ. ನಾಯಕರಲ್ದಲೇ ನಿರ್ದೇಶಕರಾಗಿ ಕೂಡ ಅವರ ಕೆಲಸ ಎಲ್ಲ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ನಾಲೆಜ್ ಅನ್ನ ಪಡ್ಕೊಂಡು ನಂತರದಲ್ಲಿ ಸಿನಿಮಾಗೆ ಬಂದಿದ್ದಾರೆ. ಇನ್ನು ಮೈಸೂರಿನ ಸುತ್ತಮುತ್ತ ನಡೆದಂತ ಒಂದು ಶೂಟಿಂಗ್ ಅದು, ಹಾಗೆ ನೈಜ ಕಥನೆ ಆಧರಿತಂತ ಸಿನಿಮಾ ಅದು. ಯಾಕಪ್ಪ ಅಂದ್ರೆ ಈಗ ನಾವ್ ಯಾವ್ದೋ ಒಂದು ಸಿನಿಮಾ ನೋಡ್ತೀವಿ ಅಂದ್ರೆ ಅದು ರಿಯಲ್ ಸ್ಟೋರಿ ಸಿನಿಮಾ ಅಂತ ಹೇಳುವಾಗ ಹೌದಾ ಅಂತ ಏನೋ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಒಂದು ಸಿನಿಮಾಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಸಂಚಿತ್ ಸರಲ್ಲಿ ವಿಶೇಷವಾದದ್ದಂದ್ರೆ ಸುದೀಪ್ ಸರ್ ಅವರ ಒಂದು ಸಪೋರ್ಟ್ ಕೂಡ ಇರುವಂತದ್ದು. ಯಾಕಪ್ಪ ಅಂದ್ರೆ ಸ್ವಂತ ಸೋದರ ಮಾವನೇ ಆಗ್ಬೇಕು ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಅವರು, ಅವರಿಂದ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತಾರೆ ಹೇಗೆಲ್ಲ ಅಭಿನಯಿಸ್ಬೋದು ಏನು ಅಂತ ವಿಚಾರವನ್ನ ಕಲ್ತಿರ್ತಾರೆ. ಹಾಗಾಗಿ ಆ ಸಿನಿಮಾದಲ್ಲಿ ಕೂಡ ಅಳವಡಿಸ್ಕೊಳ್ತಾರೆ. ನಾನು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳ್ತಾ ಇದ್ದೆ, ಯಾವುದೋ ಒಂದು ಪೋಸ್ಟರ್ ಇದೆ, ಆ ಪೋಸ್ಟರ್ ಅಲ್ಲಿ ಸುದೀಪ್ ಸರ್ ಅಥವಾ ಸಂಚಿತ್ ಸರ್ ಅಂತ ಕನ್ಫ್ಯೂಷನ್ ಆಗುತ್ತೆ, ಅಷ್ಟು ಮಟ್ಟಿಗೆ ಇಬ್ಬರ ಮುಖ ಒಂದೇ ರೀತಿ ಬರುತ್ತೆ. ಹಾಗೆ ಅಭಿನಯವು ಸ್ವಲ್ಪ ಅಂದ್ರೆ ಅವ್ರದೇ ಏನೋ ಮಾಡಿದ್ರೇನೋ, ಅಂದ್ರೆ ಅವ್ರು ನೋಡಿ ಕಲ್ತಿದ್ದಾರೇನೋ ಅಂತ ಅನ್ಸುವಂಥದ್ದು. ಹಾಗಿದ್ರೆ ಕೇಳುಗರೆ, ನೀವು ಕೂಡ ಈ ಒಂದು ಹೊಸ ಸಿನಿಮಾಗಳ ಬಗ್ಗೆ ಮಾತಾಡಬಹುದು. ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ, ಹಲೋ, ಓಕೆ, ಕರೆ ಕಟ್ ಆಯ್ತು. ಹಾಗಿದ್ರೆ ಮಾತುಕತೆಯನ್ನ ಮುಂದುವರೆಸೋಣ. ಅದಕ್ಕೂ ಮುಂದೆ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಸೈನಿಕ ಹನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

எஸ் வெல்கம் பேக். நீ கேட்டா இதரா ரேடியோ சிவமுக 90.8 FM சமுதாய வானொலி. பரவசி காக்கி பவிஷ்ய காக்கி நாம வானொலி இது சினி கஹானி கார்யக்ரம. கார்யக்ரம நடத்தா இருது நானு நிம்ம ஆர்ஜி அர்ப்பிதா. கேளுக்கரே இவத்தின கார்யக்ரமದಲ್ಲಿ ವಿಶೇಷವಾಗಿ ಈಗತಾನೆ ಒಂದು ಸಾಂಗ್ ಕೇಳ್ಕೊ ಬಂದ್ರಿ, ಅದು ಕೂಡ ಮ್ಯಾಂಗೋ ಪಚ್ಚ ಸಿನಿಮಾದ ಸಾಂಗ್. ಹಾಗೆ ಈ ಒಂದು ಸಾಂಗ್ ಅನ್ನ ಹಾಡಿರೋದು ಸಾನ್ವಿ ಸುದೀಪ್ ಅವರು. ಸುದೀಪ್ ಅವರ ಮಗಳು ಹಾಡಿರುವಂತ ಹಾಡಿದು. ಇನ್ನು ಚರಣ್ ರಾಜ್ ಅವರ ಸಂಗೀತ ಇರುವಂತದ್ದು. ಇದಕ್ಕೆ ಧನಂಜಯ ರಂಜನ್ ಅವರು ಸಾಹಿತ್ಯವನ್ನ ನೀಡಿದ್ದಾರೆ. ಹಾಗೆ ಈ ಒಂದು ಸಿನಿಮಾದ ನಿರ್ದೇಶಕರು ವಿವೇಕ್ ಅವರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೊಸ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ಕರೆ ಮಾಡಿದಂತಹ ಕೇಳುಗರು ಕೂಡ ಪ್ರೀತಿಯಿಂದ ಅವರ ನೆಚ್ಚಿನ ಹೊಸ ಸಿನಿಮಾ ಯಾವುದು, ಹೊಸ ಸಿನಿಮಾಗಳಿಂದ ಏನೆಲ್ಲ ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಹಾಗೆ ನೀವು ಮೆಸೇಜ್ ಮುಖಾಂತರ ಕೂಡ ಕಾರ್ಯಕ್ರಮ ಹೇಗೆ ಅನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಬಹುದು ಅಂತ ತಿಳಿಸ್ತಾ, ಇನ್ನು ನೀವು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ವಿಷಯಗಳನ್ನ ನಿರೀಕ್ಷೆ ಮಾಡ್ತೀರಾ ಅಂತ, ನೀವು ಪಾರ್ಟಿಸಿಪೇಟ್ ಮಾಡೋಕೆ ಇಷ್ಟಪಡ್ತೀರಾ ಅಂತ ಕೂಡ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಳಿಸಬಹುದು. ಸರಿನಾ? ಸೊ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮ್ಯಾಂಗೋ ಪಚ್ಚ ಸಿನಿಮಾಗೆ ಅಭಿನಂದನೆ ತಿಳಿಸ್ತಾ, ಇನ್ನಷ್ಟು ಯಶಸ್ವಿಯಾಗಿ ಈ ಸಿನಿಮಾ ಸಾಗಲಿ ಅಂತ ಕೂಡ ತಿಳಿಸ್ತಾ, ಇದರೊಂದಿಗೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗೆ ಸಂಚಿತ್ ಸಂಜೀವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಓಕೆ ಕೇಳುಗರೆ ಕಾರ್ಯಕ್ರಮ ಒಟ್ಟಾರೆ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ಸಂಖ್ಯೆಗೆ ಕಳಿಸ್ಬೋದು. ಸರಿನಾ? ಹಾಗಿದ್ಮೇಲೆ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನೀವು ಇದುವರೆಗೂ ಕೇಳಿದ್ದು ಸಿನಿ ಕಹಾನಿ ಕಾರ್ಯಕ್ರಮ. ಹಾಗೆ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರ್ ಅವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ್ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
3: ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
9: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, 8 ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986755661. ಸಂಖ್ಯೆ ಮತ್ತೊಮ್ಮೆ 9986759661.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ June 16 ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, PUC, ITI, BE ಮತ್ತು ಯಾವುದೇ ಪದವಿ ಪೂರೈಸಿದ 18-30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪನಗರ, ಸೆಕೆಂಡ್ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663636, ಮತ್ತೊಂದು ಸಂಖ್ಯೆ 9108235132 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಬಾಲಕಾರ್ಮಿಕರ ಪದ್ಧತಿ ನಿರ್ಮೂಲನೆಯಲ್ಲಿ ಸಹ ಮಕ್ಕಳ ಪಾತ್ರ ಅಪಾರವಾಗಿದ್ದು, ಪ್ರತಿ ಮಗು ಜಾಗೃತ ನಾಗರಿಕರಾಗಿ ಸಮಾಜ ಬದಲಾವಣೆಯ ರಾಯಭಾರಿಗಳಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಸಂತೋಷ್ MS ಕರೆ ನೀಡಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಮಿಕರ ಯೋಜನಾ ಸೊಸೈಟಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ
5: ಜಿಲ್ಲಾ ವಕೀಲರ ಸಂಘ, ಹಾಲು ಒಕ್ಕೂಟ ಹಾಗೂ ದೇಶೀಯ ವಿದ್ಯಾಶಾಲಾ ಸಮಿತಿ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದೇಶೀಯ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಂದು ಮಗುವು ಶಾಲೆಗೆ ದಾಖಲಾತಿಯಾಗಬೇಕು, ನಿಯಮಿತವಾಗಿ ಶಿಕ್ಷಣ ಪಡೆಯಬೇಕು ಹಾಗೂ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಯಾವುದೇ ಮಗು ಶಾಲೆಯಿಂದ ಹೊರಗುಳಿದಿರುವುದನ್ನು ಅಥವಾ ಕೆಲಸಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದರೆ ಶಿಕ್ಷಕರಿಗೆ, ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬೇಕು. ಶಿಕ್ಷಣವನ್ನು ಮೊಟಕುಗೊಳಿಸಿ ಬಾಲಕಾರ್ಮಿಕತೆಗೆ ಹಚ್ಚುವ ಈ ವ್ಯವಸ್ಥೆಯನ್ನು ತೊಡೆದುಹಾಕಲು ಎಲ್ಲರೂ ಕೈಜೋಡಿಸಬೇಕು. ಮುಖ್ಯವಾಗಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡುಬಂದಲ್ಲಿ ಸಹಾಯವಾಣಿಗೆ ಕರೆ ಮಾಡಬೇಕು. ಈ ಪದ್ಧತಿ ವಿರುದ್ಧ ಆಂದೋಲನ ರೀತಿಯಲ್ಲಿ ಹೋರಾಟ ಮಾಡಬೇಕಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಮಗುವು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಬಾಲಕಾರ್ಮಿಕ ಮುಕ್ತ ಸಮಾಜ ನಿರ್ಮಿಸಲು ಸಾಧ್ಯ. ಮಕ್ಕಳನ್ನು ಆಸ್ತಿಯನ್ನಾಗಿ ರೂಪಿಸಲು ಸರ್ಕಾರ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ತಂದಿದೆ. ಇದರ ಸಂಪೂರ್ಣ ಸದ್ಬಳಕೆ ಆಗಬೇಕು ಎಂದ ಅವರು, ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು 5 ಸೂತ್ರಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಿ ಹೇಳಿಸಿ ಇವು ಮಂತ್ರಗಳಿದ್ದ ಹಾಗೆ ದಿನನಿತ್ಯ ಹೇಳಿಕೊಳ್ಳಬೇಕೆಂದು ತಿಳಿಸಿದರು. ಅಂದು ಶಿಕ್ಷಣ ನೀಡಲು ಮುಂದಾದವರನ್ನು ಬ್ರಿಟಿಷರು ಜೈಲಿಗೆ ಹಾಕಿದ್ದರು. 6 ಜನರು ಶಿಕ್ಷಣ ನೀಡುವ ಸಂಕಲ್ಪ ಮಾಡಿ ನಾವೇ ಶಾಲೆ ತೆರೆಯಬೇಕೆಂದು ದೇಶೀಯ ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿದರು. ಇಂತಹ ಉತ್ಕೃಷ್ಟ ಸಂಸ್ಥೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಚರಣೆ ಮಾಡುತ್ತಿರುವುದು ಉತ್ತಮ ವಿಚಾರ ಎಂದು ಸ್ಮರಿಸಿದರು. ದೇಶೀಯ ವಿದ್ಯಾಶಾಲಾ ಸಮಿತಿಯ ಅಧ್ಯಕ್ಷರಾದ ಕೆ ಬಸಪ್ಪಗೌಡ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜ ಪ್ರಾರಂಭದಲ್ಲೂ ಇದೆ. ಅಪರಾಧಗಳನ್ನು ತಡೆಯಲು ಹಂತ ಹಂತವಾಗಿ ಕಾನೂನುಗಳನ್ನು ರೂಪಿಸಲಾಗಿದೆ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಬಂದು 40 ವರ್ಷ ಕಳೆದರೂ ಈ ಪದ್ಧತಿಯನ್ನು ತೊಡೆದು ಹಾಕಲು ಸಾಧ್ಯವಾಗಿಲ್ಲ. ಇದನ್ನು ತೊಡೆದು ಹಾಕುವುದು ನಾಗರಿಕ ಸಮಾಜದ ವ್ಯವಸ್ಥೆಯ ಜವಾಬ್ದಾರಿಯಾಗಿದೆ. ಯಾವುದೇ ಮಗು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು. ಶಿಕ್ಷಣದಿಂದ ವಂಚಿತರಾದಲ್ಲಿ ಮಕ್ಕಳು ಸಮಾಜಘಾತುಕ ಚಟುವಟಿಕೆಯಲ್ಲಿ ತೊಡಗುವ ಸಂಭವ ಹೆಚ್ಚಿರುವ ಕಾರಣ ಶಿಕ್ಷಣ ಕೊಡಿಸುವ ಹೊಣೆಗಾರಿಕೆ ನಮ್ಮ ಎಲ್ಲರ ಮೇಲಿದೆ. ಕಟ್ಟಕಡೆಯ ಮಗುವಿಗೂ ಶಿಕ್ಷಣ ಕೊಡಿಸುವ ವ್ಯವಸ್ಥೆ ನಿರ್ಮಿಸೋಣ. ಬಾಲಕಾರ್ಮಿಕರನ್ನು ನಾವು ಸಾಮಾನ್ಯವಾಗಿ ವಲಸೆ ಹೋಗುವವರಲ್ಲಿ ಸ್ಲಂಗಳಲ್ಲಿ ಕಾಣುತ್ತಿದ್ದು, ಈ ಮಕ್ಕಳನ್ನು ಸಮೀಪದ ವಸತಿ ಶಾಲೆಗಳಿಗೆ ಸೇರಿಸುವ ವ್ಯವಸ್ಥೆ ಆಗಬೇಕೆಂದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸ್ವಾಮಿ GR ಮಾತನಾಡಿ, ವಿದ್ಯಾರ್ಥಿಗಳೇ, ಬಾಲಕಾರ್ಮಿಕರು ತಮ್ಮ ಗಮನಕ್ಕೆ ಬಂದರೆ ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿಗೆ ತಿಳಿಸಿರಿ. ವಿದ್ಯಾರ್ಥಿಗಳು ಗ್ರಹಿಕೆಯಲ್ಲಿ ನಿಪುಣರು, ಆದ್ದರಿಂದ ತಮ್ಮ ಸುತ್ತಮುತ್ತ ಜಾಗೃತಿ ಮೂಡಿಸಬೇಕು. ನಮ್ಮಲ್ಲಿ ಉಚಿತ ಶಿಕ್ಷಣ ವ್ಯವಸ್ಥೆ ಇದ್ದು ಇಂತಹ ಶಿಕ್ಷಣ ಕೊಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ತಾಜುದ್ದೀನ್ ಖಾನ್ ಮಾತನಾಡಿ, ಎಲ್ಲ ಮಕ್ಕಳಿಗೆ ಸುರಕ್ಷಿತ ಮತ್ತು ಆರೋಗ್ಯಕರವಾದ ಸಮಾಜದಲ್ಲಿ ಬದುಕುವ ಹಕ್ಕು ಇದೆ. ಆದರೂ ಈಗಲೂ ಬಾಲಕಾರ್ಮಿಕ ಪದ್ಧತಿ ಇದೆ. ಆದ್ದರಿಂದ ನಾವೆಲ್ಲ ಒಟ್ಟಾಗಿ ಬಾಲಕಾರ್ಮಿಕತೆಯನ್ನು ತೊಡೆದು ಹಾಕುವ ಪ್ರತಿಜ್ಞೆ ಮಾಡೋಣ ಎಂದರು. ಶಿಕ್ಷಣ ವಂಚಿತ ಮಕ್ಕಳು ವ್ಯಸನಕ್ಕೊಳಗಾಗುವ ಸಂಭವ ಹೆಚ್ಚಿದೆ ಹಾಗೂ ವ್ಯಸನಕ್ಕೊಳಗಾದ ಮಕ್ಕಳು ಅಪರಾಧ ಚಟುವಟಿಕೆಯಲ್ಲೂ ಪಾಲ್ಗೊಳ್ಳುತ್ತಾರೆ ಮತ್ತು ವ್ಯಸನಕ್ಕೆ ಹಣ ಸಿಗದಿದ್ದಾಗ ಬಾಲಕಾರ್ಮಿಕತೆಗೆ ಒಳಗಾಗುತ್ತಾರೆ. ಹೀಗೆ ಒಂದಕ್ಕೊಂದು ಸಂಬಂಧ ಇದ್ದು ಈ ಪದ್ಧತಿಯಿಂದ ಇವರನ್ನು ಹೊರತರಲು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕಡ್ಡಾಯವಾಗಿ ಶಾಲೆಗೆ ದಾಖಲಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಸ್ನೇಹಿತರನ್ನು ಮಾಡಿಕೊಳ್ಳಬೇಕು. ಏನೇ ಸಮಸ್ಯೆಗಳಿದ್ದರೂ ಸಹಾಯವಾಣಿ 1098 ಈ ಸಂಖ್ಯೆಗೆ ಕರೆ ಮಾಡಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕಿನ ಮಾಯಮುಡಿಯ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ದಿವಾಕರ್ ಆರ್ ಅವರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಎಂಬ ವಿಷಯದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಶೇಷ ಉಪನ್ಯಾಸ ನೀಡಿದರು. ಜಿಲ್ಲಾ ಕಾರ್ಮಿಕಾಧಿಕಾರಿ ವೇಣುಗೋಪಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಮಿಕ ನಿರೀಕ್ಷಕ ಎಂ ಕೃಷ್ಣ ಸ್ವಾಗತಿಸಿದರು. ಜಿಲ್ಲಾ ಬಾಲಕಾರ್ಮಿಕ ಯೋಜನೆಯ ಯೋಜನಾ ನಿರ್ದೇಶಕ ರಘುನಾಥ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಭಾರತಿ ಬಣಕಾರ್, DVS ಕಾರ್ಯದರ್ಶಿಗಳಾದ SP ದಿನೇಶ್, ಪ್ರಾಂಶುಪಾಲರುಗಳಾದ ವೆಂಕಟೇಶ್, ಸರಿತಾ ಎನ್ ರಾವ್, ನಿರೀಕ್ಷಕಿ ಸುಖಿತಾ ಇತರರು ಹಾಜರಿದ್ದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ 2026 ಅಂಗವಾಗಿ ಶಿವಮೊಗ್ಗ ನಗರದ ಶಿವಪ್ಪನಾಯಕ ಸರ್ಕಲ್ನಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿಗಳು ಜಾಥಾ ಮೂಲಕ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ದೇಶೀಯ ವಿದ್ಯಾಸಂಸ್ಥೆಯನ್ನು ತಲುಪಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಲೆನಾಡು ಪ್ರದೇಶದಲ್ಲಿ ಕೃಷಿ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ ಮತ್ತು ರೈತರ ಬದುಕಿನ ನಡುವಿನ ಸಂಘರ್ಷ ಹಾಗೂ ಸಾಮರಸ್ಯದ ಸಾಧ್ಯತೆಗಳ ಕುರಿತು ಚರ್ಚಿಸಲು ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ ಈ ವಿಷಯದ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವು 13ನೇ ಜೂನ್ ಬೆಳಗ್ಗೆ 10:30 ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಲಿದೆ. ಈ ಕಾರ್ಯಾಗಾರವನ್ನು ಪೃಥ್ವಿ ಟ್ರಸ್ಟ್ ಬೆಂಗಳೂರು ಹಾಗೂ ಕಿಡ್ಸ್ ಜಂಟಿಯಾಗಿ ಆಯೋಜಿಸಿದ್ದು, ಮಲೆನಾಡಿನ ರೈತ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗದೊಂದಿಗೆ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸಹಕಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರದ ಉದ್ಘಾಟನಾ ಗೋಷ್ಠಿಗೆ ಬಿಆರ್ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಹಾಗೂ ಕೃಷಿ ಆರ್ಥಿಕ ತಜ್ಞ ಪ್ರಕಾಶ್ ಕಮ್ಮರಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ. ನಿವೃತ್ತ ಪ್ರಧಾನ ಮುಖ್ಯ ಅರಣ್ಯ ಮತ್ತು ಅರಣ್ಯ ಸಂಪನ್ಮೂಲ ನಿರ್ವಹಣಾ ಸಂರಕ್ಷಣಾಧಿಕಾರಿ ಎಎಂ ಅಣ್ಣಯ್ಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹಾಗೂ ಹೇಮಂತೆನ್ ಭಾಗವಹಿಸಲಿದ್ದು, ಜಿಲ್ಲೆಯ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ವಿಶೇಷ ಆಹ್ವಾನಿತರಾಗಿ ಹಾಜರಾಗಲಿದ್ದಾರೆ. ತಾಂತ್ರಿಕ ಗೋಷ್ಠಿಯಲ್ಲಿ ಅರಣ್ಯ ನೀತಿಗಳ ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯದ ಕುರಿತು ಪರಿಸರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್ ರವರು ಉಪನ್ಯಾಸ ನೀಡಲಿದ್ದಾರೆ. ಅಭಿವೃದ್ಧಿ ಯೋಜನೆಗಳು, ಅರಣ್ಯ ಕಾಯ್ದೆಗಳು ಹಾಗೂ ಅವುಗಳಿಂದ ಉಂಟಾಗುತ್ತಿರುವ ಸವಾಲುಗಳ ಕುರಿತು ಪರಿಸರ ಹೋರಾಟಗಾರ ಅಖಿಲೇಶ್ ಚಿಪ್ಲಿ ಮಾತನಾಡಲಿದ್ದಾರೆ. ರಕ್ಷಿತಾರಣ್ಯ, ವನ್ಯಜೀವಿ ಮತ್ತು ರೈತರ ನಡುವಿನ ಸಂಘರ್ಷದ ಕುರಿತು ಮಾಜಿ ಮಹಾಪೌರ ಹಾಗೂ ಅಡಿಕೆ ಬೆಳೆಗಾರರ ಸಂಘಟನೆಯ ಮುಖಂಡ ರಮೇಶ್ ಹೆಗಡೆ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಸಂರಕ್ಷಣಾ ಅಧ್ಯಯನ ವಿಭಾಗದ ವಿಜಯಕುಮಾರ್ ವಿಚಾರ ಮಂಡನೆ ಮಾಡಲಿದ್ದಾರೆ. ಗೋಷ್ಠಿಯ ಅಧ್ಯಕ್ಷತೆಯನ್ನು ರೈತ ಮುಖಂಡರಾದ ಕೆಟಿ ಗಂಗಾಧರ್ ಅವರು ವಹಿಸಲಿದ್ದಾರೆ. ಅರಣ್ಯ ನೀತಿಗಳು, ಅಭಿವೃದ್ಧಿ ಯೋಜನೆಗಳು, ಅರಣ್ಯ ಕಾಯ್ದೆಗಳು ಹಾಗೂ ರೈತ ವನ್ಯಜೀವಿ ಸಂಘರ್ಷ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ತಜ್ಞರು, ರೈತ ಮುಖಂಡರು ಮತ್ತು ಪರಿಸರ ಹೋರಾಟಗಾರರು ವಿಚಾರ ಮಂಡನೆ ಮಾಡಲಿದ್ದಾರೆ. ಕಾರ್ಯಾಗಾರದ ಸಮಾರೋಪ ಗೋಷ್ಠಿಯಲ್ಲಿ ರೈತರು, ಬುಡಕಟ್ಟು ಸಮುದಾಯಗಳು ಹಾಗೂ ಪರಿಸರ ಸಂಘಟನೆಗಳ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ರೈತರು, ಪರಿಸರ ತಜ್ಞರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಇಂಜಿನಿಯರಿಂಗ್ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ನೆರವಾಗಲು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ 14ನೇ ಜೂನ್ ಬೆಳಗ್ಗೆ 10:30 ಕಾಲೇಜಿನ ಆವರಣದಲ್ಲಿ ವಿಶೇಷ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೆಸಿಇಟಿ ಕೌನ್ಸಿಲಿಂಗ್ ಮತ್ತು ಪ್ರಮುಖ ಹಂತವಾದ ಆಯ್ಕೆ ನಮೂದು ಪ್ರಕ್ರಿಯೆಯ ಕುರಿತು ವಿದ್ಯಾರ್ಥಿಗಳಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಸಮಗ್ರ ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕಾಲೇಜಿನ ವಿವಿಧ ಶೈಕ್ಷಣಿಕ ಸೌಲಭ್ಯ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳ ಪರಿಚಯ ಮಾಡಿಕೊಡಲಾಗುವುದು. ಜೊತೆಗೆ ಇಡೀ ಕ್ಯಾಂಪಸ್ ಅನ್ನು ವೀಕ್ಷಿಸಲು ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 8296317636 ಮತ್ತೊಂದು ಸಂಖ್ಯೆ 9886664050 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಶಿವಮೊಗ್ಗದ ಕೇಂದ್ರ ಕಾರಾಗೃಹದ ಸಜಾಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳನ್ನು ಹಾಡಿದ್ದು, ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸ ತುಂಬುವ ವಾಹನಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ. ಸಜಾಬಂದಿ ಚಂದ್ರ ಹೆಮ್ಮಾಡಿ 6 ಗೀತೆಗಳಿಗೆ ಸಾಹಿತ್ಯ ಬರೆದಿದ್ದು, 6 ಜನ ಹಾಡಿರುವ ಸ್ವಚ್ಛತಾ ಗೀತೆಗಳ ಧ್ವನಿ ಮುದ್ರಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಚಂದ್ರ ಹೆಮ್ಮಾಡಿ ಅವರು ಕಸ ಎಸೆಯೋರು ಯಾರವು, ದಾದಪ್ಪೀರ್ ಅವರು ಸ್ವಚ್ಛತೆಯೇ ಸೇವೆಯು ಎಂದ ಗಾಂಧಿ ತಾತನ, ತಿಮ್ಮಪ್ಪ ಅವರು ಕಸದ ಗಾಡಿ ಬಂತು ನೋಡಿ, ತಿಪ್ಪೇಸ್ವಾಮಿ ಅವರು ಬನ್ನೀರಣ್ಣ ಬನ್ನೀರಕ್ಕ, ಆನಂದ್ ಅವರು ಹಸಿಯಾಗಲಿ ಒಣ ಕಸವಾಗಲಿ, ಅನಿಲ್ ಕುಮಾರ್ ಅವರು ಕೇಳೋ ತಮ್ಮ ಕೇಳೋ ಅಣ್ಣ ಎಂಬ ಜಾಗೃತಿ ಗೀತೆಗಳನ್ನು ಹಾಡಿದ್ದಾರೆ. ಆ ಮೂಲಕ ಸಾರ್ವಜನಿಕರಲ್ಲಿ ಸ್ವಚ್ಛತೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಹಾಡುಗಳ ಮೂಲಕ ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಕುರಿತು ಅರಿವು ಮೂಡಿಸುವ ಜೊತೆಗೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶಗಳನ್ನು ಸಾರಲಾಗಿದೆ. ಈ ಹಾಡುಗಳು 11ನೇ ಜೂನ್ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿವೆ ಎಂದು ಕಾರಾಗೃಹದ ಮುಖ್ಯ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ.
ಶಿವಮೊಗ್ಗದ ಗೋಪಾಲಗೌಡ ಬಡಾವಣೆಯಲ್ಲಿರುವ ಚಂದನ ಆರೋಗ್ಯ ಪಾರ್ಕ್ನಲ್ಲಿ ಜೂನ್ 14 ಆರೋಗ್ಯ ಉಚಿತ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಚಂದನವನ ಆರೋಗ್ಯ ಪಾರ್ಕ್ನ ಗೆಳೆಯರ ಬಳಗದಿಂದ ಶಿವಮೊಗ್ಗ ನಗರದ ಎನ್ಯು ಆಸ್ಪತ್ರೆ, ಆದರ್ಶ ಕಣ್ಣಿನ ಆಸ್ಪತ್ರೆ ಸಹಕಾರದಲ್ಲಿ ಈ ಶಿಬಿರ ನಡೆಯಲಿದೆ. ಶಿಬಿರವು ಜೂನ್ 14 ಬೆಳಗ್ಗೆ 7 ಮಧ್ಯಾಹ್ನ 1 ನಡೆಯಲಿದೆ. ಶಾಸಕ ಎಸ್ಎನ್ ಚನ್ನಬಸಪ್ಪ ಬೆಳಗ್ಗೆ ಚಾಲನೆ ನೀಡುವರು. ಪಾರ್ಕ್ನ ಗೌರವ ಅಧ್ಯಕ್ಷ ಕಲಗೋಡು ರತ್ನಾಕರ್, ಕಾಂಗ್ರೆಸ್ ಮುಖಂಡ ಜೆಡಿ ಮಂಜುನಾಥ್ ಉಪಸ್ಥಿತರಿರುವರು. ಎನ್ಯು ಹಾಗೂ ಆದರ್ಶ ಕಣ್ಣಿನ ಆಸ್ಪತ್ರೆಗಳ ತಜ್ಞ ವೈದ್ಯರು ತಪಾಸಣೆ ನಡೆಸುವರು. ಶಿಬಿರದಲ್ಲಿ ಪ್ರಮುಖವಾಗಿ ವೈದ್ಯರ ಸಮಾಲೋಚನೆ, ರಕ್ತದೊತ್ತಡ ಪರೀಕ್ಷೆ, ಮಧುಮೇಹ ಪರೀಕ್ಷೆ, ಇಸಿಜಿ, ಕ್ರಿಯೇಟಿನೇಟ್ ಪರೀಕ್ಷೆ, ಕಣ್ಣಿನ ತಪಾಸಣೆ ನಡೆಯಲಿದೆ. ಶಿಬಿರಕ್ಕೆ ಬರುವವರು ಆಧಾರ್ ಕಾರ್ಡ್ ತರುವಂತೆ ಮನವಿ ಮಾಡಲಾಗಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 9916291028 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಕಾರ್ಯದರ್ಶಿ ಗುರುರಾಜ್ ಎಲ್ ಕೋರಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ಎಲ್ಲ ಸಂಯೋಜಿತ ಸಂಘಗಳ ವತಿಯಿಂದ ಅಶ್ವತ್ಥನಾರಾಯಣ ಶೆಟ್ಟಿ ಅಭಿನಂದನಾ ಕಾರ್ಯಕ್ರಮದ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ ಜೂನ್ 13 ಬೆಳಗ್ಗೆ 9 ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಆವರಣದಲ್ಲಿ ನಡೆಯಲಿದ್ದು ಕೆ ಉಲ್ಲಾಸ್ ಕಾಮತ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆಯಲ್ಲಿ ನೀಡಿರುವ ಅವರು, ರಕ್ತದಾನ ಶಿಬಿರವು ಆರೋಗ್ಯವಂತ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಒಂದು ಸಂಘಟಿತ ಕಾರ್ಯವಾಗಿದ್ದು, ಅಗತ್ಯವಿರುವ ರೋಗಿಗಳನ್ನ ನೇರವಾಗಿ ರಕ್ಷಿಸುವ ಮತ್ತು ಸಹಾಯ ಮಾಡುವ ಪ್ರಮುಖ ಜೀವಸೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೂನ್ 1 ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಆಸಕ್ತ ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-50 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷ ಹಾಗೂ ಮಹಿಳೆಯರು ಅರ್ಜಿ ಸಲ್ಲಿಸಬಹುದೆಂದು, ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಜೂನ್ 22 ಬೆಳಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು, ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಜೂನ್ 22 ಸಂಸ್ಥೆಯನ್ನ ಈ ಕೆಳಕಂಡ ದೂರವಾಣಿ ಸಂಖ್ಯೆ 8-7-0-4-7-6-0-5-0 ಅಥವಾ 6-3-6-3-1-3-9-1-2-3 ಅಥವಾ 9-8-8-6-9-3-5-6-0-3 ಈ ಸಂಖ್ಯೆಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಕೋಟೆ ರಸ್ತೆ ಅಂಚೆ ಇಲಾಖೆಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಜೂನ್ 23 ಬೆಳಗ್ಗೆ 11 ತ್ರೈಮಾಸಿಕ ಡಾಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಅಂಚೆ ಇಲಾಖೆಯ ಸೇವೆಗಳ ಕುರಿತು ಯಾವುದೇ ಕುಂದು ಕೊರತೆಗಳು ಅಥವಾ ಸಲಹೆಗಳಿದ್ದಲ್ಲಿ ಸಂಪೂರ್ಣ ವಿವರಗಳೊಂದಿಗೆ ಲಿಖಿತವಾಗಿ ಜೂನ್ 22 ಸಲ್ಲಿಸಬಹುದು. ಸ್ವೀಕರಿಸಲಾದ ಕುಂದು ಕೊರತೆಗಳು ಹಾಗೂ ಸಲಹೆಗಳನ್ನು ಡಾಕ್ ಅದಾಲತ್ನಲ್ಲಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರು ಈ ಅದಾಲತ್ನಲ್ಲಿ ಭಾಗವಹಿಸುವಂತೆ ಎಂ ಕುಮಾರಸ್ವಾಮಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಮಹಾನಗರ ಪಾಲಿಕೆಯು 2026-27 ಸಾಲಿನ ಎಸ್ಎಫ್ಸಿ ನಿಧಿಯ ಯೋಜನೆಯಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿಶೇಷಚೇತನ ಮತ್ತು ಇತರೆ ಬಡಜನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಹಾಯಧನ ಪಡೆಯಲು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಬಿಇ ಅಥವಾ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿರುವ ಇತರೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗಾಗಿ ರೂ 50,000 ಸಹಾಯಧನ ನೀಡಲಾಗುತ್ತಿದ್ದು, ಆದಾಯ ರೂ 2.50 ಲಕ್ಷ ಮಿತಿಯಲ್ಲಿ ಇರಬೇಕು. ವಿಶೇಷಚೇತನರಿಗೆ ಸಣ್ಣ ಉದ್ದಿಮೆಗೆ ಸಹಾಯಧನ ನೀಡಲಾಗುತ್ತಿದ್ದು, ಅದರ ಆದಾಯ ರೂ 3 ಲಕ್ಷ ಮಿತಿಯಲ್ಲಿ ಇರಬೇಕು. ಅರ್ಜಿಯೊಂದಿಗೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಪತ್ರ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ವ್ಯಾಸಂಗ ದೃಢೀಕರಣ ಪತ್ರ, ವಿಶೇಷಚೇತನರ UDID ಕಾರ್ಡ್, ಸಣ್ಣ ಉದ್ದಿಮೆ ಫಲಾನುಭವಿಗಳು ಯೋಜನಾ ವರದಿ ಲಗತ್ತಿಸುವುದು. ಈ ಎಲ್ಲಾ ದಾಖಲಾತಿಗಳನ್ನು ಸ್ವಯಂ ದೃಢೀಕರಿಸಿ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.shivamoggacity.mrc.gov.in, ದೂರವಾಣಿ ಸಂಖ್ಯೆ 08-182-2277-77, ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಫ್ರೆಂಡ್ಸ್, ನಾನು ನಿಮ್ಮ RJ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಂಜೆಯ ಸೂರ್ಯ ಮುಳುಗ್ತಾ ಇದ್ರೂ ನಮ್ಮ ಆಲೋಚನೆಗಳಿಗೆ ಹೊಸ ಬೆಳಕು ಕೊಡುವ ಸಮಯ ಇದೀಗ ಶುರುವಾಗಿದೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಪ್ರತಿದಿನ ಸಂಜೆ ಆದ್ರೆ ಸಾಕು, ನಮ್ಮೂರಿನ ಹಾದಿಯಲ್ಲಿ 16 ಸಮಸ್ಯೆಗಳು ನಮಗೆ ಎದುರಾಗ್ತಾವೆ ಅಲ್ವಾ ಸ್ನೇಹಿತರೆ? ಆದ್ರೆ ಕೇವಲ ಸಮಸ್ಯೆಗಳ ಬಗ್ಗೆ ಮಾತನಾಡಿ ನಿಟ್ಟುಸಿರು ಬಿಡುವುದು ನಮ್ಮ ಶೈಲಿ ಅಲ್ವೇ ಅಲ್ಲ. ಆ ಸಮಸ್ಯೆಗೆ ಸೂಕ್ತ ಪರಿಹಾರ ಏನು ಅಂತ ಹುಡುಕ್ತಾ ಸಾಗುವ ಕಾರ್ಯಕ್ರಮವೇ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಎಸ್, ಹೌದು ಸ್ನೇಹಿತರೆ, ಇವತ್ತು June 12 ಬೆಳಗ್ಗಿನ ಶೋನಲ್ಲಿ ನಾನು ನಿಮ್ ಹತ್ರ ಒಂದು ಮಾತು ಹಂಚಿಕೊಂಡಿದ್ದೆ. ಇವತ್ತು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ನಮ್ಮ ಕಣ್ಣೆದುರೆ ಹೋಟೆಲ್ಗಳಲ್ಲೋ ಅಂಗಡಿಗಳಲ್ಲೋ ಚಿಕ್ಕ ಮಕ್ಕಳು ಬುಕ್ ಹಿಡಿಯೋ ವಯಸ್ಸಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಾವೆಲ್ಲೋ ಒಂದ್ ಕಡೆ ನೋಡಿರ್ತೀವಿ. ಆದ್ರೆ ಸ್ನೇಹಿತರೆ, ಕಾನೂನು ಈ ಬಗ್ಗೆ ಏನ್ ಹೇಳುತ್ತೆ? ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವೇನ್ ಮಾಡಬಹುದು? ಈ ಸಮಸ್ಯೆಗೆ ಕಂಪ್ಲೀಟ್ ಆದ ಪರಿಹಾರ ಏನು ಅನ್ನೋ ಈ ಪ್ರಶ್ನೆಗಳಿಗೆ ಇವತ್ತು ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಉತ್ತರ ನೀಡೋದಕ್ಕೆ ನಮ್ಮ ಕಳಕಳಿಯ ನಡಿಗೆಗೆ ಧ್ವನಿಯಾಗಲು ಇವತ್ತು ಸ್ಟುಡಿಯೋಗೆ ಬಂದಿದ್ದಾರೆ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾದ ಅಡ್ವೊಕೇಟ್ ಸ್ವಾತಿ SM ಅವರು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಅವರ ಜೊತೆಗೆ ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ತೆ ಮೇಡಮ್.
9: ಮ್ಯಾಮ್, ಮೊದಲನೇದಾಗಿ ಕಾನೂನಿನ ಪ್ರಕಾರ ನಾವು ಯಾರನ್ನ ಬಾಲಕಾರ್ಮಿಕರು ಅಂತ ಹೇಳ್ತೀವಿ? ಅಂದ್ರೆ ಯಾವ ವಯಸ್ಸಿನ ಒಳಗೆ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಳ್ಳೋದು ಕಾನೂನು ಬಾಹಿರ ಅಂತ ಹೇಳ್ಬೋದಾ?
10: ನೋಡಿ, ಭಾರತೀಯ ಕಾನೂನಿನ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಉದ್ಯೋಗ ಅಥವಾ ಕೆಲಸಕ್ಕೆ ಇಟ್ಕೊಳ್ಳೋದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಈ 14 ವರ್ಷದ ಒಳಗಡೆ ಇರುವಂತಹ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಹೇಳಲಾಗುತ್ತೆ. ಇದರಲ್ಲಿ ಇನ್ನೊಂದು ಕೆಟಗರಿ ಇದೆ, ಅದರಲ್ಲಿ ಕಿಶೋರಾವಸ್ಥೆ ಇರೋರು ಅಂದ್ರೆ ಅಡೋಲಸೆಂಟ್ಸ್, ಅವರು 14-18 ವರ್ಷದೊಳಗಿನ ಪ್ರಾಯದಲ್ಲಿರುವಂತಹ ಮಕ್ಕಳನ್ನ ಕಿಶೋರರು ಅಂತ ಹೇಳ್ತೀವಿ. 14 ವರ್ಷ ಒಳಗಡೆ ಇರುವಂತಹವ್ರನ್ನ ಬಾಲಕಾರ್ಮಿಕರು ಅಂತ ಹೇಳ್ತೀವಿ.
9: ನಮೀಗ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಬಾಲಕಾರ್ಮಿಕರ ಪದ್ಧತಿಯನ್ನ ತಡೆಯೋದಕ್ಕೆ ಇರೋ ಪ್ರಮುಖ ಕಾಯ್ದೆಗಳು ಯಾವುದು ಅಂತ ಹೇಳ್ಬೋದಾ?
10: 2016 ಬಾಲ ಕಾರ್ಮಿಕ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಇದರ ಪ್ರಕಾರ 14 ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ರೀತಿಯ ವಾಣಿಜ್ಯ ಕೆಲಸಗಳಿಗೆ ಬಳಸ್ಕೊಳ್ಳೋ ಹಾಗಿಲ್ಲ. ಶಾಲೆ ನಂತರ ಅಥವಾ ರಜೆ ದಿನಗಳಲ್ಲಿ ಮಾತ್ರ ಅವರನ್ನ ಯಾವುದೇ ತರ ಹಾನಿ ಇಲ್ಲದಲೇ ಇರುವಂತಹ ಕೆಲಸಗಳು, ಅಂದ್ರೆ ತಮ್ಮ ಸ್ವಂತ ಕುಟುಂಬದ ವ್ಯವಹಾರಗಳಾಗಿರ್ಬೋದು ಅಥವಾ ಕೃಷಿ ಕೆಲಸಗಳಲ್ಲಿ ಈ ರೀತಿ ಕೈ ಜೋಡಿಸಲಿಕ್ಕೆ ಮಾತ್ರ ವಿನಾಯಿತಿ ಇದೆ. ಆದ್ರೆ ಅವರ ಶಿಕ್ಷಣಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಇಲ್ಲಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಇದಕ್ಕಾಗೇ ಇದೆ. ಅದರಲ್ಲಿ ವಿಧಿ 24 ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಇದು ಅತ್ಯಂತ ಪ್ರಮುಖವಾಗಿರುವಂತಹ ವಿಧಿ. ಇದರಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುನ ಯಾವುದೇ ಕಾರ್ಖಾನೆ, ಗಣಿ ಅಥವಾ ಇನ್ಯಾವುದೇ ಅಪಾಯಕಾರಿ ಉದ್ಯೋಗಗಳಲ್ಲಿ ಅವರನ್ನ ತೊಡಗಿಸ್ಕೊಳ್ಳೋದು ಸಂಪೂರ್ಣ ನಿಷೇಧ ಆಗಿದೆ. ಹಾಗೇನೆ ವಿಧಿ 21A, ಇದರಲ್ಲಿ ಶಿಕ್ಷಣದ ಮೂಲಭೂತ ಹಕ್ಕನ್ನ ಕೊಡಲಾಗಿದೆ. ಇದರಲ್ಲಿ 6 ವರ್ಷದಿಂದ 14 ವರ್ಷ ವಯೋಮಿತಿ ಒಳಗಿನ ಮಕ್ಕಳಿಗೆ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ. ಇದರ ಮೂಲ ಉದ್ದೇಶ ಏನಂದ್ರೆ ಬಾಲಕಾರ್ಮಿಕ ಪದ್ಧತಿ ಶಿಕ್ಷಣಕ್ಕೆ ಅವ್ರನ್ನ ತೊಡಗಿಸ್ಕೊಳ್ಳೋದ್ರಿಂದ ಬಾಲಕಾರ್ಮಿಕ ಪದ್ಧತಿನ ತಗಿಬಹುದು ಅನ್ನೋಂಥದ್ದೇ ಇದರ ಮುಖ್ಯ ಆಶಯ. ಹಾಗೇನೆ ವಿಧಿ 39E ಮತ್ತು F, ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಅಡಿಯಲ್ಲಿ ಮಕ್ಕಳ ಆರೋಗ್ಯ, ಯೌವನ ಮತ್ತು ಅವರ ಸೌಕರ್ಯಗಳು ದುರುಪಯೋಗವಾಗದಂತೆ ಹಾಗೂ ಅವರು ಮುಕ್ತ ಮತ್ತು ಗೌರವಾನ್ವಿತ ವಾತಾವರಣದಲ್ಲಿ ಬೆಳೀಲಿಕ್ಕೆ ಅವಕಾಶ ಸಿಗೋ ಹಾಗೆ ನೋಡಿಕೊಳ್ಳೋಕೆ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗುತ್ತೆ. ಅದರೊಟ್ಟಿಗೆ ಸಂಸತ್ತು ಮತ್ತು ಸರ್ಕಾರಗಳು ಜಾರಿಗೆ ತಂದಿರುವಂತಹ ಪ್ರಮುಖ ಕಾಯ್ದೆಗಳಿವೆ. ಅವು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986, ಅದನ್ನು ತಿದ್ದುಪಡಿ ಮಾಡಲಾಗಿ ಬಾಲಕಾರ್ಮಿಕ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2016, ಇದರಲ್ಲಿ ಶಿಕ್ಷೆ ಮತ್ತು ದಂಡದ ಪ್ರಮಾಣನ ದುಪ್ಪಟ್ಟು ಮಾಡಲಾಯಿತು ಈ ತಿದ್ದುಪಡಿಯಲ್ಲಿ. ಹಾಗೇನೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ ಅಂದ್ರೆ ರೈಟ್ ಟು ಎಜುಕೇಷನ್ ಆಕ್ಟ್ 2009 ಬಂತು. ಹಾಗೇನೆ ಬಾಲ ನ್ಯಾಯ, ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆ 2015, ಜುವಿನೈಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಕೆಲಸದ ನೆಪದಲ್ಲಿ ಶೋಷಣೆಗೆ ಒಳಗಾಗುವಂತಹ ಕಷ್ಟದಲ್ಲಿರುವ ಅಥವಾ ಅನಾಥರಾದ ಬಾಲಕಾರ್ಮಿಕರನ್ನ ರಕ್ಷಿಸಿ ಅವರಿಗೆ ಪುನರ್ವಸತಿ ಮತ್ತು ಆರೈಕೆ ನೀಡೋದನ್ನ ಈ ಕಾಯ್ದೆ ಕಡ್ಡಾಯಗೊಳಿಸುತ್ತೆ. ಹಾಗೇನೆ ಕಾರ್ಖಾನೆಗಳ ಕಾಯ್ದೆ, ಫ್ಯಾಕ್ಟರೀಸ್ ಆಕ್ಟ್ 1948, ಇದರಲ್ಲಿ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ. ಇದಿಷ್ಟು ಕಾನೂನಲ್ಲಿ ಇರುವಂತಹ ಒಂದು ಕಾಯ್ದೆಗಳು.
11: ಈಗ ಹೋಟೆಲ್ಗಳಲ್ಲಿ, ಈ ಅಂಗಡಿಗಳಲ್ಲಿ ಅಥವಾ ಮನೆ ಕೆಲಸಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದು ಅಪರಾಧ, ಸರಿ ಹೌದು. ಆದ್ರೆ ಅಪಾಯಕಾರಿ ವಲಯಗಳು ಯಾವುದು ಮತ್ತು ಅಲ್ಲಿನ ಕಾನೂನು ಎಷ್ಟು ಕಠಿಣವಾಗಿರುತ್ತೆ ಅಂತ ಹೇಳ್ಬೋದಾ?
10: ತುಂಬಾ ಒಳ್ಳೆ ಪ್ರಶ್ನೆ ಇದೆ ನೋಡಿ. ಹೋಟೆಲ್ಲು, ಅಂಗಡಿ, ಮನೆ ಕೆಲಸಗಳಲ್ಲಿ ಇಟ್ಕೊಳ್ಳೋದು ಕಾನೂನು ಬಾಹಿರ ಹೇಗೋ, ಇನ್ನು ಕೆಲವೊಂದಷ್ಟು ಅಪಾಯಕಾರಿ ವಲಯಗಳಿವೆ, ಅದನ್ನ ಹಜಾರ್ಡಸ್ ಇಂಡಸ್ಟ್ರೀಸ್ ಅಂತ ಹೇಳಿ ಕಾನೂನು ಗುರುತಿಸಲಾಗಿದೆ. ಇದರಲ್ಲಿ ಮಕ್ಕಳನ್ನ ಇಟ್ಕೊಳ್ಳೋದು ಕೂಡ ಅಕ್ಷಮ್ಯ ಅಪರಾಧ. ಆ ಹಜಾರ್ಡಸ್ ಇಂಡಸ್ಟ್ರೀಸ್ ಯಾವ್ಯಾವೆಲ್ಲ ಅಂದ್ರೆ, ಉದಾಹರಣೆಗೆ ಪಟಾಕಿ ಮತ್ತು ಬೆಂಕಿ ಪೆಟ್ಟಿಗೆ ಕಾರ್ಖಾನೆಗಳು. ಇಲ್ಲಿ ವಿಷಕಾರಿ ರಾಸಾಯನಿಕಗಳಿರುತ್ತೆ, ಸ್ಫೋಟಕಗಳಿರುತ್ತೆ, ಇದರಿಂದ ಜೀವಕ್ಕೆ ನಿರಂತರ ಅಪಾಯವಿರುತ್ತೆ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಮಕ್ಕಳನ್ನ ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ. ಹಾಗೇನೆ ಗಣಿ ಮತ್ತು ಕ್ವಾರಿಗಳು, ಇಲ್ಲಿ ಸುರಂಗದ ಒಳಗಿನ ಕೆಲಸಗಳಿರುತ್ತೆ, ಇದು ಕೂಡ ರಿಸ್ಟ್ರಿಕ್ಟೆಡ್ ಅಪಾಯಕಾರಿ ವಲಯ ಅಂತ ಪರಿಗಣಿಸಲಾಗಿದೆ. ಹಾಗೇನೆ ಬೀಡಿ ಮತ್ತು ಸಿಗರೇಟ್ ತಯಾರಿಕೆ ಘಟಕಗಳು, ತಂಬಾಕಿನ ಧೂಳು ಶ್ವಾಸಕೋಶಕ್ಕೆ ಸೇರಿ ಮಕ್ಕಳು ತೀವ್ರ ಕಾಯಿಲೆಗೆ ತುತ್ತಾಗ್ತಾರೆ. ಮತ್ತೆ ಗಾಜು ಮತ್ತೆ ಬಳೆ ಕಾರ್ಖಾನೆಗಳು, ಇದರಲ್ಲಿ ಹೆಚ್ಚಿನ ತಾಪಮಾನದ ಕುಲುಮೆಗಳಿರುತ್ತೆ, ಇದು ಕಣ್ಣು ಮತ್ತು ಚರ್ಮಕ್ಕೆ ತೀವ್ರ ಹಾನಿ ಮಾಡಿಕೊಡುತ್ತೆ. ಉದಾಹರಣೆಗೆ ಫಿರೋಜಾಬಾದ್ನ ಗಾಜಿನ ಉದ್ಯಮ, ಇಲ್ಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ. ಹಾಗಾಗಿ ಇಂಥ ಜಾಗಗಳಲ್ಲಿ ಮಕ್ಕಳನ್ನ ಬಳಸೋ ಹಾಗಿಲ್ಲ. ರಾಸಾಯನಿಕ ಮತ್ತು ಬಣ್ಣದ ಕಾರ್ಖಾನೆಗಳು, ವಿಷಕಾರಿ ಅನಿಲಗಳು ಮತ್ತು ಆಸಿಡ್ ಬಳಕೆ ಇರುವಂತಹ ಜಾಗಗಳು, ಹಾಗೇನೆ ಕಾರ್ಪೆಟ್ ಮತ್ತೆ ಜಮಖಾನ ನೇಯ್ತೀವಲ್ಲ ಅಂತಲ್ಲಿ ಕತ್ತಲ ಕೋಣೆಗಳಲ್ಲಿ ಕಣ್ಣಿಗೆ ತೀವ್ರ ತೊಂದರೆ ಕೊಡುವಂತಹ ಸೂಕ್ಷ್ಮ ನೇಯ್ಗೆ ಕೆಲಸಗಳಿರುತ್ತೆ, ಇದನ್ನ ಇಂತಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಬಿಡಬಾರದು. ಹಾಗೇನೆ ಇಟ್ಟಿಗೆ ಭಟ್ಟಿಗಳು, ಸಿಮೆಂಟ್ ಉದ್ಯಮಗಳು, ನಿರಂತರವಾಗಿ ಧೂಳು ಮತ್ತು ಕಠಿಣ ಶ್ರಮ, ದೈಹಿಕ ಶ್ರಮ ಇರುವಂತಹ ಜಾಗಗಳಲ್ಲಿ ನಾವು ಇಂಥ ವಲಯಗಳನ್ನ ಅಪಾಯಕಾರಿ ವಲಯಗಳು ಅಂತ ಹೇಳಿ ಪರಿಗಣಿಸಲಾಗಿದೆ.
11: ಓಕೆ ಮ್ಯಾಮ್, ಇಂತಹ ವಲಯಗಳಲ್ಲಿ ಮಕ್ಕಳನ್ನ ಕೆಲಸಕ್ಕಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಯಾವ ಶಿಕ್ಷೆ ಆಗತ್ತೆ ಮ್ಯಾಮ್?
10: ಇಂತಹ ಒಂದು ಅಪಾಯಕಾರಿ ವಲಯಗಳಲ್ಲಾಗಿರ್ಬೋದು ಅಥವಾ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಾಗ ಶಿಕ್ಷೆ ಯಾವ ರೀತಿ ಇದೆ ಅಂದ್ರೆ, ಮೊದಲ ಬಾರಿಗೆ ಅಪರಾಧ ಸಾಬೀತಾಯ್ತಂತ ಹೇಳಿದ್ರೆ ಅವ್ರಿಗೆ ಕನಿಷ್ಠ 6 ತಿಂಗಳಿಂದ 2 ವರ್ಷದ ತನಕ ಕಠಿಣ ಕಾರಾಗೃಹವಾಸ ವಿಧಿಸಬಹುದು. ಹಾಗೇನೆ ದಂಡ ಕನಿಷ್ಠ 20,000 to 50,000 ದಂಡ ವಿಧಿಸಲಾಗುತ್ತೆ. ಕೆಲವೊಮ್ಮೆ ಜೈಲು ಶಿಕ್ಷೆ ವಿತ್ ದಂಡ ಎರಡನ್ನು ಒಟ್ಟಿಗೆ ಕೂಡ ವಿಧಿಸಬಹುದು. ನೋಡಿ, ಎರಡನೇ ಬಾರಿ ಅಥವಾ ಪದೇ ಪದೇ ಇದೇ ಅಪರಾಧನ ಮಾಡಿದ್ರೆ ಅಂಥವರಿಗೆ ಕನಿಷ್ಠ 1 to 3 years ತನಕ ಕಾರಾಗೃಹವಾಸ ಇರುತ್ತೆ. ಹಾಗೇನೆ ಈ ತರದ ಅಪರಾಧದಲ್ಲಿ ಪೊಲೀಸ್ನವರು ವಾರಂಟ್ ಇಲ್ದಲೇನೆ ಮಾಲೀಕರನ್ನ ಅಥವಾ ಕಾರ್ಖಾನೆಯ ಮುಖ್ಯಸ್ಥರನ್ನ ಅವರನ್ನ ಬಂಧಿಸಬಹುದು. ಹಾಗೇನೆ ಇನ್ನೂ ಒಂದು ವಿಚಾರ ಅಂದ್ರೆ, ಬರೇ ಕೆಲಸಕ್ಕೆ ಇಟ್ಕೊಂಡಂತಹ ಮಾಲೀಕರಿಗೆ ಮಾತ್ರ ಅಲ್ಲ, ತಮ್ಮ ಮಕ್ಕಳನ್ನ ಇಂತಹ ಅಪಾಯಕಾರಿ ಕೆಲಸಗಳಲ್ಲಿ ಕಳಿಸುವಂತಹ ಪೋಷಕರಿಗೆ ಕೂಡ ಕಾನೂನಲ್ಲಿ ಶಿಕ್ಷೆ ಇದೆ. ಆ ಪೋಷಕರು ಪದೇ ಪದೇ ತಪ್ಪು ಮಾಡಿದ್ರೆ ಅವರಿಗೆ 10,000 ದಂಡ ವಿಧಿಸಲು ಕೂಡ ಕಾನೂನಲ್ಲಿ ಅವಕಾಶ ಇದೆ.
11: ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ. ಇನ್ನ ಮುಂದಿನ ಭಾಗದಲ್ಲಿ ಮತ್ತಷ್ಟು ಈ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಸೊ ಕೇಳುಗರೆ, ನಿಜಕ್ಕೂ ಕಣ್ ತರಿಸುವಂತಹ ಮಾತುಗಳು ನೀವು ಕೇಳಿಸ್ಕೊಂಡ್ರಿ. ನಮ್ಮ ಶಿವಮೊಗ್ಗದ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾದ ಅಡ್ವೊಕೇಟ್ ಸ್ವಾತಿ SM ಅವರು ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಕಾನೂನು ಪ್ರಕಾರವಾಗಿ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳ ಕೈಗೆ ಸಿಗಬೇಕಾಗಿರೋದು ಪುಸ್ತಕ ಮತ್ತು ಪೆನ್ಸಿಲ್ ಅಷ್ಟೇ, ದುಡಿಮೆಯ ಭಾರವಲ್ಲ. ಈ ನಿಟ್ಟಿನಲ್ಲಿ ಸ್ವಾತಿ ಮೇಡಮ್ ಅವರು ಕೊಟ್ಟಂತಹ ಮಾಹಿತಿ ಪ್ರತಿಯೊಬ್ಬ ನಾಗರಿಕನೂ ತಿಳಿದುಕೊಳ್ಳಬೇಕಾದದ್ದು. ಆದರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ ಸ್ನೇಹಿತರೆ. ಬಾಲ ಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ತೊಡೆದು ಹಾಕಲು ನಮ್ಮ ಜವಾಬ್ದಾರಿ ಏನು? ಇಂತಹ ಪ್ರಕರಣಗಳು ಕಂಡು ಬಂದಾಗ ಸಾರ್ವಜನಿಕರಾಗಿ ನಾವು ಯಾರನ್ನ ಸಂಪರ್ಕಿಸಬೇಕು? ಕಾನೂನಿನ ಮುಂದಿನ ನಡೆಗಳೇನು? ಈ ಎಲ್ಲಾ ಮತ್ತಷ್ಟು ರೋಚಕ ಮತ್ತು ಉಪಯುಕ್ತ ವಿಚಾರಗಳನ್ನ ಅಡ್ವೊಕೇಟ್ ಸ್ವಾತಿಯವರು ನಮ್ಮ ಮುಂದಿನ ಭಾಗದಲ್ಲಿ, ನಮ್ಮ ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಮ್ಯಾಮ್, ಈಗ ಈಗಿನ ದಿನಗಳಲ್ಲಿ ಬಾಲ ಕಾರ್ಮಿಕ ಪದ್ಧತಿಯ ಜೊತೆಗೆ ಬಾಲ ಭಿಕ್ಷಾಟನೆ ಕೂಡ ದೊಡ್ಡ ಪಿಡುಗಾಗಿದೆ. ಇದರ ವಿರುದ್ಧ ಯಾವ ರೀತಿಯ ಕಠಿಣ ಕಾನೂನುಗಳಿವೆ ಅಂತ ಹೇಳ್ಬೋದಾ?
10: ಖಂಡಿತ, ನೀವು ಹೇಳ್ತಾ ಇರೋದು ತೀರಾ ಸತ್ಯ. ಇತ್ತೀಚಿನ ದಿನಗಳಲ್ಲಿ ಬಾಲಕಾರ್ಮಿಕ ಪದ್ಧತಿಯಷ್ಟೇ ವೇಗವಾಗಿ ಮತ್ತು ಕ್ರೂರವಾಗಿ ಈ ಬಾಲ ಭಿಕ್ಷಾಟನೆ ಅನ್ನುವಂತಹ ದಂಧೆ ಶುರುವಾಗಿ ಬೆಳೀತಾ ಇದೆ. ಇದು ಮಕ್ಕಳ ಬಾಲ್ಯ, ಶಿಕ್ಷಣ ಮತ್ತು ಅವರ ಭವಿಷ್ಯನ ಸಂಪೂರ್ಣವಾಗಿ ಕಸಿದುಕೊಳ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಬಾಲ ಭಿಕ್ಷಾಟನೆಯನ್ನ ತಡಿಲಿಕ್ಕೆ, ಇದರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿಕ್ಕೆ ಕೆಲವೊಂದು ಅತ್ಯಂತ ಕಠಿಣವಾದಂತಹ ಕಾನೂನುಗಳು ಇದ್ದೇ ಇದೆ. ಅದು ಬಾಲ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015 ಜುವಿನೈಲ್ ಜಸ್ಟಿಸ್ ಆಕ್ಟ್ Section 76 ಪ್ರಕಾರ, ಯಾವುದೇ ವ್ಯಕ್ತಿ ಮಗುವನ್ನ ಭಿಕ್ಷಾಟನೆಗೆ ಬಳಸ್ಕೊಂಡ್ರೆ ಅಥವಾ ಅದಕ್ಕಾಗಿ ಪ್ರಚೋದಿಸಿದ್ರೆ ಅದು ಗಂಭೀರ ಅಪರಾಧ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಕ್ಕೆ ಬರೋಬ್ಬರಿ 5 years ಜೈಲು ಶಿಕ್ಷೆ ಇದೆ ಮತ್ತು 1,00,000 ತನಕ ದಂಡ ವಿಧಿಸಲು ಕಾನೂನಲ್ಲಿ ಅವಕಾಶ ಇದೆ. ಒಂದು ವೇಳೆ ಮಗುವಿನ ಅಂಗಾಂಗಗಳನ್ನ ಕತ್ತರಿಸಿ ಅವ್ರನ್ನ ಅಂಗವಿಕಲರನ್ನಾಗಿಸಿ ಭಿಕ್ಷಾಟನೆಗೆ ತಳ್ಳಿದ್ರೆ ಆ ಶಿಕ್ಷೆಯ ಪ್ರಮಾಣ 7 to 11 years ವಿಸ್ತರಣೆ ಆಗಬಹುದು. ಹಾಗೇನೆ ಭಾರತೀಯ ನ್ಯಾಯ ಸಂಹಿತೆ 2023 BNS ಆಕ್ಟ್, ಹಳೆ IPC Section 363A, ಇದರ ಪ್ರಕಾರ ಈಗ BNS ಆಕ್ಟ್ ಅಂಡರಲ್ಲಿ Section 139 ಅಡಿಯಲ್ಲಿ ಈ ಮಕ್ಕಳನ್ನ ಭಿಕ್ಷಾಟನೆಗಾಗಿ ಅಪಹರಣ ಮಾಡೋದು ಅಥವಾ ಅವರ ಅಂಗವೈಕಲ್ಯವನ್ನ ದುರುಪಯೋಗ ಪಡಿಸಿಕೊಳ್ಳುವುದರ ವಿರುದ್ಧ ಹೊಸ ಕಾನೂನಲ್ಲಿ ಕಠಿಣ ನಿಯಮಗಳಿವೆ. ಮತ್ತು ಇಂಥ ಭಿಕ್ಷಾಟನೆಗೆ ಅವರನ್ನ ಉಪಯೋಗಿಸುವಂತಹ ಉದ್ದೇಶದಿಂದ ಅಪ್ರಾಪ್ತರನ್ನ ಅಪಹರಿಸ್ತಾರಲ್ಲ ಮತ್ತೆ ಅವ್ರನ್ನ ಖರೀದಿ ಮಾಡ್ತಾರಲ್ಲ, ಅಂತಹ ವ್ಯಕ್ತಿಗಳಿಗೆ ಕಠಿಣ ಜೈಲು ಶಿಕ್ಷೆ ಮತ್ತು ಭಾರಿ ದಂಡನ ವಿಧಿಸಲಾಗುತ್ತೆ. ಇದು ಮತ್ತು ಜಾಮೀನು ರಹಿತ ಅಪರಾಧ ಕೂಡ ಆಗಿದೆ. ಇದರ ಜೊತೆಗೆ ಮಾನವ ಕಳ್ಳ ಸಾಗಣೆ ತಡೆ ಕಾಯ್ದೆ ಕೂಡ ಇದೆ. ಕರ್ನಾಟಕ ಭಿಕ್ಷಾಟನೆ ನಿಷೇಧ ಕಾಯ್ದೆ 1975, ಇದರಲ್ಲಿ ಕೂಡ ಭಿಕ್ಷಾಟನೆನ ನಿಷೇಧಿಸಲಿಕ್ಕೆ ಕಾನೂನಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಕ್ಕಳನ್ನ ಬಳಸಿ ಭಿಕ್ಷೆ ಬೇಡೋದನ್ನ ಇದು ನಿರ್ಬಂಧ ಹೇರುತ್ತೆ. ಇಂತಹ ಮಕ್ಕಳನ್ನ ರಕ್ಷಿಸಿ ಪುನರ್ವಸತಿ ಕೇಂದ್ರಗಳಿಗೆ ಸೇರಿಸಕ್ಕೆ ಕೂಡ ನೇರವಾಗಿ ಅವಕಾಶ ಮಾಡಿಕೊಡುತ್ತೆ. ಕಾನೂನಿನಲ್ಲಿ ಭಿಕ್ಷೆ ಬೇಡೋ ಮಕ್ಕಳು ಅಪರಾಧಿಗಳಲ್ಲ, ಬದಲಾಗಿ ಅವರು ರಕ್ಷಣೆ ಮತ್ತು ಪೋಷಣೆಯ ಅಗತ್ಯ ಇರುವಂತಹ ಮಕ್ಕಳು, ಅಂದ್ರೆ ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂತ ನಾವು ಹೇಳ್ತೀವಿ.
14: ಓಕೆ ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು.
11: ಮ್ಯಾಮ್, ಈಗ ನಮ್ಮ ಕೇಳುಗರು ತಮ್ಮ ಸುತ್ತಮುತ್ತ ಹೋಟೆಲ್ಗಳಲ್ಲಿ ಅಥವಾ ಫ್ಯಾಕ್ಟರಿಗಳಲ್ಲಿ ಬಾಲ ಕಾರ್ಮಿಕರನ್ನ ನೋಡಿರ್ತಾರೆ, ಅವರು ಯಾರನ್ನ ಸಂಪರ್ಕಿಸಬೇಕು, ಅಂದ್ರೆ ದೂರು ನೀಡೋದಕ್ಕೆ ಇರೋ ಸಹಾಯವಾಣಿ ಹೆಲ್ಪ್ ಲೈನ್ ಸಂಖ್ಯೆ ಏನಾದರೂ ಇದೆಯಾ ಅಂತ?
10: ಖಂಡಿತವಾಗಿ ಇದೆ. ಸಾರ್ವಜನಿಕರು ತಮ್ಮ ಸುತ್ತಮುತ್ತ ಜಾಗಗಳಲ್ಲಿ ಬಾಲ ಕಾರ್ಮಿಕರನ್ನ ಅಥವಾ ಭಿಕ್ಷಾಟನೆಗೆ ಒಳಪಟ್ಟಿರುವಂತಹ ಮಕ್ಕಳನ್ನ ಕಂಡಾಗ ಅವರು ತುರ್ತಾಗಿ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ, ಅದು 1098.
14: ಓಕೆ,
10: ಇದು ಡಿಸೆಂಡಿಂಗ್ ಆರ್ಡರ್ ಇದೆ ನೋಡಿ, ಯಾಕಂದ್ರೆ ಈಸಿ ಟು ರಿಮೆಂಬರ್, 1098 ಅಂತ ಹೇಳ್ಬೋದು, 1098 ಅಂತ ಹೇಳ್ಬೇಕು. ಸೊ ಈ ನಂಬರ್ನ ಉಪಯೋಗಿಸ್ಬೋದು, ಇದು 24/7 ವರ್ಕಿಂಗ್ ಸಹಾಯವಾಣಿ ನಂಬರ್ ಆಗಿದೆ. ಇದನ್ನ ನೀವು ಕಾಲ್ ಮಾಡಿದಾಗ ಮಕ್ಕಳ ರಕ್ಷಣಾ ಘಟಕದವರು ಸ್ಥಳಕ್ಕೆ ಆಗಮಿಸಿ ಅಂತಹ ಶೋಷಿತ ಮಕ್ಕಳನ್ನ ರಕ್ಷಿಸ್ತಾರೆ. ಹಾಗೇನೆ ಇನ್ನೊಂದು ಎಲ್ರಿಗೂ ಗೊತ್ತಿರೋ ಹಾಗೆ 112 ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ ಇದ್ದೇ ಇದೆ. ಈ ಸಂಖ್ಯೆಗೆ ಕರೆ ಮಾಡಿದಾಗ ಕೂಡ ಪೊಲೀಸ್ನವರು ತುರ್ತಾಗಿ ಸ್ಥಳಕ್ಕೆ ಧಾವಿಸಿ ಅಂತ ಮಕ್ಕಳನ್ನ ರಕ್ಷಿಸ್ತಾರೆ, ಮತ್ತೆ ಅಂತ ಮಕ್ಕಳನ್ನ ಈ ರೀತಿ ಶೋಷಣೆಗೊಳಪಡಿಸ್ತಾ ಇರೋರಿಗೆ ಬಂಧಿಸ್ತಾರೆ. ಹಾಗೇನೆ ಸಾರ್ವಜನಿಕರು ಸ್ವಯಂ ತಾವಾಗೆ ಖುದ್ದಾಗಿ ಪೊಲೀಸ್ ಠಾಣೆಗೆ ಹೋಗಿ ಲಿಖಿತವಾಗಿ ಅಥವಾ ಮೌಖಿಕವಾಗಿ ಕೂಡ ದೂರನ್ನು ದಾಖಲು ಮಾಡಬಹುದು.
14: ಓಕೆ, ಈಗ ಒಂದು ಡೌಟ್ ಮ್ಯಾಮ್, ಈಗ ನಾನು ಸಾರ್ವಜನಿಕರಲ್ಲಿ ಒಬ್ಳಾಗಿ ನಾನೇ ನೋಡಿ ಕಣ್ಣಾರೆ ಹೋಗಿ ನಾನು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ನನಗೊಂದು ಭಯ ಇರುತ್ತೆ, ನಮ್ಮ ಹೆಸರು ಎಲ್ಲಿ ಲೀಕ್ ಆಗತ್ತೋ ಏನು ಅಂತ. ಇದು ಸೀಕ್ರೆಟ್ ಆಗಿ ಉಳಿಯತ್ತಾ, ಹೇಗೆ?
10: ಖಂಡಿತ, ಇದರಲ್ಲಿ ಸಾರ್ವಜನಿಕರ ಪಾತ್ರ ಕೂಡ ಸಾಕಷ್ಟು ಪ್ರಮುಖವಾಗುತ್ತೆ. ಈ ಭಿಕ್ಷಾಟನೆ ಮತ್ತೆ ಬಾಲಕಾರ್ಮಿಕರನ್ನ ನಾವು ರೆಸ್ಕ್ಯೂ ಮಾಡೋದ್ರಲ್ಲಿ ಸಾರ್ವಜನಿಕರ ಪಾತ್ರ ತುಂಬಾ ದೊಡ್ಡದು. ಇವರು ಐಡೆಂಟಿಫಿಕೇಶನ್ ಅನ್ನ ಖಂಡಿತವಾಗಿ ಗೌಪ್ಯವಾಗಿ ಇಡಲಾಗುತ್ತೆ, ಮತ್ತು ಇವರಿಗೆ ಯಾವುದೇ ತರ ಕೋರ್ಟು ಕಟ್ಲೆ ಮತ್ತೊಂದು ಹೋಗುವಂತದ್ದು ನೆಸೆಸಿಟಿ ಬೀಳಲ್ಲ. ಇವ್ರನ್ನ ಪ್ರೈಮರಿ ಇನ್ಫಾರ್ಮರ್ ಅಂತ ಹೇಳಿ ತಗೊಳ್ತಾರೆ, ತನಿಖೆನ ಪೊಲೀಸ್ನವರು ಸಂಬಂಧಪಟ್ಟ ಇಲಾಖೆಯವರು ಕೈಗೊಳ್ತಾರೆ. ಹಾಗಾಗಿ ನಿರ್ಭೀತಿಯಿಂದ ನಿರಾತಂಕವಾಗಿ ನೀವು ನಿಮ್ಮ ಸಾರ್ವಜನಿಕ ಕರ್ತವ್ಯನ ಪ್ರತಿಯೊಬ್ಬ ಪ್ರಜೆಯು ನಿಭಾಯಿಸಬೇಕು, ನಿಭಾಯಿಸಬಹುದು ಅಂತ
14: ಕೇಳ್ಕೊಳ್ತೀನಿ. ಈಗ ಬಾಲಕಾರ್ಮಿಕ ಪದ್ಧತಿಯಿಂದ ಮುಕ್ತಿಗೊಳಿಸಿದ ಮಕ್ಕಳ ಪುನರ್ವಸತಿಗಾಗಿ ಮತ್ತು ಅವರ ಮುಂದಿನ ಶಿಕ್ಷಣಕ್ಕಾಗಿ ಸರ್ಕಾರದಲ್ಲಿ ಯಾವ ರೀತಿಯ ಸೌಲಭ್ಯಗಳು ಇದಾವೆ ಅಂತ ಹೇಳ್ಬೋದಾ?
10: ಖಂಡಿತ, ಬಾಲಕಾರ್ಮಿಕ ಪದ್ಧತಿ ಮತ್ತು ಭಿಕ್ಷಾಟನೆಯಿಂದ ರಕ್ಷಿಸಲ್ಪಟ್ಟ ಮಕ್ಕಳನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತದ್ದು ಮತ್ತೆ ಅವರಿಗೆ ಸುರಕ್ಷಿತವಾದಂತಹ ಭವಿಷ್ಯನ ರೂಪಿಸೋದು ಅತ್ಯಂತ ಸವಾಲಿನ ಮತ್ತು ಪ್ರಮುಖವಾಗಿರುವಂತಹ ಕೆಲಸ ಇದೆ. ಈ ಮಕ್ಕಳ ಪುನರ್ವಸತಿ ಮತ್ತು ಮುಂದಿನ ಉಚಿತ ಶಿಕ್ಷಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಹಲವಾರು ಮಹತ್ವದ ಯೋಜನೆ ಮತ್ತೆ ಸೌಲಭ್ಯ ಕೂಡ ಜಾರಿಯಲ್ಲಿದೆ. ಅವುಗಳಲ್ಲಿ ನೋಡಿ, ಈ ರೀತಿ ರೆಸ್ಕ್ಯೂ ಮಾಡಲ್ಪಟ್ಟಿರುವಂತಹ ಮಕ್ಕಳಿಗೆ ಇಮ್ಮಿಡಿಯೇಟ್ ಶೆಲ್ಟರ್ ಅಂದ್ರೆ ಬಾಲ ಮಂದಿರಗಳು, ರಿಮ್ಯಾಂಡ್ ಹೋಮ್ಸ್ ಅಂತ ಹೇಳ್ತೀವಿ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್, ಇಂಥಲ್ಲಿ ಈ ರಕ್ಷಿಸಲ್ಪಟ್ಟ ಮಕ್ಕಳಿಗೆ ಸ್ವಂತ ಮನೆ ಅಥವಾ ಪೋಷಕರು ಇಲ್ದಲೆ ಹೋದ್ರೆ ಅವರಿಗೆ ಸರ್ಕಾರಿ ಅಥವಾ ಸರ್ಕಾರಿ ಅನುದಾನಿತ ಬಾಲ ಮಂದಿರಗಳಲ್ಲಿ ಉಚಿತ ಊಟ, ವಸತಿ, ಬಟ್ಟೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನ ಕೊಡಲಾಗುತ್ತೆ. ಹಾಗೇನೆ ಮಕ್ಕಳ ಕಲ್ಯಾಣ ಸಮಿತಿ ಅಂದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿ, CWC ಅಂತ ಏನ್ ಹೇಳ್ತೀವಿ, ಅದು ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುತ್ತೆ ಮತ್ತು ಇದು ಅರೆ ನ್ಯಾಯಾಂಗ ಸಂಸ್ಥೆ ಆಗಿದ್ದು ರಕ್ಷಿಸಲ್ಪಟ್ಟ ಮಗುವಿನ ಭವಿಷ್ಯದ ನಿರ್ಧಾರನ ತಗೊಳ್ಕೊಳ್ಳುತ್ತೆ. ಹೇಗೆ? ಮಗುವನ್ನ ಪೋಷಕರಿಗೆ ಒಪ್ಪಿಸಬೇಕೆ ಬೇಡವೆ ಅಥವಾ ಸರ್ಕಾರಿ ನಿಗಾದಲ್ಲೇ ಇಡಬೇಕೆ ಅನ್ನೋದನ್ನ CWC ನಿರ್ಧಾರ ಮಾಡುತ್ತೆ. ಹಾಗೇನೆ ಶಿಕ್ಷಣದ ಹಕ್ಕು ಮತ್ತು ವಿಶೇಷ ತರಬೇತಿ ಕೂಡ ಇಂತಹ ರೆಸ್ಕ್ಯೂ ಮಾಡಲ್ಪಟ್ಟ ಮಕ್ಕಳಿಗೆ ಕೊಡೋ ವ್ಯವಸ್ಥೆ ಇದೆ. ನಾನು ಆಗ್ಲೇ ಹೇಳ್ದಾಗೆ ರೈಟ್ ಟು ಎಜುಕೇಶನ್ ಆಕ್ಟ್ 2009, ಇದರಲ್ಲಿ 6-14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಪಡೆಯೋ ಹಕ್ಕಿದೆ. ಇದರಲ್ಲಿ ರಕ್ಷಿಸಲ್ಪಟ್ಟ ಮಕ್ಕಳನ್ನ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡಲಾಗುತ್ತೆ. ಹಾಗೇನೆ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ NCLP ಅಲ್ಲಿ ವಿಶೇಷ ಶಾಲೆಗಳಿವೆ. ಇಲ್ಲಿ ಕೆಲವೊಂದು ರೆಸ್ಕ್ಯೂ ಮಾಡಲ್ಪಟ್ಟ ಮಕ್ಕಳಲ್ಲಿ ಏಜ್ ಗ್ರೂಪ್ನ ನೋಡ್ಬಿಟ್ಟು ಅವ್ರಿಗೆ ಬ್ರಿಡ್ಜ್ ಕೋರ್ಸ್ ಗಳನ್ನ ಮಾಡಿ ಅವ್ರಿಗೆ ಪೂರಕವಾದಂತಹ ಶಿಕ್ಷಣನ ಕೊಟ್ಟು ಅವರ ವಯಸ್ಸಿನ ವಯೋಮಿತಿಗೆ ತಕ್ಕನಾಗೆ ಶಾಲೆಗೆ ಸೇರಿಸಲಾಗುತ್ತೆ ಮತ್ತೆ ಅವ್ರನ್ನ ತರಗತಿಗೆ ಸಿದ್ಧಗೊಳಿಸಲಾಗುತ್ತೆ ಮತ್ತೆ ಈ ಮಕ್ಕಳಿಗೆ ಮಾಸಿಕ ವಿದ್ಯಾರ್ಥಿ ವೇತನ ಕೂಡ ಸಿಗುತ್ತೆ. ಹಾಗೇನೆ ವಸತಿ ಶಾಲೆಗಳ ಸೌಲಭ್ಯ ಕೂಡ ಕರ್ನಾಟಕದಲ್ಲಿದೆ. ಉದಾಹರಣೆಗೆ ಮುರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಇಂತಲ್ಲಿ ಉಚಿತ ಪ್ರವೇಶ ನೀಡಿ ಸಂಪೂರ್ಣ ಉಚಿತ ಶಿಕ್ಷಣ ಕೂಡ ಕಲ್ಪಿಸಲಾಗುತ್ತೆ. ಹಾಗೇನೆ ಈ ತರ ರಕ್ಷಿಸಲ್ಪಟ್ಟ ಮಕ್ಕಳಿಗೆ ಆರ್ಥಿಕ ನೆರವು ಮತ್ತು ಪುನರ್ವಸತಿ ಪ್ಯಾಕೇಜ್ ಕೂಡ ಕೇಂದ್ರ ಸರ್ಕಾರದಿಂದ ಇದೆ. ಬಾಲಕಾರ್ಮಿಕ ಕಾಯ್ದೆ ತಿದ್ದುಪಡಿ 2016 ಪ್ರಕಾರ ಈ ಬಾಲಕಾರ್ಮಿಕರನ್ನ ಯಾರು ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ ಅಂತ ಮಾಲೀಕರಿಂದ ಏನು ದಂಡ ವಸೂಲಿ ಆಗಿರುತ್ತೆ ಅದನ್ನ ಬಾಲಕಾರ್ಮಿಕ ಪುನರ್ವಸತಿ ನಿಧಿ ಅಲ್ಲಿ ಜಮಾ ಮಾಡಲಾಗುತ್ತೆ. ಈ ಹಣನ ಆ ಮಗುವಿನ ಬ್ಯಾಂಕ್ ಖಾತೆಗೆ ಹಾಕಿ ಆ ಮಗುವಿನ ಶಿಕ್ಷಣಕ್ಕೆ ಬಳಸಲಾಗುತ್ತೆ. ಹಾಗೇನೆ ಕೆಲವೊಂದು ಸ್ಪಾನ್ಸರ್ಶಿಪ್ ಸ್ಕೀಮ್ ಗಳು ಕೂಡ ಇದೆ. ಇದರಲ್ಲಿ ಮಗುವಿಗೆ ಪೋಷಕರಿದ್ದಾರೆ ಆದ್ರೆ ಕಡು ಬಡತನ ಇದೆ, ಆ ಕಾರಣಕ್ಕೆ ಮಗು ಕೆಲಸಕ್ಕೆ ಹೋಗ್ತಾ ಇದೆ ಅಂತವರಿಗೆ ಸರ್ಕಾರ ಮಿಷನ್ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಆ ಪೋಷಕರಿಗೆ ಮಾಸಿಕ ಆರ್ಥಿಕ ನೆರವನ್ನ ಸ್ಪಾನ್ಸರ್ಶಿಪ್ನ ನೀಡುತ್ತೆ. ಇದರಿಂದ ಮಗು ಮತ್ತೆ ಕೆಲಸಕ್ಕೆ ಹೋಗೋದು ತಪ್ಪುತ್ತೆ. ಹಾಗೇನೆ ಕೌಶಲಾಭಿವೃದ್ಧಿ ಸ್ಕಿಲ್ ಡೆವಲಪ್ಮೆಂಟ್ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಹದಿಹರೆಯದ ಮಕ್ಕಳಿಗೆ ಕೊಡ್ತಾರೆ. 14 ಮೇಲ್ಪಟ್ಟ 18 ಒಳಗಿನ ಯಾರು ಕಿಶೋರಾವಸ್ಥೆಯವರು ಅಂತ ನಾನು ಅವಾಗಲೇ ಹೇಳಿದೆ ಅವ್ರನ್ನ ರಕ್ಷಿಸಿದಾಗ ಅವರ ಮುಂದಿನ ಜೀವನೋಪಾಯಕ್ಕಾಗಿ ಸರ್ಕಾರಿ ITI ಅಥವಾ ಇತರ ಸಂಸ್ಥೆಗಳ ಮೂಲಕ ಉಚಿತ ಕೌಶಲ್ಯ ತರಬೇತಿ ಮತ್ತು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಮಾರ್ಗದರ್ಶನ ನೀಡಲಾಗುತ್ತೆ. ಇಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಈ ಸರ್ಕಾರಿ ಸೌಲಭ್ಯಗಳು ಮಗುವಿಗೆ ತಲುಪಬೇಕಾದ್ರೆ ರಕ್ಷಣಾ ಕಾರ್ಯಾಚರಣೆಯ ನಂತರ ಪೊಲೀಸ್ನವರು ಮತ್ತೆ ಕಾರ್ಮಿಕ ಇಲಾಖೆ ಮಗುವಿನ ಹೆಸರಿನಲ್ಲಿ ಅಧಿಕೃತವಾಗಿ ರಕ್ಷಣಾ ಪ್ರಮಾಣ ಪತ್ರ ಅಂದ್ರೆ ರೆಸ್ಕ್ಯೂ ಸರ್ಟಿಫಿಕೇಟ್ ಕೊಡಬೇಕು ಮತ್ತೆ ಕಂಪಲ್ಸರಿಯಾಗಿ FIR ದಾಖಲಾಗಿರ್ಬೇಕು. ಆಗ ಮಾತ್ರ ಮಗುವಿಗೆ ಸಿಗಬೇಕಾಗಿರುವಂತಹ ಎಲ್ಲಾ ಆರ್ಥಿಕ ಮತ್ತು ಶೈಕ್ಷಣಿಕ ಸೌಲಭ್ಯಗಳ ಬಾಗಿಲು ತೆರೆಯುತ್ತೆ.
14: ಓಕೆ ಮ್ಯಾಮ್, ಇನ್ನ ಮುಂದಿನ ಭಾಗದಲ್ಲಿ ಇನ್ನಷ್ಟು ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ಸೊ ಕೇಳುಗರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾದ ಅಡ್ವೊಕೇಟ್ ಸ್ವಾತಿ SM ಅವರು ಬಾಲ ಕಾರ್ಮಿಕರ ಪದ್ಧತಿಯ ಕಾನೂನುಗಳು, ಹೆಲ್ಪ್ಲೈನ್ ನಂಬರ್ ಹಾಗೆ ದೂರು ನೀಡುವ ಸಾರ್ವಜನಿಕರ ಹೆಸರನ್ನ ಹೇಗೆ ರಹಸ್ಯವಾಗಿ ಇಡಲಾಗುತ್ತೆ ಅನ್ನೋದರ ಜೊತೆಗೆ ಆ ಪುಟ್ಟ ಕಂದಮ್ಮಗಳ ಪುನರ್ವಸತಿ ಮತ್ತು ಮುಂದಿನ ಶಿಕ್ಷಣಕ್ಕೆ ಸರ್ಕಾರದಲ್ಲಿರೋ ಅದ್ಭುತ ಸೌಲಭ್ಯಗಳ ಬಗ್ಗೆ ತುಂಬಾನೇ ವಿಸ್ತಾರವಾಗಿ ತಿಳಿಸ್ಕೊಟ್ರು. ಸೊ ಇವತ್ತು ಬಾಲನಟರ ರೂಪದಲ್ಲೂ ಬಾಲ ಕಾರ್ಮಿಕರ ಪದ್ಧತಿಗೆ ಹೇಗೆ ಸ್ವರೂಪ ಬದಲಾಯಿಸಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾಗಿರುವ ಅಡ್ವೊಕೇಟ್ ಸ್ವಾತಿ ಮ್ಯಾಡಮ್ ಅವರು ಬಹಳ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
16: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
15: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನಮ್ಮ ಜಿಲ್ಲಾ ವಕೀಲರ ಸಂಘದ ನಿರ್ದೇಶಕರಾದ ಅಡ್ವೊಕೇಟ್ ಸ್ವಾತಿ SM ಅವರು ಬಾಲ ಕಾರ್ಮಿಕರ ಪದ್ಧತಿಯ ಕಾನೂನುಗಳ ಬಗ್ಗೆ ಹಾಗೆ ಹೆಲ್ಪ್ಲೈನ್ ನಂಬರ್ ಹಾಗೆ ದೂರು ನೀಡುವ ಸಾರ್ವಜನಿಕರ

0: ವಿಷಯನ ಪ್ರಸ್ತಾಪಿಸಿದ್ದೀರಿ. ಈ ಕ್ವೆಶ್ಚನ್ಗೆ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಇದರಿಂದ ಬಾಲಕಾರ್ಮಿಕ ಪದ್ಧತಿ ಕೇವಲ ಇಟ್ಟಿಗೆ ಬಟ್ಟಿ ಹೋಟೆಲು ಅಥವಾ ಗ್ಯಾರೇಜ್ಗಳಿಗೆ ಮಾತ್ರ ಇವತ್ತು ಸೀಮಿತ ಆಗಿಲ್ಲ ಮೇಡಮ್. ತಂತ್ರಜ್ಞಾನದ ಬೆಳೆದಂತೆ ಅದು ಡಿಜಿಟಲ್ ಲೋಕಕ್ಕೆ ಕೂಡ ಕಾಲಿಟ್ಬಿಟ್ಟಿದೆ, ದಾಳಿನೇ ಮಾಡಿಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಈಗ ಟಿವಿ ರಿಯಾಲಿಟಿ ಶೋಗಳು, ಸೀರಿಯಲ್ಗಳು, ಜಾಹೀರಾತುಗಳು ಮತ್ತು ಸೋಷಿಯಲ್ ಮೀಡಿಯಾ ರೀಲ್ಸ್ ಮತ್ತು ಯೂಟ್ಯೂಬ್ ವ್ಲಾಗ್, ಇಲ್ಲಿ ಕಿಡ್ಫ್ಲೂಯೆನ್ಸರ್ಸ್ ಅಂತ ಇವ್ರನ್ನ ನಾವು ಟರ್ಮಿನಾಲಜಿ ಮಾಡ್ಬೋದು, ಮಕ್ಕಳನ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಸೊ ಮಕ್ಕಳನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಹಣ ಗಳಿಸಲು ಏನು ವಿಪರೀತವಾಗಿ ಬಳಸ್ಕೊಳ್ಳಲಾಗ್ತಿದೆ, ಇದನ್ನ ಕಾನೂನಿನ ಭಾಷೆಯಲ್ಲಿ ಬಾಲ ಕಲಾವಿದರು, ಇವ್ರನ್ನ ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಭಾರತದಲ್ಲಿ ಇವರ ರಕ್ಷಣೆಗಾಗಿ ಮತ್ತು ಶೋಷಣೆ ತಡೆಗಟ್ಟಲು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ NCPCR ಮಾರ್ಗಸೂಚಿಗಳು ಇದಾವೆ. ಇದರಲ್ಲಿ ಬಾಲಕಾರ್ಮಿಕ ತಿದ್ದುಪಡಿ ಕಾಯ್ದೆ 2016 ವಿನಾಯಿತಿ ಮತ್ತು ನಿಯಮಗಳ ಅಂಡರಲ್ಲಿ ಮನರಂಜನಾ ಉದ್ಯಮಕ್ಕೆ ಮಾತ್ರ ಒಂದು ವಿಶೇಷ ವಿನಾಯಿತಿನ ಕೊಡಲಾಗಿದೆ. ಆದರೆ ಆ ವಿನಾಯಿತಿಗೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಶಾಲಾ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಮೊದಲನೇದು. ಇವರ ರೀಲ್ಸು ಅಥವಾ ಶೂಟಿಂಗಿಗೆ ರಜಾ ದಿನಗಳಲ್ಲಿ ಮಾತ್ರ ಅವ್ರಿಗೆ ಅವಕಾಶ ಕೊಡಬೇಕು ಮತ್ತು ಶಾಲಾ ಸಮಯದ ನಂತರ ಕೊಡಬೇಕು. ಶಿಕ್ಷಣಕ್ಕೆ ಯಾವುದೇ ಥರ ಅಡ್ಡಿ ಆಗಬಾರ್ದು. ಹಾಗೇನೆ ಈ ರೀತಿ ನೋಡಿ, ಈ ಒಂದು ಮಕ್ಕಳನ್ನ ತೊಡಗಿಸ್ಕೊಂಡು ಏನು ರೀಲ್ಸ್ ಎಲ್ಲ ಮಾಡಿದಾಗ ಹಣದ ರಕ್ಷಣೆ ಹೇಗೆ ಮಾಡಬೇಕು ಮಕ್ಕಳ ಹಿತಾಸಕ್ತಿಯಲ್ಲಿ ಅನ್ನೋದಕ್ಕೆ, ಮಕ್ಕಳನ್ನ ಬಳಸಿ ಗಳಿಸುವಂತಹ ಹಣಕ್ಕೆ ಕೆಲವೊಮ್ಮೆ ಪೋಷಕರು ಅದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬಿಡ್ತಾರೆ. ಆದರೆ ಈ ಕಾನೂನಿನ ಪ್ರಕಾರ ಮಗು ಗಳಿಸುವಂತಹ ಒಟ್ಟಾರೆ ಹಣದಲ್ಲಿ, ಅವರ ಆದಾಯದಲ್ಲಿ ಕನಿಷ್ಠ 20% ಹಣನ ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮಗುವಿನ ಹೆಸರಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು. ಮಗುವಿಗೆ 18 ವರ್ಷ ತುಂಬಿದ ನಂತರನೇ ಆ ಹಣ ಆ ಮಗುಗೆ ಸಿಗುತ್ತೆ. ಹಾಗೇನೆ ಹೊಸ NCPCR ಮಾರ್ಗಸೂಚಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತು ರೀಲ್ಸ್ನ ಬಿಗಿಗೊಳಿಸುವಿಕೆ ಮಾಡಲಾಗಿದೆ. ಅದರಲ್ಲಿ ಪೋಷಕರೇ ಮಕ್ಕಳನ್ನ ಮುಂದಿಟ್ಕೊಂಡು ಹಣ ಗಳಿಸೋ ದಂಧೆಗೆ ಇಳಿದಿದ್ದಾರೆ ಕೆಲವರು. ಆವಾಗ ಈ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹೊಸ ಕಟ್ಟುನಿಟ್ಟಾದ ನಿಯಮನ ಜಾರಿಗೆ ತಂದಿದೆ. ಇದರ ವ್ಯಾಪ್ತಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಬ್ಲಾಗ್ಸ್ ಮತ್ತು OTT ಪ್ಲಾಟ್ಫಾರ್ಮ್ಗಳು ಕೂಡ ಬರುತ್ತೆ. ಇದರಲ್ಲಿ ಕೆಲಸದ ಸಮಯದ ಮಿತಿನ ಹೇರಲಾಗಿದೆ. ಮಕ್ಕಳಿಗೆ ದಿನಕ್ಕೆ 6 ಗಂಟೆಗಿಂತ ಹೆಚ್ಚು ಸಮಯ ಶೂಟಿಂಗ್ ಅಥವಾ ರೀಲ್ಸಲ್ಲಿ ಬಳಸ್ಕೊಳ್ಳೋ ಹಾಗಿಲ್ಲ. ಪ್ರತಿ 3 ಗಂಟೆಗೊಂದು ಕಂಪಲ್ಸರಿಯಾಗಿ ಅವರಿಗೆ ಬ್ರೇಕ್ ಕೊಡಬೇಕು. ಕಂಟಿನ್ಯೂಸ್ ಆಗಿ 27 ದಿನಗಳ ಕಾಲ ಶೂಟಿಂಗ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಳ್ಳೋ ಹಾಗಿಲ್ಲ. ಹಾಗೇನೆ ಈಗ ಈ ಸತತ ರೀಲ್ಸು, ವಿಡಿಯೋ ಕ್ಯಾಪ್ಚರಿಂಗ್ ಅವ್ರು ಮಾಡೋದ್ರಿಂದ ಅವ್ರಿಗೆ ಯಾವುದೇ ಥರ ಮಾನಸಿಕ ಒತ್ತಡ ಆಗಕೂಡ್ದು ಮತ್ತು ಸಭ್ಯತೆಯ ವ್ಯಾಪ್ತಿಯಲ್ಲಿ ಇವೆಲ್ಲ ಇರಬೇಕು. ಅಂದರೆ ಈಗ ಮಕ್ಕಳಿಗೆ ಅವ್ರ ವಯಸ್ಸಿಗೆ ಮೀರಿದ ಸಂಭಾಷಣೆ, ಅಡಲ್ಟ್ ಡೈಲಾಗ್ಸ್ಗಳಾಗಿರ್ಬೋದು ಅಥವಾ ಅಶ್ಲೀಲ ನೃತ್ಯ, ಧೂಮಪಾನ ಮತ್ತು ಮದ್ಯಪಾನದಂತಹ ದೃಶ್ಯಗಳಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬಾರ್ದು ಮತ್ತು ಇಂತಹ ದೃಶ್ಯಗಳನ್ನು ಮಾಡಿ ಅಂತ ಪ್ರಚೋದಿಸಬಾರ್ದು. ಮಗುವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗೋ ಹಾಗೆ ಮಾಡೋದು ಅಥವಾ ಅವಮಾನಿಸೋ ಹಾಗೆ ಬಿಂಬಿಸೋದು ಇವೆಲ್ಲ ಶಿಕ್ಷಾರ್ಹ ಅಪರಾಧ. ಹಾಗೇನೆ ಈ ಶೂಟಿಂಗ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ತಂದೆ ತಾಯಿ ಅಥವಾ ಕಾನೂನುಬದ್ಧವಾಗಿ ಇರುವಂತಹ ಪೋಷಕರು ಅಂದರೆ ಗಾರ್ಡಿಯನ್ಸ್ ಅಂತ, ಲೀಗಲ್ ಗಾರ್ಡಿಯನ್ ಇರಲೇಬೇಕು. ಇನ್ನೊಂದು ಕಹಿ ಸತ್ಯ ಮತ್ತು ಕಾನೂನಿನ ತೊಡಕು ಇದರಲ್ಲಿ ಏನಂದ್ರೆ, ಈ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಪೋಷಕರೇ ತಮ್ಮ ಸ್ವಂತ ಮನೆಯಲ್ಲಿ ಮಕ್ಕಳನ್ನ ಬಳಸಿ ವಿಡಿಯೋ ಮಾಡಿ ಹಣ ಗಳಿಸ್ತಾರೆ. ಅದನ್ನ ಇವಾಗ ಫ್ಯಾಮಿಲಿ ವ್ಲಾಗಿಂಗ್ ಅಂತ ನಾವು ಟರ್ಮ್ ಮಾಡ್ತಾ ಇದೀವಿ. ಅದು ಮನೆಯೊಳಗೆ ನಡೆಯೋದ್ರಿಂದ ಕಾನೂನಿನ ಕಣ್ಣಿಗೆ ಬೀಳಲ್ಲ, ಕಂಪ್ಲೇಂಟ್ ಮಾಡೋರು ಇರಲ್ಲ, ನಮ್ಮ ಮಕ್ಕಳಲ್ಲ
1: ಖಂಡಿತ,
0: ನಾವು ಪೇರೆಂಟ್ಸ್ ಅಲ್ಲ ಅಂತ. ಸೊ ಹಾಗಾಗಿ ಇದನ್ನ ಕೂಡ ತಡಿಲಿಕ್ಕೆ ಅವಕಾಶ ಇದೆ. ಇದನ್ನ ಪ್ರಸ್ತುತ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಮತ್ತು ಬಾಲ ನ್ಯಾಯ ಕಾಯ್ದೆ ಅಡಿ ಮಕ್ಕಳ ಖಾಸಗಿತನದ ಉಲ್ಲಂಘನೆ ಮತ್ತು ಮಾನಸಿಕ ಶೋಷಣೆ ಅಂತ ಹೇಳಿ ಪರಿಗಣಿಸಿ ಕ್ರಮ ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಮತ್ತೆ ಮಕ್ಕಳ ಮುಗ್ಧತೆನ ಈ ಲೈಕ್ಸ್, ಶೇರ್ ಮತ್ತೆ ಹಣಕ್ಕಾಗಿ ಬಲಿ ಕೊಡೋದು ಕೂಡ ಈ ಬಾಲಕಾರ್ಮಿಕ ಪದ್ಧತಿಯ ಹೊಸ ಮತ್ತು ಆಧುನಿಕ ರೂಪನೇ ಅಂತ ಪರಿಗಣಿಸಲಾಗಿದೆ. ಇದರ ವಿರುದ್ಧ ಸಾರ್ವಜನಿಕರು ಜಾಗೃತರಾಗಬೇಕು, ಹಾಗೇನೆ ಅವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟು ಇಂತಹ ಒಂದು ಪದ್ಧತಿನ ವಿರೋಧಿಸಬೇಕು.
2: ನಾವೀಗ ಕೊನೆಯದಾಗಿ ರೇಡಿಯೋ ಶಿವಮೊಗ್ಗದ ಕೇಳುಗರಿಗೆ ಈ ವಿಶೇಷ ದಿನದಂದು ಕಾನೂನು ಚೌಕಟ್ಟಿನಲ್ಲಿ ನೀವು ನೀಡಬಹುದಾದ ಸಂದೇಶ ಏನು ಅಂತ ಹೇಳ್ಬೋದಾ?
0: ಖಂಡಿತವಾಗಿ ನೋಡಿ, ಮಕ್ಕಳೇ ನಮ್ಮ ಕುಟುಂಬದ

0: ಸಮಾಜದ ಆಸ್ತಿ, ಹಾಗೇನೆ ನಮ್ಮ ದೇಶದ ಆಸ್ತಿ. ಹಾಗಾಗಿ ಇವರ ಭವಿಷ್ಯನ ನಾವು ಕಾಪಾಡೋದು ಸಾರ್ವಜನಿಕರಾಗಿ, ದೇಶದ ಪ್ರಜೆಗಳಾಗಿ ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ಕಾನೂನಿನಲ್ಲಿ ಸಾಕಷ್ಟು ಕಾಯ್ದೆಗಳು, ನಿಯಮಗಳು ಜಾರಿಯಾಗಿವೆ. ಇದನ್ನ ಅರಿತುಕೊಂಡು ಕಾನೂನಿನ ಜೊತೆಗೆ ಕಾಮನ್ ಸೆನ್ಸ್ ಕೂಡ ಉಪಯೋಗಿಸಿ ಈ ಒಂದು ಸಮಾಜದ ಒಂದು ಆರೋಗ್ಯನ, ಮಕ್ಕಳ ಹಿತಾಸಕ್ತಿನ ಕಾಪಾಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ.
1: ಓಕೆ ಮ್ಯಾಮ್. ಓಕೆ ಮ್ಯಾಮ್, ಕಾನೂನಿನ ಚೌಕಟ್ಟನ್ನು ಇಷ್ಟು ಸರಳವಾಗಿ ನಮ್ಮ ಕೇಳುಗರಿಗೆ ಅರ್ಥ ಮಾಡಿಸಿದ್ದಕ್ಕೆ, ಹಾಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ರೇಡಿಯೋ ವಾಹಿನಿ ಮುಖಾಂತರ ಸಾರ್ವಜನಿಕ ಜಾಗೃತಿಗಾಗಿ ಮುಡಿಪಾಗಿಟ್ಟದ್ದಕ್ಕೆ ನಮ್ಮ ಇಡೀ ರೇಡಿಯೋ ತಂಡದ ಪರವಾಗಿ ಮತ್ತು ನಮ್ಮ ಹೆಮ್ಮೆಯ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ನಮಸ್ತೆ.
1: ಸೊ ಸ್ನೇಹಿತರೆ, ಕೇಳಿಸ್ಕೊಂಡಲ್ವಾ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಿಂದ ನಾವೆಲ್ಲರೂ ಕಲಿಬೇಕಾದದ್ದು ಒಂದೇ, ಮಕ್ಕಳ ಕೈಗೆ ಸಿಗಬೇಕಾದದ್ದು ಪುಸ್ತಕ ಮತ್ತು ಆಟದ ಸಾಮಗ್ರಿಗಳೇ ಹೊರತು ಕೆಲಸದ ಸಲಕರಣೆಗಳಲ್ಲ. ಮಕ್ಕಳ ಮುಗ್ಧತೆ, ಅವರ ಬಾಲ್ಯ ಇಡೀ ಸಮಾಜದ ಆಸ್ತಿ. ನಮ್ಮ ಸುತ್ತಮುತ್ತ ಎಲ್ಲ ಬಾಲಕಾರ್ಮಿಕರ ಪದ್ಧತಿ ಅಥವಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡರೂ ತಕ್ಷಣ ಹೆಲ್ಪ್ಲೈನ್ಗೆ ಕರೆ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗೋಣ, ಬಾಲ್ಯವನ್ನು ಉಳಿಸೋಣ, ದೇಶದ ಭವಿಷ್ಯವನ್ನು ಬೆಳಗಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ಕೇಳಿದ್ದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಮನುಷ್ಯನಿಗೆ ಸಹಜವಾಗಿ ಆಸೆ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ಏನೋ ಒಂದು ಚಿಕ್ಕ ವಸ್ತು ತಗೊಂಡ್ರೆ ಅಯ್ಯೋ ಇದು ಸಾಕಾಗಲ್ಲ, ಇನ್ನೂ ದೊಡ್ಡದು ಬೇಕು ಅಂತ ಹೇಳಿ ಆಸೆ ಪಡುವಂಥವ್ರು ಬಹಳಷ್ಟು ಜನ. ಆ್ಯಂಡ್ ನಾವೆಲ್ಲರೂ ಕೂಡ ಹಾಗೇನೆ ಅಲ್ವಾ? ನೋಡಿ, ಚಿಕ್ಕಂದಲ್ಲಿ ಸೈಕಲ್ ಬೇಕು ಅಂತಿದ್ವಿ. ಸೈಕಲ್ ಓಡಿಸ್ತಾ ಓಡಿಸ್ತಾ ಬೈಕ್ ಓಡಿಸೋರನ್ನ ನೋಡಿದಾಗ ಬೈಕ್ ಬೇಕು ಅಂತೀವಿ, ಆಮೇಲೆ ಕಾರು ಅಂತೀವಿ, ಆಮೇಲೆ ನೆಲ ಬಿಟ್ಟು ಆಕಾಶದ ಮೇಲೆ ಹಾರಾಡುವಂತಹ ಏರೋಪ್ಲೇನು ಅಥವಾ ಹೆಲಿಕಾಪ್ಟರ್ ಬೇಕು ಅಂತೀವಿ ಅಲ್ವಾ? ಎಷ್ಟೊಂದು ಆಸೆ ಇರುತ್ತೆ ಮನುಷ್ಯನಿಗೆ ಅಂತ ಅಂದರೆ ಒಂದಕ್ಕಿಂತ ಇನ್ನೂ ಹೆಚ್ಚು ಹೆಚ್ಚು ಆಸೆಗಳಾಗ್ತಾ ಇರುತ್ತೆ. ಎನಿವೆ, ಅದು ಸಹಜ ಗುಣ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರುವಂತಹ ವಿಷಯ ಏನಪ್ಪ ಅಂತಂದರೆ, ಈಗಲೂ ಕೂಡ ಬಹಳಷ್ಟು ಜನಕ್ಕೆ ಆಕಾಶದಲ್ಲಿ ಹಾರಾಡಬೇಕು ಅಂತೇಳಿ ಆಸೆ ಇರುತ್ತೆ. ಇವನ್ನ ನನಗೂ ಕೂಡ ಅಷ್ಟೇ. ಈಗ ನಮಗೆ ಆಕಾಶದಲ್ಲಿ ಹಾರಾಡಬೇಕು ಅಂತಂದರೆ ಇರುವಂತಹ ಆಪ್ಷನ್ಸ್ಗಳನ್ನ ನೋಡ್ತೀವಿ ಅಂತಂದರೆ, ಒಂದು ಹೆಲಿಕಾಪ್ಟರ್ಗಳು, ಇನ್ನೊಂದು ಏರೋಪ್ಲೇನ್ಗಳು, ಇನ್ನೂ ಬೇರೆ ರೀತಿಯಲ್ಲಿ ಹಾರಾಡೋದಕ್ಕೆ ಅವಕಾಶ ಇದೆ. ನಾವು ಬೀಚ್ಗಳ ಹತ್ತಿರದಲ್ಲೆಲ್ಲ ಹೋದಾಗ ಸೊ ಅಲ್ಲಿ ಬೀಚಲ್ಲಿ ಬೋಟ್ಗಳಲ್ಲಿ ಜೋರು ಕರ್ಕೊಂಡು ಹೋಗಿ ಮೇಲೆ ಹಾರಾಡೋದಕ್ಕೆ ಅಂತೆಲ್ಲ ಬಿಡ್ತಾರೆ, ಈ ಥರದ್ದೆಲ್ಲ ಇದೆ. ಆ್ಯಂಡ್ ಅದನ್ನು ಹೊರತುಪಡಿಸಿದ್ವಿ ಅಂತಂದರೆ ನಮಗೆ ಪ್ಯಾರಾಚೂಟ್ಗಳು ಸಿಗುತ್ತೆ. ಸೊ ಈ ಪ್ಯಾರಾಚೂಟ್ಗಳು ಹೇಗೆ ಹಾರಾಡುತ್ತೆ, ಆಕಾಶದ ಎತ್ತರಕ್ಕೆ ಹೋಗಿ ಅವುಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ, ಈ ಥರದ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಪ್ಯಾರಾಚೂಟ್ನಲ್ಲಿ ನೀವು ಯಾವತ್ತಾದ್ರು ಹೋಗಿದ್ದೀರಾ ಅಂತಂದರೆ ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮ್ಮ ಶೋನ ಕೇಳಿಸ್ಕೊಳ್ತಾ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಮನುಷ್ಯನಿಗೆ ಆಸೆ ಬಹಳ, ಆ್ಯಂಡ್ ಅದೇ ಥರನೇ ಎಲ್ಲದನ್ನು ಕೂಡ ಪಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೊಸ ಹೊಸ ರೀತಿಯಲ್ಲಿ ಇನ್ವೆನ್ಷನ್ಗಳನ್ನ ಮಾಡ್ತಾ, ಪರೀಕ್ಷೆಗಳನ್ನ ಮಾಡ್ತಾ, ಪ್ರಯತ್ನ ಮಾಡ್ತಾ ಹೆಚ್ಚು ಹೆಚ್ಚು ಬೆಳವಣಿಗೆನ ಹೊಂದ್ತಾ ಇದ್ದಾನೆ. ಸೊ ಅದೇ ರೀತಿಯಲ್ಲೇ ನಾವೀಗ ಏರೋಪ್ಲೇನ್ಗಳು, ಜೆಟ್ಗಳು, ಫ್ಲೈಟ್ಗಳು ಎಲ್ಲದನ್ನು ಕೂಡ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಬಾಹ್ಯಾಕಾಶಕ್ಕೂ ಹೋಗಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಮನುಷ್ಯ ಕಂಡಿಡ್ಕೊಂಡಿದ್ದಾನೆ. ಸೊ ಈ ರೀತಿಯಲ್ಲಿ ಎಲ್ಲ ಇನ್ವೆನ್ಷನ್ಗಳ ಹಿಂದೆ ಕೂಡ ಬಹಳಷ್ಟು ಪರಿಶ್ರಮ ಇರುತ್ತೆ, ಬಹಳಷ್ಟು ಆಲೋಚನೆ ಇರುತ್ತೆ, ಯೋಚನೆಗಳಿರುತ್ತೆ. ಅಷ್ಟೇ ಯಾಕೆ ಒಂದು ಛಲ ಅನ್ನೋದಿದ್ದೇ ಇರುತ್ತೆ. ಹಾಗೆಯೇ ಈಗ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇದ್ದೇ ಇರುತ್ತೆ, ನಾವು ಆಕಾಶದ ಎತ್ತರಕ್ಕೆ ಹಾರಬೇಕು, ನೋಡಬೇಕು ಅಂತೆಲ್ಲ. ಸೊ ಹಾಗಾಗಿ ಎಲ್ರಿಗೂ ಈಗ ಫ್ಲೈಟ್ನ ಆಫರ್ಡ್ ಮಾಡೋಕ್ಕಾಗಲ್ಲ, ಚಾಪರ್ಗಳನ್ನ ಆಫರ್ಡ್ ಮಾಡೋಕ್ಕಾಗಲ್ಲ. ಆದರೆ ಈ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು ಅಂಥೇಳಿ ಒಂದು ಪ್ಯಾರಾಚೂಟ್ನ ತೊಗೊಂಡ್ಬಂದರು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಸೊ ಈ ಪ್ಯಾರಾಚೂಟ್ಗಳು ಬಂದಾಗಿನಿಂದ ಬಹಳಷ್ಟು ಜನ ಇದರ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದಾರೆ. ಹಾಗೆ ಅದು ಒಂದು ಲೈಫ್ ಟೈಮ್ ಮೆಮೊರಿ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಪ್ಯಾರಾಚೂಟು ಹೇಗೆ ವರ್ಕ್ ಆಗುತ್ತೆ, ಪ್ಯಾರಾಚೂಟ್ನ ಹಿಂದಿನ ಒಂದು ವರ್ಕಿಂಗ್ ಪ್ರೋಸೆಸ್ ಹೇಗಿರುತ್ತೆ, ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಯಾವತ್ತಾದ್ರೂ ಪ್ಯಾರಾಚೂಟ್ನ ರೈಡ್ ಮಾಡಿದ್ರಿ ಅಂತಂದರೆ ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಮ್ಮ ಜೊತೆ ಕೂಡ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಈಗ ಪ್ಯಾರಾಚೂಟ್ ಅಂತ ಅಂದಾಗ ಸೊ ಒಂದು ಸರಳವಾದಂತಹ ತತ್ವದ ಮೇಲೆ ಇದು ಕೆಲಸ ಮಾಡುತ್ತೆ. ಮೇಲಿಂದ ಬೀಳುವಂತಹ ಯಾವುದೇ ವಸ್ತುವಿನ ಮೇಲೆ ಗಾಳಿಯ ಪ್ರತಿರೋಧಕ ಶಕ್ತಿ ಮತ್ತು ಗುರುತ್ವಾಕರ್ಷಣಾ ಶಕ್ತಿಗಳು ಕೆಲಸ ಮಾಡ್ತವೆ. ಯಾವುದೇ ಒಂದು ವಸ್ತು ಮೇಲಿನಿಂದ ಬೀಳ್ತಾ ಇದೆ ಅಂತಂದರೆ ಭೂಮಿಯತ್ತ ಗುರುತ್ವಾಕರ್ಷಣ ಶಕ್ತಿ ಅದನ್ನು ಸೆಳಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಗಾಳಿ ಈ ವಸ್ತು ಇಳಿಯುವಾಗ ಪ್ರತಿರೋಧವನ್ನು ಒಡ್ಡುತ್ತೆ. ಕಡಿಮೆ ವೇಗ ಇರುವಾಗ ಗಾಳಿಯ ಪ್ರತಿರೋಧಕ ಶಕ್ತಿಗಿಂತಲೂ ಭೂಮಿಯ ಗುರುತ್ವಾಕರ್ಷಣೆ ಹೆಚ್ಚಾಗಿರುತ್ತೆ. ಇಂತಹ ಸ್ಥಿತಿಯನ್ನು ತಲುಪಿದ ನಂತರ ವಸ್ತು ಒಂದೇ ವೇಗದಲ್ಲಿ ಕೆಳಕ್ಕೆ ಬರೋದಕ್ಕೆ ಶುರು ಮಾಡುತ್ತೆ. ಸಮತೋಲನವಾಗಿಯೂ ವಿಶಾಲವಾಗಿಯೂ ಇರುವಂತಹ ಜಾಗದ ಮೇಲೆ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಈ ಕಾರಣದಿಂದ ತಟ್ಟೆಯ ಆಕಾರದಲ್ಲಿರುವಂತಹ ಒಂದು ವಸ್ತು ಬೇಗನೆ ಸ್ಥಿರವಾದಂತಹ ವೇಗವನ್ನು ಪಡೆದುಕೊಳ್ಳುತ್ತೆ. ಆದ್ದರಿಂದ ಬೇರೆ ಯಾವುದೋ ಚೂಪಾಗಿರುವಂತಹ ವಸ್ತುಗಿಂತ ಇದು ನಿಧಾನವಾಗಿ ಕೆಳಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ನಾವೀಗ ಪ್ಯಾರಾಚೂಟ್ನ ನೋಡ್ತೀವಿ ಅಂತಂದರೆ ಮೇಲೆ ಹಾರುವಾಗ ಒಂದು ರೀತಿ ಪಕ್ಷಿಯ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಅದರ ಒಂದು ಮೇಲಿನ ಪರದೆ ಏನಿದೆ ಅದು ಒಂದು ರೀತಿಯ ಹಕ್ಕಿಯ ರೆಕ್ಕೆಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಅದು ನಿಧಾನವಾಗಿ ಕೆಳಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ಯಾರಾಚೂಟ್ನ ಬಟ್ಟೆಯನ್ನು ನಾವು ನೋಡ್ತೀವಿ ಅಂತಂದರೆ ಅದು ಓಪನ್ ಆದ ತಕ್ಷಣ ಗಾಳಿ ಪ್ಯಾರಾಚೂಟ್ನ ಕೆಳಗಿಳಿಯುವಂತಹ ವೇಗವನ್ನು ಕಡಿಮೆ ಮಾಡುತ್ತೆ. ಇದರಿಂದ ಪ್ಯಾರಾಚೂಟ್ನ ಮೂಲಕ ಇಳುವಂತಹ ವ್ಯಕ್ತಿ ಏನಿರ್ತಾರೆ ಕೆಳಗಿಳಿಯುವ ಸಮಯದಲ್ಲಿ ಹಿಂದೆ ಜಗ್ಗಿದಂಗೆ ಆಗುತ್ತೆ ಆ ಒಂದು ಪ್ಯಾರಾಚೂಟು ಅಷ್ಟು ಗಾಳಿಯನ್ನು ತಡಿತಾ ಇರೋದ್ರಿಂದ ಶುರುವಿನಲ್ಲಿ ಆಗುವಂತಹ ಆಘಾತದ ಪ್ರಬಲತೆಯನ್ನು ಕಡಿಮೆ ಮಾಡೋದಕ್ಕೆ ಹೋಲ್ಗಳನ್ನು ಹೊಂದಿರುವಂತಹ ಪ್ಯಾರಾಚೂಟ್ಗಳನ್ನು ಕೂಡ ಈಗ ಅಭಿವೃದ್ಧಿಪಡಿಸಲಾಗಿದೆ. ಪ್ಯಾರಾಚೂಟ್ಗಳು ಸೆಕೆಂಡಿಗೆ 5 ಮೀಟರ್ನಷ್ಟು ಅಂದರೆ 15 ಅಡಿಯಷ್ಟು ಅಥವಾ ಅದಕ್ಕೂ ಸ್ವಲ್ಪ ಹೆಚ್ಚಿನ ವೇಗದಲ್ಲಿ ಇಳಿಯುತ್ತೆ. ಆದರೆ ಈ ಪ್ಯಾರಾಚೂಟ್ಗಳನ್ನು ಭೂಮಿಯಿಂದ 150 ಮೀಟರ್ಗಳಿಗಿಂತಲೂ ಕಡಿಮೆ ಎತ್ತರದಿಂದ ಕೆಳಗೆ ಬಿಡೋದು ತುಂಬ ಅಪಾಯಕಾರಿ ಅಂತ ಹೇಳೋದಾಗುತ್ತೆ. ಯಾಕಂದರೆ ಇದು ಈ ಎತ್ತರದ ಪ್ಯಾರಾಚೂಟ್ ಬಿಚ್ಚಿಕೊಳ್ಳೋದೇ ಕಷ್ಟ ಆಗಿರುತ್ತೆ. ಅಮೆರಿಕ ಮತ್ತು ಯುರೋಪ್ನಲ್ಲಿ ಪ್ಯಾರಾಚೂಟ್ ನೆರವಿನಿಂದ ಕೆಳಗಿಳಿಯೋದು ಕೂಡ ಒಂದು ಕ್ರೀಡೆಯಾಗಿಯೇ ಪ್ರಸಿದ್ಧ ಆಗಿದೆ. ಈ ಕ್ರೀಡೆಗೆ ಸಂಬಂಧಿಸಿದಂತೆ ಅನೇಕ ಕ್ಲಬ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ್ಯಂಡ್ ನೀವು ಕೂಡ ಈ ಒಂದು ಪ್ಯಾರಾಚೂಟ್ ರೈಡ್ನ ಎಲ್ಲಾದರೂ ಮಾಡಿದಿರಾ ಅಂತಂದರೆ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನೀವು ಕೂಡ ನಮಗೆ ವಾಟ್ಸಪ್ ಮಾಡಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊ ಈ ಒಂದು ಪ್ಯಾರಚೂಟ್ಗಳು ಹೇಗೆ ವರ್ಕ್ ಆಗುತ್ತೆ, ಪ್ಯಾರಚೂಟ್ನಲ್ಲಿ ನೀವು ಯಾವತ್ತಾರು ಹೋಗಿದ್ದೀರಾ ಅಂತಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನೋಡಿ, ಈಗ ನಮಗೆಲ್ಲ ದೇಹದಲ್ಲಿ ರಕ್ತ ಕೆಂಪಾಗಿದೆ, ಮತ್ತು ಆ ಒಂದು ರಕ್ತ ಹೆಪ್ಪುಗಟ್ಟದಾಗ ಬೇರೆ ರೀತಿಯಲ್ಲಿ ಕಾಣುತ್ತೆ, ಈ ಥರದ್ದೆಲ್ಲ ಒಂದು ವಿಚಾರಗಳಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇನ್ನು ಪ್ರಾಣಿಗಳ ರಕ್ತವನ್ನು ನಾವು ನೋಡ್ತೀವಿ ಅಂತಂದರೆ ಅದು ಬೇರೆ ರೀತಿಯಲ್ಲೇ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ಪ್ರಾಣಿಗಳ ರಕ್ತಕ್ಕೂ ಮನುಷ್ಯರ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನಾವೇನಾದ್ರು ಥಿಂಕ್ ಮಾಡಿದ್ರೆ, ಸೊ ಅದರಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು. ಹಾಗಾದರೆ ಈ ಒಂದು ಮನುಷ್ಯರ ದೇಹದಲ್ಲಿರುವಂತಹ ರಕ್ತಕ್ಕೂ ಪ್ರಾಣಿಯಲ್ಲಿರುವಂತಹ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ, ಮತ್ತು ಈ ರಕ್ತಗಳಲ್ಲಿ ಯಾವ್ಯಾವ ರೀತಿಯ ವಿಧಗಳಿದೆ ಅಂಥೇಳಿ ನೋಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ಈಗ ಮನುಷ್ಯರ ರಕ್ತಕ್ಕೂ ಮತ್ತು ಪ್ರಾಣಿಗಳ ರಕ್ತಕ್ಕೂ ಏನು ವ್ಯತ್ಯಾಸ ಇದೆ ಅಂಥೇಳಿ ನೋಡಿ. ಈಗ ಮನುಷ್ಯ ಮತ್ತು ಪ್ರಾಣಿಗಳ ರಕ್ತ ಬಹಳ ವಿಧಗಳಲ್ಲಿ ಬೇರೆದ್ದೇ ಆಗಿದೆ. ಮನುಷ್ಯರು ಬಿಸಿ ರಕ್ತ ಪ್ರಾಣಿಗಳಾಗಿದ್ದರೆ ಸಸ್ತನಿಗಳು ಮತ್ತು ಹಕ್ಕಿಗಳನ್ನು ಹೊರತುಪಡಿಸಿ ಉಳಿದ ಪ್ರಾಣಿಗಳದ್ದು ಶೀತ ರಕ್ತ ಆಗಿರುತ್ತೆ. ಇನ್ನು ಕೋಶ ಪ್ರಕಾರಗಳು ಕೂಡ ಭಿನ್ನವಾಗಿರುತ್ತೆ. ಮತ್ತು ನಾವು ಮನುಷ್ಯರ ರಕ್ತ ಸಂಚಾರವನ್ನು ನೋಡ್ತೀವಿ ಅಂತಂದರೆ ಅದು ಒಂದು ರೀತಿಯ ಕ್ಲೋಸ್ಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಆಗಿರುತ್ತೆ, ಅಂದರೆ ರಕ್ತ ಪರಿಚಲನಾ ವ್ಯೂಹ ಆಗಿರುತ್ತೆ, ಇದು ಮುಚ್ಚಿರುತ್ತೆ. ಇನ್ನು ಹೆಚ್ಚಿನ ಪ್ರಾಣಿಗಳದ್ದನ್ನು ನಾವು ನೋಡ್ತೀವಿ ಅಂತಂದರೆ ಅದು ಓಪನ್ ಆಗಿರುತ್ತೆ. ಮನುಷ್ಯರ ರಕ್ತದ ಕಾರ್ಯಕ್ಷಮತೆ ಪ್ರಾಣಿಗಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಮೀನುಗಳ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರೋದೇ ಇಲ್ಲ, ಮತ್ತು ಕಶೇರುಕದಲ್ಲಿ ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣದಲ್ಲಿದ್ದರೆ, ಅಂದರೆ ಕಶೇರುಕ ಅಂತ ಅಂದರೆ ಈ ರೀತಿ ಬೇರೆ ಬೇರೆ ವರ್ಗಗಳಾಗಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ಅದರಲ್ಲಿ ಉದಾಹರಣೆ ಅಂತಂದರೆ ಮೀನುಗಳು ಮತ್ತು ಉಭಯಚರಗಳು, ಅಂದರೆ ಆ್ಯಂಫಿಬಿಯನ್ಸ್ ಅಂತೇನೆ ಹೇಳ್ತೀವಿ, ಅಂದರೆ ಕಪ್ಪೆ ಈ ಥರದ ಉಭಯಚರಗಳು. ಹಾಗೆ ಸರೀಸೃಪಗಳು, ಅಂದರೆ ಹರಿದಾಡುವಂತಹ ಪ್ರಾಣಿಗಳು, ಹಾವು ಆಮೆ ಈ ರೀತಿಯದ್ದು. ಹಾಗೆ ಪಕ್ಷಿಗಳನ್ನ ನಾವು ನೋಡ್ತೀವಿ ಅಂತಂದರೆ ಗಿಳಿ, ಹದ್ದು ಈ ರೀತಿಯದ್ದಾಗಿರುತ್ತೆ. ಮತ್ತು ಸಸ್ತನಿಗಳು ಅಂತಂದರೆ ಆಬ್ವಿಯಸ್ಲಿ ಮನುಷ್ಯ ಮತ್ತು ನಾಯಿ ಆನೆ ಅಥವಾ ಈ ರೀತಿ ಮರಿಗಳಿಗೆ ಹಾಲುಣಿಸುವಂತಹ ಪ್ರಾಣಿಗಳು ಅಂತಲೇ ಹೇಳ್ಬೋದು. ಇವುಗಳು ಕಶೇರುಕಗಳಾಗಿದ್ದರೆ ಇವುಗಳ ರಕ್ತಕಣ ಕೆಂಪಾಗಿರುತ್ತೆ, ಮತ್ತು ಅಕಶೇರುಕಗಳಲ್ಲಿ ಪ್ಲಾಸ್ಮಾದಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಅಕಶೇರುಕಗಳು ಅಂತಂದರೆ ನಾನೀಗ ಹೇಳಿದಂತಹ ಪ್ರಾಣಿಗಳನ್ನು ಹೊರತುಪಡಿಸಿರುವಂತಹ ಯಾವುದೇ ಜೀವಿಗಳಿಗೆ. ಹಾಗೆಯೇ ಉಸಿರಾಟಕ್ಕೆ ಪೂರಕವಾಗಿರುವಂತಹ ಕ್ಲೋರೋಕ್ರಿನಾನಿನ್ ಕೆಲವೊಂದು ಹುಳಗಳಲ್ಲಿ ಹಸಿರು ಬಣ್ಣದಲ್ಲಿ ಕೂಡ ಇರುತ್ತೆ. ಮಾನವನ ರಕ್ತ ನಾವು ನೋಡ್ತೀವಿ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ವೈಟ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ, ಕೆಂಪು ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು ಇರುತ್ತೆ. ಹಾಗೆ ಸಸ್ತನಿಗಳಲ್ಲಿ ರಕ್ತದ ಗುಂಪುಗಳಾದ ಎ ಬಿ ಒ ಮತ್ತು ರಿಸಸ್ ಫ್ಯಾಕ್ಟರ್ಗಳಿದ್ದರೆ ಕೆಳಹಂತದ ಪ್ರಾಣಿಗಳಲ್ಲಿ ಈ ವಿಭಜನೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯಲ್ಲಿ ಈ ಒಂದು ರಕ್ತ ಡಿಫ್ರೆನ್ಸಸ್ನ ಗಮನಿಸ್ಬೋದು. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇವತ್ತು ಹೇಳ್ತೀನಿ. ಆ ವಿಷಯ ಏನಪ್ಪ ಅಂತಂದರೆ, ಮನುಷ್ಯರು ಈಗ ನೀರಿನಲ್ಲಿ ಮುಳುಗಿದ್ವಿ ಅಂತಂದರೆ ಅಥವಾ ಯಾವುದೇ ಒಂದು ವಸ್ತುವನ್ನು ಹಾಕಿದ್ವಿ ಅಂತಂದರೆ ಅದು ನಿಲ್ಲೋದಿಲ್ಲ, ಮುಳುಗೆ ಹೋಗುತ್ತೆ. ಆದರೆ ಈ ನೀರಲ್ಲಿರುವಂತಹ ಮೀನು, ಕಪ್ಪೆ, ಹಾವು, ಆಮೆ ಈ ಥರದ್ದೆಲ್ಲ ಏನಿದ್ದಾವೆ ಇವುಗಳು ಮುಳುಗೋದೇ ಇಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇಲ್ಲೊಂದು ಸಂಶೋಧನೆ ಹೇಳಿದೆ, ಈ ರೀತಿಯ ಏನು ಆಮೆ, ಹಾವು, ಮೊಸಳೆ, ಡಾಲ್ಫಿನ್, ತಿಮಿಂಗಿಲ ಈ ರೀತಿಯ ಮತ್ತಿತರ ಜೀವಿಗಳು ನೀರಿನಲ್ಲೇ ಇದ್ದರೂ ಕೂಡ ಹೆಚ್ಚು ಕಾಲ ಅಲ್ಲೇ ಇದ್ದರೆ ಅವು ಮುಳುಗಿಬಿಡುವಂತಹ ಅಪಾಯ ಇರುತ್ತೆ ಅಂಥೇಳಿ ಒಂದು ಸಂಶೋಧನೆ ಹೇಳಿದೆ. ಈ ವಿಷಯ ಫಸ್ಟ್ ಟೈಮ್ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಗೊತ್ತಾಗಿದ್ದರೆ ಸೊ ನಿಮಗೆ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳು ಏನೇನು ಗೊತ್ತಿದೆ ಅದನ್ನು ನಮಗೆ ಕೂಡ ವಾಟ್ಸಪ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ, ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತೊಗೊಂಡು ಬರ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತಾರೆ, ನಮ್ಮ ಶೋನ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಬಾ. ಇಷ್ಟೊತ್ತಂಗ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂ ಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
4: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಹಲೋ ಗೆಳೆಯರೇ.
8: ಹಾಯ್
9: ರೂಪಾ, ರೇಖಾ, ಏನ್ ಸಮಾಚಾರ?
8: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
10: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
11: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಎಸ್, ಯಾವಾಗ್ಲೂ ಹೀಗೆ ಖುಷಿಯಾಗಿರಿ, ನಗ್ತಾ ಇರಿ. ಜೊತೆಗೆ ಏನಪ್ಪಾ ಅಂದ್ರೆ, ಸಮಯ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ಬಂದಿದ್ದು ಆಗಿದೆ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣವಾ? ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನಾವು ಪ್ರತಿಯೊಂದು ದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಇನ್ಫಾರ್ಮೇಶನ್ ನ ಕೊಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ 5 ರೂಪಾಯಿ ಬಿಸ್ಕೆಟ್ ಮಾರಿದ್ರು ಬಿಸ್ನೆಸ್, ಹಾಗೆ 50 ಲಕ್ಷದ ಒಂದು ನೆಕ್ಲೆಸ್ ಮಾರಿದ್ರು ಕೂಡ ಅದು ಬಿಸ್ನೆಸ್. ಹೀಗೆಲ್ಲ ಇರುವಾಗ ಇವತ್ತು ಒಂದು ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಇವ್ರ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನ್ ಗೊತ್ತಾ, ಹೋಟೆಲ್ ಅಲ್ಲಿ ಕೆಲ್ಸಕ್ಕಂತ ಸೇರ್ಕೊಳ್ತಾರೆ. ಆ ಹೋಟೆಲ್ ಅಲ್ಲಿ ಕೆಲಸ ಮಾಡಿದ ನಂತರ ನಾನು ಯಾಕೆ ಸ್ವಂತವಾಗಿ ಒಂದು ಫುಡ್ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಬಾರದು ಅಂತ ಹೇಳಿ ಒಂದು ಹೋಮ್ ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡ್ತಾರೆ. ನಂತರದಲ್ಲಿ ಏನಾಯ್ತು, ಹೇಗೆ ಬಿಸ್ನೆಸ್ ಇಂಪ್ರೂವ್ ಆಯ್ತು, ಇದ್ರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಕೆ ನಮ್ ಜೊತೆ ನಂಜುಂಡೇಶ್ವರ ಹೋಮ್ ಪ್ರಾಡಕ್ಟ್ಸ್ ನ ಮಾಲೀಕರಾಗಿರುವ ಶ್ರೀಯುತ ಸುರೇಶ್ ಅವರಿದ್ದಾರೆ. ಅವರನ್ನ ಮಾತಾಡ್ಸೋಣವಾ? ಸುರೇಶ್ ಸರ್, ನಮಸ್ತೆ.
14: ನಮಸ್ತೆ ಮೇಡಮ್.
0: ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
14: ಸ್ವಾಗತ ಮೇಡಮ್.
15: ಸುರೇಶ್ ಸರ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡ್ತೀರಾ? ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
14: ನಾವು ಹುಟ್ಟಿದ್ದು ಸೋಳಂಗ, ಬೆಳೆದಿದ್ದೆಲ್ಲ ಸೋಳಂಗದಲ್ಲಿ. ಶಿವಮೊಗ್ಗ ಬಂದು ನಾವು ಒಂದು 35 ವರ್ಷ ಆಯಿತು.
15: ಏನು ಓದಿದ್ದು ಸರ್ ನೀವು?
14: ಎಸ್ ಎಲ್ ಸಿವರೆಗೂ ಓದಿದ್ದೀವಿ.
15: ಎಸ್ ಎಲ್ ಸಿ ಓದಾದ್ಮೇಲೆ ಏನು ಮಾಡಿದ್ರಿ?
14: ಎಸ್ ಎಲ್ ಸಿ ಓದಾದ್ಮೇಲೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ, ಹೋಟ್ಲಲ್ಲೆಲ್ಲ ಕೆಲಸ ಮಾಡ್ತಾ. ಹೋಟ್ಲಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಇದೇ ಥರ ಒಂದು ರೊಟ್ಟಿ ಬೇರೆಯವ್ರು ಕೊಡ್ತಾಯಿದ್ರು. ಅಲ್ಲೇ ಕೆಲಸ ಮಾಡ್ಕೊಂತಲೇ ರೊಟ್ಟಿ ನಾನು ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತೇಳಿ ನಾನು ಒಂದು ಸಣ್ಣಕ್ಕೆ ಉದ್ಯಮ ಮಾಡ್ತಾ ಇದ್ದೆ ಇವಾಗ.
15: ಓ ಸೂಪರ್.
16: ನೀವು ಹೋಟ್ಲಲ್ಲಿ ಕೆಲಸ ಮಾಡುವಾಗ ಬೇರೆ ಯಾರೋ ರೊಟ್ಟಿಗಳನ್ನ ತಗೊಂಡ್ ಬರ್ತಾ ಇದ್ರು, ಸೊ ನೀವು ಯಾಕೆ ಇದೇ ರೀತಿ ಒಂದು ಫುಡ್ ಬಿಸ್ನೆಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀರಾ ಅಲ್ವಾ ಸರ್?
14: ಸ್ವಂತ ಮಾಡಬಾರ್ದು ಅಂತೇಳಿ ಮನ್ಸಿಗೆ ಅನಿಸಿಕೆ ಆಯ್ತು, ನಾನು ಅದನ್ನ ಶುರು ಮಾಡಿದೆ. ಸ್ವಂತ ಮಾಡ್ಬೇಕು ಅಂತ ಮನ್ಸಾಯ್ತು, ಮನಸ್ಸು ಮಾಡ್ತಾ ಇದ್ದೀನಿ ಈಗ.
15: ಓಕೆ, ಸೊ ಎಷ್ಟು ವರ್ಷ ಆಯ್ತು ಸರ್ ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ?
14: ಇದು ಮಾಡಿ ಸುಮಾರು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್.
15: 20 ವರ್ಷ ಚಿಕ್ಕ ಹಂತದಲ್ಲಿ ಪ್ರಾರಂಭ ಮಾಡಿ ಈಗ ದೊಡ್ಡ ಹಂತದಲ್ಲಿ ಮಾಡ್ತಾ ಇದ್ದೀರಾ?
14: ಹೌದು ಮೇಡಮ್.
15: ಓಕೆ, ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ರಿ ಸರ್?
14: ಮೊದಲೇ ಸ್ಟಾರ್ಟಿಂಗಲ್ಲಿ ಅಕ್ಕಿ ರೊಟ್ಟಿ ಚಪಾತಿ ಮಾಡ್ತಾ ಇದ್ದೆ, ಬೇಳೆ ಹೋಳಿಗೆ ಮಾಡ್ತಾ ಇದ್ವಿ. ಈಗ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಬಿಳಿ ಹೋಳಿಗೆ, ಬೇಳೆ ಹೋಳಿಗೆ ಇಷ್ಟನ್ನೆಲ್ಲ ಮಾಡ್ತಾ ಇದೀವಿ ಇವಾಗ.
15: ಎಲ್ಲ ತರದ್ದು ಮಾಡ್ತಿದ್ದೀರಾ? ಓಕೆ, ನೀವು ಹೇಳಿದ್ರಿ ಸುರೇಶ್ ಸರ್ ಪ್ರಾರಂಭಿಕ ಹಂತದಲ್ಲಿ ರೊಟ್ಟಿನ ಮಾಡ್ತಾ ಇದ್ವಿ ಅಂತ, ಅವಾಗ ಆರ್ಡರ್ ಎಲ್ಲ ಹೇಗೆ ಇಟ್ಕೊಳ್ತಿದ್ರಿ, ಎಲ್ಲೆಲ್ಲಿ ಕೊಡ್ತಾ ಇದ್ರಿ?
14: ಅವಾಗ ಬರೀ ಹೋಟ್ಲುಗಳಿಗೆ ಮಾತ್ರ ಕೊಡ್ತಾ ಇದ್ದೆ, ನಮ್ಮ ಕೆಲಸ ಮಾಡ್ತಿದ್ದೆ ಆ ಹೋಟ್ಲಿಗೆ ಮಾತ್ರ ಕೊಡ್ತಾ ಇದ್ದೆ. ಹಿಂಗೆ ಪರಿಚಯ ಆಗಿ ಆಗಿ ನೋಡ್ಕೊಂಬಿಟ್ಟು ಒಂದು 4-5 ಹೋಟೆಲ್ಗಳು ಮತ್ತು ಹಾಗೆ ಪರಿಚಯ ಆಗಿ ಅಡಿಗೆ ಕಾಂಟ್ರಾಕ್ಟ್ಗಳು ಇದೇ ಥರ ಮಾಡ್ಕೊಂಡು ಶುಭ ಸಮಾರಂಭಗಳಿಗೆಲ್ಲ ಕೊಟ್ಕೊಂತ ಹೆಚ್ಚಾಯಿತು, ಆರ್ಡರ್ ಸಂಖ್ಯೆ ಹೆಚ್ಚಾಯಿತು.
15: ಸೂಪರ್. ಈಗ ನಂಜುಂಡೇಶ್ವರ ಹೋಮ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಸರ್. ಇಲ್ಲಿ ಆ್ಯಕ್ಚುಲಿ ಈಗ ಒಂದು ದಿನಕ್ಕೆ ಎಷ್ಟು ರೊಟ್ಟಿ ಅಥವಾ ಹೋಳಿಗೆನ ಮಾಡ್ತೀರಾ, ಯಾವ ರೀತಿ ಬಿಸ್ನೆಸ್ ನಡೆಸ್ತೀರಾ ಸರ್?
14: ರೊಟ್ಟಿ ಆದರೆ ಸುಮಾರು ಒಂದು ದಿನಕ್ಕೆ 400-500 ಹೋಗ್ತಾ ಇರುತ್ತೆ.
15: ಓಕೆ,
14: ಹೋಳಿಗೆ ಆರ್ಡರ್ಸ್ಗಳು ಯಾವ ರೀತಿ ಬರುತ್ತೋ ಅಲ್ಲಿ ಆ ರೀತಿ ನಾನು ಆರ್ಡರ್ಸನ್ನು ಹೋಳಿಗೆ ಆರ್ಡರ್ ಮಾಡ್ತೀನಿ.
15: ಓಕೆ, ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ?
14: ಇಲ್ಲಿ ಒಟ್ಟು ನಾನು ನಮ್ಮ ಮನೆಯವರು ಬೇರೆ ಒಂದು ಇಬ್ಬರು ಮಾಡ್ತಾರೆ, ಒಟ್ಟು ಟೋಟಲ್ 5 ಜನ ಮಾಡ್ತೀವಿ.
15: 4-5 ಜನ ಅಂತೂ ಸೇರಿ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಎಷ್ಟು ಸಮಯ ಹೇಗಿದೆ ಸರ್ ಈ ಬಿಸ್ನೆಸ್ ಮಾಡೋಕ್ಕೆ? ಈಗ ಆರ್ಡರ್ ಬಂದಾಗ ಮಾಡೋದ ಅಥವಾ ಯಾವ ಥರ, ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ?
14: ಇಲ್ಲ, ನಮ್ಮದು ಡೈಲಿ ಆರ್ಡರ್ಸ್ ಇರುತ್ತೆ, ನಮ್ಮದು ಡೈಲಿ ಹೋಟೆಲ್ಗಳಿಗೆ ಆರ್ಡರ್ಸ್ ಕೊಡ್ತೀವಲ್ಲ, ಡೈಲಿ ಆರ್ಡರ್ಸ್ ಇರುತ್ತೆ. ಬೆಳಗಿನ ನಾವು 5 ಗಂಟೆಗೆ ಎದ್ವಿ ಅಂತಂದ್ರೆ 10 ಗಂಟೆವರೆಗೂ ಮಾಡ್ತೀವಿ, ಮತ್ತು ಆಮೇಲೆ ತಿಂಡಿ ಎಲ್ಲ ಆದ್ಮೇಲೆ ಸಂಜೆ ಹಾಸ್ಟೆಲ್ಗಳಿಗೆ ಆರ್ಡರ್ಸ್ಗಳಿದ್ರೆ ಮತ್ತೆ ಸಂಜೆನು ಮಾಡ್ತೀವಿ. ನಾವು
15: ನೀವೇ ಹೋಟೆಲ್ಗೆ ಹೋಗಿ ಆರ್ಡರ್ ಕೊಡೋದಾ ಅಥವಾ ಅವರೇ ಬಂದು ತಗೊಂಡು ಹೋಗ್ತಾರ?
14: ನಾವೇ ಹೋಟೆಲ್ಗಳಿಗೆಲ್ಲ ಡೈಲಿ ಹೋಗಿ ಕೊಡ್ತೀವಿ, ಅವ್ರು ಡೈಲಿ ಆರ್ಡರ್ಸ್ ಕೊಡಲ್ಲವೋ, ಹಂಗೆ ಡೈಲಿ ಆರ್ಡರ್ ಇದ್ದಂಗೆ ನಾವು ಡೈಲಿ ನಾವೇ ಹೋಟೆಲೇ ತಗೊಂಡು ಕೊಟ್ಬರ್ತೀವಿ.
15: ಈಗ ಅಟ್ ಪ್ರೆಸೆಂಟ್ ಎಷ್ಟು ಹೋಟೆಲಿಗೆ ಕೊಡ್ತಾ ಇದ್ದೀರಾ?
14: ಈ ಪ್ರೆಸೆಂಟ್ 4 ಹೋಟೆಲಿಗೆ ಕೊಡ್ತಾ ಇದ್ವಿ.
15: 4 ಹೋಟೆಲಿಗೆ ದಿನಕ್ಕೆ ಒಂದು 500 ಅಂತೂ ಮಾಡ್ತೀರಾ ರೊಟ್ಟಿಗಳನ್ನ?
14: ಪ್ರತಿದಿನ ಒಂದು 500 ಅಂತೂ ಮಾಡ್ತೀವಿ ನಾವು.
15: 500 ಅಂತೂ ಇರುತ್ತೆ. ಸೊ ನಿಮ್ಮ ಕೆಲಸದ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಸರ್?
14: ನನ್ನ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಅಂತ ಅನಿಸುತ್ತೆ.
15: ಓಕೆ, ಖುಷಿ ಇದೆ ನಿಮ್ಮ ಕೆಲಸದ ಬಗ್ಗೆ? ನಿಮಗೆ
14: ಖುಷಿ ಇದೆ, ಹೆಮ್ಮೆ ಅನಿಸುತ್ತೆ.
15: ಓಕೆ,
14: ಇದರಿಂದ ನಾನು ತೃಪ್ತಿ ಆಗಿದ್ದೀನಿ, ಕೆಲಸ ಮಾಡಲು ತೃಪ್ತಿ ಆಗಿದ್ದೀನಿ ಮೇಡಮ್.
16: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಂಜುಂಡೇಶ್ವರ ಹೋಮ್ ಪ್ರಾಡಕ್ಟ್ಸ್ನ ಮಾಲೀಕರಾಗಿರುವ ಸುರೇಶ್ ಅವರು ಅವರ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ರು. ಸೊ ಅವ್ರಿಗೆ ಅವರ ಕೆಲಸದ ಮೇಲೆ ತುಂಬಾನೇ ಖುಷಿ ಇದೆ, ಹೆಮ್ಮೆ ಇದೆ, ಹಾಗೆ ತೃಪ್ತಿ ತಂದಿದೆ ಅಂತ ಹೇಳ್ತಾ ಇದ್ರು. ಸೊ ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ನಂಜುಂಡೇಶ್ವರ ಹೋಮ್ ಪ್ರಾಡಕ್ಟ್ಸ್ ನ ಮಾಲೀಕರಾಗಿರುವಂತಹ ಸುರೇಶ್ ಅವರು ನಮ್ ಜೊತೆ ಮಾತಾಡ್ತಾ ಇದ್ರು. ಸೊ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸುರೇಶ್ ಸರ್, ನೀವ್ ಹೇಳ್ದ ಹಾಗೇನೆ ನಿಮ್ಮ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಸುಮಾರು 20 ವರ್ಷ ಆಯ್ತು ಅಂತ ಹೇಳಿದ್ರಿ. ಹಾಗೆ ಈ ಒಂದು ಬಿಸ್ನೆಸ್ ನಿಮ್ಗೆ ಖುಷಿಯನ್ನ ತಂದಿದೆ, ಹೆಮ್ಮೆ ತಂದಿದೆ, ತೃಪ್ತಿಯನ್ನ ತಂದಿದೆ ಅಂತ ಕೂಡ ಹೇಳ್ತಿದ್ರಿ. ಹಾಗಿದ್ಮೇಲೆ ಈ ಒಂದು ಬಿಸ್ನೆಸ್ ಇಂದ ನೀವು ಆರ್ಥಿಕವಾಗಿ ಅಂದ್ರೆ ಫಿನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಈ ಕೆಲಸದಲ್ಲಿ ತುಂಬಾ ಅಭಿವೃದ್ಧಿ ಆಗಿದ್ದೀನಿ ನಾನು. ಮಕ್ಕಳು ಓದಿಸಿದ್ದೀನಿ, ಮಗಳು ಮದುವೆ ಮಾಡಿದ್ದೀನಿ, ಮನೆ ಕಟ್ಟಿದ್ದೀನಿ, ತುಂಬಾ ಅನುಕೂಲ ಆಸ್ತಾಗಿದ್ದೀನಿ.
2: ಸೊ ನಿಮ್ಮ ಪ್ರಕಾರ ಸ್ವಂತ ಬಿಸ್ನೆಸ್ ಮಾಡೋದ್ರಿಂದ ಲಾಭ ಇದೆಯಾ?
3: ತುಂಬಾ ಲಾಭ ಇದೆ. ನಾವು ಮಾಡೋದ್ರ ಮೇಲೆ ಲಾಭ ಇರುತ್ತೆ. ನಾವು ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಐಟಮ್ಸ್ ಕೊಡ್ತೀವಿ, ಯಾವ ರೀತಿ ಗಿರಾಕಿ ಅಂತ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ನಮ್ ಗಿರಾಕಿ ಮುಖ್ಯ ನಮಗೆ. ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಅದನ್ನ ಕೊಟ್ಕೊಂತ ಮಾಡ್ಕೊಂತ ಬಂದ್ರೆ ಖಂಡಿತ ಇದರಲ್ಲಿ ಲಾಭ ಇದೆ, ಅಭಿವೃದ್ಧಿನೂ ಪಡಿಸಬಹುದು.
2: ಸೊ ಸ್ವಂತ ಉದ್ಯೋಗ ಮಾಡೋದ್ರಿಂದ ಲಾಭ ಇದೆ, ನಾವು ಕೂಡ ಫಿನಾನ್ಷಿಯಲಿ ಇಂಪ್ರೂವ್ ಆಗ್ಬೋದು ಅಂತ ಹೇಳ್ತಾ ಇದ್ದೀರಿ.
3: ಖಂಡಿತ ಇಂಪ್ರೂವ್ ಆಗ್ಬೋದು. ಸ್ವಂತ ದುಡಿಮೆ ಮಾಡ್ಕೊಂಡ್ರೆ ಯಾವ ಕಣಕ್ಕೂ ಮೋಸ ಇರೋದಿಲ್ಲ.
2: ಓಕೆ,
3: ಸ್ವಂತ ದುಡಿಮೆ ಮಾಡಿದ್ರೆ ಲಾಭಾಂಶ ಇರುತ್ತೆ.
2: ಸರಿ, ಈಗ ಸುರೇಶ್ ಸರ್ ನೀವು ಹೇಳಿದ್ರಿ ದಿನಕ್ಕೆ ಒಂದು 500 ರೊಟ್ಟಿ ಅಂತೂ ಮಾಡ್ತೀವಿ ಅಂತ, ಏನೇನೆಲ್ಲ ಖರ್ಚಾಗ್ಬೋದು ಈ 500 ರೊಟ್ಟಿ ಮಾಡೋದಕ್ಕೆ?
3: 500 ರೊಟ್ಟಿ ಖರ್ಚಾಗಲಿಕ್ಕಿಲ್ಲ ಅಂದ್ರೆ ಒಂದು 300-600 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಲಾಭಾಂಶ ಗ್ಯಾಸು ನಮ್ದು ಎಲ್ಲ
2: ಏನೇನು ಸಾಮಗ್ರಿಗಳು ಬೇಕಾಗುತ್ತೆ, ಎಷ್ಟೆಷ್ಟು ಏನೇನು ಬೇಕಾಗುತ್ತೆ ಅಂತ?
3: ಇದಕ್ಕೆ ಹಿಟ್ಟು ಬೇಕಾಗುತ್ತೆ, ಎಣ್ಣೆ ಬೇಕಾಗುತ್ತೆ, ಗ್ಯಾಸ್ ಬೇಕು, ಒಲೆ ಎಲ್ಲ ಬೇಕಾಗುತ್ತೆ, ಲೇಬರ್ಸ್ಗಳೆಲ್ಲ ಬೇಕಾಗುತ್ತೆ.
2: ಓಕೆ, ಸೊ ಲೇಬರ್ಸ್ ಖರ್ಚೆಲ್ಲ ಕಳೆದು ಅಥವಾ ನೀವು ಈ ಹಾಕುವಂತ ಮೆಟೀರಿಯಲ್ ಖರ್ಚೆಲ್ಲ ಕಳೆದು ಲಾಭ ಎಲ್ಲ ಆಗುತ್ತೆ ಸರ್, ಉಳಿಯುತ್ತಲ್ವಾ ಲಾಭ?
3: ಲಾಭ ಉಳಿಯುತ್ತೆ.
2: ಓಕೆ,
3: ನಾವೇ ಮಾಡೋದ್ರಿಂದ ಸ್ವಂತ ಲಾಭ, ನಮ್ಮ ಖರ್ಚು ಇತ್ತಲ್ಲ ತಗೊಂಡು 1,000 ರೂಪಾಯಿ ಅಂತ ಉಳಿತಾಯ ಮಾಡ್ಬೋದು.
2: ಓಕೆ, ಈ 20 ವರ್ಷದಿಂದ ಕೂಡ ಇದೇ ಕೆಲಸ ಮಾಡ್ತಿದ್ರೆ ಅಂದ್ರೆ ಗ್ಯಾಸ್ ಸ್ಟವ್ ಮುಂದೆ ಕುತ್ಕೊಂಡು ಈ ರೊಟ್ಟಿ ಬೇಯಿಸ್ತಾ ಇದ್ದೀರಾ, ಸೊ ಯಾವಾಗ್ಲೂ ಚೇಂಜಸ್ ಬೇಕು ಅಂತ ಏನು ಅನ್ಸಿಲ್ವಾ ಸರ್?
3: ಇಲ್ಲ, ನಮಗೆ ಚೇಂಜಸ್ ಬೇಕು ಅಂತ ಇದರಲ್ಲೇ ನಮಗೆ ಅನುಕೂಲ ಆಗಿದೆಯಲ್ಲ, ಚೇಂಜಸ್ ಬೇಕು ಅಂತ ಅನ್ಸಿಲ್ಲ. ಮಿಷನ್ ಎಲ್ಲ ಬರುತ್ತೆ, ಮಿಷನ್ ರೊಟ್ಟಿ ಯಾರು ಗಿರಾಕಿಗಳು ಚಾಯ್ಸ್ ಮಾಡ್ತಾ ಇಲ್ಲ. ಇದು ನಮ್ಮ ಗ್ಯಾಸಲ್ಲಿ ಬೇಯಿಸೋದ್ರಿಂದ, ಕೈಯಲ್ಲೇ ಹೊರಡಿಸೋದ್ರಿಂದ ಗಿರಾಕಿ ತುಂಬ ಇಷ್ಟಪಡ್ತಿದ್ದಾರೆ. ಮಿಷನ್ ರೊಟ್ಟಿ ಅಂತ ಯಾರು ಇಷ್ಟಪಡೋದಿಲ್ಲ, ಕೈಯಲ್ಲೇ ಲಟ್ಸಿ ಕೈಯಲ್ಲೇ ಮಾಡೋದ್ರ ಕಡೆಯಿಂದ ಗಿರಾಕಿಗಳು ತುಂಬ ಇಷ್ಟಪಡ್ತಾರೆ.
2: ಓಕೆ, ಇದು ನಂಜುಂಡೇಶ್ವರ ಫುಡ್ ಪ್ರಾಡಕ್ಟ್ ಅಲ್ಲಿ ಸ್ಪೆಷಲ್ ಅಲ್ವಾ? ಕೈಯಲ್ಲೇ ತಟ್ಟಿ ಮಾಡುವಂತಹ ರೊಟ್ಟಿಗಳು, ಬೇಳೆ ಹೋಳಿಗೆಗಳು ಇಲ್ಲಿ ಸಿಗುತ್ತೆ ಅಲ್ವಾ?
3: ಅದು ಖಂಡಿತ, ಕೈಯಲ್ಲೇ ಮಾಡುವಂತ ವಸ್ತುಗಳು ಇಲ್ಲಿ ಸಿಗುತ್ತೆ. ನಮ್ಮ ರೊಟ್ಟಿ, ಬೇಳೆ ಹೋಳಿಗೆ, ಬಿಳಿ ಹೋಳಿಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಇಷ್ಟೆಲ್ಲ ನಮ್ಮ ಕೈಯಲ್ಲೇ ಮಾಡೋದ್ರ ಕಡೆಯಿಂದ.
2: ಈಗ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಮಾಡ್ತೀರಾ ಅನ್ವೆ ಕೂಡ ಅಲ್ಲಿ ಶುಚಿತ್ವವನ್ನು ತುಂಬ ಕಾಪಾಡ್ಕೋಬೇಕು, ಯಾಕಂದರೆ ಜನರ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದು. ಸೊ ಹೀಗಿರುವಾಗ ನೀವು ನಿಮ್ಮ ಈ ಒಂದು ಫುಡ್ ಪ್ರಾಡಕ್ಟಲ್ಲಿ ಶುಚಿತ್ವದ ಬಗ್ಗೆ ಎಷ್ಟು ಕಾಳಜಿನ ವಹಿಸ್ತೀರಾ?
3: ಇದರಲ್ಲಿ ತುಂಬ ಕಾಳಜಿ ವಹಿಸ್ಬೇಕು, ಏನಂದರೆ ಕ್ಲೀನೆಸ್ ಮುಖ್ಯ. ಬಂದು ಗಿರಾಕಿಗಳನ್ನ ನೋಡ್ತಿರ್ತಾರಲ್ಲ, ತಗೊಂಡೋಗ್ಬೇಕು, ಕ್ಲೀನೆಸ್ ನೋಡ್ತಾ ಇರ್ತಾರೆ. ಸ್ವಚ್ಛತೆ ಮುಖ್ಯ ಇದಕ್ಕೆ.
2: ಹೌದು,
3: ಇದನ್ನು ಸ್ವಚ್ಛತೆಯಿಂದ ಮಾಡಿಕೊಂಡು ಅವರು ನಮಗೆ ತಗೊಂಡೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ.
2: ಓಕೆ, ಸುರೇಶ್ ಸರ್ ನೀವು ಹೇಳಿದ್ರೆ 20 ವರ್ಷದಿಂದ ಇದೇ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂತ, ಈ 20 ವರ್ಷದಲ್ಲಿ ಯಾವತ್ತೊಂದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಸ್ವಂತ ಉದ್ಯೋಗ ಪ್ರಾರಂಭ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ಇದು ನನಗೆ ಮಗಳ ಮಕ್ಕಳು ಮದುವೆ ಮಾಡಿ ಮನೆ ಕಟ್ಟಿ ಇದರಿಂದ ಇನ್ನೊಬ್ಬರ ಹತ್ರ ಹೋಗಿ ಏನು ಕೇಳಿದ ರೀತಿಯಲ್ಲಿ ನಾವು ಸ್ವಂತ ಮಾಡ್ಕೊಂಡಿವಲ್ಲ ನಾವು, ಅದಕ್ಕೆ ಖುಷಿ ಆಯಿತು ನನಗೆ. ಇನ್ನೊಬ್ಬರ ಹತ್ರ ಏನು ಹೋಗಿ ಕೇಳ್ದಂಗೆ ಮಾಡಿದ ಹಾಗೆ, ಯಾವ ರೀತಿ ಸವಲತ್ತುಗಳನ್ನ ಕೊಡಿ ಅಂತ ಯಾರನ್ನು ಕೇಳಲಿಲ್ಲ.
2: ಓಕೆ,
3: ಈ ನಾನು ಸ್ವಂತ ಉದ್ಯಮದಿಂದನೇ ನಾನು ಇಷ್ಟಕ್ಕಂದ್ರೆ ಮಾಡಿದ್ಮೇಲೆ ನಾನು ಇಷ್ಟಕ್ಕಂದ್ರೆ ಮಾಡಿದ್ನ ಅಂತ ನಾನು ಎಷ್ಟು ಖುಷಿ ಆಗ್ತಾ ಇದೆ ನನಗೆ.
2: ಓಕೆ, 20 ವರ್ಷದಿಂದ ಕಷ್ಟಪಟ್ಟು ದುಡಿದು ಒಂದು ದಿನ ಮಗಳಿಗೆ ಮದುವೆ ಮಾಡಿ ಸ್ವಂತ ಮನೆ ಕಟ್ಟಿದಾಗ ನಾನು ಇಷ್ಟೊಂದೆಲ್ಲ ಮಾಡಿದ್ನಲ್ಲ ಅಂತ ನೀವು ರಿಯಲೈಸ್ ಮಾಡ್ಕೊಂಡಾಗ ತುಂಬ ಖುಷಿ ಆಗುತ್ತೆ ಅಲ್ವಾ?
3: ತುಂಬ ಖುಷಿ ಆಗುತ್ತೆ. ನಾನು ಇಷ್ಟಕ್ಕಂದು ಕಷ್ಟಪಟ್ಟು ಇಷ್ಟಕ್ಕಂದು ಇದು ಮಾಡಿ ಸ್ವಂತ ಮಾಡಿದ್ರು, ಬೇರೆಯವ್ರ ಕೈ ಕಡೆ ಕೆಲಸ ಮಾಡಿದ್ರು, ನಾನು ಇಷ್ಟೊಂದು ಲಾಭಾಂಶ ಸಿಗ್ತಿರ್ಲಿಲ್ಲ, ಇಷ್ಟೊಂದು ಮುಂದೆ ಬರೆಯಕ್ಕೆ ಆಗ್ತಾನೂ ಇರಲಿಲ್ಲ ನನ್ನ ಕೈಲಿ.
2: ಓಕೆ,
3: ನಾನು ಸ್ವಂತ ದುಡಿಯೋ ಮಾಡಿದ್ರೆ 100 ರೂಪಾಯಿ ಆಗಲಿ ಸ್ವಂತ ದುಡಿಯೋ ಮಾಡಬೇಕು ಅಂತೇಳಿ ನಾನು ಇಷ್ಟಪಟ್ಟು ಇದನ್ನು
2: ಎಲ್ಲಾರ್ ಬಿಸ್ನೆಸ್ ಅಲ್ಲೂ ಈಗ ಸ್ಟ್ರಗಲಿಂಗ್ ಮೂಮೆಂಟ್ ಅಂತ ಇರುತ್ತೆ, ಯಾವ ಬಿಸ್ನೆಸ್ ಕೂಡ ಈಸಿಯಾಗಿ ಸಾಗೋದಿಲ್ಲ. ಸೊ ನಿಮ್ಮ ಈ ಒಂದು ವೃತ್ತಿ ಅನುಭವದಲ್ಲಿ ಯಾವತ್ತು ತುಂಬಾ ಕಷ್ಟಕರವಾದ ಸಮಯ ಅಂತ ಇದ್ರೆ?
3: ಕಷ್ಟಕರ ಇದ್ದೇ ಇರುತ್ತೆ. ನಾವು ಮಾಡೋದ್ರ ಮೇಲೆ ಅದು ಇದಾಗುತ್ತೆ ಮೇಡಮ್. ಎಲ್ಲ ಕೆಲಸಗಳು ಕಷ್ಟ ಇರುತ್ತೆ. ಇವತ್ತು ನಾವು ರೊಟ್ಟಿ ಮಾಡ್ತೀವಿ ಅಂದರೆ ಮಾರ್ಕೆಟು ತುಂಬ ಕಷ್ಟ ಇರುತ್ತೆ. ನಾವು ಕೊಡೋದ್ರ ಮೇಲೆ ಅದು ಗಿರಾಕಿಗಳು ಡೆವಲಪ್ ಆಗ ಕೊಡೋ ಪದಾರ್ಥಗಳ ಮೇಲೆ ನಾವು ಕ್ಲೀನೆಸ್ ಇರ್ತೀವಿ, ನೀಟ್ನೆಸ್ಸು, ಬೇಯಿಸೋದು ಎಲ್ಲ ಪ್ರತಿಯೊಂದು ಇರುತ್ತಲ್ಲ, ಸ್ಮೂತ್ನೆಸ್ ಎಲ್ಲಾದರೂ ಅದು ಗಿರಾಕಿ ನಮ್ಮನ್ನು ಚಾಯ್ಸ್ ಮಾಡ್ತಾರೆ. ಅದು ಈ ಕಡೆಯಿಂದ ಅದು ಮುಖ್ಯ ಮಾರ್ಕೆಟ್ ಮುಖ್ಯ ಬೇಕಿರೋದು ಅದೇ ಮೇಡಮ್. ಅದು ಕ್ವಾಂಟಿಟಿ ಕ್ವಾಲಿಟಿ ಬೇಕು, ಅದನ್ನು ನಾವು ಕೊಡ್ತಾ ಇದ್ದೀವಿ.
4: ಓಕೆ,
3: ಹಾಕೋದ್ರಿಂದ ನಮ್ಮ ಗಿರಾಕಿಗಳು ನಮ್ಮನ್ನು ಯಾರು ಕೈ ಬಿಡ್ತಾ ಇಲ್ಲ.
4: ಸೊ ಎಲ್ಲ ಒಂದು ಬಿಸ್ನೆಸ್ಸಲ್ಲಿ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಬಟ್ ಅದನ್ನು ದಾಟಿ ಬಿಸ್ನೆಸ್ ನಡೆಸಬೇಕು ಅಂತ ನೀವು ಹೇಳ್ತಿದ್ದೀರಾ?
3: ಖಂಡಿತ ಮೇಡಮ್, ಇದನ್ನು ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ.
4: ಓಕೆ,
3: ಆದರೆ ನಮ್ಮ ಕೊಡೋ ಪದಾರ್ಥಗಳ ಮೇಲೆ ಯಾವ ಕಾರಣಕ್ಕೂ ಮಾರ್ಕೆಟ್ ಬೀಳೋದಿಲ್ಲ ಅದು.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸುರೇಶ್ ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಲ್ವಾ ಅವರ ಬಿಸ್ನೆಸ್ ಬಗ್ಗೆ. ಸೊ ಬಿಸ್ನೆಸ್ಸಲ್ಲಿ ಕಷ್ಟ ಸುಖ ಎಲ್ಲ ಇರುತ್ತೆ, ಆದರೆ ನಾವು ಹೇಗೆ ಬಿಸ್ನೆಸ್ ನಡೆಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ರು. ಜೊತೆಗೆ ಈ ಒಂದು ರೊಟ್ಟಿ ಬಿಸ್ನೆಸ್ಸಿಂದನೇ ಅವರು ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಈ ಬಿಸ್ನೆಸ್ಸಿಗೆ ಯಾವಾಗಲೂ ಋಣಿ ಆಗಿರ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇವ್ರ ಜೊತೆ ಮಾತುಕತೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ, ಅದನ್ನು ಮುಂದುವರಿಸಬೇಕು ಅಂದರೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಸಾಂಗನ್ನು ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗೆ ಒಬ್ರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಅವರೇನೆ ಸುರೇಶ್ ಅವರು. ಸುಮಾರು 20 ವರ್ಷದಿಂದ ಯಶಸ್ವಿಯಾಗಿ ತಮ್ಮ ಬಿಸ್ನೆಸ್ ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ಇವ್ರ ಜೊತೆ ಮಾತುಕತೆಯಿಂದ ಮುಂದುವರೆಸೋಣ. ಸುರೇಶ್ ಸರ್, ಈಗ ನೀವು ಹೇಳ್ದ ಹಾಗೇನೆ ನೀವು ಸುಮಾರು 20 ವರ್ಷದಿಂದ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ. ಹಾಗೇನೆ ನಿಮ್ಮ ಪ್ರಕಾರ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಮುಖ್ಯವಾಗಿ ಏನೆಲ್ಲ ಬೇಕಾಗಬಹುದು, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಮುಖ್ಯವಾಗಿ ಬೇಕಾದ್ರೆ ಶ್ರಮ ಮೇಡಮ್, ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಮಾಡಬೇಕು ಈ ಕೆಲಸ ಅಂತೇಳಿ ಒಂದು ಮನಸ್ಸಿನ ಹುಮ್ಮಸ್ಸು ಇರಬೇಕು. ಅದು ಇವತ್ತು ಮಾರ್ಕೆಟ್ ಇರುತ್ತೆ, ಮಾಡೋ ಹುಮ್ಮಸ್ಸು ಬೇಕಾಗುತ್ತೆ. ಆ ಹುಮ್ಮಸ್ಸು ನಮ್ಮಲ್ಲಿ ಇದೆ. ಆ ಹುಮ್ಮಸ್ಸಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ಮೇಡಮ್.
2: ಸರಿ, 20 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ರು, ಯಾವತ್ತೊಂದಿನ ಬೇಜಾರಾಗಿಲ್ವಾ? ಸಾಕಪ್ಪ ಈ ಕೆಲಸ ಅಂತ ಏನು ಅನ್ನಿಸ್ಲಿಲ್ವಾ?
3: ಅನಿಸಿದೆ, ಮನಸ್ಸಿಗೆ ಬೇಜಾರು ಅನಿಸಿದೆ. ಆದರೆ ಇನ್ನು ನಾವು ಇದನ್ನು ಬಿಟ್ಟು ಅಂದರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡಲೇಬೇಕು, ಅದನ್ನೇ ನಾವು ಮಾಡ್ತಾ ಇದ್ದೀವಿ. ತೃಪ್ತಿ ಆಗಿದೆ, ಆ ಥರದ್ದು ಏನು ಅನಿಸಿಲ್ಲ ನಮಗೆ. ಇದರಿಂದ ನಮಗೆ ತೃಪ್ತಿ ಆಗಿದೆಯಲ್ಲ, ಇದನ್ನೇ ನಾವು ಇನ್ನೂ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ನಾವು ಇನ್ನೂ ಅನಿಸಿಕೆ ಆಗ್ತಾ ಇದೆ ಈಗ.
2: ಓಕೆ, ಸೊ ನಿಮಗಂತೂ ನಿಮ್ಮ ಕೆಲಸದ ಮೇಲೆ ತುಂಬಾನೇ ಖುಷಿ ಇದೆ, ಹೆಮ್ಮೆ ಇದೆ.
3: ಹೆಮ್ಮೆ ಇದೆ, ಖುಷಿ ಇದೆ, ನಾನು ಇದನ್ನ ಮುಂದುವರಿಸಬಹುದು ಅಂತ ನಂಬಿಕೆನೂ ಇದೆ.
2: ಓಕೆ, ಈಗ ನಿಮ್ಮ ಈ ಒಂದು ಬಿಸ್ನೆಸ್ಗೆ ನಿಮ್ಮ ಕುಟುಂಬಸ್ಥರು ಹೇಗೆ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಬೋದಾ?
3: ಖಂಡಿತ ಮೇಡಮ್, ಇದ್ರ ಬಗ್ಗೆ ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ.
2: ಓಕೆ,
3: ರಾತ್ರಿ ಅಂದೆ, ಬೆಳಗಿನ ಜಾವ ಅನ್ನದೆ, ಇದಕ್ಕೆ ಎಲ್ಲ ಮಾಡಿದ ಮೇಲೆ ಕ್ಲೀನ್ ಮಾಡೋದು, ಕೊಡೋದು, ಎಲ್ಲದೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ.
2: ಮುಖ್ಯವಾಗಿ ನಿಮ್ಮ ಶ್ರೀಮತಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
3: ಅವರಿಗೆ ನನಗಿಂತ ಹೆಚ್ಚಿಗೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಮೇಡಮ್.
2: ಅವ್ರ ಹೆಸರು ಹೇಳಿ.
3: ಅವ್ರ ಗೌರಮ್ಮ ಅಂತೇಳಿ ನನ್ನ ಹೆಂಡತಿ ಹೆಸರು. ನಾವು ಎಷ್ಟು ಸಂಸ್ಥೆ ಅವಳ ಕಡೆಯಿಂದ ನಾವು ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ 100-150% ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಮಾಡಿ ಮಾಡಿ ಅಂತೇಳಿ ಅವ್ರ ಕಡೆಯಿಂದ ತುಂಬ ನನಗೆ ಸಪೋರ್ಟ್ ಸಿಕ್ಕಿದೆ. ಅವ್ರ ಕಡೆಯಿಂದ ಪರಿಣಾಮ

0: ಸಮಯ ಸಿಗುತ್ತೆ ನಮಗೆ, ಮಧ್ಯಾಹ್ನ ಒಂದು ಗಂಟೆ ಗಂಟೆ, ಸಂಜೆ ಒಂದು ಗಂಟೆ ಗಂಟೆ ಸಮಯ ಸಿಗುತ್ತೆ ನಿಮಗೆ.
1: ಈಗ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಕೇಳುಗರಲ್ಲಿ, ಹೌದು ನಾವು ಈ ರೀತಿ ಒಂದು ಮನೆಯಲ್ಲೇ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಅನ್ಕೊಳ್ತಿರ್ತಾರೆ, ಅಂತವ್ರಿಗೆ ನೀವೇನು ಸಲಹೆಯನ್ನ ಕೊಡ್ತೀರಾ?
0: ಖಂಡಿತ ಮಾಡ್ಬೋದು, ಶ್ರಮ ವಹಿಸಿ ಮನಸ್ಸಿಟ್ಟು ಮಾಡಿದರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯವಹಾರದಲ್ಲಿ ಯಾವುದು ಲಾಸ್ ಅಂತೂ ಆಗೋದಿಲ್ಲ. ಖಂಡಿತ ಒಂದು ವ್ಯಾಪಾರ ಮಾಡಬೇಕು, ರೊಟ್ಟಿನೇ ಮಾಡಬೇಕು, ಚಪಾತಿ, ಏನೋ ಒಂದು ಮನೆ ಹೋಮ್ ಪ್ರಾಡಕ್ಟ್ ಮಾಡ್ತೀವಿ ಅಂತಂದರೆ ನಾವು ಕೊಡೋದ್ರ ಮೇಲೆ ಮಾರ್ಕೆಟನ್ನು ಡೆವಲಪ್ ಮಾಡ್ಕೋಬೋದು ನಾವು.
1: ಓಕೆ,
0: ಅದನ್ನು ಖಂಡಿತ ಲಾಭಾಂಶ ಇರುತ್ತೆ, ಶ್ರಮ ವಹಿಸಿ ಮನಸ್ಸಿಟ್ಟು ಮಾಡಬೇಕು ಮೇಡಮ್ ಇದನ್ನು.
1: ಓಕೆ ಸರ್, ಹಾಗೆ ಈಗಿನ ಯುವ ಜನತೆಗೆ, ಈಗ ತಾನೇ ಎಜುಕೇಷನ್ ಮುಗಿಸಿರ್ತಾರೆ, ಸ್ವಂತ ಉದ್ಯೋಗ ಮಾಡಬೇಕು ಅಂತಿರ್ತಾರೆ, ಬಟ್ ಏನು ಉದ್ಯೋಗ ಮಾಡೋದು ಏನಂತ ಗೊತ್ತಿರಲ್ಲ, ನೀವೊಬ್ಬರು 20 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಬಿಸ್ನೆಸ್ ಮ್ಯಾನ್ ಆಗಿ ಅಂಥವ್ರಿಗೆ ಒಂದಿಷ್ಟು ಸಲಹೆಯನ್ನು ಕೊಡೋದಾದರೆ ಯಾಕೆ ಬಿಸ್ನೆಸ್ ಮಾಡಬೇಕು, ಜೊತೆಗೆ ಯಾವ ಬಿಸ್ನೆಸ್ ಮಾಡಿದ್ರೆ ಉತ್ತಮ ಅಂತ ನೀವು ಹೇಳ್ತೀರಾ ಸರ್?
0: ಖಂಡಿತ ಮಾಡುವ, ಇವತ್ತಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಜುಕೇಷನಲ್ಲಿ ಬರೀ ಸರ್ಕಾರಿ ಉದ್ಯೋಗನೇ ಅಂತ ಹುಡ್ಕೊಂಡ್ರೆ ಆಗೋದಿಲ್ಲ, ಅವರು ಸ್ವಂತ ಏನಾದರೂ ಒಂದು ವ್ಯಾಪಾರ ಮಾಡ್ಬೋದು ಅಂತ ಒಂದಿರುತ್ತೆ, ಅವ್ರು ಮಾಡ್ಬೋದು ಇದನ್ನು ಸ್ವಂತ. ಒಂದು ಫಸ್ಟ್ ಒಂದು 50 ಮಾಡಿದೆ, 100 ಮಾಡಿದೆ, ಹಿಂಗೆ ಮಾರ್ಕೆಟ್ ಮಾಡ್ಕೊತ ಮಾಡ್ಕೊತ ಹೋದಾಗ ಒಂದರಿಂದ ಇನ್ನೊಂದನ್ನು ಬೆಳೆಸುವಂತ ಹೋಗೋದು ಮೇಡಮ್, ಮಾಡ್ಬೋದು.
1: ಓಕೆ, ಕೊನೆ ಪ್ರಶ್ನೆ ಏನಪ್ಪಾ ಅಂದರೆ, ಈಗ ಸ್ವಂತ ಉದ್ಯೋಗಕ್ಕೂ ಹಾಗೆ ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೂ ಇರುವಂಥ ವ್ಯತ್ಯಾಸ ಏನು ನಿಮ್ಮ ಪ್ರಕಾರ, ಹಾಗೆ ಯಾವುದು ಉತ್ತಮ ಅಂತೀರಾ?
0: ಸ್ವಂತ ದಿನಕ್ಕೆ 100 ರೂಪಾಯಿ ಆಗಲಿ ಸ್ವಂತ ಉದ್ಯಮ ಮಾಡುವುದು ಉತ್ತಮ ಮೇಡಮ್. ಇನ್ನೊಬ್ಬರು ಹೋಗಿ ಕೆಲಸ, ಬೆಳಗಿಂದ ಬೆಳಗ್ಗೆ ಏನು 10 ಗಂಟೆ ಹೋಗಿ ಸಂಜೆ 5-6 ಗಂಟೆ ಬರೋದು 400-500 ರೂಪಾಯಿ ಕೊಡ್ತಾರೆ. ಅದೇ ನಾವು ಮನೆಯಲ್ಲೇ ಅದೇ ಒಂದು ಏನೇ ಒಂದು ಸಣ್ಣ ಉದ್ಯೋಗ ಮಾಡ್ಕೊಂತ ಹೋದ್ರು 5-6 ರೂಪಾಯಿ ದುಡಿಮೆ ಮಾಡ್ಬೋದು, ನಾವು ಮಾಡ್ಬೋದು, ಅದನ್ನು ಡೆವಲಪ್ ಮಾಡ್ಕೊಂಡು ಮಾಡ್ಬೋದು ಸ್ವಂತ ಉದ್ಯೋಗದಲ್ಲಿ, ನಮಗೆ ಮಾಡ್ಬೋದು, ಯಾರೇ ಆಗಲಿ ಸ್ವಂತ 100 ರೂಪಾಯಿ ಮಾಡ್ಬೋದು.
1: ಓಕೆ, ಮಕ್ಕಳನ್ನೆಲ್ಲ ಓದಿಸ್ತೆ ಅಂದ್ರಲ್ಲ ಸರ್, ಏನೇನು ಓದಿಸಿದ್ದೀರಾ ಸರ್?
0: ಮಗಳ ಒಬ್ಬ ಮಗಳು ದೊಡ್ಡವಳು, ಮಗ ಎರಡನೇ ಸಣ್ಣನು, ಮಗಳು MBAವರೆಗೂ ಓದಿದ್ದೀನಿ, ಓದಿಸಿದ್ರಿ ಬೆಂಗಳೂರಲ್ಲೇ ಓದಿಸಿದ್ರು ಮಗಳಿಗೆ ಹಾಸ್ಟೆಲಲ್ಲಿ. ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಸಿದ್ರೆ ಮಗನಿಗೆ.
1: ಓಕೆ, ಸೂಪರ್ ಸರ್. ಇದೇ ಒಂದು ಬಿಸ್ನೆಸ್ ಅಲ್ಲಿ ಮಗಳಿಗೆ MBA ಓದಿಸಿದ್ರಿ, ಜೊತೆಗೆ ಮಗನಿಗೆ ಇಂಜಿನಿಯರ್ ಕೂಡ ಓದಿಸಿದ್ರೆ, ಹಾಗಾಗಿ ಸ್ವಂತ ಉದ್ಯೋಗ ಮಾಡೋದ್ರಿಂದ ಲೈಫಲ್ಲಿ ಕೂಡ ಸೆಟ್ಲ್ ಆಗ್ಬೋದು, ಬಟ್ ಹಾರ್ಡ್ ವರ್ಕ್ ಅನ್ನೋದು ಮಾಡಲೇಬೇಕು ಅಲ್ವಾ ಸರ್? ಯಾವುದು ಕೂಡ ಕೂತಿದ್ರಲ್ಲೇ ಬರೋಲ್ಲ, ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಸರ್?
0: ಖಂಡಿತ ಮೇಡಮ್, ನಾವು ಎಷ್ಟು ಶ್ರಮ ವಹಿಸ್ತೋ ಅಷ್ಟೇ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಮೇಡಮ್.
1: ಖಂಡಿತ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯಿತು, ಹಾಗೆ ನಿಮ್ಮ ಈ ಒಂದು ಸಾಧನೆಯನ್ನು ನೋಡಿ ಕೂಡ ತುಂಬ ಖುಷಿ ಆಯಿತು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಆಲ್ ರೈಟ್, ಕೇಳುತ್ತಿಲ್ಲ ಸ್ನೇಹಿತರೆ, ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಅಂತ ಹೇಳಿ ನಾವು ಮಾಡುವಂಥ ಕೆಲಸದಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿದಾಗ ಅದರಿಂದ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಸುರೇಶ್ ಸರ್ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಸೊ ಕೇಳುಗರೆ, ಇವರ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸುರೇಶ್ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸೊ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಸೊ ನಾನು ನಿಮ್ಮ RJ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಭೇಟಿಯಾಗ್ತೀನಿ ಅಂತ ತಿಳಿಸ್ತಾ, ಟಾಟಾ, ಬೈ ಬೈ, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹಾಗೆ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ RJ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ June 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ MN ಸುಂದರ್ರಾಜ್. 30ಕ್ಕೂ ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ವರ್ಷಗಳ ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
2: ಇನ್ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡಬೇಡ.

0: ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ.
0: ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸಂಜೆಯ ಸಮಯ 7 ಗಂಟೆ ಆಗಿದೆ. ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಕೇಳೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಾನು RJ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಸಂಜೆಯ ಸಮಯ ಆಗಿರೋದ್ರಿಂದ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ನಮ್ಮ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇರ್ಬೋದು. ಹಾಗೆ ಬೆಳಗ್ಗೆಯಿಂದ ಹೊಲದಲ್ಲಿ ದುಡಿದು ಈಗ ತಾನೇ ಮನೆಗೆ ಬಂದು ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಕುಳಿತಿರುವಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸಾದಿನಿ. ಹಾಗೆ ನಮ್ಮ ಎಲ್ಲ ಕೃಷಿಕರಿಗೆ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮ್ಮ ದೇಶದ ಅನ್ನದಾತ, ಎಲ್ಲರ ಹಸಿವನ್ನ ನೀಗಿಸುವನು ಈತ. ಹಗಲು ರಾತ್ರಿ ಲೆಕ್ಕಿಸದೆ ದುಡಿತ, ಇದರ ಪ್ರತಿಫಲಕ್ಕೆ ನಿತ್ಯವೂ ತುಡಿತ. ಪ್ರಕೃತಿಯನ್ನು ನಂಬಿರುವ ಈತ, ಮೌಲ್ಯಗಳ ಜೀವನದಿಂದ ಉಸಿರಾಡುತ್ತ, ಮಾನವೀಯತೆಯ ಅಂದರ, ಸ್ವಾಭಿಮಾನದ ಬಂಧುರ ಅಂತ ಹೇಳ್ತಾ ನಮ್ಮ ಎಲ್ಲ ರೈತರಿಗೆ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ನಿನ್ನೆಯ ಕಾರ್ಯಕ್ರಮವನ್ನು ಕೇಳಿದಿರಾ ಅಂತಂದರೆ ಕಾರ್ಯಕ್ರಮದಲ್ಲಿ ಸೊ ನಮಗೆ ವಿಶೇಷವಾಗಿ ನಿಂಬೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ನಮ್ಮ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಿಂದ ರವೀಶ್ ಅವರು ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ರವೀಶ್ ಅವರ ಜೊತೆನಲ್ಲಿ ಮಾತಾಡೋಣ. ಹಾಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳಿರೋ ಹಾಗೆ ರವೀಶ್ ಅವರು ಅವರ ತೋಟದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಮಿಶ್ರ ಬೆಳೆಗಳನ್ನು ಬೆಳೀತಾ, ಹಾಗೆ ಅದರಲ್ಲೂ ಪ್ರಮುಖವಾಗಿ ನಿಂಬೆ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹಾಗೆ ಈ ವಿಶೇಷವಾಗಿರುವಂತಹ ನಿಂಬೆಯ ಕೃಷಿಯ ಬಗ್ಗೆ ಕೂಡ ನಮಗೆ ಹಲವಾರು ಮಾಹಿತಿಗಳನ್ನ ನಿನ್ನೆಯ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸ್ತಾ ಇದ್ರು. ಹಾಗೆ ಈ ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂಥವ್ರು ಯಾವ ರೀತಿಯ ಹವಾಮಾನದಲ್ಲಿ ಬೆಳೆಯಬೇಕಾಗತ್ತೆ, ಹಾಗೆ ಕೃಷಿಯನ್ನು ಹೇಗೆ ಮಾಡಬೇಕು, ನಿಂಬೆ ಬೆಳೆಯ ಪದ್ಧತಿ ಹೇಗೆ, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಇಷ್ಟೇ ಅಲ್ಲದೆ ಈ ನಿಂಬೆ ಕೃಷಿಯನ್ನು ಮಾಡೋದಕ್ಕೆ ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡಬೇಕು, ಗೊಬ್ಬರದ ಜೊತೆಗೆ ಗಿಡಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ನಿಂಬೆಯಲ್ಲಿರುವಂತಹ ತಳಿಗಳು ಯಾವ್ದ್ಯಾವುದು, ಉತ್ತಮ ಇಳುವರಿ ಬರಬೇಕು ಅಂದರೆ ಏನು ಮಾಡಬೇಕು, ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಹೀಗೆ ಕೃಷಿ ಮಾಡುವ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಈ ನಿಂಬೆಹಣ್ಣನ್ನು ಏನೇನಕ್ಕೆಲ್ಲ ಬಳಕೆ ಮಾಡ್ತಾರೆ, ಇದರ ಆರೋಗ್ಯದ ಪ್ರಯೋಜನಗಳೇನು, ಅವರ ಕೃಷಿ ಭೂಮಿಯಲ್ಲಿರುವಂತಹ ಸಹಜ ಕೃಷಿಯಲ್ಲಿ ಪ್ರಮುಖ ಬೆಳೆಯನ್ನಾಗಿ ನಿಂಬೆಯನ್ನು ಮಾಡಿಕೊಂಡಿದ್ದಾರೆ, ಇದರ ಜೊತೆಗೆ ಅದರಲ್ಲಿರುವಂತಹ ತಳಿಗಳ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಈ ಎಲ್ಲ ಮಾಹಿತಿಗಳನ್ನ ನೀವು ಕೂಡ ನಿನ್ನೆ ಸಂಚಿಕೆನಲ್ಲಿ ಕೇಳಿದಿರಾ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನಿಂಬೆ ಕೃಷಿಯ ಜೊತೆಗೆ ಮಿಶ್ರ ಬೆಳೆಗಳನ್ನ ಯಾವ ರೀತಿ ಮಾಡಿದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಮಿಶ್ರ ಬೆಳೆಗಳನ್ನು ಮಾಡ್ತಾ ಪ್ರಮುಖವಾಗಿ ನಿಂಬೆ ಬೆಳೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ರವೀಶ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಹಾಗಾದರೆ ರವೀಶ್ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು RJ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಲ್ಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ, ಅದರಲ್ಲೂ ಮಿಶ್ರ ಬೆಳೆಗಳನ್ನ ಮಾಡ್ತಾ, ಜೊತೆಗೆ ನಿಂಬೆ ಕೃಷಿಯನ್ನ ಮಾಡ್ತಾ ತಮ್ಮ ಜೀವನವನ್ನ ಕಟ್ಟಿಕೊಂಡಂತಹ ರವೀಶ್ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ. ಬನ್ನಿ ಹಾಗಿದ್ರೆ ರವೀಶ್ ಅವರ ಜೊತೆ ಮಾತಾಡೋಣ. ಹಾಗೆ ಇವತ್ತು ನಿಂಬೆ ಕೃಷಿಯಲ್ಲಿ ಇರುವಂತಹ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಸೊ ಹಾಗೆ ರವೀಶ್ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನೇನೆ ಸಂಚಿಕೆನಲ್ಲಿ ನಾವು ಮಾತಾಡಿದ ಹಾಗೆ ನಿಂಬೆ ಕುರಿತಂತೆ, ನಿಂಬೆ ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಗೊಬ್ಬರಗಳ ಬಳಕೆ ಹೇಗಿರಬೇಕು, ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಸೊ ಹಾಗೆ ಅದರ ಮುಂದುವರೆದ ಭಾಗದಂತೆ, ಇವಾಗ ಈ ಒಂದು ನಿಂಬೆ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕಾಗತ್ತೆ, ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಡಿಯಷ್ಟು ಅಂತರ ಇರಬೇಕಾಗತ್ತೆ ಹೇಳ್ಬೋದಾ?
5: ಒಂದು ಗಿಡದಿಂದ ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ ಒಂದು 15 ಅಡಿ ಬೇಕು. ಯಾಕಂದ್ರೆ 15 ಅಡಿ ಮಧ್ಯದಲ್ಲೆಲ್ಲ ಹೋಲಾಡ್ಲಿಕ್ಕೆ ಆಗಬೇಕು, 15 ಅಡಿ ಹಾಕ್ಬೇಕು. ಮತ್ತೆ ನಾವು ಮಧ್ಯದಲ್ಲಿ ಬೇರೆ ಗಿಡ ಹಾಕೊಬಹುದು, ಬಟ್ ನಿಂಬೆಯಿಂದ ನಿಂಬೆಗೆ 15 ಅಡಿ ಗ್ಯಾಪ್ ಇದ್ರೆ ಬಹಳ ಅನುಕೂಲ ಆಗ್ತದೆ. ಯಾಕಂದ್ರೆ ಬಿಡಿಸ್ಲಿಕ್ಕೆ ಮತ್ತೆ ಅದಕ್ಕೆ ವ್ಯವಸಾಯ ಮಾಡ್ಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. 15 ಅಡಿ ಬೇಕು ಮಿನಿಮಮ್, ಒಂದು ಗಿಡದಿಂದ ಒಂದು ಗಿಡಕ್ಕೆ 15 ಅಡಿ ಗ್ಯಾಪ್ ಇದೆ.
4: ಹಾಗೆ ರವೀಶ್ ಅವರೇ, ಈ ನಿಂಬೆ ಗಿಡಕ್ಕೆ ಅಥವಾ ನಿಂಬೆ ಕೃಷಿ ಮಾಡೋದಕ್ಕೆ ಬಿಸಿಲಿನ ಅವಶ್ಯಕತೆ ಹೆಚ್ಚಿಗೆ ಇರುತ್ತಾ? ಹೇಗೆ?
5: ಬಿಸಿಲು ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚಂದ. ಈ ಏನೋ ನಾವು ಕಾಸ್ಲಿ ನಿಂಬೆ ಇದೆ, ಕಾಸ್ಲಿ ನಿಂಬೆಗೆ ಫುಲ್ ಬಿಸಿಲು ಇರೋದಂತ ಒಳ್ಳೇದು. ಬಿಸಿಲು ಜಾಸ್ತಿ ಇದ್ದಷ್ಟು ಇಳುವರಿ ಚೆನ್ನಾಗಿ ಬರ್ತದೆ ಅದರಲ್ಲಿ. ಅಲ್ಲಿ ಬಾಲಾಜಿಗೆ ಸ್ವಲ್ಪ ಶೇಡ್ ಆದ್ರೂ ಪರವಾಗಿಲ್ಲ ನಡೀದೆ, ಅಂದ್ರೆ ಇದಕ್ಕೂ ಬಿಸಿಲು ಬೇಕು. ನಾನು ಸ್ವಲ್ಪ ಇಂಟರ್ಕ್ರಾಪ್ ಇಟ್ಕೊಂತೀನಿ, ಬಹುಬೆಳೆ ಪದ್ಧತಿಯಲ್ಲಿ ಇಟ್ಕೊಂತೀನಿ ಅಂದ್ರೆ ಬಾಲಾಜಿ ಬೆಟರ್ ಅಂತ ಅನ್ಕೊಂತೀನಿ.
4: ಓಕೆ, ಇದರಲ್ಲಿ ಆದಾಯ ಹೇಗಿದೆ?
5: ನಿಂಬೆ ಆದಾಯ ಒಳ್ಳೆ ಒಳ್ಳೆ ಆದಾಯ ಬರುವಂತ ನಿಂಬೆ. ಏನಂತಂದ್ರೆ ಒಂದು ನಿಂಬೆ ಗಿಡದಲ್ಲಿ 3 ವರ್ಷ ಆದ್ಮೇಲೆ ಕನಿಷ್ಠ ಒಂದು 300-400 ನಿಂಬೆ ಬರ್ತದೆ. ಒಂದು ನಿಂಬೆ ಕನಿಷ್ಠ ಅಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಎಂತ ಕಮ್ಮಿ ದಿವಸ ಅಂದ್ರೂ 2 ರೂಪಾಯಿ ಒಂದು ನಿಂಬೆ ಆಗ್ತದೆ. ಒಂದು ನಿಂಬೆ ಗಿಡಕ್ಕೆ ಕನಿಷ್ಠ 2 ರೂಪಾಯಿ ಅಂದ್ರೆ 5 ನಿಂಬೆ 1,000 ರೂಪಾಯಿ ಆಯ್ತು. ಈ ತರದ 100 ಗಿಡ ಇಟ್ಕೊಂಡ್ರೆ ಒಂದು ನಿಮ್ದು ಗಿಡದ ನಿಂಬೆ ಗಿಡದಿಂದ ಒಂದ್ರಲ್ಲಿ 1,000 ರೂಪಾಯಿ. ನಾವು ಬಹುಬೆಳೆ ಪದ್ಧತಿ ಮಾಡಿದ್ದಾಗ ನಿಂಬೆಯಲ್ಲಿ ಒಳ್ಳೆ ಲಾಭದಾಯಕ ಬರ್ತದೆ. ಅದೇ ನಿಂಬೆ ಅದೇ ಸೀಸನ್ ವೈಸ್ ಅಂದ್ರೆ ಜಾಸ್ತಿ ಸೀಸನ್ ಇದ್ದಾಗ ನಿಂಬೆ 5 ರೂಪಾಯಿವರೆಗೂ ಹೋಗ್ತದೆ. ಬೇಡ ಕನಿಷ್ಠ ಪಕ್ಷ ಅಂದ್ರೆ 2 ರೂಪಾಯಿ ಅಂತ ಲೆಕ್ಕ ಹಾಕೊಂಡ್ರು ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು ನಿಂಬೆ ಗಿಡದಲ್ಲಿ 1,000 ರೂಪಾಯಿ ತಗೊಂಡ್ಬಂದು ನಾವು.
4: ಒಂದು ಎಕರೆನಲ್ಲಿ ಎಷ್ಟು ಗಿಡಗಳನ್ನ ಹಾಕ್ಬೋದು?
5: ಒಂದು ಎಕರೆಯಲ್ಲಿ ಒಂದು 300 ಗಿಡ ನೆಡಬಹುದು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಾನು 15 ಅಡಿ ಅಂದ್ರೆ 5 ರೂಪಾಯಿ 5 ಮೀಟರ್ ಅಂತ ಲೆಕ್ಕ ಹಾಕೊಂಡ್ರೆ 300-350 ಗಿಡ, ಅದು ಜಮೀನು ಚೌಕ ತೆಗಿತ್ತು ಅಂದ್ರೆ ಒಂದು 350 ಗಿಡ ನೆಡಬಹುದು ನಾವು ಒಂದ್ ಎಕರೆಯಲ್ಲಿ. 300 ಅಂದ್ರೆ ಡಿಪೆಂಡ್ ಅಪ್ ಭೂಮಿ ಮೇಲೆ, ಭೂಮಿ ಚೌಕಟ್ಟಿಗಿತ್ತು ಉದ್ದಕ್ಕಿತ್ತು ಅಂದ್ರೆ ಗಿಡ ಕಮ್ಮಿ ಆಗ್ತದೆ. ಚೌಕಟ್ಟಿಗಿದ್ರೆ ಡಿಪೆಂಡ್ ಅಪ್ ಒಂದು ಭೂಮಿ ಹೆಂಗಿದೆ ರೈತಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 350 ಗಿಡ ನೆಡಬಹುದು ನನ್ನ ಪ್ರಕಾರ ಒಂದ್ ಎಕರೆಗೆ. ಮತ್ತೆ ಇಂಟರ್ ಕ್ರಾಪ್ ಮಾಡ್ಕೊಳೋ ಅಂತವ್ರಿದ್ರೆ, ಬೇರೆ ಬೇರೆ ಕ್ರಾಪ್ ಗಳನ್ನ ಮಾಡ್ಕೊಳೋ ಅಂತಾರಿದ್ರೆ ಒಂದು 300 ನೆಟ್ಕೊಂಡು ಸ್ವಲ್ಪ ದೂರ ಗಿಡಗಳನ್ನ ಮಾಡ್ಕೊಂಡು ಮಧ್ಯ ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಇಟ್ಕೊಬಹುದು. ಇಲ್ಲ ನಾನು ಬರೀ ನಿಂಬೆನೆ ಇಡ್ತೀನಿ, ನಿಂಬೆ ಬೇಡ ಅಂದ್ರೆ ಒಂದು 400 ವರೆಗೂ ನೆಡಬಹುದು.
4: ಓಕೆ ರವೀಶ್ ಅವರೇ, ಸೊ ಹಾಗೆ ಈಗ ನಿಂಬೆ ಕೃಷಿಯನ್ನ ಮಾಡ್ತಾ ನಿಂಬೆ ಬೆಳೆಯ ಮಧ್ಯದಲ್ಲಿ ನೀವೇನಾದ್ರೂ ಬೆಳೆಗಳನ್ನ ಮಾಡಿದ್ರಾ? ಬೆಳೆಗಳನ್ನ ಮಾಡಿದ್ರೆ ಯಾವ ಬೆಳೆಗಳನ್ನ ಮಾಡಿದ್ರಿ ಹೇಳ್ಬೋದಾ?
5: ನಾನು ನಿಂಬೆ ಮಧ್ಯದಲ್ಲಿ ಏನ್ ಮಾಡಿದ್ದೀನಿ, ಒಂದಷ್ಟು ಅರಿಶಿನ ಹಾಕಿದ್ದೀನಿ, ಶ್ರೀಗಂಧ ಹಾಕಿದೀನಿ, ಶುಂಠಿ ಹಾಕಿದೀನಿ, ಈ ತರದ್ದು ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀವಿ. ಮಧ್ಯದಲ್ಲಿ ತರಕಾರಿಗಳನ್ನ ಹಾಕೊಳ್ಳುವಂಥದ್ದು ಅವ್ರವ್ರ ಅನುಕೂಲ ತಕ್ಕಂತೆ ಮಧ್ಯದಲ್ಲಿ ಬೆಳೆ ಬೆಳ್ಕೊಬಹುದು, ಏನ್ ತೊಂದರೆ ಏನಿಲ್ಲ.
4: ಓಕೆ, ಸೊ ರವೀಶ್ ಅವರು ಹೇಳ್ತಿದ್ದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ನಿಂಬೆ ಕೃಷಿಯನ್ನು ಮಾಡ್ತಾ ಇದೀವಿ ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸಿದ್ಧತೆಯನ್ನು ಮಾಡಿಕೊಂಡ ನಂತರದಲ್ಲಿ ನಾವು ನಿಂಬೆ ಗಿಡಗಳನ್ನು ನೆಡ್ತಾ ಇದೀವಿ ಅಂತಂದಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ 15 ಅಡಿಯಷ್ಟು ಅಂತರ ಇರಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗೆಯೇ ಇದರಲ್ಲಿ ಬಿಸಿಲಿನ ಅವಶ್ಯಕತೆ ಕೂಡ ತುಂಬ ಇರುತ್ತೆ, ಮತ್ತು ಮಿಶ್ರ ಬೆಳೆಗಳನ್ನು ಏನಾದರೂ ಮಾಡ್ತೀರಾ ಅಂತಂದರೆ ಅದರಲ್ಲಿ ಮಧ್ಯದಲ್ಲಿ ಬೆಳೆಗಳನ್ನು ಮಾಡ್ತೀರಾ ಅಂತಂದರೆ ಸೊ ಅದನ್ನು ನೋಡಿಕೊಂಡು ನೀವು ಕೃಷಿಯನ್ನು ಆರಂಭ ಮಾಡಬೇಕಾಗತ್ತೆ. ಜೊತೆಗೆ ಇದರಲ್ಲಿರುವಂತಹ ಆದಾಯದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರವೀಶ್ ಅವರು. ಮತ್ತು ನೀವು ಕೂಡ ನಿಂಬೆಯ ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಬೆಳ್ಕೊಂಡು ನೀವು ಉತ್ತಮ ಕೃಷಿಯನ್ನು ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವ್ರ ಜೊತೆ ಏನಷ್ಟು ಮಾತಾಡೋದಕ್ಕಿದೆ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ನಿಂಬೆ ಕೃಷಿಯ ಬಗ್ಗೆ ನಮಗೆ ತುಮಕೂರು ಜಿಲ್ಲೆಯ ದೊಡ್ಡ ಹೊಸೂರಿನಿಂದ ರವೀಶರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಹಾಗೆ ನಿಂಬೆ ಕೃಷಿಯಲ್ಲಿ ಮುಖ್ಯವಾಗಿ ಯಾವ ರೀತಿಯ ನಿಂಬೆ ಕೃಷಿಯನ್ನು ಮಾಡಬೇಕು, ಹಾಗೆ ಅದಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಿಂಬೆ ಕೃಷಿಯಲ್ಲಿ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಹಾಗೆ ರವೀಶ್ ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನೀವು ಆಗಲೇ ಹೇಳಿದಾಗೆ ನಿಂಬೆಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳ್ತಾ ಇದ್ರಿ. ಹಾಗೆ ಈ ನಿಂಬೆ ಕೃಷಿಯನ್ನ ಮಾಡ್ತಿದೀವಿ ಅಂತಂದಾಗ ಇದಕ್ಕೆ ನೀರಿನ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಇದರಲ್ಲಿ ನೀರಿನ ವ್ಯವಸ್ಥೆ ಅಂದ್ರೆ ಇದಕ್ಕೆ ಡ್ರಿಪ್ ಮೂಲಕನ ಕೊಡ್ಬೋದು ಅಥವಾ ಹಾಯಿ ನೀರ್ ಮಾಡ್ಕೊಂತೀನಿ ಅಂದ್ರು ನೀರ್ ಕಮ್ಮಿ ಕೊಡ್ಬೇಕು. ಇದಕ್ಕೆ ಅತಿಯಾದ ನೀರ್ ಕೊಡಬಾರ್ದು. ಇದಕ್ಕೆ ಅತಿಯಾದ ನೀರ್ ಕೊಟ್ರೆ ಸ್ವಲ್ಪ ಬೆಳವಣಿಗೆ ಕುಂಠಿತವಾಗ್ತದೆ, ಮತ್ತೆ ಇದಕ್ಕೆ ರೋಗಗಳು ಜಾಸ್ತಿ ಆಗತ್ತೆ. ಅತಿಯಾದ ನೀರ್ ಕೊಟ್ರೆ ಇದಕ್ಕೆ ರೋಗಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದ್ರೆ ಕಮ್ಮಿ ನೀರ್ ಕೊಡುವಂಥದ್ದು, ಅದು ಯಾವಾಗಲೂ ಗಿಡದಿಂದ ಸ್ವಲ್ಪ ದೂರದಲ್ಲಿ ನೀರ್ ಕೊಡ್ಬೇಕು. ಗಿಡಕ್ಕೆ ನೀರ್ ಕೊಡಬಾರ್ದು, ಗುಡಕ್ಕೆ ನೀರ್ ಕೊಡಬಾರ್ದು. ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಗಿಡದಿಂದ 1 feet ದೂರದಲ್ಲಿ ನೀರನ್ನು ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ. ಇದಕ್ಕೆ ಆಮೇಲೆ ಇದರಲ್ಲಿ ನೀವು ಗಿಡಕ್ಕೆ ಏನಾಗತ್ತೆ, ನಾಟಿ ಗಿಡ ಆದ್ರೆ 5-6 ಆಗತ್ತೆ ಗಿಡ ಕಾಯಿ ಬಿಡ್ಲಿಕ್ಕೆ. ಹಂಗೆ ಏನ್ ಮಾಡ್ತೀವಿ, ಮಧ್ಯದಲ್ಲಿ ನಾವು ನಮಗ್ ಬೇಕಾದಂತ ಮಾತೃ ಕಾಂಡನ ತಗೊಂಡು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡ್ಕೊಂತೀವಿ. ಆ ಗ್ರಾಫ್ಟಿಂಗ್ ಮಾಡಿದ್ರೆ 2-3 ಬಂದ್ಬಿಡ್ತದೆ ಅದು ನಿಂಬೆ. ಹಂಗಾಗಿ ಗ್ರಾಫ್ಟಿಂಗ್ ಗಿಡಗಳನ್ನೇ ಜಾಸ್ತಿ ರೈತರಿಗೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
2: ಓಕೆ, ಹಾಗೆ ಮಣ್ಣಿನ ಸಿದ್ಧತೆ ಹೇಗೆ ಮಾಡ್ಕೋಬೇಕು ಅಥವಾ ಭೂಮಿಯ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಮಣ್ಣನ್ನು ನೋಡಿ, ಫಸ್ಟ್ ನೀವು ಬಹುಬೆಳೆ ಪದ್ಧತಿ ಮಾಡ್ಕೊಬೇಕಾದಾಗ ಆಗ್ಬೇಕು ಅಂದ್ರೆ ಬೇರೆ ಗಿಡಗಳೆಲ್ಲ ಇರ್ತವೆ ಅದ್ರ ಮಧ್ಯದಲ್ಲಿ ಇದನ್ನ ಇಡೋದಾದಾಗ ಗುಂಡಿ ತೋಡಿ ಗುಂಡಿಗೆ ಅದಕ್ಕೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರಗಳು ಹಾಕೊಂಡು ಹಾಕೊಬೇಕಾಗತ್ತೆ. ಇಲ್ಲ ನಾವು ಏನೋ ಹಾಕ್ತಿಲ್ಲ, ಬರೀ ಏಕಬೆಳೆ ಪದ್ಧತಿ ನಿಂಬೆಗಣ್ಣೆ ಹಾಕ್ತಿದ್ವಿ ಅಂದ್ರೆ ಫಸ್ಟ್ ಇಡೀ ಹೊಲನ ಉಳ್ಮೆ ಮಾಡಿ ಅದನ್ನ ನೀವು ಹಾಕುವಂತ ಜಾಗನ ಪಾಯಿಂಟ್ ಮಾಡ್ಕೊಂಡು ಗುಂಡಿ ತೋಡಿ ಅದಕ್ಕೆ ಉತ್ಕೃಷ್ಟವಾದ ಗೊಬ್ಬರಗಳನ್ನ ಹಾಕೊಂಡು ಗೊಬ್ಬರ ಹಾಕಿ ಅದ ನಂತರ ಗಿಡ ನೆಡಬೇಕಾಗುತ್ತೆ. ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಕೊಡ್ಬೇಕು, ಸ್ವಲ್ಪ ಮಟ್ಟಿಗೆ ಗೊಬ್ಬರ ಕೊಡ್ಬೇಕು. ಅದಾದ ನಂತರ 3 ಅಥವಾ 6 ಒಮ್ಮೊಮ್ಮೆ ಮಧ್ಯದಲ್ಲಿ ಮೇಲ್ ಗೊಬ್ಬರ ಕೊಟ್ರೆ ಸ್ವಲ್ಪ ಬೇಗನೆ ಬೆಳವಣಿಗೆ ಆಗ್ತದೆ. ಉತ್ಕೃಷ್ಟವಾಗಿ ಬೇಗ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮಧ್ಯದಲ್ಲಿ ಸ್ವಲ್ಪ ಗೊಬ್ಬರಗಳು ಕೊಡ್ಬೇಕು, ಸ್ವಲ್ಪ ಅಲ್ಲಿ ವಾತಾವರಣ ನೋಡ್ಕೊಂಡು ಮೈಕ್ರೋಸ್ಕೋಪ್ ಕೊಡ್ಬೇಕಾಗತ್ತೆ. ಏನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಲ್ವ, ನಾವು ಸೂಕ್ಷ್ಮ ಜೀವಿಗಳನ್ನ ಕೊಟ್ರೆ ಸ್ವಲ್ಪ ಭೂಮಿ ಬೇಗ ಫಲವತ್ತತೆ ಹೊಂದುತ್ತದೆ, ಬೇರೆಗಳ ಬೆಳವಣಿಗೆಗೆ ಬಹಳ ಅನುಕೂಲ ಆಗ್ತದೆ.
2: ಓಕೆ, ಈ ಸೂಕ್ಷ್ಮ ಜೀವಿಗಳನ್ನ 2 3 ಅಥವಾ ಯಾವಾಗ ಯಾವಾಗ ಕೊಡ್ಬೇಕಾಗತ್ತೆ ರವೀಶ್ ಅವರ?
3: ಎರಡು ಮೂರು ತಿಂಗಳು ವರ್ಷಕ್ಕೆ 2 ಕೊಟ್ಟರು ಸಾಕು ಅಥವಾ 3 ಕೊಟ್ಟರು ಸಾಕಾಗುತ್ತೆ. ಬೆಳವಣಿಗೆ ವರ್ಷಕ್ಕೊಮ್ಮೆ ಕೊಟ್ರೆ ಹಾಕು. ಏನೋ ಈಗ ನಾನು ಹೇಳ್ತಿರೋದು ಫಸ್ಟ್ ಹಾಕಿದಾಗಿಂದ 3 ಒಮ್ಮೆ ಕೊಡ್ತಾ ಹೋದ್ರೆ 3-4 ಹಾಕಿ ಕೊಟ್ಕೊಂಡು ಹೋಗಿ ಆಮೇಲೆ ಗಿಡ ದೊಡ್ಡದಾದ ನಂತರ ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕಾಗತ್ತೆ. ವರ್ಷಕ್ಕೊಮ್ಮೆ ಕೊಟ್ಟರು ಸಾಕು. ಮಧ್ಯದಲ್ಲಿ ಬೇಕಾದ್ರೆ ನಾವು ಚೆನ್ನಾಗಿ ಇಳುವರಿ ಬರಬೇಕು, ಶೇಣಿಂಗ್ ಎಲ್ಲ ಕಾಯಿ ಚೆನ್ನಾಗಿ ಬರಬೇಕು ಅಂದ್ರೆ ಮೈಕ್ರೋಬ್ಸ್ ಕೊಡ್ತೀವಿ ನಾವು, ಜೀವಾಣುಗಳನ್ನ ಸೂಕ್ಷ್ಮ ಜೀವಗಳು ಅಂತ ಕರಿತೀವಿ. ಸೂಕ್ಷ್ಮ ಜೀವಗಳು ಕೊಟ್ಟರೆ ಸಾಕಾಗತ್ತೆ.
2: ಹಾಗೆ ಸಗಣಿ ಗೊಬ್ಬರ ಏನಾದ್ರು ಕೊಡ್ಬೋದಾ? ಹೇಗೆ?
3: ಇಲ್ಲ, ಸಗಣಿ ಗೊಬ್ಬರನ ನ್ಯಾಚುರಲ್ ಆಗಿ ಗಿಡಕ್ಕೆ ಡೈರೆಕ್ಟ್ ಕೊಡಬಾರ್ದು. ಸಗಣಿ ಗೊಬ್ಬರಗಳಲ್ಲಿ ಸಂಪೂರ್ಣವಾದಂತ ಗೊಬ್ಬರ ಕಲ್ತಿರಲ್ಲ. ಅದು ಸಗಣಿ ಹಸಿರುಗೆ ಇರ್ತದೆ, ಅದರಲ್ಲಿ ಒಂದಷ್ಟು ಜೀವಗಳು ಅಂದ್ರೆ ತೋಟಕ್ಕೆ ಆಪತ್ತರುವಂತ ಒಂದಷ್ಟು ಜೀವನಗಳು ಇರ್ತವೆ. ಅವನ್ನ ನಮ್ಮ ತೋಟ ತಂದು ಹಾಕೊಂಡು ಕಾಂಪೋಸ್ಟ್ ಅಂದ್ರೆ ಅದನ್ನ ಕಲಿಸ್ಬೇಕು ಅಂತ ಅಂತೀವಿ. ಅಂದ್ರೆ ಕಾಂಪೋಸ್ಟ್ ಮಾಡಬೇಕು. ಸಗಣಿ ಗೊಬ್ಬರ ಆಗಿರ್ತದೆ, ಅದನ್ನ ಕಾಂಪೋಸ್ಟ್ ಕನ್ವರ್ಟ್ ಮಾಡಿ ನಾವು ಗಿಡಗಳಿಗೆ ಹಾಕಿದ್ರೆ ಸೂಕ್ತ.
2: ಓಕೆ, ಹಾಗೆ ರವೀಶ್ ಅವರೇ, ಈಗ ನಿಂಬೆ ಕೃಷಿಯನ್ನ ಮಾಡ್ತಿದೀವಿ ಅಂತಂದಾಗ ನೀರನ್ನ ಕೂಡ ಕೊಡಬೇಕಾಗತ್ತೆ. ಈಗ ಡ್ರಿಪ್ ಮೂಲಕ ನೀರನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಥವಾ ಹಾಯಿ ನೀರು ಕೊಟ್ಟರೆ ಚೆನ್ನಾಗಿರುತ್ತಾ ಹೇಳ್ಬೋದಾ?
3: ನಿಂಬೆ ತೋಟಕ್ಕೆ ನೀರಿನ ವ್ಯವಸ್ಥೆ ಮೇನ್ ಬಂದು ಡ್ರಿಪ್ ಇರಿಗೇಷನ್ ಮೂಲಕ ಕೊಟ್ರೆ ಚಂದ. ಹಾಯಿ ನೀರು ಕೊಟ್ಟಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಹಾಳಾಗ್ತಾ ಇರ್ತದೆ, ಹಂಗಾಗಿ ತೋಟ ತುಂಬ ಎಲ್ಲ ಸಟ್ಟೆ ಬರ್ತಾ ಇರ್ತದೆ. ಹಂಗೆ ಡ್ರಿಪ್ ಮೂಲಕ ಕೊಡ್ಬೇಕು. ಗಿಡ ಎಲ್ಲಿರ್ತದೆ ಆ ಗಿಡದಿಂದ 1 ಹಿಂದಕ್ಕೆ ಡ್ರಿಪ್ ಮೂಲಕ ಕೊಟ್ರೆ ಬಹಳ ಅನುಕೂಲ ಆಗ್ತದೆ.
2: ಹಾಗೆ ಈಗ ನೀರನ್ನ ಕೊಡ್ಬೇಕು ಅಂತಂದ್ರೆ ಈಗ ಡ್ರಿಪ್ ಅಲ್ಲಿ ದಿನಕ್ಕೆ ಒಂದ್ಸರಿ ಕೊಡ್ಬೇಕಾಗತ್ತೆ ಅಥವಾ 2 ಈ ತರ ಏನಾದ್ರು ನೀರಿನ ವ್ಯವಸ್ಥೆ ಮಾಡ್ಬೇಕಾಗತ್ತೆ? ಹೇಗೆ?
3: ಹೌದು, ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಹಾಕಿದಾಗ 1-5 ಕೊಟ್ಟರೆ ಸಾಕಾಗತ್ತೆ 2 ಆಮೇಲೆ ಗಿಡ ದೊಡ್ಡದಾದ್ಮೇಲೆ ಸ್ವಲ್ಪ 5-10 ಒಂದು ನಿಮ್ಮ ಗಿಡ ಬೇಕಾಗತ್ತೆ. ಒಂದು ದಿನಕ್ಕೆ ಫಸ್ಟ್ ಸ್ಟಾರ್ಟಿಂಗ್ 2-3 ಕೊಟ್ಟರು ಸಾಕಾಗತ್ತೆ. ಇದಂತೂ ದಿನ ಬಿಟ್ಟು ದಿನ ಕೊಟ್ಟರು ಸಾಕಾಗತ್ತೆ. ಆಮೇಲೆ ವಾರಕ್ಕೊಮ್ಮೆ 1-10 ನೀರು ಕೊಟ್ಟರು ಸಾಕು. ಕಮ್ಮಿ ನೀರು ತಂದು ಬೆಳೆಯುವಂಥ ಗಿಡ ಇದು, ಅಂತ ಜಾಸ್ತಿ ನೀರು ಕೇಳಲ್ಲ. ವಾರಕ್ಕೊಮ್ಮೆ ನೀರು ಕೊಟ್ಟರು ನಡೀತದೆ.
2: ಓಕೆ ರವೀಶ್ ಅವರೇ, ಸೊ ಹಾಗೆ ಈಗ ನಿಂಬೆ ಗಿಡವನ್ನೇನು ನೆಡ್ತೀವಿ, ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಹಾಗಾದ್ರೆ ಈ ನಿಂಬೆ ಗಿಡಗಳಿಗೆ ರೋಗಗಳು ಅಥವಾ ಕೀಟಗಳ ಬಾಧೆ ಇದೆಯಾ ಹೇಗೆ?
3: ನಿಂಬೆಗೆ ಪ್ರಮುಖವಾಗಿ ಮಳೆಗಾಲ ಬಂತು ಅಂದ್ರೆ ಸ್ವಲ್ಪ ಕಾಂಡ ಕೊರಕ ಹುಳಗಳು ಬರ್ತವೆ, ಅದು ಬಿಟ್ರೆ ಸಿಟ್ರಿಕ್ ಬ್ಯಾಕ್ಟೀರಿಯಾ, ಸಿಟ್ರಿಕ್ ಬ್ಯಾಕ್ಟೀರಿಯಾ ಅಂತ ಒಂದು ಫಂಗಸ್ ಬರ್ತದೆ. ಆ ಬಂದಾಗ ಏನಾಗುತ್ತೆ, ಇಳುವರಿ ಬಹಳ ಕುಂಠಿತವಾಗ್ತದೆ. ಈ ಕಾಂಡ ಕೊರಕಕ್ಕೆ ಏನ್ ಮಾಡ್ತೀವಿ ನಾವು, ಯಾವ್ದೇ ಇದಾದಂತ ಕೆಮಿಕಲ್ ಹೊಡೆಯಲ್ಲ, ಯಾಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಅದು ಹೊಂಗೆ ಎಣ್ಣೆ ಮತ್ತೆ ಬೇವಿನ ಎಣ್ಣೆನ ನಾವು ಟ್ಯೂಬ್ ಇರ್ತದೆ, ಇಂಗ್ಲೇಷನ್ ಟ್ಯೂಬ್ ಸಿಗ್ತದಲ್ಲ, ಆ ಟ್ಯೂಬಿಂದ ಹೋಲ್ ಮಾಡಿದ್ರೆ ಜಾಸ್ತಿಯಾಗಿ ಫಿಲ್ ಮಾಡ್ತೀವಿ. ಅದಾದ ನಂತರ ನಾವು ಸಿರಿಧಾನ್ಯದಿಂದ ಲೋಳೆ ರಸ ಇದೆಲ್ಲ ಒಂದಷ್ಟು ಪ್ರಯೋಜಿದೆ, ಅದನ್ನ ಹಾಕೊಂಡು ಹೋಲ್ ಅನ್ನ ಬ್ಲಾಕ್ ಮಾಡ್ತೀವಿ, ಮತ್ತೆ ಅಗೇನ್ ಹುಳ ಒಳಗಡೆ ಹೋಗ್ದಂಗೆ. ಅದೊಂದು ವಿಧಾನ. ಬಟ್ ಈ ಬ್ಯಾಕ್ಟೀರಿಯಲ್ ಬ್ಲಾಕ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ, ಇದಕ್ಕೆ ಪ್ರಮುಖವಾಗಿ ಫಸ್ಟ್ ನಾವು ಒಂದು ಮಜ್ಜಿಗೆ ಹೊಡಿತೀವಿ, ಅಂದ್ರೆ ಹುಳಿ ಮಜ್ಜಿಗೆ ಅಂತ ಮಾಡ್ಕೊಂಡಿರ್ತೀವಿ, ತುಂಬಾ ಹಳೆಯ ಮಜ್ಜಿಗೆಗಳನ್ನ ಮಾಡ್ಕೊಂಡಿರ್ತೀವಿ, ಆ ತಿಂಗಳು ವರ್ಷದ ಮಜ್ಜಿಗೆಗಳನ್ನ ಹೊಡ್ಕೊಂಡಿರ್ತೀವಿ. ಪ್ರಮುಖ ಫಸ್ಟ್ ಮಜ್ಜಿಗೆನ ನಾವು ಸ್ಪ್ರೇ ಮಾಡ್ತೀವಿ. ಮಜ್ಜಿಗೆ ಸ್ಪ್ರೇ ಮಾಡಿದ ನಂತರ ಅದೇನಾದ್ರೂ ರೋಗ ಕಂಟ್ರೋಲ್ ಬರಲಿಲ್ಲ ಅಂದ್ರೆ ಅದು ಸೂಕ್ಷ್ಮತೆ ನೋಡ್ಕೊಂಡು, ಅದು ಏನ್ ಮಟ್ಟದಲ್ಲಿ ಇದೆ ಗಿಡಕ್ಕೆ, ಅದೇನ್ ಪರ್ಸೆಂಟೇಜ್ ಹುಳಗಳು ಜಾಸ್ತಿ ಬರ್ತೈತೆ, ತಿಂತ ಇದೆಯಾ ನೋಡ್ಕೊಂಡು, ಅದ್ರ ಮೇಲೆ ನಾವೇ ಆದಂತ ನಮ್ ತೋಟದಲ್ಲಿ ಇರುವಂತ ಕೆಲವೊಂದು ಎಲೆಗಳನ್ನ ಹಾಕೊಂಡು, ಮತ್ತೆ ಹಸಿಂದು ಗಂಜು ಹಾಕೊಂಡು ನಾವು ಕಷಾಯಗಳನ್ನ ತಯಾರು ಮಾಡ್ಕೊಂಡು ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾಕೆಂದ್ರೆ ಹುಳಕ್ಕೆ ಒಂದ್ ಸರಿ ಹೊಡೆದಿದ್ದು ಡೋಸ್ ಇನ್ನೊಂದ್ಸರಿ ಹೊಡಿಲಿಕ್ಕೆ ಆಗಲ್ಲ, ಅದನ್ನ ಸ್ವಲ್ಪ ಡೋಸ್ ಚೇಂಜ್ ಮಾಡ್ಕೊಂಡೆ ಹೊಡಿಬೇಕು. ಹಂಗಾಗಿ ಪ್ರಮುಖ ಫಸ್ಟ್ ಮಜ್ಜಿಗೆ ಹೊಡಿತೀವಿ, ಮಜ್ಜಿಗೆ ಆದ ನಂತರ ಅದಕ್ಕೆ ತಕ್ಕಂತೆ ಕಷಾಯಗಳನ್ನ ತಯಾರು ಮಾಡ್ಕೊಂತೀವಿ, ಅದಕ್ಕೆ ಕಷಾಯ ವೇರಿಯೇಷನ್ ಮಾಡ್ಕೊಂತೀವಿ, ಅಲ್ಲಿರುವಂತ ಹುಳ ಅಲ್ಲಿರುವಂತ ವಾತಾವರಣ ಏನಿದೆ ಅದನ್ನ ನೋಡ್ಕೊಂಡು ಕಷಾಯ ವೇರಿಯೇಷನ್ ಮಾಡ್ಕೊಂಡು ಕಷಾಯನ ಹೊಡಿತೀವಿ.
2: ಓಕೆ ರವೀಶ್ ಅವರೇ, ಹಾಗಾದ್ರೆ ನಿಮ್ ಜೊತೆ ಮಾತನ್ನ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ನಿಂತ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ನಿಂಬೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿದ್ದಾರೆ, ಹಾಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪೋನಡ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರು ಕೂಡ ನಿಂಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ರವೀಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ. ರವೀಶ್ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈ ನಿಂಬೆ ಕೃಷಿ ಮಾಡುವಾಗ ನಿಂಬೆ ಗಿಡಗಳಿಗೂ ಕೂಡ ರೋಗಗಳು ಅಥವಾ ಕೀಟಗಳು ಬರುತ್ತೆ, ಹಾಗೆ ಅದಕ್ಕೆ ಯಾವ ರೀತಿ ಔಷಧಿಯನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ರಿ. ಹಾಗೆ ಈ ನಿಂಬೆ ಬೆಳೆಯನ್ನು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರಮುಖ ಬೆಳೆ ಯಾವುದಾಗಿತ್ತು, ಅದರಲ್ಲಿ ಈ ನಿಂಬೆ ಕೃಷಿನ ಯಾವ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ ರವೀಶ್ ಅವರ?
3: ನಮ್ದು ಪ್ರಮುಖ ಬೆಳೆ ತೆಂಗು ಮತ್ತೆ ಮಾವು ಇತ್ತು. ನಾವು ಈ ತೆಂಗು ಒಳಗಡೆ ಎಲ್ಲ ಇಂಟರ್ಕ್ರಾಪ್ ಅಂದ್ರೆ ಬಹುಬೆಳೆ ಪದ್ಧತಿ ಮಾಡ್ಕೊಂಡಿದೀವಿ. ಆ ಬಹುಬೆಳೆ ಪದ್ಧತಿ ಒಳಗಡೆ ನಿಂಬು ಕೂಡ ಒಂದು. ನಿಂಬೆ ಅದು ಪ್ರಾಂತ್ಯವಾರು ತಳಿಗಳು ಬರ್ತವೆ. ಈಗ ನಮ್ಮ ನಿಂಬೆ ಜಾಸ್ತಿ ಪ್ರಮುಖ ಬರುವಂತದ್ದು ಬಿಸಿಲುಗಳಲ್ಲಿ. ಈ ಮಲ್ನಾಡಲ್ಲಿ ಸ್ವಲ್ಪ ಕಮ್ಮಿನೆ. ನಮ್ಮಲ್ಲಿ ಏನಿದ್ರು ಉತ್ತರ ಕರ್ನಾಟಕ ಮತ್ತೆ ನಮ್ಮ ಬಯಲುಸೀಮೆಗಳೈತಲ್ಲ, ಬಯಲುಸೀಮೆಯಲ್ಲಿ ಪ್ರಮುಖವಾಗಿ ಬೆಳೆಯುವಂಥದ್ದು. ಉಷ್ಣದಲ್ಲಿ ಬರುವಂತದ್ದು ಇದು ಸ್ವಲ್ಪ ಬಿಸಿಲು ಇರುವಂತ ಜಾಗಗಳಲ್ಲಿ ಬರುವಂತದ್ದು ನಿಂಬೆ. ಹಂಗಾಗಿ ಸ್ವಲ್ಪ ನಮ್ಮಲ್ಲೂ ತುಮಕೂರು ಮತ್ತೆ ನಿಮ್ ಶಿವಮೊಗ್ಗ ಸ್ವಲ್ಪ ಕಮ್ಮಿನೆ ನಿಂಬೆ ಅನ್ಸುತ್ತೆ. ನಮ್ ತುಮಕೂರು ಚಿತ್ರದುರ್ಗ ಮತ್ತೆ ದಾವಣಗೆರೆ ಈ ಕಡೆ ಸ್ವಲ್ಪ ಬಯಲು ಉತ್ತರ ಕರ್ನಾಟಕ ಈ ಕಡೆ ಅಲ್ಲಿ ಕೆಂಪು ಮತ್ತು ಕಪ್ಪು ಮಣ್ಣುಗಳಲ್ಲಿ ಇದನ್ನ ಜಾಸ್ತಿ ಬೆಳಿಬಹುದು. ಕಪ್ಪು ಮಣ್ಣು ಜಾಸ್ತಿ ಬೆಳೀತಾ ಹೋಗ್ಬೋದು. ಈ ಬೆಳಿಲಿಕ್ಕೆ ಪ್ರಮುಖವಾಗಿದ್ದಕ್ಕೆ ಜೇಡಿ ಮಣ್ಣು ಅಂತೀವಲ್ಲ, ಕಪ್ಪು ಮಣ್ಣು ಅಥವಾ ಕೆಂಪು ಗೋಡ್ ಮಣ್ಣು ಇರ್ತದಲ್ಲ, ಈ ಮಣ್ಣುಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ತುಂಬಾ ತಳಿಗಳೈತೆ ಇದರಲ್ಲಿ, ಆ ಪ್ರಾಂತಕ್ಕೆ ತಕ್ಕಂತೆ ತಳಿಗಳನ್ನ. ಯಾಕಂದ್ರೆ ಈಗ ಮಹಾರಾಷ್ಟ್ರ ಎಲ್ಲ ಕಾಜಿ ನಿಂಬೆಗಳನ್ನ ಬೆಳೀತಾರೆ, ನಮ್ಮ ಇದರಲ್ಲಿ ಬಾಲಾಜಿ ಅಂತ ಒಂದು ತಳಿಗಳನ್ನ ಬೆಳೀತಾರೆ. ಆಮೇಲೆ ಇದು ಸದಾಕಾಲ ಅಂದ್ರೆ ಎನಿ ಟೈಮ್ ಬರುವಂತ ನಿಂಬೆಗಳು ಬಂದಿದೆ. ಸೀಡ್ಲೆಸ್ ನಿಂಬೆಗಳು ಬಂದಿದೆ, ಈಗ ಹಲವಾರು ನಿಂಬೆಗಳು ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಂಬೆಗಳನ್ನು ಕೂಡ ಬಯಲ್ನ ಇದರಲ್ಲಿ ಬಯಲು ಸೀಮೆಗಳಲ್ಲಿ ಬೆಳೆಯುವಂತ ನಿಂಬೆಗಳೇ ಜಾಸ್ತಿ ಇರೋದು. ಮಲ್ನಾಡಲ್ಲಿ ಸೀಮೆಗಳಲ್ಲಿ ನನಗೆ ಗೊತ್ತಿರಂಗೆ ಕಮ್ಮಿ ನಿಂಬೆಗಳು ಬೆಳೆಯುವಂಥದ್ದು. ಬಟ್ ಅಲ್ಲಿ ಮೂಸಂಬಿ ಕಿತ್ಲೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಿಂಬೆನು ಬರ್ಬೋದು, ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ನಾನು ಬಯಲುಸೀಮೆ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದ್ರಿಂದ ಬಯಲುಸೀಮೆ ಜಾಸ್ತಿ ಬರ್ತದೆ. ಬ್ಯಾಸ್ಗೆ ಕಾಲದಲ್ಲಿ ನೆಡೋದಾದ್ರೆ ಸ್ವಲ್ಪ ನೀರ್ ಹಾಕ್ಬೇಕಾದ್ರೆ ಇದು ನೆಡ್ಬೇಕಾಗಿರೋದ್ರ ಸೂಕ್ತವಾದ ವಾತಾವರಣ ಅಂದ್ರೆ ತಿಂಗಳು ಅಂದ್ರೆ ಮಾರ್ಚ್ ಆದ ನಂತರ ಮೇ ನಮ್ಮ ಮಾರ್ಚಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದು, ಮೇಲ್ ಗೊಬ್ಬರ ಹಾಕೊಂಡಿದ್ದು ಜೂನ್ ಅಥವಾ ಜುಲೈ ಒಳಗಡೆ ನೆಡ್ಬೇಕಾಗತ್ತೆ. ಇದು ಮಳೆಗಾಲ ಆರಂಭ ದಿನಗಳಲ್ಲಿ ನೆಟ್ರೆ ಅಟ್ಲೀಸ್ಟ್ ಬ್ಯಾಸ್ಗೆ ಬರಕ್ಕೆ 6 ತಿಂಗಳು ಟೈಮ್ ತಗೊಳುತ್ತೋ ಅಂತ ಟೈಮಲ್ಲಿ ಚೆನ್ನಾಗಿ ಇದು ಉತ್ಕೃಷ್ಟವಾಗಿ ಬೆಳೀತದೆ. ಹಂಗಾಗಿ ಸ್ವಲ್ಪ ಬ್ಯಾಸ್ಗೆಯಲ್ಲಿ ಇದನ್ನ ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ. ನಾವು ಬ್ಯಾಸ್ಗೆಯಲ್ಲಿ ಗಿಡಗಳು ಹಾಕಿದಾಗ ಮೇಂಟೆನೆನ್ಸ್ ಬಹಳ ಕಷ್ಟ ಆಗುತ್ತೆ, ಅದು ಬರಕ್ಕೆ ಟೂಟ್ ಆಗುತ್ತೆ. ಸೊ ಇದೇನಾಗತ್ತೆ, ಗಿಡನ ಬೀಜದಿಂದ ಗಿಡ ಮಾಡ್ಕೊಂತೀವಿ. ಗಿಡಕ್ಕೆ ಏನಾಗತ್ತೆ, ನಾಟಿ ಗಿಡ ಆದ್ರೆ 5-6 ವರ್ಷ ಆಗುತ್ತೆ ಗಿಡ ಕಾಯಿ ಬಿಡ್ಲಿಕ್ಕೆ. ಹಂಗೆ ಏನ್ ಮಾಡ್ತೀವಿ, ಮಧ್ಯದಲ್ಲಿ ನಾವು ನಮಗ್ ಬೇಕಾದಂತ ಮಾತೃ ಕಾಂಡನ ತಗೊಂಡು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡ್ಕೊಂತೀವಿ. ಶಿವಮೊಗ್ಗ ಅಂದ್ರೆ ಅಲ್ಲಿ ಶಿವಮೊಗ್ಗಕ್ಕೆ ಆದಂತ ಸೂಕ್ತವಾದ ತಳಿಗಳು ಇರ್ತವೆ. ಈಗ ಯಾಕಂದ್ರೆ ಶಿವಮೊಗ್ಗ ಬರಲ್ಲ ಅಂತಿಲ್ಲ, ಶಿವಮೊಗ್ಗದಲ್ಲಿ ಬರ್ತವೆ. ಇದನ್ನ ಏನು ಕಾಲಸಿ ಮತ್ತೆ ಬಾಲಾಜಿ ಮತ್ತೆ ಯುನಿಟೆನ್ ನಿಂಬೆಗಳಿತ್ತಲ್ಲ, ಈ ನಿಂಬೆಗಳು ಬಿಸಿಲು ಅತಿ ಹೆಚ್ಚು ಬಿಸಿಲು ಬರುವಂತ ಜಾಗಗಳಲ್ಲಿ ಬರುವಂತದ್ದು. ಇನ್ನು ಶಿವಮೊಗ್ಗ ಮಲ್ನಾಡ್ ಸೇರ್ಕೊಂಡಿರೋದ್ರಿಂದ ಶಿವಮೊಗ್ಗದ ಕೆಲವೊಂದು ಭಾಗಗಳಲ್ಲಿ ತುಂಬಾ ಅಲ್ಲಿಗೆ ಆದಂತ ಸೂಕ್ತವಾದ ವೆರೈಟಿಗಳಿರ್ತವೆ. ಅಲ್ಲಿಗೆ ಬೇಕಾದಂತ ತಳಿಗಳಿರ್ತವೆ, ಶಿವಮೊಗ್ಗಕ್ಕೆ ಬೇಕಾದಂತ ಅಲ್ಲಿ ಅಲ್ಲಿಗೆ ಯಾವ್ದು ಬರ್ತದೆ, ಆ ವಾತಾವರಣಕ್ಕೆ ಯಾವ್ದು ಬರುತ್ತೆ, ಅಲ್ಲಿಗೆ ಆದಂತ ತಳಿಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಆ ಲೋಕಲ್ ತಳಿಗಳನ್ನ ಅಲ್ಲೇ ಹಾಕೊಂಡ್ರೆ ಬೆಟರ್. ಇಂಟರ್ಕ್ರಾಪ್ ಮಾಡ್ಕೊಳೋಂಥವ್ರಿದ್ರೆ ಬೇರೆ ಬೇರೆ ಕ್ರಾಪ್ ಗಳನ್ನ ಮಾಡ್ಕೊಳೋಂಥದ್ದಿದ್ರೆ ಒಂದು ಮುಂದೆ ನೆಟ್ಕೊಂಡು ಸ್ವಲ್ಪ ದೂರ ಗಿಡಗಳನ್ನ ಮಾಡ್ಕೊಂಡು ಮಧ್ಯದಲ್ಲಿ ಬೇರೆ ಗಿಡಗಳನ್ನ ಇಟ್ಕೊಬಹುದು. ಇಲ್ಲ ನಾನು ಬರೀ ನಿಂಬೆನೇ ಇಡ್ತೀನಿ, ನಿಂಬೆ ಬೇಡ ಅಂದ್ರೆ ಒಂದು 400 ವರೆಗೂ ನೆಡ್ಬೋದು. ನಾನು ನಿಂಬೆ ಮಧ್ಯದಲ್ಲಿ ಏನ್ ಮಾಡಿದ್ದೀನಿ, ಒಂದಷ್ಟು ಅರಶಿನ ಹಾಕಿದೀನಿ, ಸೀಗಂಟು ಹಾಕಿದೀನಿ, ಶುಂಠಿ ಹಾಕಿದೀನಿ, ಈ ತರದ್ದು ನಾನಾ ಬೆಳೆಗಳನ್ನ ಹಾಕೊಂಡಿದ್ದೀವಿ. ಮಧ್ಯದಲ್ಲಿ ತರಕಾರಿಗಳನ್ನ ಹಾಕೊಳ್ಳುವಂಥದ್ದು ಅವ್ರವ್ರ ಹಂತಕ್ಕೆ ತಕ್ಕಂತೆ ಮಧ್ಯದಲ್ಲಿ ಬೆಳೆ ಬೆಳ್ಕೊಬಹುದು, ಏನ್ ತೊಂದರೆ ಏನಿಲ್ಲ. ಏನಾಗುತ್ತೆ, ಕೆಲವು ಸದಾಕಾಲ ನಿಂಬೆಗಳು ಬರ್ತಿರುತ್ತೆ, ಎನಿ ಟೈಮ್ ಯಾವಾಗ್ಲೂ ನಿಂಬೆ ಇದ್ದೇ ಇರ್ತದೆ ಗಿಡಗಳಲ್ಲಿ. ತಿಂಗಳು 2 ತಿಂಗಳು ಮಾತ್ರ ನಿಂಬೆ ಇರಲ್ಲ ಅದರಲ್ಲಿ, ಅದು ಕಾಯಾಗಕ್ಕೆ ಟೈಮ್ ಬೇಕಲ್ಲ, ಆ ಟೈಮಲ್ಲಿ ಮಾತ್ರ ಇರಲ್ಲ, ಮಿಕ್ಕಿದೆಲ್ಲ ಟೈಮ್ ಇರ್ತದೆ. ಕಾಸಿ ಮತ್ತೆ ಬಾಲಾಜಿನಿಂದ ಏನಾಗತ್ತೆ ಅಂದ್ರೆ ಜೂನ್ ಅಲ್ಲಿ ಬೆಳೆ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಅದು ಏಪ್ರಿಲ್ ಮೇಲೆ ಹೂವು ಸ್ಟಾರ್ಟ್ ಆಗತ್ತೆ. ಜೂನ್ ಜುಲೈ ಒಳಗಡೆ ಈ ಮಂತ್ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಈ ಕಟಾವ್ ಬಂದ್ಬಿಡ್ತವೆಲ್ಲ, ಫುಲ್ ಜೂನ್ ಜುಲೈ ಎಂಡ್ ವರ್ಷದಲ್ಲಿ ಒಂದಷ್ಟು ಕಟಾವ್ ಬಂದ್ಬಿಡುತ್ತೆ ಬೆಳೆಗಳು. ಏನಾಗುತ್ತೆ, ಬೇರೆ ಕಡೆ ಹೋಗ್ತದೆ, ನಿಮ್ಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲ ಕಡೆ ಕಳಿಸ್ಬೋದು. ಫಸ್ಟ್ ಪ್ರಮುಖವಾಗಿ ನಮ್ಮ ಲೋಕಲ್ ಜನ ಏನ್ ರಿಕ್ವೈರ್ಮೆಂಟ್ ಇದೆ ಅದು ಕ್ಲಿಯರ್ ಆಗ್ಬೇಕು ನಮ್ಗೆ. ಫಸ್ಟ್ ಲೋಕಲ್ ಜನ ತಿನ್ಬೇಕು, ಲೋಕಲ್ ಜನ ತಿನ್ ಮಿಕ್ಕಿದ್ದನ್ನ ನಾವು ಬೇರೆ ಕಡೆ ಕಳ್ಸಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ನಿಮ್ದೆ ಈ ಲೋಕಲ್ ಅಲ್ಲೇ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಬೇರೆ ಕಡೆ ಕಳ್ಸಿಕ್ಕಿಲ್ಲ. ನಾವೇನೋ ಹಂಗ್ ಕಳ್ಸಿದ್ರೆ ಬೆಂಗಳೂರು ತುಮಕೂರು ಅಟ್ಲೀಸ್ಟ್ ಇನ್ನೊಂದ್ ಕಡೆ ಇಲ್ಲ ಈ ಲೋಕಲ್ ಮಾರ್ಕೆಟ್ ಅನ್ನೇ ಕೊಡ್ತಾ ಇದ್ದೀವಿ. ಯಾಕಂದ್ರೆ ತುಂಬಾ ನಿಂಬೆಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಮ್ ನಿಂಬೆಗಳು ನಾವು ಇಲ್ಲೇ ಲೋಕಲ್ ಕೊಡ್ತಾ ಇದೀವಿ, ಇಲ್ಲ ಆಚೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಲೋಕಲ್ ಜನ ರಿಕ್ವೈರ್ಮೆಂಟ್ ಫಸ್ಟ್ ಕಂಪ್ಲೀಟ್ ಆಗ್ಲಿ ಅಂತ. ನನ್ಕೊಂಡಂಗೆ ಒಂದು 20-25 ವರ್ಷ ಬರುತ್ತೆ ಮೇಡಮ್. 15 ವರ್ಷ ಕಷ್ಟಲ್ಲಿ ಆಯಿತು, 15-20 ಅಂತಾರೆ. ನಾವು ಅದನ್ನ ಗಿಡ ಚೆನ್ನಾಗಿ ಆರೋಗ್ಯವಾಗಿ ನೋಡ್ಕೊಂಡ್ರಿಂದ ಒಂದು 25 ವರ್ಷದವರೆಗೂ ಬರ್ತದೆ.
4: ಹೌದೌದು, ಅದಕ್ಕೆ ರೋಗ ಬರದಂಗೆ ಅದು ಕುತ್ಕುಷವಾದ ಗೊಬ್ಬರಗಳು ಕೊಟ್ಕೊಂಡು ಅದನ್ನ ಗಿಡಗಳನ್ನ ಪ್ರೂನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬಾ ಬಳಕೆ ಬರ್ತದೆ. ಬಟ್ ನಾವು ಅದನ್ನ ಬೇಕಾಬಿಟ್ಟು ಮೇಂಟೈನ್ ಮಾಡಿದಾಗ ಆದಷ್ಟು ಬೇಗನೆ ಹಾಳಾಗ್ತದೆ.
2: ಓಕೆ ರವೀಶ್ವರೆ, ಸೊ ಹಾಗೆ ಹೊಸದಾಗಿ ನಿಮಗೆ ಕೃಷಿ ಮಾಡುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಾಗೆ ನೀವು ಎಷ್ಟು ಸಮಯ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ? ನಿಮಗೆ ಕೃಷಿ ಮಾಡೋರಿಗೆ ನಿಮ್ಮ ಒಂದು ಮಾತನ್ನು ಹೇಳೋದಾದ್ರೆ.
3: ನಮ್ದು ಏನಾಗುತ್ತೆ, ನಮ್ದು ಒಂದು ಸಹಜ ಬೇಸಾಯ ಶಾಲೆ ಅಂತ ಒಂದು ಇದಿದೆ, ಶಾಲೆ ಇದೆ. ಆ ಶಾಲೆಗಳಲ್ಲಿ ನಾವು ನೈಸರ್ಗಿಕ ಕೃಷಿಗಳನ್ನೇ ನಾವು ಅಳವಡಿಸ್ತೀವಿ. ಯಾಕಂದ್ರೆ ಕೆಮಿಕಲ್ ಫಾರ್ಮಿಂಗ್ ಜನಗಳಿಂದ ತುಂಬಾ ಭೂಮಿ ಮತ್ತೆ ಪ್ರಕೃತಿಗೆಲ್ಲ ಹಾಳಾಗ್ತದೆ. ಹಂಗಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ಗೆ ಬೆಳಿಬೇಕು. ನ್ಯಾಚುರಲ್ ಫಾರ್ಮಿಂಗ್ ಅಂತ ತಗೊಂಡಾಗ ಅದು ಬಹುಬೆಳೆ ಪದ್ಧತಿ ಆಗಿರ್ಬೇಕು. ಬಹುಬೆಳೆ ಪದ್ಧತಿ ಬೆಳಿಲಿಕ್ಕೆ ಪ್ರಮುಖವಾಗಿ ಒಂದು ಇದು ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗು ಮತ್ತೆ ಸದಾಕಾಲ ಆದಾಯ ಬರುವಂತದ್ದು ಒಂದು ನಿಂದೆ. ಅದ್ರ ಜೊತೆ ಬೇರೆ ಬೇರೆ ಗಿಡಗಳೆಲ್ಲ ಇಟ್ಕೊಂಡಿದ್ವಿ ಬಿಡಿ ನಾವು. ಯಾಕೆಂದ್ರೆ ಆಪಲ್ ಬರ ಇಟ್ಟಿದೀವಿ, ಗೋಡಂಬಿ ಇಟ್ಟಿದೀವಿ, ಪೀಚ್ ಇಟ್ಟಿದೀವಿ, ಸ್ಟಾಕ್ ಫ್ರೂಟ್ಸ್ ಇದೆ. ಈ ತರದ ತುಂಬಾ ಹಣ್ಣುಗಳನ್ನ ಅದ್ರ ಜೊತೆ ಕೂಡಿಸಿದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ನಿಂಬೆನೆ. ನಿಂಬೆ ಅದರಲ್ಲಿ ಈ ಗಜಿ ನಿಂಬೆ ಬರುತ್ತೆ, ಗಜಿ ನಿಂಬೆನೆ ಈ ಜ್ಯೂಸ್ ಎಲ್ಲ ಯೂಸ್ ಮಾಡಲ್ಲ, ಪಿಕಲ್ಸ್ ಯೂಸ್ ಮಾಡ್ತಾರೆ. ಈಗ ಸರಳವಾಗಿ ನಾನು ಏನ್ ಹೇಳಿದೆ, ಬಾಲಾಜಿ ಮತ್ತೆ ಕಾಜ್ಲಿ ನಿಂಬೆಗಳನ್ನ ಇವನ್ನ ಸ್ವಲ್ಪ ರಸ ಹಿಂಡಿ ಮಾಡುವಂತ ಕೆಲಸಗಳಿಗೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು ನಿಂಬೆ ಬಂದಿದೆ, ಅದು ತುರ್ದು ಬಿಟ್ಟು ಹಾಗೆ ಸಿಕ್ಕ ಸಮೇತ ತಿನ್ನುವಂತ ನಿಂಬೆ ಕೂಡ ಈಗ ಸುಸ್ತಾಗ ಬಂದಿರೋದ್ರಿಂದ ನಾವು ಅದಕ್ಕೆ ಪ್ರಮುಖ ಬೆಳೆ ಆಗಿ ನಿಂಬೆನ ವಹಿಸ್ಕೊಂಡ್ವಿ. ನಮ್ದು ಬಯಲ್ಸೀಮೆ, ನೀರ್ ಕಮ್ಮಿ ಇದೆ, ನಮ್ಮಲ್ಲಿ ಬೋರ್ವೆಲ್ಗಳಲ್ಲಿ ನೀರಿಲ್ಲ, ನಾವು ಆಚಿನ ಟ್ಯಾಂಕರ್ನಿಂದ ನೀರು ಹೊಡ್ಸ್ಕೊಬೇಕು. ಆ ಪರಿಸ್ಥಿತಿ ಒಳಗೆ ನಿಂಬೆನೆ ಸೂಕ್ತ ಅಂತ ಹೇಳ್ಬಿಟ್ಟು ನಿಂಬೆನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಾವು. ನಾನು ಪ್ರಮುಖವಾಗಿ ಒಂದು 5-6 ಗಂಟೆ ಟೈಮ್ ಅಷ್ಟೇ ಕೆಲಸ ಮಾಡ್ತೀನಿ ತೋಟದಲ್ಲಿ. ಯಾಕಂದ್ರೆ ನಮ್ದು ಸಹಜ ಕೃಷಿ ಆಗಿರೋದ್ರಿಂದ ತೋಟದಲ್ಲಿ ಕೆಲಸ ಜಾಸ್ತಿ ಇರಲ್ಲ. ತೋಟದಲ್ಲಿ ಜಾಸ್ತಿ ನಾವು ಕೆಲಸ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಕ್ರಿಯೆಗಳು ಅಂದ್ರೆ ಪ್ರಕೃತಿ ದತ್ತವಾಗಿ ಆಗ್ತಿರ್ತದಲ್ಲ ಕ್ರಿಯೆಗಳು, ಅಂದ್ರೆ ಕೃಷಿ ಮಾಡುವಂತ ಕೆಲಸಗಳು ಇರ್ತಾರೆ, ಎರೆಹುಳು ಇರ್ತದೆ, ಪಕ್ಷಿ ಇರ್ತದೆ, ಇಲಿ ಇರ್ತದೆ, ಯಜ್ಞ, ಅವೆಲ್ಲ ಕೃಷಿ ಮಾಡ್ತಾ ಇರ್ತವೆ. ನಾವು ಜಾಸ್ತಿ ತೋಟದ ಹೊರಗಡೆ ಹೋದ್ರೆ ಏನಾಗುತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ, ಅದು ಕೆಲಸ ನಿಲ್ಲಿಸುತ್ತೆ. ಹಂಗಾಗಿ ನಾವು ಕೃಷಿ ಮಾಡ್ಲಿಂತ ನಾವು ನೋಡ್ಲಿಕ್ಕೆ ಮಾತ್ರ ಬಿಟ್ಬಿಟ್ಟಿರ್ತೀವಿ, ಅದ್ರ ಪಡೆಗೆ ಅದು ಕೃಷಿ ಮಾಡ್ತಾ ಇರ್ತದೆ. ಅದನ್ನ ನೋಡ್ಕೊಂಡಿರೋದು ಅಷ್ಟೇ. ನಮ್ಗೆ ಏನಾದ್ರೂ ನಿಂಬೆ ಹಣ್ಣು ಬಂದಿದೆ ಕಿತ್ಕೊಂಡ್ಬರಕ್ ಹೋಗೋದು, ಆ ನಿಂಬೆ ಹಣ್ಣಿಗೆ ಏನಾದ್ರೂ ಗಿಡ ರೋಗ ಬಂದಿದೆಯಾ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ ಹೋಗೋದು ಅಷ್ಟು ಬಿಟ್ರೆ ನಾವು ಗಿಡದ ಹತ್ರ ಜಾಸ್ತಿ ಹೋಗಿ ಡಿಸ್ಟರ್ಬ್ ಮಾಡಲ್ಲ. ಅದ್ರ ಪಡೆಗೆ ಅದೇನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತದೆ ಪ್ರಕೃತಿ, ಅದನ್ನ ಮಾಡ್ಕೊಂಡು ಹೋಗ್ಲಿಂದ ಬಿಟ್ಬಿಟ್ಟಿರ್ತೀವಿ. ಅದಕ್ಕೆ ನಮ್ದು ಸಹಜ ಕೃಷಿ ಅಂತ ಕರಿತೀವಿ ನಮ್ಮನ್ನ. ನಿಂಬೆ ಕೃಷಿ ಮಾಡಿ ಚೆನ್ನಾಗಿ ಒಂದು ಆದಾಯ ಬರುವಂತ ಇದು. ಬಟ್ ಏಕಬೆಳೆ ಪದ್ಧತಿ ಮಾಡೋದು ಬೇಡ, ಬಹುಬೆಳೆ ಪದ್ಧತಿ ಮಾಡಿದ್ರೆ ಅನುಕೂಲ. ಅಂದ್ರೆ ನಿಂಬೆ ಜೊತೆ ಬೇರೆ ಬೇರೆ ಜಾತಿ ಗಿಡಗಳನ್ನ ಕೂರಿಸ್ಕೊಂಡು ಕೂರಿಸ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ರೈತರು ಕೂಡ ಹೆಚ್ಚು ಆದಾಯ ಆಗತ್ತೆ. ಎಷ್ಟು ಗಿಡ ಜಾಸ್ತಿ ಕೂರಿಸ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಆದಾಯ ಜೊತೆಗೆ ಪ್ಲಸ್ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ, ನೀರು ಕಮ್ಮಿ ಆಗುತ್ತೆ, ಗೊಬ್ಬರ ಕಮ್ಮಿ ಹಾಕಿದ್ರು ನಡೀತದೆ. ಯಾಕೆಂದ್ರೆ ನಾನಾ ಜಾತಿ ಗಿಡಗಳು ಇರೋದ್ರಿಂದ ಅವೇ ಒಂದು ಗೊಬ್ಬರಗಳನ್ನ ಉತ್ಪತ್ತಿ, ಒಂದು ಎಲೆ ಉದುರಿಸ್ತದೆ, ಇನ್ನೊಂದು ಕಾಯಿ ಉದುರಿಸ್ತದೆ, ಇವೇ ಕೆಳಗೆ ಬಿದ್ದು ಗೊಬ್ಬರಗಳನ್ನ ಉತ್ಪತ್ತಿ ಮಾಡ್ಕೊಂತ ಇರೋದ್ರಿಂದ ಬಹುಬೆಳೆ ಪದ್ಧತಿನೇ ಬೆಳೀರಿ. ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ತುಂಬಾ ಅನುಕೂಲ. ಏನಕ್ಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಖರ್ಚು ಕಮ್ಮಿ ಇರ್ತದೆ, ಒಂದ್ ಕಡೆ ಬೆಳೆದವನು ಚೆನ್ನಾಗಿ ಆರೋಗ್ಯಕರವಾಗಿರ್ತಾನೆ, ತಿಂದವನು ಕೂಡ ಆರೋಗ್ಯಕರವಾಗಿರ್ತಾನೆ. ಏನೇ ಕೆಮಿಕಲ್ ಹಾಕಿ ಬೆಳೆದ್ರೆ ಏನಾಗುತ್ತೆ, ಬೆಳೆದವನು ಬದುಕಲ್ಲ, ತಿಂದವನು ಬದುಕಲ್ಲ. ಹಂಗಾಗಿ ಇಬ್ರು ನಾವು ಚೆನ್ನಾಗಿ ಸಮಾಜನ ಆರೋಗ್ಯವಾಗಿಡಬೇಕು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಗಿಡಗಳನ್ನ ಹಾಕೊಂಡು ಹೆಚ್ಚು ಹೆಚ್ಚು ಒಂದೊಂದು ಗಿಡದಲ್ಲಿ ಹೆಚ್ಚು ಹೆಚ್ಚು ಫಲವತ್ತತೆ ಮತ್ತೆ ಫಿನಿಶಿಂಗ್ ಅಂದ್ರೆ ಸೈಜ್ ಬರ್ತದಲ್ಲ, ಆ ಸೈಜು ಸಹಜ ಕೃಷಿಗೂ ಮತ್ತೆ ಕೆಮಿಕಲ್ ಕೃಷಿಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ಆ ಸಹಜ ಕೃಷಿ ಮಾಡೋದ್ರಿಂದ ಕಾಯಿ ನಿಂಬೆಕಾಯಿ ದಪ್ಪ ಬರ್ತದೆ, ಪ್ಲಸ್ ಹೆಚ್ಚು ರಸ ಬರ್ತದೆ ಅದರಲ್ಲಿ. ಹಂಗಾಗಿ ಸಹಜ ಕೃಷಿ ಮಾಡಿ, ಬಹುಬೆಳೆ ಪದ್ಧತಿ ಮಾಡಿ, ಸಮಾಜನ ಆರೋಗ್ಯದಿಂದಿಡೋಣ, ನಾವು ಆರೋಗ್ಯವಾಗಿರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಓಕೆ, ಧನ್ಯವಾದಗಳು ರವೀಶ್ ಅವರೇ. 2 ದಿನಗಳ ಕಾಲ ನಮಗೆ ನಿಂಬೆ ಕೃಷಿಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. 2 ಸಂಚಿಕೆಯಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನ ಮಾಹಿತಿಗಳನ್ನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು. ನಿಂಬೆ ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ನಿಂಬೆ ಕೃಷಿಯನ್ನು ಮಾಡೋದ್ರ ಜೊತೆಗೆ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಮಾರ್ಕೆಟ್ ಹೇಗಿದೆ, ಈ ರೀತಿಯ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ರವೀಶ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ನಿಂಬೆ ಕೃಷಿಯನ್ನು ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ನಮ್ಮ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ನಿಮ್ಮ ಕೃಷಿಯ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ಮೆಸೇಜ್ ಅಥವಾ ಕಾಲ್ ಮಾಡಿ 9686-860-9627 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾನಾಡಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮೋಹಕ ಮೇ ಫ್ಲವರ್ ಗುಲ್ಮೋಹರ್, ಅದೊಂದು ಅಪರೂಪದ ವಾಕಿಂಗ್ ಪಾರ್ಕು. ನಾನಂತೂ ಅಲ್ಲಿಯ ಖಾಯಂ ಪಾದಚಾರಿ. ಪ್ರತಿದಿನ ಸಂಜೆ ಮತ್ತು ಬೆಳಿಗ್ಗೆ ಅಲ್ಲಿಗೆ ನಾನು ವಾಕಿಂಗ್ ಹೋಗುತ್ತೇನೆ. ಅಲ್ಲಿ ತರಾವರಿ ನಡಿಗೆಯವರು ನನಗೆ ಕಾಣಿಸುತ್ತಾರೆ. ವೇಗದ ನಡಿಗೆ, ನಿಧಾನ ನಡಿಗೆ, ಒಂಟಿ ನಡಿಗೆ, ಜಂಟಿ ನಡಿಗೆ, ಗುಂಪು ನಡಿಗೆ, ಮೌನ ನಡಿಗೆ, ಹೀಗೆ ನಡಿಗೆಯಲ್ಲಿ ಎಷ್ಟೊಂದು ವಿಧಗಳನ್ನು ನಾವು ಅಲ್ಲಿ ಕಾಣಬಹುದು. ಈ ಪಾರ್ಕಿನ ಮತ್ತೊಂದು ಅಚ್ಚರಿ ಎಂದರೆ ಅಲ್ಲಿ ಹೂವು, ಕಾಯಿ, ಹಣ್ಣು ಬಿಡುವ ನೇರಳೆ, ಅತ್ತಿ, ಆಲ, ಹಲಸು, ಕಕ್ಕೆ ಮರಗಳು ಕಾಣಿಸುತ್ತವೆ. ಅಲ್ಲಿ ಗಿಳಿ, ಪಿಕಳಾರ, ಬೆಳವ, ಮಂಗಟ್ಟೆ, ಕಂಚುಕಾರ ಮುಂತಾದ ಪಕ್ಷಿಗಳು ಕೂಡ ಬೆಳ್ಳೆಂ ಬೆಳಿಗ್ಗೆ ಚಿಲಿಪಿಲಿಗುಟ್ಟುತ್ತವೆ. ತಿಳಿ ಗುಲಾಬಿಯ ಶತಾವರಿ, ಹಳದಿ ವರ್ಣದ ಕಕ್ಕೆ ಮರಗಳು ಹಾಗೂ ಕೆಂಪು ರಕ್ತದ ಗುಲ್ಮೋಹರ್ ಹೂವಿನ ಮರಗಳು ನನಗೆ ಅಲ್ಲಿ ಪ್ರಮುಖ ಆಕರ್ಷಣೆ. ಮೇ ತಿಂಗಳು ಬಂತೆಂದರೆ ನನಗೆ ಪಾರ್ಕಿನ 25 ಗುಲ್ಮೋಹರ್ ಮರಗಳು ಚುಂಬಕದಂದೆ ಆಕರ್ಷಿಸುತ್ತವೆ. ಬೆಳಿಗ್ಗೆ ಮಾತ್ರ ವಾಕಿಂಗ್ ಹೊರಡುವ ನಾನು ಅಲ್ಲಿಗೆ ಮತ್ತೆ ಸಂಜೆಯೂ ಹೊರಡು ಬಿಡುತ್ತೇನೆ. ಗುಲ್ಮೋಹರ್ ಎಂದರೆ ಅದಕ್ಕೆ ಮತ್ತೊಂದು ಹೆಸರು ಕೆಂಬಣ್ಣದ ಮರ. ತಿಂಗಳುಗಟ್ಟಲೆ ಒಣಗಿ ನಿಂತ ಮರಗಳು ವಸಂತ ಕಾಲ ಕಾಲಿಡುವಷ್ಟರಲ್ಲಿ ಹಸಿರೊಡೆಯುತ್ತವೆ, ಚಿಗುರು ಬಿಡುತ್ತವೆ. ಹೂ ಬಿಟ್ಟು ನಿಂತರಂತೂ ಅವು ಕೆಂಪು ತೇರಿನಂತೆ ಕಂಗೊಳಿಸತೊಡಗುತ್ತವೆ. ಮರಗಳಡಿಯಲ್ಲಿ ನಿಂತು ಅದೆಷ್ಟೋ ಯುವಕ ಯುವತಿಯರು ಪಿಸು ಮಾತಾಡುತ್ತಾರೆ, ಸೆಲ್ಫಿ ತೆಗೆದುಕೊಳ್ಳುತ್ತಾರೆ, ನಿರಂತರ ನಡೆದೇ ಹೋಗುತ್ತಾರೆ. ನನಗೂ ಕೂಡ ಈ ಗುಲ್ಮೋಹರ್ ಆಕರ್ಷಕವಾಗಿ ಕಾಣುತ್ತದೆ. ಆಗಾಗ ಮರಗಳ ಹತ್ತಿರ ಹೋಗಿ ಎಲೆ, ಹೂವು, ಕಾಯಿಗಳನ್ನು ಮುಟ್ಟಿ ಮಾತನಾಡಿಸುತ್ತೇನೆ. ವಾಕಿಂಗ್ ಮುಗಿಯುವವರೆಗೂ ಗುಲ್ಮೋಹರ್ ಮರಗಳನ್ನೇ ನೋಡುತ್ತಾ ನಾನು ಕಾಲ ಕಳೆಯುತ್ತೇನೆ. ಗುಲ್ಮೋಹರ್ ಇದು ಪರ್ಷಿಯನ್ ಪದ. ಗುಲ್ ಎಂದರೆ ಹೂವು, ಮೋರ್ ಎಂದರೆ ನವಿಲು. ಅಂದರೆ ಈ ಹೂವು ನವಿಲಿನ ಆಕಾರದಲ್ಲಿರುವುದರಿಂದ ಗುಲ್ಮೋಹರ್ ಎಂದು ಹೆಸರು ಪಡೆದಿದೆ. ಇಂಗ್ಲಿಷ್ನಲ್ಲಿ ಈ ಹೂವಿಗೆ ರಾಯಲ್ ಪೊಯೆನ್ಸಿ ಯಾನಾ, ಫ್ಲೇಮ್ ಬೋಯೆಂಟ್, ಫ್ಲೇಮ್ ಫೈರ್, ಫಾರೆಸ್ಟ್ ಫೈರ್ ಮೊದಲಾದ ಹೆಸರುಗಳಿವೆ. ಡಿಲೋನಿಕ್ಸ್ ರೇಜಿಯಾ ಎಂಬವರು ಈ ಹೂವಿನ ವೈಜ್ಞಾನಿಕ ಹೆಸರನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ಮಲೆನಾಡಿನ ಮುತ್ತುಗದ ಕೆಂಪು ಹೂವಿನಂತೆ ಕಾಣಿಸುತ್ತದೆ. ಗುಲ್ಮೋಹರ್ ಉಷ್ಣವಲಯದ ಅನೇಕ ನಗರಗಳಲ್ಲಿ ರಸ್ತೆ ಬದಿಯ ಅಲಂಕಾರಿಕ ಮರಗಳಾಗಿ ಕಾಣಿಸುತ್ತದೆ. ಅನೇಕ ಸರ್ಕಾರದ ಅರಣ್ಯ ಇಲಾಖೆಗಳು ಕೂಡ ರಸ್ತೆ ಬದಿಯಲ್ಲಿ ಇದನ್ನು ಅಲಂಕಾರಕ್ಕಾಗಿ ಬೆಳೆಸುತ್ತಾರೆ. ಗರಿಷ್ಠ 40 ಅಡಿ ಎತ್ತರ ಬೆಳೆಯುವ ಈ ಮರ ಛತ್ರಿಯಂತೆ ಸುಂದರವಾಗಿ ಕಾಣಿಸುತ್ತದೆ. ಮರದ ಎಲೆಗಳಂತೂ ಮುಟ್ಟಿ ನೋಡಿದರೆ ರೇಷ್ಮೆಯಂತೆ ಮೃದುವಾಗಿರುತ್ತವೆ. ಬೀಜಕೋಶಗಳು 60 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲವಿದ್ದು ಸುಲಿದರೆ ಅದರೊಳಗೆ ಬೀಜಗಳಿರುತ್ತವೆ. ರಸ್ತೆ ಬದಿಯ ಅಲಂಕಾರಿಕ ಮರವಾಗಿ ಕಾಣುವ ಗುಲ್ಮೊಹರ್ ಜಗತ್ತಿನಾದ್ಯಂತ ದೊಡ್ಡ ದೊಡ್ಡ ನಗರಗಳಲ್ಲಿ ವಿಜೃಂಭಿಸುತ್ತದೆ. ಇತರ ಮರಗಳಂತೆ ಆಕ್ಸಿಜನ್ ಕೊಡುವ ಈ ಮರವು ಔಷಧಿಗಾಗಿ, ಕೃಷಿ ಉಪಕರಣಕ್ಕಾಗಿ, ಮರಮಟ್ಟುಗಳಿಗಾಗಿ ಉಪಯುಕ್ತವಾಗಿದೆ. ಎಲೆ, ಹಣ್ಣು, ಕಾಯಿ, ಬೀಜಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿವೆ. ಅಲಂಕಾರಿಕ ಬೋನ್ಸಾಯ್ ಗುಲ್ಮೊಹರ್ನ ಮತ್ತೊಂದು ಪ್ರತಿರೂಪ. ಗುಲ್ಮೊಹರ್ ಸಸ್ಯ ಮೂಲತಃ ಅರಬ್ಬಿ ಸಮುದ್ರದ ಮಡಗಾಸ್ಕರ್ ದ್ವೀಪದ ಸ್ಥಳೀಯ ಪ್ರಭೇದ. ನೀರಿನ ಅಭಾವವಿರುವ ಮರಳು ಮಿಶ್ರಿತ ಉಪ್ಪು ಮಣ್ಣಿನಲ್ಲಿ, ಜಂಬಿಟ್ಟಿಗೆ ಮಣ್ಣಿನಲ್ಲಿ, ಮರಳು ಮಣ್ಣಿನಲ್ಲಿ ಇದು ಬೆಳೆಯುತ್ತದೆ. ಉದುರೆಯಲೆ ಕಾಡಿನಲ್ಲಿಯೂ ಕೂಡ ಈ ಗುಲ್ಮೊಹರ್ ಸಸ್ಯವನ್ನು ನಾವು ಕಾಣಬಹುದು. ಕಾಲಕ್ರಮೇಣ ಈ ಸಸ್ಯದ ಹೂವಿನ ಬಣ್ಣ ಹೆಚ್ಚಿನ ಜನಪ್ರಿಯತೆ ಪಡೆದು ರಸ್ತೆ ಬದಿವೆ ಅಲಂಕಾರಿಕ ಮರವಾಗಿ ಬೆಳೆಯತೊಡಗುತ್ತದೆ. 19ನೇ ಶತಮಾನದಲ್ಲಿ ಈ ಮರವನ್ನು ಮೊದಲ ಬಾರಿಗೆ ಪತ್ತೆ ಮಾಡಿದವರು ಮಡಗಾಸ್ಕರ್ ದ್ವೀಪದ ಸಸ್ಯವಿಜ್ಞಾನಿ ವೆನ್ಸೆಲ್ ಬೋಜೇರ್. ಈಜಿಪ್ಟ್, ಹವಾಯಿ, ಹಾಂಗ್ಕಾಂಗ್, ಫಿಲಿಪೈನ್ಸ್, ಬಾಂಗ್ಲಾದೇಶ್, ಥೈಲ್ಯಾಂಡ್, ಸುಡಾನ್, ವಿಯೆಟ್ನಾಂ ಹಾಗೂ ಇಸ್ರೇಲ್ ಮೊದಲಾದ ದೇಶಗಳಲ್ಲಿ ಗುಲ್ಮೊಹರ್ ಮರಗಳು ಅತ್ಯಂತ ಜನಪ್ರಿಯವಾಗಿದ್ದು ರಸ್ತೆ ಬದಿಯಲ್ಲಿ ಅಲಂಕಾರಿಕ ಮರಗಳಾಗಿ ಕಾಣಿಸುತ್ತವೆ. ವಿಯೆಟ್ನಾಂ ಮತ್ತು ಇಸ್ರೇಲ್ ದೇಶಗಳು ಈ ಮರವನ್ನು ಸರ್ಕಾರದ ಅಧಿಕೃತ ಮರವೆಂದು ಘೋಷಣೆ ಮಾಡಿವೆ. ಸೇಂಟ್ ಕಿಟ್ಟಿ, ನೇವಿಸ್ ಮೊದಲಾದ ದ್ವೀಪಗಳಲ್ಲಿ ಗುಲ್ಮೊಹರ್ ಹೂವನ್ನು ರಾಷ್ಟ್ರೀಯ ಹೂವೆಂದು ಮನ್ನಣೆ ಕೊಟ್ಟಿವೆ. ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಈ ಹೂವು ರಾಷ್ಟ್ರೀಯ ಲಾಂಛನವಾಗಿ ಗುರುತಿಸಿಕೊಂಡಿದೆ. ಆಸ್ಟ್ರೇಲಿಯಾ, ಕ್ಯೂಬಾ ದೇಶಗಳ ಸಂಗೀತಗಾರರಿಗೆ ಗುಲ್ಮೊಹರ್ ಶುಭ ಸಂಕೇತದ ಹೂವಂತೆ. ಅವರು ಯಾವುದೇ ಸಂಗೀತ ಕಚೇರಿಗಳಿಗೆ ಹೋಗುವಾಗ ಈ ಗುಲ್ಮೊಹರ್ ಹೂವನ್ನು ಕೈಯಲ್ಲಿ ಹಿಡಿದು ಹೋಗುತ್ತಾರೆ. ಕೇರಳದಲ್ಲಿ ಈ ಹೂವಿಗೆ ಸಿಲುಬೆ ಹೂವು ಎಂದು ಕರೆಯುತ್ತಾರೆ. ಯೇಸು ಕ್ರಿಸ್ತನನ್ನು ಸಿಲುಬೆಗೇರಿಸಿದ ದಿನವೇ ಚರ್ಚ್ ಬಳಿ ಒಂದು ಗುಲ್ಮೊಹರ್ ಮರವಿತ್ತಂತೆ. ಕ್ರಿಸ್ತನಿಗೆ ಸಿಲುಬೆಗೇರಿಸಿ ಮಳೆ ಹೊಡೆದಾಗ ಅವನ ದೇಹದಿಂದ ಚಿಲ್ಲನೆ ಚಿಮ್ಮಿದ ರಕ್ತ ಗುಲ್ಮೊಹರ್ ಮರಗಳ ಹೂಗಳ ಮೇಲೆ ಚೆಲ್ಲಿ ಆ ಹೂಗಳು ಕೆಂಪಗಾಗುತ್ತವೆ ಅಂತೆ. ಅಂದಿನಿಂದ ಕ್ರೈಸ್ತರು ಗುಲ್ಮೊಹರ್ ಹೂವನ್ನು ಕ್ರೂಶ್ ಪುಷ್ಪ, ಸಿಲುಬೆ ಹೂವು ಎಂದು ಕರೆದರಂತೆ. ಇಂದಿಗೂ ಕ್ರೈಸ್ತರು ಈ ಕಥೆಯನ್ನು ಜನಪದದಲ್ಲಿ ಹೇಳುತ್ತಾರೆ. 4 ದಶಕಗಳ ಗುಲ್ಮೊಹರ್ ಹೂವಿಗೆ 4 ದಳಗಳ ಗುಲ್ಮೊಹರ್ ಹೂವಿಗೆ 2 ಕಾಲು, 2 ಕೈ ಮತ್ತು 1 ತಲೆ ಇದ್ದಂತೆ ಅದು ಕಾಣಿಸುತ್ತದೆ. ಅದ ಹಾಗೆ ಅದರ ರೂಪವಿದೆ. ಗುಲ್ಮೊಹರ್ ಪ್ರಕೃತಿಯ ಅತ್ಯಂತ ಸುಂದರ ಹೂವು. ಏಪ್ರಿಲ್ ಮೇನಲ್ಲಿ ಅರಳುವುದರಿಂದ ಈ ಹೂವಿಗೆ ಮೇ ಫ್ಲವರ್ ಎಂದು ಕರೆಯುತ್ತಾರೆ. ನೀವು ಕೂಡ ಒಮ್ಮೆ ಗುಲ್ಮೊಹರ್ ಮರದ ಹತ್ತಿರ ಹೋಗಿ ಆ ಗುಲ್ಮೊಹರ್ ಹೂವನ್ನು ಪರೀಕ್ಷಿಸಿ ನೋಡಿದರೆ, ಅದರ ಹಸಿರ ಎಲೆಗಳನ್ನು ನೀವು ಸವರಿದರೆ ಎಂಥ ಮೃದುವಾದ ಅನುಭವ ಬರುತ್ತದೆ ಎಂದು ನೋಡಬಹುದು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ಕಲಾ ಪ್ರೇಕ್ಷಕರೇ, ಇಂದು ಇದೇ ಒಳಾಂಗಣ ಘಟಕದಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಅದ್ದೂರಿಯಾದ ಗಾನ ಭಜನ ಕೇಳಲು ಮರೆಯದಿರಿ. ಮರೆತು ನಿರಾಶರಾಗದಿರಿ, ಕೊರಗದಿರಿ, ಕೊರಗಿ ಸೊರಗದಿರಿ, ಸೊರಗಿ ಅಲ್ಲೇ ಹೊರಗದಿರಿ.
5: ಬಾಸೋ,
6: ಏ ಬಾರ್ಸೋ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಎಂಟಾಣಿ ಜೇಬಲ್ ಇಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಆ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ್ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?

0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಪ್ರಸಾರವಾಗಲಿದೆ ಹಾಸ್ಯಲಹರಿ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದರಾದ ಶ್ರೀ ಸೋಮಶೇಖರ ಜಾಡರ್ ಅವರ ಬೂದಿ ಬಸಪ್ಪ. ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ. ಈಗ ಕೇಳಲಿದ್ದೀರಿ ಹಾಸ್ಯಲಹರಿ.

ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಹಾಸ್ಯ ಲಹರಿ ಬೂದಿ ಬಸಪ್ಪ. ನಮಸ್ಕಾರ ರೀ, ನಾನು ಆಕಾಶವಾಣಿ ಸೋಮಣ್ಣ. ನಾ ಈಗ ಬೂದಿ ಬಸಪ್ಪನ ಬಗ್ಗೆ ಕಥೆ ಹೇಳ್ತೇನೆ. ನಮ್ಮ ಬಸಪ್ಪಗೆ ಬೂದಿ ಬಸಪ್ಪ ಅಂತ ಹೆಸರು ಹೆಂಗೆ ಬಂತು ಹೇಳ್ತೇನೆ ಕೇಳು. ನಮ್ಮ ಬಸಪ್ಪನ ಮನಿದೇವರು ಸುಡುಗಾಡು ಸಿದ್ದೇಶ್ವರ, ಸ್ಮಶಾನ ರುದ್ರೇಶ್ವರ. ಅವ ಮಾಡೋ ದಂಧೆ ಏನಿತ್ತು ಅಂದ್ರೆ, ಅವ ಒಂದು ಅಂಗಡಿ ಇಟ್ಟಿದ್ರಿ. ಎಂಥ ಅಂಗಡಿ ಅಂತೀರಿ? ಅಂತಿಂಥ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿ, ಬೀಡಿ ಅಂಗಡಿ ಅಲ್ರಿ. ಇವ ಸತ್ತಾಗ ಹೆಣ ಹೊರಾಕ ಯಾವ್ಯಾವ ಸಾಮಾನು ಬೇಕು ಅಂಥ ಸಾಮಾನಿನ ಅಂಗಡಿ ಅಂದ್ರ ಬಂಬು, ಬಿದಿರು, ದಂಟು, ಕಾತಿ, ಇಬತ್ತಿ ಉಂಡಿ, ಉದಿನಕಡ್ಡಿ, ನೀಲಗಿರಿ ಎಣ್ಣೆ, ಚಾಪಿ, ಬಿಳಿ ಅರಿವಿ, ಗಡಿಗಿ, ಬರೇ ಇಂಥ ಹೆಣ ಹೊರಾಕ ಬೇಕಾಗೋ ಸಾಮಾನ ಇಟ್ಟಿದ್ರಿ. ಅದಕ್ಕೆ ಇವಂಗ ಊರಾಗೆಲ್ಲರೂ ಬೂದಿ ಬಸಪ್ಪ, ಬೂದಿ ಬಸಪ್ಪ, ಬೂದಿ ಬಸಪ್ಪ ಅಂತಿದ್ರು. ಬರೇ ಅಂಗಡಿ ಇಷ್ಟ ಅಲ್ರಿ, ನಾವೆಲ್ಲ ಪಂಚಾಂಗ ನೋಡೋದು ಎದಕ್ರಿ? ಶುಭ ದಿನ, ಶುಭಯೋಗ ಯಾವಾಗ ಐತಿ ಅಂತ ಹೌದಲ್ರಿ? ಆದ್ರೆ ಇವ ಹಂಗಲ್ರಿ ನಮ್ಮ ಬಸಪ್ಪ. ಪಂಚಾಂಗದಾಗ ಕೆಟ್ಟ ದಿನ ಎಂದೈತಿ, ಯಮಗಂಡ ಕಾಲ ಎಂದೈತಿ, ರಾಹುಕಾಲ ಯಾವಾಗ ಐತಿ, ಯಾವ ಹೊತ್ತಿನಾಗ ಜನ ಹೆಚ್ಚಿಗೆ ಸಾಯಿ ಯೋಗ ಐತಿ ಅಂತ ಬರೇ ಜನ ಸಾಯಿ ನಕ್ಷತ್ರನ ನೋಡವ. ಯಾಕಂದ್ರ ಹೆಚ್ಚೆಚ್ಚು ಜನ ಸತ್ರ ಇವನ ಅಂಗಡಿಯಾಗ ಹೆಚ್ಚೆಚ್ಚು ವ್ಯಾಪಾರ ಆಕತಿ ನೋಡ್ರಿ. ಅದಕ್ಕ ಅಕಸ್ಮಾತ್ ಸರ್ಕಾರಿ ಆಸ್ಪತ್ರೆಗೆ ಯಾರು ಸೇರ್ಯಾರ ಅಂದ್ರೆ ಸಾಕ್ರಿ, ಇವಂಗ ಬಹಳ ಖುಷಿ. ಅಂತ ಮನುಷ್ಯರ ಮೇಲೆ ಕಣ್ಣಿಟ್ಟ ಬಿಡವ. ಯಾಕಂದ್ರ ಸರ್ಕಾರಿ ಆಸ್ಪತ್ರೆ ಸೇರಿದವರು ವಾಪಸ್ ಜೀವಂತ ಬರುದಿಲ್ಲ, ಹೆಣ ಹಾಗೆ ಬರ್ತಾರ ಅನ್ನೋ ನಂಬಿಕೆ ಇವಂದು. ಪೇಪರ್ನಾಗ ಬರೇ ಯಾರು ಸತ್ತಾರ, ಎಲ್ಲಿ ಆಕ್ಸಿಡೆಂಟ್ ಆಗೈತಿ ಇದನ್ನ ನೋಡವ್ರಿ. ಹೆಣದ ಮುಂದೆ ಹಲಗಿ ಬಾರಿಸೋರು ಇರ್ತಾರ ನೋಡ್ರಿ, ಹಲಗಿ ಬಾರಿಸೋರಿಗೆ, ಭಜನಾ ಬಾರಿಸೋರಿಗೆ, ಬ್ಯಾಂಡ್ ಬಾಜಾ ಬಾರಿಸೋರಿಗೆ ಬಹಳ ಹಚ್ಚಿಕೊಂಡಿದ್ರಿ. ಯಾಕಂದ್ರ ಯಾರು ಸತ್ತಾಗ ಅವರು ಸಾಮಾನು ತರಕ್ ಇವನ್ ಅಂಗಡಿಗೆ ಕಳಿಸಿಕೊಟ್ರ ಅವ್ರಿಗೆ ಇವ ಕಮಿಷನ್ ಕೊಡ್ತಿದ್ದ. ಆದ್ರೂ ಇವನ್ ವ್ಯಾಪಾರ ಸುಧಾರಿಸ್ಲಿಲ್ಲ. ಇವನ್ ಅಂಗಡಿಗೆ ಜನ ಯಾಕೆ ಬರ್ತಿದ್ದಿಲ್ಲ ಅಂದ್ರ, ಇವನ್ ಅಂಗಡಿ ಮುಂದೆ ಹಾಕಿದ ಬೋರ್ಡ್ ಯಮದೂತ ಅಂಡ್ ಬ್ರದರ್ಸ್ ಹಿಂಗಿತ್ರಿ. ಆ ಬೋರ್ಡ್ ಬರೀಬೇಕಾದ್ರ ಆ ಪೇಂಟರ್ ಸ್ವಲ್ಪ ಚಾಲಕ್ತನ ಮಾಡಿದ್ದಂದ್ರಲ್ಲ, ಯಾಕಂದ್ರ ಮಾಲಕರು ಅಂತ ಬಸಪ್ಪನ ಫೋಟೋ ಬರೆಯೋ ಬದಲಿ ಯಮರಾಜನ ಫೋಟೋನ ಬರೆದಿದ್ದ. ಜನ ಆ ಬೋರ್ಡ್ ನೋಡಿ ಹೆದರ್ ಬಿಡ್ತಿದ್ರು. ಇಷ್ಟ ಅಲ್ರಿ, ಇನ್ನೊಂದು ಸುದ್ದಿ ಏನಪ್ಪಾ ಅಂದ್ರ, ಎಲ್ಲಾ ಅಂಗಡಿಯವರು ಮುಂಜಾನೆ ಎದ್ದಕ್ಳೇನ ಸುಪ್ರಭಾತ ಹಚ್ಚಿದ್ರ ಈ ಮಗ ಬಸಪ್ಪ ಬೆಳಗ್ಗೆ ಬೆಳಗ್ಗೆನ ಆ ದಿಲ್ಲಿ ಸೆಟ್ನಾಗ ಆ ಟೇಪ್ ರೆಕಾರ್ಡರ್ ಸರಿ ಇರ್ಲಿಲ್ಲ, ಅದ್ರಾಗ ಶುರು ಮಾಡವ್ರಿ. ಈ ದೇಹದಿಂದ ದೂರವಾದ ಏಕೆ ಆತ್ಮನೆ ಇಸಾವು ನ್ಯಾಯವೇ ಅಂತ ಅನ್ನೋ ಕ್ಯಾಸೆಟ್ ಹಾಕ್ತಿದ್ದ ಮಗ. ಇಷ್ಟ ಅಲ್ರಿ, ಜನರ ಮುಂದ ಊರಾಗ ವೀರಪ್ಪನು ನನ್ನ ಸ್ವಾದರ ಮಾವ ಅಂತ ಹೇಳ್ತಿದ್ದ. LTTEದವರು ನನ್ನ ದೊಡ್ಡಪ್ಪನ ಮಕ್ಕಳು, ನಕ್ಸಲೈಟ್ರು ನನ್ನ ಕಕ್ಕನ ಮಕ್ಕಳು, ಪಂಜಾಬ ಕಾಶ್ಮೀರದ ಭಯೋತ್ಪಾದಕರು ನನ್ನ ಅಗದಿ ಸಂಬಂಧಿಕರು ಅಂತ ಹೇಳ್ತಿದ್ದ. ಯಾಕಂದ್ರ ಇವರೆಲ್ಲ ಬರೇ ಜನರನ್ನ ಕೊಲ್ಲೋ ಜನ ನೋಡ್ರಿ. ಜನ ಸತ್ತಷ್ಟು ಈ ಬಸಪ್ಪಗ ಲಾಭ. ಬಸಪ್ಪ ಭಾರಿ ಭಾರಿ ಮಟ್ಟದಾಗ ಸಂಬಂಧ ಇಟ್ಕೊಂಡಿದ್ರ ಅನ್ರಲ್ಲ, ಎಂತೆಂಥವ್ರಿಗೆ ಅಂದ್ರ ಪೊಲೀಸರು, ಡಾಕ್ಟರು, ಡ್ರೈವರು ಇಂಥವ್ರು ಕುಟಾಗ ಬಹಳ ಚಲೋ ಸಂಬಂಧ ಇತ್ರಿ. ಯಾಕಂದ್ರ ಪೊಲೀಸರು ಲಾಕಾಪ್ನಾಗ ಹೊಡೆದು ಆರೋಪಿನ ಕೊಂದ್ರ ಇಷ್ಟು ಕಮಿಷನ್ನು, ಡಾಕ್ಟ್ರು ಯಾಕಂದ್ರ ಆಸ್ಪತ್ರೆ ಒಳಗ ಬಂದ ಪೇಷಂಟನ್ ಕೊಂದ್ರ ಇಷ್ಟು ಕಮಿಷನ್ನು, ಡ್ರೈವರ್ ಯಾಕಂದ್ರ ಆಕ್ಸಿಡೆಂಟ್ ಮಾಡಿಕೊಂದ್ರೆ ಇಷ್ಟು ಕಮಿಷನ್ನು ಅಂತ ಕಮಿಷನ್ ಮೇಲೆ ಕೆಲಸ ನಡೆಸಿದ್ದ. ಆದರೂ ಇವನ ಅಂಗಡಿಗೆ ಗಿರಾಕಿ ಬರ್ತಿದ್ದಿಲ್ಲ ಅನ್ರಲ್ಲ, ಕಡೀಗೆ ಲಾಸ್ ಆಗಿ ಅಂಗಡಿ ಮುಚ್ಚೋ ದಿನ ಬಂದೇ ಬಿಡ್ತು. ಅಂಗಡಿ ಮುಚ್ಚಿ ಕೆಲಸ ಇಲ್ದಾನ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಒಂದು ವಿಚಾರ ಮಾಡಿದ, ವರದಕ್ಷಿಣೆ ತಗೊಂಡು ರೊಕ್ಕ ಗಳಿಸಿಬಿಟ್ರಾತು ಅಂತ. ಒಮ್ಮೆ ತನ್ನ ಗೆಳೆಯನ ಜೊತೆಗೆ ಹೆಣ್ಣು ನೋಡಾಕಂತ ಒಬ್ಬರ ಮನೆಗೆ ಹೋಗ್ತಾನೆ. ಆವಾಗ ಆ ಹುಡುಗಿಯರ ಅಪ್ಪ ಅಂಗಡಿಯನ್ ಸಾಮಾನಿಗೆ ಬೆಲೆ ಕಟ್ಟಿದಂಗೆ ಬಡ ಬಡ ಬಡ ಬಡ ಹೇಳಿಬಿಟ್ಟ. ಸಣ್ಣ ಹುಡುಗಿನ ಮಾಡ್ಕೊಂಡ್ರ 25,000, ನಡುವಿನ ಹುಡುಗಿನ ಮಾಡ್ಕೊಂಡ್ರ 50,000, ಹಿರೆ ಹುಡುಗಿನ ಮಾಡ್ಕೊಂಡ್ರ 1,00,000 ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ. ಹಿರೇ ಹುಡುಗಿ ಬಹಳ ಚಂದ ಇದ್ಲು, ಆದರೂ ಆಕೆಗೆ ಜಾಸ್ತಿ ಯಾಕೆ ವರದಕ್ಷಿಣೆ ಅಂತ ಅನ್ಕೊಂಡು ಈ ನಮ್ಮನಿ ಯಾಕೆ ಅಂತ ಬಸಪ್ಪ ಕೇಳಿದ್ದಕ್ಕ, ನೋಡ್ರಿಪ್ಪ ಸಣ್ಣ ಹುಡುಗಿ ಕುಂಟಿ, ಅದಕ್ಕೆ ಆಕೆಗೆ 25,000.

0: ನಡುವಿನ ಹುಡುಗಿ ಕುರುಡಿ, ಅದಕ್ಕೆ 50,000 ಅಂತ ಅಂದ. ಅಲ್ರಿ ಮತ್ತ ಈಕಿನ ಕುಂಟಿ ಈಕಿ ಕುರುಡಿ ಇದ್ರು ಅವ್ರಿಗೆ ಕಡಿಮೆ ವರದಕ್ಷಿಣ. ಹಿರೆ ಮಗಳು ಎಷ್ಟು ಚಂದದಾಳಲ್ರಿ, ಆಕಿಗೆ ಯಾಕೆ ಹೆಚ್ಚಿಗೆ ವರದಕ್ಷಿಣ ಅಂತ ಕೇಳಿದ. ಅವ ಹೇಳ್ತಾನ, ಹಿರೆ ಹುಡುಗಿ ಸ್ವಲ್ಪ ಹೊಟ್ಟಿಲೆ ಅದಾಳ್ರಿ, ಅದಕ್ಕೆ 100,000 ಅಂತ ಹೇಳಿದ. ಇವ ಸ್ವಲ್ಪ ಅಂದ್ರ ಎಷ್ಟು ರೀ ಅಂತ ಕೇಳಿದ್ದಕ್ಕ, ಬರೇ 3 ತಿಂಗಳು ಹೊಟ್ಟಿಲೆ ಅದಾಳ್ರಿ ಅಂತ ಹೇಳಿದ. ಅಲ್ಲ ಇವನ ಅನಾಹುತ ಆಗೈತಿಲ್ಲ ಯಪ್ಪ ಅಂತ ಹೊರಗೆ ಬಂದ. ಅವಾಗ ಬಸಪ್ಪನ ಗೆಳೆಯ ಹೇಳ್ತಾನ, ಲೇ ಬಸಪ್ಪ ನೀ ಮಾಡ್ಕೊಂಡ್ರೆ ಹಿರೆ ಹುಡುಗಿನ ಮಾಡ್ಕೊಯೇನಪ್ಪ ಅಂತಂದಿದ್ದಕ್ಕ ಬಸಪ್ಪ, ಏಯ್ ಯಾಕಲೇ ನಿನ್ ತೆಲಿಗಿಲಿ ಕೆಟ್ಟೈತೇನ ಅಂತಂದ. ಅವಾಗ ಅವನ ಗೆಳೆಯ ಹೇಳಿದ, ಅಲ್ಲಪ್ಪ ನೀನು ಹಿರೆ ಹುಡುಗಿನ ಮಾಡ್ಕೊಂಡ್ರ ಹೆಚ್ಚಿಗೆ ವರದಕ್ಷಿಣ ಸಿಗುದಷ್ಟೇ ಅಲ್ಲ, ನಿನಗ ಏನು ತ್ರಾಸ ಇಲ್ಲದ ರೆಡಿಮೇಡ್ ಮಕ್ಕಳು ಸಿಗ್ತಾವೇನಪ್ಪ, ಮತ್ತ ಇದು ಲಾಭ ಅಲ್ಲೇನಲ್ಲಿ ಅಂತ ಹೇಳಿದ್ದಕ್ಕ ಅವನು ಬೈದು ಬಸಪ್ಪ ಮನೆಗೆ ಬಂದ. ಹೊಟ್ಟಿ ಉಪಜೀವನಕ್ಕ ಮತ್ತೊಂದು ಕಳ್ಳದಾರಿ ಹುಡುಕಿದ ನಮ್ ಬೂದಿ ಬಸಪ್ಪ. ಏನಂದ್ರ ಕೆಲವೊಂದು ಗುಳಿಗಿ ಹೆಸರು ತಿಳ್ಕೊಂಡು ಬೇರೆ ಊರಿಗೆ ಹೋಗಿ ಕಳ್ಳ ಡಾಕ್ಟರ್ ಆದ. ಆದರೂ ಈ ದಂಧೆ ಬಹಳ ದಿನ ನಡೀಲಿಲ್ಲರಿ, ಯಾಕಂದ್ರ ಕ್ರೋಸಿನ್ ಅನ್ನೋ ಬದ್ಲಿ ಕೆರೋಸಿನ್ ತಗೊಳ್ರಿ ಅಂತಿದ್ದ, ಡಾಲ್ಪರ್ ಅನ್ನೋ ಬದ್ಲಿ ದೋ ಲೋಪರ್ ಅಂತಿದ್ದ, ನವಲ್ಜಿನ್ ಅನ್ನೋ ಬದ್ಲಿ ನೋವಾ ಜಿನ್ ತಗೊಳ್ರಿ ಅಂತಿದ್ದ. ಒಮ್ಮೇನಾಯ್ತು ಅಂದ್ರ ಒಬ್ಬ ಹೆಣ್ಣಮಗಳು ಇವನ ಹತ್ರ ಬಂದಿದ್ಲು, ಆಕಿನ ಚೆಕ್ ಮಾಡಿ ಬೋರ್ ನೀರು ತುಂಬಿದ ಇಂಜೆಕ್ಷನ್ ಮಾಡಿ ಸಾರಿ ಡೌನ್ ಅಂದ. ಆಕಿ ಏನ್ರಿ ಅಂತ ಕೇಳಿದ್ಲು, ಅವ ಮತ್ತ ಸಾರಿ ಡೌನ್ ಅಂದ. ಆಕಿ ಬಸಪ್ಪನ ಕಪಾಳಕ್ಕೆ ಚಟಾರ್ ಅಂತ ಹೊಡೆದ, ಯಾಕಲ ಭಾಡ್ಯ ನನಗ ಸಾರಿ ಡೌನ್ ಅಂತೀಯ ಅಂತ ಸಿಟ್ಟಿನಿಂದ ಕೇಳಿದ್ಲು. ಪಾಪ ನಮ್ ಬೂದಿ ಬಸಪ್ಪ ಸಾರಿ ಡಾನ್ ಗುಳಿಗಿ ಅಂತ ಹೇಳು ಬದ್ಲು ಸಾರಿ ಡೌನ್ ಅಂತ ಹೇಳಿ ಕಪಾಳಕ್ಕೆ ಹೊಡೆದ ತಿಂದು ಡಾಕ್ಟರ್ಗೆ ದಂಧೆ ಬಂದ್ ಮಾಡಿದ್ದ. ಒಂದ್ ದಿನ ಬಸಪ್ಪಗ ಒಬ್ರು ಕೇಳಿದ್ರು, ಬಸಪ್ಪ ನೀನು ಬೆಂಗಳೂರು ನೋಡಿ ಏನಪ್ಪ ಅಂತ. ಅವ ಓಹ್ ಬೆಂಗಳೂರಾಗ ಮೂಲಿ ಮೂಲಿ ಸಂಧಿ ಸಂಧಿ ಎಲ್ಲ ನೋಡೇನಿ ಅಂತಂದ. ಅದಕ್ಕೆ ಅವರು, ಹಂಗಾದ್ರೆ ಬೆಂಗಳೂರಾಗ ಟಿವಿ ಭಾಳ ಸೋವಿ ಸಿಗ್ತಾವಂತ, ನಾನು ರೊಕ್ಕ ಕೊಡ್ತೀನಿ ತಂದು ಕೊಡ್ತೀ ಏನಪ್ಪ ಅಂತ ಕೇಳಿದರು. ಚಲೋ ಅವಕಾಶನ ಸಿಕ್ತು ರೊಕ್ಕ ಉಳಿಸ್ಕೊಳ್ಳಕ ಅಂತ ಅವನ ಕಡೆ ರೊಕ್ಕ ಇಸ್ಕೊಂಡು ಬೆಂಗಳೂರಿಗೆ ಹೊಂಟ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಚಾರ್ಜ್ ಹೆಚ್ಚಿಗೆ ಆಕೈತಿ ಅಂತ ಟ್ರಕ್ಕಿಗೆ ಹೋದ್ರೆ ಆತು ಅಂತ ವಿಚಾರ ಮಾಡಿ ಬಂದು ರಸ್ತಾದಾಗ ನಿಂತ. ಅತ್ಲಾಗಿಂದ ಒಂದು ತಮಿಳ್ನಾಡಿನ ಟ್ರಕ್ ಅಂತ ಬಂತ್ರಿ. ಬಸಪ್ಪ ಕೈ ಮಾಡಿದ, ಟ್ರಕ್ಕಿನವ ಇವನು ಮುಂದೆ ನಿಲ್ಲಿಸ್ದ, ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿದ. ಬಸಪ್ಪ ತನ್ನ ಸಲುವಾಗಿ ಟ್ರಕ್ ನಿಂತೈತಿ ಅಂತ ತಿಳ್ಕೊಂಡು ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ಕಿನವ ಚಾಲು ಮಾಡಿಕೊಂಡು ಇನ್ನಷ್ಟು ಮುಂದೆ ಹೋಗಿ ನಿಂತ. ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಓಡಿ ಹೋಗವ ಟ್ರಕ್ ಮುಂದೆ ಹೋಗೋದು, ಇವ ಮತ್ತೆ ಓಡಿ ಹೋಗಿ ಹತ್ತದ್ರೊಳಗ ಮತ್ತೆ ಟ್ರಕ್ ಮುಂದೆ ಹೊಂಟತ್ತು. ಬಿಡಬಾರ್ದಲ್ಲಿ ಅಂದವನ ಜೋರು ಓಡಿ ಹೋಗಿ ಹತ್ತೇ ಬಿಟ್ಟ. ಒಳಗೆ ಕುಂತ್ಕೊಳ್ಳೆ ಟ್ರಕ್ಕಿನ ಡ್ರೈವರ್, ಏ ಕೆಳಗಿಳಿ ಅಂದ. ಅದಕ್ಕೆ ಬಸಪ್ಪನ ಸಿಟ್ಟಾಗಿ, ಯಾಕೆ ಕೆಳಗಿಳಿಬೇಕು ಅಂದ. ಡ್ರೈವರ್ ಸುಮ್ಮನೆ ಕೆಳಗೆ ಇಳಿತೀಯೋ ಏನ ಅಂತ ಜಬರು ಮಾಡಿದ. ಅದಕ್ಕೆ ಬಸಪ್ಪ ಡ್ರೈವರ್ಗ, ಯಾಕಪ್ಪ ಡ್ರೈವರ ಈ ಟ್ರಕ್ ಏನ ನಿನ್ ಹೆಂಡ್ತೀನ ಅಲ್ಲ, ನಿನ್ನ ಮಗಳೇನ ಅಲ್ಲ, ನಿನ್ನ ಅಕ್ಕೇನ ಅಲ್ಲ, ನಿನ್ನ ತಂಗಿನ ಅಲ್ಲ, ಹಂಗಾದ್ರೆ ನನಗೆ ಯಾಕೆ ಹತ್ತಕ್ಕೆ ಕೊಡುವಲಿ ಅಂತ ಹೇಳಿದ್ದಕ್ಕೆ ಡ್ರೈವರ್ ತಲಿ ಕೈ ಹಚ್ಕೊಂಡು ಕುಂತ. ಮತ್ತೇನಾರ ಹಿಂಗ ಪ್ರಶ್ನೆ ಕೇಳಿಗಿಳಿ ಅನ್ನೋ ಅಂತ ಅವನು ಹತ್ತಿಸ್ಕೊಂಡು ಬೆಂಗಳೂರು ಮುಟ್ಸಿದ. ಬೆಂಗಳೂರಿಗೆ ಬಂದು ಒಂದು ಅಂಗಡಿಗೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ ಕೂಡಲೇ ಅಂಗಡಿಯವ, ನಿನ್ನ ಹೆಸರು ಏನಪ್ಪ ಅಂತಂದ. ನನ್ನ ಹೆಸರು ರೀ ಬಸಪ್ಪ, ಬಸಪ್ಪ ಅಂದ. ಏ ಬಸಪ್ಪ ಟಿವಿ ಇಲ್ಲಿ ಹೋಗನ್. ಬಸಪ್ಪ ವಿಚಾರ ಮಾಡಿದ, ಹಿಂಗ ಹಳ್ಳಿ ಎಬಡನಂಗ ಡ್ರೆಸ್ ಮಾಡ್ಕೊಂಡು ಹೋದ್ರೆ ಇವರು ಬೆಂಗಳೂರಾಗ ಟಿವಿ ಕೊಡೋದಲ್ಲಿ ತಡಿಲಿ ಅಂದವನ. ಸೀದಾ ಬಾಡಿಗೆ ಡ್ರೆಸ್ ತಗೊಳಕಂತ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಒಳ್ಳೆ ಸಫಾರಿ ಡ್ರೆಸ್ ಬಾಡಿಗೆಗೆ ತಗೊಂಡು ಹಾಕ್ಕೊಂಡು ಹೋದ. ಅಂಗಡಿಗೆ ಮತ್ತೆ ಹೋಗಿ, ಈ ಟಿವಿ ರೇಟ್ ಏನ್ರಿ ಅಂತ ಕೇಳಿದ. ಅದಕ್ಕೆ ಮತ್ತೆ ಅಂಗಡಿಯವ, ಬಸಪ್ಪ ಮತ್ತೆ ಬಂದ್ಯಾಯಪ್ಪ ಡ್ರೆಸ್ ಬದಲಿ ಮಾಡ್ಕೊಂಡು ಕೊಡದಲ್ಲಿ ಹೋಗ ಅಂದ. ಬಸಪ್ಪ ಮತ್ತೆ ವಿಚಾರ ಮಾಡಿದ, ಸಫಾರಿ ಡ್ರೆಸ್ ಹಾಕ್ಕೊಂಡ್ರು ಅಂಗಡಿಯವ ನನ್ನ ಮುಖ ಗೊತ್ತು ಹಿಡಿದು ಇಲ್ಲ ಅನ್ನಕ್ ಹತ್ಯಾನ ಅಂತ ತಿಳ್ಕೊಂಡು ಮತ್ತಿವ ಸಿನಿಮಾ ಸ್ಟುಡಿಯೋಕ್ಕೆ ಹೋಗಿ ಈ ಸಲ ಒಂದು ಬುರ್ಕ ಹಾಕ್ಕೊಂಡು ಮುಖ ಮುಚ್ಕೊಂಡ ಹೊಂಟ್ರಿ. ಅಂಗಡಿಗೆ ಹೋಗಿ ಹೆಣ್ಮಕ್ಳಂಗ,
1: ಈ ಟಿವಿ ರೇಟ್ ಏನ್ರಿ
0: ಅಂತ ಕೇಳಿದ. ಅವಾಗೂ ಅಂಗಡಿಯವ, ಏ ಬಸಪ್ಪ, ಬುರ್ಕ ಹಾಕೊಂಡು ಮುಖ ಮುಚ್ಚಿಕೊಂಡು ಬಂದೇನು ಈ ಸಲ, ಏನ್ ತಲಿ ಕೆಡ್ಸೋ ಗಂಟಿವಿ ದೇವ ಮಾರಯ್ಯ ಕೊಡದಲೋಗ ಅಂತಂದಿದ್ದಕ್ಕ ಬಸಪ್ಪ ಗಲ್ಲಾ ಬಿಲ್ಲಿಯಾಗಿ, ಅಲ್ರಿ ಕೊಡದಿದ್ರು ಅಷ್ಟೋತು, ಈ ಸಲ ನಾನು ಬುರ್ಕ ಹಾಕೊಂಡು ಮುಖ ಮುಚ್ಕೊಂಡು ಬಂದ್ರು ನೀವು ನನ್ನ ಗುರ್ತ ಹೆಂಗ್ ಹಿಡಿಯಕತ್ತೀರಿ ಅಂತ ಕೇಳಿದ್ದಕ್ಕ ಅಂಗಡಿಯವ, ಏ ಅದು ಟಿವಿ ಅಲ್ಲೋ ವಾಷಿಂಗ್ ಮಷೀನ್ ಅಂದ್ರ ಅರ್ಬಿ ಒಗೆ ಯಂತ್ರ ಅಂತ ಹೇಳಿದ. ಅದಕ್ಕ ಬಸಪ್ಪ ಬಾಯಿ ಮುಚ್ಕೊಂಡು ಹೊರಗೆ ಬಂದ. ಅಲ್ಲೇ ಇಲ್ಲೇ ಅಡ್ಡಾಡಿ ಕೈಯಾಗ ರೊಕ್ಕೆಲ್ಲ ಖರ್ಚಾತು. ದಾರ್ಯಾಗ ಬರ್ಬೇಕಾದ್ರ ಕೆಳಗ ಬಿದ್ದ ಪೇಪರ್ನಾಗ 40 ಲಕ್ಷ ಅಂತ ಬರ್ದಿದ್ದನ್ನು ಓದಿದ. ಆ ಪೇಪರ್ ಕೈಯಾಗ ತಗೊಂಡು ನೋಡ್ತಾನ, ಅದ್ರಾಗ ಬರ್ದಿತ್ತು ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬಹುಮಾನ ಗಳಿಸ್ಬೋದು ಅಂತ. ಹೆಂಗು ಬೆಂಗಳೂರಿಗೆ ಬಂದಿದ್ದ, ಒಂದು ಭಾರಿ ವಿಚಾರ ಬಂತ್ರಿ ಬಸಪ್ಪಗ, ಲಕ್ಷಗಟ್ಟಲೆ ಹಣ ಗಳಿಸ್ಬೋದು ಅಂತ ಪ್ಲಾನ್ ಹಾಕಿದ್ರಿ. ಏನಂದ್ರ ದಂತ ಚೂರ ವೀರಪ್ಪನನ್ನು ಹಿಡಿದು ಕೊಟ್ರ 40 ಲಕ್ಷ ರೂಪಾಯಿ ಬರ್ತೈತಿ ಅಂತ ಅನ್ಕೊಂಡು ಪೊಲೀಸ್ ಆಫೀಸ್ಗೆ ಹೋಗಿ ಡಿ ಆ ಜಿ ಸಾಹೇಬ್ರಿಗೆ ಭೇಟಾಗಿ ಹೇಳ್ದ, ಸಾಹೇಬ್ರ ವೀರಪ್ಪನ್ನ ನಾ ಹಿಡಿದು ಕೊಡ್ತೇನ್ರಿ, ನಾ ಹಿಡಿದು ಕೊಡ್ತೇನೆ, ಆದ್ರ ಬಹುಮಾನ ಮಾತ್ರ ನನಗ ಸಿಗಬೇಕು ಅಂತ ಹೇಳಿದ್ದಷ್ಟ ತಡ ಡಿ ಐ ಜಿ ಸಾಹೇಬ್ರು ಬೂದಿ ಬಸಪ್ಪಗ ಭಾರಿ ಸ್ವಾಗತ ಮಾಡಿ ಕುರ್ಚಿಯ ಮ್ಯಾಲ ಕುಂದ್ರಿಸಿ ಕೋಕೋ ಕೋಲಾ ಕುಡ್ಯಾಕ್ ತರಿಸ್ಕೊಡ್ತಾರ. ಅಷ್ಟ್ರಾಗ ಡಿ ಐ ಜಿ ಸಾಹೇಬ್ರು ಎಲ್ಲ ಪೊಲೀಸ್ ಆಫೀಸರ್ ಕರೆಸಿ, ನೋಡ್ರಿ ನೀವ್ ಇಷ್ಟು ಜನ ಇದ್ರು ವೀರಪ್ಪನ್ನ ಹಿಡಿಯಕಾಗ್ಲಿಲ್ಲ, ನಿಮ್ಗೆ ನಾಚಿಗೆ ಬರಬೇಕು, ಇಲ್ ನೋಡ್ರಿ ಒಬ್ಬ ಹಳ್ಳಿ ಯುವಕ ನಾ ಹಿಡಿದು ಕೊಡ್ತೇನೆ ಅಂತ ಬಂದಾನ ಅಂತಂದ್ರು. ಅದಕ್ ಬಸಪ್ಪ, ನಾ ಹಳ್ಳಿಯವ ಆದ್ರೆ ಏನಾತ್ರಿ, ನಿಮಗಿಂತ ಜಾಸ್ತಿ ಬುದ್ಧಿ ಐತಿ ಅಂದೆ. ಅದಕ್ಕೆ ಡಿ ಐ ಜಿ, ಹೌದ್ರಿಪ್ಪ ಬಸಪ್ಪ, ನೀವು ವೀರಪ್ಪನ್ನ ಹೆಂಗ್ ಹಿಡಿತೀರಿ ಅನ್ನೋದನ್ನ ಹೇಳ್ರಿ ಅಂತ ಕೇಳಿದಕ್ಕೆ ಬಸಪ್ಪ ಶುರು ಮಾಡಿದ್ರಿ. ನೋಡ್ರಿ ಸಾಹೇಬ್ರ, ಅದು ಬಹಳ ಹಗರ್ ಕೆಲಸ ಏನ್ರಿಪ್ಪ, ನಾ ಹೇಳ್ದಂಗ ಮಾಡಿದ್ರೆ ಸಾಕು, ಹೇಳ್ರಿ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ನೀವು ಹೇಳ್ದಂಗ ಮಾಡ್ತೀವಿ, ಹೇಳ್ರಿ ಏನ್ ಮಾಡಬೇಕು. ನೋಡ್ರಿ ಈಗ ವೀರಪ್ಪನ್ನ ಹಾನಿ ಕೊಲ್ತಾನೇನ್ರಿ, ಕೊಲ್ಲಿ ಬಿಡ್ರಿ, ಎಲ್ಲ ಹಾನಿ ಕೊಂದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟದಾಗ ಒಂದು ಹಾನಿ ಇರುವುದಿಲ್ಲ. ಆಮೇಲೆ ವೀರಪ್ಪನ್ನ ಗಿಡ ಕಡಿತಾನೇನ್ರಿ, ಕಡಿಲಿ ಬಿಡ್ರಿ, ಗಂಧದ ಗಿಡ ತೇಗದ ಗಿಡ ಹಿಂಗೆಲ್ಲ ಗಿಡಗಳನ್ನ ಕಡದ ಮೇಲೆ ಈ ಮಲೆ ಮಹದೇಶ್ವರ ಬೆಟ್ಟ ಬಟಾ ಬೈಲಾಕದ ಏನ್ರಪ್ಪ, ಬಟಾ ಬೈಲಾದ ಮೇಲೆ ವೀರಪ್ಪನ್ನ ಟೆಂಟ್ ಹಾಕೊಂಡು ಉಣ್ಣಾಕೊಂಡಿರ್ತಾನ. ಸಾಹೇಬ್ರ ನೀವು ಬರೇ ಬರೇ ಇಬ್ರು ಪಿ ಸಿಗಳನ್ನ ನನ್ನ ಜೊತೆ ಕಳಿಸ್ಕೊಡ್ರಿ, ನಾವು ಉಣ್ಣಾ ಕುಂತಾಗ ಹೋಗಿ ಅವನ ಕೈಗೆ ಬೇಡಿ ಹಾಕಿ ಬರೇ ಒಂದು ಆಟೋದಾಗ ಹೊತ್ಕೊಂಡು ಬರ್ತೀನಿ, ಅವಾಗ ನೀವು ನನಗ 40 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀರಿ, ಹೌದಲ್ಲ ಅಂತಂದಿದ್ದಕ್ಕ ಡಿ ಐ ಜಿ ಸಾಹೇಬ್ರು ಸಿಟ್ಟಿಗೆದ್ದು, ಬಹುಮಾನ ಬೇಕಾ ಮಗನ ಬಹುಮಾನ, ಮಗನ ಬಹುಮಾನ ತಗೋ ಮಗನ ಬಹುಮಾನ ಅಂತ ಬೂಟುಗಾಲಿಲಿ ಒದ್ದು ಒದ್ದು ಒದ್ದು ಏರೋಪ್ಲೇನ್ ಏರಿಸಿ ಮೈ ಹಣ್ಣು ಹಣ್ಣು ಹಣ್ಣು ಮಾಡಿ ಹೊರಗೆ ದುಗ್ಗಿಸ್ತಾರ. ಏನು ಮಾಡೋದ್ರಿ ಬಸಪ್ಪನ ಪರಿಸ್ಥಿತಿ, ಬೆಂಗಳೂರಾಗಿ ಇರಾಕು ಬರುವುದಿಲ್ಲ, ಊರಿಗೆ ಒಳ್ಳೆ ಹೋಗಾಕು ಬರುವುದಿಲ್ಲ, ಅದಕ್ಕ ಅಲ್ಲೇ ಇಲ್ಲೇ ಪಿರಿ ಪಿರಿ ಪಿರಿ ಪಿರಿ ತಿರುಗಾಕ ಹತ್ತಿದ. ಊರು ತಿರುಗಾಕ ಹತ್ತಿದ್ದ, ಅರೆದವ್ರ ಮುಂದ ಸುಳ್ಳಂದು ಸೊಟ್ಟಂದು ಹೇಳಿ ಹಂಗೂ ಹಿಂಗೂ ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಇದ ರೂಢಿಯಾಗಿ ಬಸಪ್ಪ ಒಬ್ಬ ದಗಾಬಾಜಿ ಅಂದ್ರ ದಗಾಖೋರ ಅಂದ್ರ ತಗಲಾಬಾಜಿ ಅಂದ್ರ ತಗಲು ಹೇಳೋದ್ರಾಗ ಸುಳ್ಳು ಹೇಳೋದ್ರಾಗ ನಂಬರ್ 1 ಆಗಿದ್ರಿ. ಒಮ್ಮೇನಾಯ್ತು ಅಂದ್ರ 2 ದಿವಸದಿಂದ ತಿನ್ನಕ್ ಕೂಳ ಸಿಕ್ಕಿದ್ದಿಲ್ಲ, ಬಿಸಿಲಾಗ ಪಿರಿ ಪಿರಿ ಪಿರಿ ಹೊಂಟಾಗ ದೂರದಿಂದ ಒಂದು ಆಶ್ರಮ ನೋಡಿದ. ಅರಳಿ ಗಿಡದ ಬುಡಕ್ಕ ಒಬ್ಬ ಸಾಧು ತನ್ನ ಶಿಷ್ಯಂದ್ರಿಗೆ ಉಪನ್ಯಾಸ ಕೊಡಕ್ ಹತ್ತಿದ್ದ. ಅಲ್ಲೇ ಇನ್ನೊಂದು ಗಿಡದ ಕೆಳಗ ಅನ್ನ ಸಾರು ಪ್ರಸಾದ ತಯಾರಾಗತ್ತಿತ್ರಿ. ಹಸದ ಕಂಗಾಲಾದ ಬಸಪ್ಪನ ಮೂಗಿಗೆ ಘಮ ಘಮ ಘಮ ಘಮ ಘಮ ಸಾರಿನ ವಾಸನೆ ಬಡದ ಕೂಡ್ಲೆ ಓಡಿ ಹೋಗಿ ಸಾಧುವಿನಗ ಅಡ್ಡು ಬಿದ್ದು, ಸ್ವಾಮ್ಯರ ನಾನು ನಿಮ್ಮ ಶಿಷ್ಯ ಆಗಿ ಪಾದ ಸೇವಾ ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಅಂತ ಬೇಡ್ಕೊಂಡ. ಪಾಪ ಸಾಧು ಶ್ರೀಗಳು ಆಗಲಿ ಅಂತ ಒಪ್ಪಿಕೊಂಡ್ರು. ಬಸಪ್ಪ ಶಿಷ್ಯ ಆಗಿ ಹೊಟ್ಟೆ ತುಂಬಾ ಉಣ್ಕೋಂತ ದಿನ ಕಳೆಯಕ್ ಹತ್ತಿದ. ಹೊಟ್ಟೆ ತುಂಬಾ ಉಣ್ತಿದ್ದೇನೋ ಖರೆ, ಆದ್ರ ಆಶ್ರಮದ ನಿಯಮಗಳು ಇವಂಗ ಬಹಳ ತ್ರಾಸ ಅನಿಸಿದ್ವು. ಮುಂಜಾನೆ ನಸಿಕ್ನ್ಯಾಗ 4 ಗಂಟೆ ಕೇಳ್ಬೇಕ್ರಿ, ನದಿಯಾಗ ಮುಳುಗಿ ಹೂ ಪತ್ರಿ ಹರ್ಕೊಂಡು ಬರಬೇಕು, ಕೆಲಸ ಬಗ್ಗೆ ಹರಿಲಿಲ್ಲ. ಅದಕ್ಕ ಒಂದು ಉಪಾಯ ಹುಡಿದ, ಆಶ್ರಮ ಹುಲ್ಲು ಕಟ್ಟಿಗೆಯಿಂದ ತಯಾರು ಮಾಡಿದ್ದು, ಇದಕ್ಕ ಬೆಂಕಿ ಹಚ್ಚಿಬಿಟ್ರ ಈ ಸಾಧುವಿನಿಂದ ತಪ್ಪಿಸಿಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಹೊತ್ತು ಸಾಧಿಸಿ ಬೆಂಕಿ ಹಚ್ಚಿ ಹೊರಗೆ ಬಂದ ನಿಂತ. ಇವನಂಗ ಸಾಧುವಿನ ಉಪನ್ಯಾಸ ಕೇಳಿ ಕೇಳಿ ಕೇಳಿ ಬ್ಯಾಸರಾದ ಉಳು ಶಿಷ್ಯಂದ್ರಿಗೂ ಬಹಳ ಖುಷಿ ಆತ್ರಿ. ನಕ್ಕೋಂತ ಶಿಟಿ ಹೊಡ್ಕೋಂತ ಕುಣ್ಯಾಕ ಹತ್ತಿದ್ರು. ಇದನ್ನ ನೋಡಿದ ಸಾಧುಗ ಹೊಟ್ಟ್ಯಾಗ ಖಾರ ಕಲಿಸಿದಂಗಾತ್ರಿ. ಆದ್ರೂ ಪಂಚೇಂದ್ರಿಯಗಳನ್ನ ಹತೋಟಿ ಒಳಗೆ ಇಟ್ಟುಕೊಂಡಂತ ಸಾಧು ನಕ್ಕೋಂತ ಕುಣಿದಾಡೋ ಶಿಷ್ಯಂದ್ರ ಹತ್ರ ಬಂದು, ಅಲ್ರಿಪ್ಪ ಆಶ್ರಮಕ್ಕ ಬೆಂಕಿ ಹತ್ತೈತಿ, ನೀವು ಹೋಗಿ ನದಿಯೊಳಗಿಂದ ನೀರು ತಂದು ಬೆಂಕಿ ಆರಿಸೋದ್ ಬಿಟ್ಟು ನಗಾಕ್ ಹತ್ತಿರಲ್ಲ ಅಂತ ಕೇಳಿದ್ದಕ್ಕ ಒಬ್ಬ ಅಡಮೂಟು ಶಿಷ್ಯ, ನಿಮ್ ಪವಾಡ ಶಕ್ತಿಯಿಂದ ಆರಿಸ್ರಿ, ಇಲ್ಲ ನಮ್ ಜೊತೆಯಿಂದ ನೀವು ನಗರಿ ಶಿಟಿ ಹೊಡಿರಿ ಅಂದ. ಅದಕ್ಕೆ ಸಾಧುಗಳು, ಇಷ್ಟು ದಿವಸ ನಾ ಉಪನ್ಯಾಸ ಹೇಳಿದ್ದು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗಾತು, ಬೊರ್ಗಲ್ ಮ್ಯಾಲೆ ನೀರು ಎರೆದಂಗಾತು, ಇಲ್ಲೇ ಕಾಲಹರಣ ಮಾಡೋ ಬದಲು ಕಾಶಿಗೋ ರಾಮೇಶ್ವರಕ್ಕೋ ಹೋಗಿ ದೇವ್ರ ಪಾದ ಸೇರೋದು ಒಳ್ಳೇದು ಅಂತ ವಿಚಾರ ಮಾಡಿ ದಂಡಿ ಕಮಂಡಲ ಕೈಯಾಗ ಹಿಡ್ಕೊಂಡು ಹೊಂಟ್ರು. ಇವ್ರನ್ನ ನೋಡಿದ ಕೂಡಲೇ ಬಸಪ್ಪ ಲಭ ಲಭ ಲಭ ಲಭ ಹೊಯ್ಕೋಂತ ಎದಿ ಎದಿ ಬಡ್ಕೋಂತ ಅಳಾಕ್ ಶುರು ಮಾಡಿದ್ರಿ. ಬಸಪ್ಪ ಅಳಾಕ್ ಹತ್ತಿದ್ದ ನೋಡಿ ಸಾಧು ಶ್ರೀಗಳಿಗೆ ಬಹಳ ಸಂತೋಷ ಆತು. ವರ್ಷಾನ್ಗಟ್ಲೆ ಉಳು ಶಿಷ್ಯಂದ್ರಿಗೆ ಉಪದೇಶ ಹೇಳಿದ್ದು ಗಾಳಿ ಮಾತಾಗಿ ಹೋತು. ಮನಮನ ಬಂದ ಆಶ್ರಮ ಸೇರಿದ ಬಸಪ್ಪ ತನ್ನ ಬಗ್ಗೆ ತನ್ನ ಆಶ್ರಮಕ್ಕ ಬೆಂಕಿ ಹತ್ತಿದ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡು ಅಳಾಕ್ ಹತ್ತ್ಯಾನಲ್ಲ, ಇವನೇ ನನ್ನ ನಿಜವಾದ ಶಿಷ್ಯ ಅಂತ ತಿಳ್ಕೊಂಡು, ಯಾಕಪ್ಪ ಬಸಪ್ಪ ಯಾಕೆ ಅಳಾಕ್ ಹತ್ತಿದ್ದಿ, ಆಶ್ರಮ ಸುಟ್ಟು ಹೋತು ಅತ್ತೇನು ಪ್ರಯೋಜನ, ಯಾಕೆ ಅಳಾಕ್ ಹತ್ತಿದ್ದಿ ಅಂದ್ರು. ಅದಕ್ಕೆ ಬಸಪ್ಪ ಇನ್ನೂ ಜೋರಾಗಿ, ಆಶ್ರಮ ಸುಟ್ರೇನಾತ್ರಿ, ಆ ಬೆಂಕಿಯಾಗ ಸಿಕ್ಕು ನೀವಿನ್ನು ಸತ್ತಿಲ್ಲಲ್ಲ, ಅದಕ್ಕೆ ಬಹಳ ದುಃಖ ಆಗೈತ್ರಿ, ನಿಮ್ಮಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವಿನ್ನು ಸತ್ತೇ ಇಲ್ಲಲ್ರಿ ಅಪ್ಪ ಅಂತ ಅಳಾಕ್ ಹತ್ತಿದ. ಅವಾಗ ಸಾಧು ಶ್ರೀಗಳು ತೂ ಮುಂಡೆ ಇದೆ ಅಂತಂದು ಕಾಶಿ ಯಾತ್ರೆಗೆ ಹೋಗ್ಬಿಟ್ರು. ಹೆಂಗೂ ಬಸಪ್ಪಗ ಆಶ್ರಮದಾಗ ಕಾವಿ ಬಟ್ಟೆ ಸಿಕ್ಕಿದ್ವು, ತಾನ ಒಬ್ಬ ಸ್ವಾಮಿ ಅಂತ ತಿಳಿದು ಕಳ್ಳ ಸ್ವಾಮಿ ವೇಷ ಹಾಕಿದ. ಇನ್ನೊಂದು ಊರಿಗೆ ಬಂದು ಗಿಡದ ಬುಡಕ್ಕ ಪದ್ಮಾಸನ ಹಾಕೊಂಡು ಕುಂತು ಸುಳು ಸುಳ್ಳೆ ಗುನು ಗುನು ಗುನು ಗುನು ಮಂತ್ರ ಹೇಳಾಕತ್ತಿದ. ಜನ ಇವನು ನೋಡಿ ಮೋಸಿದ್ರು. ಪ್ರತಿದಿನ ಇವಂಗ ತರ ತರದ ಎಡಿ ಮಾಡಿ ತಾಟ್ ಬರಾಕತ್ತಿದ್ವು ರೀ. ಹೇ ಚಲೋ ಚಾನ್ಸ್ ಆದಲೆ ಅಂದವನ ಮೈತುಂಬ ಬೂದಿ ಬಡ್ಕೊಂಡು ಬಂದು ಭಕ್ತರಿಗೆ ಮಂತ್ರ ಮಾಡಿ ಬೂದಿ ಕೊಟ್ಟು ಕಳ್ಸಾಕತ್ತಿದ. ಅವಾಗಿಂದ ಅಂಕರು ಬೂದಿ ಸ್ವಾಮಿಯರು ಬೂದಿ ಸ್ವಾಮಿಯರು ಬೂದಿ ಬಸಪ್ಪಜ್ಜನವರು ಅಂತ ಭಾರಿ ಪ್ರಖ್ಯಾತ ಅದ್ರಿ. ಜನ ಇವಂಗ ಎಡಿ ಕೊಟ್ರೆ ಹಿಮ ಅವರಿಗೆ ಬೂದಿ ಕೊಡಕ್ ಹತ್ತಿದ. ಹಿಂಗ ಆರಾಮಾಗಿ ಸಾಗಿತ್ತು ನಮ್ಮ ಬೂದಿ ಬಸಪ್ಪನ ಜೀವನ. ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು, ಮತ್ತೊಂದೂರಿಂದ ಮುಗದೊಂದೂರು ನಡೆಯಿತು ಬೂದಿ ಬಸಪ್ಪನ ಪ್ರವಾಸ. ಬೂದಿ ಬಸಪ್ಪ ಬೀಡು ಬಿಟ್ಟು ಊರಾಗ ಒಬ್ಬ ದೈವಿಕ ಮನುಷ್ಯ ಇದ್ರಿ. ಅವ ದಿನಾಲೂ ಕೂಲಿ ಮಾಡಿ ಹಣ ಸಂಪಾದಿಸಿ ಪ್ರತಿದಿನ ಒಬ್ಬ ಜಂಗಮರಿಗೆ ಊಟ ಮಾಡಿಸಿದ ಮೇಲೆ ತಾವು ಊಟ ಮಾಡವ. ಗಂಡ ಹೆಂಡತಿ ಕೂಡಿ ಮಾತಾಡುವಾಗ ದೈವಿಕ ಮನುಷ್ಯ ಅಂದ, ಏನ ನಾನು ಮಾಡೋ ಸ್ವಾಮಿ ಕಾರ್ಯಕ್ಕೆ ನನಗೆಷ್ಟು ಪುಣ್ಯ ಬರ್ತೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದ. ಅದಕ್ಕೆ ಅವನ ಹೆಂಡತಿಗೆ ಸಿಟ್ಟು ಬಂತ್ರಿ. ಅದಕ್ಕಾಕಿ, ಅಲ್ರಿ ಬರೇ ನೀವು ನಾ ಮಾಡಿದ್ದು ಸ್ವಾಮಿ ಕಾರ್ಯ ನಾ ಮಾಡಿದ್ದು ಸ್ವಾಮಿ ಕಾರ್ಯ ಅಂತ ಅಂತೀರಿ ಹೊರತು ನಾವಿಬ್ರು ಮಾಡಿದ್ದು ಅಂತ ಯಾಕೆ ಅನ್ನೋದಲ್ಲ ಅಂತ ಕೇಳಿದ್ಲು. ಅದಕ್ಕೆ ಸಿಟ್ಟಿಗೆದ ಗಂಡ, ನೀ ಏನು ಮಾಡ್ತೀಯ ನೀ ಏನು ಮಾಡ್ತೀಯ ನಿಮ್ಮ ಅಪ್ಪನ ತಲಿ, ದುಡ್ಯಾವ ನಾನು ಸ್ವಾಮಿಯರಿಗೆ ಪ್ರಸಾದ ನೀಡಾವ ನಾನು, ಅದ್ರಾಗ ನಿಂದೇನಾಯ್ತು ಕಿಸಾಮತಿ ಅಂತ ಅಂದ. ಅದಕ್ಕೆ ಹೆಂಡತಿ ಮನಸ್ನಾಗ ಅಂದ್ಕೊಡ್ಲು, ಎಲ್ಲ ಬಾಡ್ಕು ಎಲ್ಲ ಪುಣ್ಯ ನೀನ ಪಡ್ಕೋಬೇಕು ಅಂತ ಮಾಡಿಯಲ್ಲ, ಆಗಲಿ ನೋಡೇ ಬಿಡ್ತೀನಿ ನಿಂದು ಒಂದು ಕೈ ಅಂತ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಸಂಸಾರ ನಡೆಸಿದ್ರೆ ಮಾತ್ರ ಅದು ಜೀವನ, ಇಲ್ಲ ಅಂದ್ರೆ ಅದು ಹಳಿ ತಪ್ಪಿ ನಡೀತೈತಿ ಅಂತ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಸಂಸಾರದೊಳಗೆ ಗಂಡಿಗೆ ಎಷ್ಟು ಪ್ರಾಧಾನ್ಯತೆ ಆಯಿತೋ ಅಷ್ಟೇ ಪ್ರಾಧಾನ್ಯತೆ ಹೆಣ್ಣಿಗೂ ಐತಿ. ಮನ್ಯಾಗ ಹೆಣ್ಣು ಒಲದ್ರೆ ಸಂಸಾರದ ಕಣ್ಣಾಗ್ತಾಳ, ಇಲ್ಲ ಅಂದ್ರೆ ಸಂಸಾರಕ್ಕೆ ಮುಳ್ಳು ಹುಣ್ಣಾಗ್ತಾಳ ಅಂತ ಅನ್ನೋದೇ ಇದ್ರ ಸ್ವಾರಸ್ಯ. ಹೆಂಡತಿ ಛಲ ತೊಟ್ಲು, ನಿನ್ನ ಪೂಜಾ ಸ್ವಾಮಿ ಕಾರ್ಯ ಹೆಂಗೆ ನಡೀತೈತಿ ನಾನು ನೋಡೇ ಬಿಡ್ತೇನೆ ಅಂತ. ಮರುದಿನ ಗಂಡ ದೈವಿಕ ಮನುಷ್ಯ ಕೂಲಿ ಮಾಡಿ ಕಾಳು ಕಡಿ ತಂದು ಅಡಿಗೆ ಮಾಡ ನಾನು ಸ್ವಾಮಿಯವ್ರನ್ನ ಕರ್ಕೊಂಬರ್ತೇನೆ ಅಂತ ಅಂದಿದ್ದಕ್ಕೆ ಆಗಲಿ ರೀ ಅಂತ ಒಪ್ಪಿಕೊಂಡು ಎಲ್ಲ ಅಡಿಗೆ ಮಾಡಿದ್ಲು. ಹೊರಗೆ ಹೋದಾಗ ಗಿಡದ ಕೆಳಗೆ ಕುಂತು ಬೂದಿ ಬಸಪ್ಪ ಕಣ್ಣಿಗೆ ಬಿದ್ದ. ಕಾಲಿಗೆ ಅಡ್ಡಿ ಬಿದ್ದು, ಸ್ವಾಮಿಯರ ನೀವು ಇವತ್ತು ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡಬೇಕ್ರಿ ಅಂತ ಬೇಡ್ಕೊಂಡ. ನಮ್ಮ ಬೂದಿ ಬಸಪ್ಪಗೂ ಇಷ್ಟ ಬೇಕಾಗಿತ್ತು, ಆಗಲಿ ಅಂತ ಆಶೀರ್ವಾದ ಮಾಡಿದ. ಅವನ ಮನೆಗೆ ಹೋಗಿ ಪೂಜಾ ಪುನಸ್ಕಾರ ಮಾಡಿದ ಮೇಲೆ ಪ್ರಸಾದ ಸ್ವೀಕಾರಕ್ಕ ಅಂತ ಕುಂತ. ಅಷ್ಟರಾಗ ದೈವಿಕ ಮನುಷ್ಯ, ಅಲ್ಲ ಇವನ ಸ್ವಾಮಿಯವ್ರ ಊಟ ಆದ ಮೇಲೆ ತಿನ್ನಕ್ಕೆ ಅಡಿಕೆ ಎಲಿ ಇಲ್ಲಲ್ಲ ಅಂತ ನೆನಪು ಮಾಡಿಕೊಂಡು ಹೆಂಡತಿಗೆ ಹೇಳಿ ಅಡಿಕೆ ಎಲಿ ತರಕ್ ಹೋದ. ಹೊತ್ತು ಸಾಧಿಸಿ ಗತ್ತ ಮಾಡಿ ಹೆಂಡತಿ ಇದ ಹೊತ್ತಲೇ ಅಂದಾಕಿನ ಒಂದು ಒಣಕಿ ಮೂಲ್ಯಾಗ ನಿಲ್ಲಿಸಿ ಹೂ ಏರಿಸಿ ಕುಂಕುಮ ಭಂಡಾರ ಹಚ್ಚಿ, ಅಯ್ಯೋ ಯಪ್ಪ ನಿನಗೆ ಉಣ್ಣಾಕಿದ ಮನಿ ಬೇಕಾಗಿತ್ತೇನೋ ದೇವ್ರ, ನಿಂದೆಂತ ಕೆಡಗಾಲೋ ಯಪ್ಪ, ನಿನ್ನ ಆಯುಷ್ಯ ತುಂಬಿ ಬಂದಾಗ ನಾ ಏನು ಮಾಡಕ್ ಸಾಧ್ಯ ಆಯ್ತೋ ಯಪ್ಪ ಅಂತ ಜೋರಾಗಿ ಅಳಾಕತ್ತಿದ್ರಿ. ಬೂದಿ ಬಸಪ್ಪನ ಲಂಗೋಟಿನ ಢೀಲಾತ್ರಿ. ಉಣ್ಣಾಕ್ ಕುಂತಾವ ಒಳಗೆ ಎದ್ದು ಹೋಗಿ ಯಾಕೆ ವಾತಾಯಿ ಅಂತ ಕೇಳಿದ. ಅದಕ್ಕಾಕಿ ಏನು ಹೇಳಿರಿ ಸ್ವಾಮಿಯರ, ಏನು ಹೇಳಿ, ನನ್ನ ಗಂಡ ಪ್ರತಿದಿನ ಒಣಕಿ ಪೂಜಾ ಮಾಡಿ ಸ್ವಾಮಿಯವ್ರನ್ನ ಕರ್ಕೊಂಡು ಬಂದು ಉಣಿಸಿ ಒಣಕಿಲೆ ಸ್ವಾಮಿಯವ್ರ ತಲೆ ಒಡೆದ ಊಟ ಮಾಡ್ತಾನ್ರಿ ಅಪ್ಪ, ಇವತ್ತ ನಿಮ್ಮ ಪಾಳೆ ಬಂದೈತಿ ಅಷ್ಟ, ಸುಖ ಸುಮ್ಮನ ನೀವು ತಲೆ ಒಡಿಸಿಕೊಂಡು ಸಾಯ್ತೀರಿ ಅಲ್ಲ ಅಂತ ದುಃಖ ಆಗೈತಿ ಅಂದ್ಲು. ಈ ಮಾತು ಕೇಳಿ ಬೂದಿ ಬಸಪ್ಪಗೆ ಸಿಡ್ಲು ಬಡ್ದಂಗೆ ಆತ್ರಿ. ಆಕಿ ಕಾಲಿಗೆ ಬಿದ್ದು ಯವ್ವ ತಾಯಿ ಈಗ ಹೆಂಗೆ ಮಾಡೋದು ವಾ ತಾಯಿ ಅಂದ. ಅದಕ್ಕಾಕಿ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ನನ್ನ ಗಂಡ ಬರೋದ್ರೊಳಗೆ ಹಿತ್ತಲ ಬಾಗಿಲಿಂದ ಹಾಸಿ ಓಡಿ ಪಾರಾಗ್ರಿ, ಮುಂದಿಂದ ನಾನು ಹುಡ್ಕೊಂತೀನಿ ಅಂತ ಅಂದಿದ್ದಷ್ಟ ತಡ ಅಲ್ಲಿಂದ ಬಸಪ್ಪ ಕೆತ್ತು ಓಡಿ ಹೊಂಟ. ಅಷ್ಟರಾಗ ಗಂಡ ಅಡಿಕೆ ಎಲಿ ಲವಂಗ ಯಾಲಕ್ಕಿ ಕೈಯಾಗಿ ಹಿಡ್ಕೊಂಡು ಬಂದು ನೋಡ್ತಾನ, ಸ್ವಾಮಿಯರಿಲ್ಲ. ಏ ಏನ ಸ್ವಾಮಿಯರ್ ಎಲ್ಲಿ ಅಂದ. ಆಕೆ ಸಮಾಧಿಯಿಂದ ಏನು ಮಾಡ್ತೀರಿ, ಸ್ವಾಮಿಯರ ಮಠದಾಗ ಒಣಕಿಲ್ಲಂತ, ಅದಕ್ಕೆ ಅವರು ಈ ಒಣಕಿ ಕೊಡು ಅಂತ ಕೇಳಿದರು. ಅದಕ್ಕೆ ನಾನು ನಾವು ಬಡವ್ರಿ, ಕೂಲಿ ಮಾಡಿ ತಿನ್ನೋರು, ನನ್ನ ಗಂಡಕ್ಕೆ ಕೇಳ್ದಾನ ಒಂದು ಕಡ್ಡಿನೂ ಹೊರಗೆ ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಸಿಟ್ಟಾಗಿ ಹಿತ್ತಲ ಬಾಗಲದಿಂದ ಹೋಗಿಬಿಟ್ರಿ ಅಂತಂದ್ಲು. ಈ ಮಾತು ಕೇಳಿ ಗಂಡ ಭಾಳ ನೊಂದ್ಕೊಂಡ. ಸ್ವಾಮಿಯರು ತನ್ನ ಮನೆಯಾಗ ಪ್ರಸಾದ ಸ್ವೀಕಾರ ಮಾಡದಿದ್ರು ಅಷ್ಟೇ ಹೋತು, ಅವ್ರು ಕೇಳಿದ ಒಣಕಿನಾದರೂ ಅವ್ರಿಗೆ ಕೊಟ್ರಾತು ಅಂತ ಆ ಒಣಕಿ ಹಿಡ್ಕೊಂಡು ಸ್ವಾಮಿಯರ್ ಬೆನ್ನ ಹತ್ತಿ ಓಡಿ ಹೊಂಟ. ಹಿತ್ತಲಾಗ ತಪ್ಪಿಸಿಕೊಂಡು ಬೂದಿ ಬಸಪ್ಪ ಬದುಕಿದೆ ಆ ಬಡ ಜೀವವೇ ಅಂತ ಅನ್ಕೊಂಡು ಓಡಾಕತ್ತಿದ್ದ. ಹಿಂದಿನಿಂದ ಸ್ವಾಮಿಯರ ಒಣಕಿ, ಸ್ವಾಮಿಯರ ಒಣಕಿ ಅಂತ ಒದರು ಧ್ವನಿ ಕೇಳ್ತು. ಹಿಂದ ಒಳ್ಳಿ ನೋಡ್ತಾನ ಅವ ಒಣಕಿ ಹಿಡ್ಕೊಂಡು ಓಡಿ ಬರಾಕತ್ತಾನ, ಇವನ ಕೈಯಾಗ ಸಿಕ್ಕ್ರ ತಲೆ ಒಡೆದ ಬಿಡ್ತಾನಲೇ ಅಂತ ಅಂದವನ. ಮತ್ತೆ ಬಸಪ್ಪ ಕಚ್ಚಿ ಕೈಯಾಗಿ ಹಿಡ್ಕೊಂಡು ಓಡಾಕತ್ತಿದ. ಅವ ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ, ಸ್ವಾಮಿಯರ ಒಣಕಿ ಅನ್ನವ ಇವ ಕಿತ್ತು ಓಡವ. ಹಂಗ ಹಂಗ ಹಂಗ ಹಂಗ ಚಿಗರಿ ಹಂಗ ಓಡಿ ಬೂದಿ ಬಸಪ್ಪ ಅಲ್ಲಿಂದ ತಪ್ಪಿಸಿಕೊಂಡ. ಮುಂದ ಹೋಗ್ತಾ ಹೋಗ್ತಾ ಬೂದಿ ಬಸಪ್ಪಗ ಒಂದು ನದಿ ಅಡ್ಡ ಬಂತ್ರಿ. ನದಿ ನೋಡಿದ ಕೂಡಲೇ ಮೈ ಜುಮ್ ಅಂತು. ಯಾಕಂದ್ರ ನಮ್ ಬೂದಿ ಬಸಪ್ಪಗ ಇಸಾಕ್ ಬರ್ತಿರ್ಲಿಲ್ಲ. ನದಿ ನೋಡಿ ಹೆದರಿ ನದಿಯಾಗ ಒಂದ ಮಾಡಿಬಿಟ್ಟ. ಒಂದ ಮಾಡಿ ಹೊರಗೆ ಬಂದು ನಿಂತ. ಅದ ಹೊತ್ತಿಗೆ ಬಸಪ್ಪ ಎಲ್ಲಿ ಒಂದ ಮಾಡಿದ್ದೋ ಅಲ್ಲೇ ನೀರು ತುಂಬಾಕಂತ ಅದ ಊರಿನ ಹೆಣ್ಮಕ್ಳು ಬಂದ್ರು. ಅವಾಗ ಬಸಪ್ಪ ಸೂಕ್ಷ್ಮವಾಗಿ ಯವ್ವ ತಾಯಿಗಳಿರ ಇಲ್ಲಿ ನೀರು ತುಂಬ್ಕೋಬೇಡ್ರಿ ವಾ ಅಂತಂದಿದ್ದಕ್ಕ ಒಬ್ಬಾಕಿ ಅಲ್ರಿ ಸ್ವಾಮಿಯರ ಇದೇನು ನಿಮ್ಮ ನೀರೇನ ಅಂತ ಕೇಳಿದ್ದಕ್ಕೆ ಬಸಪ್ಪ ಅದ್ರಾಗ ಸ್ವಲ್ಪ ನೀರು ನಂದವ ಅಂತಂದ. ಆದರೂ ಅವರು ನೀರು ತುಂಬಿಕೊಂಡು ಹೋಗಿಬಿಟ್ರು. ಅಷ್ಟರಾಗ ಆ ಕಡೆ ದಂಡಿಯಿಂದ ಒಬ್ಬ ನಾವಿಕ ಅಂದ್ರ ಒಬ್ಬ ಅಂಬಿಗೆ ದೋಣಿ ತಗೊಂಡು ಬಂದ. ದೋಣಿ ನೋಡಿದ ಕೂಡಲೇ ಬೂದಿ ಬಸಪ್ಪ ಐಡಿಯಾ ಮಾಡಿದ್ರಿ, ಮಂತ್ರ ಜಪ್ಪಿಸ್ಕೋಂತ ದಾಸರ ಪದ ಶುರು ಮಾಡಿದ. ಅಂಬಿಗ ನಾ ನಿನ್ನ ನಂಬಿದೆ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ನಿನ್ನ ನಂಬಿದೆ, ನಿನ್ನ ನಂಬಿದೆ. ಈ ಹಾಡು ಕೇಳಿದ ಅಂಬಿಗ ದೋಣಿ ನಿಲ್ಲಿಸಿ ಇಳಿದು ಬಂದ. ಬೂದಿ ಬಸಪ್ಪನ ಕಾಲಿಗೆ ಅಡ್ಡ ಬಿದ್ದು, ನೀವು ಯಾವ ಮಠದ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಸೇವಾ ಮಾಡಕ್ಕೆ ನಂಗೆ ಅವಕಾಶ ಮಾಡಿಕೊಡ್ರಿ ಅಂದ. ವೈದ್ಯ ಹೇಳಿದ್ದು ಹಾಲುವನ್ನ, ರೋಗಿ ಬಯಸಿದ್ದು ಹಾಲುವನ್ನ ಅಂದಂಗ ಬೂದಿ ಬಸಪ್ಪ ಸ್ವಾಮಿಯವರು, ಭಕ್ತ ನನ್ನನ್ನಿಂದು ಈ ನದಿ ಪಾರು ಮಾಡಿಸು ಸಾಕು ಅಂದ. ಖುಷಿಯಿಂದ ಅಂಬಿಗೆ ಬೂದಿ ಬಸಪ್ಪನ ನಿಜವಾದ ಶ್ರೀಗಳು ಅಂತ ತಿಳ್ಕೊಂಡು ದೋಣ್ಯಾಗ ಕುಂದಿರಿಸಿ ಹುಟ್ಟು ಹಾಕಾಕತ್ತಿದ. ಅವಾಗ ನಮ್ಮ ಬೂದಿ ಬಸಪ್ಪನ ದಿಮಾಕದ ಡಿಗ್ರಿ ಏರಿ ಸ್ವಕ್ಕ ಬಂದಿತ್ರಿ. ಅಲ್ಲಪ್ಪ ಅಂಬಿಗೆ ನೀನು ಓದಾಕ ಬರ್ಯಾಕ ಕಲ್ತಿಯೇನಪ್ಪ ಅಂತ ಕೇಳಿದ ನಮ್ಮ ಹೆಬ್ಬೆಟ್ಟಿನ ಗುರ್ತಿನ ಬೂದಿ ಬಸಪ್ಪ. ಪಾಪ ಅಂಬಿಗೆ ವಿನಯದಿಂದ ಹಿಲ್ರಿ ಅಪ್ಪ ಅಂದ. ಅದಕ್ಕೆ ನಮ್ಮ ಬಸಪ್ಪ, ಥೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಮತ್ತ ಬೂದಿ ಬಸಪ್ಪ ಕೇಳಿದ, ಹೋಗ್ಲಿಪ್ಪ ಅಂಬಿಗೆ, ನೀನು ದಾನ ಧರ್ಮ ಪರೋಪಕಾರ ಮಾಡಿ ಏನಪ್ಪ? ಅಂಬಿಗೆ ಅಂದ, ಇಲ್ರಿ ಅಪ್ಪ. ಮತ್ತ ಬಸಪ್ಪ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಹಾಳಾಗಿ ಹೋತು ಅಂದ. ಅಂಬಿಗೆಯಾಗ ಲೆಕ್ಕ ಹತ್ತತ್ರಿ, 108 ಜನರಿಗೆ ಹೊಳಿ ದಾಟಿಸಿ 108 ತರದ ಮೀನಾ ಹಿಡಿಯೋ ಜಾಲಗಾರ ಅಂಬಿಗೆಯಾಗ ಇವ ಕಳ್ಳ ಸ್ವಾಮಿ ಅಂತ ಗೊತ್ತಾಗಿ ಇವಗೊಂದು ಕೈ ತೋರಿಸಬೇಕು ಅಂತ ನಿರ್ಧಾರ ಮಾಡಿ ಡೋಣಿ ತುದಿಗೆ ಹೋಗಿ ನಿಂತು ವಜ್ಜಾ ಮಾಡಿ ಉಲ್ಟಾ ಪಲ್ಟಾ ಮಾಡಿಬಿಟ್ಟ. ಬೂದಿ ಬಸಪ್ಪ ನೀರಾಗ ದಪ್ಪ ಅಂತ ಬಿದ್ದ. ಬಿದ್ದ ಬಸಪ್ಪ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಗುಟ್ಟಕ್ಕ ಅಂತ ನೀರು ಕುಡಿಯಕ್ ಹತ್ತಿದ್ದ. ಅವಾಗ ಅಂಬಿಗೆ ಕೇಳಿದ, ಸ್ವಾಮಿಯರ ಈಸಾ ಕಲ್ತಿರೇನ್ರಿ ಅಂತ. ಅದಕ್ಕೆ ಬೂದಿ ಬಸಪ್ಪ, ಇಲ್ಲಪ್ಪ ಇಲ್ಲ ಅಂತ ಅಂದ ಕೂಡಲೇನ. ಅದಕ್ಕೆ ಅಂಬಿಗೆ, ತೂ ನಿನ್ನ ಮನೆ ಹಾಳಾಗ, ನಿನ್ನ ಜನ್ಮ ಪೂರ್ತಿ ಹಾಳಾಗಿ ಹೋತು ಅಂದ. ಇನ್ನೇನು ಬೂದಿ ಬಸಪ್ಪ ಮುಳುಗಿ ಸಾಯೋ ಸ್ಥಿತಿ ಒಳಗಿದ್ದ. ಅವಾಗ ಕರುಣಾಮಯಿ ಅಂಬಿಗೆ ಅವನ ನೀರಿಂದ ಹೊರಗೆತ್ತಿ ತಂದು ದಡ ಸೇರಿಸಿದ. ಅಂಬಿಗೆ ಬಸಪ್ಪನ್ನ ಗಿಡದ ಕೆಳಗೆ ದಪ್ಪ ಅಂತ ಒಗೆದು ಹೋಗಿದ್ದ. ಒಂದೆರಡು ತಾಸಿನ ಮೇಲೆ ನಮ್ಮ ಬೂದಿ ಬಸಪ್ಪಗ ಜ್ಞಾನ ಬಂತ್ರಿ, ಅಂದ್ರೆ ಎಚ್ಚರಿಕೆ ಆತು. ಸುತ್ತಮುತ್ತ ನೋಡಿದ, ಎದ್ದು ಕುಂತ, ಮಾವಿನ ಗಿಡದ ಬುಳಕ್ಕ ಕುಂತಿದ್ದ. ಅಲ್ಲೇ ಸುತ್ತ ಬಳ್ಳ್ಯಾಗ ಕುಂಬಳಕಾಯಿ ಬಳ್ಳಿನೂ ನೋಡಿದ. ಮ್ಯಾಲೆ ತಲೆ ಎತ್ತಿ ನೋಡ್ತಾನ, ಗಿಡ ತುಂಬೆಲ್ಲ ಸಣ್ಣ ಸಣ್ಣ ಮಾವಿನಕಾಯಿ. ಸುತ್ತ ನೋಡ್ತಾನ, ಬಳ್ಳ್ಯಾಗ ಬಲತ್ ನಿಂತ ದೊಡ್ಡ ದೊಡ್ಡ ಕುಂಬಳಕಾಯಿ. ವಿಚಾರ ಮಾಡಿದ, ದೇವ್ರ ಮೇಲೆ ಬಹಳ ಸಿಟ್ಟು ಬಂತು. ಆ ದೇವ್ರಿಗೆ ಜವಾಬ್ದಾರಿನೇ ಇಲ್ಲ. ದೇವ್ರು ಅಂದ್ರ ಬೇಜವಾಬ್ದಾರಿ ಮನುಷ್ಯ ಆಗಿಬಿಟ್ಟನ. ಯಾವ ಕೆಲಸ ಹೆಂಗ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಇಂಥ ದೊಡ್ಡ ಮಾವಿನ ಮರಕ್ಕ ಸಣ್ಣ ಸಣ್ಣ ಮಾವಿನಕಾಯಿ ಕೊಟ್ಟ, ಸುತ್ತ ಇದ್ದ ಸಣ್ಣ ಬಳ್ಳಿಗೆ ದೊಡ್ಡ ದೊಡ್ಡ ಕುಂಬಳಕಾಯಿ ಕೊಟ್ಟಾನ ಹುಚ್ಚು ದೇವ್ರು. ಅಕಸ್ಮಾತ್ ನಾನಾ ದೇವ್ರ ಆಗಿರ್ತಿದ್ರೆ ಇಂಥ ದೊಡ್ಡ ಮಾವಿನ ಮರಕ್ಕ ದೊಡ್ಡ ದೊಡ್ಡ ಗಾತ್ರದ ಕುಂಬಳಕಾಯಿ ಅಂತ ಮಾವಿನಕಾಯಿ ಕೊಡ್ತಿದ್ದೆ. ಹಿಂಗ್ ಮಾಡಿದ್ರ ಇವರಪ್ಪನ ಅಂದ್ರೆ ದೇವ್ರಪ್ಪನ ಗಂಟು ಏನು ಹೊಕ್ಕಿತ್ತು ಅಂತ ವಿಚಾರ ಮಾಡುವಷ್ಟರೊಳಗ ಸ್ವಂತ ಗಾಳಿ ಬಿಟ್ಟು ಗೊಪ್ಪಾದ ಒಂದು ಮಾವಿನಕಾಯಿ ಬೂದಿ ಬಸಪ್ಪನ ತಲೆ ಮೇಲೆ ಟಕ್ ಅಂತ ಬಿತ್ತು. ಬಸಪ್ಪ ಹೊಡೆತ ತಾಳ್ಲಾರ್ದ, ಅಯ್ಯೋ ಯಪ್ಪ ಸತ್ತೇ ಅಂತ ಚೀರಿ ನೆಲಕ್ಕೆ ಬಿದ್ದ. ತಲೆಗೆ ಪೆಟ್ಟು ಬಿದ್ದು ತಲೆ ಮೇಲೆ ದೊಡ್ಡದೊಂದು ಬುಗುಟಿ ಎದ್ದಿತ್ತು. ಅದಕ್ಕೆ ಬೂದಿ ಬಸಪ್ಪ, ಯಪ್ಪ ದೇವ್ರ ನೀನ ಸರಿಯಪ್ಪ, ಅಕಸ್ಮಾತ್ ಕುಂಬಳಕಾಯಿ ಗಾತ್ರದ ಗೊಪ್ಪದ ಮಾವಿನಕಾಯಿ ನನ್ನ ತಲೆ ಮೇಲೆ ಬಿದ್ದಿತ್ತು ಅಂದ್ರೆ ನಾ ಇಲ್ಲೇ ಗೊಟಕ್ಕಂತಿದ್ದೆ ಅಂತಂದು ಮುಂದೆ ನಡೆದ. ಬಹಳ ವಿಚಿತ್ರ ಊರಿಗೆ ಬಂದ್ರಿ. ಆ ಊರಿನ ಹೆಸರು ಎದ್ದು ಬಡಿ ಅಂತ. ಹ್ಞೂನ್ರಿ ನಗಬೇಡ್ರಿ, ಕೇಳ್ರಿಲ್ಲ. ಆ ಊರಿನ ಹೆಸರ ಎದ್ದು ಬಡಿ ಅಂತಿತ್ತು. ಇನ್ನು ಊರಾನ್ ಜನ ಹೆಂಗಿರಬಾರ್ದ್ರಿ? ಅವರು ಒಂದು ನಮೂನಿ ವಿಚಿತ್ರ ಇದ್ರು. ಈ ಎದ್ದು ಬಡಿ ಊರಾಗ ಒಳ್ಳೆಯವ ಅಂತ ಅನ್ನ ಒಬ್ಬನೂ ಇರಲಿಲ್ಲ. ಹಗಲು ಹೊತ್ತಿನಾಗ ದೀಪ ಹಚ್ಚಿ ಹುಡುಕಿದ್ರು ಸಿಗ್ತಿದ್ದಿಲ್ಲ. ಭಾರಿ ಕೆಟ್ಟ ಜನ ರೀ, ಪುಂಡು ಪೋಕ್ರಿತನ, ಮೋಸತನ, ಸುಳ್ಳುತನ, ಟಪಿಗೆ ಹಾಕೋದು, ಇಂಥ ವಿದ್ಯೆ ಒಳಗೆ ಒಬ್ಬರಿಗಿಂತ ಒಬ್ಬರು ನಿಪುಣರು. ಭಾಳ ಎಟ್ಟಿ ಜನ ರೀ, ಹುಟ್ಟಿದಾಗಿಂದ ಒಬ್ಬರು ಒಂದು ಚಲೋ ಕೆಲಸನ ಮಾಡಿದ್ದಿಲ್ಲ. ಇಂಥ ಎದ್ದು ಬಡಿ ಊರಾಗ ಹೋಗಿ ನಮ್ಮ ಬೂದಿ ಬಸಪ್ಪ ಸಿಕ್ಕಿಬಿದ್ದ. ಚಾವಡಿ ಕಟ್ಟಿ ಹಿಡಿದ ಕುಂತ ಬೂದಿ ಬಸಪ್ಪನ್ನ ವಿಚಿತ್ರದ ರೀತಿಯಿಂದ ನೋಡಕ್ ಹತ್ತಿದ್ರಿ. ಕಾವಿ ಬಟ್ಟೆ ಹಾಕೊಂಡು ಬಸಪ್ಪ ಅವ್ರ ಕಣ್ಣಿಗೆ ಭಯೋತ್ಪಾದಕ ಕಣ್ಣಂಗೆ ಕಂಡ. ಪಾಪ ಬಸಪ್ಪಗ ಹೊಟ್ಟ ಹಸಿವು ತಾಳ್ಲಾರ್ದ ಒಬ್ಬನ್ ನೋಡಿ, ಯಜಮಾನ್ರ ನನಗ ಹೊಟ್ಟಿ ಭಾಳ ಹಸ್ದೈತಿ ಅಂದ. ಅದಕ್ಕವ ಕಣ್ಣು ಕೆಂಪಗೆ ಮಾಡಿ, ಅದಕ್ಕೆ ನಮಗೇನು ಮಾಡಂದಿ ಅಂದ. ಅಷ್ಟ್ರಾಗ ಇನ್ನೊಬ್ಬ ಬಂದು, ಏನಂತ ಕಲ್ಲಪ್ಪ ಇವನು ಹಕಿಕತ್ತು ಅಂದು ಕೇಳಿದ್ದಕ್ಕ, ಇವನಿಗೇನೋ ಹೊಟ್ಟೆ ಹಸ್ದೈತೆ ಅಂತ ತತ್ಸಾರ ಮನೋಭಯಿಂದ ಉತ್ತರ ಕೊಟ್ಟ. ಅದಕ್ಕವ, ನೀ ಯಾವೇ ಬೇ ವರ್ಷಿ, ಮುನ್ನೋಡಿ ಮುಂದೆ ಹೋಗು ಅಂತ ಸಿಟ್ಟಿನಿಂದ ಭಿಕ್ಷುಕಿಗೆ ಹೇಳಿದಂಗ ಹೇಳಿ ಹೋಗ್ಬಿಟ್ಟ. ಬಸಪ್ಪಗ ಸುಂಕದ ಕಟ್ಟಿಯವ್ರ ಮುಂದೆ ಸುಖ ದುಃಖ ಹೇಳಿದಂಗ ಆಗಿತ್ತು. ಸುಮ್ಮನೆ ಮಾರಿ ಒಣಿಸ್ಕೊಂಡು ಕುಂತ. ಅಷ್ಟ್ರಾಗ ಇನ್ನೊಬ್ಬ ಬಂದು ಚಾವಡಿ ಕಟ್ಟಿ ತನ್ನ ಹೆಗಲ ಮೇಲಿನ ಟವೆಲಿಂದ ಹಸನ ಮಾಡಿ ಕುಂತು, ಏನ್ರಿಪ್ಪ ಐಗೋಳ್ರ ನಟ್ಟಗ ನಿಗಿರಿಸಿಕೊಂಡು ಇಲ್ಲೇ ತಳ ಊರಿರಲ್ಲ, ನಡಕ್ ಯಾವ ಊರು ಸಿಗ್ಲಿಲ್ಲೇನ ಅಂತ ಕೇಳಿದ. ಅವಾಗ ಚಾಲಾಕ ಬಸಪ್ಪ ಅವ್ರ ಮಾತಿನ ದಾಟಿ ಹಿಡ್ದಿದ್ದ. ಹೂನ್ರಿಪ್ಪ ನಟ್ಟಗ ನಿಗಿರಿಸಿಕೊಂಡು ಇಲ್ಲಿಗೆ ಬಂದು ತಳ ಊರೇವಿ, ನೀವೆತ್ಲಾಗ ಹೊಂಟಿದ್ರಿ ನಿಮ್ ಬುಡಾಕಿ ತಗೊಂಡು ಅಂತಂದ. ಅವಾಗ ಆ ಮನುಷ್ಯ ಬಸಪ್ಪ ಮಾತಾಡಿದ ದಾಟಿ ನೋಡಿ, ಅವನು ಅದ ಊರ.

ಅಂತ ಕೂಗಾಕ್ ಹತ್ತಿದ. ಜನ ಬಂದು ಸೇರಿದ್ರು. ಅವಾಗ ಈ ಊರಾಗ ಪಂಡಿತರು ಅನ್ನೋರು ಯಾರದಾರು ಹೇಳ್ರಿ, ಅವರು ನನ್ನ ಮುಂದೆ ಪಾಂಡಿತ್ಯ ತೋರಿಸ್ಲಿ, ನನ್ನ ಸೋಲಿಸುವಂತ ಶಾಣ್ಯ ಪಂಡಿತ ಈ ಜಗತ್ನಾಗ ಹುಟ್ಟಿಲ್ಲ ಅಂತ ಎದಿ ತಟ್ಟಿ ತಟ್ಟಿ ಹೇಳಿದ. ಅದಕ್ಕೊಬ್ಬವ, ಈ ಊರಾಗ ಎಲ್ಲಾರು ಪಂಡಿತ್ರ, ಇಂಥ ಪಂಡಿತರಿಗೆ ನೀವೇನು ಗೆಣಸ್ ಕರೆಯಕ್ ಬಂದಿರಪ್ಪ, ಚಲೋ ಸಿಕ್ಕಿ ತಡಿ ನಮ್ಮ ಕೈಯಾಗ ಅಂತ ಅಂದು ಎಲ್ಲಾರು ಸೇರಿ ಬೂದಿ ಬಸಪ್ಪನ ಸಾವಿರ ತಲಿ ಗುಂಡು ಭಟ್ರ ಕಡೆ ಹೊತ್ತುಕೊಂಡು ಹೋಗಿ ನಿಲ್ಲಿಸಿದ್ರು. ಸಾವಿರ ತಲಿ ಗುಂಡು ಭಟ್ರ ಬಗ್ಗೆ ಹೇಳಬೇಕಂದ್ರೆ, ಈ ಭಟ್ರಿಗೆ ಸಾವಿರ ತಲಿ ಇರಲಿಲ್ಲರಿ, ಆದ್ರೆ ಸಾವಿರ ತಲಿಯಷ್ಟು ಬುದ್ಧಿ ಐತಿ ಅಂತ ಎದ್ದು ಬಡಿ ಊರಾನ್ ಜನ ತಿಳ್ಕೊಂಡಿದ್ರು. ಗುಂಡು ಭಟ್ರು ಸಣ್ಣವರಿದ್ದಾಗ ಸಾಲಿಗೆ ಹೆಸರು ಹಚ್ಚದನ, ದೊಡ್ಡ ಭಿನ್ನತಿ ಒಳಗೆ ಕುಂತು ಸಾಲಿ ಕಲ್ತವ್ರು. ಇಂಥ ಸಾವಿರ ತಲಿ ಗುಂಡು ಭಟ್ರ ಮುಂದೆ ಬಸಪ್ಪನ ವೈದ್ಯ ನಿಲ್ಲಿಸಿ, ಭಟ್ರ ಇವ ಮಹಾಪಂಡಿತ್ ಅಂತ ನೋಡ್ರಿ, ಅದಕ್ಕೆ ನಿಮ್ಮ ಪಾಂಡಿತ್ಯ ಪರೀಕ್ಷೆ ಮಾಡಕ್ ಬಂದಾನ, ಸ್ವಲ್ಪ ನಿಮ್ಮ ಕೈ ತೋರಿಸ್ರಿ ಅಂದ್ರು. ಭಟ್ರು ಬಾಳ ಸಿಟ್ಟಿಗೆದ್ದ, ಇವ ಪಂಡಿತ್ ಏನ, ಇವ ಎಲ್ಲಿ ಕಸಮರಿಗಿ ಪಂಡಿತ ಅಂತ ನನ್ನ ಪರೀಕ್ಷೆ ಮಾಡಕ್ ಬಂದಾನ. ಹ ಕೇಳಪ್ಪ ಪಂಡಿತ, ಏನು ಕೇಳ್ತಿ, ಒಮ್ಮೆಲೆ ಕೇಳಿಬಿಡು, ಇಲ್ಲ ಅಂದ್ರ ನಮ್ ಕೈಯಾಗ ಸಿಕ್ಕ ಹರ ಚಿಪ್ಪಾಡಾಗಿ ಅಂತ ಗುಡುಗಿದ್ರು ಭಟ್ರು. ಬಸಪ್ಪಗ ಖಾತ್ರಿ ಆತು, ಈ ಊರವರು ತಿಳಿಗೇಡಿಗಳು, ಇವ್ರ ಜೊತೆ ವಾದ ಮಾಡೋದಕ್ಕಿಂತ ಜಾಣತನದಿಂದ ಪಾರಾಗಿ ಹೋಗೋದ ಒಳ್ಳೇದು ಅಂದು ಗುಂಡು ಭಟ್ರ ಕಾಲಿ ನಮಸ್ಕಾರ ಮಾಡ್ತಾನ. ನಿಮ್ಮ ಹಳ್ಳಿಯೊಳಗೆ ಇಂಥ ದೊಡ್ಡ ಪಂಡಿತರು ಅದಾರಂತ ನಂಗೆ ಗೊತ್ತಿರಲಿಲ್ಲರಿ ಭಟ್ರ, ಗುಂಡು ಭಟ್ರು ನನ್ನ ಸೋಲಿಸಿದ್ರು, ನಾ ಶರಣಾಗತ ಆಗ್ತಾನೆ, ನೀವೆಲ್ಲರೂ ಸೇರಿ ಇವ್ರ ಮೆರವಣಿಗೆ ಮಾಡಬೇಕು, ನಾನು ಜಯ ಜಯಕಾರ ಮಾಡ್ತೇನೆ ಅಂತ ಅಂದ. ಊರಾನ್ ಜನ ಎಲ್ಲ ಸೇರಿ ಗುಂಡು ಭಟ್ರನ ಪಲ್ಲಕ್ಕಿ ಒಳಗೆ ಕುಂದರಿಸಿ ಸನಾದಿ ಭಜಂತ್ರಿ ಮೇಳದ ಜೊತೆ ಮೆರವಣಿಗೆ ಶುರು ಮಾಡಿದ್ರು. ಎಲ್ಲರೂ ಸಾವಿರ ತಲಿ ಗುಂಡು ಭಟ್ ಮಹಾರಾಜರಿಗೆ ಜೈವಾಗಲಿ ಅಂತ ಜಯ ಜಯಕಾರ ಮಾಡಕ್ ಹತ್ತಿದ್ರು. ಈ ಗದ್ದಲದಾಗ ಏನಾರ ಉಪಾಯ ಮಾಡಿ ಇಲ್ಲಿಂದ ಪಾರಾಗಬೇಕು ಅಂತ ಬಸಪ್ಪ ಎಲ್ಲರಿಗೂ ಕಾಣುವಂಗ ಒಂದು ಕಾಗದದ ಚೀಟಿ ಕಟ್ಟಾಕ ಹತ್ತಿದ. ಅದನ್ನ ನೋಡಿ ಎಲ್ಲ ಜನ ಇದೇನು ಚೀಟಿ ಕಟ್ಟಾಕ ಹತ್ತಿರಿ ಅಂತ ಕೇಳಿದ್ರು. ಅವಾಗ ಬಸಪ್ಪ ಅವರಿಗೆ, ನೋಡ್ರಿಪ್ಪ ಇದು ಗುಂಡು ಭಟ್ರ ಮೈಯಾಗಿನ ಒಂದು ಕೂದ್ಲ, ಇದನ್ನ ನಮ್ಮ ಊರಿಗೆ ಹೋಯ್ತೇನೆ ಅಂದು ಆ ಚೀಟ್ ತನ್ನ ಹಣೆಗೆ ಹಚ್ಚಿಕೊಂಡು ನಮಸ್ಕಾರ ಮಾಡಿದ. ಅದಕ್ಕೆಲ್ಲಾರು ಯಾಕ ಅಂತ ಕೇಳಿದ್ರು. ಅವಾಗ ಬಸಪ್ಪ, ನಿಮ್ ಸಾವಿರ ತಲಿ ಗುಂಡು ಭಟ್ರು ಬಹಳ ಪವಿತ್ರ ಅದಾರ, ಹುಡುಗರಿಗೆ ಜ್ವರ ಬಂದ್ರ, ಭೂತ ಬಡದ್ರ, ಹುಚ್ಚ ಹಿಡಿದ್ರ ಈ ಕೂದ್ಲ ಅವ್ರ ಕೊರಳಿ ಕಟ್ಟಿಬಿಟ್ರ ಆತು, ಎಲ್ಲ ಬಿಟ್ಟು ಹೋಕೈತಿ ಅಂತ ಅನ್ನೋದು ಒಂದ ತಡ ಜನ ಎಲ್ಲಾರು ಮೆರವಣಿಗೆ ನಿಲ್ಲಿಸಿ ಭಟ್ರನ್ನ ಪಲ್ಲಕ್ಕಿಯಿಂದ ಕೆಳಕ್ ಕೆಡವಿ ನನಗ ನಿನಗ ನಿನಗ ನನಗ ನನಗ ನಿನಗ ಅಂತ ಭಟ್ರ ಮೈಯಾಗಿನ ಒಂದು ಕೂದ್ಲ ಉಳಿದಂಗ ಕಿತ್ತೊಳಕ್ ಶುರು ಮಾಡಿದ್ರಿ. ಇದ ಹೊತ್ತಲೆ ಅಂದವನ ಬಸಪ್ಪ ಆ ಗದ್ದಲದಾಗಿಂದ ಪಾರಾಗಿ ಓಡಿ ಹೋದ. ಅಲ್ಲಿಂದ ಬಸಪ್ಪ ಮುಂದ ಒಂದು ಊರಿಗೆ ಬಂದು ಕಟ್ಟಿ ಹಿಡಿದು ಕುಂತ. ಆ ಊರಿನ ಸಾಹುಕಾರ ತನ್ನ ಮಗಳಿಗೆ ವರ ನೋಡಿ ನೋಡಿ ನೋಡಿ ಸಾಕಾಗಿ ಹೋಗಿದ್ದ. ಯಾಕಂದ್ರ ಸಾಹುಕಾರನ ಹೆಂಡತಿ ಗುಣ ನೋಡಿ ಯಾರೂ ಅವನ ಮಗಳನ್ನ ಮದುವೆ ಆಗಿದ್ದಿಲ್ಲ. ಕಟ್ಟಿ ಮೇಲೆ ಕುಂತ ಬಸಪ್ಪನ ನೋಡಿ ಸಾಹುಕಾರಗೆ ಮನಸ್ಸಿಗೆ ಬಂತ್ರಿ, ಹಂಗಾರ ಮಾಡಿ ಇವನ್ ಒಪ್ಪಿಸಿ ಮದುವೆ ಮಾಡಿಬಿಟ್ರಾತು ಅಂತ ಬಸಪ್ಪನ ಕಡೆ ಬಂದು, ಏನ್ರಪ್ಪ ಮತ್ತ ನೀವು ಯಾವ ಊರಿನವರು ಅಂತ ಕೇಳಿದ. ಅದಕ್ಕೆ ಬಸಪ್ಪ, ಯಾವ ಊರು ಅಂತ ಹೆಂಗ ಹೇಳಿರಿಪ್ಪ, ಎಂಟತ್ತು ಊರಾಗ ಎಂಟತ್ತು ಮನಿ ಅದಾವು ಅಂದ. ಸಾಹುಕಾರ ಅಲೆಲೆಲೆಲೆಲೆ ಒಳ್ಳೆ ಶ್ರೀಮಂತ ಅಳಿಯಾನ ಸಿಕ್ಕ ಅಂತ ಅನ್ಕೊಂಡು, ನೋಡ್ರಿಪ್ಪ ನಾನು ಈ ಊರಿಗೆ ಭಾರಿ ಶ್ರೀಮಂತ ಅದೇನೆ, ನನಗ ಒಬ್ಬಕಿನ ಮಗಳದಾಳ, ಭಾಳ ಚಂದದಾಳ, ಏನ್ರಿಪ್ಪ ಬಣ್ಣ ಸ್ವಲ್ಪ ಕರ್ರಗಿದ್ರು, ಮಾರಿ ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕಿದ್ರು ಭಾಳ ಕಳ ಐತ್ರಿ, ಮತ್ತ ಮಾಡ್ಕೊಂತೀರೇನು ಅಂತ ಕೇಳಿದ. ಬಸಪ್ಪ ಮನಸ್ಸಿನಾಗ ಲೆಕ್ಕ ಹಾಕಿದ, ಹೆಂಗೂ ತನಗೂ ದಿಕ್ಕಿಲ್ಲ, ಇಲ್ಲೇ ಈ ಸಾಹುಕಾರ ಮಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ನಾಳೆ ಸಾಹುಕಾರ ಸತ್ತ ಮೇಲೆ ಅವನ ಸರ್ವ ಆಸ್ತಿಗೂ ತಾನ ಹಕ್ಕದಾರ ಆಗಬಹುದು ಅಂತ ತಿಳ್ಕೊಂಡು ಗತ್ತಿನಾಗ, ಮತ್ತ ನಿಮ್ಮ ಮಂಥನ ಎಂಥದ್ದು ನಡೆ ನುಡಿ ಹೆಂಗ ಅಂತಂದ. ಅದಕ್ಕೆ ಸಾಹುಕಾರ, ಭಾರಿ ಒಳ್ಳೆ ಮಂಥನ್ರಿಪ್ಪ ನಮ್ಮದು, ಮತ್ತು ಮನ್ಯಾಗ ಒಳ್ಳೆ ಸಂಪ್ರದಾಯ ಅದಾವು, ಎಲ್ಲ ಗಂಡಸೂರದ ಹಿರೇತನ, ಹೆಣ್ಮಕ್ಳು ನಮ್ಮ ಮನ್ಯಾಗ ತುಟಿ ಪಿಟಕ್ ಅನ್ನೋದಿಲ್ಲ ಅಂದ. ಹಂಗಾರೆ ಆಗಲಿ ನಡೀರಿ, ನಿಮ್ಮ ಮಗಳು ನೋಡಿ ಒಪ್ಪಿಗೆ ತಿಳಿಸ್ತೇನೆ ಅಂತ ಬಸಪ್ಪ ಹೇಳಿದ. ಅದಕ್ಕೆ ಸಾಹುಕಾರ, ಒಂದು 5 ನಿಮಿಷ ಇಲ್ಲೇ ಕುಂತಿರ್ರಿ, ನಮ್ಮ ಮನೆಗೆ ಹೋಗಿ ಎಲ್ಲ ತಯಾರಿ ಮಾಡ್ಕೊ.

0: ಕರ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸಾಹುಕಾರ ಮನೆಗೆ ಬಂದ. ಮಗಳು ಖರ್ಚಾದ್ರೆ ಸಾಕು ಅಂತ ಸಾಹುಕಾರ ಮನೆತನದ ನಡೆ ನೋಡಿ ಭಾಳ ಸಂಪ್ರದಾಯಬದ್ಧದಾವು ಅಂತ ಹೇಳಿದ್ದ. ಆದ್ರೆ ಮನೆಯನ ಪರಿಸ್ಥಿತಿ ಇವ ಹೇಳಿದ್ದಕ್ಕೆ ತದ್ವಿರುದ್ಧನೇ ಐತ್ರಿ. ಸಾಹುಕಾರನ ಹೆಂಡತಿ ಸಾಕ್ಷಾತ್ ಬ್ರಹ್ಮ ರಾಕ್ಷಸಿ ಇದ್ದಂಗಿದ್ಲು. ಆಕೆ ಅವತಾರ ನೋಡೇ ಯಾರೂ ಮಗಳನ್ನ ಮದುವೆ ಆಗಿದ್ದಿಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಹೆಂಡತಿ ಬಾಯಿ ಮುಚ್ಚಿಸಿ ಮಗಳನ್ನ ತೋರಿಸಿಬಿಟ್ರೆ ತನ್ನ ಜವಾಬ್ದಾರಿ ಮುಗೀತೈತಿ ಅಂತ ತಿಳಿದು ಸೀದಾ ಮನೆಗೆ ಬಂದು ಹೆಂಡತಿ ಕಾಲಿಗೆ ಬಿದ್ದ. ಹೆಂಡತಿ, ಯಾಕೆ ಕಸ್ಟಮರಿಗೆ ಕಾಲಿಗೆ ಯಾಕೆ ಬೀಳ್ತಿ ಹೇಳಬೇಕ? ಹಿಕ್ಕಟ್ಟ ಕಚ್ಚಾ ಪಚ್ಚ ತುಳಿದು ಬಿಟ್ಟೇನು ಅಂತಂದ್ಲು. ಮಾರಾಯಳ, ಇಷ್ಟು ದಿನ ಅದನ್ನ ಮಾಡಿದ್ದಿ, ಒದಿ ತುಳಿ ಬೇಕಾದ ಮಾಡು, ನಾನು ಬೇಡ ಅನ್ನೋದಿಲ್ಲ. ಇವತ್ತು ಮಗಳು ನೋಡಾಕ ವರ ಕಡ್ಕೊಂಡು ಬರ್ತೀನಿ. ಇವತ್ತು ಒಂದು ದಿನ ಒಂದೇ ದಿನ ಬಾಯಾಗ ಉಪ್ಪು ಹಾಕ್ಕೊಂಡು ಸುಮ್ಮನಿರ್ತೀಯ ಅಂತ ಬೇಡ್ಕೊಂಡ. ಯಾಕೋ ಏನೋ ಆಕಿಗೆ ಸ್ವಲ್ಪ ಕರಣ ಬಂತ್ರಿ. ಹ್ಮ್, ಏನು ಮಾಡ್ಕೊಂತೀಯೋ ನೀನ ಮಾಡ್ಕೋ, ಆ ಹುಡುಗ ಬಂದು ಹೋಗುತ್ತನಕ ಅಷ್ಟ, ನಾಳೆ ಅಂದ್ರೆ ನಾ ಕೇಳಕ್ಕಿಲ್ಲ, ಹಂಗೆ ಹಂಗೆ ನೀನು ಚಿಪ್ಪಾಡಿ ಮಾಡಿಬಿಟ್ಟೇನು ಅಂದ್ಲು. ಮತ್ತೇನ್ರಿ ಇದ್ರೀಗ ಹೇಳ ಅಂದಿದ್ದಕ್ಕೆ ಸಾಹುಕಾರ, ಇನ್ನೇನು ಇಲ್ಲ, ನಮ್ಮ ಮನೆತನ ಪುರುಷ ಪ್ರಾಧಾನ್ಯವಾಗಿದ್ದು ಅಂತ ಸುಳ್ಳು ಹೇಳೇನಿ. ಅದಕ್ಕೆ ಆ ಹುಡುಗ ಬಂದಾಗ ಅವನ ಮುಂದೆ ನಿನಗೇನಾದರೂ ಬೈದ್ರೆ ನೀ ತಿರುಗಿ ಬೈಬೇಡ, ಸಮಾಧಿಯಿಂದ ಇರಬೇಕು ಅಷ್ಟ ಅಂದ. ಹೆಚ್ಚಂದ್ರೆ ನೀ ಎಷ್ಟು ಬೈಗಳ ಬೈಬಹುದು ಅಂತ ಈಗ ನಿಕ್ಕಿ ಹೇಳಿಬಿಡು ಅಂದ್ಲು. ಭಾಳೇನಿಲ್ಲ, ಹೆಚ್ಚಂದ್ರೆ ಒಂದು 20-30 ಬೈಗಳ ಬೈಬಹುದು ಅಷ್ಟ. ಕರೆ ಹೇಳ, ಒಮ್ಮೆಲೆ ಹೇಳಿಬಿಡು, ಹೇಳಿದ್ದಕ್ಕಿಂತ ಹೆಚ್ಚಿಗೆ ಬೈದಿ ಅಂದ್ರೆ ನಿನ್ನ ಚಟ್ಟಾಕಿತ್ತು ಕೈ ಹಾಕೊಟ್ಟೇನಿ ಅಂದ್ಲು. ನೋಡ, ಹೆಚ್ಚಂದ್ರೆ ಒಂದು 50 ಬೈಗಳ ಬೈಬಹುದು. ಇನ್ನು ವಿಚಾರ ಮಾಡಿ ಹೇಳು, ಆಮ್ಯಾಕ ಹೆಚ್ಚು ಕಡಿಮೆ ಆತು ಅಂದ್ರೆ ನಾ ಏನು ಸುಮ್ಮನೆ ಇರಾಕಿಲ್ಲ, ನಿನ್ನ ಚಡ್ಡಿ ಕಿತ್ತು ಕೈ ಹಾಕೊಟ್ಟೇನಿ ಅಂತಂದಿದ್ದಕ್ಕೆ ಸಾಹುಕಾರ ವಿಚಾರ ಮಾಡಿ ಸುಳ್ಳಾಕೆ ಹೇಳಿ, ಅಗದಿ ಅಗದಿ ಭಾಳ ಅಂದ್ರೆ ಒಂದು 100 ಬೈಗಳ ಬೈತೇನೆ ಅಷ್ಟ ಅಂದ. ಹ್ಮ್, ಸಾಕು, ಭಾಳ ಅದು. ಆದ್ರೆ ಅಪ್ಪಿ ತಪ್ಪಿ 100 ಬೈಗಳ ಆದ್ಮೇಲೆ ಒಂದರ ಹೆಚ್ಚಿಗೆ ಬೈದಿ ಅಂದ್ರೆ ಈಗ ಯಾಕೆ ಹೇಳಿ, ಅವಾಗ ಹೇಳ್ತೇನೆ ಅಂತ ಹೆಂಡತಿ ಒಪ್ಪಿಕೊಂಡ್ಳು. ಸಾಹುಕಾರ ಖುಷಿಯಿಂದ ಒಪ್ಪಿ ಹೋಳಿಗೆ ಹುಗ್ಗಿ ಕಟ್ಟಿನ ಸಾರು ಮಾಡಕ್ಕೆ ಹೇಳಿ ಬಸಪ್ಪನ ಕರ್ಕೊಂಡು ಬರಕ್ಕ ಹೋದ. ಇತ್ಲಾಗ ಬಸಪ್ಪ ಕಟ್ಟಿ ಮೇಲೆ ಕುಂತು ಹೆಂಡತಿನ ಮನಸ್ಸಿನಾಗ ನೆನದು ಮಂಡಿಗೆ ತಿನ್ನಕ್ಕೆ ಹತ್ತಿದ್ದ. ಸಾಹುಕಾರ ಬಂದು, ಬರ್ರಿಪ್ಪ ಎಲ್ಲ ತಯಾರಾಗೈತಿ, ಇನ್ನೇನು ನೀವು ಬಂದು ನನ್ನ ಮಗಳು ನೋಡೋದು ಒಂದೇ ಬಾಕಿ. ನಮ್ಮ ಮಂತನ ಭಾಳ ಶ್ರೇಷ್ಠ ಮಂತನ ಏನ್ರಿಪ್ಪ, ಮನ್ಯಾಗ ಮುತ್ತು ನಿಂತ ಮಗಳು, ಹೇಳ್ದಂಗೆ ಕೇಳು ಹೆಂಡತಿ, ಸುಖವಾಗದೇನು ನೋಡ್ರಿ, ನನ್ನ ಹೆಂಡತಿ ನನ್ನ ಮುಂದೆ ತುಟಿ ಪೆಟ್ಟು ಅನ್ನೋದಿಲ್ಲ ಅಂತ ಹೇಳಿ ಮನೆ ಕರ್ಕೊಂಡು ಹೋಗಿ ಮನೆ ಬಂದ ಕುಳಿಯಿಂದ ಹೊರಗಿಂದ ಸಾಹುಕಾರ, ಏ ಬುಕ್ಣಿ ಒಳಗೇನು ಮಾಡಾಕತ್ತಿದಿ, ಕಾಲಿಗೆ ನೀರು ತೊಂಬಾರ ಅಂದ. ಸಾಹುಕಾರನ ಹೆಂಡತಿ ಬಂದು ಕಾಲಿಗೆ ನೀರು ಕೊಟ್ಟು ಒಳಗೆ ಹೋದ್ಲು. ಸಾಹುಕಾರ, ಏ ಮಾನಗಡಿ ಕಂಬಳಿ ಹಾಸಿಲ್ಲೇನ ಅಂದಿದ್ದಕ್ಕೆ ಅಕ್ಕಿ ಬಂದು ಕಂಬಳಿ ಹಾಸಿ ಹೋದ್ಲು. ಬಸಪ್ಪ ಕುಂತ, ಏ ಊರ್ ಕೋಡಿ ಬಿದ್ದಾಡಿ ಚಿಪ್ಪಾಡಿ ಮಗಳು ಕರ್ಕೊಂಡು ಬಾ ಅಂದ. ಅವಾಗ ಸಾಹುಕಾರನ ಹೆಂಡತಿ, ಇವನ್ ಹಿಂಗ ಸೈಲಿ ಬಿಟ್ರ ಇವ ಅಳಿತಿಗೆಟ್ಟು ಬೈತಾನ ಅಂದಾಕೆ ಒಳಗ ಒಂದು ಉದ್ದನ ಸಣಬಿನ ದಾರ ತಗೊಂಡು ಬೈಗಳಕ್ಕೆ ಒಂದು ಗಂಟು ಹಾಕಕ್ ಹತ್ತಿದ್ಲು. ಏ ಬುದ್ಧಿಗೇಡಿ ಮಾನಗೇಡಿ ಮಗಳು ಕರ್ಕೊಂಡು ಬಾರ ಅಂದಿದ್ದಕ್ಕೆ ಅವನ ಹೆಂಡತಿ ಮನಸ್ಸಿನಾಗ, ಈ ಹುಡುಗನ ಬಾಯಾಗ ಮಣ್ಣು ಹಾಕಲಿ, ಇವನ ಸಲುವಾಗಿ ನಾ ಎಷ್ಟು ಬಯಸ್ಕೋಬೇಕು ಅಂತ ಅಂದ್ಕೊಂಡು ಮತ್ತೆ ಸಣಬಿಂದ ಅರಕ್ಕೆ ಗಂಟು ಹಾಕಿ ಮಗಳನ್ನ ಕರ್ಕೊಂಡು ಬಂದ್ಲು. ಮಗಳು ಬಂದು ಮಣಿ ಮೇಲೆ ಕುಂತ್ಲು. ಸಾಹುಕಾರನ ಮಗಳ ಗೆಳತಿಗೆ ಈ ಸುದ್ದಿ ಬಡೀತ್ರಿ. ಆಕಿ ತನ್ನ ಗಂಡನ ಹೆಗಲ ಮೇಲೆ ಕುಂತ ಗಂಡಗ ಲಗಾಮ ಹಾಕಿ ಕುದುರೆ ಮಾಡ್ಕೊಂಡು ಅಲ್ಲಿ ಬಂದು ಬಸಪ್ಪನ ಒಮ್ಮೆ ನೋಡಿ ನಕ್ಕ ತನ್ನ ಗೆಳತಿಗೆ ಹೇಳಿದ್ಲು, ಹೇ ನೋಡ ಹುಡುಗ ಚಲೋ ಅದಾನ, ಒಳ್ಳೆ ಕುದುರೆ ಮಾಡ್ಕೋಬಹುದು, ನೀನು ಹೂ ಅಂತ ಒಪ್ಪಿಗೆ ಕೊಟ್ಬಿಡು ಅಂಥೇಳಿ ಮತ್ತೆ ಹಲೇ ಹುಷ್ ಹಲೇ ಹುಷ್ ಅಂತ ತನ್ನ ಗಂಡನ್ನ ಹೊಡ್ಕೊಂಡು ಹೊರಗೆ ಹೋದ್ಲು. ನಮ್ಮ ಬಸಪ್ಪ ಈ ಕುದುರೆ ಆಟ ನೋಡಿ ಅಲೆಲೆಲೆಲೆ ಅಂದ. ಸಾಹುಕಾರ, ನಿಮ್ಮ ಮಗಳು ಒಳ್ಳೆ ಪರಿಸರದಾಗ ಬೆಳೆದಾಳ ಅಂದ. ಅದಕ್ಕೆ ಸಾಹುಕಾರ, ಎಲ್ಲ ಆ ದೇವ್ರ ಆಶೀರ್ವಾದ ರೀಪ ಅಂತಂದ. ಏ ಚೀಮಾರಿ ಬುದ್ಧಿಗೇಡಿ ನಾಲ್ಕು ಹೆಂಗ್ಸ ಲಗು ಲಗು ಉಣ್ಣಾಕ್ ನೀಡ ಅಂತ ಹೆಂಡತಿ ಹೇಳಿದ. ಇವ ಬೈದಂಗೆ ಬೈದಂಗೆ ಆಕಿ ಒಳಗೆ ಸಣಬಿಂದ ಆರಕ್ಕೆ ಗಂಟು ಹಾಕೊಂತ ಹೊಂಟಿದ್ಲು. ಇಬ್ರಿಗೂ ಹೋಳಿಗೆ ತುಪ್ಪ ನೀಡಿದ್ಲು. ಹೊಟ್ಟೆ ಹಸದ ಬಸಪ್ಪ ಗಪ್ಪ ಗಪ್ಪ ಗಪ್ಪ ತಿಂದು ಇನ್ನೊಂದು ಹೋಳಿಗೆ ಅಂತ ಸಾವಕಾಶ ಸಾವುಕಾರನಿಗೆ ವ್ಯಾಖ್ಯೆ ಹೇಳಿದ. ಅದಕ್ಕೆ ಸಾವುಕಾರ, ಏ ಅರ ಹುಚ್ಚಿ ಇನ್ನೊಂದು ಹೋಳಿಗೆ ತೊಂಬಾ ಅಂತ ಕೂಗಿ ಹೇಳಿದ. ಅಷ್ಟೊತ್ತಿನಾಗ 99 ಬೈಗಳ ಆಗಿದ್ದು. ಸಾವುಕಾರನ ಹೆಂಡತಿ ಗಂಟೆಣಿಸಿ ಖಾತ್ರಿ ಮಾಡ್ಕೊಂಡಿದ್ಲು. ಹೊರಗಿಂದ ಸಾವುಕಾರ ಇನ್ನೊಂದು ಹೋಳಿಗೆ ಅಂತ ಕೂಗಿದ. ಅದಕ್ಕಿ ಅಡುಗೆ ಮನೆಯಿಂದ ಇನ್ನು ಮಂದ ಉಳಿದೈತಿ ನೆನಪಿರಲಿ ಅಂತ ಉತ್ತರ ಕೊಟ್ಲು. ಬಸಪ್ಪಗ ಭಾಳ ನಾಚಿಗಾತ್ರಿ. ಎಲ್ಲ ಹೋಳಿಗೆ ಮುಗಿದು ಒಂದ ಉಳಿದೈತಿ ಅಂದಮೇಲೆ ಸಾವುಕಾರ ಹೋಳಿಗೆ ಬೇಡ ಅನ್ನ ತರಿಸಿಬಿಡ್ರಿ ಅಂದ. ಅದಕ್ಕೆ ಸಾವುಕಾರ, ಏ ಹೋಳಿಗೆ ತಿನ್ರಿ ಬೇಕಾದಷ್ಟು ಅದಾವು. ಏ ಏನ ಹೋಳಿಗೆ ಅಂತ ಕೂಗಿದ. ಆಕಿ ಮತ್ತೆ ಕೂಗಿ ಹೇಳಿದ್ಲು, ನೆನಪಿರಲಿ ಇನ್ನು ಒಂದು ಉಳಿದೈತ ಅಂತ. ಇದಕ್ಕೆ ಬಸಪ್ಪ ಏನು ತಿಳ್ಕೊಂಡಿದ್ದ ಅಂದ್ರೆ, ಒಳಗೆ ಹೋಳಿಗೆ ಒಂದ ಉಳಿದೈತಿ, ಆದರೂ ಸಾವುಕಾರ ಒತ್ತಾಯ ಮಾಡಕ್ಕೆ ಹತ್ಯಾನ ಅಂತ. ಆದ್ರೆ ಸಾವುಕಾರನ ಹೆಂಡತಿ ಹೋಳಿಗೆ ಒಂದ ಉಳಿದೈತಿ ಅಂತ ಹೇಳಿದ್ದಿಲ್ರಿ, ಸಣಬಿನ ಗಂಟು 99 ಇನ್ನು ಒಂದು ಬೈಗಳ ಬಾಕಿ ಐತಿ ಅಂತ ನೆನಪು ಮಾಡಕ್ಕೆ ಹತ್ತಿದ್ಲು. ಯಾಕಂದ್ರೆ ಮೊದ್ಲ ಗಂಡ ಹೆಂಡತಿ ನಡುವೆ ಕರಾರಾಗಿತ್ತು ನೋಡ್ರಿ, ಬರೀ 100 ಬೈಗಳ ಬೈಯೋದು ಅಂತ. ಈ ಕರಾರು ಬಸಪ್ಪ ಗೊತ್ತಿರಲಿಲ್ಲ. ಅದಕ್ಕೆ ಬಸಪ್ಪ ಹೋಳಿಗೆ ಬ್ಯಾಡ್ರಿ ಸಾವುಕಾರ, ಅನ್ನ ತರಿಸ್ರಿ ಅಂದ. ಸಾವುಕಾರ ಅನ್ನ ತೊಗೊಂಡ್ಬಾರ ಚೀಮಾರಿ ಎಷ್ಟು ಹೊತ್ತದು ಅಂತ ಅಂದಿದ್ದಕ್ಕೆ ಆಕಿ ನಕ್ಕೋಂತ ಬಂದು ಅನ್ನ ಬಡಿಸಿ ಗಂಡಕ್ಕೆ ತಾಕೀತು ಮಾಡಿದ್ಲು. ಇನ್ನು ಮುಗೀತು. ಇಷ್ಟಕ್ಕೆ ಮುಗಿಸ್ರೆ ಮುಂದುವರೆಸಿದ್ರಿ ಕೆಲಸ ಕೆಡತೈತಿ ಅಂತ ವಾರ್ನಿಂಗ್ ಮಾಡಿ ಹೋದ್ಲು. ಬಸಪ್ಪ ಮನಸ್ಸಿನಾಗ ಅನ್ಕೊಂಡ, ಇದೇನಪ್ಪ ಇದು, ಹೊಟ್ಟಿ ತುಂಬ ಉಂಡರ ಹೋದ್ರಾತು ಅಂತ ಅಂದ್ರೆ ಈ ಹೆಣ್ಮಗಳು ಇಷ್ಟಕ್ಕೆ ಮುಗಿಸ್ರಿ ಅಂದ್ಲಲ್ಲ ಅಂತ ಒಣ ಅನ್ನ ಉಣ್ಣಕ್ಕೆ ಶುರು ಮಾಡಿದ. ಸಾವುಕಾರ ತಾ ಎಷ್ಟು ಬೈಗಳ ಬೈದಾನ ಅಂತ ಲೆಕ್ಕನ ಇಟ್ಟಿದ್ದಿಲ್ಲ. ಬಸಪ್ಪ ಒಣ ಅನ್ನ ಉಣ್ಣೋದು ನೋಡಿ ಸಿಟ್ಟು ಗೆದ್ದು, ಏ ಚಿಮಾರಿ ಚುಮಾರಿ ಮನಿಮಾರಿ ಬ್ರಹ್ಮ ರಕ್ಷಿಸಿ ಲಗುನ ಸಾರ್ ತಗೊಂಡ್ಬಾರ ಅಂತ ಅನ್ನೋದು ಒಂದ ತಡ ಹೇಳ್ತೀನಿ ನಿಮಗ. ಒಳಗಿಂದ ಸಾವುಕಾರನ ಹೆಂಡತಿ, ಏನು ನನ್ನ ಮಸಿ ಅರಿಬೇ 100 ಬೈಗಳ ಬೈತೀನಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡು 104 ಬೈದೆ ಹಿಡಿಯೋ ಕಟ್ಟಬೇಳಿ ಸಾರು ಉಣ್ಣು ಅಂದಾಕಿನ ಒಲಿ ಮೇಲೆ ಕತ ಕತ ಕತ ಕತ ಕುದಿಯೋ ಸಾರನ್ನ ಒಂದು ಗಡಿಗೆಗೆ ತುಂಬಿ ತಂದು ತಲೆ ಮೇಲೆ ಒಗದ್ಲು. ಗಡಿಗೆ ಒಡೆದು ಗಡಿಗೆ ಕಂಟ ಸಾವುಕಾರನ ಕೊರಳಾಗಿ ಬಿತ್ತರಿ. ಮೈ ತುಂಬ ಸುಟುಗುಳಿ ಎದ್ದು, ಹ್ಞೂ ಗಡಿಗೆ ಒಡೀತು ಗಡಿಗೆ ಗಡಿಗೆ ಗಡಿಗೆ ಕಿಮ್ಮತ್ 10 ರೂಪಾಯಿ, 10 ರೂಪಾಯಿ ಕೊಟ್ಟ ಮೇಲೆ ಹೇಳು ನನ್ನ ಕಸಮರಿಗೆ, ಇಲ್ಲಾಂದ್ರೆ ಈ ಹುಡುಗನ ತಲೆ ಮೇಲೂ ಸಾರು ಸುರುತ್ತೆ ನೋಡು ಅಂಥೇಳಿ ಸಾರು ತರಾಕಂತ ಮತ್ತೆ ಒಳಗೆ ಹೋದ್ಲು. ಅಷ್ಟ್ರಾಗ ಬಸಪ್ಪ ಅಲ್ಲಿದ್ರ ಕೆಲಸ ಕೆಡ್ತೈತಿ ಅಂದವನ ಹಂಗ ಮುಸುರುಗೈಲೇನ ಮ್ಯಾಲೆದ್ದು ಓಡಿ ಹೊರಗೆ ಬಂದು ತಪ್ಪಿಸಿಕೊಂಡ. ಊರೂರು ತಿರುಗಿ ಮತ್ತೊಂದು ಊರಿಗೆ ಬಂದ. ಆ ಊರಿನ ಹೆಸರು ಕೆಪ್ಪೂರು ಅಂತ. ಕೆಪ್ಪೂರು ಅಂತ ಯಾಕೆ ಆ ಊರಿಗೆ ಹೆಸರು ಬಂದಿತ್ತು ಅಂದ್ರೆ, ಏನೋ ಹವಾಮಾನ ದೃಷ್ಟಿಯಿಂದ ಹೀರಾಫೇರಾಗಿ ಅಲ್ಲಿರೋ ಜನ ಎಲ್ಲ ಕೆಪ್ಪರಾಗಿದ್ರು. ಅಂದ್ರೆ ಅವ್ರಿಗೆ ಸರಿಯಾಗಿ ಕಿವಿ ಕೇಳ್ತಿರಲಿಲ್ಲ, ಅದಕ್ಕೆ ಆ ಊರಿಗೆ ಕೆಪ್ಪೂರು ಅಂತ ಹೆಸರು ಬಂದಿತ್ತು. ಊರು ಹೊರಗೆ ಒಂದು ದೊಡ್ಡ ನೀರಾವರಿ ಹೊಲ. ಆ ಹೊಲದ ಹತ್ರ ಬಸಪ್ಪ ಬಂದು ನಿಂತ. ಆ ಹೊಲದ ಮಾಲೀಕ ಸಮೃದ್ಧವಾಗಿ ಬೆಳೆದು ನಿಂತ ಹೊಲದ ಬೆಳೆ ಕಂಡು ತನಗೆ ತಾನ, ಆಹಾ ಆಹಾ ನನ್ನ ಹೊಲ ಎಷ್ಟೊಂದು ಬೆಳೆ ಕೊಟ್ಟೈತಿ ಅಂತ ಆನಂದದಿಂದ ಕುಂತಿದ್ದ. ಅವಾಗ ಬಸಪ್ಪ ಹೋಗಿ, ಅಲ್ರಿ ಮತ್ತೆ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಶ್ರೀಮಂತ ರೈತ ತನ್ನ ಖಯಾಲಿ ಒಳಗೆ ತಾಕುಂತಿದ್ದ. ಬಸಪ್ಪನ ಮಾತು ಅವನು ಕೇಳಲಿಲ್ಲ. ಬಹುಶಃ ಇವಂಗ ಕಿವಿ ಕೇಳಕ್ಕಿಲ್ಲ ಅಂತ ತಿಳ್ಕೊಂಡು ಬಸಪ್ಪ ಆ ಶ್ರೀಮಂತನ ಡುಬ್ಬ ಹಿಡಿದು ಅಲ್ಲಾಡಿಸಿ ಜೋರಾಗಿ, ಅಲ್ರಿ ಮುಂದೆ ಕಾಣ್ತೈತಲ್ಲ ಇದು ಯಾವ ಊರು ಅಂದ. ಅದಕ್ಕೆ ಆ ರೈತ, ಇಲ್ಲಿ ಕಾಣೋದೆಲ್ಲ ಹೊಲ ನಂದ, ಭಾಳ ಕಷ್ಟಪಟ್ಟು ದುಡ್ದೇನ್ರಿಪ್ಪಾ ಅಂದ. ಅಲ್ಲ ಇವನ ನಾನೊಂದು ಕೇಳಿದ್ರೆ ಇವ ಒಂದು ಹೇಳ್ತಾನಲ್ಲ, ಇವಂಗೆ ಹುಚ್ಚಿಗಿಚ್ಚು ಏನಾರು ಹಿಡಿದೈತೇನು ಅಂತ ಅನ್ಕೊಂಡು ಮತ್ತೆ ಜೋರಾಗಿ ಕೈ ಮಾಡಿ ತೋರಿಸುವಂತ, ಅಲ್ರಿ ನಾನು ನಿಮ್ಮ ಹೊಲದ ಬಗ್ಗೆ ಕೇಳಿಲ್ಲ, ಮುಂದೆ ಕಾಣೋ ಊರು ಹಾ ಆ ಊರು ಯಾವುದು ಅಂತ ಕೇಳಿದೆ ಅಂತ ಅಂದ. ಅದಕ್ಕವ, ಓಹೋ ಆ ಮಹಡಿ ಮನಿ ಏನ ಅದು ನಂದ, ಬೇಕಾದ್ರೆ ಬಾ ತೋರಿಸ್ತೇನೆ, ಅದನ್ನು ಭಾಳ ಕಷ್ಟಪಟ್ಟು ಕಟ್ಟೇನ್ರಿಪ್ಪ ತೋರಿಸ್ತೇನೆ ಬಾ ಅಂತ ಬಸಪ್ಪನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ. ಬಸಪ್ಪಗ ಏನು ಮಾಡಬೇಕೋ ತಿಳಿಲಿಲ್ಲ, ಸುಮ್ಮನೆ ಅವನು ಹಿಂದೆ ಹೊಂಟ. ಮನೆಗೆ ಹೋದ ಕೂಡಲೇ ಆ ಶ್ರೀಮಂತ ರೈತ, ಏನ ಏ ಏನ ಬಾಯಿಲೆ ಅಂತ ಹೆಂಡತಿ ಕರೆದ. ಅವನ ಹೆಂಡತಿ ಹೊರಗೆ ಬಂದ್ಲು. ಈ ಹುಡುಗಗೆ ನೀನ ಒಂದಿಷ್ಟು ತಿಳಿಸೇಳು, ಊರು ಹೊರಗೆ ಬೆಳೆದ್ ನಿಂತಿರೋ ಹೊಲನೂ ನಂದ, ಈ ಮಹಡಿ ಮನೆನೂ ನಂದ ಅಂತ ಎಷ್ಟು ಹೇಳಿದ್ರು ಕೇಳುವಲ್ಲ, ನೀನ ಒಂದಿಷ್ಟು ತಿಳಿಸಿ ಹೇಳು ಅಂದ. ಅವನ ಹೆಂಡತಿನೂ ಕೆಪ್ಪಿ, ಅದಕ್ಕೆ ಅವನ ಹೆಂಡತಿ ಖುಷಿಯಾಗಿ, ಅಯ್ಯೋ ದೇವ್ರು ಎಂಥ ಚಲೋ ಬುದ್ಧಿ ಕೊಟ್ಟಾನ್ರಿ ನಿಮಗೆ, ಈ ಅಕ್ಸಾಲಿಗೆನ ನಮ್ಮ ಮನೆಗೆ ಕರ್ಕೊಂಡು ಬಂದಿರಲ್ಲ, ನೋಡ್ರಿ ನಿಮಗೇನು ಆಭರಣ ಮಾಡಿಸ್ಬೇಕು ಅನ್ನಿಸ್ತೋ ಅದನ್ನು ಮಾಡಿಸ್ರಿ, ನತ್ತರ ಮಾಡಿಸ್ರಿ, ಬೆಂಡವಾಲಿನರ ಮಾಡಿಸ್ರಿ, ವಂಕಿನರ ಮಾಡಿಸ್ರಿ, ತೋಡೆನರ ಮಾಡಿಸ್ರಿ, ಯಾರು ಬೇಡ ಅಂತಾರ, ಆದ್ರೆ ನನಗೆ ಮಾತ್ರ ನಾಲ್ಕು ಹೇಳಿ ಅವಲಕ್ಕಿ ಸರ ಬೇಕಾ ನೋಡ್ರಿ ಅಂದ್ಲು. ಬಸಪ್ಪಗ ಇವ್ರ ಮಾತು ಕೇಳಿ ದಿಕ್ಕ ತಿಳಿದಂಗಾತು. ನೋಡಪ್ಪ ಅಕ್ಸಾಲಿಗೆ, ಊರಾಗ ಯಾರೂ ಹಾಕ್ಕೊಂಡಿರಬಾರ್ದು, ಅಂಥ ನಮೂನಿ ಮಾಡಬೇಕು ನೋಡಪ್ಪ, ಬೇಕಾದ್ರೆ 100 ರೂಪಾಯಿ ಹೆಚ್ಚಿಗೆ ತಗೋ ಅಂದು ಬಸಪ್ಪಗ ಕಂಬಳಿ ಹಾಸಿ ಕುಂದ್ರಾಕ್ ಹೇಳಿ ತನ್ನ ಮಗಳನ್ನ ಕರೆದು, ಏ ಕಮಲವ್ವ ಕಮಲವ್ವ ಬಾ ಇಲ್ಲಿ ಅಂತ ಕರೆದು ಕೂಡಲೇ ಮಗಳು ಬಂದು ನಾಚಿಕೊಂತ ಕಾಲು ಕೈ ಅದನ್ನ ಇದನ್ನ ಅಳಗ್ಯಾಡಿಸ್ಕೋಂತ ನಿಂತ್ಲು. ನೋಡು ಮಗಳ, ನಿಮ್ಮಪ್ಪ ನಮ್ಗೆ ಆಭರಣ ಮಾಡಿಸಾಕಂತ ಅಕ್ಸಾಲಿಗೆನ ಮನೆಗೆ ಕರ್ಕೊಂಡು ಬಂದಾನ, ನಿನಗೇನು ಬೇಕು ಅಂತ ಹೇಳಿಬಿಡು ಅಂದ್ಲು. ಹೇಳಿ ಕೇಳಿ ಮಗಳು ಕೆಪ್ಪಿ ವಯ್ಯಾರ ಮಾಡ್ಕೊಂತ, ಯವ ನಾನಂತೂ ಸಣ್ಣಾಕೆ, ನೀವು ಹಿಂಗೆ ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಿದ್ರೆ ನಾ ಹೆಂಗೆ ಹೇಳಿ, ನೀವು ಇವಂಗಾರ ಕೊಟ್ಟು ಮದುವೆ ಮಾಡಿರಿ, ಇಲ್ಲ ಇನ್ನೊಬ್ಬ ಅವಂಗಾರ ಕೊಟ್ಟು ಮದುವೆ ಮಾಡಿರಿ, ಕುರುಡುಗಾರ ಕೊಡ್ರಿ ಕುಂಟುಗಾರ ಕೊಡ್ರಿ, ಸಾಹುಕಾರಗಾರ ಕೊಟ್ಟು ಮದುವೆ ಮಾಡಿರಿ, ಬಡವಗಾರ ಕೊಟ್ಟು ಮದುವೆ ಮಾಡಿರಿ, ಒಟ್ಟಿನ ಮೇಲೆ ಮದುವೆ ಮಾಡಿರಿ ಅಂತ ಅಂದಾಕಿನ ಒಳಗಿದ್ದ ಕೆಲಸದ ಆಳು ಸಾವಂತ್ರವನ್ನು ಕರೆದ. ನೋಡ ಸಾವಂತ್ರವ, ನಮ್ಮ ಅಪ್ಪ ಅವ್ವ ಈ ಹುಡುಗನ ಕರ್ಕೊಂಡು ಬಂದು ಇವನ್ನ ಮದುವೆ ಆಗ್ತೀಯೇನು ಅಂತ ಕೇಳಕ್ ಹತ್ತಾರ. ಸಣ್ಣಾಕೆ ಆದ ನಾ ಏನು ಹೇಳಬೇಕವ್ವ, ಯಾರಿಗಾರ ಕೊಟ್ಟು ಮದುವೆ ಮಾಡಿರಿ, ನಾ ತಯಾರದೇನಿ ಅಂದೆ. ಇದಕ್ಕೆ ನೀ ಏನಂತೀವ ಅಂತ ಕೇಳಿದ್ಲು. ಕೆಲಸದ ಆಳು ಕೆಪ್ಪೆ, ಸಾವಂತ್ರವ್ವ ನೀವು ಹಿಂಗೆ ಕೇಳಿದ್ರೆ ನಾ ಏನು ಹೇಳಿ, ನನಗೆ ಉಣ್ಣಾಕೆ ಏನು ಬೇಕು ಅಂತ ಕೇಳಿದ್ರೆ ನಾ ಏನು ಹೇಳಿ, ತಂಗಳದ್ರ ಹಾಕ್ರಿ ಬಿಸಿದಾರ ಹಾಕ್ರಿ ಒಟ್ಟ ಹೊಟ್ಟೆ ತುಂಬ ಉಣ್ಣಾಕೆ ಹಾಕ್ರಿ ಸಾಕು ಅಂತ ಅಂದು ಒಳಗೆ ಸಗಣಿ ಬೆಳೆಯಕ್ಕೆ ಹೋದ್ಲು. ಸಾವಂತ್ರವನಿಂದ ರೈತನ ಮಗಳು ಹೆಂಡತಿ ಹೋದ್ರು. ಏ ಹೊಲ ಕಾಯಕ ಯಾರೂ ಇಲ್ಲ, ನಾ ಬರ್ತೇನೆ ಅಂತ ಬಸಪ್ಪನಲ್ಲೇ ಬಿಟ್ಟು ಅವನು ಹೋಗಿಬಿಟ್ಟ. ಬಸಪ್ಪ ಒಳೆ ಹುಚ್ಚರು ಸವಾಸ ಆತಲ್ಲ ಅಂತ ಅಂದ್ಕೊಂಡು ಮುಂದಿನ ಓಣಿಗೆ ಹೋದ. ಒಂದು ಹಳೆಯ ಮನೆ ಮುಂದೆ ಒಬ್ಬ ಮುದುಕ ಕುಂತಿದ್ದ. ಅವನ ಹತ್ರ ಹೋಗಿ, ಯಜ್ಜ ಈ ಊರಾಗ ಜನರಿಗೆ ಕಿವಿ ಕೇಳಿಸೋದಿಲ್ಲೇನ ಅಂತ ಕೇಳಿದ್ದು ಒಂದ ತಡ. ಆ ಮುದುಕ ಎದ್ದು ಬಸಪ್ಪನ ಗಟ್ಟಿಯಾಗಿ ಹಿಡ್ಕೊಂಡು, ನನಗೂ ವಯಸ್ಸಾಗೈತಪ್ಪ, ನನ್ನ ಕುರಿ ಕಾಯಕ ಯಾರೂ ಇಲ್ಲ, ನೀ ಕೆಲಸ ಕೇಳಕ್ಕೆ ಬಂದಿದ್ದು ಭಾಳ ಚಲೋ ಆಯ್ತು. ನೋಡಪ್ಪ ನನ್ನ ಹತ್ರ ಬರೋಬ್ಬರಿ 200 ಕುರಿ ಅದಾವ, ನೀ ದಿನ ಅವನು ಮೇಯಿಸ್ಕೊಂಡು ಬಂದ್ರೆ ನಿನಗೆ 2 ಹೊತ್ತು ಊಟ, ವರ್ಷಕ್ಕೆ 1 ಜೋಡಿ ಧೋತ್ರ ಅಂಗಿ, 1 ಕಂಬಳಿ, 1 ಜೋಡಿ ಮೆಟ್ಟ ಕೊಡಿಸಿ ಮ್ಯಾಲೆ 4 ರೂಪಾಯಿ ಪಗಾರ ಕೊಡ್ತೇನೆ, ತಗೋ ಈ ಕೋಲು ಅಂತ ಕೈಯಾಗ ಒಂದು ಕೋಲು ಕೊಟ್ಟ. ಬೂದಿ ಬಸಪ್ಪ ಇದು ಒಂದು ನಮೂನೆ ಅನುಭವನ ಅಂದವನ ಕೋಲು ಕೈಯಾಗ ಹಿಡ್ಕೊಂಡು ಕುರಿ ಹೊಡ್ಕೊಂಡು ಟ್ರ್ಯಾ ಅಂತ ಅಂದವನ ಕುರಿ ಮೇಯ್ಸಾಕಂತ ಅಡವಿಗೆ ಹೋದ. ಅಡವಿಯಾಗ ಕುರಿ ಮೇಯಾಕ ಬಿಟ್ಟು ತಾ ಒಂದು ಗಿಡದ ಬುಡಕ್ಕೆ ಕುಂತ. ಮಠ ಮಠ ಮಠ ಮಠ ಮಧ್ಯಾಹ್ನದ ಬಿಸಿಲು ನೀರಡಿಕಾತು. ಹೊಳಿ ಹತ್ರ ಹೋಗಿ ನೀರು ಹೆಂಗೆ ಕುಡಿದು ಬರೋದು ವಿಚಾರ ಮಾಡಕ್ಕತ್ತಿದ. ಕುರಿ ಕಡೆ ನೋಡ್ಕೊಳ್ಳಕ್ಕೆ ಯಾರಾದರೂ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ವಿಚಾರ ಮಾಡುವಷ್ಟರೊಳಗೆ ಅಲ್ಲೇ ಸಮೀಪದಾಗ ಒಬ್ಬವ ಹೊಲ ಹರಗಕ್ಕತ್ತಿದ್ದ. ಬಸಪ್ಪ ಅವನ ಕಡೆ ಹೋಗಿ, ಯಪ್ಪ ಯಜಮಾನ ಸ್ವಲ್ಪ ಕುರಿ ಕಡೆ ನೋಡ್ಕೊಂತಿರು, ನಾ ಹೋಗಿ ನೀರು ಕುಡಿದು ಬರ್ತೇನೆ ಅಂತ ಕೂಗಿ ಹೇಳಿದ. ಆ ಒಕ್ಕಲಿಗೆ ಇವನ ಕಡೆ ನೋಡ್ಕೊಂತ ಕೈ ಎತ್ತಿ ಬಾರ್ಕೋಲ್ನಿಂದ ಎತ್ತಿ ಹೊಡೆದು, ಹಲ್ಯ ಏ ಹಲ್ಯ ಅಂತ ಅಂದ. ಆವಾಗ ಬಸಪ್ಪ, ಓಹೋ ಆ ಒಕ್ಕಲಿಗೆ ಆಗಲಿ ಅಂತ ಬಾರ್ಕೋಲ್ ಎತ್ತಿ ಸೊನ್ನಿ ಮಾಡಿ ಹೇಳಿದ ಅಂತ ತಿಳ್ಕೊಂಡು, ಇನ್ಯಾಕ ಕುರಿ ಕಡೆ ಚಿಂತಿ ಅಂತ ಹೊಳಿ ಕಡೆ ಓಡಿ ಬಂದು ನೀರು ಕುಡಿದು ತಿರುಗಿ ಬಂದ. ಬಸಪ್ಪ ಕುರಿ ಎಲ್ಲ ಲೆಕ್ಕ ಮಾಡಿ ನೋಡಿದ, ಬರೋಬ್ಬರಿ 200 ಕುರಿ ಇದ್ದು. ಅದಕ್ಕೆ ಪಾಪ ಒಕ್ಕಲಿಗೆ, ನನ್ನ ಕುರಿ ಸರಿಯಾಕಾದಾನ, ಅದಕ್ಕೆ ಅವಂಗೆ ಬಹುಮಾನ ಅಂತ ಒಂದು ಕುರಿ ಕೊಟ್ಟು ಬಿಟ್ರೆ ಮತ್ತೆ ಮುಂದೆ ಹಿಂಗೆ ಆಸರಾಗ್ತಾನ ಅಂತ ತಿಳ್ಕೊಂಡು, ಒಂದು ಕುಂಟು ಕುರಿಮರಿ ಅಂದ್ರೆ ಒಂದು ಕಾಲು ಮುರಿದಿತ್ತು, ಆ ಕುಂಟು ಕುರಿಮರಿ ಎತ್ಕೊಂಡೋಗಿ, ಯಪ್ಪ ಯಜಮಾನ ನೀನು ನನ್ನ ಕುರಿಗಳನ್ನು ಭಾಳ ಜವಾಬ್ದಾರಿಯಿಂದ ನೋಡ್ಕೊಂಡಿಯೇನಪ್ಪ, ಅದಕ್ಕೆ ನಾ ಬಹುಮಾನ ಅಂತ ನಿನಗ ಈ ಕುರಿ ಮರಿ ಕೊಡ್ತೇನೆ ತಗೋ. ಆದ್ರೇನಪ್ಪ ಈ ಕುರಿ ಮರಿದು ಒಂದು ಕಾಲು ಮುರಿದೈತಿ, ಸಂಭಾಳಿಸ್ಕೋಬೇಕು ಅಂತ ಮುರಿದ ಕಾಲು ತೋರಿಸಿದ. ಬಸಪ್ಪ ಮುರಿದ ಕುರಿ ಮರಿ ಕಾಲು ತೋರಿಸಿದ ಕೂಡಲೇ, ಏ ಇಲ್ಲಪ್ಪ ನಿನ್ನ ಕುರಿ ಮರಿ ಕಾಲು ನಾ ಮುರಿದಿಲ್ಲ, ನಿನ್ನ ಕುರಿ ಹಿಂಡಿನ ಕಡೆ ನಾ ಕಣ್ಣೆತ್ತಿಸುದ್ದ ನೋಡಿಲ್ಲ, ದೇವರ ಹಣೆಗೂ ನಾ ಮುರಿದಿಲ್ಲ, ಯಾರು ಮುರಿದಾರೋ ಏನೋ ಅಂದ. ಒಕ್ಕಲಿಗೆ ಹಂಗಂದಿದ್ದು ಕೇಳಿ ಬಸಪ್ಪಗೆ ದಿಗಲು ಬಡಿತ್ರಿ. ಅಲ್ಲ ನಾನು ಕುರಿ ಮರಿ ಕೊಡಕ್ ಹೋದ್ರೆ ಇವ ಈ ನಮೂನಿ ಮಾತಾಡಕ್ ಹತ್ಯಾನಲ್ಲ ಅಂತ ಅಂದ್ಕೊಂಡವನ. ಹೇ ಯಜಮಾನ ಪುಗ್ಶೆಟ್ಟಿ ಕುರಿ ಮರಿ ನಿನಗೆ ಯಾರು ಕೊಡ್ತಾರೋ ಯಾರು ಕೊಡ್ತಾರ ಅಂತಾದ್ರಾಗ ನಾ ಕೊಡಾಕ್ ಬಂದ್ರೆ ಇಲ್ಲದನ್ನೆಲ್ಲ ಮಾತಾಡ್ತೀಯಲ್ಲ, ಬೇಕಾದ್ರೆ ತಗೋ ಬೇಡಾದ್ರೆ ಬಿಡು, ನಿನ್ನ ಮೈಯನ್ ಸ್ವಕ್ ನಾ ಏನು ಮಾಡಲಿ ಅಂದ ಜೋರಾಗಿ. ಹೇ ತಮ್ಮ ನಾನ ನಿನ್ನ ಕುರಿ ಮರಿ ಕಾಲು ಮುರಿದೇನೆ ಅಂತ ನನ್ನ ಮೇಲೆ ಕಟ್ಲೆ ಹಾಕ್ತೀಯ, ಕಟ್ಲೆ ಹಾಕೋಗು ಗಂಡ ಮಗನ ಹಾಕೋಗು, ನಾನು ನೋಡೇ ಬಿಡ್ತೇನೆ, ನನ್ನ ಹೊಲ ಮನಿ ಮಾರಿಯಾದರೂ ನಾನು ಕಟ್ಲೆ ನಡೆಸಿ ಗೆದ್ದು ತೋರಿಸ್ತೀನಿ ಅಂದ. ಅಷ್ಟರಾಗ ಪೊಲೀಸ ಸೈಕಲ್ ಹತ್ತಿ ಬಂದ, ಇವ್ರು ಜಗಳ ಮಾಡೋದನ್ನು ನೋಡಿದ. ಮೊದ್ಲ ಹೇಳಿ ಕೇಳಿ ಪೊಲೀಸ, ಯಾಕ್ರಲೇ ಮಕ್ಕಳ ತಿಂದು ಮೈಯಾನ್ ಸೊಕ್ಕಳೇನು ಮಕ್ಕಳ ಜಗಳ ಮಾಡಕತ್ತೀರಿ, ನಿಮಗೆ ಕೆಲಸ ಬಗಸಿ ಏನು ಇಲ್ಲ ಏನು ಮಕ್ಕಳ ಅಂದ. ಅದಕ್ಕೆ ಬಸಪ್ಪ, ನೋಡ್ರಿ ಪೊಲೀಸ್ ಸಾಹೇಬ್ರೆ, ನಾನು ನೀರು ಕುಡಿಯಕ್ಕೆ ಹೋದಾಗ ಇವ ಒಂದು ತಾಸು ನನ್ನ ಕುರಿ ಕಾದಾನ, ಅದಕ್ಕಂತ ಒಂದು ಕುರಿ ಪುಗ್ಸಟ್ಟಿ ಕೊಡಕ್ಕೆ ಹೋದ್ರೆ ಈ ನಮ್ಮನೆ ಒದರ್ತಾನ ಅಂದ. ಅವಾಗ ಒಕ್ಕಲಿಗೆ, ಸಾಹೇಬ್ರೆ ದೇವರಾಣಿ ಮಾಡಿ ಹೇಳ್ತಾನೆ, ನಾ ಇವನು ಕುರಿ ಕಾಲು ಮುರಿದಿಲ್ಲ, ಇವ ಸುಳ್ಳು ಹೇಳಕತ್ತಾನ, ನೀವ ಸ್ವಲ್ಪ ನ್ಯಾಯ ಬಗ್ಗೆ ಹರಿಸ್ರಿ, ತರಲಿಲ್ಲ ನಿಮ್ಮ ಸೈಕಲ್ ನಾ ಹಿಡ್ಕೊಳ್ತೇನೆ ಅಂತ ಪೊಲೀಸನ್ ಸೈಕಲ್ ಹಿಡ್ಕೊಳ್ತಾನ. ಅವಾಗ ಬಸಪ್ಪ, ಬ್ಯಾಡ್ರಿ ಸಾಹೇಬ್ರೆ ಈ ಸೈಕಲ್ ನಾ ಹಿಡ್ಕೊಂತೇನೆ ಅಂತ ಅವನು ಸೈಕಲ್ ಹಿಡ್ಕೊಂಡ. ಇಬ್ಬರು ಸೈಕಲ್ ಹಿಡ್ಕೊಂಡಿದ್ದು ನೋಡಿ ಪೊಲೀಸ ಘನ ಸಿಟ್ಟಿಗೆದ್ರಿ, ಯಾಕರ್ಲೇ ಮಂಗ್ಯನ ಮಕ್ಕಳ ಹಗರ್ಕು ನನ್ನ ಮೇಲೆ ಬಂದ್ರೇನ, ಈ ಸೈಕಲ್ ನಂದು ಸ್ವಂತದ್ದು ಕದ್ಕೊಂಡು ಬಂದೇನೆ ಅಂತ ತಿಳಿದ್ರೇನ, ನನ್ನ ಮಾವ ಕೊಟ್ಟಾನ ಹೋಲೇ ಬಿಡ್ರಿ ಕೈನ ಮಕ್ಕಳ ತಂದ, ನಾ ಅಂದ್ರೆ ಯಾರಂತ ತಿಳಿದ್ರಿ ಮಕ್ಕಳ, ನಾ ಪೊಲೀಸ್ ಅದೇನೆ ಪೊಲೀಸ ಕೈ ಬಿಡ್ರಿ ನನ್ನ ಸೈಕಲ್ ಅಂತ ಚೀರಿದ. ಅಷ್ಟರಾಗ ಆ ಊರು ಗೌಡ ಮನ್ಯಾಗ ಏನೋ ಹೆಂಡತಿ ಕೂಡ ಜಗಳ ಮಾಡಿ ಹೆಂಡತಿನ ಸಿಕ್ಕಂಗೆ ಹೊಡೆದು ಬಂದಿದ್ದ, ಅದ ಸಿಟ್ಟಿನಾಗ ಹೊಂಟಿದ್ದ. ಅವಾಗ ಒಕ್ಕಲಿಗೆ ಗೌಡ್ರು ನೋಡಿ ನಮಸ್ಕಾರ ಮಾಡಿ, ಗೌಡ್ರ ನೀವ ನ್ಯಾಯ ಬಗ್ಗೆ ಹರಿಸ್ರಿ, ನಾ ಅವನ ಕುರಿ ಕಾಲು ಮುರಿದಿಲ್ಲ ಅಂತ ಕಾಲಿಗೆ ಬಿದ್ದ. ಅವಾಗ ಪೊಲೀಸ, ಮಾವರ ನೀವ ಹೇಳ್ರಿ, ನಿಮ್ಮ ಮಗಳು ಮದುವೆಯಾಗ ನೀವು ನನಗೆ ಈ ಸೈಕಲ್ ವರದಕ್ಷಿಣೆ ಅಂತ ಕೊಟ್ಟಿರಲ್ಲ. ಇವ್ರ ಮಾತು ಕೇಳಿ ಗೌಡ ಸಿಟ್ಟಿನಿಂದ, ಯಾಕರಲೇ ಬೇಬರ್ಸಿ ನನ್ನ ಮಕ್ಕಳ, ನಾ ನನ್ನ ಹೆಂಡತಿಗೆ ಹೊಡಿತೇನಿ ಬಡಿತೇನಿ, ನಮ್ಮ ಗಂಡ ಹೆಂಡತಿ ಜಗಳದಾಗ ಬಾಯಿ ಹಾಕಕ್ ನೀವ್ಯಾರಲಿ, ಅಷ್ಟಕ್ಕೆ ಬಿಟ್ಟೇನೆ ಹಾಕಿನ, ಇನ್ನೊಮ್ಮೆ ಎದುರು ವಾದಿಸಿದ್ಲು ಅಂದ್ರೆ ಕುತ್ತಿಗೆ ಕುತ್ತಿಗೆ ಹಿಚ್ಚಿಗೆ ಹಾಕಿನ, ಊರು ಹೊರಗಿನ ಹುಣಸಿ ಗಿಡ ತೂಗು ಹಾಕ್ಯನ ಮಕ್ಕಳ, ಅದನ್ನ ಕೇಳಕ್ ನೀವ್ಯಾರು ಸುಮ್ಮನೆ ಹೋಗ್ರಿ ಅಂತ ಹೇಳಿ ಹೋಗಿಬಿಟ್ಟ ಗೌಡ. ಅವಾಗ ಪೊಲೀಸ ಒಕ್ಕಲಿಗೆ ಅವನ ಭುಜ ತಟ್ಟಿ, ನೋಡಿದನು ಅವ ನನ್ನ ಮಗಳು ಕೊಟ್ಟ ಮಾವ, ಇನ್ನೊಮ್ಮೆ ನನ್ನ ಸೈಕಲ್ ಸುದ್ದಿಗೆ ಬಂದಿ ಅಂದ್ರೆ ಅವಾಗ ಹೇಳ್ತಾನೆ ಮಂಗ್ಯನ ಮಕ್ಕಳ ಅಂತ ಸೈಕಲ್ ಹತ್ತಿ ಪೊಲೀಸ್ನೂ ಹೋದ. ಒಕ್ಕಲಿಗೆ ಹೇಳ್ತಾನ ಬಸಪ್ಪಗೆ, ಸಾಕೇನಪ್ಪ ಸಾಕ್ಷಿ, ಈಗರ ತಿಳಿತಿಲ್ಲೋ ನಿನಗೆ ಪೊಲೀಸ್ ಸಾಹೇಬರು ನನ್ನ ಭುಜ ತಟ್ಟಿ ಏನು ಹೇಳಿದ್ರು ಗೊತ್ತಾತಿಲ್ಲ, ನೀ ಭಾಳ ಒಳ್ಳೆಯವ, ನೀ ಏನು ಅವ್ರ ಕುರಿ ಮರಿ ಕಾಲು ಮುರಿದಿಲ್ಲ ಅಂತ ಹೇಳಿ ಹೋದ್ರಿಲ್ಲ, ಹಾಂ ಬೇಡ ನೀನು ಹಂಗ ಹಂಗ ಅಂತ ಅಂದವನ. ಅವನು ಹೋಗಿಬಿಟ್ಟ. ಇನ್ನು ಜಾಸ್ತಿ ಕೆಪ್ಪುರಾಗಿದ್ದರೆ ಬಸಪ್ಪ ತಾನು ಕೆಪ್ಪಾಗಿಬಿಟ್ಟಾನ ಇಲ್ಲ ಹುಚ್ಚಾಗಿಬಿಟ್ಟಾನ ಅಂತ ತಿಳಿದು ಕೆಪ್ಪುರಿಂದ ಸುಸ್ತೂರಿಗೆ ಬಂದ. ಈ ಸುಸ್ತೂರಾಗ ಎಲ್ಲರೂ ಭಾಳ ಸುಸ್ತಾಗೇ ಇರ್ತಿದ್ರಿ. ಬಸಪ್ಪಗೆ ಆಶ್ಚರ್ಯ ಆಯ್ತು, ಅಲ್ಲ ಇವನ ಈ ಊರಾಗ ಎಲ್ಲರೂ ಜೋಲ್ ಮುಖ ಹಾಕ್ಕೊಂಡು ಯಾವಾಗಲೂ ಸುಸ್ತಾಗಿ ಇರ್ತಾರಲ್ಲ, ಕಾರಣ ಕಂಡು ಹಿಡಿಬೇಕು ಅಂತ ಅಂದ್ಕೊಂಡವನ. ಅಲ್ಲೇ ಒಬ್ಬ ಮುದುಕನ ಕೇಳಿದ, ಅಲ್ರಿ ಯಜಮಾನ್ರೆ ಈ ಊರಾಗ ಜನ ಎಲ್ಲ ಭಾಳ ಸುಸ್ತು ಹೊಡೆದ ಇರ್ತಾರಲ್ಲ, ಯಾಕ್ರಿ ನೀವ್ಯಾಕೆ ಸುಸ್ತಾಗಿರ್ತೀರಿ ಅಂತ ಕೇಳಿದಕ್ಕೆ ಯಜಮಾನ, ಏನು ಮಾಡೋದ್ರಿಪ್ಪ ನಿನ್ನೆ ನಮ್ಮ ಮನ್ಯಾಗ ಕಳ್ಳತನ ನಡೀತು, ಕಳ್ಳತನ ಆಗೈತಿ ಅಂತ ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೊಂಟಾಗ ದಾರ್ಯಾಗ ನಾಯಿ ಕಡ್ದು ಬಿಡ್ತು, ನಾಯಿ ಕಡ್ದಿದ್ದಕ್ಕೆ ನಾ ಮತ್ತೆ 14 ಇಂಜೆಕ್ಷನ್ ಮಾಡಿಸ್ಕೋಬೇಕಾಯ್ತು, ಅದಕ್ಕೆ ಸುಸ್ತಾಗೇನು ನೋಡ್ರಿ ಅಂತ ಹೇಳಿದ್ದ. ಬೂದಿ ಬಸಪ್ಪ, ಹಂಗಾದ್ರೆ ನೀವು ಯಾವ ತುಪ್ಪ ತಿಂತೀರಿ ಅಂತ ಕೇಳಿದ. ಯಜಮಾನ ನಾವು ಹಳ್ಳಿ ಜನ ರೀ, ಮನೆಯಾಗ ಹೈನಾ ಕಟ್ಟೇವಿ, ಒಳ್ಳೆ ಶ್ರೇಷ್ಠವಾದಂಥ ತುಪ್ಪನ ತಿಂತೇವಿ ಅಂದಾಗ ಅದ ತಪ್ಪು ನೋಡ್ರಿ ಯಜಮಾನ್ರ, ನೀವು ಶ್ರೇಷ್ಠ ತುಪ್ಪ ತಿನ್ನೋದ ತಪ್ಪು, ನೀವು ಅಕಸ್ಮಾತ್ ಡಾಲ್ಡ ತಿಂದಿದ್ರೆ ಎಲ್ಲ ಬರೋಬ್ಬರಿ ಆಕಿತ್ತು ಅಂತ ಹೇಳಿದ್ದಕ್ಕೆ ಮುದುಕ, ಇದೇನು ಹೇಳ್ತೀರಿ ನೀವು, ನಾವು ಸುಸ್ತಾಗೋದಕ್ಕೂ ಡಾಲ್ಡ ತಿನ್ನೋದಕ್ಕೂ ಸಂಬಂಧನೇ ಇಲ್ಲಲ್ರಿ. ಯಾಕಿಲ್ಲರಿ ಯಜಮಾನ್ರ, ಹೇಳ್ತೀನಿ ಕೇಳ್ರಿಲ್ಲೇ, ಜೇರ್ ಕರ್ತ ನೀವು ಡಾಲ್ಡ ತಿಂದಿದ್ರೆ ನಿಮಗೆ ನಾಯಿ ಕೆಮ್ಮು ಶುರು ಆಗ್ತಿತ್ತು, ರಾತ್ರಿ ಎಲ್ಲ ಅಂತ ಕೆಮ್ತಿದ್ರಿ. ನೀವು ರಾತ್ರಿ ಎಲ್ಲ ಕೆಮ್ಮಿದ್ರೆ ನಿಮ್ಮ ಕೆಮ್ಮಿನ ಅವಾಜ್ ಕೇಳಿ ಕಳ್ಳ ನಿಮ್ಮ ಮನೆಗೆ ಬರ್ತಿದ್ದಿಲ್ಲ. ಅಲ್ದ ಡಾಲ್ಡಾ ತಿನ್ನೋದ್ರಿಂದ ನಿಮ್ಮ ಕಣ್ಣು ಲಗುನ ಮಂಜಾಗ್ತಿದ್ವು. ಕಣ್ಣು ಮಂಜಾಗಿದ್ರೆ ನೀವು ಕೈಯಾಗ ಕೋಲ್ ಹಿಡಿತಿದ್ರಿ. ಕೈಯಾಗ ಕೋಲ್ ಹಿಡ್ಕೊಂಡು ದಾರ್ಯಾಗ ಅಡ್ಡಾಡಿದ್ರೆ ನಾಯಿ ಹೆದರಿ ನಿಮ್ಮ ಸಮೀಪ ಬರ್ತಿದ್ದಿಲ್ಲ, ಓಡಿ ಹೋಗ್ತಿದ್ವು. ಅಲ್ಲದ ಇನ್ನೊಂದು ದೊಡ್ಡ ಗುಣ ಆಯ್ತ್ರಿ ಡಾಲ್ಡಾದ್ದು. ಅದೇನಂದ್ರೆ ನೀವು ಇಷ್ಟು ವಯಸ್ಸಿನ ತನಕ ಬದುಕಿ ತ್ರಾಸ ತಗೊಳ್ಳೋ ಬದಲು ಇನ್ನೂ ಸಣ್ಣ ವಯಸ್ಸಿನಾಗ ಗೊಟ್ಟಕ್ಕಂತಿದ್ರಿ. ತಿಳಿತಲ್ರಿ ಈಗರ ನಿಮಗೆ ಡಾಲ್ಡಾದ ಮಹಿಮ. ಇನ್ಮೇಲೆ ತುಪ್ಪ ಬಿಟ್ಟು ಡಾಲ್ಡಾ ತಿನ್ನಕ್ ಶುರು ಮಾಡ್ರಿ ಅಂತ ಉಪದೇಶ ಮಾಡಿದ. ಇವ ಇಷ್ಟು ಉಪದೇಶ ಮಾಡೋದನ್ನ ನೋಡಿ ಅಲ್ರಿ ಆರೋಗ್ಯದ ಬಗ್ಗೆ ಎಷ್ಟು ತಿಳ್ಕೊಂಡ್ರಲ್ಲ, ನೀವು ಯಾವ ಖಾತೆದಾಗ ಕೆಲಸ ಮಾಡ್ತೀರಿ ಅಂತ ಕೇಳಿದ. ಬಸಪ್ಪ ಒಂದು ರೀಲ್ ಬಿಟ್ರಿ, ನೋಡ್ರಿ ಯಜಮಾನ್ರೆ ನಾನು ಕುಟುಂಬ ಕಲ್ಯಾಣ ಖಾತೆಯೊಳಗೆ ಕೆಲಸ ಮಾಡ್ತೀನಿ ಅನ್ನಂಗೆ ನಿಮಗೆ ಮಕ್ಕಳು ಎಷ್ಟ್ರಿ ಅಂತ ಕೇಳಿದ. ಎಂಟು ಮಕ್ಕಳು. ಅಲ್ರಿ ಯಜಮಾನ್ರೆ ಈ ರೇಡಿಯೋ ಟಿ ವಿ ಒಳಗೆ ಯಾಕೆ ನೀವು ಒಂದ ಮಾಡೋ ಜಾಗದಾಗೂ ಕುಟುಂಬ ಯೋಜನಾದವರು ಎರಡ ಮಕ್ಕಳು ಸಾಕು ಅಂತ ಬೋರ್ಡ್ ಹಾಕಿದ್ದನ್ನ ಓದಿಲ್ಲೇನ್ರಿ ಯಜಮಾನ್ರೆ ಅಂತ ಬಸಪ್ಪ ಕೇಳ್ತಾನ. ಅದೆಲ್ಲ ಓದೇನು ಬಿಡ್ರಿ ಅಂತ ಹೇಳಿದ್ದಕ್ಕೆ ಬಸಪ್ಪ, ಹಂಗಾದ್ರೆ ನೀವು ನಿರೋಧ ಯಾಕೆ ಉಪಯೋಗಿಸ್ಲಿಲ್ಲ? ಅದಕ್ಕೆ ಯಜಮಾನ್ ಹೇಳ್ತಾನ, ಅದನ್ನು 2 ವರ್ಷ ಉಪಯೋಗಿಸಿದ್ರಿ, 2 ಮಕ್ಕಳು ಹುಟ್ಟಿದ್ವು, ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಅವರಿಗೆ ನಿರ್ಮಲ್ ಮತ್ತು ನಿರ್ಮಲ ಅಂತ ಹೆಸರಿಟ್ಟೇನ್ರಿ. ಬಸಪ್ಪ ಅದು ಯಾವುದೋ ಡುಪ್ಲಿಕೇಟ್ ನಿರೋಧ ಇರಬೇಕ್ರಿ, ಇಲ್ಲ ಯಾರೋ ಅದಕ್ಕೆ ತೂತು ಮಾಡಿರ್ಬೇಕು. ಹೋಗಲಿ ಬಿಡ್ರಿ, ಗುಳಿಗೆ ಸಿಗ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಲಿಲ್ಲ ಅಂದಿದ್ದಕ್ಕೆ ಯಜಮಾನ, ಉಪಯೋಗಿಸಿದೆ 2 ವರ್ಷ ಗುಳಿಗೆ ಉಪಯೋಗಿಸಿದ್ದಕ್ಕೆ 2 ಹೆಣ್ಮಕ್ಕಳು ಹುಟ್ಟಿದ್ರಿ, ಅದಕ್ಕೆ ಅವರಿಗೆ ಮಾಲಾ ಸಿ ಮಾಲಾ ಡಿ ಅಂತ ಹೆಸರಿಟ್ಟೇನಿ ಅಂದ. ಬೂದಿ ಬಸಪ್ಪ ಅದಕ್ಕೂ ಬಿಡದನ, ಅದು ಹೋಗಲಿ ಬಿಡ್ರಿ, ಅಲ್ಲ ಕಾಪರ್ ಟೀ ಅಂತ ಬರ್ತೈತಲ್ಲ ಅದನ್ನ ಯಾಕೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ದಕ್ಕೆ ಯಜಮಾನ, ಕಾಪರ್ ಟೀನು ಉಪಯೋಗಿಸಿದ್ರಿ, ಅದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅವರಿಗೆ ಕುಪ್ಪು ಟಿಕ್ಕು ಅಂತ ಹೆಸರಿಟ್ಟೇನಿ ಅಂದ. ಇಷ್ಟೆಲ್ಲ ಮಾಡೋ ಬದಲು 2 ವರ್ಷ ನಿಮ್ಮ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇರಬಾರ್ದಿತ್ತೇನ್ರಿ ಅಂದಿದ್ದಕ್ಕೆ ಅದನ್ನೂ ಮಾಡಿದ್ರಿ, 2 ವರ್ಷ ನನ್ನ ಹೆಂಡತಿಯಿಂದ ದೂರಿದ್ದು ಸುಮ್ಮನೆ ಇದ್ದಿದ್ದಕ್ಕೆ 2 ಮಕ್ಕಳು ಹುಟ್ಟಿದ್ವು, ಅದಕ್ಕೆ ಅನಾಮಿಕ 1 ಅನಾಮಿಕ 2 ಅಂತ ಹೆಸರಿಟ್ಟೇನಿ ಅಂತ ಯಜಮಾನನ ಮಾತು ಕೇಳಿ ಬಸಪ್ಪ ಸುಸ್ತಾದ. ನಮ್ಮ ಬೂದಿ ಬಸಪ್ಪ ಸುಸ್ತಾಗಿ ಸುಸ್ತುರು ಬಿಟ್ಟು ಮುಂದೆ ಎಲ್ಲಿ ಹೋದ ಏನು ಮಾಡಿದ ಅಂತ ಮುಂದೆ ಮತ್ತೊಮ್ಮೆ ಹೇಳ್ತೇನಂತ. ಈಗ ನನಗೆ ಅಪ್ಪಣೆ ಕೊಡ್ರಿ. ನಮಸ್ಕಾರ. ಹಾಸ್ಯ ಪ್ರವೀಣ ಆಕಾಶವಾಣಿ ಕಲಾವಿದ ಶ್ರೀ ಸೋಮಶೇಖರ್ ಜಾಡರ್ ಅವರ ಮುಂದಿನ ಹಾಸ್ಯ ಲಹರಿ ಅಡ್ಡ ಕಸಬಿ ಎಡವಟ್ಟರಾಯ.
1: ಇದುವರೆಗೂ ಹಾಸ್ಯಲಹರಿ ಬೂದಿ ಬಸಪ್ಪ ಇದನ್ನು ಕೇಳಿದಿರಿ. ಇದರ ಕಥೆ ಸಂಭಾಷಣೆ ನಿರ್ದೇಶನ ಸೋಮಶೇಖರ ಜಾಡರ್ ಇವರದಾಗಿತ್ತು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
3: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
4: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
3: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
5: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

Amen.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.